ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರಿ, ಇಂದು 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬನ್ನಿ ಇದನ್ನು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುವ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಜ್ಞಾನದೀಪ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ

ಆದ 8:45 ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮ, 9:20 ನಮ್ಮೂರು, 9:50 ಗಾನ ಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡು ಹಸ, 11:40 ಈದಿನ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ಸ್ವಾಮಿ ವಿವೇಕಾನಂದರು ಪ್ರಪಂಚ ಕಂಡಂತಹ ಅತ್ಯಂತ ಶ್ರೇಷ್ಠ ಸಾಧಕರು. ಆದರ್ಶ ಶಿಷ್ಯನಾಗಿ, ಆದರ್ಶ ಗುರುವಾಗಿ ಎಲ್ರಿಗೂ ಮಾದರಿಯಾದಂಥವ್ರು. ಬದುಕಿದ್ದದ್ದು ಎಷ್ಟು ವರ್ಷ ಸ್ವಾಮಿ? ಕೇವಲ 39 ವರ್ಷ ಭೌತಿಕವಾಗಿ ಬದುಕಿದ್ದು. ಆದರೆ ಆ ಬದುಕು ಎಂಥದ್ದು! ಮುಂದೆ ಸಹಸ್ರಾರು ವರ್ಷಗಳವರೆಗೆ ಯುವಕರಿಗೆ, ಜನಸಮುದಾಯಕ್ಕೆ ಪ್ರೋತ್ಸಾಹ ಕೊಡುವಂಥ, ಪ್ರಚೋದನೆ ಕೊಡುವಂಥ ಜೀವ ಅದು. ನಾನು ಯಾವಾಗಲೂ ಹೇಳೋದು, ನಮ್ಮ ಯುವಕರಿಗೆ ವಿವೇಕಾನಂದರು ಮಾರ್ಗದರ್ಶಿ, ಪ್ರಚೋದಕ ಆಗದೆ ಹೋದರೆ ಇನ್ಯಾರೂ ಪ್ರಚೋದಕರ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಬಾರಿ ಕಲ್ಕತ್ತಾದಲ್ಲಿದ್ದಾಗ ಒಬ್ಬ ಹುಡುಗ ತಾಯಿ ಜೊತೆಗೆ ಬಂದಂತೆ. ಬಂದು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ದ, ಕೈ ಮುಗಿದಿಂತ. ಅವನ ಮೈ ದಡಿವಿ ವಿವೇಕಾನಂದರು ಕೇಳಿ ಏನಾದರೂ ಹೇಳಬೇಕಿತ್ತೇನೋ ಅಂತ ಕೇಳಿದರು. ಆಗಾತ, ಸ್ವಾಮಿ ನನ್ನ ದಯವಿಟ್ಟು ಅಧ್ಯಾತ್ಮ ಅಂದರೆ ಏನು ಹೇಳಿಕೊಡಿ ಎಂದಂತೆ. ವಿವೇಕಾನಂದರಿಗೆ ಆಶ್ಚರ್ಯ ಆಯಿತು, ಈ ಪುಟ್ಟ ಹುಡುಗ ಅಧ್ಯಾತ್ಮ ವಿಷಯ ಕೇಳ್ತಾ ಇದ್ದಾನಲ್ಲ. ತಕ್ಷಣ ಗೊತ್ತಾಯ್ತು ಅವರಿಗೆ, ಇದು ಹುಡುಗನ ಪ್ರಶ್ನೆ ಅಲ್ಲ, ಅಮ್ಮ ಟ್ಯೂಷನ್ ಮಾಡಿ ಕಳಿಸಿದ್ದಾರೆ, ಕೇಳು ಕೇಳು ಅಂತ ಹೇಳಿದ್ದಾರೆ. ಬಂದಿದ್ದಾನೆ, ನಕ್ಕಬಿಟ್ಟು ಹೇಳಿದ್ರಂತೆ, ಮಗು ಅಧ್ಯಾತ್ಮ ಬಿಡು, ನೀನು ಯಾವುದಂದ್ರೆ ಬಹಳ ಇಷ್ಟ ಅಂತ ಕೇಳಿದ್ರಂತೆ. ಆ ಹುಡುಗ ಹೇಳಿದ, ನನಗೆ ಫುಟ್ಬಾಲ್ ಅಂದರೆ ಬಹಳ ಇಷ್ಟ ಸ್ವಾಮಿ ಅಂತ. ಜೋರಾಗಿ ನಕ್ಕಬಿಟ್ರು, ಮಗು ನೀ ಅಧ್ಯಾತ್ಮ ಕೇಳಿದ್ದಾರೆ ಇದೀಗ, ಅಧ್ಯಾತ್ಮ ಅಂದರೆ ಫುಟ್ಬಾಲ್ ಏನೋ ಅಂದರು. ಹಂಗೆ ಆಶ್ಚರ್ಯ ಆಯಿತು, ಫುಟ್ಬಾಲ್ ಹೆಂಗೆ ಅಧ್ಯಾತ್ಮ ಆಗುತ್ತೆ? ಅವ್ರು ಹೇಳಿದ್ರು, ನೋಡು ಫುಟ್ಬಾಲೇ ಅಧ್ಯಾತ್ಮ. ಒಂದು ಸಿಂಪಲಾಗಿ ಹೇಳ್ತೀನಿ ಕೇಳು, ನೀ 2 ವರ್ಷಕ್ಕೆ ಫುಟ್ಬಾಲ್ ಆಡು, ಚೆನ್ನಾಗಿ ಫುಟ್ಬಾಲ್ ಆಡು, ಬಾ ಆಮೇಲೆ ನಾನು ನಿನಗೆ ಹೇಳ್ಕೊಡ್ತೀನಿ ಅಧ್ಯಾತ್ಮದ ಬಗ್ಗೆ ಅಂತ. ರೋಗಿ ಬಯಸಿದ್ದು ಒಂದೇ, ವೈದ್ಯ ಹೇಳಿದ್ದು ಒಂದೇ. ಆರಾಮಾಗಿ ಹೋದ, 2 ವರ್ಷ ಆಟ ಆಡ್ದ, ದೇಹ ಬಲಿಷ್ಠ ಆಯಿತು, ಖುಷಿಯಾಗಿ ಬಂದ, ಸ್ವಾಮೀಜಿ ಮತ್ತೆ ಭೇಟಿಯಾದ. ಸ್ವಾಮೀಜಿ ಹೇಳಿದ್ರಿ ನೀವು ಅಧ್ಯಾತ್ಮಕ್ಕೆ ಹೇಳ್ತೀನಿ ಅಂತ, ಹೇಳಿ ಅಂತ. ಕೂತ್ಕೋ ಇಲ್ಲಿ ಅಂದರು. ನೋಡೋ ಈಗ ನಿನಗೆ ಅಧ್ಯಾತ್ಮ ಚೆನ್ನಾಗಿ ಅರ್ಥ ಆಗುತ್ತೆ. ಫುಟ್ಬಾಲ್ ಮೈದಾನ ಗೊತ್ತಾ ನಿನಗೆ? ದೊಡ್ಡ ಮೈದಾನ ಇದೆ, ಈ ಕಡೆ ಒಂದು ಗೋಲ್ ಇದೆ, ಆ ಕಡೆ ಒಂದು ಗೋಲ್ ಇದೆ, ಬೌಂಡ್ರಿ ಹಾಕಿದ್ದಾರೆ ತಾನೇ ಗ್ರೌಂಡ್ಗೆ? ಹೌದು ಸರ್, ಬೌಂಡ್ರಿ ಹಾಕಿದ್ದಾರೆ. ಆಮೇಲೆ ಈ ಕಡೆ 11 ಜನ ಬರ್ತಾರೆ, ಆ ಕಡೆಯವ್ರು 11 ಜನ ಬರ್ತಾರೆ ಮೈದಾನಕ್ಕೆ, ಅಲ್ವೇನೋ? ಹೌದು ಸ್ವಾಮಿ. ಎಷ್ಟು ಚೆಂಡು ತೊಗೊಂಡ್ಬರ್ತಾರೆ? ಒಂದೇ ಚೆಂಡು. ಈ ತಂಡ

ಸ್ವಾಮಿ ಅದನ್ನ ತಲೆ ಮೇಲೆ ಇಟ್ಕೊಂಡು ಹಿಂಗ್ ಕೈಯಿಂದ ಒಗಿತಾರೆ, ಥ್ರೋ ಇನ್ ಅಂತಾರೆ ಅಂತ ವಿವೇಕಾನಂದ್ರು ಹೇಳ್ತಾರೆ. ನೋಡು, ಚೆಂಡು ಬೌಂಡ್ರಿ ಒಳಗೆ ಇರೋ ತನಕ ಒದೆ ತಪ್ಪಿದ್ದಲ್ಲ, ಹೊರಗಡೆ ಹೋದ್ರೆ ಒದಿತಿದ್ದವರೇ ತಲೆ ಮೇಲೆ ಇಟ್ಕೊಂಡು ಒಳಗೆ ಹಾಕ್ತಾರೆ ಅಲ್ವಾ. ಅಧ್ಯಾತ್ಮ ಅಂದ್ರೆ ಅಷ್ಟೇ ಕಣೋ, ಎಲ್ಲಿವರೆಗೂ ನೀನು ಬರೀ ದೇಹ ಅಂತ ತಿಳ್ಕೊತೀಯೋ ಅಲ್ಲಿವರೆಗೂ ನಿನ್ನ ಸುಖ ದುಃಖದ ಒದೆ ತಪ್ಪಿದ್ದಲ್ಲ. ಸುಖದ್ದು ಒದೆನೇ ಅದು, ಕಿಕ್ ಆಫ್ ಜಾಯ್ ಅಂತಾರೆ. ಸುಖದ ದುಃಖದ ಒದೆಗಳು ತಪ್ಪಿದ್ದಲ್ಲ. ಆದ್ರೆ ನನ್ನ ಬರೀ ದೇಹ ಅಲ್ಲ, ದೇಹಾತೀತನಾದವನು ಅದ್ಭುತ ಶಕ್ತಿಯ ಒಂದು ಅಂಶ ನಾನು ಅಂತ ಯಾವಾಗ ಭಾವಿಸ್ಕೋತೀಯೋ ಆಗ ಒದೆ ಬರ್ತಿತ್ತಲ್ಲ, ಅದೇ ಜನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ನಿನ್ನ. ಎಷ್ಟು ಚೆನ್ನಾಗಿದೆ ನೋಡಿ, ಆತ್ಮವನ್ನು ತಿಳಿದವರು ತಮ್ಮನ್ನು ಕೇವಲ ದೇಹ ಅಂತ ಭಾವಿಸೋದಿಲ್ಲ. ದೇಹ ಅಂದ್ರೆ ಒಂದು ಬೌಂಡ್ರಿ ಇದ್ದ ಹಾಗೆ, ಬೌಂಡ್ರಿ ಒಳಗೆ ಇದ್ರೆ ಸುಖ ದುಃಖದ ಒದೆ ಬರ್ತದೆ. ನಾನು ಬೌಂಡ್ರಿ ಎಲ್ಲ ದೊಡ್ಡವನು ಅಂತ ಅನ್ಕೊಂಡಾಗ ಅದೇ ಜನ ನಿನ್ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ ಅಂತ. ಅಧ್ಯಾತ್ಮದಂತಹ ಗೂಢ ವಿಷಯವನ್ನ ಇಷ್ಟು ತಿಳಿಯಾಗಿ, ಇಷ್ಟು ಸುಲಭವಾಗಿ ಒಂದು ಮಗುವಿಗೆ ತಿಳಿ ಹಾಗೆ ತಿಳಿಸುವುದು ವಿವೇಕಾನಂದನಂತ ಮಹಾನುಭಾವರಿಗೆ ಮಾತ್ರ ಸಾಧ್ಯವಾಯಿತು. ಅವರ ಸ್ಮರಣೆಗೆ ನಮೋ ನಮಃ ಅನ್ಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ ಎರಡು ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು 105.20 ಕೋಟಿ ಮೊತ್ತದ ಎರಡು ಮಹತ್ವದ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಬೋರಿ ನದಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ 12 ಕೆರೆಗಳಿಗೆ ನೀರು ತುಂಬಿಸುವ 56 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿ ಯೋಜನೆ ಹಾಗೂ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ಳಲು 49.20 ಕೋಟಿ ಮೊತ್ತದ ಯೋಜನೆಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಎಂದರು. ಮೈಸೂರು ದಸರಾ ಉತ್ಸವಕ್ಕೆ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಮೈಸೂರು ದಸರಾ ಆಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ರಕ್ಷಣಾ ಖಾತೆ ಸಚಿವರ ಜೊತೆ ಸಮಾಲೋಚಿಸಿ ಏರ್ ಶೋ,

0: ಡ್ರೋನ್ ಪ್ರದರ್ಶನ, ಇಸ್ರೋ, ಡಿಆರ್ಡಿಒ ಸೇರಿದಂತೆ ನಾಡಿನ ಖ್ಯಾತ ಸಂಸ್ಥೆಗಳಿಂದ ಸ್ತಬ್ಧಚಿತ್ರ ಜಾಥಾ, ಕಲಾತಂಡಗಳಿಂದ ಪ್ರದರ್ಶನ ಏರ್ಪಡಿಸಲು ಸಭೆ ನಿರ್ಧರಿಸಿತು. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆ ಅಡಿ ಚಿಕ್ಕಬಳ್ಳಾಪುರದ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯಲ್ಲಿ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಆಯೋಜಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಐಐಟಿ ಧಾರವಾಡದ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರ, ಹೊಸದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ, ಕೇಂದ್ರ ಶಿಕ್ಷಣ ಸಚಿವಾಲಯದ ಭಾರತೀಯ ಜ್ಞಾನ ವ್ಯವಸ್ಥೆಗಳ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ದೇಶದ ಖ್ಯಾತನಾಮ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರದ ಕೃಷಿ ಸಚಿವಾಲಯ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ನವೋದ್ಯಮ ಪೋಷಣ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ ಉತ್ತೇಜನ ನಿಧಿ ನೀಡಿದೆ. ರೈತರ ಆದಾಯ ಹೆಚ್ಚಿಸಲು ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಉದ್ಯಮಿಗಳಿಗೆ ಸೂಕ್ತ ಮಾರ್ಗದರ್ಶನ, ಆರ್ಥಿಕ ನೆರವು ಹಾಗೂ ತಾಂತ್ರಿಕ ನೆರವು ನೀಡುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುತ್ತಿದೆ. ಕಬ್ಬಿನ ಹಾಲು ವರ್ಷಪೂರ್ತಿ ಕಾಯ್ದಿಡುವ ತಂತ್ರಜ್ಞಾನ, ಕತ್ತೆ ಹಾಲಿನ ಸೋಪು, ಸಜ್ಜೆ ಪೇಯ, ಹೀಗೆ 80ಕ್ಕೂ ಹೆಚ್ಚು ಕೃಷಿ ನವೋದ್ಯಮಗಳು 158 ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ನವೋದ್ಯಮ ಪೋಷಣ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಎಸ್ಎಸ್ ಡೊಳ್ಳಿ.
1: ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಕೃಷಿ ಸ್ಟಾರ್ಟ್ಅಪ್ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದಿಂದ ಅನುಷ್ಠಾನ ಮಾಡಿರುವಂತಹ ಒಂದು ಯೋಜನೆ. ಕೃಷಿ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು, ತಾಂತ್ರಿಕ ಸಹಾಯ ಮತ್ತು ಹಣ ಸಹಾಯ ನೀಡುವಂತಹ ಒಂದು ಯೋಜನೆ 2018-19 ಇಲ್ಲಿವರೆಗೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ. 168 ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡಿ ಅವು ಈಗ ತಮ್ಮ ಕಾರ್ಯನಿರ್ವಹಿಸ್ತಾ ಇದಾವೆ. 2 ತರದ ಸ್ಟಾರ್ಟ್ಅಪ್ಗಳನ್ನು ನಾವು ಸಾಮಾನ್ಯವಾಗಿ ಪ್ರೋತ್ಸಾಹ ಮಾಡ್ತೇವೆ. ಒಂದು ಐಡಿಯಾ, ಒಂದು ಕೃಷಿಯಲ್ಲಿರುವಂತಹ ಸಮಸ್ಯೆಗೆ ಒಂದು ಹೊಸ ಒಂದು ವಿನೂತನತೆ ಪ್ರಪೋಸಲ್ಗಳು, ಮತ್ತು ಇನ್ನೊಂದು ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ ಗಳಂತ ನಾವು ಅಂದ್ರೆ ಆಗಲೇ ಒಂದು ತಂತ್ರಜ್ಞಾನ ಒಂದು ಅವರು ಕಂಡುಕೊಂಡಿರ್ತಾರೆ, ಅದನ್ನ ಮಾರುಕಟ್ಟೆಗೆ ತಂದು ಪ್ರಾರಂಭದಲ್ಲಿರುವಂತಹ ಹಂತದಲ್ಲಿರುವಂತಹ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ನೀಡಿ ತಾಂತ್ರಿಕ ಹಾಗೂ ಹಣಕಾಸಿನ ಪ್ರೋತ್ಸಾಹ ನೀಡುವಂತಹ ಇನ್ನೊಂದು ಸ್ಟಾರ್ಟ್ಅಪ್ ಗಳು. ಇಲ್ಲಿವರೆಗೆ ನಾವು ಒಂದು 70 ಈ ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ ಗಳು, ಇನ್ನು ಸುಮಾರು ಒಂದು 80 ಪ್ರೀ ಸೀಡ್ ಸ್ಟಾರ್ಟ್ಅಪ್ ಗಳನ್ನ ಪ್ರೋತ್ಸಾಹ ಮಾಡಲಾಗಿದೆ. ಅದರಲ್ಲಿ ಸೀಡ್ ಸ್ಟೇಜ್ ಅಲ್ಲಿ ಇರುವಂತಹ ಸ್ಟಾರ್ಟ್ಅಪ್ ಗಳು 158 ಕೋಟಿ ವ್ಯವಹಾರವನ್ನ ಇಲ್ಲಿವರೆಗೆ ಮಾಡಿದ್ದಾರೆ. 100,000 ರೈತರನ್ನ ತಲುಪಿದ್ದಾರೆ ಮತ್ತು 1,000ಕ್ಕಿಂತಲೂ ಹೆಚ್ಚಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈ ಸ್ಟಾರ್ಟ್ಅಪ್ ಗಳಿಂದ ಬಂದಿರುವಂತಹ ತಂತ್ರಜ್ಞಾನಗಳಲ್ಲಿ ಸುಮಾರು 40 ಸ್ಟಾರ್ಟ್ಅಪ್ ಗಳಿಗೆ ಪೇಟೆಂಟ್ ಕೂಡ ದೊರಕಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಬಾಲಕೃಷ್ಣನನ್ನು ಶೃಂಗರಿಸಿ ತೊಟ್ಟಿಲಲ್ಲಿ ತೂಗಿ ಮೃಷ್ಟಾನ್ನ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ. ವೃಂದಾವನ, ಮಥುರಾ, ದ್ವಾರಕಾದ ಶ್ರೀಕೃಷ್ಣ ಮಂದಿರಗಳಲ್ಲಿ ಮುದ್ದು ಕೃಷ್ಣನ ಜನ್ಮದಿನವನ್ನು ಭಕ್ತಿಭಾವ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ವಿಶೇಷ ಮೊಸರಿನ ಮಡಕೆಯನ್ನು ಒಡೆಯುವ ದಹಿ ಹಾಂಡಿ ಹಾಗೂ ಉರೈಡಿ ಸ್ಪರ್ಧೆಗಳು ನಡೆಯಲಿವೆ. ಶ್ರೀಕೃಷ್ಣ ಜನ್ಮೋತ್ಸವಕ್ಕೆ ಉಡುಪಿ

0: ಸಜ್ಜಾಗಿದ್ದು ರಥಬೀದಿ ಹಾಗೂ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಪರ್ಯಾಯ ಶಿರೂರು ಮಠದ ಆಶ್ರಯದಲ್ಲಿ ಈ ಬಾರಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಜರುಗಲಿದೆ. ಮಧ್ಯರಾತ್ರಿ 12:12 ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ನೆರವೇರಿತು. ನಾಳೆ ರಥಬೀದಿಯ ವಿಶೇಷ ವೇದಿಕೆಯಲ್ಲಿ ಸಾಂಪ್ರದಾಯಿಕ ಮಲ್ಲಯುದ್ಧ ಪ್ರದರ್ಶನ ನಡೆಯಲಿದೆ. ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸಿದ್ದಾರೆ. ಗೋಸಲ ವಂಶಜರಿಂದ ಪ್ರತಿಷ್ಠಾಪಿತ ಐತಿಹಾಸಿಕ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಜಾತ್ರೆ ಹಾಗೂ ಸ್ತಂಭಾರೋಹಣ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರಾವಣ ಬಹುಳ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಸಂಪ್ರದಾಯವಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಾಳೆ ಹಾಗೂ ನಾಡಿದ್ದು ದೇಸಿ ಸೊಪ್ಪಿನ ಮೇಳ ಆಯೋಜಿತವಾಗಿದೆ. ಹೆಗ್ಗಡದೇವನ ಕೋಟೆಯ ಕಾಡುಹಳ್ಳಿಯ ರೈತರ 25 ವಿಧದ ಸೊಪ್ಪುಗಳು ಕನಕಪುರದ ಕೊಳಗೊಂಡನಹಳ್ಳಿ ಮಹಿಳಾ ಸಂಘದ ವಿಶೇಷ ಕಳಲೆ ಸಾಂಬಾರು ಮೇಳದ ಆಕರ್ಷಣೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ತಿಮ್ಮಾಪುರದ ಕ್ಷೇತ್ರ ಸಂಯೋಜಕಿ ಕಳೆ ಹಾಗೂ ಸಾಗುವಳಿ ಮಾಡದ ಸೊಪ್ಪುಗಳ ಸಂರಕ್ಷಕಿ ನೀಲಮ್ಮ ಬರದೇಲಿ.
1: ಸಹಜ ಸಮೃದ್ಧ ಯೂಸಿಂಗ್ ಡೈವರ್ಸಿಟಿ ಹಾಗೂ ಮೈಸೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಸೊಪ್ಪು ಮೇಳ ಆಯೋಜನೆಗೊಂಡಿದೆ. ಸೆಪ್ಟೆಂಬರ್ 5 ಮತ್ತು 6 ತಾರೀಕು ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ನಡೆಯಲಿರುವ ಈ ಮೇಳದಲ್ಲಿ 150ಕ್ಕೂ ಅಧಿಕ ವೈವಿಧ್ಯಮಯ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಈ ಮೇಳದಲ್ಲಿ ಮುರುಳೀಧರ್ ಗುಂಗುರ್ಮಳ ಇವರು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ತರಬೇತಿಯನ್ನು ನೀಡಲಿದ್ದಾರೆ. ಹಾಗೆಯೇ ಕಳೆ ಸಸ್ಯಗಳ ಬಗ್ಗೆ ಅಪಾರ ಅನುಭವವಿರುವ ಶ್ರೀವತ್ಸ ಅವರು ಅವುಗಳ ಉಪಯುಕ್ತತೆ ಬಗ್ಗೆ ಮಾಹಿತಿ ಹಂಚಲಿದ್ದಾರೆ. ಬಹಳ ಮುಖ್ಯವಾಗಿ ನೈಸರ್ಗಿಕ ಸೊಪ್ಪುಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಶಿಗ್ಗಾಂವ ತಾಲೂಕಿನ ತಿಮ್ಮಾಪುರದ ನೀಲಮ್ಮ ತಮ್ಮ ಜ್ಞಾನದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸೊಪ್ಪುಗಳ ಬಗ್ಗೆ ತಿಳಿಯಲು, ಸೊಪ್ಪುಗಳ ವಿವಿಧ ಅಡುಗೆಗಳನ್ನು ಸವಿಯಲು ಹಾಗೂ ರೈತರ ಅನುಭವಗಳನ್ನು ಆಲಿಸಲು ಇದೊಂದು ಸದಾವಕಾಶ. ದಯವಿಟ್ಟು ಭೇಟಿ ನೀಡಿ.
0: ಶಿಕ್ಷಕರ ದಿನಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ 23 ಸ್ಥಳಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ಮಾಹಿತಿ ನೀಡಿ 4,634 ಯುನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ 2 ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ. ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ. ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 127ರ ಕುರಿತು ಎಸ್ವಿಒಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು

0: ಮತ್ತು ಮುಂದುವರಿಸೋಣ. ಹಳೆ ಸೂರ್ಯ ಹಳೆ ಚಂದ್ರ,
1: ಹಳೆ ಸೂರ್ಯ ಹಳೆ ಚಂದ್ರ,
0: ಹಳೆ ಭೂಮಿ ಹಳೆ ನೀರು,
1: ಹಳೆ ಭೂಮಿ ಹಳೆ ನೀರು,
0: ಹಳೆ ಹಿಮಾಚಲ ಗಂಗೆ,
1: ಹಳೆ ಹಿಮಾಚಲ ಗಂಗೆ,
0: ಹಳೆ ವಂಶಚರಿತೆ,
1: ಹಳೆ ವಂಶಚರಿತೆ,
0: ಹಳೆಯವು ಇವು,
1: ಹಳೆಯವು ಇವು,
0: ನೀನು ಅದರೊಳ್ ಆವುದನ್ನು ಕಳೆದೀಯೋ,
1: ನೀನು ಅದರೊಳ್ ಆವುದನ್ನು ಕಳೆದೆಯೋ,
0: ಹಳದು ಹೊಸದರೊಳ್ ಇರದೆ ಮಂಕುತಿಮ್ಮ,
1: ಹಳದು ಹೊಸದರೊಳ್ ಇರದೆ ಮಂಕುತಿಮ್ಮ.
0: ಇಲ್ಲಿ ಮತ್ತೆ ಡಿ ವಿ ಜಿ ಅವರು ನಮಗೆ ಕಾಣುವ ವಿಶ್ವದ ಪ್ರಾಚೀನತೆಯನ್ನ ಎತ್ತಿ ತೋರಿಸ್ತಾ ಇದ್ದಾರೆ. 140ನೆಯ ಮುಕ್ತಕದಲ್ಲಿ ಋತುಚಕ್ರ ಇತ್ಯಾದಿಗಳೆಲ್ಲ ಹೇಗೆ ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತೆ ಅಂತ ಹೇಳಿದ ನಂತರ, ಪುನರಾವರ್ತನೆ ನಮ್ಮ ಕಣ್ಣಿಗೆ ಕಾಣದಂತೆ ಸದಾಕಾಲ ಒಂದೇ ರೀತಿ ಇರುವಂಥ ವಸ್ತುಗಳು ಕೂಡ ಕೆಲವಿವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ಸೂರ್ಯ, ನಾನು ಹುಟ್ಟಿದಾಗಿಂದ ಸೂರ್ಯ ಹಂಗೆ ಇದ್ದಾನೆ, ಅವನೇನು ಬದಲಾಗಿರೋದು ನನಗೆ ಕಾಣಿಸ್ತಾ ಇಲ್ಲ. ಚಂದ್ರ ಹಂಗೆ ಇದ್ದಾನೆ, ಅವನೇನು ಬದಲಾಗಿಲ್ಲ. ಭೂಮಿನೂ ಅಷ್ಟೇ. ನೀರು, ನಾವು ಹೇಳುವಂಥದ್ದು ಭೂಮಿ ಸೃಷ್ಟಿಯಾದಾಗ ಪ್ರಪಂಚದ ಭೂಮಿಯ ಮೇಲೆ ಏನು ನೀರಿತ್ತೋ, H2O ಕೆಮಿಕಲ್ ಫಾರ್ಮುಲಾ H2O ಏನಿತ್ತೋ ಅದು H2O ಆಗಿ ಇವತ್ತಿನವರೆಗೂ ಮುಂದುವರೆದುಕೊಂಡು ಹೋಗ್ತಾ ಇದೆ. ಎಷ್ಟೋ ಬಿಲಿಯನ್ ವರ್ಷಗಳ ಹಿಂದೆ ಆದಂಥದ್ದು, ಅದೇನು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ, ರೂಪಾಂತರವಾಗಿರ್ಬೋದು. ನೀರು ಹಾಗೇ ಇದೆ. ಹಾಗೆ ಹಿಮಾಲಯ ಪರ್ವತಗಳು, ಅದೆಷ್ಟೋ ಕೋಟಿ ವರ್ಷಗಳ ಹಿಂದೆ ಅವು ಫಾರ್ಮ್ ಆದದ್ದು, ಅದಿನ್ನೂ ಹಾಗೆ ನಿಂತಿವೆ. ಸೊ ಹೀಗೆ ನಾವು ನೋಡಿದಂತೆ ಕೆಲವು ವ್ಯತ್ಯಾಸನೇ ಆಗಿಲ್ಲ, ಕೆಲವು ಹಾಗೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲಕ್ಕೂ ಹಾಗೇನಾ ಅಂತಂದರೆ ಎಲ್ಲವೂ ಅದೇ ರೀತಿ ಇರಲ್ಲ. ಯಾಕೆ, ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ, ಬದಲಾವಣೆ ಆಗ್ತಾನೆ ಇರುತ್ತೆ ಅಂತ. ಸೊ ಆ ಬದಲಾವಣೆಯನ್ನು ನಾವು ಈ ಹಳೆದು ಅದೇ ರೀತಿಯೇ ಇರೋವಂಥ ವಸ್ತುಗಳ ಜೊತೆ ಹೇಗೆ ನಾವು ಅನ್ವಯಗೊಳಿಸುವಂಥದ್ದು, ಕೆಲವುದನ್ನು ಹೇಳ್ತೀವಿ ಯಾವಾಗಿಂದ ಹಂಗೆ ಇದೆಯಪ್ಪ ಅದೇನು ಚೇಂಜೇ ಆಗಲ್ಲ, ಕೆಲವುದನ್ನು ಹೇಳ್ತೀವಿ ಇಲ್ಲ ಇಲ್ಲ ಅದು ನಿತ್ಯ ಚೇಂಜ್ ಆಗ್ತಾ ಇರುತ್ತೆ. ಹಿಂದೆ ಕೂಡ ನಾವು ಒಂದು ಇದನ್ನು ಕೇಳಿದ್ವಿ, ಚಿರ ಪುರಾತನ ನಿತ್ಯ ನೂತನ, ಬಹಳ ಹಳೆಯದು ಯಾವಾಗಲೂ ಹಾಗೆ ಇತ್ತು ಮತ್ತು ಯಾವಾಗಲೂ ಹೊಸದು ಕೂಡ ಆಗ್ತಾ ಇರುತ್ತೆ. ಸೊ ಈ ಒಂದು ದ್ವಂದ್ವ, ಸೊ ಇದೇ ವಿಶ್ವದ ಒಂದು ಸೌಂದರ್ಯ. ಸೊ ಹಾಗೆ ಅಷ್ಟೆಲ್ಲ ಹಳೇದು ಇದೆ ಅನ್ನೋದೇ ಆದರೆ ಇನ್ನು ಹೊಸದು ಏನು ಬಂತು ಅಂತ ಬರುತ್ತೆ. ಸಿಂಪಲ್ ವಿಚಾರಗಳನ್ನು ನಾವು ಜೀವನದ ಕೆಲವು ಸಿಂಪಲ್ ವಿಚಾರಗಳನ್ನು ತಗೊಂಡಾಗ ಹೊಸದು ಕೆಲವು ನಮಗೆ ಕಾಣಿಸುತ್ತೆ. ಈಗ ಉದಾಹರಣೆಗೆ ನಾವು ಯಾರೋ ಒಂದು ಹೊಸ ಮೊಬೈಲ್ ಫೋನ್ ತೊಗೊಂಡಿರ್ಬೋದು. ಓ ಮೊಬೈಲ್ ಫೋನ್, ಇದೇನಿದು, ಇದು ಮೊಬೈಲ್ ಫೋನ್, ಇದು ಯಾವಾಗಿಂದು ಇದು ಹೊಸದು, ಹೊಸದು ಯಾವುದು, ಎಂತಪ್ಪ ಯಾವಾಗಪ್ಪ ತೊಗೊಂಡೆ ಅಂತಂದರೆ ಕೆಲವರು ಹೇಳ್ತಾರೆ ನಾನು ಹೋದ ತಿಂಗಳು ತೊಗೊಂಡೆ ಇದು ಹೊಸದು. ಸರಿ, ಬೈಕು, ಹೊಸ ಬೈಕು ಯಾವಾಗಪ್ಪ ತೊಗೊಂಡೆ ಅಂದರೆ ಹೋದ ತಿಂಗಳೇನು ಬೇಕಾಗಿಲ್ಲ, ಹೋದ ವರ್ಷ ತೊಗೊಂಡಿದ್ರು ಇನ್ನೂ ಹೊಸದೇ ಅದು ಅಲ್ವಾ. ಸೊ ಈಗ ಮೊಬೈಲ್ಗೂ ಬೈಕ್ಗೂ ಒಂದು ಸ್ವಲ್ಪ ಕಾಲದಲ್ಲಿ ವ್ಯತ್ಯಾಸ ಬಂತು. ಮನೆ ಕಟ್ಕೊಂಡ್ವಿ, ಹೊಸ ಮನೆ ಕಟ್ಕೊಂಡ್ವಿ, ಅದು ಎಷ್ಟು ವರ್ಷ ಹೊಸದಾಗಿರುತ್ತೆ, ಒಂದು ತಿಂಗಳಿಗೆ ಏನು ಹಳೇದಾಗ್ಬಿಡಲ್ಲ, ಒಂದು ವರ್ಷಕ್ಕೂ ಏನು ಹಳೇದಾಗ್ಬಿಡಲ್ಲ, ತಿರ್ಗಾ ಹೊಸ ಮನೆ ನಾವು ಜೀವನದಲ್ಲಿ ಕಟ್ತೀವೋ ಕಟ್ಟೋದೇ ಇಲ್ವೋ. ಸೊ ಹಾಗಾಗಿ ಹೊಸ ಮನೆ ಅನ್ನೋದು ಅದು ಹೊಸ ಮನೆನೇ. ಸೊ ಹಾಗೆ ಕೆಲವು ವಿಚಾರಗಳಿಗೆ ನಾವು ಬೇರೆ ಬೇರೆ ಕಾಲಮಿತಿಗಳನ್ನು ಹಾಕ್ತೀವಿ. ಹಾಗೆ ನಮ್ಮ ದೃಷ್ಟಿಕೋನದಲ್ಲಿ, ನಮ್ಮ ಜೀವಿತಾವಧಿಯ ದೃಷ್ಟಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲವು ವಸ್ತುಗಳಿರುತ್ತವೆ, ಕೆಲವು ಬಂದು ಹೋಗುವಂಥ ವಸ್ತುಗಳಿರುತ್ತವೆ, ಹೊಸದಾಗಿ ಬರುವಂಥ ವಸ್ತುಗಳಿರುತ್ತವೆ. ಸೊ ಅಲ್ಲಿ ಹೊಸ ಮನೆ ಉದಾಹರಣೆ ತಗೊಳ್ಳೋಣ. ಹೊಸ ಮನೆ, ಹೊಸ ಮನೆ ಕಟ್ಕೊಂಡಾಗ ನಮ್ಮಲ್ಲಿ ಎಲ್ರಿಗೂ ಒಂಥರದ ಅಹಂಕಾರ ಬಂದಿರುತ್ತೆ. ಹಾ, ನಾನು ಹೊಸ ಮನೆ ಕಟ್ಟಿದೆ, ನಾನು ಕಟ್ಕೊಂಡೆ. ಬಹುಶಃ ಆ ವ್ಯಕ್ತಿಯ ಅಪ್ಪ ಅಮ್ಮ ಕಟ್ಟಿರಲಿಲ್ವೋ ಏನೋ ಅಂತ ಅಂದ್ಕೊಳ್ಳೋಣ. ಆವಾಗ ಅವನಿಗೇನು ಅನಿಸುತ್ತೆ, ಓ ನಮ್ಮ ಅಪ್ಪ ಅಮ್ಮ ಕಟ್ಟಿರಲಿಲ್ಲ, ನಾನು ಕಟ್ಟಿದೆ ಹೊಸ ಮನೆ, ನೋಡಿ ಕಟ್ಟಿದ್ದೀನಿ ನಾನು, ನಮ್ಮ ಮನೆಯವ್ರು ಯಾರು ಕಟ್ಟದೆ ಇರೋವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಸೊ ಆ ರೀತಿ ಏನೋ ಒಂದು ಹೊಸದನ್ನು ಮಾಡಿದಾಗ ನಮ್ಮಲ್ಲಿ ಆ ಭಾವನೆ ಬರೋದು ಸ್ವಾಭಾವಿಕ, ಬಂದ್ಬಿಡುತ್ತೆ. ನಾನು ಮಾಡಿದೆ ಇದು, ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ವಸ್ತುವನ್ನು ನಾನು ಕಂಡುಹಿಡಿದೆ, ನಾನು ಸಾಧಿಸಿದೆ. ಈ ಜನರೇಷನ್ ಗ್ಯಾಪ್ ಅಂತ ಕರಿತೀವಿ. ಅಂದರೆ ಯಾವಾಗಲೂ ಕೂಡ ತಂದೆ ತಾಯಿಯರಿಗೆ ಅವ್ರ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಅಂತೆ. ಮಕ್ಕಳು ಹದಿಹರೆಯನ್ನು ದಾಟ್ತಾ ಇದ್ದಂಗೆ ಅವರು ಪ್ರಪಂಚವನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾಗ್ತಾ ಹೋಗ್ಬಿಡುತ್ತೆ. ಅವ್ರಿಗೆ ಅಪ್ಪ ಅಮ್ಮ

0: ಅಂದ್ರ ಬಗ್ಗೆ ಅನ್ಸುತ್ತೆ ಅಥವಾ ಅವ್ರ ಅಜ್ಜಿ ತಾತಂದ್ರ ಬಗ್ಗೆ ಅನ್ಸುತ್ತೆ, ಏ ನೀವೆಲ್ಲ ಹಳೆ ಕಾಲದವರು, ನಿಮ್ಮ ವಿಚಾರಗಳೆಲ್ಲ ಗೊಡ್ಡು ವಿಚಾರಗಳು, ಅವೆಲ್ಲ ಏನು ಪ್ರಯೋಜನ ಇಲ್ಲ, ಈಗ ಹೊಸ ವಿಚಾರಗಳು ಬಂದಿವೆ, ಅದು ಈಗಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಅದು ಎಲ್ಲ ಕಾಲದಲ್ಲೂ ಇದ್ದದ್ದೇ, ಅದೇನು ಹೊಸದಲ್ಲ. ಇವಾಗ ಜೆನ್ಝಿ ಅಂತ ಕರಿತೀವಿ ಅಲ್ವಾ, ಜೆನ್ಝಿ. ಸೊ ಜೆನ್ಝಿಯ ಒಂದು ದೃಷ್ಟಿಕೋನವೇ ಬೇರೆ, ಅವರು ಹೊಸ ವಿಚಾರಗಳನ್ನು ತಮ್ಮದಾಗಿಸ್ಕೊಳ್ತಾರೆ, ಹಳೆಯದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಸತ್ಯಾಂಶ ಏನಪ್ಪ ಅಂತಂದರೆ, ಇದು ಜೆನ್ಝಿಯ ಒಂದು ವಿಶೇಷತೆ ಏನಲ್ಲ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ತಾಯಿಯರು ನಮ್ಮ ಬಗ್ಗೆನೂ ಹಿಂಗೆ ಹೇಳ್ತಾ ಇದ್ರು, ನಮ್ಮ ತಂದೆ ತಾಯಿಯರು ಚಿಕ್ಕವರಾಗಿದ್ದಾಗ ಅವ್ರ ತಂದೆ ತಾಯಿಯರು ಅವ್ರಿಗೆ ಬಹುಶಃ ಹಿಂಗೆ ಹೇಳಿದ್ರು. ಸೊ ಹೀಗೆ ನಾವು ಇತಿಹಾಸವನ್ನು ನೋಡ್ತಾ ಹೋದರೆ ಸಾಕ್ರೆಟಿಸ್ ಹೇಳಿರೋಂಥ ಕೆಲವು ಮಾತುಗಳಿವೆ, ಅವು ಕೂಡ ಇವತ್ತಿನ ಸನ್ನಿವೇಶದಲ್ಲಿ ನಾವು ಜೆನ್ಝಿ ಬಗ್ಗೆ ಏನು ಹೇಳ್ತೀವೋ ಅದಕ್ಕೆ ಅನ್ವಯ ಆಗೋ ರೀತಿಯಲ್ಲೇ ಇದೆ. ಸೊ ಆ ಜನರೇಷನ್ ಗ್ಯಾಪ್ ಅನ್ನೋದು ಅದು ಇವತ್ತಿಂದು ನಿನ್ನೆ ಮೊನ್ನೆದಲ್ಲ, ಬಹಳ ಕಾಲದಿಂದ ಇರೋವಂಥದ್ದೇ. ಅದು ಯಾಕೆ ಹಾಗಾಗುತ್ತೆ ಅಂತಂದರೆ, ಒಂದು ಕಾಲಘಟ್ಟದಲ್ಲಿ ನಮ್ಮೆಲ್ಲರಿಗೂ ಆ ಒಂದು ಭಾವನೆ ಬರುವಂಥದ್ದು ಸಹಜ, ನಾನು ಮಾಡ್ತಾ ಇದ್ದೀನಿ, ನಾನು ಸಾಧಿಸ್ತಾ ಇದ್ದೀನಿ, ಸೊ ನನ್ನತನವನ್ನು ಪ್ರಪಂಚಕ್ಕೆಲ್ಲ ತೋರಿಸ್ಕೊಳ್ಬೇಕು ಅನ್ನೋಂಥ ಒಂದು ಉತ್ಕಟವಾದಂಥ ಒಂದು ಒಳಗಡೆಯಿಂದ ಬರೋ ಒಂದು ಒದ್ಕೊಂಬರೋಂಥ ಪ್ರೇರಣೆ ಇರುತ್ತೆ. ನಾನು ಸಾಧಿಸಿದ್ದೀನಿ ಅಂತ ತೋರಿಸ್ಕೋಬೇಕು, ನನ್ನತನವನ್ನು ನಾನು ಸ್ಥಾಪಿಸ್ಕೋಬೇಕು ಅಂತ. ಅದರ ಒಂದು ಹುಮ್ಮಸ್ಸಿನಲ್ಲಿ ನಾವು ಅನೇಕ ವಿಷಯಗಳನ್ನು ಮರೆತು ಬಿಡ್ತೀವಿ. ಈಗ ಮನೆ ನಾನು ಕಟ್ಟಿದ್ದೀನಿ ಅಂತಂದರೆ ಬಹುಶಃ ಅದು ಸೈಟ್ ಬೇರೆ ಯಾರೋ ಕೊಟ್ಟರೋ ಏನೋ, ನಮ್ಮಪ್ಪ ಮಾಡಿದ ಸೈಟಲ್ಲಿ ನಾನು ಮನೆ ಕಟ್ಟಿರಬಹುದು. ಸೊ ಸೈಟ್ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ, ಅದೂ ನಾನೇ ತೊಗೊಂಡಿದ್ದೀನಿ ಅಂತಲೇ ಅಂದ್ಕೊಳ್ಳೋಣ. ಈಗ ಮನೆ ಕಟ್ಟಬೇಕಾದ್ರೆ ನಾನು ಏನು ತೊಗೊಂಡಪ್ಪ, ನಾನು ಇಟ್ಟಿಗೆ ಬಂತು, ರೈಟ್, ಇಟ್ಟಿಗೆಯನ್ನು ಬಳಸಿದೆ. ಆ ಇಟ್ಟಿಗೆ ಎಲ್ಲಿಂದ ಬಂತು, ಅದು ಮಣ್ಣಿನಿಂದಲೇ, ಅದು ಹಳೆಯದೇ, ಹಳೆ ಭೂಮಿ, ಹಳೆ ಭೂಮಿಯಿಂದ ಹೊಸ ಇಟ್ಟಿಗೆಯನ್ನು ತಯಾರು ಮಾಡಿ ನಾನು ಹೊಸ ಮನೆ ಕಟ್ಕೊಂಡಿದ್ದೀನಿ. ಅದನ್ನು ಕ್ಯೂರಿಂಗ್ ಮಾಡಬೇಕಾದ್ರೆ ನೀರು ತೊಗೊಂಡಲ್ಲ, ನೀರು, ಅದು ಎಲ್ಲಿಂದ ಬಂತಪ್ಪ, ಹಳೆ ನೀರು. ಸೊ ಹೀಗೆ ನಾವು ಲೆಕ್ಕ ಹಾಕ್ತಾ ಹೋದಾಗ ಹಳೆಯದನ್ನೇ ನಾನು ಹೊಸ ರೂಪದಲ್ಲಿ ಕಟ್ತಾ, ಇದು ನನ್ನದು, ಇದನ್ನು ನಾನು ಮಾಡಿದೆ ಅಂತ ಅಂದ್ಕೊಳ್ಳೋಂಥ ಒಂದು ದುರಹಂಕಾರದ ಹಂತವನ್ನು ನಾನು ತಲುಪಿಬಿಡ್ತೀನಿ. ಅದು ನಿತ್ಯ ಜೀವನದಲ್ಲಿ ಮಾತ್ರ ಅಲ್ಲ, ನಾವು ಯಾವ ಆವಿಷ್ಕಾರವನ್ನು ತೊಗೊಂಡ್ರೂ ಕೂಡ ಅದೇ ರೀತಿಯೇ ಇರುತ್ತೆ. ಅದನ್ನು ಪೂರ್ವ ಸೂರಿಗಳು ಅಂತ ಕರಿತೀವಿ, ಬಹಳ ಸುಂದರವಾದಂಥ ಒಂದು ಪದ ಅದು, ಪೂರ್ವ ಸೂರಿಗಳು. ಕಾಳಿದಾಸ ಹೇಳ್ತಾನೆ, ಪೂರ್ವ ಸೂರಿಗಳ ಒಂದು ಸ್ಫೂರ್ತಿಯ ಮೇಲೆ, ಅವರು ಕೊಟ್ಟಂಥ ಮಾರ್ಗದರ್ಶನದ ಮೇಲೆ ನಾನು ನನ್ನ ಕಾವ್ಯಗಳನ್ನು ರಚನೆ ಮಾಡಿದ್ದೀನಿ. ಕಾಳಿದಾಸನಂಥ ಮಹಾನ್ ವ್ಯಕ್ತಿ ಹೇಳ್ತಾನೆ, ಹಿಂದಿನವ್ರು ಹೇಳಿರೋದ್ರಿಂದ ನನಗೆ ಮಾಡೋದಕ್ಕಾಯಿತು. ನ್ಯೂಟನ್ ಯಾವುದೋ ಕೆಲವು ಆವಿಷ್ಕಾರಗಳನ್ನು ಮಾಡ್ದ ಅಂತಂದರೆ ನ್ಯೂಟನ್ ತಾನಾಗಿಯೇ ಏನೋ ಮಾಡಿಬಿಟ್ನ ಅಂತಂದರೆ ಇಲ್ಲ, ನ್ಯೂಟನ್ ಹೇಳ್ತಾನೆ, ಗೆಲಿಲಿಯೋ ಹೇಳಿದ್ದ ಅಥವಾ ಇನ್ಯಾರೋ ಹೇಳಿದರು, ಅದನ್ನು ನಾನು ಮುಂದುವರಿಸ್ಕೊಂಡು ಬಂದೆ, ಅದನ್ನು ಅಲ್ಲೇ ನಿಂತು ಹೋಯ್ತಾ ಅಂದರೆ ಇಲ್ಲ, ನ್ಯೂಟನ್ ಆದ ನಂತರ ಇನ್ನೊಂದಷ್ಟು ಜನ ಬಂದರು, ಅವರು ಅದನ್ನು ಮುಂದುವರಿಸ್ಕೊಳ್ತಾ ಹೋದರು. ಐನ್ಸ್ಟೀನ್ ಒಂದು ಮಹತ್ವಾದಂಥ ಸಿದ್ಧಾಂತವನ್ನು ಮುಂದಿಟ್ಟ, ಅಲ್ಲಿಗೆ ನಿಂತು ಹೋಯ್ತಾ, ತಾನೇ ಏನೋ ಮಾಡಿದ್ನ, ಇಲ್ಲ, ಹಿಂದಿನವರನ್ನು ಆಧರಿಸಿ ಪರಿಷ್ಕರಣೆ ಮಾಡ್ದ. ಐನ್ಸ್ಟೀನ್ ಮಾಡಿದ್ದನ್ನು ಪರಿಷ್ಕರಣೆಗೊಳಿಸ್ತಾ ಇನ್ನೊಂದಷ್ಟು ಜನ ಏನೇನೋ ಮಾಡಿದರು. ಸೊ ಹಾಗೆ ಹೊಸದು ಬಂದರೂ ಕೂಡ ಅದು ಹಳೆಯದರ ಆಧಾರದ ಮೇಲೆಯೇ ನಿಲ್ಲುವಂಥದ್ದು. ನಾವು ಏನೇ ಹೊಸದು ಮಾಡಿದರೂ ಅದರಲ್ಲಿ ಹಳೆಯದು ಇಲ್ಲದೇ ಇರೋದಕ್ಕೆ ಸಾಧ್ಯವಿಲ್ಲ. ಸೊ ಹಳತು ಹೊಸತರೊಳ್ ಇರದೆ ಮಂಕುತಿಮ್ಮ. ಸೊ ನಾವು ಏನೇ ಮಾಡಿದರೂ ಕೂಡ ನಮ್ಮ ಒಂದು ವಿನಮ್ರ ಭಾವದಿಂದ ನಮ್ಮ ಪೂರ್ವ ಸೂರಿಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಇದಕ್ಕೆಲ್ಲ ಪೂರಕವಾಗಿರುವಂತಹ, ಅದೇ ಇಷ್ಟೆಲ್ಲ ಹಳೇದು ಹೇಳಿದ್ರಲ್ಲ, ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಸೊ ಅದರ ಒಂದು ಪ್ರತೀಕವಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವಂಥ ಪ್ರಕೃತಿಯ ಎಲ್ಲ ಅಂಶಗಳನ್ನು ನಾವು ಗೌರವಪೂರ್ವಕವಾಗಿ ಆಧಾರದಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಆಗ ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆ ತರೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 127 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಿಸಿದ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿದ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅರಣ್ಯದ ಅಜ್ಞಾತ ವಾಸದಲ್ಲಿ ಕಗ್ಗತ್ತಲಲ್ಲಿ ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಪಾಂಡವರಿಗೆ ವಿಶ್ರಾಂತಿ ಬೇಕಿತ್ತು. ಪ್ರಾಣವೇ ಹೋಗುವಂತಿದ್ದ ಆ ಕ್ಷಣದಲ್ಲಿ ಧರ್ಮರಾಯನ ಮಾತಿನಂತೆ ನಕುಲ ಸರೋವರವೊಂದನ್ನು ಹುಡುಕಿಕೊಂಡು ಹೋದ. ಸ್ಫಟಿಕದಂತಿದ್ದ ತಂಪಾದ ನೀರನ್ನು ಕಂಡು ಬೊಗಸಿಯಲ್ಲಿ ತುಂಬಿಕೊಳ್ಳಲು ಹೋದಾಗ, ನಿಲ್ಲು ನಕುಲ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರನ್ನು ಮುಟ್ಟಿದರೆ ಮರಣ ನಿಶ್ಚಿತ ಎಂಬ ಅಶರೀರವಾಣಿ ಮೊಳಗಿತು. ಆದರೆ ವಿಪರೀತ ಬಾಯಾರಿಕೆ ಮತ್ತು ತನ್ನ ಧನುರ್ವಿದ್ಯೆಯ ಅಹಂನಲ್ಲಿದ್ದ ನಕುಲ ಆ ಮಾತನ್ನು ಲೆಕ್ಕಿಸದೆ ನೀರು ಕುಡಿದು ಕ್ಷಣಾರ್ಧದಲ್ಲಿ ಹೆಣವಾಗಿ ಬಿದ್ದ. ನಂತರ ಬಂದ ಸಹದೇವ, ಗದಾಪಣಿ ಭೀಮ ಮತ್ತು ಲೋಕವೀರ ಅರ್ಜುನ ಸಹ ತಮ್ಮ ಅಪಾರ ಬಾಹುಬಲ ಹಾಗೂ ಶಸ್ತ್ರಾಸ್ತ್ರಗಳ ಗರ್ವದಿಂದ ಆ ನಿಗೂಢ ಎಚ್ಚರಿಕೆಯನ್ನು ಕಡೆಗಣಿಸಿದರು. ಯಾರ ಶಕ್ತಿಯು ಆ ಸಹೋದರ ದಂಡಿಯಲ್ಲಿ ನಡೆಯಲಿಲ್ಲ. ನಾಲ್ವರು ನಿರ್ಜೀವವಾಗಿ ನೆಲಕುರುಳಿದರು. ಕೊನೆಗೆ ತಮ್ಮಂದಿರನ್ನು ಅರಸುತ್ತ ಬಂದ ಧರ್ಮರಾಯನಿಗೆ ಅಲ್ಲಿ ಕಂಡ ದೃಶ್ಯ ಎದೆ ನಡುಗಿಸುವಂತಿತ್ತು. ಯಾವುದೇ ಗಾಯವಿಲ್ಲದೆ ಬಿದ್ದಿದ್ದ ವೀರ ಸಹೋದರನ್ನು ನೋಡಿ, ಇದು ಸಾಮಾನ್ಯ ಶತ್ರುವಿನ ಕೆಲಸವಲ್ಲ, ಯಾವುದೋ ದೈವಿಕ ಪರೀಕ್ಷೆ ಎಂಬುದು ಆತನಿಗೆ ಅರ್ಥವಾಯಿತು. ದುಃಖದ ನಡುವೆಯೂ ನೀರಿಗಿಳಿದಾಗ ಬಕರೂಪಿ ಯಕ್ಷ ಪ್ರತ್ಯಕ್ಷನಾಗಿ ಅದೇ ಸಾವಿನ ಎಚ್ಚರಿಕೆ ನೀಡಿದ. ಧರ್ಮರಾಯ ಧಾವಂತಕ್ಕೆ ಬೀಳದೆ ಕೈಮುಗಿದು, ಮಹಾತ್ಮನೇ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನನ್ನ ಬುದ್ಧಿಗನುಸಾರ ಉತ್ತರಿಸುವೆ ಎಂದು ಶಾಂತ ಚಿತ್ತನಾಗಿ ನಿಂತ. ಅಲ್ಲಿಂದ ಜ್ಞಾನ ಮತ್ತು ವಿವೇಕದ ಅಪರೂಪದ ಸಂವಾದ ಆರಂಭವಾಯಿತು. ಭೂಮಿಗಿಂತ ಭಾರವಾದದ್ದು ಯಾವುದು? ಆಕಾಶಕ್ಕಿಂತ ಎತ್ತರವಾದದ್ದು ಯಾವುದು? ಗಾಳಿಗಿಂತ ವೇಗವಾಗಿ ಓಡುವುದು ಯಾವುದು ಎಂದು ಯಕ್ಷ ಕೇಳಿದಾಗ, ಧರ್ಮರಾಯ ಕಿಂಚಿತ್ತು ತಡಮಾಡದೆ, ಎತ್ತ ತಾಯಿ ಭೂಮಿಗಿಂತ ಭಾರ, ತಂದೆ ಆಕಾಶಕ್ಕಿಂತ ಎತ್ತರ, ಮನುಷ್ಯನ ಮನಸ್ಸು ಗಾಳಿಗಿಂತ ವೇಗ, ಮತ್ತು ನಮ್ಮ ಚಿಂತೆ ಹುಲ್ಲಿಗಿಂತ ಹೆಚ್ಚಾಗಿ ಹರಡುತ್ತದೆ ಎಂದು ಹೇಳಿದ. ಮನುಷ್ಯ ಯಾವುದನ್ನು ತೊರೆದರೆ ಎಲ್ಲರಿಗೂ ಪ್ರಿಯನಾಗುತ್ತಾನೆ? ಜಗತ್ತಿನ ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು ಎಂಬ ಯಕ್ಷನ ಕಠಿಣ ಪ್ರಶ್ನೆಗೆ, ಅಹಂಕಾರವನ್ನು ತೊರೆದರೆ ಮನುಷ್ಯ ಎಲ್ಲರಿಗೂ ಪ್ರಿಯನಾಗುತ್ತಾನೆ. ದಿನವೂ ಕಣ್ಣೆದುರೇ ಸಾವಿರಾರು ಜೀವಿಗಳು ಸಾವನ್ನಪ್ಪುತ್ತಿದ್ದರೂ ತಾನು ಮಾತ್ರ ಶಾಶ್ವತವಾಗಿ ಬದುಕಿರುತ್ತೇನೆ ಎಂದು ಮಾನವ ಭಾವಿಸುವುದೇ ಜಗತ್ತಿನ ಪರಮ ಆಶ್ಚರ್ಯ ಎಂದು ಉತ್ತರಿಸಿದ. ಧರ್ಮರಾಯನ ಅಪಾರ ಜ್ಞಾನ ಮತ್ತು ಸ್ಥಿತ ಪ್ರಜ್ಞತೆಗೆ ಮೆಚ್ಚಿದ ಯಕ್ಷ, ನಿನ್ನ ಒಬ್ಬ ಸಹೋದರನನ್ನು ಮಾತ್ರ ಬದುಕಿಸುವೆ, ಯಾರು ಬೇಕು ಎಂದಾಗ, ಧರ್ಮರಾಯ ಭೀಮ ಅರ್ಜುನರನ್ನು ಬಿಟ್ಟು ಮಾದ್ರಿಯ ಮಗ ನಕುಲನನ್ನು ಆಯ್ಕೆ ಮಾಡಿದ. ಆಶ್ಚರ್ಯಗೊಂಡ ಯಕ್ಷನಿಗೆ, ನನ್ನ ತಂದೆಗೆ ಕುಂತಿ ಮತ್ತು ಮಾದ್ರಿ ಇಬ್ಬರು ಸಮಾನ ತಾಯಂದಿರು. ಕುಂತಿಯ ಮಗನಾಗಿ ನಾನು ಬದುಕಿರುವಾಗ ಮಾದ್ರಿಯ ಒಬ್ಬ ಮಗನಾದರೂ ಬದುಕಿರಬೇಕಲ್ಲವೇ? ಧರ್ಮ ಮತ್ತು ಸಮಾನತೆಯೇ ನನ್ನ ನಿಲುವು ಎಂದು ಉತ್ತರಿಸಿದ. ಈ ನಿಸ್ವಾರ್ಥ ಧರ್ಮನಿಷ್ಠೆಗೆ ಶರಣಾದ ಯಕ್ಷ ಸಾಕ್ಷಾತ್ ಯಮ ಧರ್ಮರಾಜನಾಗಿ ಪ್ರತ್ಯಕ್ಷನಾಗಿ ನಾಲ್ವರು ಸಹೋದರರನ್ನು ಬದುಕಿಸಿಕೊಟ್ಟ. ಆಪತ್ತಿನ ಸಮಯದಲ್ಲಿ ಮನುಷ್ಯನನ್ನು ಪಾರು ಮಾಡುವುದು ಆತನ ಶಕ್ತಿ, ಶೌರ್ಯ ಅಥವಾ ಆಸ್ತಿ ಪಾಸ್ತಿಯಲ್ಲ. ಬದಲಿಗೆ ಆತನಲ್ಲಿರುವ ಸಂಯಮ, ವಿವೇಕ ಮತ್ತು ಧರ್ಮದ ಮಾರ್ಗ ಮಾತ್ರ. ಅಹಂಕಾರವನ್ನು ಬದುಕಿಟ್ಟು ಶಾಂತವಾಗಿ ಯೋಚಿಸಿದರೆ ಎಂತಹ ಮಹಾಸಂಕಟವನ್ನು ಮೆಟ್ಟಿ ನಿಲ್ಲಬಹುದು? ಕೆಲವೊಮ್ಮೆ ನಾವು ಯಾರನ್ನು ಎದುರು ಹಾಕಿಕೊಂಡಿದ್ದೇವೆ ಎನ್ನುವ ಸೂಕ್ಷ್ಮ ನಮಗೆ ತಿಳಿದಿರುವುದಿಲ್ಲ. ನಮಗಿಂತ ಅಧಿಕಾರ ಮತ್ತು ಹಣದ ವಿಷಯದಲ್ಲಿ ಶಕ್ತಿವಂತರನ್ನು ಎದುರು ಹಾಕಿಕೊಂಡಾಗ ಅಲ್ಲಿ ಬರೀ ಧೈರ್ಯ ಇದ್ದರೆ ಸಾಲದು, ಅದರ ಜೊತೆಗೆ ಯುಕ್ತಿ ಮತ್ತು ಸಮಾಧಾನವೂ ಇರಬೇಕು. ನಮ್ಮಲ್ಲಿನ ವಿವೇಕ ಮತ್ತು ಸಮಾಧಾನ ಪ್ರಜ್ಞೆ ಜಾಗೃತವಾಗಿದ್ದಾಗ ಎಂತಹ ಸಮಸ್ಯೆಯನ್ನು ಕೂಡ ನಿವಾರಿಸಲು ಮನಸ್ಸು ಸಿದ್ಧವಾಗಿ ಬಿಡುತ್ತದೆ. ಆದ್ದರಿಂದಲೇ ಬದುಕನ್ನು ಆತ್ಮವಿಶ್ವಾಸದಿಂದ, ಸಮಾಧಾನ ಸೃಷ್ಟ ನಿಲುವಿನಿಂದ ಎದುರಿಸೋಣ.

ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು. ಡಾಕ್ಟರ್ ಸರಚಂದ್ರ ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ T20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಗ್ಕಾಂಗ್ ವಿರುದ್ಧ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆಯಿಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ವಾರ್ತೆಗಳ ವಿವರ: ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV ರಾಕೆಟ್ ಮೂಲಕ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾದ ಇದನ್ನು GSLV F-17 ರಾಕೆಟ್ ಉಡಾವಣೆಯಾದ ಸುಮಾರು 18 ನಿಮಿಷಗಳ ನಂತರ ಉಪ ಭೂಸ್ಥಿರ ಕಕ್ಷೆಗೆ ನಿಖರವಾಗಿ ತಲುಪಿಸಿದೆ ಎಂದು ಇಸ್ರೋ ತಿಳಿಸಿದೆ. 27 ಗಂಟೆಗಳ ಕ್ಷಣ ಗಣನೆಯ ನಂತರ 2367 kg ತೂಕದ ಈ ಉಪಗ್ರಹವನ್ನು ಹೊತ್ತ ರಾಕೆಟ್ 2ನೇ ಉಡಾವಣಾ ವೇದಿಕೆಯಿಂದ ಮುಂಜಾನೆ 2:55 ಯಶಸ್ವಿಯಾಗಿ ಆಗಸಕ್ಕೆ ಜಿಗಿಯಿತು. ಈ ನೂತನ ಇಮೇಜಿಂಗ್ ಉಪಗ್ರಹ ಭೂಮಿಯ ನೈಜ ಸಮಯದ ಚಿತ್ರಣವನ್ನು ನೀಡಲಿದ್ದು ಕೃಷಿ ವಲಯದ ಪ್ರಗತಿ ಹಾಗೂ ಪ್ರಕೃತಿ ವಿಕೋಪ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದೇಶಕ್ಕೆ ಹೆಚ್ಚಿನ ನೆರವನ್ನು ನೀಡಲಿದೆ. ಈ ಉಡಾವಣೆ ಬಳಿಕ ಮಾತನಾಡಿದ ಇಸ್ರೋ ಅಧ್ಯಕ್ಷ V.Narayanan, ಈ ಯಶಸ್ವಿ ಯೋಜನೆಯು ಭಾರತದ ಭೂ ವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ದೇಶದ ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸಲು

0: ಸಹಕಾರಿಯಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇನ್ನು 6 ಉಡಾವಣೆಗಳನ್ನು ಕಾರ್ಯಗತಗೊಳಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಲೋಕಸಭೆಯಿಂದ ಭರ್ತೃಹರಿ ಮಹತಾಬ್, ತೇಜಸ್ವಿ ಸೂರ್ಯ, ನಿಶಿಕಾಂತ್ ದುಬೆ, ಎ ರಾಜ ಮತ್ತು ಸುಪ್ರಿಯಾ ಸುಳೆ ಪ್ರಮುಖ ಸದಸ್ಯರಾಗಿದ್ದರೆ, ರಾಜ್ಯಸಭೆಯಿಂದ ಹರ್ಷವರ್ಧನ್ ಶೃಂಗ್ಲಾ, ಸಂಜಯ್ ಕುಮಾರ್ ಝಾ, ಪ್ರಫುಲ್ ಪಟೇಲ್ ಮತ್ತು ಮೇನಕಾ ಗುರುಸ್ವಾಮಿ ಅವರನ್ನು ಸಮಿತಿಗೆ ಸೇರ್ಪಡೆಗೊಳಿಸಲಾಗಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ವಿಧೇಯಕವನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಸಂಸತ್ತಿನ ಉಭಯ ಸದನಗಳು ಕಳೆದ ಆಗಸ್ಟ್ 12 ಅಂಕಿತ ನೀಡಿದ್ದವು. ವಿದೇಶಿ ದೇಣಿಗೆಗಳ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರುವುದು ಈ ನೂತನ ತಿದ್ದುಪಡಿ ವಿಧೇಯಕದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂದಿನಿಂದ ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆಯನ್ನು ಆಯೋಜನೆ ಮಾಡಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಮತ್ತು ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟ್ರೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶವನ್ನು ಕಲ್ಪಿಸಲಿದೆ. ಕಾರ್ಯಕ್ರಮದ ಆರಂಭಿಕ ದಿನದಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟ್ರಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯಗಳಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದು ಅಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ದೇಶದಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವಂತಹ ಈ ಸಂದರ್ಭದಲ್ಲಿ ಭಕ್ತರು ಉಪವಾಸವನ್ನು ಕೈಗೊಂಡು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳು ಮತ್ತು ವಿವಿಧ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತಿದೆ. ಕೃಷ್ಣನ ಬಾಲ್ಯದ ದಿನಗಳು, ಕಳೆದ ಗೋಕುಲ ಹಾಗೂ ವೃಂದಾವನ ಸೇರಿದಂತೆ ಶ್ರೀಕೃಷ್ಣನ ಜೀವನದ ವಿವಿಧ ಘಟನೆಗಳನ್ನು ಬಿಂಬಿಸುವ ದೃಶ್ಯಗಳಿಂದ ದೇಗುಲಗಳು ಮತ್ತು ಮನೆಗಳನ್ನು ಅಲಂಕಾರ ಮಾಡಲಾಗಿದೆ. ಶ್ರೀಕೃಷ್ಣ ನಗರಿ ಮಥುರಾ ವೃಂದಾವನ ಇಂದು ರಾತ್ರಿ ನಡೆಯಲಿರುವಂತಹ ಅದ್ಧೂರಿ ಜನ್ಮಾಷ್ಟಮಿ ಆಚರಣೆಗೆ ಸಾಕ್ಷಿಯಾಗಲಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಮಥುರಾದಲ್ಲಿ ನಡೆಯಲಿರುವಂತಹ ಜನ್ಮಾಷ್ಟಮಿ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜನ್ಮಾಷ್ಟಮಿಯ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ನೂತನ ಚೈತನ್ಯ ನೀಡಿವೆ ಎಂದು ಹೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಜನ್ಮಾಷ್ಟಮಿಯ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದು, ಭಗವದ್ಗೀತೆಯ ಆಳವಾದ ಜ್ಞಾನವು ಕರ್ತವ್ಯ, ನೈತಿಕತೆ, ನ್ಯಾಯ, ಜ್ಞಾನ, ಧೈರ್ಯ ಮತ್ತು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಕುರಿತು ಸಾರ್ವಕಾಲೀನ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತವು ಮತ್ತಷ್ಟು ಪರಿಹಾರ ಸಾಮಗ್ರಿಗಳ ಜೊತೆಗೆ 2 ವಿಮಾನಗಳನ್ನು ಕಳುಹಿಸಿಕೊಟ್ಟಿದೆ. ಒಟ್ಟು 21.5 ಟನ್ ತೂಕದ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ಹೊತ್ತಂತಹ 2 C-130J ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಪರಿಹಾರ ಸಾಮಗ್ರಿಗಳನ್ನು ನೇಪಾಳದ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವ ಮಹಾವೀರ್ ಪುನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ನೇಪಾಳದ ಭೀಕರ ಪ್ರವಾಹದಲ್ಲಿ ನಾಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ ಮೊದಲ ಹಂತದ ಸಂಬಂಧಿಕರ ಅಂದರೆ ತಂದೆ, ತಾಯಿ, ಮಕ್ಕಳ ಡಿಎನ್ಎ ಮಾದರಿ ಸಂಗ್ರಹಿಸಿ ಪ್ರೊಫೈಲ್ ಸಿದ್ಧಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದೆ. ಇದಕ್ಕಾಗಿ ದೇಶದ ಕೇಂದ್ರ

0: ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ರಾಷ್ಟ್ರೀಯ ವಿಧಿವಿಜ್ಞಾನ ವಿಜ್ಞಾನ ವಿಶ್ವವಿದ್ಯಾಲಯದ ಕೇಂದ್ರಗಳನ್ನು ಬಳಸಿಕೊಳ್ಳಬಹುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳ ಪೊಲೀಸರ ಸೂಚನೆಯಂತೆ ಆಟೋಸೋಮಲ್ ಎಸ್ಟಿಆರ್ ಡಿಎನ್ಎ ಪ್ರೊಫೈಲಿಂಗ್ ನಡೆಸಲಾಗುತ್ತಿದ್ದು, ಸಿದ್ಧವಾದ ವರದಿಯನ್ನು ನೇರ ಇಮೇಲ್ ಡಿಎನ್ಎ CODIS @nepalpolice.gov.in ಮೂಲಕ ಕಳುಹಿಸಬೇಕು. ಸಮನ್ವಯಕ್ಕಾಗಿ ಭಾರತೀಯ ರಾಯಭಾರ ಕಚೇರಿಯ ಇಮೇಲ್ EOI ಕಠ್ಮಂಡು floodsupport@gmail.com ಹಾಗೂ ಸಹಾಯವಾಣಿ ಸಂಖ್ಯೆ 9779841616695 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ದುಬೈನಲ್ಲಿ ನಡೆದಂತಹ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಹಾಂಗ್ಕಾಂಗ್ ವಿರುದ್ಧ 137 ರನ್ಗಳ ಬೃಹತ್ ಜಯ ದಾಖಲಿಸುವ ಮೂಲಕ ಸೆಮಿಫೈನಲ್ ಹಂತಕ್ಕೇರಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಸ್ಮೃತಿ ಮಂದಾನಾ ಅವರ ದಾಖಲೆ ಶತಕದ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 193 ರನ್ ಗಳಿಸಲು ಸವಾಲಿನ ಮೊತ್ತವನ್ನು ಕಲೆಹಾಕಿತು. ಕೇವಲ 64 ಎಸೆತಗಳಲ್ಲಿ 124 ರನ್ ಗಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ಸ್ಮೃತಿ ಮಿಥಾಲಿ ರಾಜ್ ಅವರ ದಾಖಲೆಯನ್ನು ಮುರಿದು ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಮತ್ತು ಗರಿಷ್ಠ ಶತಕ ಬಾರಿಸಿದ ಬ್ಯಾಟರ್ ಎಂಬ ಜಾಗತಿಕ ದಾಖಲೆಯನ್ನು ನಿರ್ಮಿಸಿದರು. ಗುರಿ ಬೆನ್ನತ್ತಿದಂತಹ ಹಾಂಗ್ಕಾಂಗ್ ತಂಡ 56 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಕಬಳಿಸಿದರೆ ಪ್ರೇಮಾ ರಾವತ್, ಶ್ರೀಚರಣಿ ಮತ್ತು ನಂದಿನಿ ಶರ್ಮಾ ತಲಾ 2 ವಿಕೆಟ್ ಪಡೆದರು. ಈ ಗೆಲುವಿನ ಬಳಿಕ ಭಾರತ ತಂಡ ಸೆಪ್ಟೆಂಬರ್ 13 ನಡೆಯಲಿರುವಂತಹ ತನ್ನ ಗುಂಪಿನ ಮುಂದಿನ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಹಾಂಗ್ಕಾಂಗ್ನ ಲೀ ಜೆಕ್ ಯು ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕಿತ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಮಣಿಸಿ 8ರ ಘಟ್ಟಕ್ಕೆ ಪ್ರವೇಶವನ್ನು ಪಡೆದರು. ಮತ್ತೊಂದೆಡೆ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೋ ಸಹೋದರರ ವಿರುದ್ಧ 21-15 22-24 21-9 ಅಂತರದಿಂದ ಗೆಲುವು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಗ್ಕಾಂಗ್ ವಿರುದ್ಧ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಲಗ್ಗೆಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಶಿಕ್ಷಕರು ಇಲ್ಲದಿದ್ದರೆ ಎಂಬ ವಿಷಯದ ಕುರಿತು ತಟ್ಟಂತ ಹೇಳಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾದ ಡಾಕ್ಟರ್ ಎನ್ ಸೋಮೇಶ್ವರ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಶಿಕ್ಷಕರು ಇಲ್ಲದಿದ್ದರೆ, ಅದು ಇವತ್ತಿನ ಮಾತುಕತೆ. ಶಿಕ್ಷಕರು ಇಲ್ಲದೆ ಇದ್ರೆ ಏನಾಗುತ್ತೆ? ನಾಳೆ ಬೆಳಗ್ಗೆ ಶಾಲೆಗೆ ಹೋಗ್ತೇವೆ, ಕಾಲೇಜಿಗೆ ಹೋಗ್ತೇವೆ, ನೋಡ್ತೇವೆ ಅಲ್ಲಿ ಕಾಲೇಜಿನ ಕಟ್ಟಡ ನಿಂತಿದೆ, ಕಾಲೇಜಿನ ಗೇಟು ಹಾಗೆ ಇದೆ, ಕ್ಲಾಸ್ ರೂಮ್ಗಳೆಲ್ಲ ಹಾಗೇ ಇವೆ, ಕ್ಲಾಸ್ ರೂಮ್ ಒಳಗೆ ಬ್ಲ್ಯಾಕ್ ಬೋರ್ಡ್ಗಳೇನಿದೆ ಅದೂ ಇದೆ, ಸ್ಮಾರ್ಟ್ ಬೋರ್ಡು ಇದೆ, ಪ್ರಯೋಗಾಲಯನೂ ಇದೆ, ಗ್ರಂಥಾಲಯನೂ ಇದೆ, ವೈಫೈ ಕೆಲಸ ಮಾಡ್ತಾ ಇದೆ, ಗೂಗಲ್ ಸಂಪರ್ಕವೂ ಇದೆ, ಯೂಟ್ಯೂಬನ್ನು ನೋಡಬಹುದು, ಚಾಟ್ GPTನೂ ಸಿಗ್ತಾ ಇದೆ, ಎಲ್ಲವೂ ಇದೆ. ಆದರೆ ಒಬ್ಬನೇ ಒಬ್ಬ ಅಧ್ಯಾಪಕ, ಟೀಚರ್, ಶಿಕ್ಷಕ ಇಲ್ಲ, ಪ್ರಾಂಶುಪಾಲರಿಲ್ಲ, ಯಾವುದೇ ಪ್ರೊಫೆಸರ್ ಇಲ್ಲ, ಲೆಕ್ಚರರ್ ಇಲ್ಲ, ಟ್ಯೂಟರ್ ಇಲ್ಲ, ಅಧ್ಯಾಪಕರು ಅನ್ನೋರೇ ಇಲ್ಲ. ಏನಾಗುತ್ತೆ? ಏನನ್ಸುತ್ತೆ ವಿದ್ಯಾರ್ಥಿಯ ಉದ್ಗಾರ? ವಾವ್, ಯಾರೂ ಇಲ್ವಪ್ಪ ಅಧ್ಯಾಪಕರಿಗೆ.

ಇವತ್ತು ಕ್ಲಾಸೇ ಇಲ್ಲ, ಇವತ್ತು ಎಷ್ಟು ಖುಷಿ ಅಲ್ವಾ? ಯಾರು ನಮ್ಮ ಅಟೆಂಡೆನ್ಸ್ ಅನ್ನೇ ಕೇಳಲ್ಲ. ಜೊತೆಗೆ ಆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹೇಳಿ ತಲೆ ತಿಂತ ಇದ್ರು, ಆ ಮಾರ್ಕ್ಸಿನ ಗೊಡವೆನೇ ಇಲ್ಲ, ಹೋಮ್ವರ್ಕು ಇಲ್ವೇ ಇಲ್ಲ, ಎಷ್ಟು ಖುಷಿ ಅಲ್ವಾ? ಇನ್ನೊಬ್ಬ ಹುಡುಗ ಕೇಳ್ಬೋದು, ಅರೆರೆ ಶಿಕ್ಷಕರೆಲ್ಲ ಮಾಯ ಆಗ್ಬಿಟ್ಟಿದಾರಲ್ಲ, ಇವತ್ತಿಗೆ ಮಾತ್ರ ಮಾಯ ಆಗಿದ್ದಾರ ಅಥವಾ ಶಾಶ್ವತವಾಗಿ ಮಾಯ ಆಗ್ಬಿಟ್ಟಿದಾರ ಈ ಎಲ್ಲ ಟೀಚರ್ಗಳು ಶಿಕ್ಷಕರು ಅಂತ ಒಬ್ಬ ಹುಡುಗ ಕೇಳ್ಬೋದು. ಟೀಚರ್ಗಳೆಲ್ಲ ಹೋಗ್ಬಿಟ್ಟಿದ್ದಾರೆ, ಮರೆಯಾಗ್ಬಿಟ್ಟಿದ್ದಾರೆ, ಶಿಕ್ಷಕರಿಲ್ಲ, ಆದರೆ ಪಠ್ಯಗಳೆಲ್ಲ ಪಠ್ಯ ಪುಸ್ತಕಗಳೆಲ್ಲ ಇವೆ, ಇಂಟರ್ನೆಟ್ಟು ಹಾಗೆ ಉಳ್ಕೊಂಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನುಕೂಲತೆಗಳನ್ನು ಏನು ಅನುಭವಿಸ್ತಾ ಇದ್ದೇವೆ ಅವೂ ಇದೆ, ಪ್ರಯೋಗಾಲಯ ಇದೆ, ಅಧ್ಯಾಪಕರು ಉಪನ್ಯಾಸವನ್ನು ಕೊಟ್ಟಂತಹ ವಿಡಿಯೋಗಳೇನಿದೆ ಅವನ್ನೂ ಸಹ ನೋಡಬಹುದು. ಕೆಲವು ಪಾಠಗಳನ್ನು ಧ್ವನಿ ಮುದ್ರಿಸ್ಕೊಂಡಿರ್ತೇವೆ, ಆ ಧ್ವನಿ ಮುದ್ರಿತ ಪಾಠಗಳು ಸಹ ಸಿಗ್ತಾ ಇದೆ. ಶಿಕ್ಷಕರು ಮರೆಯಾಗ್ಬಿಟ್ಟಿದ್ದಾರೆ, ಆದರೆ ಶಿಕ್ಷಣಕ್ಕೆ ಅಗತ್ಯವಾದ ಮಾಹಿತಿ ಪಠ್ಯ ಏನಿದೆ ಅವೆಲ್ಲ ಉಳ್ಕೊಂಡಿದೆ. ಹಾಗಿದ್ಮೇಲೆ ಯಾಕೆ ಬೇಕು ಟೀಚರ್ ನಮಗೆ, ಶಿಕ್ಷಕ ಯಾಕೆ ಬೇಕು? ಹಾಗಿದ್ಮೇಲೆ ಟೀಚರಿಂದ ನಮಗೇನು ಉಪಯೋಗ? ಯಾಕೆ ಇಟ್ಕೋಬೇಕು ಟೀಚರ್ನ? ಇಷ್ಟೊಂದೆಲ್ಲ ಅನುಕೂಲತೆಗಳು ಅಂತರ್ಜಾಲದ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ, ವಿಡಿಯೋಗಳ ಮೂಲಕ, ChatGPT ಮೂಲಕ ಸಿಗ್ತಿರುವಾಗ ಶಿಕ್ಷಕರಾದರೂ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಪ್ರಾಮಾಣಿಕವಾಗಿ ನಮ್ಮನ್ನು ಕಾಡುತ್ತೆ. ಒಂದು ಉದಾಹರಣೆಯನ್ನು ಪರಿಶೀಲಿಸೋಣ. ಶಿಕ್ಷಕರು ನಮಗೇನು ಕೊಡ್ತಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಂಟರ್ನೆಟ್ಟು ಕೊಡದೇ ಇರುವಂಥದ್ದನ್ನು ಏನು ಕೊಡ್ತಾರೆ ನಮ್ಮ ಶಿಕ್ಷಕರು? ಇನ್ಫಾರ್ಮೇಷನ್, ಮೊದಲು ಮಾಹಿತಿಯನ್ನು ಕೊಡ್ತಾರೆ. ಏನಿದು, ವಾಟ್ ಈಸ್ ದಿಸ್? ಎರಡನೇದು ಜ್ಞಾನವನ್ನು ಕೊಡ್ತಾರೆ, ನಾಲೆಜ್, ಹೌ ಇದು ಹೇಗೆ ಕೆಲಸ ಮಾಡುತ್ತೆ. ಆದರೆ ಇವೆರಡಕ್ಕೂ ಮಿಗಿಲಾದದ್ದು ತಿಳಿವು, ಯಾವಾಗ ಏನು ಎಷ್ಟು ಇದನ್ನು ಉಪಯೋಗಿಸ್ಬೇಕಾ ಬೇಡವಾ. ಅಂದರೆ ಇನ್ಫಾರ್ಮೇಷನ್ ಅನ್ನೋದು ನಾಲೆಜ್ ಅಲ್ಲ, ನಾಲೆಜ್ ಅನ್ನೋದು ವಿಸ್ಡಮ್ ಅಲ್ಲ, ಮಾಹಿತಿ ಜ್ಞಾನವಾಗಲ್ಲ, ಜ್ಞಾನ ತಿಳಿವಳಿಕೆ ಆಗಲ್ಲ. ಒಂದಲ್ಲಿ ಆಗ್ತಾ ಇದೆ ಸರ್, ಅರ್ಥವಾಗ್ತಾ ಇಲ್ಲ ಅಂತ ನಿಮ್ಮ ಕೆಲವು ಹುಡುಗರು ಹೇಳ್ಬೋದು. ನಿಮ್ಮಲ್ಲಿ ಒಂದು ಉದಾಹರಣೆ ನೋಡೋಣ. ಮಾಹಿತಿ, ಇನ್ಫಾರ್ಮೇಷನ್, ಏನ್ ನೋಡ್ತಾ ಇದ್ದೀರಿ? ಟೊಮೆಟೊ ಹಣ್ಣನ್ನು ನೋಡ್ತಾ ಇದ್ದೀರಿ. ಈ ಟೊಮೆಟೊ ಹಣ್ಣಿನ ಚಿತ್ರವನ್ನ ನೋಡ್ತಾ ಇದ್ದಾಗೆ ನಮಗೆ ಏನು ಮಾಹಿತಿ ಸಿಗ್ತಾ ಇದೆ? ಟೊಮ್ಯಾಟೊ ಈಸ್ ಎ ಬಯೋಲಾಜಿಕಲ್ ಫ್ರೂಟ್ ಅನ್ನೋದು ಗೊತ್ತಾಗ್ತಾ ಇದೆ, ಯಾಕಂದ್ರೆ ಓವರಿ ಇಂದ ಇದು ಬೆಳೀತಾ ಇದೆ, ಸೀಡ್ಗಳನ್ನೆಲ್ಲ ನಾವು ನೋಡಬಹುದು. ಇದು ಇನ್ಫಾರ್ಮೇಷನ್, ಮಾಹಿತಿ. ನಾಲೆಜ್ ಏನು? ನಾಲೆಜ್ ಏನು ಅಂತ ಹೇಳ್ತಂದ್ರೆ, ಈ ಟೊಮ್ಯಾಟೊವನ್ನ ಯಾವ ರೀತಿ ವರ್ಗೀಕರಿಸಿದ್ದೀವಪ್ಪ ಅಂದ್ರೆ, ಇದನ್ನ ಒಂದು ತರಕಾರಿ ಅಂತ ವರ್ಗೀಕರಿಸಿದ್ದೇವೆ. ಟೊಮ್ಯಾಟೊ ಹುಳಿ ಹುಳಿಯಾಗಿರುತ್ತಲ್ಲ, ಹಾಗಾಗಿ ಸಾರಿಗೆ ಹುಳಿಗೆ ಇದು ಒಂದು ವಿಶಿಷ್ಟವಾದ ರುಚಿ ಕೊಡುತ್ತೆ, ಹಾಗಾಗಿ ತರಕಾರಿಯಾಗಿ ಬಳಸಬಹುದು ಅನ್ನೋ ಮಾಹಿತಿ ಏನಿದೆ, ಇದು ಜ್ಞಾನ, ಟೊಮೆಟೊ ಬಗ್ಗೆ ನಮಗೆ ಇರುವಂತ ಜ್ಞಾನ. ಹಾಗಿದ್ದ ಮೇಲೆ ವಿಸ್ಡಮ್ ಅಂದ್ರೆ ಏನು? ವಿಸ್ಡಮ್ ಅಂತ ಹೇಳ್ತಂದ್ರೆ, ಟೊಮೆಟೊ ಹಣ್ಣು ನಿಜ, ಹಾಗಂತ ಹೇಳಿ ಟೊಮ್ಯಾಟೊವನ್ನ ಫ್ರೂಟ್ ಸಲಾಡ್ ಅಲ್ಲಿ ಬಳಸೋ ಹಾಗಿಲ್ಲ. ಅದೇ ಟೊಮೆಟೊ ಹಣ್ಣು ಅಂತ ಹೇಳಿದ್ರಲ್ಲ, ಹಾಕೋಣ ಫ್ರೂಟ್ ಸಲಾಡ್ಗೆ ಅಂತ ಹಾಕಿದ್ರೆ ಆ ಫ್ರೂಟ್ ಸಲಾಡ್ ನ ಯಾರು ತಿನ್ನೋದಿಲ್ಲ. ಹಾಗಾಗಿ ಮಾಹಿತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ತಿಳಿವಳಿಕೆ ಅಂದ್ರೆ ಏನು ಅನ್ನೋದು ನಮಗೆ ಅರ್ಥವಾಗಿದೆ. ಈ ಮಾಹಿತಿ ಮತ್ತು ಜ್ಞಾನ ಅನ್ನೋದನ್ನ ಅಂತರ್ಜಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತೆ. ಆದರೆ ಈ ವಿಸ್ಡಮ್ ಅನ್ನೋದು ಏನಿದೆ, ತಿಳಿವು ಅನ್ನೋದು ಏನಿದೆ, ಅದನ್ನ ಕೇವಲ ಅಧ್ಯಾಪಕರು ಮಾತ್ರ ಕೊಡಬಲ್ಲರು. ಹೀಗೆ ಮಾಹಿತಿಯ ಜೊತೆ, ಜ್ಞಾನದ ಜೊತೆ,
ತಿಳಿವಳಿಕೆಯನ್ನ ಬದುಕನ್ನ ಹೇಗೆ ನಡೆಸಬೇಕು ಅಂತ ಕೊಡುವಂತ ಸಾಮರ್ಥ್ಯ ಇರೋದು.

ಕೇವಲ ಶಿಕ್ಷಕರು ಅಧ್ಯಾಪಕರು. ಹಾಗಾಗಿ ಜೀವನ ಪರ್ಯಂತ ನಮ್ಮ ಅಧ್ಯಾಪಕರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾನೇ ಇರಬೇಕು. ಎ ಹೋಲೋಗ್ರಾಫಿಕ್ ಟೀಚರ್. ಇವತ್ತು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳ್ತಂದ್ರೆ, ಎಲ್ಲೋ ಅಮೆರಿಕದಲ್ಲೋ ಇಂಗ್ಲೆಂಡಲ್ಲೋ ಕೂತ್ಕೊಂಡಿರ್ತಕ್ಕಂಥ ಅಧ್ಯಾಪಕ ಈ ಹೋಲೋಗ್ರಾಫಿ ತಂತ್ರಜ್ಞಾನದ ಮೂಲಕ ನಮ್ಮ ಶಾಲೆಯ ನಮ್ಮ ತರಗತಿಯ ಒಳಗೆ ಬಂದು ಪಾಠ ಹೇಳ್ಬೋದು, ಹೇಳಲಿಕ್ಕೆ ಸಾಧ್ಯ ಇದೆ. ಈ ಮಾಹಿತಿ ಅದ್ಭುತವಾದ ಮಾಹಿತಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ರೋಬೋ ಟೀಚರ್ಗಳು ಬಂದಿದ್ದಾರೆ, ನಮ್ಮ ತರಗತಿಯಲ್ಲೇ ನಡ್ಕೊಂಡು ಬರ್ತಾರೆ, ಪಾಠ ಹೇಳ್ತಾ ಹೋಗ್ತಾರೆ. ಅರ್ಥವಾಗ್ಲಿಲ್ಲ ಸರ್ ಇನ್ನೊಂದು ಸಲ ಹೇಳಿ ಅಂದ್ರೆ ಮತ್ತೆ ಹೇಳುತ್ತೆ ರೋಬೋ, ಮತ್ತೆ ಹೇಳುತ್ತೆ ರೋಬೋ. ಹತ್ತು ಸಲ ಕೇಳಿ ಹತ್ತು ಸಲವೂ ಉತ್ತರ ಕೊಡುತ್ತೆ. ಅದೇ ನಿಮ್ಮ ಅಧ್ಯಾಪಕರನ್ನ ಮೂರನೇ ಸಲ ಕೇಳ್ತಂದ್ರೆ ಲೇ ಕತ್ತೆ ಅರ್ಥವಾಗಲ್ವೇನೋ, ಒಬ್ ದನ ಕಾಯಿ, ಹೀಗೆ ಅಧ್ಯಾಪಕರು ಬೈಬಹುದು. ಆದರೆ ರೋಬೋ ಆಗಲಿ ಹೋಲೋಗ್ರಫಿ ಆಗಲಿ ನಮಗೆ ಹಾಗೆ ಬೈಯೋಲ್ಲ, ಯಾಕಂದ್ರೆ ನಮ್ಮ ಬೆರಳ ತುದಿಯಲ್ಲಿ ತಂತ್ರಜ್ಞಾನ ಇರೋದ್ರಿಂದ ನಾವು ಪದೇ ಪದೇ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಒಂದು ವಿಚಾರವನ್ನ ಕಲ್ಪಿಸ್ಕೊಳ್ಳೋಣ, ತರಗತಿಯಲ್ಲಿ ಈ AI ಅಥವಾ ಹೋಲೋಗ್ರಫಿ ಅನುಕೂಲತೆ ಇದೆ, ಬಹಳ ಒಳ್ಳೆಯ ಧ್ವನಿಯಲ್ಲಿ ಇಂಪಾದ ಧ್ವನಿಯಲ್ಲಿ ಕೋಪವನ್ನೇ ಮಾಡಿಕೊಳ್ಳದೆ ಕೇಳಿದ ಪ್ರಶ್ನೆಗೆ ಒಂದಲ್ಲ ಹತ್ತು ಸಲ ಕೊಡ್ತಾ ಇರುತ್ತೆ ಉತ್ತರನ. ಹುಡುಗರಿಗೆಲ್ಲ ಒಂದು ರೀತಿ ಖುಷಿ ಆಗೋಗುತ್ತೆ, ಥ್ರಿಲ್ ಆಗೋಗುತ್ತೆ, ಅಯ್ಯೋ ತಲೆ ತಿನ್ನೋ ಆ ಲೆಕ್ಚರರ್ಗಳ ಪಾಠ ಇಲ್ವಲ್ಲಪ್ಪ ಎಷ್ಟು ಖುಷಿ ಅಂತ ಅನ್ನಿಸ್ಬಹುದು. ಆದರೆ ಒಂದೆರಡು ವಾರ ಆಗ್ತಾ ಇದ್ದ ಹಾಗೆ ಒಬ್ಬ ವಿದ್ಯಾರ್ಥಿ ಅಳತಾ ಬರ್ತಾನೆ, ತರಗತಿಗೆ ಅಳತಾ ಬರ್ತಾ ಇದ್ದಾಗ ಆ ರೋಬೋ ಆಗಲಿ ಅಥವಾ ಆ ಹೋಲೋಗ್ರಫಿ ಚಿತ್ರ ಆಗಲಿ ಏನು ಹೇಳುತ್ತೆ, ಈ ಅಳತಾ ಇರೋ ಹುಡುಗನ ನೋಡಿ ಎರರ್ 404 ಅಂತ ಹೇಳ್ತಾ ಇಮೋಷನ್ ನಾಟ್ ಫೌಂಡ್ ಪ್ಲೀಸ್ ಓಪನ್ ಪೇಜ್ 42 ಆಫ್ ಯುವರ್ ಟೆಕ್ಸ್ಟ್ ಬುಕ್ ಅಂತ ಹೇಳಿ, ಅದು ವಿದ್ಯಾರ್ಥಿಯ ಭಾವನೆಗಳು ಏನಿದೆ ಅದನ್ನ ಗ್ರಹಿಸೋಲ್ಲ. ರೋಬೋಗೆ ಭಾವನೆಗಳನ್ನ ಗ್ರಹಿಸೋದನ್ನ ಕಲಿಸಿಲ್ಲ, ಪಾಠವನ್ನು ಹೇಳೋದನ್ನು ಮಾತ್ರ ಕಲಿಸಿದ್ದೇವೆ. ಹಾಗಾಗಿ ಟೆಕ್ನಾಲಜಿ ಅನ್ನೋದು ಮಾಹಿತಿಯನ್ನ ಕೊಡುತ್ತೆ ಹೊರತು ದುಃಖ ಪಟ್ಟಾಗ ನಮ್ಮ ಕಣ್ಣೀರನ್ನ ಕಷ್ಟದಲ್ಲಿದ್ದಾಗ ಸಾಂತ್ವನವನ್ನ ಕೊಡೋದಿಲ್ಲ. ಒಂದು ಕಂಪ್ಯೂಟರ್ ನಾವು ಬರೆದಂತ ಉತ್ತರದ ಮೌಲ್ಯಮಾಪನ ಮಾಡಬಹುದು, ಆದರೆ ಒಬ್ಬ ವಿದ್ಯಾರ್ಥಿ ಏನೆಲ್ಲ ಕಷ್ಟಪಟ್ಟು ಅವನು ಓದ್ತಾ ಇದ್ದಾನೆ ಅಥವಾ ಏನೆಲ್ಲ ಪ್ರತಿಭೆ ಅವನಲ್ಲಿ ಇದೆ ಅನ್ನೋದರ ಮೌಲ್ಯಮಾಪನವನ್ನ ಕಂಪ್ಯೂಟರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೋಲೋಗ್ರಫಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೋಬೋ ಟೀಚರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಂತ ಇರುವ ಶಿಕ್ಷಕ ಮಾತ್ರ ಆ ಒಂದು ಕೆಲಸವನ್ನ ಮಾಡಬಲ್ಲ. ಕೆಲವು ಹುಡುಗರು ಕೊನೆ ಬೆಂಚಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ರೆ ಹೊಡಿತಾ ಇರ್ತಾರೆ, ಹೋಲೋಗ್ರಫಿ ಪಾಠ ಹೇಳ್ತಾ ಇರುತ್ತೆ, ರೋಬೋ ಟೀಚರ್ ಪಾಠ ಹೇಳ್ತಾ ಇರುತ್ತೆ, ನೀವು ಆರಾಮಾಗಿ ಕೂತ್ಕೊಂಡು ನಿದ್ರೆ ಹೊಡಿತಾ ಇದ್ರೆ ಯಾರೂ ನಿಮ್ಮನ್ನ ಮಾತಾಡಿಸಲ್ಲ. ಜೀವಂತ ಟೀಚರ್ ಅಲ್ಲಿದ್ರೆ ತಕ್ಷಣವೇ ಸೀಮೆ ಸುಣ್ಣ ತಗೊಂಡು ಗೋರಿ ಇಟ್ಟು ಹೊಡೆದು ನಿದ್ದೆ ಮಾಡ್ತಾ ಇರೋ ನಮ್ಮನ್ನು ಎಬ್ಬಿಸಿ ಏನ್ ನಿದ್ದೆ ಮಾಡಕ್ ಬಂದಿದೀಯೇನೋ, ರಾತ್ರಿ ಎಲ್ಲ ವಿಡಿಯೋ ಗೇಮ್ಸ್ ಆಡ್ತಾ ಇದ್ಯಾ ಅಂತ ಬೈದು ಗಮನ ಇಟ್ಟು ಪಾಠವನ್ನ ಕೇಳು ಅಂತ ಬದುಕಿಗೆ ಸಿದ್ಧಗೊಳಿಸುತ್ತೆ. ಈ ರೀತಿ ಅಧ್ಯಾಪಕರಿಂದ ಚಾಪೀಸಲ್ಲಿ ಹೊಡೆಸ್ಕೊಂಡಂತ ವಿದ್ಯಾರ್ಥಿ ಜೀವನ ಪರ್ಯಂತ ಆ ಘಟನೆ ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಇಟ್ಕೊಂಡಿದ್ದು ಆಹಾ, ಆವತ್ತು ಟೀಚರ್ ನನ್ನ ಎಚ್ಚರಿಸಿದಕ್ಕೆ ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೇನೆ ಅನ್ನೋ ಕೃತಜ್ಞತೆಯನ್ನ ಉಳಿಸ್ಕೋತಾನೆ. ಈ ಒಂದು ಪಾಠವನ್ನ ರೋಬೋ ಟೀಚರ್ ಖಂಡಿತ ಹೇಳೋದಿಲ್ಲ. ಒಂದು ವರ್ಷ ಆಯಿತು ರೋಬೋ ಟೀಚರ್ಗಳು ಬಂದು ಅಥವಾ ಹಾಲೋಗ್ರಫಿ ಟೀಚರ್ಗಳು ಬಂದು ಅಂತ ಮಾಡೋಣ. ಒಂದು ವರ್ಷದವರೆಗೆ ಯಾವುದೇ ಶಿಕ್ಷಕ ಇಲ್ಲ, ಒಂದು ವರ್ಷ ಆಗೋಗ್ಬಿಟ್ಟಿದೆ. ಆದರೆ ತುಂಬ ಯೂಟ್ಯೂಬ್ ವಿಡಿಯೋಗಳಿವೆ, ಆನ್ಲೈನ್ ಕೋರ್ಸಸ್ಗಳಿವೆ, AI ಟ್ಯೂಟರ್ಗಳಿವೆ. ಹುಡುಗರು ಪರೀಕ್ಷೆನ

ಆಸ್ಕ್ ಮಾಡೋದು ಬಹಳ ಸುಲಭ, ಡಿಗ್ರಿ ಕೊಟ್ಬಿಡ್ತಾರೆ. ಉದಾಹರಣೆಗೆ ಒಬ್ಬ ವೈದ್ಯ, ಅವನು ಈ ರೀತಿ ಆನ್ಲೈನಲ್ಲಿ ವೈದ್ಯಕೀಯ ಕಲಿತರೆ, ಪರೀಕ್ಷೆಯನ್ನ ಪಾಸ್ ಮಾಡಿದರೆ ಡಿಗ್ರಿ ಕೊಡ್ತಾರೆ, ಆನ್ಲೈನಲ್ಲಿ ಡಿಗ್ರಿ ಸಿಗುತ್ತೆ. ಆದರೆ ಒಬ್ಬ ರೋಗಿ ಬಂದಾಗ ಅವನಿಗೆ ಏನು ತೊಂದರೆ ಇದೆ ಅಂತ ತಿಳ್ಕೊಂಡು ಯಾವ ಔಷಧವನ್ನು ಕೊಡಬೇಕು ಅಂತ ನೀವು

ವಯಸ್ಸೆಷ್ಟು? ಅವನಿಗೆ ಪ್ಯಾರಾಸಿಟಮಾಲ್ ಅಲರ್ಜಿ ಇದೆಯಾ? ಇದು ಯಾವುದನ್ನು ಹೇಳಲ್ಲ. ಇದನ್ನ ಆ ವೈದ್ಯ ಆದವನು ತನ್ನ ಬುದ್ಧಿಶಕ್ತಿಯನ್ನ ಉಪಯೋಗಿಸ್ಕೊಂಡು ಕೇಳಬೇಕಾಗ. ಆ ರೋಗಿಯನ್ನ ಕೇಳಿ ಏನಪ್ಪ ತೊಂದರೆ ಅಂತ ಹೇಳಿ, ಇದನ್ನ ಹೀಗೆ ತಗೋ ಹೀಗೆ ತಗೋ, ಊಟ ಮೊದಲು ತಗೋ, ಊಟ ಆದ್ಮೇಲೆ ತಗೋ, ನೀರಿನ ಜೊತೆ ತಗೋ, ಇಂಥ ಆಹಾರ ಸೇವಿಸು, ಈ ರೀತಿಯಾದ ಒಂದು ವಿಚಾರ ಏನಿದೆ ಅದನ್ನ AI ಕಲಿಸಲ್ಲ. ಮುಖ್ಯವಾಗಿ ನೀವು ಬರುಕೊಡುವಂತ ಔಷಧಿ ದುಬಾರಿಯಾಗಿದ್ರೆ ಆ ದುಬಾರಿ ಔಷಧವನ್ನ ಕೊಂಡುಕೊಳ್ಳುವ ಸಾಮರ್ಥ್ಯ ಅವನಿಗೆ ಇದೆಯಾ ಅನ್ನೋ ವಿವೇಚನೆ ಇದೆಯಲ್ಲ, ಅದು AI ಬರೋಲ್ಲ, ರೋಬೋಗೆ ಬರಲ್ಲ. ಅದು ನೇರವಾಗಿ ಜೀವಂತ ಅಧ್ಯಾಪಕನಿಂದ ಕಲಿತು ಬದುಕನ್ನ ನೋಡಿ ಕಷ್ಟ ಅಂದ್ರೇನು, ಬಡತನ ಅಂದ್ರೆ ಏನು, ಅವನ ಆದಾಯವನ್ನ ನೋಡಿಕೊಂಡು ಔಷಧವನ್ನ ನಾವು ನೀಡಬೇಕಾಗುತ್ತೆ ಅನ್ನೋ ಸಾಮಾನ್ಯ ತಿಳುವಳಿಕೆನ ಒಬ್ಬ ಜೀವಂತ ಅಧ್ಯಾಪಕ ಕಲಿಸಬಲ್ಲ, ಈ ಯಂತ್ರ ಕಲಿಸಲಿಕ್ಕೆ ಸಾಧ್ಯವಿಲ್ಲ. ನಿಧಾನಕ್ಕೆ ಏನಾಗುತ್ತೆ, ಒಂದು ವರ್ಷ ಆದ ಮೇಲೆ ಅಧ್ಯಾಪಕ ಆದರೆ ಒಬ್ಬ ವಿದ್ಯಾರ್ಥಿಯಲ್ಲಿ ಸುಪ್ತವಾಗಿ ಇರುವ ಪ್ರತಿಭೆಯನ್ನ ಗುರುತಿಸಬಹುದು. ಆದರೆ ಯಂತ್ರ ಗುರುತಿಸುತ್ತ, ಅಲ್ಗೋರಿದಮ್ ಇದೆಯಲ್ಲ ಸರ್ ಗುರುತಿಸುತ್ತೆ ಅಂತ ಹುಡುಗರು ಹೇಳ್ಬೋದು. ಅಲ್ಗೋರಿದಮ್ ಏನ್ ಮಾಡುತ್ತೆ ಹೇಳಿ? ನೀವು ಅಂತರ್ಜಾಲದಲ್ಲಿ ಬರೀ ರಾಜ್ಕುಮಾರ್ ಹಾಡುಗಳನ್ನ ನೋಡ್ತಾ ಇದ್ರೆ ಆ ಅಲ್ಗೋರಿದಮ್ ಏನ್ ಮಾಡುತ್ತೆ ಅಂದ್ರೆ, ರಾಜ್ಕುಮಾರ್ ಹಾಡುಗಳ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ನಿಮಗೆ ತೋರಿಸ್ತಾ ಇರುತ್ತೆ, ಪದೇ ಪದೇ ಪದೇ ತೋರಿಸ್ತಾ ಇರುತ್ತೆ, ನೀವು ರಾಜ್ಕುಮಾರ್ ಹಾಡುಗಳನ್ನು ನೋಡ್ತಾ ಹೋಗ್ತೀರಿ. ಆದ್ರೆ ನಿಮ್ಮಲ್ಲಿ ನಿಜವಾದ ಪ್ರತಿಭೆ, ಅದ್ಭುತವಾದ ಅಡುಗೆಯನ್ನ ನೀವು ಮಾಡಬಲ್ಲರು ಅನ್ನೋದು ಆ ರೋಬೋಟ್ ಹ್ಯಾಂಡ್ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಭೆಯನ್ನ ಕಂಡುಹಿಡಿಯುವ ಅವಕಾಶ ಹೊರಟೋಗುತ್ತೆ. ಎರಡನೆಯದಾಗಿ, ನಮಗೆ ಬದುಕಲ್ಲಿ ಮುಂದುವರಿಬೇಕಾದರೆ ಒಬ್ರು ರೋಲ್ ಮಾಡಲ್ ಇರಬೇಕು. ಸೆಹವಾಗ್ ಒಳ್ಳೆ ಕ್ರಿಕೆಟ್ ಆಟಗಾರ ಆದ, ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಅವನಿಗೆ ರೋಲ್ ಮಾಡಲ್ ಆಗಿದ್ದ. ಸಚಿನ್ ಅನ್ನ ಅಧ್ಯಯನ ಮಾಡಿ ಇವನು ಒಳ್ಳೆ ಆಟಗಾರ ಆದ ಸೆಹವಾಗ್. ಈ ಯಂತ್ರಗಳ ಲೋಕದಲ್ಲಿ ನಮಗೆ ಯಾರು ಮಾಡಲ್ ಆಗ್ತಾರೆ, ಯಾರಿಂದ ನಾವು ಸ್ಫೂರ್ತಿ ಪಡಿಬಹುದು? ಸಬ್ಜೆಕ್ಟ್ಗಂತೂ ಅದಕ್ಕೆ ಉತ್ತರ ಇಲ್ಲ. ಹಾಗೆಯೇ ಮೂರನೇದು ಏನು ಅಂತ ಹೇಳ್ತಂದ್ರೆ, ಅಧ್ಯಾಪಕರು ನಾವು ಮಾಡಬಹುದಾದ ತಪ್ಪುಗಳನ್ನ ಗುರುತಿಸಿ ಹೇಳ್ತಾರೆ. ಯಂತ್ರವೂ ಹೇಳುತ್ತೆ, ಆದರೆ ಯಂತ್ರ ಏನ್ ಮಾಡುತ್ತೆ, ನೇರವಾಗಿ ಯಾವುದೇ ರೀತಿಯಾದ ಭಾವನೆಗಳನ್ನ ತೋರಿಸದೆ ನೀನೊಬ್ಬ ಮುಕ್ತಾಳ ಅಂತ ಹೇಳುತ್ತೆ. ಆದ್ರೆ ಅಧ್ಯಾಪಕರು ಹಾಗೆ ಹೇಳೋಲ್ಲ. ವಿದ್ಯಾರ್ಥಿಯ ಮನಸ್ಸು ಸೂಕ್ಷ್ಮವಾಗಿರುತ್ತೆ ಅಂತ ಅವರಿಗೆ ಗೊತ್ತು, ಏನ್ ಹೇಳಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿ ನಿಧಾನಕ್ಕೆ ನಿನ್ನ ತಿಳುವಳಿಕೆ ತಪ್ಪಾಗಿದೆ, ಇಂಥ ಕಡೆ ತಪ್ಪು ಮಾಡಿದೀಯಾ, ಇದು ಹೀಗಲ್ಲ ಹಾಗೆ, ಅನುನಯದಿಂದ ತಿಳಿಸಿಕೊಡುವ ಕಲೆ ಅದು ಶಿಕ್ಷಕರಿಗೆ ಮಾತ್ರ ದಕ್ಕುತ್ತೆ, ಯಂತ್ರಕ್ಕೆ ದಕ್ಕೋದಿಲ್ಲ. ಹಾಗೇನೆ ಎಷ್ಟೋ ಸಂದರ್ಭದಲ್ಲಿ, ಆಗಲ್ಲ ಸರ್ ನನ್ನ ಕೈಯಲ್ಲಿ ಇದು, ಸುಮ್ಮನೆ ನನ್ನ ತಲೆ ಯಾಕೆ ತಿಂತೀರಿ ಅಂತ ಹೇಳ್ಬೋದು. ಯಂತ್ರ ಏನ್ ಹೇಳುತ್ತೆ, ಓಕೆ ನಿನ್ ಕೈಯಲ್ಲಾಗಲ್ವಾ, ಬಿಟ್ಬಿಡು ಮುಂದಕ್ಕೆ ಹೋಗು. ಆದ್ರೆ ಅಧ್ಯಾಪಕರು ಹಾಗೆ ಹೇಳುದು, ಹೌದಪ್ಪ ಕಷ್ಟ ಅಂತ ಅನ್ಸುತ್ತೆ, ನನಗೂ ಅನ್ಸಿತ್ತು, ಆದ್ರೆ ಛಲ ಬಿಡದ ತ್ರಿವಿಕ್ರಮನಂತೆ ಕೆಲಸ ಮಾಡ್ತಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ದಶರಥ ಮಾಂಜಿ ದಿನಕ್ಕೆ ಒಂದೊಂದು ಕಲ್ಲು ತೆಗೆದಾಕ್ತಾ ಇಡೀ ಬೆಟ್ಟವನ್ನೇ ಕರಗಿಸಿ ರಸ್ತೆಯನ್ನ ಮಾಡದ್ನಲ್ಲ, ಅವನು ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಈ ವಿಶ್ವ ದಾಖಲೆ ಆಗ್ತಿರ್ಲಿಲ್ಲ. ಅದನ್ನ ಅಧ್ಯಾಪಕ ಹೇಳ್ಕೊಡಬಲ್ಲ, ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ಮುಖ್ಯವಾಗಿ ಒಂದು ನೀತಿಯ ಪ್ರಶ್ನೆ. ನೀವು ಯಂತ್ರವನ್ನ ಕೇಳಿದ್ರೆ ಬಾಂಬ್ ತಯಾರಿಸೋದು ಹೇಗೆ ಅಂತ ಅದು ಮಾಹಿತಿ ಕೊಡುತ್ತೆ, ಅದಕ್ಕೆ ಬೇಕಾದ ಬಿಡಿ ಭಾಗಗಳು ಎಲ್ಲೆಲ್ಲಿ ಸಿಗುತ್ತೆ ಏನು ಎತ್ತ ಎಲ್ಲವನ್ನು ಕೊಡುತ್ತೆ. ಆದರೆ ಬಾಂಬನ್ನ ತಯಾರಿಸ್ಬೇಕಾ, ಅದನ್ನ ಸ್ಫೋಟಿಸ್ಬೇಕಾ, ಜನರನ್ನ ಕೊಲ್ಲಬೇಕಾ ಅನ್ನೋ ತಿಳಿವಳಿಕೆ ಇದೆಯಲ್ಲ, ಪ್ರಜ್ಞೆ ಇದೆಯಲ್ಲ, ಜ್ಞಾನ ಇದೆಯಲ್ಲ, ಅದನ್ನ ಕೇವಲ ಅಧ್ಯಾಪಕ ಕೊಡುತ್ತಲ್ಲ, ಯಂತ್ರ ಯಾವತ್ತಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಧರ್ಮ, ಸತ್ಯ ಸುಳ್ಳು, ಅನುಕೂಲತೆ ಅನಾನುಕೂಲತೆ, ಉಪಕಾರ ಅಪಕಾರ, ಈ ಸೂಕ್ಷ್ಮಗಳನ್ನ ಒಬ್ಬ

ಶಕ ಕಲಿಸಬಲ್ಲನೇ ಹೊರತು ಯಂತ್ರಗಳು ಖಂಡಿತ ಕಲಿಸಲ್ಲ. ಸಡ್ಬರಿ ವ್ಯಾಲಿ ಸ್ಕೂಲ್ ಎಕ್ಸ್ಪೆರಿಮೆಂಟ್ ಅಂತ ಒಂದಿದೆ. ಈ ಸಡ್ಬರಿ ಸ್ಕೂಲ್ ಅನ್ನೋದು ಅಮೆರಿಕದಲ್ಲಿ ಆರಂಭಿಸಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶಾಲೆಗಳಿವೆ, ಸಡ್ಬರಿ ಶಾಲೆಗಳು. ಈ ಶಾಲೆಯ ವಿಶೇಷ ಏನಪ್ಪಾ ಅಂದ್ರೆ, ಹುಡುಗರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಇರಬಹುದು. ತಾವೆಲ್ಲ ನೋಡಿದ್ರಿ, ದಿನ ಪೂರ್ತಿ ನಾನು ಆಟ ಆಡಬಹುದಾ, ದಿನ ಪೂರ್ತಿ ಕುಣಿಯಬಹುದಾ, ದಿನ ಪೂರ್ತಿ ನಿದ್ರೆ ಮಾಡಬಹುದಾ? ಮಾಡಿ, ಯಾರು ಬೇಡ ಅಂತಾರೆ ನಿಮ್ಗೆ? ಅಧ್ಯಾಪಕರೇ ಇಲ್ವಾ? ಇಲ್ಲ, ಅಧ್ಯಾಪಕರಿದ್ದಾರೆ. ನೀವೇನಾದ್ರೂ ಹೋಗಿ ಕೇಳಿದ್ರೆ ಮಾತ್ರ ಅಧ್ಯಾಪಕರು ಉತ್ತರ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಇಲ್ದಿದ್ರೆ ನಿನಗೆ ಇಷ್ಟ ಬಂದದ್ದನ್ನು ಮಾಡಬಹುದು. ದಿನ ಪೂರ್ತಿ ನಾನು ಚಿತ್ರಕಲೆ ಚಿತ್ರವನ್ನ ಬಿಡಿಸ್ತಾ ಕೂತ್ಕೊಂಡೆ ಅಂದ್ರೆ ಬಿಡಿಸು ಅಂತಾರೆ. ಇಲ್ಲ, ದಿನ ಪೂರ್ತಿ ಕ್ರಿಕೆಟ್ ಆಡ್ತೀನಿ, ಆಡು ಅಂತಾರೆ. ಇದು ಒಂದು ವಿಶಿಷ್ಟ ಪ್ರಯೋಗ. ಪರೀಕ್ಷೆಗಳೇ ಇಲ್ಲ, ಹೋಮ್ವರ್ಕ್ ಇಲ್ಲ, ಅಸೆಸ್ಮೆಂಟ್ಗಳಿಲ್ಲ, ಏನೂ ಇಲ್ಲ. ಇಂತಹ ಒಂದು ಇದರಿಂದ ಈ ಸಡ್ಬರಿ ಸ್ಕೂಲ್ಗಳೇನಿದೆ ಇಲ್ಲಿ ನೋಡಿ, ಕ್ಲಾಸಸ್ ಇಲ್ಲ, ಫಿಕ್ಸೆಡ್ ಕರಿಕ್ಯುಲಮ್ ಇಲ್ಲ, ಟೀಚರ್ಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ತಾರೆ ಅಷ್ಟೇ. ಅವರು ನಿಮ್ಗೇನಾದ್ರೂ ಬೇಕು ಅಂತ ಹೇಳಿದ್ರೆ ಸಹಾಯ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಸೊ ಇಫ್ ಟೀಚರ್ಸ್ ಡಿಸಪಿಯರ್, ಫ್ರೀಡಮ್ ವೋಂಟ್ ಲೀಡ್ ಟು ಕ್ರಿಯೇಟಿವಿಟಿ, ಇಟ್ ವಿಲ್. ಹೀಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಹುಡುಗರಿಗೆ, ಅವರು ನಿಜಕ್ಕೂ ಬುದ್ಧಿವಂತ ಹುಡುಗರಾಗ್ತಾರಾ ಅಂತ ಪ್ರಯೋಗ ಮಾಡಿದಕ್ಕೆ, ಇಲ್ಲ, ಅವರು ಅಷ್ಟೊಂದು ಬುದ್ಧಿವಂತ ಹುಡುಗರು ಆಗಲ್ಲ. ಸಮಾಜ ಹಾಕುವಂತ ಸವಾಲುಗಳು ಏನಿದೆ, ಪ್ರಶ್ನೆಗಳೇನಿದೆ, ಬದುಕಲ್ಲಿ ಬರುವಂತ ಸಮಸ್ಯೆಗಳೇನಿವೆ, ಅವುಗಳನ್ನ ಎದುರಿಸುವ ಧೈರ್ಯ ಬರೋದಿಲ್ಲ. ಒಬ್ಬ ಮಾರ್ಗದರ್ಶಕ ಶಿಕ್ಷಕ ಅನ್ನೋನು ಇರಲೇಬೇಕು ಅಂತ ಪ್ರಾಯೋಗಿಕವಾಗಿ ನಿರೂಪಿಸಿದೆ ಈ ಸಡ್ಬರಿ ಶಾಲೆ. ಈ ಜೂಂಬಿ ಎಫೆಕ್ಟ್ ಆಗುತ್ತೆ ಅಂತ ಕೆಲವು ತಜ್ಞರು ಹೇಳ್ತಾರೆ. ಏನ್ ಹಾಗಂದ್ರೆ, ಶಿಕ್ಷಕರೆಲ್ಲ ಮಾಯ ಆಗ್ಬಿಟ್ರು ಅಂತ ಇಟ್ಕೊಳ್ಳಿ, 20 ವರ್ಷ ಕಳೆದೋಗ್ಬಿಟ್ಟಿದೆ. ಕಳೆದೋದ್ಮೇಲೆ ಹೆಂಗಿರುತ್ತೆ 20 ವರ್ಷ ಆದ್ಮೇಲೆ? ದ ವರ್ಲ್ಡ್ಸ್ ನಾಲೆಜ್ ಪೂಲ್ ವಿಲ್ ಬಿಗಿನ್ ಟು ಶ್ರಿಂಕ್ ಅಂತಾರೆ. ಜಗತ್ತಿನ ಜ್ಞಾನ ಅನ್ನೋದು ಏನಿದೆ ಅಲ್ಲಿಯವರೆಗೆ ಏನಿರುತ್ತೆ ಅಷ್ಟೇ ಇರುತ್ತೆ, ಬೆಳೆಯಲ್ಲ ಅದು. ಯಾಕಂದ್ರೆ ಈ ಬುಕ್ಸ್ಗಳಾಗ್ಲಿ, ಇಂಟರ್ನೆಟ್ ಆಗ್ಲಿ, ಮತ್ತೊಂದಾಗ್ಲಿ, ನೀವೇನ್ ಸೃಷ್ಟಿ ಮಾಡಿಟ್ಟಿದ್ದೀರಿ ಅದಷ್ಟನ್ನೇ ಕಾಪಾಡುತ್ತೆ, ಹೊಸದಾಗೇನು ಸೃಷ್ಟಿ ಮಾಡ್ತಾ ಇಲ್ಲ. ದೇ ಡು ನಾಟ್ ಟೀಚ್ ಹೌ ಟು ಥಿಂಕ್ ಕ್ರಿಟಿಕಲಿ. ವಿದ್ಯಾರ್ಥಿಗಳಿಗೆ ನೀನು ಯೋಚನೆ ಮಾಡಬೇಕು, ಸಕ್ರಿಯ ಆಲೋಚನೆ ಮಾಡಬೇಕು, ಉಳಿತು ಕೆಡುಕನ್ನ ಯೋಚನೆ ಮಾಡಿ ನೀನು ಬದುಕಲ್ಲಿ ಮುಂದುವರಿಬೇಕು, ಇದ್ಯಾವುದೂ ಇಲ್ಲ. ಸೊ ಎಲ್ಲರೂ ಕಾಪಿ ಪೇಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೊರತು ಹೊಸತು ಅನ್ನೋದು ಏನೂ ಇರುವುದಿಲ್ಲ. ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟೆ, ಬೆಳಿಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಉಪ್ಪಿಟ್ಟೆ, ಉಪ್ಪಿಟ್ಟು ಇಡೀ ವರ್ಷ ಪೂರ್ತಿ ಉಪ್ಪಿಟ್ಟು ಅಂತ ತಿನ್ನಕ್ಕಾಗುತ್ತ? ಹಾಗೆಯೇ ಹೊಸತು ಅನ್ನೋದು ಇಲ್ಲದೆ ಎಲ್ಲವೂ ಕಾಪಿ ಪೇಸ್ಟ್ ಆಗುತ್ತೆ 20 ವರ್ಷಗಳಲ್ಲಿ ಅಂತ ಹೇಳ್ತಾರೆ. ಇದನ್ನ ಜೂಮಿ ಎಫೆಕ್ಟ್ ಅಂತ ಕರೆದಿದ್ದಾರೆ ತಜ್ಞರು. ಅಂದ್ರೆ ಒಬ್ಬ ಶಿಕ್ಷಕ ಏನಾಗಬಹುದು ಅಂತ ಹೇಳ್ತಂದ್ರೆ, ಎ ಲಿವಿಂಗ್ ಬ್ರಿಡ್ಜ್ ದಟ್ ಟರ್ನ್ಸ್ ನಾಲೆಜ್ ಇನ್ ಟು ವಿಸ್ಡಮ್. ಈಗಾಗಲೇ ಟೊಮೆಟೊ ಹಣ್ಣಿನ ಉದಾಹರಣೆ ಕೊಟ್ಟಿದ್ದೆ. ಹಾಗಾಗಿ ನಿಮ್ಮ ಮಾಹಿತಿ ಜ್ಞಾನ ಏನಿದೆ ಅದನ್ನ ಪ್ರಜ್ಞೆಯನ್ನಾಗಿ, ತಿಳಿವಳಿಕೆಯನ್ನಾಗಿ ಪರಿವರ್ತಿಸೋದಕ್ಕೆ ಒಬ್ಬ ಅಧ್ಯಾಪಕ ಶಿಕ್ಷಕ ಬೇಕು. ಕೆಲವು ಉದಾಹರಣೆಗಳನ್ನ ಕೊಡ್ತಾ ಇದ್ದೇನೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗಬೇಕು. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಎರಡೂ ಸೈನ್ಯದ ಮಧ್ಯೆ ಹೋಗಿ ರಥವನ್ನ ನಿಲ್ಲಿಸು. ಕೃಷ್ಣ ನಿಲ್ಲಿಸ್ತಾನೆ, ಅರ್ಜುನ ನೋಡ್ತಾನೆ ಎದುರುಗಡೆ ಅಜ್ಜ ಭೀಷ್ಮ ಪಿತಾಮಹ ಇದ್ದಾನೆ, ಗುರುಗಳಿದ್ದಾರೆ, ದ್ರೋಣಾಚಾರ್ಯ, ಉಪಾಚಾರ್ಯ, ಬಂಧುಗಳು, ಬಾಂಧವರು, ಗೆಳೆಯರು ಎಲ್ಲರೂ ಇದ್ದಾರೆ. 11 ಅಕ್ಷೋಹಿಣಿ ಸೈನ್ಯ ನಿಂತಿದೆ. ಇವರನ್ನೆಲ್ಲ ನಾನು ಕೊಲ್ಲಬೇಕಾ? ಇವರನ್ನೆಲ್ಲ ಕೊಂದು ನಾನು ಸಿಂಹಾಸನವನ್ನ ಪಡೆದ್ರೆ ನಾನು ಸುಖವಾಗಿರ್ತೀನ? ಅವನಿಗೆ ತುಂಬಾ ನೋವಾಗುತ್ತೆ, ವಿಷಾದವಾಗುತ್ತೆ. ಆ ಕ್ಷಣದಲ್ಲಿ ಅವನೇನ್ ಹೇಳ್ತಾನೆ, ನನಗೆ ಯುದ್ಧ ಬೇಡ ಅಂತ ಬಿಲ್ಲು ಬಾಣ ಬಿಸಾಕಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೊರಟ್ಬಿಡ್ತಾನೆ. ಕಾಡು ಹೋಗ್ತೇನೆ ನಾನು ಅಂತ.

ಅರ್ಜುನ. ಅವನನ್ನು ಕರೆದು ಕೃಷ್ಣ ಕರ್ಮಣ್ಯವಾದಿ ಕಾರಸ್ಥೆ ಮಹಾಫಲೇಶ ಪದಾರ್ಶನ ನೀನು ಕೆಲಸ ನೀನು ಮಾಡಪ್ಪ, ಇವರನ್ನೆಲ್ಲ ಈಗಾಗಲೇ ಕೊಂದಾಕ್ಬಿಟ್ಟಿದ್ದೀನಿ ನಾನು, ನೀನೊಂದು ನೆಪ ಮಾತ್ರ. ಹೀಗೆ ಒಂದು ಆಪ್ತ ಸಲಹೆಯನ್ನು ನೀಡಿ, ತಿಳಿವಳಿಕೆಯನ್ನು ನೀಡಿ, ಸಾಮಾನ್ಯ ಜ್ಞಾನವನ್ನು ನೀಡಿ, ನಿನ್ನ ಕೆಲಸ ನೀನು ಮಾಡಬೇಕು, ಕ್ಷತ್ರಿಯನಾಗಿ ನಿನ್ನ ಕೆಲಸ ಯುದ್ಧ ಮಾಡೋದು ನೀನು ಮಾಡು ಅಂತ ಹೇಳ್ತಾನೆ. ಕೃಷ್ಣ ಮಾಡಿದಾಗ ಯುದ್ಧದಲ್ಲಿ ಪಾಂಡವರಿಗೆ ಜಯ ಬರುತ್ತೆ. ಅರ್ಜುನನ ಹತ್ತಿರ ಎಲ್ಲ ರೀತಿಯ ಅಸ್ತ್ರಶಸ್ತ್ರಗಳು ಇದ್ವು. ನೀವು ಯಾವ ಅಸ್ತ್ರ ಕೇಳ್ತೀರಿ, ಯಾವ ಶಸ್ತ್ರ ಕೇಳ್ತೀರಿ, ಬ್ರಹ್ಮಾಸ್ತ್ರದವರೆಗೆ ಎಲ್ಲವೂ ಇದ್ವು. ಹಾಗೆ ಒಬ್ಬ ವಿದ್ಯಾರ್ಥಿ ಹತ್ರ ಡಿಗ್ರಿ ಇದೆ, ಲ್ಯಾಪ್ಟಾಪ್ ಇದೆ, ಟೆಕ್ನಿಕಲ್ ಸ್ಕಿಲ್ ಇದೆ, ಎಲ್ಲವೂ ಇದೆ. ಆದರೆ ಅದನ್ನು ಹೇಗೆ ಬಳಸಬೇಕು, ಬದುಕಲ್ಲಿ ಬಂದಿರತಕ್ಕಂಥ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಇದನ್ನು ಬಳಸೋದು ಹೇಗೆ, ಆ ಜ್ಞಾನವನ್ನು ಕಲಿಸಲಿಕ್ಕೆ ಒಬ್ಬ ಶಿಕ್ಷಕ, ಕೃಷ್ಣನಂತಹ ಶಿಕ್ಷಕ ನಮಗೆ ಬೇಕು. ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬದುಕಲ್ಲಿ ಅನ್ನೋ ಸ್ಥಿತಿಯನ್ನು ನಾವು ತಲುಪಿದಾಗ, ಇಲ್ಲಪ್ಪ ಪ್ರಪಂಚ ವಿಶಾಲವಾಗಿದೆ, ಹೆದರಬೇಡ, ಹೀಗೆ ನಡಿ ಅಂತ ಮಾರ್ಗದರ್ಶನ ನೀಡೋಕ್ಕೆ ಜೀವಂತ ಶಿಕ್ಷಕ ಇರಬೇಕೆ ಹೊರತು ಯಂತ್ರಗಳು ಅಂತಹ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಥೆಯೂ ಸಹ ಮಹಾಭಾರತದ್ದು, ನಿಮಗೆ ಗೊತ್ತಿದೆ. ಏಕಲವ್ಯ ಆತ ನಿಷಾದನಾಗಿದ್ದ ಕಾರಣ ಗುರು ದ್ರೋಣ ವಿದ್ಯೆ ಕಲಿಸಲ್ಲ, ಜೊತೆಗೆ ಗುರು ದ್ರೋಣ ಊಳಿಗಕ್ಕೆ ಇರ್ತಾನೆ ಕೌರವರ ಬಳಿ. ಏನ್ ಮಾತು ಕೊಟ್ಟಿರ್ತಾನೆ, ನಾನು ಕೌರವ ಪಾಂಡವರಿಗೆ ಮಾತ್ರ ವಿದ್ಯೆ ಕಲಿಸ್ತೇನೆ, ಯಾರಿಗೂ ಕಲಿಸಲ್ಲ. ಇಲ್ಲೇನಾಗ್ತಾ ಇದೆ, ವಿದ್ಯೆ ಕಲಿಸಲ್ಲ ಅಂದಾಗ ಆತನ ಮೂರ್ತಿಯನ್ನ ಮಾಡಿಕೊಂಡು ಸ್ವಂತ ಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ಬಳಸ್ಕೊಂಡು ಆತ ಬಿಲ್ವಿದ್ಯೆಯನ್ನ ಕಲಿತಾನೆ. ಕೊನೆಗೆ ಗೊತ್ತಾಗುತ್ತೆ, ಪಾಂಡವರು ಕಾಡಲ್ಲಿ ಬೇಟೆಗೆ ಅಂತ ಬಂದಾಗ ಒಂದು ನಾಯಿ ಬೊಗಳುತ್ತಾ ಬರುತ್ತೆ. ಆಗ ಏಕಲವ್ಯ ಶಬ್ದವೇದಿ ವಿದ್ಯೆಯನ್ನ ಬಳಸಿ ಆ ನಾಯಿಗೆ ಅದರ ಬಾಯಿ ತುಂಬ ಬಾಣಗಳನ್ನ ತುಂಬುತ್ತಾನೆ, ಅದು ವಾಪಸ್ ಹೋಗುತ್ತೆ. ಮುಂದೆ ನಡೆದ ಕತೆ ಗೊತ್ತು ನಿಮಗೆ, ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನ ಕೇಳ್ತಾನೆ. ಹಾಗೆಯೇ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ, ಅವನ ಹತ್ರ ಪುಸ್ತಕಗಳಿವೆ, ಯೂಟ್ಯೂಬ್ ವಿಡಿಯೋ ಇದೆ, ಇಂಟರ್ನೆಟ್ ಇದೆ, ಎಲ್ಲವೂ ಇದೆ. ಆದರೆ ಅವನಿಗೆ ತಿಳಿವಳಿಕೆ ಅನ್ನೋದು ಕೊಡೋಲ್ಲ. ಇಲ್ಲಿ ಏಕಲವ್ಯನಿಗೆ ಎಲ್ಲವೂ ಗೊತ್ತು, ಆದರೆ ಶಬ್ದವೇದಿ ಅನ್ನೋ ಅಸ್ತ್ರವನ್ನ ಎಲ್ಲಿ ಪ್ರಯೋಗಿಸಬೇಕು, ಎಲ್ಲಿ ಪ್ರಯೋಗಿಸಬಾರದು ಅನ್ನೋ ಸಾಮಾನ್ಯ ಜ್ಞಾನ ಅವನಿಗಿರಲಿಲ್ಲ. ಒಂದು ನಾಯಿಯ ಮೇಲೆ ಪ್ರಯೋಗಿಸಬಹುದಾ ಅಂತಹ ಅದ್ಭುತವಾದ ಬಾಣವನ್ನ ಒಬ್ಬ ಗುರು ಇದ್ದಿದ್ರೆ, ಒಂದು ಅಸ್ತ್ರವನ್ನ ಯಾವ ಸಂದರ್ಭದಲ್ಲಿ ಪ್ರಯೋಗಿಸಬೇಕು, ಯಾವ ಸಂದರ್ಭದಲ್ಲಿ ಪ್ರಯೋಗಿಸಲೇಬಾರದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಅಶ್ವತ್ಥಾಮನ ಉದಾಹರಣೆ ತಗೊಳ್ಳಿ, ಕುರುಕ್ಷೇತ್ರದ ಯುದ್ಧದ ಕೊನೆಯಲ್ಲಿ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ ಅಂತ, ಅರ್ಜುನನು ಬ್ರಹ್ಮಾಸ್ತ್ರ ಬಿಡ್ತಾನೆ. ಆಗ ಬಂದಂತ ವೇದವ್ಯಾಸರು, ದಯವಿಟ್ಟು ನಿಮ್ಮ ನಿಮ್ಮ ಅಸ್ತ್ರಗಳನ್ನ ವಾಪಸ್ ತಗೊಳ್ಳಿ, ಇಲ್ಲದೆ ಹೋದ್ರೆ ಪ್ರಪಂಚ ಸುಟ್ಟು ಹೋಗುತ್ತೆ ಅಂದಾಗ ಅರ್ಜುನ ವಾಪಸ್ ತಗೋತಾನೆ. ಆದರೆ ಅಶ್ವತ್ಥಾಮ ತಗೊಳ್ಳಿಕ್ಕಾಗಲ್ಲ, ಯಾಕಂದ್ರೆ ಅವನು ಅರೆವರೆ ಕಲ್ತಿದ್ದಾನೆ, ಪೂರ್ತಿ ಕಲ್ತಿಲ್ಲ. ಹಾಗೆ ನೀವು ಯೂಟ್ಯೂಬಿಂದ ಇಂಟರ್ನೆಟ್ ಇಂದ ಕಲಿತು ನಾನು ಡಿಗ್ರಿ ಪಡಿತೇನೆ ಅಂದರೆ ಮಾಹಿತಿ ಸಿಗುತ್ತೆ ನಿಮಗೆ, ನಾಲೆಡ್ಜು ಇನ್ಫಾರ್ಮೇಶನ್ ಸಿಗುತ್ತೆ, ಆದರೆ ವಿಸ್ಡಮ್ ಖಂಡಿತ ಸಿಗಲ್ಲ. ಯಾಕೆ ಏಕಲವ್ಯನಿಗೆ ಆ ಬೆರಳನ್ನ ಕೇಳದ ಅಂದ್ರೆ, ವಿಸ್ಡಮ್ ಇಲ್ದಿರೋ ಕಾರಣಕ್ಕೆ ಬೆರಳನ್ನ ತಗೋತಾನೆ. ನಿನ್ನ ಹೀಗೆ ಬಿಟ್ರೆ ಮುಂದೆ ಸಾಮಾನ್ಯ ಜ್ಞಾನ ಇಲ್ಲದೆ ಎಲ್ಲಂದ್ರಲ್ಲಿ ಯಾವುದಂದ್ರೆ ಆ ಅಸ್ತ್ರವನ್ನ ಪ್ರಯೋಗಿಸ್ತಾ ಬಂತು ಅಂದ್ರೆ ಕಷ್ಟ ಆಗುತ್ತಪ್ಪ ಅಂತ ಹೇಳಿ ಬೆರಳನ್ನ ತಗೊಂಡ ಅಂತ ಒಂದು ವಿವರಣೆ ಉಂಟು. ಹಾಗಾಗಿ ನೀವೆಷ್ಟೇ ಪ್ರತಿಭಾವಂತರಾಗಿದ್ದರೂ ಸಹ ನಿಮಗೆ ಈ ವಿಸ್ಡಮ್ ಕೊಡೋದಕ್ಕೆ ಒಬ್ಬ ಅಧ್ಯಾಪಕ ಇರಬೇಕು. ಇದು ಒಂದು ಗ್ರೀಕ್ ಪುರಾಣದ ಕಥೆ, ಡೀಡಲಸ್ ಮತ್ತು ಇಕಾರಸ್ ಅಂತ ತಂದೆ ಮಗ. ಡೀಡಲಸ್ ಅದ್ಭುತವಾದ ಒಬ್ಬ ತಂತ್ರಜ್ಞ, ರೆಕ್ಕೆಗಳನ್ನು ರೂಪಿಸ್ತಾನೆ, ಅದಕ್ಕೆ ಮೇಣವನ್ನು ಹಚ್ಚಿ ಜೋಡಿಸಿ ಮಗನಿಗೆ ಆ ಎರಡು ರೆಕ್ಕೆನ ಸೇರಿಸ್ತಾನಂತೆ. ಮಗನೇ ಹೇಳ್ತಾನೆ, ಮಗನೇ ಇದು ಮೇಣದಿಂದ ಆಗಿರೋ ರೆಕ್ಕೆಗಳು, ಹಾಗಾಗಿ ನೀನು ತುಂಬ ಮೇಲಕ್ಕೆ ಸೂರ್ಯನಿಗೆ ಹತ್ತಿರಕ್ಕೂ ಹಾರಬಾರ್ದು.

0: ಹಾಗೆ ಕೆಳಗಡೆ ಸಮುದ್ರ ಇದೆಯಲ್ಲ, ಸಮುದ್ರದ ನೀರು ತಾಗುವ ಹಾಗೂ ನೀನು ಹಾರಬಾರದು, ಮಧ್ಯೆ ಮಾತ್ರ ಹಾರ್ಕೊಂಡಿರಬಹುದು ಅಂತ ಅಪ್ಪ ಹೇಳ್ತಾನೆ. ಆದ್ರೆ ಮಗನಿಗೆ ಯೌವನ ಅನ್ನೋದೊಂದಿರುತ್ತಲ್ಲ, ಯೂತ್ ಅನ್ನೋದಿರುತ್ತಲ್ಲ, ಹಾಗಾಗಿ ಎನರ್ಜಿ ಮತ್ತು ಪ್ಯಾಷನ್ ತುಂಬಾ ಇದ್ದ ಕಾರಣ ಅಪ್ಪ ಹೇಳಿದಂತ ಆ ವಿಸ್ಡಮ್ ಅನ್ನೋದು ಏನಿದೆ, ಅಪ್ಪ ಕೊಟ್ಟಂತ ವಿಸ್ಡಮ್ ಅನ್ನ ಅದನ್ನ ಬಿಟ್ಟು ಬಿಟ್ಟು ಮರೆತು ಬಿಟ್ಟು ಸೂರ್ಯನ ಹತ್ತಿರ ಹೋಗ್ತಾನೆ. ಮೇಣ ಕರಗುತ್ತೆ, ಅಲ್ಲಿಂದ ನೇರವಾಗಿ ಕೆಳಕ್ಕೆ ಬಿದ್ದು ಸಾಯ್ತಾನೆ. ಹಾಗಾಗಿ ವಿಸ್ಡಮ್ ಟೀಚರ್ ಕೊಡುವಂತ ವಿಸ್ಡಮ್ ಏನಿದೆ, ಆ ವಿಸ್ಡಮ್ನ ಯಾವುದೇ ಯಂತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಸ್ಡಮ್ ಅನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಹೆಲನ್ ಕೆಲರ್ ಹೆಸರು ಕೇಳಿರ್ತೀರ. ಈಕೆಗೆ ಜನ್ಮದತ್ತವಾಗಿ ಕಣ್ಣು ಕಾಣ್ತಾ ಇರಲಿಲ್ಲ, ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಎಷ್ಟು ಹಠ ಮಾಡೋಳು ಮನೆಯಲ್ಲಿ ಅಂದ್ರೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗೋಳು ಹೊಯ್ಕೋತಾ ಇದ್ಲು ಅಪ್ಪ ಅಮ್ಮಂದ್ರನ್ನ. ಆಗ ಒಬ್ಬ ಅಧ್ಯಾಪಕರು ಆನಿ ಸಲಿವಾನ್ ಅಂತ ಬರ್ತಾರೆ. ಅವರು ಎಷ್ಟು ತಾಳ್ಮೆಯಿಂದ ಕಣ್ಣು ಕಾಣದ, ಕಿವಿ ಕೇಳದ, ಮಾತು ಬರದ ಈಕೆಗೆ ಪಾಠವನ್ನ ಹೇಳ್ಕೊಡ್ತಾಳೆ ಅಂದ್ರೆ ಮುಂದೆ ಈಕೆ ಬಹುದೊಡ್ಡ ಲೇಖಕಿ ಆಗ್ತಾಳೆ. ಯಾರು ಬದುಕಲ್ಲಿ ಸೋತಿರ್ತಾರೋ ಅವರೆಲ್ಲರಿಗೂ ಸಹ ಧೈರ್ಯವನ್ನ ತುಂಬುತ್ತಾಳೆ. ಹೇಗೆ? ಸ್ಪರ್ಶ ಜ್ಞಾನದಿಂದ ಕೈಯಲ್ಲಿ ಕೈ ಮೇಲೆ ನೀರು ಹೋಯ್ತಾಳೆ, ಫಸ್ಟ್ ತಣ್ಣ ಗೊತ್ತಾಗುತ್ತೆ, ಆಮೇಲೆ ಬರೆಸ್ತಾಳೆ ಅದನ್ನ. ಇದು ವಾಟರ್ ಅಂತ WATER ಅಂತ ಬರೆದರೆ ಕೈ ಮೇಲೆ ಅದನ್ನ ನೋಡ್ಕೊಂಡು ಓಹೋ ಇದಕ್ಕೆ ವಾಟರ್ ಅಂತ ಕರೀತಾರೆ. ಹೀಗೆ ಅಪಾರ ತಾಳ್ಮೆ ಇಟ್ಕೊಂಡು ಆನಿ ಸಲಿವಾನ್ ಎಷ್ಟು ಕಲಿಸ್ತಾಳೆ ಹೆಲನ್ ಕೆಲರಿಗೆ ಅಂದ್ರೆ ಕಲ್ಪಿಸ್ಕೊಳ್ಳಿಕ್ಕೆ ನಾವು ಸಾಧ್ಯ ಇಲ್ಲ. ಇದು ಓರ್ವ ಜೀವಂತ ಅಧ್ಯಾಪಕರಿಂದ ಸಾಧ್ಯವೇ ಹೊರತು ಒಂದು ಯಂತ್ರ ಖಂಡಿತ ಇಂತಹ ಕೆಲಸವನ್ನ ಮಾಡೋದಿಲ್ಲ. 10 ವರ್ಷದ ಹುಡುಗನಿಗೆ ಹಕ್ಕಿ ಹೇಗೆ ಹಾರುತ್ತೆ ಅನ್ನೋದನ್ನ ವಿವರಿಸಲದೆ ರಾಮೇಶ್ವರದ ತೀರಕ್ಕೆ ಕರ್ಕೊಂಡು ಹೋಗಿ ಹಕ್ಕಿಗಳು ಹಾರೋದನ್ನ ತೋರಿಸಿ ಆ ತತ್ವಗಳನ್ನ ವಿವರಿಸ್ತಾರಂತೆ. ಹಾಗಾಗಿ ಆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರನ್ನ ಜೀವನ ಪರ್ಯಂತ ನೆನೆಸ್ಕೊತಾರೆ. ನಿಮ್ಮ ಬದುಕಲ್ಲಿ ಯಾವ ಅಧ್ಯಾಪಕರು ಈ ಶಿವಸುಬ್ರಹ್ಮಣ್ಯಂ ಅಯ್ಯರಂತಹ ಸ್ಥಾನವನ್ನ ಪಡಿಬಲ್ರು ದಯವಿಟ್ಟು ಆಲೋಚನೆ ಮಾಡ್ಕೊಡಿ. ಯಾಕಂದ್ರೆ ಬದುಕಲ್ಲಿ ನಾವೇನಾಗಬೇಕು ಅಂತ ನಿರ್ಧರಿಸೋದಕ್ಕೆ ಅಧ್ಯಾಪಕರು ಬಹುದೊಡ್ಡ ಪ್ರಭಾವ ಬೀರ್ತಾರೆ. ನಾನು ಸಹ ನನ್ನ ಬದುಕಲ್ಲಿ ಒಬ್ಬ ವೈದ್ಯನಾಗೋದಕ್ಕೆ ಇಬ್ಬರು ಅಧ್ಯಾಪಕರು ಕಾರಣ, ರಾಮಚಂದ್ರ ಶರ್ಮ ತ್ಯಾಗಲಿ ಅಂತ, ಸಂಪಟೂರು ವಿಶ್ವನಾಥ್ ಅಂತ. ಅವರು ನೀಡಿದ ಪ್ರೋತ್ಸಾಹ, ಧೈರ್ಯ, ಮಾರ್ಗದರ್ಶನದಿಂದ ಇವತ್ತು ಒಬ್ಬ ವೈದ್ಯನಾಗಿದ್ದೇನೆ. ಹಾಗಾಗಿ ಒಬ್ಬ ಜೀವಂತ ಅಧ್ಯಾಪಕರು ಕೊಡಬಹುದೇ ಹೊರತು ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಕರು ನಮಗೆ ಬೇಕೇ ಬೇಕಾಗುತ್ತೆ, ಅದನ್ನ ಯಾವ ಕಾರಣಕ್ಕೂ ನಾವು ಮರೆಯಬಾರದು. ಧನ್ಯವಾದಗಳು, ನಮಸ್ತೆ, ಮತ್ತೆ ಭೇಟಿಯಾಗೋಣ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಇಲ್ಲದಿದ್ದರೆ ಎಂಬ ವಿಷಯದ ಕುರಿತು ತಟ್ಟಂತ ಹೇಳಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾದ ಡಾ ಎಂ ಸೋಮೇಶ್ವರರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸರಗೂರಿನ 9ನೇ ವಾರ್ಡಿನ ಪುಟಾಣಿ ಸನ್ವಿತರವರು ತಮ್ಮ 3ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಚಣಲಿದ್ದಾರೆ. ಪುಟಾಣಿ ಸನ್ವಿತರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವವರು ತಂದೆ ಹೇಮಂತ್ ಕುಮಾರ್, ತಾಯಿ ಶಾಂತ, ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ಕುಟುಂಬ ವರ್ಗದವರು. ಪುಟಾಣಿ ಸನ್ವಿತ್ರವರಿಗೆ ಆದೇವರು ಆರೋಗ್ಯ ಹಾಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾರೆ.

ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಕೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ಶಿವರಾಜ್ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾ ದಿಲೀಪ್ ಶೆಟ್ರ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಮುಂದೆಯೇ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ವಿದ್ಯುತ್ತನ್ನ ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿದ್ಯುತ್ತನ್ನ ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ವಿದ್ಯುತ್ ಬಿಲ್ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಾಗ ನಾವು ಲೈಟ್, ಫ್ಯಾನ್ ಅಥವಾ ಎಸಿಯನ್ನ ಜಾಸ್ತಿ ಬಳಸಿದ್ದೇವೆ ಎಂದು ಯೋಚಿಸುತ್ತೇವೆ. ಆದರೆ ನಮಗೆ ಅರಿವಿಲ್ಲದೆ ನಾವು ಯಾವುದೋ ಉಪಕರಣವನ್ನ ಚಾಲನೆ ಮಾಡದಿರುವಾಗಲೂ ವಿದ್ಯುತ್ ಪೋಲಾಗುತ್ತಿದ್ದಂತೆ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಭಾಷೆಯಲ್ಲಿ ಈ ಪ್ರಕ್ರಿಯೆಯನ್ನು ವ್ಯಾಂಪೈರ್ ಎಲೆಕ್ಟ್ರಿಸಿಟಿ ಅಥವಾ ಫ್ಯಾಂಟಮ್ ಲೋಡ್, ಸ್ಟ್ಯಾಂಡ್ ಬೈ ಪವರ್ ಹಾಗೂ ಲೀಕ್ ಎಲೆಕ್ಟ್ರಿಸಿಟಿ ಎಂದು ಕರೆಯಲಾಗುತ್ತದೆ. ಜಾನಪದ ಕಥೆಗಳಲ್ಲಿ ಬರುವ ವ್ಯಾಂಪೈರ್ ಅಂದರೆ ರಕ್ತ ಪಿಶಾಚಿಗಳು ಕತ್ತಲೆಯಲ್ಲಿ ರಹಸ್ಯವಾಗಿ ರಕ್ತವನ್ನು ಹೀರಿದರೆ ಈ ಆಧುನಿಕ ವಿದ್ಯಮಾನ ಉಪಕರಣಗಳು ಫ್ಲಗ್ನಲ್ಲಿ ಸ್ವಿಚ್ ಆನ್ ಇದ್ದಾಗ ರಹಸ್ಯವಾಗಿ ವಿದ್ಯುತ್ತನ್ನು ಹೀರುತ್ತವೆ. ಏನಿದು ವ್ಯಾಂಪೈರ್ ಎಲೆಕ್ಟ್ರಿಸಿಟಿ ಎಂದರೆ ಇದರ ಕಾರ್ಯವಿಧಾನ ಹೇಗೆ ಎನ್ನುವುದು ನೋಡುವುದಾದರೆ, ನಾವು ಟಿವಿಯನ್ನು ನೋಡಿದ ನಂತರ ರಿಮೋಟ್ನಲ್ಲಿ ಆಫ್ ಮಾಡುತ್ತೇವೆ, ಆದರೆ ಗೋಡೆಯ ಮೇಲಿರುವ ಮೇನ್ ಸ್ವಿಚ್ ಆನ್ ಸ್ಥಿತಿಯಲ್ಲಿ ಇರುತ್ತದೆ. ಅಥವಾ ಮೊಬೈಲ್ ಚಾರ್ಜ್ ಆದ ನಂತರ ಚಾರ್ಜ್ನಿಂದ ಫೋನ್ ತೆಗೆಯುತ್ತೇವೆ, ಆದರೆ ಸ್ವಿಚ್ ಆಫ್ ಮಾಡಿರುವುದಿಲ್ಲ. ಈ ಸ್ಥಿತಿಯಲ್ಲಿ ಉಪಕರಣಗಳು ಮೇಲ್ನೋಟಕ್ಕೆ ಬಂದ್ ಆಗಿದ್ದರೂ ಅವುಗಳ ಒಳಗಿನ ಆಂತರಿಕ ಸರ್ಕ್ಯೂಟ್ಗಳು, ಟ್ರಾನ್ಸ್ಫಾರ್ಮ್ಗಳು, ಎಲ್ಇಡಿಗಳು, ಡಿಸ್ಪ್ಲೇ ಲೈಟ್ಗಳು, ಡಿಜಿಟಲ್ ಗಡಿಯಾರಗಳು ಮತ್ತು ರಿಸೀವರ್ಗಳನ್ನು ಸಕ್ರಿಯವಾಗಿಡಲು ನಿರಂತರ ವಿದ್ಯುತ್ ಸರಬರಾಜಿನ ಅಗತ್ಯವಿರುತ್ತದೆ.

ಆಧುನಿಕ ಸಾಧನಗಳು ನಾವು ರಿಮೋಟ್ನ ಒಂದು ಬಟನ್ ಒತ್ತಿದ ತಕ್ಷಣ ಅಥವಾ ವಾಯ್ಸ್ ಕಮಾಂಡ್ ನೀಡಿದ ತಕ್ಷಣ ಸ್ಪಂದಿಸಲು ಸದಾ ಜಾಗೃತ ಸ್ಥಿತಿಯಲ್ಲಿರುತ್ತವೆ. ಈ ನಿರಂತರ ಜಾಗೃತ ಸ್ಥಿತಿಯೇ ವ್ಯಾಂಪೈರ್ ಶಕ್ತಿಯ ಮೂಲವಾಗಿದೆ. ನಾವು ದಿನನಿತ್ಯ ಬಳಸುವ ಅನೇಕ ವಿದ್ಯುತ್ಮಾನ ಉಪಕರಣಗಳು ನಮಗೆ ಗೊತ್ತಿಲ್ಲದಂತೆ ವ್ಯಾಂಪೈರ್ ಎಲೆಕ್ಟ್ರಿಸಿಟಿಗೆ ಕಾರಣವಾಗುತ್ತದೆ. ಟಿವಿ ಮತ್ತು ಸೆಟ್ ಲ್ಯಾಪ್ಟಾಪ್ ಬಾಕ್ಸ್ಗಳು ರಿಮೋಟ್ ಸಿಗ್ನಲ್ಗೆ ಕಾಯಲು, ತಂತ್ರಾಂಶ ಆಟೋ ಅಥವಾ ಅಪ್ಡೇಟ್ ಆಗಲು ಮತ್ತು ಸಮಯ ತೋರಿಸಲು ಇವು 24 ಗಂಟೆಯೂ ವಿದ್ಯುತ್ತನ್ನು ಹೀರುತ್ತವೆ. ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಚಾರ್ಜರ್ಗಳು ಸಂಪರ್ಕಿಸದೇ ಇದ್ದರೂ ಫ್ಲಗ್ ಸ್ವಿಚ್ ಆನ್ ಇದ್ದರೆ ಚಾರ್ಜರ್ನ ಒಳಗಿರುವ ಸಣ್ಣ ಟ್ರಾನ್ಸ್ಫಾರ್ಮ್ಗಳು ವಿದ್ಯುತ್ ಶಕ್ತಿಯನ್ನು ಉಷ್ಣವಾಗಿ ಪರಿವರ್ತಿಸಿ ವ್ಯರ್ಥ ಮಾಡುತ್ತದೆ. ಮೈಕ್ರೋ ಓವನ್ ಮತ್ತು ವಾಷಿಂಗ್ ಮಿಷಿನ್ಗಳಲ್ಲಿರುವ ಡಿಜಿಟಲ್ ಸ್ಕ್ರೀನ್ಗಳು ಹಾಗೂ ಎಲೆಕ್ಟ್ರಾನಿಕ್ ಕಂಟ್ರೋಲ್ಗಳು ಸದಾ ವಿದ್ಯುತ್ತನ್ನು ಬಳಸುತ್ತವೆ. ಕೆಲವು ಮೈಕ್ರೋವೇವ್ಗಳು ಆಹಾರವನ್ನು ಕಾಯಿಸುವುದಕ್ಕಿಂತ ಹೆಚ್ಚು ವಿದ್ಯುತ್ತನ್ನು ವರ್ಷಪೂರ್ತಿ ಸಮಯ ತೋರಿಸಲು ಬಳಸುತ್ತದೆ. ಕಂಪ್ಯೂಟರ್, ಪ್ರಿಂಟರ್ ಮತ್ತು ಸಾಫ್ಟ್ವೇರ್ ಸಾಧನಗಳು ಸ್ಲೀಪ್ ಮೋಡ್ ಅಥವಾ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿರುವ ಡೆಸ್ಕ್ಟಾಪ್ಗಳು ಗಣನೀಯ ಪ್ರಮಾಣದ ಶಕ್ತಿಯನ್ನು ಹೀರುತ್ತವೆ. ವೈಫೈ ರೈಟರ್ ಮತ್ತು ಸ್ಮಾರ್ಟ್ ಫೋನ್ ಸಾಧನಗಳಾದ ಅಲೆಕ್ಸಾ, ಗೂಗಲ್ ಹೋಮ್ ರೈಟರ್ಗಳು ಮತ್ತು ಸ್ಮಾರ್ಟ್ ಬಲ್ಬ್ಗಳು ಇಂಟರ್ನೆಟ್ ಸಂಪರ್ಕವನ್ನು ಉಳಿಸಿಕೊಳ್ಳಲು ಅಡೆತಡೆ ಇಲ್ಲದೆ ವಿದ್ಯುತ್ತನ್ನು ಬಳಸುತ್ತವೆ. ಈ ವಿದ್ಯುತ್ ವ್ಯಯವು ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರ ವ್ಯವಸ್ಥೆಗಳ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಒಂದು ಸಣ್ಣ ಚಾರ್ಜರ್ ಬಳಸುವ 1 ಅಥವಾ 2 ವ್ಯಾಟ್ ವಿದ್ಯುತ್ ನಮಗೆ ಅತ್ಯಂತ ಶುಲ್ಲಕವೆನಿಸಬಹುದು. ಆದರೆ ಒಂದು ಮನೆಯಲ್ಲಿರುವ 15-20 ಸಾಧನಗಳು ನಮ್ಮ ಇಡೀ ದೇಶದ ಕೋಟ್ಯಂತರ ಮನೆಗಳನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಇದು ಬೃಹತ್ ಪ್ರಮಾಣದ ಶಕ್ತಿಯ ದುರ್ಬಳಕೆಯಾಗುತ್ತದೆ. ಜಾಗತಿಕ ಅಧ್ಯಯನಗಳ ಪ್ರಕಾರ ಸರಾಸರಿ ಗೃಹ ಬಳಕೆಯ ಒಟ್ಟು ವಿದ್ಯುತ್ ಬಿಲ್ನ ಸುಮಾರು 5-10% ಭಾಗ ಕೇವಲ ಈ ಸ್ಟ್ಯಾಂಡ್ ಬೈ ಪವರ್ನಿಂದಲೇ ವ್ಯಯವಾಗುತ್ತದೆ. ಅಂದರೆ ನೀವು ಬಳಸದೇ ಇರುವ ವಿದ್ಯುತ್ಗೂ ಹಣ ಪಾವತಿಸುತ್ತಿದ್ದೀರಿ ಎಂದರ್ಥ. ಪೋಲಾಗುವ ಪ್ರತಿಯೊಂದು ಯೂನಿಟ್ ವಿದ್ಯುತ್ ಉತ್ಪಾದಿಸಲು ಕಲ್ಲಿದ್ದಲು ಅಥವಾ ಇಂಧನಗಳನ್ನು ಸುಡಬೇಕಾಗುತ್ತದೆ. ಇದು ಅನಗತ್ಯವಾಗಿ ಅಪಾರ ಪ್ರಮಾಣದ ಇಂಗಾಲದ ಹೊರಸೂಸುವಿಕೆಯನ್ನು ಹೆಚ್ಚಿಸಿ ಪರಿಸರ ಮಾಲಿನ್ಯದ ಜೊತೆಗೆ ಜಾಗತಿಕ ತಾಪಮಾನ ಏರಿಕೆಗೆ ಹಾಗೂ ಹವಾಮಾನ ವೈಪರೀತ್ಯಕ್ಕೆ ನೇರ ಕಾರಣವಾಗುತ್ತದೆ. ನಿರಂತರವಾಗಿ ವಿದ್ಯುತ್ ಹರಿಯುವುದರಿಂದ ಸಾಧನಗಳ ಆಂತರಿಕ ಭಾಗಗಳು ಬಿಸಿಯಾಗುತ್ತವೆ, ಅವುಗಳ ಕಾರ್ಯಕ್ಷಮತೆ ಹಾಗೂ ಆಯುಷ್ಯ ಬೇಗನೆ ಕಡಿಮೆಯಾಗುತ್ತದೆ. ವ್ಯಾಂಪೈರ್ ಎಲೆಕ್ಟ್ರಿಸಿಟಿಯನ್ನು ನಿಯಂತ್ರಿಸುವುದು ಕಷ್ಟವೇನಲ್ಲ. ಇದನ್ನು ತಡೆಯಲು ಪರಿಣಾಮಕಾರಿ ಮಾರ್ಗಗಳಿವೆ. ಸಣ್ಣ ಜಾಗರೂಕತೆ ಮತ್ತು ಅಭ್ಯಾಸದ ಬದಲಾವಣೆಯಿಂದ ಇದನ್ನು ಸಂಪೂರ್ಣವಾಗಿ ತಡೆಯಬಹುದು. ಚಾರ್ಜಿಂಗ್ ಮುಗಿದ ತಕ್ಷಣ ಅಥವಾ ಉಪಕರಣಗಳ ಬಳಕೆ ಮುಗಿದ ನಂತರ ಗೋಡೆಯ ಮೇಲಿರುವ ಸ್ವಿಚ್ ಆಫ್ ಮಾಡಿ ಅಥವಾ ಫ್ಲಗ್ ತೆಗೆಯಬೇಕು. ಒಂದೇ ಪವರ್ ಬೋರ್ಡ್ಗೆ ಹಲವು ಸಾಧನಗಳನ್ನು ಸಂಪರ್ಕಿಸಿ ಮೂಲ ಸಾಧನ ಅಂದರೆ ಉದಾಹರಣೆಗೆ ಕಂಪ್ಯೂಟರ್ ಆಫ್ ಆದಾಗ ಸ್ಮಾರ್ಟ್ ಬೋರ್ಡ್, ಇತರೆ ಪ್ರಿಂಟರ್ ಅಥವಾ ಸ್ಪೀಕರ್ಗಳಿಗೆ ಹೋಗುವ ವಿದ್ಯುತ್ತನ್ನು ಸ್ವಯಂಚಾಲಿತವಾಗಿ ಬಂದ್ ಮಾಡುತ್ತದೆ. ಇವುಗಳನ್ನು ಸ್ಮಾರ್ಟ್ ಪವರ್ ಸ್ಕ್ರಿಪ್ಟ್ ಎನ್ನುತ್ತಾರೆ. ಹೊಸ ಗೃಹ ಉಪಯೋಗಿ ವಸ್ತುಗಳನ್ನು ಕೊಳ್ಳುವಾಗ 5-star ಅಥವಾ ಎನರ್ಜಿ ಸ್ಟಾರ್ ರೇಟಿಂಗ್ ಇರುವ ಉಪಕರಣಗಳನ್ನು ಆಯ್ಕೆ ಮಾಡಿ. ಇವು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಅತ್ಯಂತ ಕಡಿಮೆ ವಿದ್ಯುತ್ ಬಳಸುವಂತೆ ವಿನ್ಯಾಸಗೊಳಿಸಲ್ಪಟ್ಟಿರುತ್ತದೆ. ರಾತ್ರಿ ವೇಳೆ ವೈಫೈ ರೈಟರ್ ಅಥವಾ ವಾಟರ್ ಗೀಸರ್ಗಳನ್ನು ನಿಗದಿತ ಸಮಯಕ್ಕೆ ಸ್ವಯಂಚಾಲಿತವಾಗಿ ಆಫ್ ಮಾಡಲು ಸ್ಮಾರ್ಟ್ ಫ್ಲಗ್ಗಳನ್ನು ಬಳಸಬಹುದು. ಆಧುನಿಕ ತಂತ್ರಜ್ಞಾನವು ನಮ್ಮ ಜೀವನ ಶೈಲಿಯನ್ನು ಸುಖಮಯಗೊಳಿಸಿವೆಯೇ? ಆದರೂ ಕಣ್ಣಿಗೆ ಕಾಣದ ಇಂತಹ ಸಣ್ಣ ನಿರ್ಲಕ್ಷ್ಯಗಳು ಆರ್ಥಿಕವಾಗಿ ಮತ್ತು ಪರಿಸರಕವಾಗಿ ನಮಗೆ ತಿಳಿಯದಂತೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿವೆ. ಹನಿ ಹನಿ ಗೂಡಿದರೆ ಹಳ್ಳ ಎನ್ನುವಂತೆ ಪ್ರತಿಯೊಬ್ಬ ನಾಗರಿಕನು ವಿದ್ಯುತ್ ಉಪಕರಣಗಳನ್ನು ಬಳಸಿದ ನಂತರ ಸ್ವಿಚ್ ಆಫ್ ಮಾಡುವ ಸಣ್ಣ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಗತವಾಗಿ ಹಣ ಉಳಿಯುವುದರ ಜೊತೆಗೆ ರಾಷ್ಟ್ರಮಟ್ಟದ ಶಕ್ತಿ ಸಂಪನ್ಮೂಲವನ್ನು ರಕ್ಷಿಸಿದಂತಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ವಿದ್ಯುತ್ತನ್ನು ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳಿದ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ
ವಿದ್ಯುತ್ತನ್ನು ನುಂಗುವ ರಕ್ತ

ಪಿಶಾಚಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
1: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಮ್ಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜು ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ
5: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೇ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೇಗೆ ಎಲ್ಲೆಲ್ಲಿಯೂ ಸಂಚರಿಸುವಂತಹ ಮಹಾವಾಯು ಆಕಾಶದಲ್ಲಿದೆಯೋ, ಹಾಗೆಯೇ ಎಲ್ಲ ಪ್ರಾಣಿಗಳು ಕೂಡ ನನ್ನಲ್ಲಿವೆ ಎಂಬುದನ್ನು ತಿಳಿದುಕೋ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ವಿಷಯದ ಮೂಲಕ ತನ್ನ ಅಗಾಧತೆಯನ್ನು, ತನ್ನ ವಿಸ್ತಾರತೆಯನ್ನು, ತನ್ನ ವಿಶ್ವವ್ಯಾಪಕತ್ವವನ್ನು ಈ ಮೂಲಕ ಭಗವಂತ ನಮ್ಮೆಲ್ಲರಿಗೂ ತಿಳಿಯಪಡಿಸ್ತಾ ಇದ್ದಾನೆ. ಎಲ್ಲ ವಸ್ತುಗಳು ತನ್ನಲ್ಲಿ ಹೇಗಿವೆ ಎಂಬುದಕ್ಕೆ ಇದು ಒಂದು ಉದಾಹರಣೆ. ಎಲ್ಲ ಕಡೆಯಲ್ಲಿಯೂ ಸಂಚರಿಸುತ್ತಿರುವಂತಹ ಮಹಾವಾಯು ಹೇಗೆ ಆಕಾಶದಲ್ಲಿದೆಯೋ ಹಾಗೆ ಎಲ್ಲವೂ ಅವನಲ್ಲಿದೆ.

ವಾಯು ಆಕಾಶದಲ್ಲಿ ಹಲವು ರೂಪಗಳನ್ನು ಧರಿಸಿ ಚಲಿಸುತ್ತಿದೆ. ಒಂದು ಕಡೆ ಚಂಡಮಾರುತದಂತೆ ಗಿಡ ಮರಗಳನ್ನು ಉರುಳಿಸುತ್ತಾ ಇದೆ, ಮತ್ತೊಂದು ಕಡೆ ತಂಗಾಳಿಯಂತೆ ಬೀಸುತ್ತಿದೆ, ಇನ್ನೊಂದು ಕಡೆ ಸುಂಟರ ಗಾಳಿಯಂತೆ ನೆಲದ ಮೇಲೆ ಇರುವುದನ್ನೆಲ್ಲ ಆಕಾಶಕ್ಕೆ ಎರಚಿ ಹೋಗುತ್ತಿದೆ. ಒಂದು ಕಡೆ ಪುಷ್ಪಗಳ ಪರಿಮಳವನ್ನು ಹೊತ್ತು ತರುತ್ತಿದೆ, ಮತ್ತೊಂದು ಕಡೆ ತಿಪ್ಪೆಗುಂಡಿಯ ದುರ್ಗಂಧವನ್ನ ಹೊತ್ತು ಬರುತ್ತಿದೆ. ಆದರೆ ಆಕಾಶ ಇವುಗಳಾವುದರಿಂದಲೂ ಬಾಧಿತವಾಗುವುದಿಲ್ಲ. ಪುಣ್ಯವಂತರಿವರು, ಪಾಪಾತ್ಮರಿವರು, ಬುದ್ಧಿವಂತರು ಇವರು, ದಡ್ಡರು ಇವರು ಅಂತೆಲ್ಲ ನಾವು ಈ ಪ್ರಪಂಚದಲ್ಲಿ ಬಗೆ ಬಗೆಯಾಗಿ ಜನರನ್ನ ವಿಂಗಡಿಸ್ತೇವೆ. ಆದರೆ ದೇವರು ಇದರಿಂದ ಬಾಧಿತನಾಗುವುದಿಲ್ಲ. ಹಾವಿನ ಬಾಯಿನಲ್ಲಿರುವ ವಿಷದಂತೆ ಹಾವಿಗೆ ಇದರಿಂದ ಯಾವ ಬಾಧೆಯೂ ಇಲ್ಲ. ಎಲ್ಲ ಇರುವುದಕ್ಕೆ ದೇವರಿರಬೇಕು. ಆದರೆ ದೇವರು ಎಲ್ಲದರಿಂದ ತಾಪತ್ರಯಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ. ಒಂದು ಸಿನಿಮಾ ತೆರೆಯ ಮೇಲೆ ಏನೇನೋ ಗೊಂಬೆಗಳು ಬೀಳುತ್ತವೆ. ಆ ಗೊಂಬೆಯು ಅಲ್ಲಿ ಬರಬೇಕಾದ್ರೆ ತೆರೆ ಎನ್ನುವಂಥದ್ದು ಅವಶ್ಯಕ. ಆದರೆ ಆ ಗೊಂಬೆಗಳಿಂದ ಆ ಸಿನಿಮಾದ ಪರದೆಯ ತೆರೆ ಕೆಟ್ಟು ಹೋಗುತ್ತದೆಯೇ? ಖಂಡಿತ ಇಲ್ಲ. ಇನ್ನು ಸಿನಿಮಾದಲ್ಲಿ ಕಾಡ್ಗಿಚ್ಚು ಉರಿಯೋದನ್ನ ತೋರಿಸಬಹುದು. ಆದರೆ ಆ ಪರದೆ ಯಾವ ಪರದೆಯ ಮೇಲೆ ಸಿನಿಮಾ ಬರ್ತಾ ಇರುತ್ತೋ ಆ ಪರದೆಗೆ ಅಥವಾ ತೆರೆಗೆ ಅದರಿಂದ ಏನಾದರೂ ಬೆಂಕಿ ತಾಕುತ್ತಾ? ಖಂಡಿತ ಇಲ್ಲ. ಹಾಗೆ ಅದೇ ಸಿನಿಮಾದಲ್ಲಿ ಅಲೆಗಳಿಂದ ತುಂಬಿದ ಒಂದು ಮಹಾಸಾಗರವನ್ನೇ ತೋರಿಸಬಹುದು. ಆದರೆ ಆ ಪರದೆ ಅದರಿಂದ ಒದ್ದೆಯಾಗತ್ತಾ? ಖಂಡಿತ ಇಲ್ಲ. ಬ್ರಹ್ಮಾಂಡದ ಸಿನಿಮಾ ಪರಮಾತ್ಮನೆಂಬ ತೆರೆಯ ಮೇಲೆ ಬೀಳುತ್ತಿದ್ದರೂ ಕೂಡ ಅವನು ಇದರಿಂದ ಬಾಧಿತನಾಗೋದಿಲ್ಲ. ಹಾಗಾಗಿ ಯಾವುದು ವಸ್ತುವು ಕೂಡ ಅಂದರೆ ವಿಸ್ತಾರವಾಗಿರುವಂಥದ್ದು, ಅಗಾಧವಾಗಿರುವಂಥದ್ದು ಯಾವುದು ಕೂಡ ಕಿಂಚಿತ್ ವಸ್ತುಗಳಿಂದ ತೊಂದರೆ ಪಡುವುದಿಲ್ಲ, ಬಾಧಿತವಾಗುವುದಿಲ್ಲ. ಹಾಗೆ ಭಗವಂತನೂ ಇದ್ದಾನೆ ಎಂಬುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣನ ಉಪದೇಶವನ್ನ ಸರಿಯಾಗಿ ಗ್ರಹಿಸಲು ಅರ್ಜುನನು ಪ್ರಯತ್ನಿಸ್ತಾ ಇದ್ದಾನೆ. ಆದರೂ ಕೂಡ ಅವನಿಗೆ ಸರಿಯಾಗಿ ಅರ್ಥವಾದಂತೆ ಕಾಣೋದಿಲ್ಲ. ಅದಕ್ಕಾಗಿ ಪರಮಾತ್ಮ ಇಲ್ಲಿ ಒಂದು ಉದಾಹರಣೆಯ ಮೂಲಕ ವಿವರಿಸಿ ಹೇಳಲು ಪ್ರಯತ್ನಿಸ್ತಾ ಇದ್ದಾನೆ. ಪರಮಾತ್ಮನಿಗೆ ಸರಿಯಾದ ಹೋಲಿಕೆಯನ್ನ ಕೊಡುವುದು ಅತ್ಯಂತ ಕಷ್ಟದ ಕೆಲಸ. ದೃಷ್ಟಾಂತವನ್ನ ಕೊಡುವಾಗ ಅದು ದಾಷ್ಟಾಂತಕ್ಕೆ ಸರಿಯಾದುದೇ ಆಗಬೇಕು. ಎಲ್ಲವನ್ನೂ ಆಧರಿಸಿರುವ ಮತ್ತು ಆ ಎಲ್ಲಾ ವಸ್ತುಗಳಿಗೂ ಮತ್ತು ತನಗೂ ಯಾವ ಸಂಬಂಧವೂ ಇಲ್ಲದಿರುವ ಒಂದು ವಸ್ತುವಿನ ಉದಾಹರಣೆಯನ್ನ ಕೊಡಬೇಕಾದ್ರೆ ಅದು ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲೂ ಕೂಡ ಇಲ್ಲಿ ಪರಮಾತ್ಮನು ಸುಂದರವಾದ ಉದಾಹರಣೆಯನ್ನ ಕೊಡ್ತಾನೆ. ಮನುಷ್ಯನ ಸಾಮಾನ್ಯ ಬುದ್ಧಿ ಅನ್ನುವಂಥದ್ದು ಈ ತತ್ವವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಲಿ ಎಂದೇ ಪರಮಾತ್ಮನ ಉದ್ದೇಶ. ಸೂಕ್ಷ್ಮವಾದುದನ್ನ ಎಂದಿಗೂ ಕೂಡ ಸ್ಥೂಲವಾದ ಯಾವುದೇ ವಸ್ತುಗಳಿಂದ ಪರಿಮಿತಗೊಳಿಸಲು ಸಾಧ್ಯವಿಲ್ಲ. ಒಬ್ಬ ಕವಿ ಹೇಳಿದಂತೆ, ಜೈಲಿನ ನಾಲ್ಕು ಗೋಡೆಗಳು ಯಾರನ್ನೂ ಬಂಧಿಸಲಾರವು. ಒಬ್ಬ ವ್ಯಕ್ತಿಯನ್ನ ಜೈಲಿನೊಳಗೆ ಹಾಕಿದ್ರೂ ಕೂಡ ಅವನು ಮಾನಸಿಕವಾಗಿ ತನ್ನ ಹೆಂಡತಿ ಮಕ್ಕಳನ್ನ ಭೇಟಿಯಾಗಲು ಯಾವ ನಿರ್ಬಂಧವೂ ಇಲ್ಲ ತಾನೆ? ಹಾಗೆ ಪರಮಾತ್ಮ ಇಲ್ಲಿ ಆಕಾಶ ಮತ್ತು ಗಾಳಿಯನ್ನ ಉಪಯೋಗಿಸಿಕೊಂಡು ಒಂದು ಸುಂದರವಾದ ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ಗಾಳಿಯು ಅಂತರಿಕ್ಷದಲ್ಲಿ ಸರ್ವವ್ಯಾಪಕವಾದುದು ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಆಕಾಶವು ಗಾಳಿಯನ್ನ ಆಧರಿಸಿ ಹಿಡಿದಿರುವಂಥ ಒಂದು ಶಕ್ತಿ. ಆದರೂ ಕೂಡ ಆಕಾಶಕ್ಕೆ ಗಾಳಿಯಿಂದ ಯಾವ ತೊಂದರೆಯೂ ಇಲ್ಲ. ಈ ಸುಂದರವಾದ ಉಪಮೆಯನ್ನ ನಾವು ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಗ್ರಹಿಸುವುದಾದರೆ ಪರಮಾತ್ಮ ಇಲ್ಲಿ ವಿವರಿಸಿ ಹೇಳುವ ತತ್ವವು ಸರಿಯಾಗಿ ಅರ್ಥವಾಗುತ್ತೆ. ಪರಮಾತ್ಮನು ಜಗತ್ತಿಗೆ ಆಧಾರ. ನಾಮರೂಪ ಜಗತ್ತು ಪರಮಾತ್ಮನಲ್ಲಿ ಅಧ್ಯಸ್ಥವಾಗಿರುತ್ತೆ. ಜಗತ್ತು ತೋರಿಕೆಗೆ ಮಾತ್ರ. ಪರಮಾತ್ಮನು ನಿಜವಾಗಿಯಾದರೂ ಇರುವ ಒಂದು ಅದ್ವಿತೀಯವಾದಂಥ ವಸ್ತು. ಸುಖ ದುಃಖಗಳಿಂದ ಕೂಡಿದ ಜಗತ್ತಿನಿಂದಾಗಿ

0: ಪರಮಾತ್ಮನಿಗೆ ಯಾವ ರೀತಿಯಾದಂತಹ ಹಾನಿಯೂ ಕೂಡ ಇಲ್ಲ. ಆಕಾಶದಲ್ಲಿ ಗಾಳಿ ಇರುವುದರಿಂದ ಆಕಾಶಕ್ಕೆ ಯಾವ ಹಾನಿಯೂ ಇಲ್ಲ. ಹಾಗಾಗಿ ಈ ಶ್ಲೋಕಗಳನ್ನ ಕೇವಲ ಓದುವುದು ಮಾತ್ರವಲ್ಲ, ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ಅದರ ಅರ್ಥವನ್ನು ನಾವು ಯಾವಾಗಲೂ ಮನನ ಮಾಡ್ತಾ ಇರಬೇಕು. ಈ ಪ್ರಪಂಚದ ಸೃಷ್ಟಿಗೆ ಏನು ಅರ್ಥ, ಜೀವರಾಶಿಗಳ ಉತ್ಪತ್ತಿಗೆ ಏನು ಅರ್ಥ, ಈ ಉತ್ಪತ್ತಿಗೆ ಸ್ಥಿತಿಗೆ ಲಯಕ್ಕೆ ಕಾರಣಕರ್ತನಾರು ಎಂಬುದನ್ನೆಲ್ಲ ತಿಳಿದುಕೊಳ್ಬೇಕಾಗಿರುವಂಥದ್ದು ನಮ್ಮ ಮನುಷ್ಯನ ಆದ್ಯ ಕರ್ತವ್ಯ. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ಆಗಬೇಕಾದುದನು ಎಸಗು ನಿಯಮಿತವಾಗಿ, ಆಗಬೇಕಾದುದನು ಎಸಗು ನಿಯಮಿತ

0: ಅರಿದಿನದ ಔನ್ನತ್ಯ ಮುದ್ದು ರಾಮ, ಅರಿದಿನದ ಔನ್ನತ್ಯ ಮುದ್ದು ರಾಮ.
1: ಹಾಗಾಗಿ ದಿನದಿನಕ್ಕೂ ನಾವು ನಿಯಮಿತವಾಗಿ ಆಗಬೇಕಾದ ಕಾರ್ಯಗಳನ್ನೆಲ್ಲ ಮಾಡಿಸ್ಕೊಳ್ಬೇಕು, ಕಾರ್ಯಗಳನ್ನು ನಾಳೆಗೆ ಮುಂದೂಡದಂತಿರಬೇಕು. ಮಲ್ಲಿಗೆಯ ಚೆಲುವನ್ನು ಅಂದಂದೇ ಅನುಭವಿಸಿಕೊಳ್ಳಬೇಕು. ದಿನದ ಔನ್ನತ್ಯವನ್ನು ಅರಿತರೆ ಮುಂದಿನ ದಿನದ ಸಾಫಲ್ಯ ಸಾಧ್ಯವಾಗತ್ತೆ. ಹಾಗಾಗಿ ಸದಾಕಾಲ ಅರಿವಿನ ಪ್ರಪಂಚದಲ್ಲಿ ನಾವು ಸಾಗಬೇಕು ಅನ್ನುವಂಥ ಮಾತನ್ನೇ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಹಾಗಾಗಿ ಅರಿವಿನ ಮೂಲಕ ಈ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ.

ಕೇಳುಗರೆ, ಇದುವರೆಗೂ ಗೀತಸ್ತುನಾದ ಬಿತ್ತರಗೊಂಡಿತು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಕೆಳಗೊರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ, ಕುಡಿತದಿಂದ ಆಗುವ ದುಷ್ಪರಿಣಾಮಗಳು, ಆಲ್ಕೋಹಾಲಿಕ್ ಅನನಮಿಸ ಕೂಟದ ಪರಿಚಯ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಶ್ರೀಯುತ ಪ್ರಶಾಂತ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಪ್ರಶಾಂತ್ ಅಂತ. ನಾನೊಬ್ಬ ಚೇತರಿಸುತ್ತಿರುವ ಮದ್ಯವ್ಯಸನಿ. ಈ ಕುಡಿತದಿಂದ ನನ್ನ ಮನೆಯಲ್ಲಾದಂತ ಒಂದು ಕಷ್ಟ ನೋವುಗಳನ್ನ ನಾನು ಯಾರಿಗೂ ಹೇಳಕ್ಕಾಗದೆ, ಅದಕ್ಕೆ ಚಿಕಿತ್ಸೆ ಪಡೆಯಕ್ಕೂ ಆಗದೆ ಭಾರಿ ನೊಂದು ಜೀವನ ಮಾಡ್ತಂತ ಒಬ್ಬ ವ್ಯಕ್ತಿ ನಾನು. ಏಕೆಂದ್ರೆ ಏನೋ ಸಂಘದ ಸವಾಸ ಅಥವಾ ಸ್ನೇಹಿತರ ಸವಾಸದಿಂದ ಈ ಕುಡಿತ ಅನ್ನೋದನ್ನ ಪ್ರಾರಂಭ ಮಾಡಿಕೊಂಡೆ. ನಾನೇನು ಪ್ರಥಮವಾಗಿ ಇಷ್ಟೊಂದು ಬಾಟ್ಲು ಕುಡಿದಿಲ್ಲ, ನಾನು ಅಂತಂತವಾಗಿ ಕುಡಿದು ಕುಡಿದು ಕ್ರಮೇಣ ಕುಡ್ತಾ ಇದ್ದೆ. ನಾನಿರ್ತಿರ್ಲಿಲ್ಲ, ನಾನಿದ್ದೆ ಕುಡ್ತಾ ಇದ್ದೆ, ನಾನು ಬದುಕ್ತಾನೆ ಇರಲಿಲ್ಲ. ಆ ಪರಿಸ್ಥಿತಿಗೆ ಹೊರಟೋಗಿದ್ದೀನಿ. ಬಿಡ್ಬೇಕಂತ ಆಸೆ, ಅದು ಹೆಂಗೆ ಬಿಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಏನೋ ದುಡ್ಡಿರೋರು, ಅವ್ರ ತಂದೆ ತಾಯಿಗಳು ರಿಹ್ಯಾಬಿಲಿಟೇಷನ್ ಅಥವಾ ಬೇರೆ ಇನ್ನೇನು ಹಾಸ್ಪಿಟ್ಲಿಗೆಲ್ಲ ಸೇರಿಸ್ತಾರೆ. ಸೊ ನನ್ನ ಮನೇಲಿ ಆ ಸೇರ್ಸಕ್ಕೂ ಅವ್ರಿಗೆ ಆರ್ಥಿಕವಾಗಿ ಭಾರಿ ಕಷ್ಟ ಇತ್ತು, ಮತ್ತೆ ಅವ್ರಿಗೆ ಈ ಸಂದೇಶನೂ ಗೊತ್ತಿಲ್ಲ, ಇದೊಂದು ರೋಗ ಅಂತ ಮನೆಯವ್ರಿಗೂ ಗೊತ್ತಿಲ್ಲ. ಈ ರೋಗ ಅಂತ ಗೊತ್ತಾಗಿದ್ದು ಯಾವಾಗ ನನಗೆ ಅಂತ ಅಂದ್ರೆ, ನಾನು ಈ ಎ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಅಲ್ಲಿ ನಂತರನೇ ನಡೀತಾ ಇರ್ತಕ್ಕಂಥವ್ರು ಸಿಕ್ಕದ ಮೇಲೆ ಅವರ ಅನುಭವದಿಂದ ನಾನು ಅವ್ರನ್ನ ಕಂಡೆ. ನಾನು ಅವ್ರು ಹೇಳ್ತಾ ಇದ್ರು, ನಾನೊಬ್ಬ ಕುಡುಕ, ನನ್ನ ಹೆಸರು ಇದ್ದು ಅಂತ. ಏನಪ್ಪ ಇಷ್ಟು ಧೈರ್ಯವಾಗಿ ಹೇಳ್ತಾರೆ, ನಾನೊಬ್ಬ ಕುಡುಕ ನನ್ನ ಹೆಸರು ಇದ್ದು ಅಂತ ಹೇಳ್ತಾರೆ, ಹೆಂಗೆ ಇದನ್ನ ಕುಡಿತದಿಂದ ದೂರ ಆಗೋದು ಹೆಂಗಪ್ಪ ಅಂತ ಭಾರಿ ಕಷ್ಟದಲ್ಲಿದ್ದಾಗ ಈ ಕಾರ್ಯಕ್ರಮ ನಮಗೆ ತುಂಬಾ ಸಹಾಯ ಮಾಡಿದೆ. ಇಲ್ಲಿ ಯಾರು ನಮಗೆ ಔಷಧಿ ಕೊಟ್ಟಿಲ್ಲ, ಇಲ್ಲಿ ಯಾರು ನನಗೆ ಬಲವಂತ ಮಾಡಿಲ್ಲ, ಪ್ರೀತಿ ಕೊಡಕ್ಕೆ ಪ್ರಾರಂಭ ಮಾಡಿ. ಈ ಪ್ರೀತಿ

ಕೊಡೋದ್ರಿಂದ ನನಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಒಂದು ನ್ಯಾರಿಗೆ ಬಂತು. ಇಲ್ಲ, ನಾನು ಬದುಕಬೇಕು, ಇನ್ನೂ ಸ್ವಲ್ಪ ದೇವರು ಕೊಟ್ಟಿರಂತ ಆಯಸ್ಸನ್ನು ನಾನು ಬದುಕಬೇಕು ಅಂತ ಒಂದು ಆಸೆ ಅಂಬಲ ಬಂತು. ಅಷ್ಟೇ ನಮಗೆ ಬೇಕಾಗಿರೋದು. ಯಾವಾಗ ಈ ಆಸೆ ಅಂಬಲ ನಮಗೆ ಮನಸ್ಸಲ್ಲಿ ಬಂದ್ಬಿಟ್ರೆ ಕೊಡ್ತಾ ಏನು ದೊಡ್ಡ ಸಮಸ್ಯೆ ಇಲ್ಲ, ಬಿಡ್ಬೋದು. ಅದು ಹೆಂಗೆ ಬಿಡ್ಬೋದು ಅನ್ನೋದ್ರ ಬಗ್ಗೆನೇ ನಾವು ಇವತ್ತು ನಿಮ್ಮ ಜೊತೆಗೆ ಮುಕ್ತವಾಗಿ ಮಾತಾಡ್ತಿದ್ದೀವಿ. ಯಾಕಂದರೆ ನಾನು ಆ ಕಷ್ಟದಿಂದ ಬಂದಿರೋಂಥ ವ್ಯಕ್ತಿ. ನಾನು ಎಲ್ಲೋ ರೋಡಲ್ಲಿ ನಿಂತ್ಕೊಂಡು ಅಥವಾ ಬೇರೆ ಲೆಕ್ಚರರ್ ಆಗಿ ನಿಮ್ಮ ಹತ್ರ ಬಂದಿಲ್ಲ. ನಾನು ನಿಮ್ಮ ಥರ ಕುಡಿತಿದ್ದು. ಇವತ್ತು ಈ ಕುಡಿತದಿಂದ ಯಾವ ರೀತಿ ನಾನು ನಮ್ಮ ಜೀವನನ ಬದಲಾವಣೆ ಮಾಡಿಕೊಂಡಿದ್ದೀನಿ. ಈ ಕುಡಿತ ಇಲ್ಲದೇನೂ ಎಂಜಾಯ್ ಮಾಡ್ಬೋದು, ಕುಡಿತ ಇಲ್ಲದೇನೆ ಬದುಕ್ಬೋದು. ಇದ್ರ ಬಗ್ಗೆ ನನಗೆ ಇಲ್ಲಿ ಮಾಹಿತಿಗಳು ಹಿರಿಯ ಬಂಧುಗಳು ಕೊಟ್ಟಿದ್ದನ್ನ ನಾನು ಕೇಳ್ಕೊಂಡು ಅದು ಅನುಸರಿಸ್ಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ನಮ್ಮ ಹಳೆ ಸ್ನೇಹಿತರನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ಯಾಕಂದ್ರೆ ಹಳೆ ಸ್ನೇಹಿತರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ, ಯಾರು ಬಂದು ನನ್ನ ಬಾಯಿಗೆ ತುರುಕಿರೋದಿಲ್ಲ. ಬಟ್ ಇದು ಕಲ್ತ್ಕೊಟ್ಟಿದ್ದೀನಿ. ಬಿಡಬೇಕಾದ್ರೆ ನಾವು ಬಿಟ್ಟಿರೋರ ಜೊತೆಗೇನೆ ಹೋಗ್ಬೇಕು. ಅಂದ್ರೆ ಯಾರು ಕುಡಿತಾ ಇದ್ದಾರೆ, ಯಾರು ಈ ಕುಡಿತದಿಂದ ದೂರ ಆಗಿ ಒಂದು ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ಹೋಗುವಂಥದ್ದೇ ಈ ಕಾರ್ಯಕ್ರಮದ. ಇದರಲ್ಲಿ ಮೊದಲೇ ಹೇಳ್ದಂಗೆ, ನೀನು ಓದಿದೀಯಾ, ನೀನ್ ಬಡವನ, ನೀನ್ ಶ್ರೀಮಂತನ, ನೀನ್ ಕೆಲ್ಸಕ್ಕಿದ್ಯಾ, ಕೂಲಿ ಮಾಡ್ತಿದ್ಯಾ, ಆಟೋ ಓಡಿಸ್ತಿದ್ಯಾ, ಅದನ್ನೇನು ಕೇಳಲಿಲ್ಲ ಅವ್ರು. ಏನಪ್ಪ ನಿಮ್ಗೆ ಸಮಸ್ಯೆ? ಸಾರ್, ಕುಡಿಯೋದು ಕಲ್ತ್ಬಿಟ್ಟಿದ್ದೀನಿ ಸರ್, ನಾನು ಬಿಡ್ಬೇಕಂತ ಆಸೆ ಇದೆ ಸರ್. ಇಷ್ಟು ಹೇಳಿದ್ರೆ ಸಾಕು, ನಾವು ಟಕ್ಕನ್ ಬರ್ತೀವಿ. ಈ ಕಾರ್ಯಕ್ರಮ ಹೇಳೋದೇ ಅದು. ಸೊ ಈ ಸಮಸ್ಯೆಯವರು ಕೂಡ ಅದನ್ನೇ ಮಾಡ್ತಾರೆ. ಯಾಕಂದ್ರೆ ಈ ಕೋಟೆಲ್ಲಿ ಇನ್ಯಾರು ಕುಡಿತಾನೆ ಇಲ್ವಾ, ಅಥವಾ ಬೇರೆ ಜಾಗಗಳಲ್ಲಿ ಕುಡಿತಾ ಇಲ್ವಾ, ಸಾವಿರಾರು ಜನ ಕುಡಿತಾ ಇದ್ದಾರೆ, ನರಳುತ್ತಾ ಇದ್ದಾರೆ, ಕಳ್ತನ ಮಾಡ್ತಾವ್ರೆ. ಕುಡಿತಕ್ಕಾಗಿ ಸಂಸಾರ ಹಾಳಾಗಿಬಿಟ್ಟಿವೆ, ಲಿವರ್ ಡ್ಯಾಮೇಜ್ ಆಗಿದೆ, ಆಮೇಲೆ ಬ್ರೈನ್ ಕೆಟ್ಟೋಗಿರ್ತದೆ, ಬುದ್ಧಿ ಕೆಟ್ಟೋಗಿರ್ತದೆ, ಸ್ಟ್ರೋಕ್ ಆಗಿರ್ತದೆ. ಇಷ್ಟೆಲ್ಲ ಕುಡಿಯೋದ್ರಿಂದ ದುಷ್ಪರಿಣಾಮಗಳಾದ್ರೂ ಕೂಡ ಬಿಡಬೇಕಂತ ಆಸೆ ಇದ್ರು ಮಾರ್ಗ ಗೊತ್ತಿರೋದಿಲ್ಲ. ಡಾಕ್ಟರ್ ಹೇಳಿದ್ರೆ ಜಾಸ್ತಿ ಕುಡಿತಿದ್ದಕ್ಕೆ ಬಿಟ್ಬಿಡ ಅಂತ ಅಂದ್ರೆ, ಇನ್ಯಾರನ್ನೂ ಕೇಳಿದ್ರೆ ಬರೀ ಬುದ್ಧಿವಾದ ಹೇಳ್ತಾರೆ ಹೊರತು ಯಾರು ಮಾರ್ಗ ತೋರಿಸುವಂತವ್ರು ಯಾರೂ ನಮ್ಗೆ ಸಿಗ್ತಾ ಇರಲಿಲ್ಲ. ಇವತ್ತು ನಾನು ಇಲ್ಲಿ ಏನ್ ಮಾತಾಡ್ತಾ ಇದ್ದೀನೋ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಮಾರ್ಗ ತೋರಿಸೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಪ್ರಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಾಗ ಸೇಮ್ ಅದೇ ತರ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ತಲೆ ಎಲ್ಲ ಬಿಸಿ, ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದೀನಿ, ಕೆಲಸದಿಂದ ನನ್ನ ತಗ್ದಾಕ್ಬಿಟ್ಟಿದ್ದಾರೆ, ಮನೆಯಲ್ಲಿ ಅಶಾಂತಿ, ಜಗಳ, ಜಂಜಾಟ, ಮಕ್ಕಳು ಪ್ರೀತಿ ಇಲ್ಲ, ಮನೆಯವ್ರ ಮೇಲೆ ಪ್ರೀತಿ ಇಲ್ಲ, ಮನೆಯಲ್ಲಿ ಉಪ್ಪಿದೆಯಾ, ಸೊಪ್ಪಿದೆಯಾ, ಬೇಳೆ ಇದೆಯಾ, ಯಾವುದು ಗೊತ್ತಾಗ್ತಾ ಇಲ್ಲ. ನನ್ನ ಚಿಂತೆ ಇದ್ದದ್ದು ಏನಪ್ಪ ಅಂತಂದ್ರೆ, ಸಂಜೆ ಕುಡಿಯಕ್ಕೆ ಏನ್ ಮಾಡಿ, ಈಗ ಕುಡಿಯಕ್ಕೆ ಏನ್ ಮಾಡಿ. ಕುಡಿದ್ಬಿಟ್ಟು ಯೋಚನೆ ಮಾಡಕ್ ಹೋಗ್ತೀನಿ, ನನ್ನ ಮನೆ ಬಗ್ಗೆ ಯೋಚನೆ ಮಾಡಿಕೊ, ಅದು ತಲೆಗೆ ಹಚ್ತಾ ಇರಲಿಲ್ಲ. ಮಕ್ಕಳೆಲ್ಲಿದ್ದಾರೆ, ಹೆಂಡತಿ ಎಲ್ಲಿದ್ದಾರೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವ್ರ ಕಷ್ಟ ಸುಖ ಏನು, ನಾನು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಬರೀ ನನ್ನ ಬಗ್ಗೆನೆ ನಾನು ಚಿಂತೆ ಹೆಂಗೆಪ್ಪ ಅಂದ್ರೆ, ಈ ಕುಡ್ದಿದ್ದೀನಿ, ಮಧ್ಯಾಹ್ನಕ್ಕೆ ಎಲ್ಲೂ ದುಡ್ಡು ಒದಿಸ್ಲಿ, ಸಂಜೆಗೆ ಇಲ್ಲಿ ದುಡ್ಡು ಒದಗಿಸ್ಲಿ, ಯಾರು ಸಿಕ್ಲಿಲ್ಲ ಅಂತಂದ್ರೆ ಮನೆಯಲ್ಲಿ ಸೋಪು, ಕಾಳು, ಕಡ್ಡಿ, ಚಿನ್ನ, ಒಡವೆ, ಗಾಡಿ, ಪಾಡಿ ಎಲ್ಲನೂ ಅಡ ಇಟ್ಟಿದ್ದೀನಿ, ಬಿಡಿಸ್ಕೊಳಕ್ಕಾಗಲ್ಲ. ಅದು ಓದದಂಗೆ, ಮಾರ್ವಾಡಿ ಹತ್ರ ಓದಿದ್ ಓದದಂಗೆ, ಬಿಡಿಸ್ಕೊಳಕ್ಕೆ ದುಡ್ಡು ಇರಲ್ಲ, ಮನೆಯವ್ರ ಮೇಲೆ ನಂಬಿಕೆ ಇರಲ್ಲ, ನನ್ನ ಮೇಲೇನೆ ನನಗೆ ನಂಬಿಕೆ ಇರಲ್ಲ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳಾದ್ರು, ಇಷ್ಟೆಲ್ಲ ಕಷ್ಟಗಳಾದ್ರೂ ಕುಡಿತ ಬಿಡಬೇಕು ಅಂತ ಆಸೆ ಇದ್ರು ಮಾರ್ಗ ಗೊತ್ತಿಲ್ಲ. ಅದೇ ನಿಮ್ ಪುಣ್ಯನೋ ಅಥವಾ ನಮ್ ಪುಣ್ಯನೋ, ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್ ಅವರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಒಬ್ಬ ವ್ಯಕ್ತಿನ ರೆಡಿ ಮಾಡ್ಲಿಕ್ಕೆ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗಳಿಗೆ ನನಗೆ ಗೊತ್ತಿರಂಗೆ 20-25 ಸಾವಿರ ರೂಪಾಯಿ ಫೀಸ್ ಮಾಡ್ತಾರೆ. 20-25 ಸಾವಿರನ ನಮ್ಮ ಮನೆಯವರು ಕೊಟ್ಟು ಸೇರಿಸಂತ ಲೆವೆಲ್ ಅಲ್ಲಿ ಇದಾರಾ? ಇಲ್ಲ. ಆ 25 ಸಾವಿರಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ ಗೊತ್ತಾ? ನಮ್ಗೆ ಊಟ, ಬಟ್ಟೆ, ಇಲ್ಲಿ ಕಾಫಿ, ಟೀ, ನಾಷ್ಟ, ನಮ್ಮ ಆರೋಗ್ಯ, ಯೋಗ, ಅಂದ್ರೆ ಅದೇ ತರ ಏ ಬಂಧುಗಳು ಬಂದು ನಿಮ್ಗೆ ಇಲ್ಲಿ ಸಹಾಯ ಮಾಡುವಂಥದ್ದು, ಇವೆಲ್ಲ ನೋಡಿದಾಗ ದೇವರು ಎಲ್ಲೋ ನಮ್ಗೆ ಇನ್ನೊಂದಷ್ಟು ದಿನ ಬದುಕಲಿ ಈ ಮಕ್ಕಳು, ಎಲ್ಲೋ ಒಂದು ಇದು ನಮ್ಮ ತಂದೆ ತಾಯಿ ಪುಣ್ಯನೋ ಅಥವಾ ನಾವು ಮಾಡೋದಂತ ಪುಣ್ಯನೋ ಗೊತ್ತಿಲ್ಲ, ಈ ಕಾರ್ಯಕ್ರಮದ ಒಂದು ತಿರುಳು ನಮ್ಗೆ ಸಿಕ್ಕಿದೆ. ಇದನ್ನ ನೀವು ಬಳಸ್ಕೋಬೇಕು. ಯಾಕೆಂದ್ರೆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇರ್ತಾರಂತ ನನಗೆ ಗೊತ್ತು. ಯಾವಾಗ ಗೊತ್ತು? ನಾನು ಕುಡ್ತ ಬಿಟ್ಟ ಮೇಲೆ, ನಾನು ಈ ತರ ಸೇವೆ ಮಾಡಕ್ ನಿಂತ ಮೇಲೆ ಮಾತ್ರ ನನ್ಗೆ ಗೊತ್ತಾಗಿದ್ದು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತೆ ಎಷ್ಟು ಸಾಲ ಇತ್ತು, ಎಷ್ಟು ಒಡವೆಗಳು ಇತ್ತು, ಎಷ್ಟು ಸೈಟ್ ಆಳಾಯಿತು, ಇದೆಲ್ಲ ನನಗೆ ಗಮನಕ್ಕೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ, ಕುಡ್ತಾ ಬಿಟ್ಟ ಮೇಲೆ

ಇಷ್ಟೆಲ್ಲ ಹಾಳಾದ್ರೂ ನನ್ನ ಕೆಲ್ ಬಿಡೋಕ್ಕಾಗ್ತಿಲ್ವಲ್ಲ, ಇಷ್ಟೆಲ್ಲ ಮಾನ ಅಪಮಾನ ಅವಮಾನ ಎಲ್ಲ ಆದರೂ ಕೂಡ ಬಿಡೋಕ್ಕಾಗ್ತಾ ಇರಲಿಲ್ವಲ್ಲ, ಏನಿದ್ರ ಅರ್ಥ ಏನಿದು? ಇನ್ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಏನ್ ಯಾರಾದರೂ ಬಂದು ನಮ್ಮನ್ನ ಈ ನನ್ನ ಮಗ ಸತ್ತೋಗ್ಲಿ, ಕುಡಿದು ಕುಡಿದು ಸತ್ತೋಗ್ಲಿ ಅಂತ ಏನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಈ ತರ ಎಲ್ಲ ನಮ್ಮ ಮನೆಯವರು ಯೋಚನೆ ಮಾಡಿದ್ರು. ಅವರು ದೇವರು ದಿಂಡು ಎಲ್ಲ ಇದಕ್ಕತ್ರ ಹೋಗಿ ಏನೇನೋ ಮಾಡಿಸೋರು, ಆದರೂ ನಮ್ಮ ನಾನು ರೆಡಿ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಹುಡುಗನಿಗೆ ಅಟ ಜಾಸ್ತಿ, ಯಾರ ಮಾತನ್ನೂ ನಂಬಲ್ಲ, ಯಾರ ಮಾತನ್ನೂ ಕೇಳಲ್ಲ. ನನಗೆ ಗೊತ್ತು, ನಾನು ಕುಡ್ದಿದ್ದೀನಿ, ನಾನು ನಿಲ್ಲಿಸ್ತೀನಿ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಅದು ಒಬ್ಬ ಮಹಾನ್ ಹುಡುಕ. ನಾನೇ ನಿಲ್ಲಿಸ್ತೀನಿ ಅಂತ ಏನಾದ್ರು ನಾವು ಅಂದ್ಕೊಂಡಿದ್ರೆ ನಮಗೆ ಪ್ರಾಬ್ಲಮ್ ಸಿಗ್ತಾ ಇರಲಿಲ್ಲ. ನನಗೂ ಒಂದು ಸಹಾಯ ಬೇಕು ಅಂತ ನಾನು ಬಂದಾಗ ಈ ಕಾರ್ಯಕ್ರಮ ನನಗೆ ಸಿಕ್ಕಿತು. ಹೆಂಗೆ ಇದು ಕೆಲಸ ಮಾಡ್ತದೆ, ಏ ಅಂದ್ರೇನು ಇದು, ಏನಲ್ಲಿ ಹೆಂಗ್ ಕೆಲಸ ಮಾಡ್ತದೆ ಅಂದ್ರೆ, ಒಬ್ಬ ಮುಳುಗಿ ಮತ್ತೊಬ್ಬ ಮುಳುಗಿ ಜೊತೆ ಬಾಂಧವ್ಯನ ಬಳಸ್ಕೊಳ್ಳುವಂಥದ್ದು, ಅವನಿಗಾದ ಅಪಮಾನ ನೋವುಗಳನ್ನ ತಾನು ಹೇಳೋದು. ನಾನು ಇಂಥ ಕಷ್ಟಪಟ್ಟು ಬಂದಿದ್ದೀನಿ, ನೀವು ಅಂಥ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಿ, ಸಿಗಾಕೋಬಹುದು. ಬದಲಾವಣೆಗೆ ಇದೊಂದು ಸಮಯ, ಯಾಕೆಂದ್ರೆ ಬದಲಾವಣೆ ಮಾಡಲಿಕ್ಕೆ ನಾನು ಹೇಳ್ದಲ್ಲ ಮೊದಲೇ ರಿಹಾಬಿಲಿಟೇಷನ್ ಸೇರಿಸ್ತಾರೆ, 15-25 ಸಾವಿರ ಫೀಸ್ ಕೇಳ್ತಾರೆ. ಇಲ್ಲಿ ಕೊಡೋಕ್ಕೆ ಸಾಧ್ಯ, ಮೊದಲೇ ಬರ್ತಾನ ಕಿತ್ತಿನ ಬರ್ತಾನ. ನಮ್ಮ ಯೋಚನೆ ಇದ್ದಿದ್ದೇ ಬರೀ ಎಣ್ಣೆ, ಮನೆ ಬಗ್ಗೆ ಇಲ್ಲ, ನನ್ನ ಬಗ್ಗೆನೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಹೆಂಗಿರ್ಬೇಕಂತ ಒಂದು ಡಸ್ಟ್ ಸೆನ್ಸ್ ಇಲ್ಲ, ಒಂದು ಮಾತು ಸೆನ್ಸ್ ಇಲ್ಲ. ಅಂದ್ರೆ ಮಾತು ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಗೌರವದಿಂದ ಮಾತಾಡ್ತಿರ್ಲಿಲ್ಲ. ಯಾವನಾದ್ರೂ ಅವ್ನಿಗೆ ಅಶ್ಲೀಲವಾಗಿ ಮಾತಾಡ್ತಿದ್ವಿ, ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ವಿ. ಏಯ್ ಇವನ್ ಗೊತ್ತಿಲ್ವ, ಮೋಸ ಮಾಡಿ ದುಡ್ಡು ಮಾಡೋನೆ ಅವನ್, ಹಂಗ್ ಮಾಡೋನೆ, ಬಟ್ ನಾನೇ ಮೋಸ ಮಾಡ್ಕೋತೀನಿ ಅಂತ ನನ್ಗೆ ಗೊತ್ತಾಗಿದ್ದೀನಪ್ಪ ಅಂದ್ರೆ ನಾವಿಲ್ಲಿ ಕೂತು ಈ ಸಭೆಯಲ್ಲಿ ನಮ್ಮ ನಮ್ಮ ಪರಿಚಯ ಮಾಡಿಕೊಂಡಾಗ, ನಮ್ಮ ನಮ್ಮ ವೇದನೆಗಳನ್ನ ಹೇಳ್ಕೊಂಡಾಗ, ಕಷ್ಟಗಳನ್ನ ಹೇಳ್ಕೊಂಡಾಗ ತಲೆಗೆ ಒಂದಷ್ಟು ಭಾಗ ಹೋಗ್ಬೋದು, 100 ಭಾಗನೇ ಹೋಗುತ್ತೆ ಅಂತ ನಾನು ಹೇಳಲ್ಲ, ಒಂದು 50 ಭಾಗ 60 ಭಾಗ ಪ್ರಯತ್ನ. ಇದೊಂದು ಪ್ರಯತ್ನ, ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ದೀವಿ, ಎಲ್ಲೆಲ್ಲೋ ಏನೇನೋ ಮಾಡಿದ್ದೀವಿ, ದೇವ್ರಿಗೆ ಅಷ್ಟೊಂದು ಬೇಡ್ಕೊಂಡಿದ್ದೀವಿ ನಮ್ಮನ್ನ ಬದುಕಸಪ್ಪ ಅಂತ, ಆದರೂ ಆಗ್ತಾ ಇಲ್ಲ. ಇದೇನು ಕಾರಣ ಅಂತ ಅಂದ್ರೆ, ಇದು ಒಂದು ಮಾನಸಿಕ ರೋಗ. ಈ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದ್ರೆ, ಒಬ್ಬ ಮಲ್ರುಗಿ ಮತ್ತೊಬ್ಬ ಮಲ್ರುಗಿ ಜೊತೆ ಆ ಮಿಗಿಲಾದ ಶಕ್ತಿ ಅಂದ್ರೆ, ನಾವು ಮಿಗಿಲಾದ ಶಕ್ತಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ನಮ್ಗೊಂದು ಪವರ್ ಬೇಕು. ಆ ಪವರ್ ಏನಪ್ಪಾ ಅಂತಂದ್ರೆ, ಕಣ್ಣಿಗೆ ಕಾಣದ ಇರ್ತಕ್ಕಂತ ದೇವರು. ನೀವು ಮನೆಯವರಾದ್ರೂ ತಗೋಬಹುದು, ಅಥವಾ ನೀವು ಯಾವ್ದು ಇಷ್ಟ ಬಂದ ದೇವರಾದ್ರೂ ತಗೋಬಹುದು. ಯಾಕೆಂದ್ರೆ ಈ ಕಾರ್ಯಕ್ರಮನ ಹೇಳದಂಗೆ, ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದ ಭಾವ ವಿದ್ಯಾವಂತ ಅವಿದ್ಯಾವಂತ ಯಾವುದು ಗಣನೆಗೆ ತಗೊಂಡಿಲ್ಲ. ನಮ್ಮ ಸಮಸ್ಯೆ ಏನಪ್ಪ ಅಂತಂದ್ರೆ, ತುಂಬಾ ಕುಡಿತಿದ್ವಿ, ಕುಡಿತಿದ್ದ ಕುಡ್ತಾ ಬಿಡ್ಬೇಕಂತ ಆಸೆ ಇದೆ. ಈ ಆಸೆ ಮಾರ್ಗ ತೋರಿಸದೇ ಈ ಸಮಸ್ಯೆಯಿಂದ ನಮ್ಗೆ ನಿಮ್ಗೆ ಸಿಗ್ತಾ ಇದೆ. ನಾನು ಅದನ್ನೇ ಹೇಳೋದು. ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್, ಅವ್ರಿಗೆ ಒಂದು ದೊಡ್ಡ ಸ್ಟಾಲ ಮಾಡಿಬಿಟ್ಟು ನಾವು ಎಲ್ಲೋ ಸತ್ತೋಗೋ ನಾ ಕರ್ಕೊಬಂದು 15 ದಿನ ನಮ್ಮನ್ನ 10 ದಿನ ಈ ಊಟ ಹಾಕಿ ತಿಂಡಿ ಹಾಕಿ ನಮಗೂ ಆರೋಗ್ಯ ತಪಾಸಣೆ ಮಾಡಿ ಯಾವ ಒಂದು ಕಾರಣದಿಂದ ಈ ಥರ ಕುಡಿತಿದ್ದೀವಿ ಅಂತ ಏನು ಬೇರೆ ಇಲ್ಲ, ಬೇರೆ ಜನ ಹೇಳ್ದಂಗೆ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಮಾತಾಡಿಸ್ತಾರೆ ಅಂತಾರಲ್ಲ, ಹಾಗೆ ಕುಡಿತವನ್ನ ಬಿಟ್ಟು ಒಳ್ಳೆ ಜೀವನ ಮಾಡ್ತಕ್ಕಂಥ ನನ್ನಂಥವ್ರನ್ನ ಕರೆಸಿ ನಿಮಗೆ ಪರಿಚಯ ಮಾಡಿಸ್ತಾ ಇರೋದು, ಇದೇ ನಾವು ಮಾಡೋಂಥ ಸೇವೆಗಳು. ಯಾಕೆಂದ್ರೆ ನಾನು ಕುಡಿಯೋದು ಬಿಟ್ಟರೆ ಮನೇಲಿ ಆರಾಮಾಗಿರ್ಬೋದು, ಕುಡ್ತಾ ಬಿಟ್ಬಿಟ್ಟಿದ್ದೀನಿ ಆರಾಮಾಗಿರ್ಬೋದು, ಅದಲ್ಲ ಈ ಕಾರ್ಯಕ್ರಮ. ನಾನು ಕುಡ್ತಾ ಬಿಟ್ಟಮೇಲೆ ನನ್ನಂತೆ ಬರುತ್ತಾ ಇರೋ ಒಂದು ವ್ಯಕ್ತಿಗೆ ಈ ಸಂದೇಶನ ತಿಳಿಸಿ, ನೀವು ಆ ಮನೆ ಫ್ಯಾಮಿಲಿ ಉದ್ಧಾರ ಆಗಲಿ. ದುಡ್ಡು ಕೊಡೋಕ್ಕೆ ಆ ಶಕ್ತಿ ನಮಗಿಲ್ಲ, ಅನ್ನ ಹಾಕೋ ಶಕ್ತಿನೂ ನಮಗಿಲ್ಲ. ಒಂದು ಮಾತು ಹೇಳಕ್ಕೆ ಏನಂತೆ, ನಾನು ಹಿಂಗಿದ್ದೆ ಈ ಕ್ಯಾಂಪ್ ಹೋಗಿ ಇವತ್ತು ನನ್ನ ಮನೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಆ ಸಲ್ಲಿಸೋ ಮುಖಾಂತರ ಇನ್ನೊಬ್ಬನಿಗೆ ಸಂದೇಶ ಕೊಡ್ತೀವಲ್ಲ, ಅದೇ ನಮ್ಮ ಸರ್ವಿಸ್. ಇದನ್ನೇ ಭಗವಂತನ ಕೆಲಸ ಅಂತ ಹೇಳುದು. ಯಾಕೆಂದ್ರೆ ದೇವ್ರನ್ನ ನಾವು ನೋಡಕ್ಕಾಗಲ್ಲ, ದೇವ್ರು ನಮಗೆ ಕಾಣಿಸಲ್ಲ. ನಾವು ಮಾಡಂತ ಕೆಲಸದಲ್ಲಿ, ನಾವು ನಡ್ಕೊಳ್ಳೋಂಥ ರೀತಿಲಿ, ನಾವು ಮಾತನಾಡೋಂಥ ರೀತಿಲಿ ದೇವರನ್ನ ಕಾಣ್ಬೋದು. ಆ ಕಾಣ್ಬೇಕಂದ್ರೆ ಇವತ್ತೇನು ಈ ಕ್ಯಾಂಪಲ್ಲಿ ಕುತ್ಕೊಂಡು ನಾವು ಕೇಳ್ತಾ ಇದೀವೋ ಇದೇ ತರ ನಾವು ಜೊತೆಗೆ ಅವ್ರು ಕ್ಯಾಂಪ್ ಮಾಡಿದಾಗ ನಿರಂತರವಾಗಿ ಬಂದು ಸೇವೆ ಮಾಡೋದ್ರಿಂದ ನಾನು ಬದುಕ್ತೀನಿ, ಇನ್ನೊಂದು ಅರ್ಶನಕ್ಕೆ ಮೆಸೇಜ್ ಸಿಗುತ್ತೆ. ಈ ಮೆಸೇಜ್ ಸಿಕ್ಕೋದ್ರಿಂದ ಆ ನರಳುತ್ತಿರೋ ಫ್ಯಾಮಿಲಿ ಒಂದು ಒಳ್ಳೆ ದಾರಿಗೆ ಬರ್ತಾರೆ. ಅವ್ರ ಆಸ್ತಿ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ,

ಚಿನ್ನ ಕೇಳಲಿಲ್ಲ, ಒಂದು ತುತ್ತು ಊಟ, ಒಂದು ನೆಮ್ಮದಿ ಜೀವನ ಇಷ್ಟೇ ಕೇಳಿದ್ವು ಅಮಲ್ರಿಗೆ ಫ್ಯಾಮಿಲಿಯಲ್ಲಿ. ರೀ ನನಗೆ ಸೈ ತೆಗೆದುಕೊಡ್ರಿ, ರೀ ನನಗೆ ಒಡವೆ ತೆಗೆದುಕೊಡ್ರಿ, ರೀ ನಂಗೆ ಬಟ್ಟೆ ತೆಗೆದುಕೊಡ್ರಿ ಅಂತ ಕೇಳ್ತಾರ. ನೀವು ಕುಡಿಯೋದು ನಿಲ್ಲಿಸ್ಬಿಡ್ರಿ ಸಾಕು, ನಮ್ಮ ಹೆಂಗೋ ನಾವು ಕೂಲಿನೋ ಪಾಲಿನೋ ಮಾಡಿ ನಾನು ಬದುಕ್ತೀನಿ ನೀವು ಬದುಕ್ರಿ. ಒಬ್ಬ ಕುಡುಕನ ಹೆಂಡತಿನ ಯಾವ ರೀತಿ ಸಮಾಜ ನೋಡುತ್ತೆ ಅಂತ ನಿಮಗೆ ಗೊತ್ತಾ? ಒಬ್ಬ ಕುಡುಕ

ಯಾರು ಇರಿ ಮಗು? ಏ ಕೊನೆ ಮನೆಯವನು, ಪ್ರಶಾಂತ್ ಫ್ಯಾಮಿಲಿ, ಅವನ ಮಕ್ಕಳು, ಅವ್ರ ಅಪ್ಪ ಕುಡ್ಕ ನೋಡಿ, ಹುಡುಗಿ ಎಷ್ಟು ಚೆನ್ನಾಗಿದೆ. ನಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಇವ್ರನ್ನೆಲ್ಲ ಯಾರು ಅಂತ ಕೇಳಿದ್ರೆ, ಅಲ್ಲಿ ಕುಡ್ಕೊಂಡು ರೋಡಲ್ಲಿ ಬಿದ್ದಿದ್ದಲ್ಲ, ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದಿರು, ಅವ್ರ ಸಂಬಂಧಿಕರು, ಅವರೆಲ್ಲ ಚೆನ್ನಾಗವ್ರೆ. ಆ ಕುಡುಕನ್ನ ರೆಡಿ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವ? ಅವನ್ನೆಲ್ಲರೂ ಬಿಟ್ಬಿಡಪ್ಪ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ವ? ಅವರು 100 ಸರಿ ನಮ್ಗೆ ಹೇಳಿದ್ದಾರೆ, ಬೇಡಪ್ಪ, ನಮಗೆ ಮಾನ ಹೋಗ್ತಿದೆ, ನಿನ್ನ ಆರೋಗ್ಯ ಸರಿಯಾಗಲ್ಲ, ಕುಡಿಬೇಡ. ಕುಡಿಯೋದ್ರಿಂದ ಏನೇನಾಗ್ತದೆ ಅಂದರೆ ಲಿವರ್ ಡ್ಯಾಮೇಜ್ ಆಗ್ತದೆ, ಬ್ರೈನ್ ಕೆಟ್ಟೋಗುತ್ತೆ, ಸ್ಟ್ರೋಕ್ ಬರುತ್ತೆ, ರಕ್ತ ಏನಾಗ್ತದೆ, ಬ್ಲಡ್ ವಾಮಿಟ್ ಆಗ್ತದೆ, ಕೈಕಾಲು ಹಿಡ್ಕೊತವೆ, ನಿಶಕ್ತಿ ಆಗ್ತದೆ, ಸುಸ್ತಾಗ್ತದೆ, ತಲೆ ತಿರುಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಕುಡಿದು ನೀನು ಸಾಯೋದಂದ್ರೆ ಈ ಫ್ಯಾಮಿಲಿ ಎಲ್ಲ ಸಾಯಿಸ್ತಿದೆಯಲ್ಲಪ್ಪ ಅಂತ ಪರಿ ಪರಿಯಾಗಿ ಕಾಲು ಬಿದ್ದು ಕೇಳ್ಕೊಂಡು ಬಿಡದೆ ಇರ್ತಕ್ಕಂತ ಒಬ್ಬ ಈ ಕುಡುಕನಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಸಂದೇಶ ಸಿಕ್ತು. ಬರೀ ನಾವು ಈ ನಿಮ್ಮ ಕೋಟೆಲೇ ಈ ವಿಚಾರನ ಹೇಳ್ತಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚದಾದ್ಯಂತ ಇದು ಈ ಕೆಲಸ ಮಾಡ್ತಾ ಇದೆ, ಸೈಲೆಂಟ್ ಆಗಿ ಮಾಡ್ತಾ ಇದೆ ಕೆಲಸ. ದೇಶದ ಎಲ್ಲಾ ಭಾಗಗಳಲ್ಲೂ ಇದು ಕೆಲಸ ಮಾಡ್ತಾ ಇದೆ. ಯಾವ ತರ ಕೆಲಸ ಮಾಡ್ತಾ ಇದೆ ಅಂದ್ರೆ, ಈಗ ನಾನು ಏನ್ ಮಾತಾಡ್ತಾ ಇದ್ದೀನೋ ಇಷ್ಟೇ ಅದ್ರ ಕೆಲಸ. ಯಾರು ನರಳ್ತಾ ಇದಾರೆ ಅವ್ರಿಗೆ ಸಂದೇಶ ಕೊಡೋ ಅಷ್ಟೇ ಕೆಲಸ. ಇಡೀ ವರ್ಲ್ಡ್ ಅಲ್ಲೇ, ಇಡೀ ಪ್ರಪಂಚದಲ್ಲಿ ಆಯಾ ಭಾಷೆಗಳಲ್ಲಿ ಈ ಮೀಟಿಂಗ್ ಇಂದ ಎಷ್ಟೋ ಜನ ಮನೋಭಾವಗಳು ಬದಲಾಗ್ತಾ ಇದ್ದಾರೆ. ಬದಲಾದವರು ನಂತರ ಇಲ್ಲಿ ಬಂದು ಸುದ್ದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಸುದ್ದಿನ ಎಷ್ಟೋ ಜನ ಇಲ್ಲಿ ಏನ್ ಕೇಳ್ತಾ ಇದ್ದೀರಲ್ಲ, ಈ ಎಷ್ಟೋ ಫ್ಯಾಮಿಲಿಗಳು ಕೇಳ್ತಾರೆ. ನಮ್ಮ ಮಾಹಿತಿನೇ ಗೊತ್ತಿರ್ಲಿಲ್ವಲ್ಲ, ಏನೋ ಇವರು ಮಾತಾಡೋದ್ರಿಂದ ಈ ಸಂದೇಶ ನಮ್ಗೆ ಸಿಗೋದ್ರಿಂದ ನಮ್ಮ ಮಕ್ಕಳು ಇನ್ನೊಂದು ಹತ್ತಿನ ಬರ್ಕಲಿಂದ ಈ ಕ್ಯಾಂಪ್ಗಳು ತಂದು ಸೇರಿಸ್ತಾ ಇದ್ದಾರೆ. ಈ ಕ್ಯಾಂಪ್ಗೆ ಸೇರಿ ತಾನೂ ಬದುಕದಲ್ಲದೆ ತನ್ನವ್ರನ್ನು ಬದುಕಿಸಕ್ಕಂತ ಅವಕಾಶಗಳು ತುಂಬಾ ತುಂಬಾ ಇದೆ ಈ ಕ್ಯಾಂಪಿಂದ. ಅದರಿಂದನೇ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ಹಿಂದೆ ಆಗಿದ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿಲ್ಲ, ಮುಂದೆ ಏನಾಗುತ್ತೆ ಅದು ನಮಗ್ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾನು ಸಂಜೆ ಗಂಟ ಏನ್ ಮಾಡಬೇಕು, ಸರಳವಾಗಿ ತಗೋಬೇಕು ಈ ಕಾರ್ಯಕ್ರಮನ. ಒನ್ ಡೇ ಅಟ್ ಎ ಟೈಮ್ ಅಂತ ಹೇಳ್ತೀವಿ ನಮ್ಮಲ್ಲಿ, ಒಂದು ದಿನಕ್ಕೆ ಮಾತ್ರ ಈ ಕಾರ್ಯಕ್ರಮ. ಒಂದು ದಿನಕ್ಕೆ ಮಾತ್ರ ಕಾರ್ಯಕ್ರಮ ಅಂದ್ರೆ ನಾಳೆ ಕುಡಿಬೋದಾ? ಅದಲ್ಲ, ಒಂದು ದಿನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರನ್ನ ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ಪ್ರೇಯರ್ ಮಾಡ್ತೀವಿ. ದೇವ್ರೇ, ಇವತ್ತು ಏನೇ ಪ್ರಾಬ್ಲಮ್ ಬರಲಿ, ನನಗೆ ಎದುರಿಸಂತ ಶಕ್ತಿ ಕೊಡಪ್ಪ, ಆದ್ರೆ ಕುಡ್ತಾ ಬೇಡ, ಮಾದಕ ಚಟಗಳೇ ಬೇಡ, ಕಲ್ತು ಬಿಟ್ಟಿದ್ದೀನಿ. ಇದು ಬೆಳಗ್ಗೆ ಈ ಕಾರ್ಯಕ್ರಮ ತುಂಬಾ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಬಂದಾಗ ನಾವು ಒಂದು ದಿನ ಅಂತ ನಾವು ಸರಳವಾಗಿ ತಗೊಂಡ್ರೆ, ಒಂದು ದಿನ ಒಂದು ವಾರ ಆಗುತ್ತೆ, ಒಂದು ವಾರ ಒಂದು ತಿಂಗಳಾಗುತ್ತೆ, ಒಂದು ತಿಂಗಳು ವರ್ಷ ಆಗುತ್ತೆ, ಒಂದು ವರ್ಷ ಹಲವಾರು ವರ್ಷಗಳಾಗಿ ಜೀವನ ಮಾಡಬಹುದು. ಯಾವಾಗ ನಾವು ಎಣ್ಣೆ ಬಿಡ್ತೀವೋ, ಯಾವಾಗ ಈ ಕುಡಿತದಿಂದ ಮುಕ್ತವಾಗ್ತೀವೋ, ಏನೇನ್ ಡ್ಯಾಮೇಜ್ ಆಗಿದೆ ಅವೆಲ್ಲ ಸರಿ ಹೋಗ್ತವೆ. ಇವತ್ತೆ ನೀವು ನೋಡಿ, ನಿಮ್ ಫೋಟೋಗಳನ್ನ ಏನಾದ್ರು ಇಲ್ಲಿ ತಗೊಂಡಿರ್ತಾರೆ, ಇನ್ನೊಂದು ತಿಂಗಳಲ್ಲಿ ನೀವು ಮುಖದಲ್ಲಿ ಭಾವನೆ ಚೇಂಜ್ ಆಗಿಬಿಡ್ತವೆ. ಯಾವ್ಯಾವ ಏನೇನ್ ಕಿಟ್ಟೋಗ್ಬಿಟ್ಟಿದ್ವೋ ಅವೆಲ್ಲ ಸರಿ ಆಗ್ತಾ ಇರ್ತವೆ. ಅವಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಎಣ್ಣೆಯಿಂದ ದೂರ ಇರಬೇಕು, ಕುಡಿತದಿಂದ ದೂರ ಇರಬೇಕು. ನಿಜ, ಕೈಕಾಲು ನಡುಗುತ್ತೆ, ತಲೆ ಸಿಡಿಯುತ್ತೆ, 2 ದಿನ ಕಷ್ಟ ಆಗ್ತದೆ, ಅದು ಗೊತ್ತು ನನಗೆ ಅನುಭವ. ಎದುರಬಾರ್ದು, ಬದುಕುತ್ತೀನಿ, ನನಗಾಗಿ ನಾನು ಬದುಕ್ತೀನಿ. ದೇವರು ಇಷ್ಟು ಅವಕಾಶ ಕೊಟ್ಟಿದ್ದಾರೆ, ಇದು ಒಂದು ಪ್ರಯತ್ನ. ಯಾಕಂದ್ರೆ ಎಷ್ಟೋ ಪೂಜೆ ಪುರಸ್ಕಾರಗಳನ್ನ ಮಾಡಿದೀವಿ, ಸಕ್ಸಸ್ ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಒಂದಿನಕ್ಕೆ ಮಾತ್ರ ಮತ್ತೆ ನಾಳೆ ಅದೇ ಹೋಗಿ ಕೆಲಸ ಮಾಡ್ತೀವಿ ಅಂತ ತಪ್ಪು ಕೆಲಸಗಳಾಗಬಾರ್ದು, ಅಂತ ದುಶ್ಚಟ ಕೈ ಹಾಕ್ಬಾರ್ದು. ಬೆಂಕಿ ಇದು ಸುಡುತ್ತೆ ಅಂತ ಗೊತ್ತು, ನಾವು ಮತ್ತೆ ಹೋಗಿ ಹೋಗಿ ಮುಟ್ಟದು ಎಷ್ಟು ಒಳ್ಳೆತನ, ಅದು ದಟ್ಟತನ. ಬೆಂಕಿ ಏನಂತ ನಮ್ಗೆ ಗೊತ್ತು, ಅಂದ್ರೆ ಈ ಕುಡಿತ ಏನಂತ ನಂಗೆ ಗೊತ್ತು. ಕುಡಿತ ಬಿಟ್ರೆ ಹೆಂಗ ಬದುಕ್ಬೋದು ಅನ್ನೋದು ನಾವು ಹೇಳ್ಕೊಡ್ತೇವೆ. ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾವು ಗಾಡಿ ತಗೋಬಹುದು, ನಾವು ಚಿನ್ನ ಮಾಡಿಸ್ಬೋದು, ನಾವು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರ್ಬೋದು, ಗಂಡ ಹೆಂಡ್ರು ಕೂತ್ಕೊಂಡು ಊಟ ಮಾಡಬಹುದು. ಮಕ್ಕಳ ಕಷ್ಟ ಸುಖ, ಸ್ಕೂಲ್ ಅಂತೆ, ಅವ್ರ ಕಾಲೇಜ್ ಅಂತೆ, ಅದಕ್ಕೆ ಆದಷ್ಟು ಸಹಾಯ ಮಾಡುವಂಥದ್ದು. ನಾವೇನೋ ನಮ್ಮ ಜೀವನ ಆಗೋಯ್ತು, ನಮ್ಮ ಮಕ್ಕಳು ಮರಿಗಾರು ಒಳ್ಳೇದು ಮಾಡಬೇಕು. ಇರುವಷ್ಟು ದಿನ, ಇರುವಷ್ಟು ಆಯಸ್ಸು, ದೇವರು ಇದೊಂದು ಅವಕಾಶ ಕೊಟ್ಟಿದೆ. ಈ ಕಾರ್ಯಕ್ರಮ ಬರೋದ್ರಿಂದ ನೀವು ಬದುಕ್ತೀರಾ, ನಿಮ್ಮ ಮನೇನೂ ಬದುಕುತ್ತೆ. ಇದರಲ್ಲಿ ಏನು ಸುಳ್ಳೇನಿಲ್ಲ ಅಥವಾ ಮೋಸ ಏನಿಲ್ಲ, ಮುಕ್ತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಕಾರಣ ಏನಕ್ಕೆ, ಯಾಕೆ ಮಾತಾಡ್ತೀವಿ ಮುಕ್ತವಾಗಿ ಅಂತಂದ್ರೆ,

ಎಲ್ಲಿವರೆಗೆ ಒಬ್ಬ ಅಮೂಲ್ ರೋಗಿ ಇನ್ನೊಬ್ಬ ಅಮೂಲ್ ರೋಗಿ ಜೊತೆಗೆ, ಅಂದ್ರೆ ಒಬ್ಬ ಕುಡುಕ ಮಾಜಿ ಕುಡುಕ ಈಗ ಆಲಿ ಕುಡುಕ ಜೊತೆ ಮಾತಾಡೋದ್ರಿಂದ ಅವನ ಮನಸ್ಸಲ್ಲಿ ಒಂದು ಕೆಲಸ ಆಗ್ತದೆ. ಅದೇನಪ್ಪ ಅಂತ ಅಂದ್ರೆ ಒಂದು ಸ್ಫೂರ್ತಿ, ಒಂದು ಆಸೆ. ಸರ್ ಬದುಕಿದ್ದಾರೆ, ನಾನು ಯಾಕೆ ಬದುಕಬಾರ್ದು? ಸರ್ ನನ್ನ ಕತೆ ಹೇಳ್ತಾ ಇದ್ದಾರೆ. ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ಅರ್ಧ ಭಾಗ ನಿಮ್ಮ ಸ್ಟೋರಿನೇ ಇರ್ತದೆ, ಮುಕ್ಕಾಲ್ ಭಾಗ ಹೇಳ್ತದೆ. ನಾನು ಹುಟ್ಟಿಸಿ ಹೇಳ್ತಾ ಇಲ್ಲ, ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾವು ಬದುಕಬಹುದು, ಬದುಕಿ ತೋರಿಸ್ಬೋದು. ನಾವು ಯಾರಿಗೂ ಏ ಕುಡಿತ ಬಿಟ್ಬಿಟ್ಟಿದ್ದೀನಿ ಅಂತ ಊರೆಲ್ಲ ಡಂಗೂರ ಹೊಡೆಯಬೇಡ. ಕುಡಿತದಿಂದ ದೂರ ಇದ್ದೀನಿ, ದೂರ ಬಿಟ್ಬಿಟ್ಟಿದ್ದೀನಿ, ಎರಡಕ್ಕೂ ಡಿಫ್ರೆಂಟ್ ಇರ್ತದೆ. ಕುಡಿತ ಯಾವತ್ತೂ ನಮ್ಮನ್ನ ಬಿಡಲ್ಲ, ಅದು ಹಿಂದೆ ಕಚಾರದಿಂದ ಬೇತಾಳತ್ತರ. ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ನಿರಂತರ ಕಾರ್ಯಕ್ರಮದಲ್ಲಿ ಇರ್ಬೇಕು. ಈಗ ಇಡೀ ವಿಶ್ವದಲ್ಲಿ ಇದು ಆನ್ಲೈನ್ ಮೀಟಿಂಗ್ ಸಿಗ್ತಾ ಇದ್ದಾರೆ, ಫಿಸಿಕಲ್ ಮೀಟಿಂಗ್ ಡೈಲಿ ಮೀಟಿಂಗ್ ಆಗ್ತವೆ. ಇಲ್ಲೇ ಸರ್ಗೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸದಸ್ಯರೆಲ್ಲ ಸೇರ್ಕೊಂಡು, ಅವರ ಒಡನಾಟ ಇಟ್ಕೋಬೇಕು. ಹಳೆ ಸ್ನೇಹಿತರನ್ನ ಸ್ವಲ್ಪ ಆದಷ್ಟು ಕಟ್ ಮಾಡಲೇಬೇಕು. ಸಾಕು, ಅವರು ನಮ್ಮನ್ನ ಈಯಾಳಿಸಿದ್ದಾರೆ, ಅವಮಾನ ಮಾಡಿದ್ದಾರೆ, ಇನ್ನು ಮತ್ತೆ ಮತ್ತೆ ಹೋಗಿ ಓಡಿಸ್ಕೊಳ್ಳೋದಂತದ್ ಬೇಡ. ಅವನ ಜೊತೆ ಜಗಳಾಡೋದನ್ನು ಬೇಡ. ನಮ್ ಕೆಲಸ ನಾವು ಮಾಡೋಣ. ಕುಡ್ದೊಂದು ದೂರ ಇರ್ಬೇಕಾ, ಮೀಟಿಂಗ್ ಸಭೆಗಳು ಇರ್ತವೆ ಸರ್ಗೂರಲ್ಲೂ. ನಾವನ್ನೇ 5 ಜನ ಸೇರ್ಕೊಂಡು ಮಾಡೋಂಥದ್ದೇ ಈ ಕಾರ್ಯಕ್ರಮ. ಹಿಂಗಾಯ್ತು ಅನ್ನೋ, ಬೆಂಗಳೂರಿಗೋ ಮಂಗಳೂರಿಗೋ ಹೋಗ್ತೀನಿ ಅಂದ್ರೆ ಅಲ್ಲೂ ಕಾರ್ಯಕ್ರಮ ಸಿಗ್ತದೆ. ಬೇಡ, ನಾನು ಅನುಕೂಲ ಆಗಿದ್ದೀನಿ, US ಹೋಗ್ತೀನಿ, ಅಮೆರಿಕದಲ್ಲೂ ನನ್ಗೆ ಮೀಟಿಂಗ್ ಸಿಗ್ತದೆ. ನಾನು ಮೊದಲೇ ಹೇಳಿದ್ನಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚಾದ್ಯಂತ ಇರ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅದರಿಂದ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಗಿದ್ದ ಬಗ್ಗೆ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಅನ್ಯಾಯ ಆಗೋಯ್ತು, ನಾನು ಈ ಬದುಕಿದ ಏನ್ ಪ್ರಯೋಜನ ಅಂತ ಏನಾದ್ರು ಮನಸ್ಸಲ್ಲಿದ್ರೆ ಕಿತಾ ಬದುಕ್ಬೋದು ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ. ಇವತ್ತಿಂದಾನೆ, ನಾಳೆಯಿಂದ ಮಾಡ್ಬಿಡ್ತೀನಿ, ಹಬ್ಬ ಬಂದಾಗ ಬಿಟ್ಬಿಡ್ತೀನಿ, ಇದೆಲ್ಲ ಮಾಡಿದ್ದೀವಿ, ಎಲ್ಲ ಮಾಡ್ಬಿಟ್ಟಿದ್ದೀವಿ. ಅದಾಗಬಾರ್ದು ಅಂತ ಅಂದ್ರೆ ನಾವು ಒಂದಿನ ಅಂತ ತಗೋಬೇಕು. ಇದು ಸರಳವಾಗಿ ಕೈ ಇರ್ತಕ್ಕಂತ ಕಾರ್ಯಕ್ರಮ. ಮೊದಲೇ ಹೇಳ್ದಂಗೆ, ನಾನು ಇಂಜೆಕ್ಷನ್ ಕೊಟ್ಟಿಲ್ಲ, ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ, ಮಾನಸಿಕವಾಗಿ ನಿಮ್ಮನ್ನ ತಯಾರು ಮಾಡಿ, ಅದೇ ರೀತಿ ನಿಮ್ಮ ದೈಹಿಕವಾಗಿ ನಿಮ್ಗೆ ಎಕ್ಸೈಸ್ ಅದು ಇದು ಮಾಡಿಸಿ, ಒಂದು ಒಳ್ಳೆ ಜೀವನಕ್ಕೆ ನಿಮ್ಮ ಕುಟುಂಬದ ಚೆನ್ನಾಗಿರ್ಲಿ ಅಂತ ಒಂದೇ ಒಂದು ಆಸೆಯಿಂದ ಇವತ್ತು ಈ ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್ ಅವ್ರು ಮಾಡ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ನಾವೆಲ್ಲ ಧನ್ಯರು. ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳಿಗೆ ಮೆಸೇಜ್ ಹೋಗ್ಬೇಕು, ಎಷ್ಟೋ ಬಡತನ ಈ ಸಿಗಾಕೊಂಡ್ರು ಈ ಕಾರ್ಯಕ್ರಮಕ್ಕೆ ಸಿಕ್ಕಿ ಅವರು ಅವ್ರ ಸಂಸಾರದ್ದು ಚೆನ್ನಾಗಿರ್ಬೇಕು, ಅವ್ರ ಮನೇನು ಚೆನ್ನಾಗಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯವರಿಗೆ, ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಏನೇ ಪ್ರಾಬ್ಲಮ್ ಆದರೂ ಸತತವಾಗಿ ನಾವು ನಿಮ್ಮ ಜೊತೆಗೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಗೆ ಫೋನ್ ಮಾಡಿ ಮುಕ್ತವಾಗಿ ಮಾತಾಡಿ. ಯಾರು ಇಷ್ಟಪಡದೇ ಇರೋಂಥ ವ್ಯಕ್ತಿಗಳನ್ನ ನಾವು ಇಷ್ಟಪಡ್ತೀವಿ ಅಂದರೆ, ನಾನು ಆ ಜಂಜಾಟದಿಂದ ಆ ಗುಂಗಿಂದ ಬಚಾವ್ ಬಂದಿದ್ದಕ್ಕೆ ನಾನು ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡೋದಂತ ಅವಕಾಶ ಆಗಿದೆ. ನಿಮಗೂ ಮಾತಾಡೋಂಥ ಅವಕಾಶ ಇರುತ್ತೆ, ನೆಕ್ಸ್ಟ್ ಕ್ಯಾಂಪಲ್ಲಿ ನೀವು ಬಂದು ಮಾತಾಡ್ಬೋದು, ನೀವೇ ಸೇವೆ ಮಾಡ್ಬೋದು. ಎಲ್ಲ ಅದೇ ರೀತಿನೇ ಬಂದಿರೋದು, ನಾವೇನು ಡಾಕ್ಟರೇಟ್ ಮಾಡಿ ಬಂದಿಲ್ಲ ಅಥವಾ ವಕೀಲರಾಗಿ ಬಂದಿಲ್ಲ. ಸೊ ಈ ತರ ನರಳುತ್ತಿದ್ದು ಇವತ್ತು ಒಳ್ಳೆ ಜೀವನ ಮಾಡ್ತಾ ನಮಗೆ ಬಂದು ಈ ಸಂದೇಶ ನಿಮ್ಗೆ ಕೊಡ್ತಾ ಇದ್ದೀವಿ. ಬನ್ನಿ, ದೇವರಿದ್ದಾರೆ, ಏನಾಗ್ಬೇಕು ಅದು ಭಗವಂತನ ಇಚ್ಛೆ ಆಗ್ತದೆ. ಆದ್ರೆ ಭಗವಂತನಿಗೆ ನಾವು ಕೈಡುಕೋಬೇಕು. ನಾವೇನ್ ಮಾಡ್ತೀವಿ, ಬರೀ ಕೆಟ್ಟದ್ ಬಂದ್ರೆ ಮಾತ್ರ ದೇವ್ರನ್ನ ಬೈತಾ ಇರ್ತೀವಿ, ಕುಡಿದ್ಬಿಟ್ರೆ ದೇವರು ಇಲ್ಲ, ಜನರು ಇಲ್ಲ, ಯಾರು ಇಲ್ಲ, ಹಿಂಗಾಗ್ತಾ ಇತ್ತು. ಸೊ ಇದು ನಿಮ್ಗೆ ಒಂದೇ ದಿನಕ್ಕೆ ಇಷ್ಟ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿರಂತರವಾಗಿ ನಾವು ಟಚ್ ಅಲ್ಲಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಮಾತಾಡ್ತೀರ, ಏ ಏನೇನು ನಮ್ಮ ತಲೆಯಲ್ಲಿ ಏನೇನಿತ್ತು, ಎಷ್ಟು ಕಚಡ ತುಂಬಿತ್ತು, ಎಷ್ಟು ಕ್ರೂರವಾಗಿದೆ. ಇದರಿಂದ ನಮ್ಮ ಫ್ಯಾಮಿಲಿ ರೆಡಿ ಆಯಿತು. ನೀವು ಒಂದು ವಾರ, ಒಂದು 15 ದಿನ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ, ಒಂದು ತಿಂಗಳಾದ್ಮೇಲೆ ನೋಡಿ, ನಿಮ್ಮ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಸೊ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.

0: ಬಳಗೊರೆ, ಇದುವರೆಗೂ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು, ಆಲ್ಕೋಹಾಲಿಕ್ ಅನನಮಿಸ ಕೂಟದ ಪರಿಚಯ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಶ್ರೀಯುತ ಪ್ರಶಾಂತ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ.

ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055311.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸರಗೂರಿನ 9ನೇ ವಾರ್ಡಿನ ಪುಟಾಣಿ ಸನ್ವಿತರವರು ತಮ್ಮ 3ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ.

ಶೇಖರ್‌ರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವವರು ತಂದೆ ಹೇಮಂತ್ ಕುಮಾರ್, ತಾಯಿ ಶಾಂತಾ, ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ಕುಟುಂಬ ವರ್ಗದವರು. ಪುಟಾಣಿ ಸನ್ಮಿತ್ರವರಿಗೆ ಹಾದೇವರು ಆರೋಗ್ಯ ಹಾಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ ಇಂದು. SVYM ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಸೋಮೇಶ್ವರ ಆರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಆದೇವರು ಇವರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಕೂಡಿಗಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಹಾಡಿಯ ಪ್ರಮುಖರಾಗಿರುವ ಶ್ರೀಯುತ ರವಿರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಧನ್ಯವಾದಗಳು
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುವರಿಗೆ ಮಾಡಿಕೊಡೋದಾದ್ರೆ.
4: ನನ್ನ ಹೆಸರು ರವಿ, ಕುಡ್ಗಿ ಆಡಿ. ಈಗ ನಾನು ಜಮೀನ್ ಕೆಲಸ ವ್ಯವಸಾಯ ಮಾಡ್ತಾ ಇದ್ದೀನಿ. ನಾವು ಬೆಟ್ಟ ಕುರ್ಬಾ ಸಮುದಾಯದವರು.
3: ಸರ್, ಈ ಒಂದು ಹಾಡಿನಲ್ಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ಜೊತೆಗೆ ನಿಮ್ಮ ಒಂದು ಹಾಡಿಗೆ ಕೂಡಗಿ ಹಾಡಿ ಅಂತ ಹೆಸರು ಬರೋದಕ್ಕೆ ಏನ್ ಕಾರಣ? ಜೊತೆಗೆ ಎಷ್ಟು ಜನಸಂಖ್ಯೆಯಲ್ಲಿ ಪ್ರಸ್ತುತ ವಾಸ ಮಾಡ್ತಾ ಇದ್ದಾರೆ?

0: ಬಗ್ಗೆ ತಿಳಿಸೋದಾದ್ರೆ
1: ಇದು ನಮ್ಮೂರ್ಲಿ ಜನಸಂಖ್ಯೆ ಬಂದು ಒಂದು 120 ಜನ ಇದ್ರಷ್ಟೇ. ಕುಡ್ಗಿ ಆಡಿ ಅಂದ್ರೆ ಪಕ್ಕದ ಊರು ಯಾವ ಊರು ಇರುತ್ತೆ ಆ ಊರನ್ನ ಹೆಸರಿಟ್ಕೊಂಡು ಆಡಿ ಅಂತ ಕರೀತಾರೆ. ಈಗ ನಮ್ಮ ಪಕ್ಕದಲ್ಲಿ ಕುಡ್ಗಿ ಇದೆ, ಈಗ ನಮ್ದು ಕುಡ್ಗಿ ಆಡಿ, ಪಕ್ಕದಲ್ಲಿ ಭೀಮಟಗೇರಿ ಇದೆ, ಭೀಮಟಗೇರಿ ಆಡಿ, ನಾಗಣಪುರ ಇದೆ, ನಾಗಣಪುರ ಆಡಿ, ಇದೇ ತರ ಸುಮಾರು ಆಡಿಗಳಿವೆ. ಪಕ್ಕದ ಯಾವ ಊರು ಹೆಸರಿರುತ್ತೆ ಅದು ಅದನ್ನೇ ಕರೀತಾರೆ ಆಡಿ ಅಂತ ಸೇರ್ತಾರೆ ಅಷ್ಟೇ. ನಾವೀಗ ಇಲ್ಲಿ ಬಂದು ನನಗೀಗ ಒಂದು 37 ವರ್ಷ, 37 ವರ್ಷದಿಂದ ನಮ್ಮಲ್ಲಿ ಈ ಊರಲ್ಲಿದ್ದೀನಿ. ಮೊದಲು ನಮ್ಮ ತಾತೆ ಅವರೆಲ್ಲ ಕಾಡೊಳಗಿದ್ರಂತೆ, ಅವರು ಬಂದು ನನಗೆ ಎಷ್ಟು ಈ ಹೊರಗಡೆ ಬಂದು ಸುಮಾರು ವರ್ಷ ಆಗಿದೆ. ನಾನು ಗೊತ್ತಿರೋದು ಇಲ್ಲಿ ಈ ಊರಲ್ಲೇ ಇದ್ದು ನಮ್ಮ ತಾತವ್ರು ಅವರು ಮೊದಲು ಹೇಳ್ತಿದ್ದು ನಾವು ಕಾಡಲ್ಲಿದ್ದು ಆಮೇಲೆ ಈಚೆ ಬಂದು ಅನ್ಕೊಂಡು ಅವ್ರು ಹೇಳ್ತಿದ್ದು. ಅಂದ್ರೆ ಇಲ್ಲಿಗೆ ಬಂದು ಒಂದು 50 ವರ್ಷ ಆಗಿರ್ಬೋದು, ನನ್ನ ಅನಿಸಿಕೆ ಪ್ರಕಾರ ಒಂದು 50 ವರ್ಷ ಆಗಿದೆ. ನಮ್ಮೂರು ಬಂದು ಒಂದು 50 ವರ್ಷ ಆಗಿರ್ಬೋದು, ನಮಗೆ ಈಗ 37.
0: ಸರ್, ನಿಮ್ಮ ಹಾಡಿಯಲ್ಲಿ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಪ್ರಮುಖವಾಗಿ ವಾಸ ಮಾಡ್ತಾ ಇದ್ದೀರಾ?
1: ಇಲ್ಲಿ ಬಂದು ಈ ನಮ್ಮೂರಲ್ಲಿರೋದು ಒಂದು ಬೆಟ್ಟ ಕುರುಬ, ಇನ್ನೊಂದು ಸೋಲಿಗ, ಎರಡೇ ಸಮುದಾಯದವರು, ಬೇರೆ ಸಮುದಾಯ ಯಾವುದೂ ಇಲ್ಲ. ಒಗ್ಗಟ್ಟು ಇದೆ, ಯಾಕಂದ್ರೆ ಇವು ಎರಡು ಸಮುದಾಯ ಆದಿವಾಸಿ ಸಮುದಾಯ ಬರೋದ್ರಿಂದ ಬೇರೆ ಯಾವ ಜನಾಂಗದವ್ರು ಇಲ್ಲ, ಎರಡು ಆದಿವಾಸಿ ಕುಟುಂಬಗಳೇ ಇರೋದಿಲ್ಲಿ. ಒಗ್ಗಟ್ಟಾಗಿ ಏನು ತೊಂದರೆ ಇಲ್ಲ ಬಿಡಿ, ಯಾಕಂದ್ರೆ ಇಲ್ಲಿ ಸುಮಾರು ಆಡಿಗಳಂದ್ರೆ ಒಂದು ಪಕ್ಕದಲ್ಲಿ ಇಲ್ಲಿ ಜೇನು ಕುರುಬ ಅಂತ ಇದೆ. ಒಂದೂರ್ಲಿ ಒಂದೊಂದು ಓಕಲ್ ಸಮುದಾಯ ಇರ್ತಾರ, ಎರಡು ಇರ್ತಾವ, ಮೂರು ಇರ್ತಾವ, ಕೆಲವರು ಕಾಡು ಕುರುಬ ಮತ್ತೆ ಜೇನು ಕುರುಬ ಇರ್ತಾರೆ, ಕಾಡು ಕುರುಬ ಎರಡು ಇರ್ತಾರೆ. ಇಲ್ಲಂಗೆ ಕೋಲಿಗ ಮತ್ತು ಬೆಟ್ಟ ಕುರುಬ ಇದ್ದೀವಿ.
0: ಸರ್, ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ ನಿಮ್ಮ ಜನರು ಎಲ್ಲೆಲ್ಲಿ ಪ್ರಮುಖವಾಗಿ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಪ್ರಮುಖ ಕಸುಬುಗಳೇನು, ಹಿಂದಿನ ಕಾಲದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಈಗ ಪ್ರಸ್ತುತ ದಿನಮಾನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ.
1: ನಮ್ಮ ಸಮುದಾಯದವರು ಅದೇ ಈಗ ಕಾಡು ಅಂಚಿನ ಪ್ರದೇಶಗಳಲ್ಲಿ ಜಾಸ್ತಿ ಇರೋದು, ಯಾಕೆ ಕಾಡು ಒಳಗಡೆ ಈಗ ಸಿಟಿ ಪಕ್ಕದಲ್ಲಿ ಯಾವ ಊರು ಇದುವರೆಗೂ ನಾನು ನೋಡಿಲ್ಲ, ಕಾಡಂಚಿನ ಇದರಲ್ಲೇ ಇದ್ದಾರೆ. ಯಾಕಂದ್ರೆ ಕಾಡಿಂದ ಹೊರಗಡೆ ಬಂದ್ಮೇಲೆ ಕಾಡಂಚಲೇ ಇರೋದು. ನಾವು ಕಸು ಬಂದ್ರೆ ಮೊದಲೆಲ್ಲ ಈ ಬುಟ್ಟಿ ಎಣೆಯೋದು, ಈ ನಾನು ನೋಡಿರ ಮಾಡಕ್ಕೆ ನಾನು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಇಲ್ಲೇ ಸುಮಾರು ಬುಟ್ಟಿಗಳ ಕಾಡಿನ ತಂದು ಬಿದಿರು ತಂದು ಬುಟ್ಟಿ ಎಣೆಯೋದು, ಮೊರ ಎಣೆ ಇದು ಮಾಡೋದು ಆ ಥರ ಇದ್ದು. ಈಗ ಭತ್ತ ಭತ್ತ ಈ ಬಿದಿರು ಎಲ್ಲ ನಾಶ ಆಯಿತು. ಆ ಕಸುಬು ಗೊತ್ತಿದೆ, ಕೆಲವು ಆಳ್ಬರಿಯಲ್ಲಿ ಗೊತ್ತಿದೆ, ಈಗ ಈಗಿನ ಜನ್ರೇಷನ್ಗೆ ಅದು ಗೊತ್ತಿಲ್ಲ. ಅದು ಬಿದಿರೆಲ್ಲ ನಾಶ ಆಯ್ತಲ್ಲ ಕಾಡಲ್ಲಿ, ಅದು ಒಂದು ಎಷ್ಟು ವರ್ಷ ಅಂತ ಒಂದು ಬಿದಿರು ಆಯ್ಸಿರುತ್ತೆ. ಆ ಆಯ್ಸ್ ಮುಗಿದಾದ್ಮೇಲೆ ಕಾಡಲ್ಲಿನೂ ಹೊಸದಾಗಿ ಚಿಗುರ್ಕ ಬರಬೇಕದು. ಹಾಗಾಗಿ ಈಗ ಬಿದಿರು ನಾವು ಕಾಡಲ್ಲಿವಲ್ಲ, ಅದು ಕಾಡಲ್ಲಿ ಇದ್ರು ಈಗ ತರಕ ಆಯ್ತಿಲ್ವಲ್ಲ, ಕತ್ತರಕ್ ಬಿಡ್ತಿಲ್ಲ ಫಾರೆಸ್ಟ್ ಇದು ಇದರಿಂದ ಟೈಗರ್ ರಿಸರ್ವ್ ಮಾಡ್ತಿಂದ ನಾವು ಕಾಡಕ್ಕೆ ಅಷ್ಟು ಪರ್ಮಿಷನ್ ಇಲ್ಲ. ಈಗ ಒಂದು ಸಾವು ಸಮಾಧಿಗೆ ಹೋಗಿ ಬರ್ಬೋದಷ್ಟೇ, ಬೇರೆ ಪರ್ಮಿಷನ್ ಇಲ್ಲ. ಅದರಿಂದ ಇವರು ಕುಲಕಸ್ಬೇಕು ಅಂದ್ರೆ ಬುಟ್ಟಿ ಎಣೆದು ಸ್ವಲ್ಪ ಮರೆ ಆಯ್ತಾ ಇದೆ ಈಗ ಈ ಇದರಿಂದ, ಯಾವ್ದೋ ಬಿದಿರಿಂದ ಮತ್ತು ಫಾರೆಸ್ಟ್ ಅವರ ಇದರಿಂದ.
0: ಸರ್, ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿರುವಂತಹ ಕಾಡುಗಳಾಗಿರ್ಬೋದು, ನದಿಗಳ ಬಗ್ಗೆ ಹೇಳೋದಾದ್ರೆ ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ.
1: ಅಕ್ಕಪಕ್ಕ ಕಾಡಂದ್ರೆ ಇದು ಮೊಳೆಯೂರು ರೇಂಜ್ಗೆ ಬರ್ತದೆ, ನಮ್ಮ ಬಡ್ಡಿಪುರ ಮೊಳೆಯೂರು ರೇಂಜ್ಗೆ. ನಾನು ನೋಡಿರೋ ಪಟ್ಟಿಗೆ ನಾವು ಅದನ್ನ ಎಲ್ಲ ಮೇಯಿಸಕ್ಕೆ ನಾನು ಹೋಗಿದ್ದೀನಿ ಕಾಡು ಒಳಗಡೆ. ನಾವು ಇಲ್ಲಿ ಸುಮಾರು ಕಾಡು ಪರಿಚಯ ಇದೆ, ಯಾಕಂದ್ರೆ ದೇವಸ್ಥಾನ ನಾವು ಯಾವ್ದು ಡೀಲೇನ್, ಯಾವ್ದು ಜೀಪ್ ರೋಡು, ಯಾವ ಬೆಟ್ಟ ದೊಡ್ಡ ಬೆಟ್ಟ, ಇಲ್ಲಿ ಕಾಡೆಲ್ಲ ಒಂದೊಂದು ಹೆಸರು ಇದೆಯಲ್ಲ, ಕೆರೆ ಪಕ್ಕ ಇದು ಇದೆಲ್ಲ ಅದು. ಮತ್ತೆ ನದಿ ಅಂತ ಬಂದ್ರೆ ನಾವು ಇಲ್ಲಿಂದ ಅವರಪುರ ತೋಟ ಆಮೂಡಿಯಮ್ಮ ಚೇಣಿ ಅಂತ ಒಂದೊಂದು ಚೇಣಿ ಈಗ ಮೀನು ಹಿಡಿತಿದ್ರಲ್ಲ, ಮೊದಲು ಕಟ್ಟೆ ಕಟ್ಟೆ ಮೀನು ಹಿಡಿತಿದ್ರು, ಅದು ಒಂದೊಂದು ಹೆಸರಿದೆ, ಒಂದೊಂದು ಒಳಗೆ ಒಂದು ಹೆಸರಿದೆ. ಅದರಿಂದ ಸ್ವಲ್ಪ ಒಂದು 1/2 ಕಿಲೋಮೀಟರ್ ಹೋದ್ರೆ ಅಲ್ಗೊಂದು ಚೇಣಿಗೆ ಅದೊಂದು ಹೆಸರಿದೆ, ಆ ಥರ ಸುಮಾರು ಹೆಸರಿದೆ. ಈಗ ಅದು ಮೊದಲು ಮೀನು ಹಿಡಿಕೆಲ್ಲ ಹೋಯ್ತಿದ್ದು, ಚೇಣಿ ಕಟ್ಟಕ್ಕೆ ಆಲ್ಟ ವ್ಯವಸ್ಥೆ ಎಲ್ಲ ಹೋಯ್ತು. ಈಗ ಅದು ಫಾರೆಸ್ಟಿಂದ ಹೊರಗಡೆ ಹಿಡಿತಿದ್ರು, ಫಾರೆಸ್ಟ್ ಒಳಗಡೆ ಹೋಗಕ್ಕೆ ಅದೂ ಆಯ್ತಾ ಇಲ್ಲ ಈಗ. ಯಾಕಂದ್ರೆ ಮೊದಲು ಫಾರೆಸ್ಟ್ ರಿಸರ್ವ್ ಆಗೋಕೆ ಮುಂದೆ, ಟೈಗರ್ ರಿಸರ್ವ್ ಮುಂದೆ ಮೊದಲು ಹೋಯ್ತಿದ್ರು, ಮೀನು ಹಿಡಿಯೋದು, ಆಲ್ಟ್ ಇರೋದು, ಕಾಡು ಹೋಗೋದು ಎಲ್ಲ ಇರ್ತಿತ್ತು. ಈಗ ಅಂದ್ರೆ ಫಾರೆಸ್ಟ್ ಟೈಗರ್ ರಿಸರ್ವ್ ಆದ ತೊಟ್ಟಿಯಿಂದ ನಮ್ಗೆ ಒಳಗಡೆ ಅಲೋ ಇಲ್ಲ. ಅದೊಂದು ನದಿ ಬಗ್ಗೆ ನಮ್ಗೊಂದು ನಂಟಿದೆ, ಬೇಸಿಗೆ ಆಯ್ತು ತೊಟ್ಟಿ ಬೇಸಿಗೆ ಆಯ್ತು ಸಾಕು, ಯಾಕ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗೋದು, ಕಾಡಿಂದ ಇದು ಕಾರಕಾಯಿ ತರೋದು, ಮೀನು ಜಬ್ಬಿ ನದಿಗೆ ಹಾಕೋದು, ಸೊಪ್ಪು ಅದು ಕಣ್ಣಿಗೆ ಉರಿ ಆದ್ರೆ ಸೊಪ್ಪಿತ್ತು ಮೀನು, ಆ ಥರ ಕಾರಕಾಯಿ ತಂದು ಮೀನು ಹಿಡಿಯೋದು, ಅದೊಂದು ಪದ್ಧತಿ ಇತ್ತು. ಈಗಂದ್ರೆ ಅದು ಕಾಡಿಂದ ಒಳಗಡೆ ಮಾಡ್ತಾ ಮತ್ತು ಕಾರಿಂದ ಒಳಗಡೆ ಮಾಡ್ತಾ ಇಲ್ಲ. ಕಾಡಿನ ಅನುಕೂಲ ಅಂದ್ರೆ ಮೊದಲು ದನ ಮೇಯಿಸೋದು, ಈಗ

0: ಚಲಾಗತ್ತೆ. ಮೊದಲು ದನ ಮೇಯ್ಸ್ತಿದ್ವ, ಕಾಡು ಬಯಲಿತ್ತು. ಕಾಡು ದನ ಮೇಯಿಸುವಾಗ ಈ ದಾರಿಗಳೆಲ್ಲ ಕೊಚ್ಕೊಂಡು ಎಲ್ಲೆಲ್ಲಿ ಗುತ್ತಿ ನಾವು ಇರ್ತಿದ್ ಎಲ್ಲ ಕೊಚ್ಕೊಂಡು ಬಯಲು ಆಯ್ತಿತ್ತು. ದನ ಮೇಯಿಸ್ಬೇಕಲ್ಲ, ಬಯಲು ಇರ್ಬೇಕು ಅನ್ಬಿಟ್ಟು. ಆಗ ಈಗ ಕಾಡು ಬಾರಿ ಕಟ್ಟೋಗಿದೆ. ಕಟ್ಟೋಗಿದೆ ಅಂದ್ರ ಮರ ಬೆಳೀತಾ ಇಲ್ಲ. ಈ ಬೇಡದಿರೋ ಸಸಿನೋ ಮುಳ್ಳು ಇಂಥ ಜಾತಿನೋ ಬೆಳೀತದ ಹೊತ್ತು ಕಾಡು ಬೆಳೀತಾ ಇಲ್ಲ. ಮರ ನಾವು ಮಾಮೂಲಿ ಹಂಗೆ ಕಾಡು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಯಾವ ಮುಳ್ಳು ನಾವೆಲ್ಲ ಬರೀ ಮುಳ್ಳೆಯಿಂದ ಕಟ್ಟೋಗ್ತಾ ಇದೆ ಕಾಡು. ಆಗಿನ ಕಾಡು ಈಗಿನ ಕಾಡು ಭಾರಿ ವ್ಯತ್ಯಾಸ ಇದೆ. ಮರ ನಾವು ಬೆಳೆದಾನೆ ಬರೀ ಕುರ್ಚಲ್ ಬೆಳ್ಕೊಂಡು ಕಟ್ಟೋಗ್ತಿದ್ರು ಈಗ, ಯಾಕಂದ್ರೆ ಕಾಡಿಗೆ ಬಿಡ್ತಾ ಇಲ್ವಲ್ಲ ಈಗ. ಆದ್ರಿಂದ ಮೊದಲು ಒಂದು ಊರಲ್ಲಿ ಒಂದು 50-60 ರಾಸು ನಾವು ಕಾಡು ಹೋಯ್ತಿದ್ವು. ಈಗ ಕಾಡು ಒಂದ್ ಇದು ಹೋಯ್ತಿಲ್ಲ. ಯಾಕಂದ್ರ ನಾವು ಹೋಯ್ತಿದ್ದಾಗ ಪ್ರಾಣಿಗಳು ಅಷ್ಟು ಇದೇ ಈತ ಆಯ್ತಿತ್ತಿಲ್ಲ. ಹುಲಿ ನಾವು ಬರೋದು ಒಂದ್ ದನ್ನವ ಏನಾದ್ರು ಇಟ್ಕೊಂಡು ತಿನ್ಕತ್ತಿದ್ ಅವು ಬೇಟಾಡ್ಕೊಂಡು ನಿನ್ನ ಕಾಡ್ಗೋಗಿ ನಿಲ್ಸ್ತೊಟ್ಟಿಯಿಂದ ಅವು ಇಲ್ಲಿ ಬರಕ್ ಮಾಡ್ತೇವೆ. ಅವು ಬೇಟಾಡಕ್ ಅಲ್ಲಿ ಕಾಡು ಕಟ್ಟೋಗಿದೆ, ಅಲ್ಲಿ ಬೇಟಾಡಕ್ ಅವು ಸಿಗ್ತಾ ಇಲ್ಲ. ಕಾಡಿದ ಪ್ರಾಣಿಗಳು ಏನ ಟ್ರೆಂಚ್ ಬರೋದು, ಟ್ರೆಂಚರ್ಗಲ್ಲಿ ಜಮೀನ ಅವ್ರು ಯಾರು ದನ ಕಟ್ಟಿರೋ ಅದನ್ನ ತಿಂದ ಬರೋದು ಹಿಡಿಯೋದು ತಿನ್ನೋದು ಆ ತರ ಮಾಡ್ತಾ ಇದ್ರು.
1: ಸರ್, ಹಿಂದಿನ ಕಾಲದಲ್ಲಿ ಈಗ ನಿಮ್ಮ ಒಂದು ಹಾಡಿಯಲ್ಲಿ ವಾಸ ಮಾಡ್ತಿರೋಂತ ಜನರು ವೃತ್ತಿಯಾಗಿ ಏನೆಲ್ಲ ಮಾಡ್ತಾ ಇದ್ರು ಅಂತ ತಿಳಿಸಿದ್ರಿ. ಈಗ ಪ್ರಸ್ತುತ ಜೀವನವನ್ನ ನಡ್ಸ್ಕೊಂಡು ಹೋಗೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ಪ್ರಸ್ತುತವಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ.
0: ಈಗ ಅಂದ್ರೆ ಜಮೀನ್ ಇರೋರು ಜಮೀನ್ ಮಾಡ್ತಾ ಇದಾರೆ. ಕೆಲವ್ರಿಗೆ ಗೌರ್ಮೆಂಟ್ ಇಂದ ಬೋರ್ ಹಾಕ್ಸಿದ್ರೆ ನೀರಾವರಿ ಇದೆ, ಕೆಲವರು ಸ್ವಂತ ಹಾಕ್ಸ್ಕೊಂಡಿದ್ರೆ, ಕೆಲವ್ರು ಸುಂಟಿಗೆ ಕೊಟ್ಟು ಅವರು ಕೇರಳದವರು ಜಮೀನು ಬೋರ್ ಹಾಕ್ಸ್ಕೊಂಡು ಜಮೀನ್ ಮಾಡೋರು ಇದ್ರೆ, ಜಮೀನ್ ಇಲ್ದಿರೋರು ಮಾಮೂಲಿ ಕೂಲಿ ಕೆಲಸ ಮಾಡ್ತಿದ್ದಾರೆ. ಈಗ ಅಂದ್ರೆ ಸುಮಾರು ಊರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವಾಚರ್ ಗಾರ್ಡ್ ಆಗಿ ಸುಮಾರು ಕೆಲಸ ಮಾಡ್ತಿದ್ದಾರೆ. ಅದೇ ಮೇನ್ ಜಮೀನ್. ಈಗ ಮೊದಲೆಲ್ಲ ಕಾಡು ನಂಬ್ಕೊಂಡು ಕಾಡು ಒಳಗಡೆ ಇದ್ರು, ಈಗ ಜಮೀನ್ ಇರೋದ್ರಿಂದ ನೀರಾವರಿ ಇದ್ರಿಂದ ಈಗ ನೀರಾವರಿಗೆಲ್ಲ ಆವರಿಸ್ಕೊಂಡಿದ್ದಾರೆ. ಈಗ
1: ಸರ್, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ನಮ್ಗೆ ಹೇಳೋದಾದ್ರೆ, ಈಗ ನಿಮ್ಮ ಹಬ್ಬಗಳಾಗಿರ್ಬೋದು ಆಚರಣೆಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಯಾವೆಲ್ಲ ರೀತಿಯ ಹಬ್ಬ ಮತ್ತು ಆಚರಣೆಗಳನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರಿ, ಈಗ ಪ್ರಸ್ತುತ ಎಷ್ಟು ಕಣ್ಮರೆಯಾಗಿದೆ ಆಗಿನ ಒಂದು ಗತವೈಭವವನ್ನು ನೆನೆಸ್ಕೊಂಡು ಏನಾದ್ರೂ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ಆಗಿನ ಕಾಲದಲ್ಲಿ ಕಾಡೊಳಗೆ ದೇವಸ್ಥಾನ ಇದ್ರೆ ದೇವಸ್ಥಾನ ನೈಟು ನಮ್ದು ಏನಿದೆ ಕುಣಿತ ಬೆಟ್ಕೊರ್ಬರ ಕುಣಿತ ಡೋಲು ಮತ್ತು ಕೊರಳು ಊದ್ಕೊಂಡು ಏನು ಕುಣಿತಿದ್ರು ಆಗ ಕಾಡೊಳಗಡೆ ಮಾಡ್ತಾಯಿದ್ರು. ಈಗ ಮಾಡ್ತಾ ಇದ್ದೀವಿ. ಈಗ ಅದೇ ಪದ್ಧತಿನ ಮಾರಮ್ಮ ದೇವಸ್ಥಾನ ಮತ್ತು ನಮ್ಮಿಲ್ಲಿ ಯಾವ ಯಾವ ಕಾಡು ದೇವರ ಪಕ್ಕ ಇದೆ ಅದರಲ್ಲಿ ಮಾಡ್ತಾ ಇದ್ವಿ. ಕಾಡು ಒಳಗಡೆ ಅದು ಅಲೋ ಇಲ್ಲ. ಇಲ್ಲಿ ಮೊದಲು ಇಲ್ಲಿ ನಮ್ಮ ಕುಡುಗಿ ಮಾರಮ್ಮ ದೇವಸ್ಥಾನ ಇದೆ, ಅಲ್ಲಿ ಮಾಮೂಲಿ ವರ್ಷ ಹಬ್ಬ ದಿನ ಅಲ್ಲಿ ಕುಣಿತೀವಿ. 500 ಮಾರಮ್ಮಂದೆಲ್ಲ ಮೊದಲು ನಮ್ಮ ತಾತನ ಕಾಲದಲ್ಲಿ ಹೋಯ್ತಿದ್ರಂತ ಅಲ್ಲಿಗೆ ಅಲ್ಲಿ ಕುಣಿಯಕ್ಕೆ ಹೋಯ್ತಿದ್ರಂತ, ಈಗ ಅದು ಅಲೋ ಇಲ್ಲ ಈಗ. ಅದರಿಂದ ಅದು ಅದೊಂದು ಕಣ್ಮೆ ಆಗಿದೆ. ಪಾರಂಪರಿಕ ಅಂದ್ರೆ ಮೊದಲೆಲ್ಲ ಆಳ ಇವರೆಲ್ಲ ಬರೀ ಪಂಚೆಲೆ ಉಡುಪಲ್ಲಿ ವ್ಯತ್ಯಾಸ ಆಗಿದೆ. ಮೊದಲು ಪಂಚೆ ಬರೀ ಪಂಚೆ ಬೆಳಿ ಪಂಚೆ ಹಾಕೊಂಡು ಇದ್ರೆ, ಈಗ ಪಂಚೆ ಹಾಕ್ತಾರೆ ಆದ್ರೆ ಈಗ ಉಡುಪಲ್ಲಿ ವ್ಯತ್ಯಾಸ ಆಗಿದೆ ಈಗ ಜನರೇಷನ್ಗೆ ಆ ಜನರೇಷನ್ಗೆ. ಈಗ ನಮ್ಮ ಪಾರಂಪರಿಕ ಅಂದ್ರೆ ಕೆಲವು ಉಳ್ಕೊಂಡಿದ್ದೇವೆ, ಯಾಕಂದ್ರೆ ಇಲ್ಲಿ ಹಬ್ಬ ದಿನ ಬಂದು ನಮ್ಮ ಚಾವಡಿಗಳು ಸೇರ್ಕೊಂಡು ಒಂದು ಪೂಜೆ ಪುರಸ್ಕಾರ ಅವು ನಡೀತಾ ಇದ್ದಾವೆ. ಮತ್ತು ನಮ್ಮ ಆಗಿನ ಕಾಲದಲ್ಲಿ ಹೆಂಗೆ ಕಟ್ಲೆ ಮಾಡ್ತಿದ್ರು ಮನುಷ್ಯ ಒಬ್ಬ ತೀರ್ಕೊಂಡಾಗ ನಡೆದಿನ್ಕೆ ಅದು ಈಗಲೂ ನಡೀತಾ ಇದ್ದಾವೆ. ಕೆಲವು ಒಂದೊಂದು ಮರೆ ಆಗ್ತಿದ್ದಾವೆ, ಯಾಕಂದರೆ ಅದೇ ಕಾಡಲ್ಲಿ ಏನು ಮಾಡ್ತಿದ್ರು ಅದೊಂದು ಮರೆ ಆಗ್ತಾಯಿದೆ. ಮೊದಲು ಕಾಡೊಳಗಡೆ ಏನೇನು ಮಾಡ್ತಿದ್ರು ಅದೊಂದು ಮರೆ ಆಗ್ತಿದ್ದು ಬಿಟ್ಟು ಇನ್ನಷ್ಟು ಅದು ಉಡುಪಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ, ಬೇರೆ ಅಷ್ಟು ವ್ಯತ್ಯಾಸ ಇಲ್ಲ. ಹಾಡಂದರೆ ನಮ್ಮಲ್ಲಿ ಗಂಡ್ಸಲ್ಲಿ ಹಾಡಿಲ್ಲ, ಹೆಂಗಸ್ರು ಆಡ್ತಾರೆ. ನಮ್ಮ ಭಾಷೆಯಲ್ಲಿ ಕ್ಯಾಂಪ್ಕದೆ ಅಂತ ಹೇಳ್ತೀನಿ. ಹಬ್ಬ ಬಂದಾಗ ಯಾವುದು ಯುಗಾದಿ ಈ ಥರ ಬಂದಾಗ ಶಿವರಾತ್ರಿ ಈ ಥರ ಬಂದಾಗ ನಮ್ಮಲ್ಲಿ ಶಿವರಾತ್ರಿಗೆ ಒಂದು ಸುಮಾರು ದಿನ ವರ್ಷ ಬೆಳಿಗ್ಗೆ 6 ಅದೊಂದು ಪದ ಆಡ್ತಾರೆ ಹೆಂಗಸರು, ಅದು ನಡೀತಾ ಇದೆ ಈಗ. ಮತ್ತೆ ಡೋಲು ಕುಣಿತ ಅಂದ್ರೆ ಅದೇ ದೇವಸ್ಥಾನ ಹಬ್ಬ ಇದ್ದಾಗ ಮಾತ್ರ ಡೋಲು ಕುಣಿತ. ಒಂದೊಂದ್ಸಲ ಯುಗಾದಿಗೆ ಸೇರ್ಕೊತಾರೆ, ಯುಗಾದಿಗೆ ಅಂದ್ರೆ ನಮ್ಮ ಚನ್ನಗುಂಡಿ ಆಡಿಲ್ಲ, ಯುಗಾದಿ ಹಬ್ಬದ ದಿನ ಡೋಲು ಕುಣಿತ ಮಾಡ್ತಾರೆ, ಅದು ಬೆಳಿಗ್ಗೆ ಒಂದು 6 ಅದನ್ನು ಮಾಡ್ತಾರೆ ಅಷ್ಟೇ. ಇದು ಅದೇ ಎರಡೆ ನಮ್ಮಲ್ಲಿ ಪಾರಂಪರಿಕ ಅಂದ್ರೆ ಈ ಹೆಂಗಸರು ಒಂದು ಪದ ಮಾತ್ರ ಇರೋದು, ಈಗಲೂ ಇದೆ ಅದು, ಅದು ಹಬ್ಬದ ದಿನ ಒಂದು ಬಂದ್ರೆ ಮಾತ್ರ ಅದು ಇರೋದು.
1: ಈಗಿನ ಒಂದು ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ

0: ಸವಾಲುಗಳೇನು, ಪ್ರಮುಖವಾಗಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ?
1: ನಮ್ಮ ಆರೋಗ್ಯ ಮತ್ತೆ ಶಿಕ್ಷಣ ಬಂದ್ರೆ ಆರೋಗ್ಯ ಬಗ್ಗೆ ಭಾರಿ ಕಾಳ. ಮೊದಲು ನಾನು ಗೊತ್ತಿರಂಗೆ ಚಪ್ಪಲಿ ಹಾಕತ್ತಿತ್ತಿಲ್ಲ, ಇಲ್ಲಿ ಚಪ್ಪಲಿ ಹಾಕತ್ತಿತ್ತಿಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಇತ್ತಿತ್ತಿಲ್ಲ, ಯಾರು ಓದ್ತಾ ಇರಲಿಲ್ಲ. ಈಗ ಸ್ವಲ್ಪ ಡೆವಲಪ್ ಆಗಿದೆ, ಯಾಕಂದರೆ ಈಗ ಕೆಲವರು ಮೈಸೂರು ಬೆಂಗಳೂರು ಕಡೆಲ್ಲ ಓದೋರಿದ್ದಾರೆ. ಯಾಕ ಈ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬಂದೊಟ್ಟಿಂದ ಆರೋಗ್ಯ ಭಾರಿ ಚೇತರಿಸ್ಕೊಂಡಿದೆ. ಯಾಕೆ ಮೊದಲು ಥರ ಮಾರಿ ರೀತಿ ರೋಗನೂ ಬರ್ತಿದ್ದು, ಒಬ್ರು ಬಂದ್ರೆ ಸಾಕು ಊರೆಲ್ಲ ಮನೆಗಳದವು, ಕಾಲರ ಬೇದಿ ಗೀದಿ ಅದು ನಾನು ಕಂಡರ ನೋಡಿದ್ದೀನಿ. ಆ ಥರ ಆಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಸ್ಪಿಟಲ್ ಆಗ್ತೊಟ್ಟಿಂದ ಸುಮಾರು ಜೀವ ಬದುಕೊಂಡಿದೆ. ಆರೋಗ್ಯದ ದೃಷ್ಟಿ ಹೇಳ್ಬೇಕಾದ್ರೆ ಹಾಸ್ಪಿಟ್ಲ್ ಆಗ್ತೊಟ್ಟಿಂದ ಭಾರಿ ಇದಾಗಿದೆ. ಶಿಕ್ಷಣ ಅಂತ ಬಂದರೆ ಅದೇ ಮೊದಲು ಈಗ ಭಾರಿ ವ್ಯತ್ಯಾಸಿದೆ. ಮೊದಲು ನಾವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಲ್ಲಿ ಎಸ್ ಎಲ್ ಸಿ ಮಾಡಿದ್ದು, ಅದೇ ನಾನು ಹೊರಗಡೆ ಕಾಲೇಜ್ ಅಂತ ಹೋಗ್ಲಿಲ್ಲ, ವ್ಯವಸಾಯನೇ ಮಾಡ್ಬೇಕಂದ್ಬಿಟ್ಟು ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ನಾನು ನೋಡಿದ ಪ್ರಕಾರ ಸುಮಾರು ಜನ ಮೈಸೂರು ಬೆಂಗಳೂರಲ್ಲೆಲ್ಲ ನಮ್ಮ ಸಮುದಾಯದವರು ಶಿಕ್ಷಣ ಪಡಿತಾ ಇದ್ದಾರೆ. ಶಿಕ್ಷಣದಲ್ಲಿ ಭಾರಿ ವ್ಯತ್ಯಾಸ ಆಗಿದೆ, ಆರೋಗ್ಯದಲ್ಲಿ ಭಾರಿ ವ್ಯತ್ಯಾಸಗಳಾಗಿ. ಮೂಲಭೂತ ಸೌಕರ್ಯ ಅಂದರೆ ನಮ್ಮೂರಲ್ಲಿ ಈಗ ಆಗಿದೆ ಸ್ವಲ್ಪ ಮಟ್ಟಿಗೆ ಅಂತ, ಕಾಂಕ್ರೀಟ್ ರೋಡ್ ಆಗಿದೆ. ಅದೇ ಮೀಟ್ರ್ ಲೆಕ್ಕ ಮಾಡೋದ್ರಿಂದ ಪಂಚಾಯತಿ ಕಡೆಯಿಂದ ಕೆಲವು 150 ಮೀಟ್ರ್ ಇದ್ರೆ ಬರೀ 50 ಮೀಟ್ರ್ ಮಾಡ್ತಾರೆ, ಒಂದು 100 ಮೀಟ್ರ್ ಹೋಗುತ್ತೆ. ಒಂದು ರೋಡ್ ಫುಲ್ಲು ಒಂದು 100 ಮೀಟ್ರ್ 100 ಮೀಟ್ರ್ ಕಂಪ್ಲೀಟ್ ಆದರೆ ಒಂದು ಚೆನ್ನಾಗಿರುತ್ತೆ. ಚರಂಡಿ ವ್ಯವಸ್ಥೆ ಆದರೂ ಆಗಿರ್ಬೋದು. ನಮ್ಮೂರಲ್ಲಿ ಮೇನ್ ಪ್ರಾಬ್ಲಮ್ ಆಗಿರೋದು ಅಂಗನವಾಡಿ, ಇನ್ನೊಂದು ಸಮುದಾಯ ಭವನ. ಸಮುದಾಯ ಭವನ ಈಗಿಂದಲೇ ನಾವು 2006 ಕೇಳ್ತಾ ಇದ್ದೀವಿ, ಸಮುದಾಯ ಭವನ ಇನ್ನೂ ಇದುವರೆಗೂ ಆಗಿಲ್ಲ. ಒಂದು ಅಂಗನವಾಡಿ ಆಗಿದೆ, ಅದರಲ್ಲಿ ನಮ್ಮ ಸಮುದಾಯದವರು ಕಾವ್ಯ ಅಂದ್ಬಿಟ್ಟು ಎರಡು ವರ್ಷನೂ ಅಪ್ಲಿಕೇಶನ್ ಹಾಕಿದ್ದಾರೆ. 2 ಅಪ್ಲಿಕೇಶನ್ ಹಾಕಿ ಅದನ್ನ ಡ್ರಾಪ್ಔಟ್ ಮಾಡಿಬಿಟ್ಟು ಪ್ರಮೋಷನ್ ಹೆಸರಿನಲ್ಲಿ ಈಗ ಪಕ್ಕದೂರಿಂದ ಪ್ರಮೋಷನ್ ಹೆಸರಲ್ಲಿ ಒಂದು ಇದಾಗಿದೆ, ಮೋಸ ಆಗಿದೆ. ಅದು ನಾವು ಅಂಗನವಾಡಿ ಅಂದ್ರೆ ಬಾಕ್ಲೇ ಮುಚ್ಚಿಬಿಟ್ಟಿದ್ದೀವಿ. ನಮ್ಮ ಊರಿಗೆ ನಮ್ಮ ಸಮುದಾಯವ್ರಿಗೆ ಬೇಕು ಅಂಗನವಾಡಿ ಟೀಚರ್ ಪೋಸ್ಟ್ ಅಂದ್ಬಿಟ್ಟು ಬಾಕ್ಲು ಹಾಕಿದ್ದೀವಿ. ಅದೇ ನಾವು DC ಹತ್ರ ಹೋಗಿದ್ದೆ, MLA ಹತ್ರ ಹೋಗಿದ್ದೋ, ಎಲ್ಲ ಇದು ಇನ್ನೂ ಆಗಿಲ್ಲ, ಏನೇನಾಗುತ್ತೆ ಅಂತ ನೋಡ್ಬೇಕು. ಅದು ಶೌಚಾಲಯ ಅಂದ್ರೆ ಶೌಚಾಲಯ ಈಗಿಂದಲ್ಲ, ಶೌಚಾಲಯ ಒಂದು 4-5 ವರ್ಷದಿಂದ ಪಂಚಾಯತ್ಗೆ ಹೇಳಿ ಹೇಳಿ ಸಾಕಾಗಿದೆ. ಶೌಚಾಲಯ ಇರೋದು ಒಂದು 4-5 ಮನೇಲಿ ಇದೆ ಹೊರತು ಬೇರೆ ಯಾರ ಮನೇಲೂ ಇಲ್ಲ. ಯಾಕಂದ್ರೆ ಈಗ ಶೌಚಾಲಯ ನಾನು ಮಾಡಿದ್ದನ್ನ ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು 12,000 ಸಿಗುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ 8,000 ಸಿಗುತ್ತೆ. ಯಾಕಂದ್ರೆ ಎರಡು ಅಮೌಂಟ್ ಒಟ್ಟಿಗೆ ಸಿಕ್ಕರೆ ಅವ್ರಿಗೂ ಅನುಕೂಲ ಆಗುತ್ತೆ ಶೌಚಾಲಯ ಕಟ್ಸೋಕ್ಕೆ. ನಾವೀಗ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ನಮ್ಗೆ 12,000 ಸಿಕ್ತು, ಸ್ಟೇಟ್ ಗೌರ್ಮೆಂಟ್ದು ಇನ್ನೂ ಸಿಕ್ಕೇ ಇಲ್ಲ, ಅನುದಾನ ಇನ್ನೂ ಬಂದೇ ಇಲ್ಲ. ಅದೊಂದು ಪ್ರಾಬ್ಲಮ್ಮು. ಚರಂಡಿ ಅಂದರೆ ಈಗ ಕೆಳಗಡೆ ನಮ್ಮೂರು ಬೀದಿ ಕೆಳಗಡೆ ಚರಂಡಿ ವ್ಯವಸ್ಥೆನೇ ಇಲ್ಲ. ಹೋದೆಲ್ಲ ನಮ್ಮ ಮೇಲ್ಗಡೆ ಬೀದಿದೆಲ್ಲ ಡೌನ್ ಅಲ್ವಾ, ಹೋದೆಲ್ಲ ಕೆಳಗಡೆ ಒಂದು 2-3 ಮನೆ ಇದೆ, ಎಲ್ಲ ಅಲ್ಲೇ ನುಗ್ಗತ್ತವೆ. ಅದನ್ನ ಪಂಚಾಯತ್ಗೆ ಹೇಳಿ ವಾರ್ಡ್ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಹೇಳಿ ಸಾಕಾಯ್ತು, ಅವರು ತಲೆ ಕೆಡ್ಸ್ಕತ್ತೇ ಇಲ್ಲ.
0: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ಬಳಸ್ತಾ ಇದ್ದೀರಾ, ಜೊತೆಗೆ ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲಗಳಾಗಿದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ಅದೇ ಮೊದಲು ಸೀಮೆಣ್ಣೆ ನಾವು ನೋಡಿರಂಗೆ ಸೀಮೆಣ್ಣೆ ದೀಪಲ್ಲಿ ನೋಡಿದ್ದೋ, ಈಗ ಅದು ಬಿಟ್ಟು ಕರೆಂಟ್ ಬತ್ತು. ಕರೆಂಟ್ ಆದಮೇಲೆ ಈಗ ಸೋಲಾರ್, ನಾವು ಸೋಲಾರ್ ಹಾಕಿದ್ರೆ ಮನೆ ಮನೆಗೆ ಸೋಲಾರ್ ಹಾಕಿದ್ರೆ ಬೀದಿಗೆ ಸೋಲಾರ್ ಹಾಕಿದ್ದಾರೆ. ಅದು ಬಿಟ್ಟು ಜಮೀನ್ ಅಂತ ಬಂದ್ರೆ ಮೊದಲು ನೇಗಿಲು ಏರ್ ಕಟ್ಕೊಂಡು ದನ್ನ ಏರ್ ಕಟ್ಕೊಂಡು ಹೊಡಿತಿದ್ದ, ಈಗ ಟ್ರ್ಯಾಕ್ಟರ್ ಬಂದಿದೆ, ಟ್ರ್ಯಾಕ್ಟರ್ ಅದೊಂದು ಅನುಕೂಲ. ಆಮೇಲೆ ಅದೇ ಔಷಧಿ ಸ್ಪ್ರೇ ಮಾಡೋಕ್ಕೆ ಮೊದಲೆಲ್ಲ ಕೈ ಪಂಪು ಹ್ಯಾಂಡಲ್ ಪಂಪ್ ಇತ್ತು, ಈಗ ಅದು ಇದಾಗಿ ಮೋಟ್ರ್ ವರ್ಗೂ ಬಂದಿದೆ. ಈಗ ಸ್ಪ್ರೇ ಬ್ಯಾಟ್ರಿದು ಬಂದಿದೆ, ಮೋಟ್ರದ್ದು ಬಂದಿದೆ, ಮತ್ತೆ ಹತ್ತಿ ಬೀಜ ಆದ್ರೆ ಅಷ್ಟೇ. ಈಗ ಮೊದಲೆಲ್ಲ ನಾಟಿ ಯಾವುದು ಬಿತ್ತನೆ ಬೀಜ ಅದನ್ನು ನಾಟಿ ಹಾಕ್ಬೇಕಾಯ್ತು, ಈಗ ಹೈಬ್ರಿಡ್ ಬಂದಿದೆ. ಅದೇ ನಾವು ಕಾಲ ಅದು ಮೊದಲು ಹಿಂಗೆ ಕಾಲಕ್ಕೆ ತಕ್ಕ ಹಿಂಗೆ ಬರ್ತದೆ ಹಂಗೆ ಬದಲಾಯ್ಕೊಂಡು ಹೋಗ್ಬೇಕಷ್ಟೇ.
0: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರುವಂತಹ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅಂತ ಹೇಳೋದಕ್ಕೆ ಬಯಸ್ತೀರಾ?
1: ಅದೇ ಸರ್ಕಾರ ಸಂಸ್ಥೆ ಕಡೆಯಿಂದ ಸರ್ಕಾರದಿಂದ ಒಂದು ನ್ಯೂಟ್ರಿಷನ್ ಫುಡ್ ಬರ್ತಾ ಇದೆ, ಯಾವುದು ಮೊಟ್ಟೆ ಮತ್ತು ಕಾಳು ಬೆಲ್ಲ ಇವು, ಅದು ಬಂದು ಈಗ ಒಂದು 2 ಏನು ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅದೊಂದು ಸ್ಟ್ರೈಕ್ ನಡೀತಾ ಇದೆ, ಇನ್ನೂ ಕೊಟ್ಟಿಲ್ಲ. ಮತ್ತೆ ನಿಲ್ಸ್ಬಿಟ್ಟಿದಾರೆ. ಅದ ಏನು ಪ್ರಾಬ್ಲಮ್ ಅದ ಅದು ಗೊತ್ತಿಲ್ಲ, ಅದು ಒಂದು ನಿಲ್ಸ್ಬಿಟ್ಟಿದ್ದಾರೆ. ಮತ್ತೆ ಗೌರ್ಮೆಂಟ್ ಕಡೆಯಿಂದ ಅದೇ ಶೌಚಾಲಯಗಳು, ಮನೆ ಮನೆಗೆ ಶೌಚಾಲಯಗಳು ಆಗ್ಬೇಕು, ಅದೊಂದು. ಮತ್ತೆ

0: ಸಂಸ್ಥೆ ಕಡೆಯಿಂದ ಭಾರಿ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ವಾರಕ್ಕೆ ಒಂದ್ಸಲ ಆಂಬುಲೆನ್ಸ್ ಬರ್ತಾ ಇದೆ ಆರೋಗ್ಯ ವಿಚಾರಿಸ್ಕೊಳಕ್ಕೆ. ಮತ್ತೆ ನಮ್ಮ ಬೆಂಬಲ ಒಂದು ಸಹಕಾರ ಇವ್ರ ಸಂಘದವ್ರ ಇದಾರೆ, ಮಹಿಳಾ ಸಂಘದವ್ರು, ಅವ್ರಿಗೊಂದು ಏನೇನು ಬೇಕು ಅವ್ರಿಗೂ ಕೊಡ್ತಾ ಇದ್ದಾರೆ. ಸಂಸ್ಥೆ ಕಡೆಯಿಂದ ಆಗ್ತದೆ, ಅದೇ ಸರ್ಕಾರದಿಂದ ಆಗ್ಬೇಕಾಗಿದೆ. ಸುಮಾರು ಕೆಲಸಗಳಾಗಬೇಕಾಗಿದೆ, ಸಮುದಾಯ ಭವನ ಆಗ್ಬೇಕಾಗಿದೆ. ಅಂಗನವಾಡಿ ಓಡಾಡೋಡ ಅಂಗನವಾಡಿ ಆಯ್ತು, ಈಗ ಸಮುದಾಯ ಭವನ ಮತ್ತು ರೋಡು, ಈ ಚರಂಡಿ ವ್ಯವಸ್ಥೆ, ಸಿಸಿ ರಸ್ತೆ, ಇಷ್ಟೇ ಆಗ್ಬೇಕಾಗಿರೋದು.
1: ಮುಂದಿನ ಒಂದು 10 ಅಥವಾ 15 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ಆ ಒಂದು ಕನಸಿನ ಗ್ರಾಮದ ಬಗ್ಗೆ ತಿಳಿಸೋದಾದ್ರೆ,
0: ಈ ಒಂದು 10-15 ವರ್ಷ ಆದ್ಮೇಲೆ ನಮ್ಮೂರು ಫುಲ್ಲು ರೋಡ್ ಚೆನ್ನಾಗಿರ್ಬೇಕು, ಡಾಮರ್ ಆಗಿರ್ಬೇಕು, ಚರಂಡಿ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಮತ್ತೆ ಶೌಚಾಲಯ ಮನೆಗೆ ಶೌಚಾಲಯ ಇರ್ಬೇಕು, ಮತ್ತೆ ಮನೆಗಳು, ಈಗ ಜೇನು ಕುರುಬ ಮತ್ತು ಸೋಲಿಗಳಿಗೆ ಮನೆ ಆಗಿದೆ, ಬೆಟ್ಟ ಕುರುಬರ ಆಗಿಲ್ಲ, ಅದೊಂದು ಮನೆ ಆಗಿ ಮನೆ ಮನೆಗೂ ಬೇಕು. ಮತ್ತೆ ಸಮುದಾಯ ಭವನ, ಮತ್ತೆ ಬೀದಿ ಲೈಟ್ಗಳು ಚೆನ್ನಾಗಿರ್ಬೇಕು, ಮತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಚೆನ್ನಾಗಿರ್ಬೇಕು, ಮನೆ ಮನೆಗೂ ಒಂದು ಇಬ್ಬರಾದರೂ ಚೆನ್ನಾಗಿ ಓದಿರಬೇಕು ಮುಂದೆ 15 ದಿವಸಗಳು.
1: ಸರ್, ಪ್ರಕೃತಿಯೊಂದಿಗೆ ನಿಮ್ಮ ಒಂದು ಸಂಬಂಧದ ಬಗ್ಗೆ ಹೇಳೋದಾದ್ರೆ, ಅರಣ್ಯ ಮತ್ತು ಪರಿಸರ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದರ ಬಗ್ಗೆ ತಿಳಿಸೋದಾದ್ರೆ?
0: ನಾವು ನಮ್ಮ ಬೆಟ್ಟಕುರುಬ ಸಮುದಾಯ ಅಂತ ಅನ್ನೋದ್ರಿಂದ ಕಾಡೇ ನಮ್ಗೆ ನಂಟು. ಯಾಕಂದ್ರೆ ಕಾಡಿಂದ ಮೊದಲು ನಮ್ಮ ತಾತವರೆಲ್ಲ ಕಾಡಲ್ಲಿ ಇದ್ದಾಗ ಅದೇ ಸಂಬಂಧ ಈಗಿದೆ. ಯಾಕಂದ್ರೆ ನಾವು ಕಾಡು ಒಳಗಡೆ ಹೋಗಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದೆರಡು ವರ್ಷದಲ್ಲಿ ಒಂದು 3-4 ಸಲ ಆದ್ರೂ ಹೋಗಲೇಬೇಕು ಕಾಡಿಗೆ. ಯಾಕಂದ್ರೆ ದೇವಸ್ಥಾನ ಅಲ್ಲಿ ಇದೆ, ಸಮಾಧಿ ನಾವಿವೆ, ಮತ್ತೆ ಮೀನ್ ಗೀನ್ ಹಿಡಿಬೇಕಾದ್ರೆ ಅದೇ ಫಾರೆಸ್ಟ್ ಅಲೋ ಮಾಡಿದ್ರೆ ಅವಾಗ ಹೋಗ್ಬೇಕಾಗತ್ತೆ. ನಂಟಂದ್ರೆ ಬಾರಿ ನಂಟಿದೆ, ಈಗ ಸೌದೆಗಳಿಗೆ ಹೋಗ್ಬೇಕಾಗತ್ತೆ. ಅದೇ ಕಾಡ ನಮ್ಗೆ ಒಳ್ಳೆ ಇದಿದ ನಂಟಿದ್ದಂಗೆ. ಕಾಡು ಪಾಕ ಕಾಡು ಬಿಟ್ಟು ಸಿಟಿಲಿ ಇದ್ದಿದ್ರೆ ಅಷ್ಟೊಂದು ಇರ್ತಿತ್ತಿಲ್ಲ, ಕಾಡು ಪಕ್ಕದ್ರಿಂದ ಬಾರಿ ನಂಟಿದೆ ನಮ್ಗೆ. ಯಾಕಂದ್ರೆ ಜೇನು, ಜೇನು ಕೀಳೋದು, ಜೇನು ಕೀಳ್ತಾ ಇದ್ರೆ ಈಗ ಈಗ ಸೀಸನ್ ಬಂದ್ರೆ ಅದೊಂದು ಜೇನು ಕೀಳೋದು, ಮತ್ತೆ ಬಿದಿರು ನಾಶ ಆಯ್ತು. ಅದೊಂದು ಇದ್ರೆ ಅದೊಂದು ಕಸುಬಾಗದು, ಬಿಸಿಲು ಬಿದಿರು ನಾಶ ಆಯ್ತಲ್ಲ ಅದೊಂದು ಬಿಟ್ಟೋಗಿದೆ ಅಷ್ಟೇ ಈಗ.
1: ಸರ್, ನಿಮ್ಮ ಒಂದು ಸಮುದಾಯದ ಜನರು ಸ್ವಾವಲಂಬಿಗಳಾಗಬೇಕು ಅಂದ್ರೆ ಯಾವ ರೀತಿ ಕೃಷಿ ಅಥವಾ ಕರಕುಶಲ ಉದ್ಯಮಗಳನ್ನ ಪ್ರಾರಂಭಿಸಬಹುದು ಅಂತ ನೀವು ಹೇಳೋದಕ್ಕೆ ಬಯಸ್ತೀರಾ?
0: ಸ್ವಾವಲಂಬಿಗಳಾಗ್ತಾ ಇದಾರೆ ಈಗ. ಯಾಕಂದ್ರೆ ಜಮೀನು ಇದೆ, ಈಗ ಜಮೀನು ನೀರಾವರಿ ಮಾಡ್ತಾ ಇದಾರೆ, ಕೂಲಿಗೆ ಹೋಗ್ತಾ ಇದಾರೆ. ಮೊದಲ ತರ ಈ ಕೂಲಿ ಇಲ್ಲ ಅಂತ ಇಲ್ಲ ಈಗ. ಮತ್ತೆ ಜಮೀನ್ ಅಂದ್ರೆ ಮೊದಲು ಒಂದೇ ಫಸಲು ಮಾಡ್ತಿದ್ದು, ಹತ್ತಿ ಹಾಕ್ತಾರೆ ಇನ್ನು ಒಂದು ವರ್ಷದಲ್ಲಿ, ಇನ್ನು ನಂದು 6 ತಿಂಗಳ ಜಮೀನ್ ಕಡೆ ಹೋಗ್ತಾ ಇರ್ಲಿಲ್ಲ. ಮಳೆ ಆಶ್ರಿತ ಕೃಷಿ ಮಾಡ್ತಿದ್ರಿಂದ ಜಮೀನು ಮಾಡಕ್ ಮಾಡ್ತಿದ್ರು, ಮಾಡ್ದಿರೋ ಕೊಡುಗೆ ಎಲ್ಲ ಹೋಗ್ತಿದ್ರು. ಯಾಕಂದ್ರೆ ಈಗ ಜಮೀನು ನೀರಾವರಿ ಆಗಿದೆಲ್ಲ, ಒಂದು 3 ಬೆಳೆ ಆದ್ರೂ ಬೆಳೀತಾ ಇದ್ರು ಈಗ. ಅದೊಂದು ಸ್ವಾವಲಂಬನೆ, ಅದೇ ಕಣ್ಕೊಂಡಿದ್ರು ಈಗ. ಬೇರೆ ಹೊರಗಡೆ ಅಷ್ಟು ಇದ್ ಮಾಡ್ತಾ ಇಲ್ಲ ಈಗ. ಅವರವರೇ ಒಂದು ಬೆಳೆಯೋದು, ಅವರವರೇ ಒಂದು ಇದ್ ಮಾಡೋದು, ಅದನ್ನ ಮಾಡ್ತಾ ಇದ್ದಾರೆ.
1: ತಾವು ಮಾತಾಡ್ತಾ ತಿಳಿಸಿದ್ರಿ ಹಲವಾರು ಸಮಸ್ಯೆಗಳು ಯಾವ ರೀತಿಯಾಗಿದೆ, ಈ ಒಂದು ಸಮಸ್ಯೆಗಳು ತಮ್ಮ ಹಾಡಿನ ಅಭಿವೃದ್ಧಿ ಹಂತವನ್ನು ತಲುಪೋದಿಕ್ಕೆ ಯಾವ ರೀತಿ ಒಂದು ಅಡ್ಡ ಆಗ್ತಾ ಇದಾವೆ ಅಂತ, ಈ ರೀತಿ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ತಮ್ಮ ಒಂದು ಹಾಡಿಯಲ್ಲಿ ಮಾಡಿಕೊಂಡು ಅಭಿವೃದ್ಧಿ ಹಂತವನ್ನ ತಲುಪಬೇಕು ಅಂತ ನೀವು ಹೇಳೋದಕ್ಕೆ ಬಯಸ್ತೀರಾ?
0: ಅಭಿವೃದ್ಧಿ ಅಂತ ಬಂದಾಗ ಒಂದು ಕಾನೂನು, ಕೆಲವೆಡೆ ಕಾನೂನು ಅಡ್ಡಿ ಆಗುತ್ತೆ. ಯಾಕಂದ್ರೆ ಈಗ ನಿಯಮಗಳು ಏನಾದ್ರೆ ನಮ್ಮ ಈ ಚರಂಡಿ ಬಗ್ಗೆ ರೋಡ್ ಬಗ್ಗೆ ನಾನು ಮಾತಾಡಿದೆ. ಈಗ ಮೊದಲೇ ಈ ಪಂಚಾಯತಿ ಅವ್ರು ಬಂದು ಅಳತೆ ಮಾಡಿ ಇಷ್ಟು ಮೀಟ್ರ್ ಇದೆ ಊರಿಗೆ, ಇಷ್ಟು ಮೀಟ್ರ್ ಮಾಡಬೇಕು ಅಂತ ಅಳತೆ ಮಾಡಿ ಮಾಜರ್ ಮಾಡಿದಾಗ ಅಷ್ಟು ಮೀಟ್ರ್ ರೋಡ್ ಆದಾಗ ಏನು ಪ್ರಾಬ್ಲಮ್ ಆಗಲ್ಲ. ಅವಲ್ಲಿ ಏನು ಅಳತೆ ಮಾಡಲ್ಲ, ಏನು ಮಾಡಲ್ಲ. ಒಂದು ಕುಡಿಯಾಡಿದೆ, ಕುಡಿಯಾಡಿಗೆ ಇಷ್ಟೊಂದು 50 ಮೀಟ್ರ್ ರೋಡ್ ಹಾಕಿ ಅಂದಾಗ ಇಲ್ಲಿ 100-150 ಮೀಟ್ರ್ ಇದ್ದಾಗ ಬರೀ 50 ಮೀಟ್ರ್ ರಸ್ತೆ ಮಾಡಿದಾಗ ಇನ್ನು 100 ಮೀಟ್ರ್ ಹಂಗೆ ಉಳ್ಕತ್ತೆ. ಅದೊಂದು ಈ ಏನು ಮಾಜರು ಮೊದಲು ವಾಡಿಗಳಿಗೆ ಹೋಗಿ ಎಷ್ಟು ರೋಡ್ ಇದೆ, ಎಷ್ಟು ಚರಂಡಿ ಇದೆ, ಅದು ಮೊದಲೇ ಬಂದು ಮಾಡಿ ಸರ್ವೆ ಮಾಡಿ ಮಾಡಿದಾಗ ಕಂಪ್ಲೀಟ್ ಆಗತ್ತೆ. ಅದೊಂದು ಫಾರೆಸ್ಟ್ ಕಡೆಯಿಂದ ನಮ್ಮ ಒಳಗಡೆ ಅಲೋ ಇಲ್ಲ. ಅದೊಂದು ಈಗ ನಾವು ಹೋಗಿ ಏನಾದರೂ ಸೀಮರ ಏನಾದ್ರು ತರದಾಗ ಕೇಳ್ಬೋದು. ಯಾಕಂದ್ರೆ ನಾವು ಹೋಗೋದು ಪೂಜೆ ಮಾಡೋಕ್ಕೆ ಮತ್ತು ದನ ಮೇಯ್ಸೋಕ್ಕಷ್ಟೇ. ದನ ಮೇಯ್ಸ್ಕೊಂಡು ಬರ್ತೀವಿ, ಏನು ಅದೇ ತಂದ್ರೆ ಒಣ ಸೌದೆ ತರ್ತೀವಿ ಹೊರತು ಈ ಬೇರೆ ಏನು ತರೋಕ್ಕಾಗಲ್ಲ. ಯಾಕಂದ್ರೆ ಈಗ ಮೊದಲು ಥರ ಇಲ್ಲ. ಯಾಕಂದ್ರೆ ಟೈಗರ್ ರಿಸರ್ವ್ ತೊಟ್ಟಿಂದ ಈ ಕ್ಯಾಮ್ರಾ ನಾವು ಬಂದಿದ್ದಾವೆ, ಈಗ ನಾಯಿ ನಾವು ಬಂದಿದ್ದಾವೆ. ನಾವು ಮೊದಲು ಕಳ್ಳರು ಅದೇ ಬೇರೆ ಕಳ್ತನ ಮಾಡಿದ್ರು ನಮ್ಮ ಆಡಿ ಪರವಾಗಿ ಒರೆಸ್ತಾ ಇದ್ರು. ಈಗ ಆ ಥರ ಇರಲ್ಲವಲ್ಲ, ಈಗ ಹೋಗಿ ಪೂಜೆ ಮಾಡ್ಕೊಂಡು ಬರೋದಷ್ಟೇ, ಅದನ್ನೂ ಅಲೋ ಮಾಡ್ತಿಲ್ಲ. ಅದೊಂದು

0: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
1: ಜನತೆಗೆ ಅಂದ್ರೆ ಅದ್ ನಮ್ಮ ಬೆಟ್ಟಕೊರ್ವ ಸಮುದಾಯದವ್ರಿಗೆ ಒಂದು ಮಾತು ಹೇಳ್ಬೇಕಂದ್ರೆ, ಪಾರಂಪರೆ ಮೊದಲು ಹೆಂಗ್ ನಡ್ಕೊ ಬಂದಿರೋದನ್ನ ಸ್ವಲ್ಪ ಉಳಿಸ್ಕೊಳ್ಳಿ. ಅದೇ ಮುಂದೆ ಈಗ ಸಿಟಿ ವಾತಾವರಣ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾರೆ. ಅದು ಶಿಕ್ಷಣ ಎಲ್ಲ ಬಿಟ್ಟು ಅದು ಒಂದು ಕಡೆ ಮುಡುಗಿ ನಮ್ಮ ಆಗಿನ ಪರಂಪರೆ ಏನಿದೆ ಅದನ್ನ ಸ್ವಲ್ಪ ಆದ್ರೂ ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಹಬ್ಬ ಮತ್ತೆ ಈ ಕೆಲವರು ಮರೆತಾ ಇದಾರೆ. ಅದ ಹಬ್ಬ ಬಂದಾಗ ಒಂದು ಸೇರ್ಕೊಳ್ಳೋದು, ಒಂದು ಆಡೇಳೋದು, ಕುಣಿಯೋದು, ಇದನ್ನೆಲ್ಲ ಮರೆತಿದ್ದಾರೆ. ಅದು ಶಿಕ್ಷಣ ಶಿಕ್ಷಣ ಸಿಗ್ಲಿ, ಸಿಟಿ ವಾತಾವರಣ ಅಡ್ಜಸ್ಟ್ ಆಗಿದ್ರೆ ಅದು ಆಗ್ಬೇಕು. ಯಾಕಂದ್ರೆ ಮನುಷ್ಯ ಹಂಗೆ ಇರೋಕ್ಕಾಗಲ್ಲ. ಈಗ ಮೊದಲು ಏನು ನಡ್ಕೊ ಬಂದಿದೆ ಅದನ್ನ ನಾವೆಷ್ಟೇ ಬೆಳೆದ್ರು ಅದನ್ನ ಮರಿ ಬರ್ತೀನಿ. ನಮ್ಮ ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟ.
0: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಯ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದಗಳು.
0: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಹಾಡಿಯ ಹಾಡಿಯ ಯುವ ಮುಖಂಡರಾದ ಶ್ರೀಯುತ ರವಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಕೂಡುಗಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30-3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9:00-00:05-3119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9:00-00:05-3119.

ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಏಳವನ 7 ರೂಪಾಯಿ, ಗುಂಡೋ ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 15 ರೂಪಾಯಿ,

ತೊಂಡೆಕಾಯಿ 14 ರೂಪಾಯಿ, ಆಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈ 48 ರೂಪಾಯಿ, ದಪ್ಪು ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 14 ರೂಪಾಯಿ, ಕೋಸು 8 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 20 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಸಮುದ್ರ ಹಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ, ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿವಿ ಕೇಶವಮೂರ್ತಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಧನ್ಯವಾದ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೀನಿ. ಅದಕ್ಕೆ ಪೂರ್ವದಲ್ಲಿ 8 ವರ್ಷಗಳ ಕಾಲ ಕಾಲೇಜಿನಲ್ಲಿ ಕಾನೂನು ವಿಷಯದ ಬಗ್ಗೆ ಉಪನ್ಯಾಸಕನಾಗೂ ಕೂಡ ಕೆಲಸ ಮಾಡಿದ್ದೀನಿ. ನನ್ನ ವಿಶೇಷ ಆಸಕ್ತಿ ಇರೋದು ಸಿವಿಲ್ ಕೇಸಸ್ಸು. ಹಂಗನ್ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ಗಳಿಂದ ದೂರ ಇದ್ದೀನಿ ಅಂತೇನಲ್ಲ. ನಾನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಎಷ್ಟೋ ತಿಳುವಳಿಕೆ ಗಳಿಸ್ಕೊಂಡಿದ್ದೀನಿ.

ಅಂದ್ನಲ್ಲ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯದ ಬಗ್ಗೆ ಕೆಲವು ಅನಿಸಿಕೆಗಳನ್ನು, ಕೆಲವು ಅಂಶಗಳನ್ನು ನಿಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಬಂಧನ ಅಂದರೆ ಏನು ಅಂತ, ಫಿಸಿಕಲಿ ಯು ಆರ್ ರಿಸ್ಟ್ರೈನ್ಡ್. ಈಗ ನಿಮಗೆ ಎರಡು ರೀತಿ ಇದೆ, ಈ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೇಳದ್ನಲ್ಲ, ನೀವು ಎಲ್ಲಿ ಬೇಕು ಹೇಗೆ ಬೇಕು ಓಡಾಡ್ಕೊಂಡು ಇರ್ಬೋದು. ಹೌದಾ? ನಮ್ಮ ಸಂವಿಧಾನದಲ್ಲೇ ಒಂದು ಪದ ಬಳಸ್ತೀವಿ, ರೈಟ್ ಆಫ್ ಮೂಮೆಂಟ್, ರೈಟ್ ಆಫ್ ರೆಸಿಡೆನ್ಸ್. ಮೂಮೆಂಟ್ ಅಂದ್ರೆ ಭಾರತದ ಗಡಿಗಳಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಓಡಾಡೋದು, ಏನು ಯಾರು ನಿನ್ ತಡೆಯಕ್ಕಾಗಲ್ಲ. ಏನ್ ಪಾಸ್ಪೋರ್ಟ್ ಬೇಕಾ? ಆಂಧ್ರ ಪ್ರದೇಶ್ಗೆ ಹೋಗ್ಬೇಕಾದ್ರೆ ಯಾರು ನಿನ್ ಕೇಳಬೇಕಾದಿಲ್ಲ, ನಿಮ್ ಪಾಡಿಗೆ ಜೋಬಲ್ ದುಡ್ಡಿದೆ, ಬಸ್ ಹತ್ಕೊ ಹೋಗ್ತಾ ಇರು, ಟ್ರೈನ್ ಹತ್ಕೊ ಹೋಗ್ತಾ ಇರು. ಭಾರತದಾದ್ಯಂತ ಸಂಚರಿಸುವ ಹಕ್ಕಿದೆ, ಭಾರತದ ಯಾವುದೇ ಮೂಲೆಯಲ್ಲಿ ವಾಸ ಮಾಡುವ ಹಕ್ಕಿದೆ. ತಮಿಳ್ನಾಡಲ್ಲಿ ಹೋಗಿ ಒಂದು ರೂಮ್ ಬಾಡಿಗೆ ತಗೊಂಡು ಇರಕ್ಕಾಗಲ್ವಾ? ಏ ಕರ್ನಾಟಕದಿಂದ ಬಂದ್ಬಿಡಿದೆಯಲ್ಲ ನೀನು ಅಂತ ಯಾವನು ಹಾಗಿಲ್ಲ. ಎನಿವೇರ್ ಇನ್ ಇಂಡಿಯಾ ಯು ಕ್ಯಾನ್ ರಿಸೈಡ್. ಕೆಲವು ಸೆನ್ಸಿಟಿವ್ ಪಾಕೆಟ್ಸ್ ಇದೆ, ಅಲ್ಲಿ ಹೋಗಿ ವಾಸ ಮಾಡೋಕ್ಕಾಗಲ್ಲ. ನಾಗಾಲ್ಯಾಂಡು, ಈ ಟ್ರೈಬಲ್ ಏರಿಯಾಗಳಿದೆಯಲ್ಲ, ಅಲ್ಲಿ ಜನ ತುಂಬ ಸೂಕ್ಷ್ಮ ಜೀವಿಗಳು. ನನ್ನಂಥವ್ರು ನಿಮ್ಮಂಥವ್ರು ಅಲ್ಲಿ ಒಳಕ್ಕೆ ಹೋಗ್ತೀವಿ ಅಂದರೆ ಅವರು ತಾಳ್ಕೊಳ್ಳೋದಿಲ್ವಂತ, ಅದಕ್ಕೆ ಸ್ಪೆಷಲ್ ಪರ್ಮಿಟ್ ತಗೊಂಡು ಹೋಗಬೇಕು ಅಂತಾರೆ. ಆ ಸ್ಟೇಟಲ್ಲಿ ಸ್ಪೆಷಲ್ ಪರ್ಮಿಟ್ ಕೊಡ್ತಾರೆ, ನೀವು ಪ್ರವಾಸಿಯಾಗಿ ಊರೊಳಗೆ ಬರ್ತಾ ಇದ್ದೀವಿ, ನಿವಾಸಿ ಆಗಲ್ಲ ಅಲ್ಲಿ, ಅಥವಾ ಉದ್ಯೋಗಿ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಇರುತ್ತಲ್ಲ, IAS IPS ಸರ್ವಿಸು, ಅಂಥವ್ರು ಹೋಗೋಕ್ಕೆ ಅವಕಾಶ ಇರುತ್ತೆ. ಆದರೂ ಕೂಡ ಮಾಹಿತಿ ಅವ್ರಿಗೆ ನೀಡಿ ನಾನು ಆಮೇಲೆ ಒಳಕ್ಕೆ ಹೋಗ್ಬೋದು. ಸೊ ಈಗ ನಾನು ಹೇಳ್ತಾ ಇದ್ದಿದ್ದೇನಂತ, ಬಂಧನ ಅಂದ್ರೆ ಬಂಧನದಿಂದ ಏನ್ ಪರಿಣಾಮ? ನಿಮ್ಮ ಸಂಚಾರದ ಹಕ್ಕು ಹೊರಟೋಯ್ತಲ್ಲ, ಹಿಡಿದಲ್ಲಿ ಕೂರಿಸ್ಬಿಟ್ನಲ್ಲ ಒಂದೇ ಕಡೆಗೆ. ನಿಮ್ ವಾಸ ಮಾಡುವ ಹಕ್ಕು, ನಿಮ್ ಮನೇಲಿ ಕಾಲು ಹಿಡ್ಕೊಂಡು ಮಲ್ಕೊಂಡಿರ್ಬೋದು ಅಂತ ಹಕ್ಕು, ಆ ಹಕ್ಕು ಹೊರಟೋಯ್ತಲ್ಲ. ಸೊ ಬಂಧನದಿಂದ ನಿಮ್ ಮೇಲೆ ಆಗ್ತಕ್ಕಂತ ಪರಿಣಾಮ ಏನು ಅಂದ್ರೆ, ನಿಮ್ಮ ಮುಂದೆ ಏನು ನಿಮ್ಮ ಹಕ್ಕು, ಸಂಚರಿಸುವ ಹಕ್ಕಿರ್ಬೋದು ಅಥವಾ ವಾಸ ಮಾಡ್ಕೊಂಡಿರ್ತಕ್ಕಂತ ಹಕ್ಕಿರ್ಬೋದು, ಮೇ ಬಿ ಟೋಟಲ್ ಇನ್ವೇರಿಯಬಲಿ ಇಟ್ ಇಸ್ ಟೋಟಲ್. ಈಗ ರಿಸ್ಟ್ರೈಂಟ್ ಅಂತೀವಿ ನಾವು, ರಿಸ್ಟ್ರೈಂಟ್ ಅಂದ್ರೆ ಏನು ಅಂದ್ರೆ ತಡೆಯೋದು, ನೀನು ಈ ದಿಕ್ಕಲ್ಲಿ ಹೋಗ್ಬೇಡ ಅಂತ ತಡೆದ್ರೆ ರಿಸ್ಟ್ರೈಂಟ್, ಅದು ಪಾರ್ಶಿಯಲ್. ನೀನು ಬೇರೆ ಮೂರು ದಿಕ್ಕಿದೆಯಲ್ಲ, ಮೂರು ದಿಕ್ಕಲ್ಲಿ ಎಲ್ಲಿ ಬೇಕಾದ್ರೂ ಹೋಗು, ಈ ದಿಕ್ಕಲ್ಲಿ ಮಾತ್ರ ಬರಬೇಡ, ಯಾಕಂದ್ರೆ ನಮ್ಮ ಅಣ್ಣನ ಮನೆ ಇದೆ, ನೀ ಬಂದ್ರೆ ಅವ್ರ ಮೇಲೆ ಜಗಳ ತೆಗಿತೀಯ, ಅದಕ್ಕಾಗಿ ಈ ದಿಕ್ಕಲ್ಲಿ ಬರಬೇಡ ಮಗನೇ ನೋಡ್ಕೋತೀನಿ, ಅದು ರಿಸ್ಟ್ರೈಂಟ್, ಪಾರ್ಶಿಯಲ್ ರಿಸ್ಟ್ರೈಂಟ್. ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಕೂತಿರು ಈ ಕಟ್ಟೆ ಮೇಲೆ ಅಂದ್ರೆ ಟೋಟಲ್ ರಿಸ್ಟ್ರೈಂಟ್. ನಿಮ್ಮ ಮನೆಗೆ ಹೋಗ್ಬೇಡ, ನಮ್ಮ ಅಣ್ಣನ ಮನೆ ದಿಕ್ಕು ಹೋಗ್ಬೇಡ, ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ಬೇಡ, ಆಸ್ಪತ್ರೆ ಕಡೆಗೆ ಹೋಗ್ಬೇಡ, ಇಲ್ಲೇ ಕೂತಿರು, ಟೋಟಲ್ ರಿಸ್ಟ್ರೈಂಟ್. ಸೊ ಈ ರೀತಿ ರಿಸ್ಟ್ರೈಂಟ್ ಅನ್ನ ಬಂಧನಕ್ಕೊಳಪಾದಂತ ವ್ಯಕ್ತಿಯ ಮೇಲೆ ಹಾಕಲಾಗುತ್ತೆ. ಯಾವುದಕ್ಕಾಗಿ? ಅವನನ್ನು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಕರ್ಕೊಂಡೋಗ್ತಾರೆ, ಕರ್ಕೊಂಡೋಗಿ ವಿಚಾರಣೆಗಾಗಿ ಅವನನ್ನು ಅರೆಸ್ಟ್ ಮಾಡೋ ಉದ್ದೇಶನೇ ಬೇಸಿಕಲಿ ವಿಚಾರಣೆ. ಇಲ್ಲಿ ಏನು, ನಾವು ಉಪ್ಪನ್ನು ಕಾಯ್ಕೊಂಡು ತಿನ್ಬೇಕು ಅವನ್ನ, ಏನು ಬೇಕಾಗಿಲ್ಲ. ಒಂದು ಪ್ರಕರಣ ಇದೆ, ಆ ಪ್ರಕರಣದಲ್ಲಿ ನಾಳೆ ನಿನ್ನ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ, ನಿಂಗೆ ಶಿಕ್ಷೆ ಆದರೆ ಶಿಕ್ಷೆ ಆಗುತ್ತೆ, ಇಲ್ಲದಿದ್ರೆ ಬಿಡುಗಡೆ ಆಗುತ್ತೆ. ಅಲ್ಲಿಯವರೆಗೂ ನಾವು ಕೋರ್ಟ್ಗೆ ದೋಷಾರೋಪಣೆ ಸಲ್ಲಿಸಬೇಕಾದ್ರೆ ವಿಚಾರಣೆ ಮಾಡಬೇಕು, ತನಿಖೆ ಮಾಡಬೇಕು. ಈಗ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ ಕೂಡಲೇ ಏನು ಮಾಡಬೇಕು? ಇಬ್ಬರು ನೋಡಿ, ಇದರಲ್ಲಿ ಎರಡು ಕ್ಯಾಟಗರಿ ಜನ. ಒಂದು, ಯಾರು ಯಾರನ್ನ ಅರೆಸ್ಟ್ ಮಾಡಬಹುದು? ಈಗಾಗಲೇ ಹೇಳಿದೆ, ಪೊಲೀಸ್ ಅಧಿಕಾರಿ, ಅವನು ಸಬಾರ್ಡಿನೇಟ್ ಆಫೀಸರ್ಸ್ ಇರ್ತಾರೆ, ಅವ್ರ ಮುಖಾಂತರ ಅವನ್ನ ಅರೆಸ್ಟ್ ಮಾಡ್ತಾನೆ. ಒಂದು ಆರೋಪಿ ಮಹಿಳೆ ಆಗಿದ್ದರೆ ಮಹಿಳಾ ಪೊಲೀಸ್ ಮಾತ್ರ ಅರೆಸ್ಟ್ ಮಾಡಬಹುದು. ಅಂದ್ರೆ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾ ಇರೋನು ದೊಡ್ಡವನೇ, ಪೊಲೀಸ್ ಆಫೀಸರೇ. ಅವಳು ಮೈ ಮುಟ್ಟದ ಪ್ರಶ್ನೆ ಬಂದಾಗ, ಎಲ್ಲಿ ನಡಿ ಈ ಕಡೆ ಅನ್ನುವಾಗ, ಇವನು ಹೋಗಿ ಅವಳ ಮೈ ಮೇಲೆ ಕೈ ಹಾಕುವಾಗಿಲ್ಲ. ಸೊ ಮಹಿಳೆಯನ್ನ ಕತ್ತಲಾದ್ಮೇಲೆ ಅರೆಸ್ಟ್ ಮಾಡುವಾಗಿಲ್ಲ, ಬೆಳಗಿನವರೆಗೆ, ರಾತ್ರಿ 6 ಗಂಟೆ ಆದ್ಮೇಲೆ, ಸಂಜೆ 6 ಗಂಟೆ ಆದ್ಮೇಲೆ, ಬೆಳಗ್ಗೆ 6 ಗಂಟೆವರೆಗೂ ಒಂದು ಮಹಿಳೆಯನ್ನು ಎಲ್ಲೇ ಇರಲಿ ಅರೆಸ್ಟ್ ಮಾಡುವಾಗಿಲ್ಲ. ಅದು ಮಹಿಳೆ ಕೊಟ್ಟಿರ್ತಕ್ಕಂಥ ರಕ್ಷಣೆ. ಇವನು ಪುರುಷನಿಗಾದರೆ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಒಬ್ಬರು ಮಹಿಳಾ ಪೊಲೀಸರ ಸಮ್ಮುಖದಲ್ಲೇ ಅರೆಸ್ಟ್ ಮಾಡಬೇಕು. ಅದರ್ವೈಸ್ ಈ ಗಂಡಸಿಗೆ ಬಿಟ್ಬಿಟ್ರೆ ಅಧಿಕಾರ, ಅವಕಾಶ ಕೊಟ್ಬಿಟ್ರೆ ದೌರ್ಜನ್ಯ ಎಸಗುವಂಥ ಸನ್ನಿವೇಶ ಇರುತ್ತೆ. ಮಾಡಿದಾರ್ರಿ, ದಿನನಿತ್ಯ ನೋಡ್ತಾ ಇರ್ತೀವಿ, ಟಿವಿಲಿ ಬರುತ್ತೆ, ಪೇಪರ್ಗಳಲ್ಲಿ ಬರುತ್ತೆ. ದೌರ್ಜನ್ಯ ಎಸಗುವಂಥವ್ರು ಪೊಲೀಸ್ ಅಧಿಕಾರಿಗಳೇ ಆಗಿರ್ತಾರೆ, ಇಂಥ ಸಂದರ್ಭದ ದುರುಪಯೋಗ ಮಾಡಿಕೊಂಡು ಅವರು ಮಾಡ್ತಾ ಹೋಗ್ತಾರೆ. ಈಗ ಇವನಿಗೆ ಬಂಧಿಸಿದ ವ್ಯಕ್ತಿ ಇದನಲ್ಲಪ್ಪ, ಅವನಿಗೆ ನಾವು ನಿನ್ನನ್ನು ಬಂಧಿಸ್ತಾ ಇದ್ದೀನಿ ಅಂತ ಹೇಳಬೇಕು ಫಸ್ಟ್. ಬಹಳ ಸರಿ ಹೇಳೋದಿಲ್ಲ, ನಾನು ಭಾಳ ಗಹನವಾದ ಅಂಶ ಇದು, ಯಾರು ಅನ್ಯತಾ ಭಾವಿಸ್ಬಾರ್ದು. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ, ನಾನೊಂದು ಸರಿ ಇರ್ವಿನ್ ರೋಡ್ ಅಂತ ಇದೆ ಮೈಸೂರಲ್ಲಿ, ಆ ಇರ್ವಿನ್ ರೋಡ್

0: ಒಂದು ನಡ್ಕೊಂಡು ಹೋಗ್ತಾ ಇದ್ದೆ ಏನೋ ಕೆಲಸದ ಮೇಲೆ. ನನ್ನ ಮುಂದೆನೇ ಒಂದು ಜೀಪ್ ಹೋಯ್ತು ಹಿಂಗೆ ಸ್ವಲ್ಪ ದೂರದಲ್ಲಿ, ಅದಕ್ಕೂ ಸ್ವಲ್ಪ ಮುಂದೆ ಜೀಪ್ಗಿಂತ ಸ್ವಲ್ಪ ಮುಂದಕ್ಕೆ ಒಬ್ಬ ಮನುಷ್ಯ ಹೋಗ್ತಾ ಇದ್ದ. ಜೀಪಿಂದ ಇಬ್ಬರು ಪೊಲೀಸ್ನವರು ಧಡಾರ್ ಅಂತ, ಅಂದರೆ ಸಿವಿಲ್ ಡ್ರೆಸ್ಸಲ್ಲಿ ಧಡಾರ್ ಅಂತ ಜಂಪ್ ಮಾಡಿ ಇಳಿದ್ರು ಜೀಪಿಂದ. ಮಾಮೂಲಾಗಿ ಇಳಿಯೋ ರೀತಿಯಲ್ಲಿ ಜಂಪ್ ಮಾಡಿ ಇವನು ಕತ್ ಮೇಲೆ ಹೋಗಿ ರಪ್ಪನೇ ಏಟ್ಬಿಟ್ರು. ದರ ದರ ಹೇಳ್ಕೊಂಡು ಜೀಪಲ್ಲಿ ಹಾಕ್ಕೊಂಡೆ. ಇದೆ ಬಂಧನ, ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಬಂಧನ. ಕಾಯ್ದೆ ಓದಿ ಹಿಂಗಲ್ಲ ರೀ ಹಿಂಗಲ್ಲ ರೀ ಅಂತ ನಿಮ್ಗೆ ಎಲ್ಲ ಭಾಷಣ ಮಾಡ್ತಾ ಇದ್ದೀನಿ, ಕಣ್ಣಲ್ಲಿ ನೋಡಿದ್ದಿದ್ದು. ಬಂಧಿಸುವ ರೀತಿ ಪ್ರಕ್ರಿಯೆ ಏನದು, ಆ ವ್ಯಕ್ತಿಯ ಮೂಮೆಂಟ್ಗೆ ತಡೆ ಹಾಕ್ತೀವಿ, ಅವನ ಮೈ ಮೇಲೆ ಅಗತ್ಯ ಬಿದ್ದರೆ ಕೈ ಹಾಕಿ ಅವನನ್ನು ನಿನ್ನನ್ನು ಬಂಧಿಸಿದ್ದೇನೆ ಅಂತ ತಿಳಿಸ್ಬೇಕು. ನೀವು ಹೊಡೆದು ತಿಳಿಸಿದ್ರೆ ಅವನಿಗೆ ಏನು ತಿಳಿಸ್ಲೇ ಇಲ್ಲ, ಜೀಪಲ್ಲಿ ತುರುಕೊಂಡು ಕರ್ಕೊಂಡು ಹೋದರು. ಈ ಸೀಸನ್ಡ್ ಕ್ರಿಮಿನಲ್ಸ್ ಅಂತೀವಿ ಇವ್ರಿಗಿವೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಬಿತ್ತು ಏಟು ಅಂದರೆ ಗಾಂಜಾ ಮಾರೋ ಕೇಸಲ್ಲಿ ನಾನು ಸಿಕ್ಕೊಂಡಿದ್ದೀನಿ ಅಂತ, ಇನ್ನೊಂದು ಸರಿ ಏಟು ಬಿತ್ತು ಅಂದರೆ ಇನ್ನೇನೋ ಕಳ್ಬಟ್ಟಿ ಕೇಸ ಅಂತ ಸೀಸನ್ಡ್ ಕ್ರಿಮಿನಲ್ಸ್ನ ಆ ರೀತಿ ಡೀಲ್ ಮಾಡ್ತಾರೆ. ಎಲ್ಲರೂ ಹಂಗೆ ಡೀಲ್ ಮಾಡೋಕ್ಕಾಗಲ್ಲ, ಆದರೂ ಕೂಡ ಅವ್ರ ದೌರ್ಜನ್ಯ ಯಾವ ಮಟ್ಟಕ್ಕೆ ಹೋಗ್ಬೋದು ಎಷ್ಟೋ ಸಾರಿ ಅಂದರೆ ಈ ರೀತಿಯೂ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಏನಂತ, ಬಂಧಿಸುವಾಗ ಅವನಿಗೆ ನಿನ್ನನ್ನು ಬಂಧಿಸಿದ್ದೀನಿ ಅಂತ ಮಾಹಿತಿ ನೀಡಬೇಕು. ಯಾತಕ್ಕಾಗಿ ಬಂಧಿಸ್ತಾ ಇದ್ದೀನಿ ಅದು ಗೊತ್ತಾಗಬೇಕಲ್ಲ. ಹಾಂ, ನಿನ್ನನ್ನು ಬಂಧನದಲ್ಲಿ ಇಟ್ಟಿದ್ದೀನಿ ಕಣ್ರಿ ಅನ್ನ, ಯಾತಕ್ಕಾಗಿ ಬಂಧಿಸ್ತಾ ಇದ್ದೀನಿ ಆ ಮಾಹಿತಿ ನೀಡಬೇಕು. ನೋಡಪ್ಪ, ನಿನ್ನ ಮೇಲೆ ಒಂದು ಗುರುತರವಾದ ಆರೋಪ ಬಂದಿದೆ, ಆ ಆರೋಪದ ತನಿಖೆ ಸಂಬಂಧವಾಗಿ ನಿನ್ನನ್ನು ಬಂಧಿಸ್ತಾ ಇದ್ದೀನಿ. ಈಗ ನಿನ್ನನ್ನು ಬಂಧಿಸ್ತೆ, ನಿಮ್ಮ ಮನೆಯಿಂದ ಹೊರಟಿದ್ರಿ ಅಂಗಡಿಗೆ, ಅಂಗಡಿಗೆ ಹೋಗಿದ್ದವ್ರನ್ನ ಪೊಲೀಸ್ನವ್ರು ಅಂಗಡಿ ಬಾಗಿಲಲ್ಲಿ ನಿಮ್ಮನ್ನು ಬಂಧಿಸಿ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಮನೆಯವ್ರಿಗೆ ಏನು ಗೊತ್ತಾಗಬೇಕು? ಬೆಳಗ್ಗೆ ಹಾಲು ತೊಗೊಬರ್ತೀನಿ ಅಂತ ಹೋದ, ತರಕಾರಿ ತರ್ತೀನಿ ಅಂತ ಹೋದ, ಇನ್ನೂ ಬರಲಿಲ್ವಲ್ಲಪ್ಪ ಅಂತ ಇರ್ತಾರೆ, ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಅದಕ್ಕೆ ಹೇಳುತ್ತೆ, ಯಾವುದೇ ವ್ಯಕ್ತಿಯನ್ನು ಬಂಧಿಸಿದ ಕೂಡಲೇ ಅವನಿಗೆ ಮಾಹಿತಿ ಕೊಟ್ಟಿದ್ದಲ್ಲದೆ ಅವನ ಹತ್ತಿರದ ಬಂಧುಗಳಿಗೆ ಅಥವಾ ಅವನ ಹಿತೈಷಿಗಳಿಗೆ ಅವನೇ ಕೇಳಬೇಕು, ನಿನ್ನ ಹತ್ರದ ಬಂಧುಗಳು ಯಾರಪ್ಪ ಇದ್ದಾರೆ ಇಲ್ಲಿ? ನಮ್ಮ ಅಣ್ಣ ಇದ್ದಾನೆ ಸರ್, ನಮ್ಮ ಅಪ್ಪ ಇದ್ದಾರೆ, ನನ್ನ ತಂಗಿ ಇದ್ದಾಳೆ, ಏನಾದ್ರು ಹೇಳ್ಬೋದು ನೀವು. ಇವ್ರು ಯಾರು ಇಲ್ಲ, ನಮ್ಮ ನೆಂಟರು ಯಾರು ಇಲ್ಲ ಈ ಊರಲ್ಲಿ, ನನಗೆ ನಮ್ಮ ಹಿತೈಷಿ ಇಂಥ ಕಡೆ ನಾನು ಕೆಲಸ ಮಾಡ್ತೀನಿ, ನಮ್ಮ ಮಾಲೀಕ ಇದ್ದಾನೆ. ಅಂಥ ಅವ್ರಿಗೆ ಇವನನ್ನು ಇಂಥ ಪ್ರಕರಣದಲ್ಲಿ ಇಂಥ ಪೊಲೀಸ್ನವರು ಬಂಧಿಸಿದ್ದಾರೆ ಅಂತ ತಿಳಿಸ್ಬೇಕು,
1: ಮಾಹಿತಿ ಕೊಡಬೇಕು.
0: ಕೊಡಲೇಬೇಕು, ಕೊಡದೆ ನೀವು ಬಂಧಿಸಿದ್ರೆ ಈಗ ಮನೆ ಭಯ ಪಡ್ಕೋತಾ ಇರಬೇಕಾಗುತ್ತೆ. ಏನಂತ, ಬೆಳಿಗ್ಗೆ ಹಾಲು ತರ್ತೀನಿ ತರಕಾರಿ ತರ್ತೀನಿ ಅಂತ ಹೋದ ನೀನು ಬರಲಿಲ್ವಲ್ಲ ಅಂದರೆ ನಂಗೇನು ಗೊತ್ತಾಗಬೇಕು ಅಲ್ವೇ? ಅಂದರೆ ವ್ಯಕ್ತಿ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ ಎಷ್ಟು ಮೌಲ್ಯಯುತವಾದದ್ದು ಅಂದರೆ ಅದನ್ನು ಕಸಿದುಕೊಳ್ತಾ ಇದ್ದಾರೆ. ಕಸಿದುಕೊಳ್ಳೋ ಕಾನೂನಲ್ಲಿ ಅವಕಾಶ ಇದೆ, ಆದರೆ ಅದನ್ನು ಕಸಿದುಕೊಳ್ಳೋ ಪೂರ್ವದಲ್ಲೇ ಮಾಹಿತಿ ಯಾರಿಗೆ ಕೊಡಬೇಕು? ನೆಕ್ಸ್ಟ್ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸ್ಬೇಕು. ಆಗಲೇ ಹೇಳಬೇಕು, ನೀನು ವಕೀಲರ ಸಹಾಯ ಪಡ್ಕೋಬಹುದು ವಿಚಾರಣೆ ಮುನ್ನಾನೆ. ನೀನು ಈಗಲೇ ಬೇಕಾದ್ರೂ ವಕೀಲರನ್ನ ಕರೆಸ್ಕೊಂಡು ವಕೀಲರನ್ನ ಕೇಳಿ ನೀನು ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದನ್ನು ಅವರಿಂದ ತಿಳ್ಕೊಳ್ಳು. ತಿಳ್ಕೊಂಡು ನೀನು ವಿಚಾರಣೆಗೆ ಒಳಪಡಬೇಕು. ಬೇಕಾಬಿಟ್ಟು ಅಲ್ಲಿ ಕುತ್ಕೊಂಡು ಲಾಠಿ ತೊಗೊಂಡು ಹೊಡೆದ ಅಂದರೆ ಇವನೇನೋ ಹೇಳ್ದ ಅನ್ನೋದು ಆರೋಪಿಯ ಸ್ವಇಚ್ಛಾ ಹೇಳಿಕೆ ಅಂತ ಬರ್ಕೊಡೋದಿವ್ರು, ಅವನೇ ಸ್ವಂತ ಇಚ್ಛೆ ಮೇಲೆ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳಿಕೆ ಕೊಟ್ಬಿಡೋದು. ಇದಲ್ಲ ಅವ್ರ ಕಾನೂನು ಇರೋದು, ನಿಯಮ ಏನು ಅಂದರೆ ನೀನು ವಕೀಲರನ್ನು ಕನ್ಸಲ್ಟ್ ಮಾಡ್ಬೋದು. ಈಗ ಎಲ್ಲಿವರೆಗೂ ಇದೆ ಅಂದರೆ, ನೀವು ತನಿಖೆ ಮಾಡ್ತಾರಲ್ಲ ಪೊಲೀಸ್ನವರು, ಸ್ವಲ್ಪ ಸೇಫ್ ಡಿಸ್ಟೆನ್ಸಲ್ಲಿ ಅವ್ರ ವಕೀಲ ನಿಂತು ನೋಡ್ತಾ ಇರ್ಬೋದು. ಸೊ ನೀವು ಯಾವುದೋ ಕ್ಲೋಸ್ ಡೋರಲ್ಲಿ ಹೆಚ್ಚಾಗಿ ಏನು ಮಾಡ್ತಾರೆ ಗೊತ್ತೆ, ಊರ ಆಚೆಗೆ ಸಿ ಎ ಆರ್ ಅಂತ ಇರುತ್ತೆ, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಅಂತ, ಯಾವುದಾದ್ರು ರಿಸರ್ವ್ ಪೊಲೀಸ್ನವರು ಅಂತೀವಲ್ಲ ನೋಡಿ, ಅಂಥವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಅಲ್ಲಿ ಪೊಲೀಸ್ ಚಟುವಟಿಕೆ ಏನೂ ಇರೋದಿಲ್ಲ ಹೆಚ್ಚಾಗಿ. ಎಲ್ಲೋ ಗಲಾಟೆ ಆದಾಗ ಒಂದು ವ್ಯಾನಲ್ಲಿ 50 ಜನ 60 ಜನ ಪೊಲೀಸ್ನವ್ರು ಬರ್ತಾರೆ, ಲಾಠಿ ಚಾರ್ಜ್ ಮಾಡೋದು, ಲಾಠಿ ಚಾರ್ಜು ಓಡಿಸೋದು ಅಷ್ಟೇ. ಅದು ಬಿಟ್ಟರೆ ಅಲ್ಲೇನು ಪೊಲೀಸ್ ಸ್ಟೇಷನ್ ನಡೆಯೋ ಚಟುವಟಿಕೆ ನಡೆಯಲ್ಲ. ಅಲ್ಲಿ ಸಾಕಷ್ಟು ಕೊಠಡಿಗಳಿರುತ್ತೆ, ಅಲ್ಲಿ ಆ ಕೊಠಡಿಗೆ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ತನಿಖೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇವನ್ನ ಅಲ್ಲಿ ಲಾಯರ್ ಬಂದು ನಿಂತ್ಕೋಬಹುದಾ? ಲಾಯರ್ ಗೊತ್ತಾದರೆ ಇಂಥ ನಮ್ಮ ಕಕ್ಷಿಗಾರ, ಇಂಥ ಪ್ರಕರಣದ ಆರೋಪಿ, ಅವನ್ನ ತನಿಖೆಗೆ ಒಳಪಡಿಸ್ತಾರೆ ಎಂದಾಗ ನಾನು ಹೇಳ್ತೀನಿ, ನಮ್ಮ ಕಕ್ಷಿಗಾರ ಅವನ್ನ ನೀವು ತನಿಖೆಗೆ ಒಳಪಡಿಸಿ, ನಾನು ಬೇಡ ನೋಕ್ಕಾಗಲ್ಲ. ಆದರೆ ಸೇಫ್ ಡಿಸ್ಟೆನ್ಸ್, ಅವ್ನು ಪಕ್ಕ ಬಂದು ಕೂತ್ಕೊಳ್ಳಲ್ಲ, ನನ್ನ ತೊಡೆ ಮೇಲೆ ಅವ್ನು ಕೂರಿಸ್ಕೊಳಕ್ಕೆ ಅವಕಾಶ ಇಲ್ಲ. ಆದಷ್ಟು ಸೇಫ್ ಡಿಸ್ಟೆನ್ಸಲ್ಲಿ ನಾನಿದ್ದು ನೀವು ಯಾವ ತನಿಖೆ ಕ್ರಮ ಜರುಗಿಸ್ತೀರಿ ಅನ್ನೋದನ್ನು ನಾನು ನೋಡಬೇಕು. ನಿಮ್ಗೆ ಸುಮ್ಮನೆ ಒಂದು ಮಾಹಿತಿಗೋಸ್ಕರ ಹೇಳ್ತೀನಿ, ಕೇಳಿದ ಪ್ರಶ್ನೆ ಕೇಳ್ತಾರೆ, ಕೇಳಿದ ಪ್ರಶ್ನೆ ಕೇಳ್ತಾರೆ. ಸೇಫ್ ಡಿಸ್ಟೆನ್ಸಲ್ಲಿ ಇದ್ದು ನೋಡಿದ್ದೀನಿ ನಮ್ಮ ಕಕ್ಷಿಗಾರನ್ನ ತನಿಖೆ ಮಾಡ್ತಾ ಇದ್ದದ್ದನ್ನು. ಅಂಥ ಗಂಭೀರವಾದ ಪ್ರಕರಣಗಳಲ್ಲಿ ನಾನು ಸ್ವಲ್ಪ ಆಚೆಗೆ ನಿಂತ್ಕೊಂಡಿದ್ದೆ.

ಒಂದು ಊರಾಚೆಯವರು ಹೋಟೆಲ್ ರೂಮ್ ತಗೊಂಡ್ರು ಪೊಲೀಸ್ನವರು. ಆ ಹೋಟೆಲ್ ರೂಮ್ ಒಳಕ್ಕೆ ಇವನ್ನ ಕರ್ಕೊಂಡೋದ್ರು. ಆ ಗಾಜಿನ ಕಿಟಕಿಗಳಿದೆಯಲ್ಲ, ಆ ಗಾಜಿನ ಕಿಟಕಿ ಪಕ್ಕದಲ್ಲಿ ನಾನು ನಿಂತ್ಕೊಂಡು ನೋಡ್ತಲೇ ಇದ್ದೆ. ನಾನು ನೋಡ್ತಾ ಇದ್ದೀನಿ, ಇಲ್ಲ ಇವರು ಸೇಫ್ ಡಿಸ್ಟೆನ್ಸ್, ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಫೋಟೋ ಹಾಕ್ಕೊಂಡಿದ್ದೆ, ನನ್ನ ಬ್ಯಾಂಡ್ ಇತ್ತು, ನನ್ನ ಗುರ್ತಿತ್ತು, ನಾನು ಬಾ ಕಿಟಕಿ ಹಚ್ಚಿ ನಿಂತ್ಕೊಂಡೇ ನೋಡ್ತಾ ಇದ್ದೆ. ಕೇಳಿದ್ದೇನೆ ಹೆಂಗೆ ಕೇಳ್ತಾರೆ ಅವ್ರ ಬಗ್ಗೆ, ತಿರುಗಿಸಿ ಮುರುಗಿಸಿ ಕೇಳ್ತಾರೆ ಅಂತ ಇರಲ್ಲ, ಆ ಥರ ಕೇಳಿ ಅವನಿಗೆ ತಲೆ ಕೆಟ್ಟ ಉಡಬೇಕು. ಮನೆಗೆ ಅವನನ್ನು ಆಯ್ತು ಬಿಡ್ರಿ, ನಾನೇ ಮಾಡಿದ್ದು ಹೋಗ್ರಿ, ಆ ಥರ ಆ ಇಂಟ್ರೋಗೇಷನ್. ಅದಕ್ಕೇನೋ ತನಿಖೆ ಅಂತ, ತನಿಖೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ಪೂರ್ವಭಾವಿಯಾಗಿ ನೀವು ವಕೀಲರನ್ನು ಕೇಳ್ಕೋಬೋದು. ಅಂದರೆ ಏನು ಮಾತಾಡಬೇಕು, ಏನು ಬಿಡಬೇಕು, ಪೊಲೀಸ್ನವ್ರ ಮುಂದೆ ಏನು ಹೇಳಬೇಕು, ಏನು ಹೇಳಬಾರ್ದು ಅನ್ನೋದನ್ನು ಇವ್ರ ಹತ್ರ ಕೇಳಿ ತಿಳ್ಕೊಬಹುದು. ಮತ್ತು ವಕೀಲರು ಕೂಡ ಸೇಫ್ ಡಿಸ್ಟೆನ್ಸ್ ಅಲ್ಲಿ ಇದ್ದು ತನಿಖೆ ಕ್ರಮವನ್ನ ಗಮನಿಸ್ತಾ ಇರಬಹುದು. ಈ ತನಿಖೆ ಎಷ್ಟೊತ್ತವರೆಗೂ ನಡೆಯುತ್ತೆ? 15 ದಿನ ನಡೆಯುತ್ತ ತನಿಖೆ. ಹಾ, ಈಗ ನೋಡಿ, ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ದಾರೆ 24 ಗಂಟೆಯ ಒಳಗೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂಧಿಸಿದಿರಿ, ನಾಳೆ ಬೆಳಗ್ಗೆ 8 ಗಂಟೆ ಒಳಗೆ ಅವನನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಬೇಕು. ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಯ ಒಳಗೆ. ಯಾವುದು ಬೇರೆ ಊರಲ್ಲಿ ಬಂಧಿಸಿದ್ರಿ? ಚಾಮರಾಜನಗರದಲ್ಲಿ. ಮೈಸೂರವ್ರಿಗೆ ಕರ್ಕೊಂಬರೋಕ್ ಟೈಮ್ ಬೇಕಲ್ವಾ, ಅದಕ್ಕೊಂದು 5-6 ಗಂಟೆ ಹೋಯ್ತು. 5-6 ಗಂಟೆ ಕಳೀರಿ, 30 ಗಂಟೆ. ಸೊ ಎಲ್ಲಿಂದ ಎಲ್ಲಿ ಕರ್ಕೊಂಬರ್ಬೇಕಾ ಡಿಸ್ಟೆನ್ಸಿನ ಟೈಮ್ ಕಳೆದು ಉಳಕ್ಕೆ 24 ಗಂಟೆ ಒಳಗಡೆ ಅವನ್ನ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಲೇಬೇಕು. ಏನು ಉದ್ದೇಶ ಇದು? ಪೊಲೀಸ್ ಪ್ರಕರಣ ನಡೆದಿದೆ, ಪೊಲೀಸ್ನವ್ರಿಗೆ ಅವನ್ನ ಅರೆಸ್ಟ್ ಮಾಡೋ ಅಧಿಕಾರ ಇದೆ, ಪೊಲೀಸ್ನವ್ರು ಅವನ್ನ ವಿಚಾರಣೆ ಮಾಡೋಕೆ ಅವಕಾಶ ಇದೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ವಿಚಾರಣೆ ಮಾಡೋ ಬೇಡ ಅನ್ಲಿಲ್ಲ, ನೀವು ವಿಚಾರಣೆ ಮಾಡಿದೆಯಲ್ಲ ಈಗಾಗಲೇ, ಈಗ ನೆಕ್ಸ್ಟ್ ನ್ಯಾಯಾಧೀಶರ ಮುಂದೆ ಹಾಜರು ಮಾಡು, ನ್ಯಾಯಾಧೀಶರಿಗೆ ಮಾಹಿತಿ ಕೊಡು, ಯಾವ ವ್ಯಕ್ತಿನ ಯಾವ ಪ್ರಕರಣದಲ್ಲಿ ಯಾವತ್ತು ಬಂಧಿಸಿದ್ದೀಯಾ, ಆ ಬಂಧಿಸಿದ ನಂತರ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದೀಯಾ. ಅದಕ್ಕೆ ಸಮಾಧಾನಕರವಾದ ಉತ್ತರ ಬಂದ ಮೇಲೆ ನ್ಯಾಯಾಧೀಶರು ಕೇಳ್ತಾರೆ ಅವನ್ನ, ನಿನ್ನನ್ನು ಯಾವಾಗಪ್ಪ ಬಂಧಿಸಿದ್ರು, ನೀನು ಬರ್ಕೊಂಬಂದಿದ್ದು ರಿಮಾಂಡ್ ಅಪ್ಲಿಕೇಶನಲ್ಲಿ ನಿನ್ನ ಟೈಮೆಲ್ಲ ಕರೆಕ್ಟಾಗಿ ಬರ್ಕೊಂಬಂದ್ಬಿಡ್ತೀಯ. ಪೊಲೀಸ್ ಸ್ಟೇಷನ್ಲಿ ರೈಟರು ಅಂತ ಇರ್ತಾರೆ, ಅವ್ರಿಗೆ ಬರೀ ಅರ್ಜಿ ಬರೆಯೋದೇ ಕೆಲಸ, ಅದನ್ನು ತೊಗೊಂಡು ಬಂದ್ಬಿಡೋದಲ್ಲ. ಇವನ್ನೇ ಕೇಳ್ತಾರೆ ಯಾವಾಗಪ್ಪ ಬಂದಿಸಿದ್ರು, ಮೊದಲೇ ತಯಾರಿ ಮಾಡಿರ್ತಾರೆ, ಹಿಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೌದು ನಿಮಗೇನಾದ್ರು ತೊಂದರೆ ಕೊಟ್ರ ಪೊಲೀಸ್ನವರು? ಇಲ್ಲ ಸ್ವಾಮಿ, ಏನು ತೊಂದರೆ ಕೊಟ್ಟಿಲ್ಲ. ಅವನು ಏನಾದ್ರು ತೊಂದರೆ ಕೊಟ್ಟರು ಅಂದರೆ ಇಮಿಡಿಯೇಟ್ಲಿ ಏನು ತೊಂದರೆ, ಯಾರಿಂದ ತೊಂದರೆ ಆಯಿತು, ಇಟ್ಕೊಂಡೋಗಿ ಇವನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಿ ವರದಿ ಎತ್ಕೊಂಡು ಬಾ, ಇವೆಲ್ಲ ಶುರುವಾಗುತ್ತೆ ಪ್ರಕ್ರಿಯೆ. ಇವನು ಹೇಳಿದ ಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್, ವ್ಯಕ್ತಿನ ಅರೆಸ್ಟ್ ಮಾಡಿದ್ದೀರಿ, ಬಂಧಿಸಿದ್ದೀರಿ, 24 ಗಂಟೆ ಒಳಗೆ ಅವನ ಬಂಧನ ಪ್ರಕ್ರಿಯೆ ಆಗಿ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದೀರಿ. ಈಗ 2 ಆಪ್ಷನ್ ಇದೆ, ಮುಂದಕ್ಕೇನು ಅನ್ನೋದ್ರ ಬಗ್ಗೆ 2 ಪ್ರಶ್ನೆ ಇದೆ, 2 ಉತ್ತರ. ನ್ಯಾಯಾಧೀಶರು ಹೇಳ್ಬೋದು, ಬಂಧಿಸಿದ್ದೀರಲ್ವೇನ್ರಿ, ತನಿಖೆ ಮಾಡಿದ್ದೀರಲ್ವೇನ್ರಿ, ಸರಿ ಇನ್ಯಾಕೆ ಬೇಕು ಇವನು ನಿಮಗೆ, ಪೊಲೀಸ್ ಸ್ಟೇಷನ್ಲಿ ಯಾಕೆ ಇವನ್ನ ಕೂರಿಸ್ಕೊಂಡಿರ್ಬೇಕು ನೀವು, ಪೊಲೀಸ್ ಕಸ್ಟಡಿ. ನೋಡಿ, ಇಲ್ಲಿ ವ್ಯತ್ಯಾಸ ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಪೊಲೀಸ್ ಸ್ಟೇಷನ್ಲಿ ಕೂರಿಸ್ಕೊಳ್ಳೋದನ್ನ ಪೊಲೀಸ್ ಕಸ್ಟಡಿ ಅಂತಾರೆ. ಜೈಲು, ಸೆಂಟ್ರಲ್ ಜೈಲ್ ಇದೆಯಲ್ಲ, ಅದನ್ನ ಜುಡಿಷಿಯಲ್ ಕಸ್ಟಡಿ ಅಂತಾರೆ. ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ಜುಡಿಷಿಯಲ್ ಕಸ್ಟಡಿ ಅಂದರೆ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಕಸ್ಟಡಿ, ಅದು ಇದು ಪೊಲೀಸರ ಮೇಲ್ವಿಚಾರಣೆಯಲ್ಲಿ ಕಸ್ಟಡಿ. ಇಲ್ಲಿ ನ್ಯಾಯಾಧೀಶನಿಗೂ ಅದಕ್ಕೂ ಸಂಬಂಧವಿಲ್ಲ. ಈಗ ನೀವು ಅರ್ಜಿ ಕೊಡ್ತಿರಲ್ಲ, ನೋಡಿ ಇಂಥ ಪ್ರಕರಣ ಇದು ಗಂಭೀರ ಸ್ವರೂಪದ್ದು, ಇವನ ನಿನ್ನೆ ದಿವಸ ಅರೆಸ್ಟ್ ಮಾಡಿದ್ವು, ನಾವು ತನಿಖೆ ಪ್ರಾರಂಭ ಮಾಡಿದ್ದೀವಿ, ಇವನಿಂದ ಇನ್ನೂ ಹೆಚ್ಚಿನ ಮಾಹಿತಿ ತಗೋಬೇಕು, ಇವನು ಇಂಥದಕ್ಕಾಗಿ ಉಪಯೋಗಿಸಿರ್ತಕ್ಕಂಥ ಆಯುಧ ಯಾವುದು, ಸಲಕರಣೆಗಳು ಯಾವುದು, ಯಾರ್ಯಾರು ಬೆಂಬಲ ಕೊಟ್ಟರು, ಯಾವ ಊರಿಂದ ಯಾವ ಊರಿಗೆ ಓಡೋಗಿದ್ದ, ಆ ಊರಲ್ಲಿ ಯಾರ್ಯಾರು ಇವನಿಗೆ ಬೆಂಬಲ ಕೊಟ್ಟರು, ರಾತ್ರಿ ಮಲ್ಕೊಳ್ಳೋಕೆ ಜಾಗ ಕೊಡ್ತಾರಲ್ಲ, ಗೊತ್ತಿದ್ದು ಕೂಡ. ಒಂದು ಕೊಲೆ ಪ್ರಕರಣದಲ್ಲಿ 15-20 ಆರೋಪಿಗಳು ಸೇರಿರ್ತಾರೆ, ಅಷ್ಟೆಲ್ಲ ಪ್ಲಾನ್ ಮಾಡದೆ ಆಗೋಲ್ಲ, ಸಲೀಸಾಗಿ ಹೋಗಿ ಕೊಲ್ಲೋದೇ ಬೇರೆ ವಿಷಯ. ಇಂಥ ಆರ್ಗನೈಸ್ಡ್ ಕ್ರೈಮ್ಗಳಲ್ಲಿ ಎಲ್ಲ ಥರ ಇರುತ್ತಲ್ಲ, ಅದೆಲ್ಲ ಪತ್ತೆ ಮಾಡಬೇಕು, ಇವನ ತನಿಖೆ ಮಾಡೇ ತಿಳಿಬೇಕು ನಾನು, ಇವನು ಮನೇಲಿ ಕೂತ್ಕೊಂಡು ಬಂದು ಹೇಳ್ತಾನೆ ನನಗೆ. ಅದಕ್ಕೆ ಪೊಲೀಸ್ ಕಸ್ಟಡಿಗೆ ಕೊಡಿ ಇವನನ್ನ. ಎಷ್ಟು ದಿನಕ್ಕೆ ಕೊಡ್ಬೇಕಪ್ಪ? 15 ದಿನಕ್ಕೆ ಕೊಡಿ, 5 ದಿನಕ್ಕೆ ಕೊಡಿ, 10 ದಿನಕ್ಕೆ ಕೊಡಿ. ಸೊ ಈಗ ಈ ಕ್ಷಣದವರೆಗೂ ಪೊಲೀಸ್ ಕಸ್ಟಡಿಯಲ್ಲಿದ್ದ, ಈ ಪೊಲೀಸ್ ಕಸ್ಟಡಿನ

ಇನ್ನು 15 ದಿನಕ್ಕೆ ನಮಗೆ ಕುಡಿ ಇವನ್ನ. ನಾವು ಲಾಕಪ್ಪಲ್ಲಿ ಕೂರಿಸ್ಕೋತೀವಿ, ಯಾವ್ಯಾವ ಊರಿಗೆ ಹೋಗಿದ್ದ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಎಲ್ಲೆಲ್ಲಿ ಏನೇನು ಮಾಡ್ದ ಅದ್ರ ಮಾಹಿತಿ ಎಲ್ಲ ತಗೋತೀವಿ. 15 ದಿನ ಹೆಚ್ಚುವರಿ ತನಿಖೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ. ಕೊಡಲೇಬೇಕು ಅಂತಿಲ್ಲ, ಅರ್ಜಿ ಕೊಡ್ತಾರೆ ಪೊಲೀಸ್ನವರು, ಅರ್ಜಿ ಕೊಡ್ತಾರೆ ಜಡ್ಜು, ಅದನ್ನು ಅಷ್ಟು ನೋಡ್ತಾನೆ. ಇಲ್ಲಿ ಕೊಡಬೇಕಾ ಇಲ್ವಾ ಅನ್ನೋದು ಜಡ್ಜಿನ ವಿವೇಚನೆ. ನಾನೊಂದು ಪ್ರಕರಣ ಹೇಳ್ತೀನಿ ಬಹಳ ಸುಲಭವಾದ. ಒಂದು ಬೆಂಗಳೂರಲ್ಲಿ ಅಲ್ಸೂರು ಕೆರೆ ಅಂತ ಇದೆ, ಅಲ್ಸೂರು ಕೆರೆ ಹತ್ರ ಒಬ್ಬ ಗಣೇಶ ಅಂತಕ್ಕಂಥ ಆಟೋ ಡ್ರೈವರ್ನ ಕರ್ಕೊಂಡೋಗಿ, ಇಬ್ರು ಪೀರ್ ಅಂಡ್ ಬಾಶಿತ್ ಅಂತ, ಅವರಿಬ್ರು ಅವನ ಸ್ನೇಹಿತರೆ. ಅವರು ಈ ಪೀರ್ ಅನ್ನೋನ್ಗೆ ಈ ಗಣೇಶನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಇತ್ತು. ನಿಜ ಅಂದರೆ ಆ ಗಣೇಶನ ಜೊತೆನೇ ಅನೈತಿಕ ಸಂಬಂಧ ಫಸ್ಟ್ ಆಫ್ ಆಲ್. ಶಾರದಮ್ಮ ಅಂತ ಅವನ ಬಿಟ್ಟು, ಆ ಶಾರದಮ್ಮ ಮೊದಲನೇ ಗಂಡನ ಬಿಟ್ಟು ಗಣೇಶನ ಜೊತೆ ಬಂದಿದ್ಲು. ಆ ಗಣೇಶನ ಹೆಂಡತಿ ಜೊತೆ ಈ ಪೀರ್ ಅನ್ನೋನ್ ಅನೈತಿಕ ಸಂಬಂಧ ಬೆಳೆಸ್ಕೊಂಡ. ಇವಳು ಹೇಳಿದ್ಲು, ಏ ಬೆಳಗಾದ್ರೂ ನೋಡ್ರಿ ಅವ್ನು ನಿಮ್ಮನ್ನೇ ಬೈತಾ ಇರ್ತಾನೆ ಪೀರು ಭಾಷಿತ್ತು, ಅದಕ್ಕಾಗಿ ನೀವು ಹೆಂಗಾದ್ರು ಮಾಡಿ ಗಣೇಶನೇ ಮುಗಿಸ್ಬಿಡ್ರಿ ಅಂತ. ಅಲ್ಸೂರು ಕೆರೆ ಹತ್ರ ಕರ್ಕೊಂಡೋದ್ರು ದೋಸ್ತಿ ಮಾತಾಡ್ಕೊಂಡು, ಆಟೋಲ್ಲಿ ಹತ್ಸ್ಕೊಂಡು ಬಾ ಸ್ವಲ್ಪ ಎಣ್ಣೆ ಹೊಡೆಯೋಣ ಅಂದ್ರು. ಅಲ್ಸೂರು ಕೆರೆ ದಡದಲ್ಲಿ ಏನು ದೊಡ್ಡದು ವಾಸ್ಟ್ ಕೆರೆ ಅಲ್ಸೂರು ಕೆರೆ ಅನ್ನೋದು, ಅಲ್ಲಿ ಕುತ್ಕೊಂಡ್ರು ದಡದಲ್ಲಿ ಕುಡಿಸಿದ್ರು. ಇವನು ಕುಡ್ದು ಅವನು ಕುಡಿದ್ರು, ಕುಡ್ದು ಕುಡ್ದು ಜಾಸ್ತಿ ಕುಡಿಸಿದ್ರು. ಕೊನೆಗೆ ಒಂದು ಮಫ್ಲರ್ ಹೇಳ್ಕೊಂಡಿದ್ದೆ ಹಿಂಗೆ ಕತ್ತಿಂಗೆ ಅಂಕದು ಗಣೇಶಂದು. ಆಮೇಲಿಂದ ಅವನು ಉಸಿರು ಬಿಟ್ಟ ಗೊತ್ತಾಯ್ತು, ಮಫ್ಲರ್ ಬಿಚ್ಚಿಕೊಂಡ್ರು, ಬಿಚ್ಚಿಬಿಟ್ಟಿದ್ದೆ ಇವನ್ನ ಕೆರೆ ಒಳಗೆ ತಳ್ಳಿಬಿಟ್ರು. ಪೀರಣ್ ಭಾಷೆ ತಲ್ಲಿಂದ ನಾಪತ್ತೆ. ಈ ಸಂಗತಿ ಬಂದು ಶಾರದಮ್ಮಂಗೆ ಹೇಳಿದ್ರು, ನಿನ್ನ ಗಂಡ ಗಣೇಶನ ಮುಕ್ತಾಯ ಮಾಡಿಬಿಟ್ಟಿದ್ದೀವಿ, ಇನ್ನು ನಾನು ನೀವು ನೆಮ್ಮದಿಯಾಗಿರಬಹುದು, ಬಾ ಹೋಗೋಣ. ಈ ಸತ್ಯಗಾಲ ಅಂತ ಇದೆ ಕೊಳ್ಳೆಗಾಲದ ಹತ್ರ, ಇದು 1985 ಕೇಸು. ನಾನು ಹೇಳ್ತಾ ಇರೋದು, ನಾನು 84 ಲಾಯರ್ ಆಗಿದ್ದು, 85 ಪ್ರಕರಣ ಇದು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಅಲ್ಲಿ ಸತ್ಯಗಾಲ ಬ್ರಿಡ್ಜ್ ಹತ್ರಕ್ಕೆ ಅಲ್ಲೊಂದು ದರ್ಗಾ ಇದೆ, ಮುಸ್ಲಿಮ್ಸ್ ಹೋಗುವಂಥ ದರ್ಗಾ. ದರ್ಗಾಕ್ಕೆ ಹೋಗೋಣ, ದುವ ಮಾಡ್ಕೊಂಬರೋಣ, ದುವ ಅಂದರೆ ಆಶೀರ್ವಾದ ಪಡ್ಕೊಂಬರೋಣ ಅಂತ. ಅದಕ್ಕೇನೋ ಬೆಂಗಳೂರಿಂದ ತಿಂಡಿ ಗಿಂಡಿ ಕಟ್ಸ್ಕೊಂಡು ಇವಳು ಕೂರಿಸ್ಕೊಂಡ್ರು ಶಾರದಮ್ಮನ್ನ. ಪೀರ್ ಅನ್ನೋನು ರಿಕ್ಷಾ ಓಡಿಸ್ತಾ ಇದ್ದ, ಭಾಷಿತ್ ಅನ್ನೋನು ಹಿಂದ್ಗಡೆ ಸೀಟಲ್ಲಿ, ಅವ್ಳ ಮಗುನು ಕರ್ಕೊಂಡಿದ್ರು. ಮಗು ಅಂದರೆ ಯಾವುದೋ ಗಣೇಶನ ಮಗು ಅಲ್ಲ, ಇನ್ನು ಹಿಂದಕ್ಕೆ ಹೋಗಿ ತಿನ್ಬೇಕಾದ್ರೆ ಅವ್ರ ಮಗುನ ಏನೋ ಬಿಡಿ, ಅದ್ರ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು. ಇದಿಷ್ಟು ಆದ್ಮೇಲಿಂದ ಇಲ್ಲಿ ಕರ್ಕೊಬಂದ್ಬಿಟ್ಟು ಸತ್ಯಗಾಲ ಬ್ರಿಡ್ಜಿಂದ ಆ ಮಗುನೂ ತಳ್ಳಿಬಿಟ್ರು ಕೆಳಕ್ಕೆ, ತಾಯಿನೂ ತಳ್ಳಿಬಿಟ್ರು. ಈ ಮಗು ಹೋಗಿ ಒಂದು ಪೊದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ತಾಯಿ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು. ಹೆಂಗೆ ಈ ಮಗು ಯಾರೋ ಅಲ್ಲಿ ಶೌಚಕ್ಕೆ ಬರ್ತಾರಲ್ಲ ಬೆಳಗಿನ ಹೊತ್ತು ಅಂತ ಅವ್ರ ಕೈಗೆ ಸಿಕ್ತು. ಆ ಮಗುನ ಕೇಳಿದ್ರು ಪ್ರಶ್ನೆಗಳು, ಯಾರು ನೀನು, ಅವನು ಇಂಥದ್ದು ಅಂತ ಮಗು ಹೆಸರು ಹೇಳಿ, ನಿಮ್ಮ ಅಪ್ಪನ ಹೆಸರೇನು, ಗಣೇಶ ಅಂತ, ಎಲ್ಲಿದೆಯಾ ನೀನು, ಇಂಥ ಕಡೆ, ನಮ್ಮ ಅಜ್ಜಿ ಮನೆ ಇಂಥ ಕಡೆ. ಗಣೇಶ ನಿಜವಾಗ್ಲೂ ಇವ್ರ ಅಪ್ಪ ಅಲ್ಲ, ನಮ್ಮ ಅಪ್ಪನೇ ಬಂದು ಆ ಮಗು ಇನ್ನೊಂದು ಸೇರಿಸ್ತಾ, ನಮ್ಮ ಅಪ್ಪ ನಮ್ಮಮ್ಮನ್ನ ನನ್ನ ಈ ಬ್ರಿಡ್ಜ್ ಮೇಲಿಂದ ಕೆಳಗೆ ತಳ್ಳಿಬಿಟ್ಟ ಅಂತ. ಅವರಪ್ಪ ಬಂದೇ ಇಲ್ಲ, ಸತ್ತ ಆಗಿತ್ತು 15 ದಿನ ಆಗಿತ್ತು ಆಗಲೇ ಅವರು, ಅವರಪ್ಪ ಇವನು ಅಂದ್ಬಿಟ್ಟ ಹುಡುಗ ಅಂದ. ಅದನ್ನು ಅಷ್ಟು ರೆಕಾರ್ಡ್ ಮಾಡಿಕೊಂಡು ಈ ಪ್ರಕರಣ ಕೋರ್ಟಿಗೆ ಬಂತು. ಕೋರ್ಟಲ್ಲಿ ಈಗ ನಾನು ಕೇಳ್ತಾ ಇರೋದೇನು, ಈ ಪೀರಣ್ ಭಾಷಿತ್ ಇಬ್ಬರೂ ರಿಮಾಂಡ್ ಮಾಡಬೇಕಾ, ಹೆಚ್ಚುವರಿ ತನಿಖೆಗಾಗಿ ಅವ್ರ ಕಸ್ಟಡಿ ಕೊಡಬೇಕಾ ಪೊಲೀಸ್ನವ್ರ ಕಸ್ಟಡಿಗೆ. ನೋಡಿ ಇವ್ರು ಕೊಟ್ಟರೋ ಕೇಸ್ ಡೈರಿ ರೆಕಾರ್ಡ್ಸ್ ಪ್ರಕಾರ ಎಲ್ಲ ಆಯಿತು, ಇವ್ರು ಇವ್ರಿಗೆ ಅನೈತಿಕ ಸಂಬಂಧ ಇತ್ತು, ಇವ್ರು ಬಂದು ಶಾರದಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ಲು, ಈ ಗಣೇಶ ತುಂಬ ತಗಾದೆ ಮಾಡ್ತಾನೆ ನಿಮ್ಮ ಜೊತೆ ನಾನು ಓಡಾಡಿದ್ರೆ ಅವನ್ನ ಮುಗಿಸಿ ಅಂತ ಕೇಳ್ಕೊಂಡಿದ್ಲು, ಇದೆಲ್ಲಾನು ಆಯಿತು. ಒಂದಿನ ಇವ್ರು ಕರ್ಕೊಂಡು ಹೋದ್ರು ರಿಕ್ಷಾಲ್ಲಿ, ಅಲ್ಲಿ ಹೋಗಿ ಹೆಂಡ ಕುಡಿಸಿದ್ರು, ಕತ್ತಿಗೆ ಮಫ್ಲರ್ ಹಾಕಿ ಕಟ್ಟಿ ಜೀವ ತೆಗೆದ್ರು, ಆ ಮಫ್ಲರ್ ಬಿಚ್ಚಿಕೊಂಡು ಅವನ್ನ ಅಲ್ಸೂರು ಕೆರೆಯಲ್ಲಿ ತಳ್ಳಿಬಿಟ್ರು. ಈಗ ಇನ್ನೇನು ತನಿಖೆ ಮಾಡಬೇಕು, ಇಷ್ಟು ಮಾಹಿತಿ ಸಿಕ್ಕಿದೆಯಲ್ಲ. ಆ ಪೊಲೀಸ್ನವ್ರು ಏನಂದ್ರು ಕೋರ್ಟಲ್ನಲ್ಲಿ, ಆ ಮಫ್ಲರ್ ಅಲ್ಲೆಲ್ಲ ಬಿಸಾಕಿರ್ತಾರಲ್ಲ ಸರ್, ಅದು ರಿಕವರಿ ಮಾಡಬೇಕು ಅಂತ ನಕ್ಬಿಟ್ರು ಮ್ಯಾಜಿಸ್ಟ್ರೇಟ್. ಅಲ್ರಿ, ಕೊಲೆ ಆಗಿ 1.5 ತಿಂಗಳ ಮೇಲೆ ಆಗಿದ್ದೆ, ಅವತ್ತೇ ಮಫ್ಲರ್ ಕತ್ತಿಂದ ಬಿಚ್ಚಿಬಿಟ್ರು, ಬಿಚ್ಚಿ ಬಿಸಾಕಿದ್ರು, ಆ ಮಫ್ಲರ್ ಅಲ್ಲೇ ಕೂತ್ಕೊಂಡಿರ್ತದೇನ್ರಿ 1.5 ತಿಂಗಳ ಕಾಲ, ನೀವು ಅದನ್ನು ರಿಕವರಿ ಮಾಡಕ್ಕೆ ಹೋಗ್ಬೇಕೇನ್ರಿ? ನೋ ರಿಜೆಕ್ಟೆಡ್. ನಿನ್ನ ತನಿಖೆ ಮುಖಾಂತರ ಏನೇನು ಮಾಹಿತಿ ಪಡಿಬೇಕೋ ಅಷ್ಟು ಮಾಹಿತಿ ಈಗಾಗಲೇ ಪಡೆದಿದ್ದೀಯಾ, ಇನ್ನು ಹೆಚ್ಚುವರಿ ನೀನು ಕೂರಿಸ್ಕೊಂಡು ತನಿಖೆ ಮಾಡೋ ಅಗತ್ಯ ಏನೂ ಇಲ್ಲ, ಒಳ್ಳೇ ಇಲ್ಲ. ಪೊಲೀಸ್ನವರು ಕಳಿಸಿ ಜುಡಿಷಿಯಲ್ ಕಸ್ಟಡಿ, ಜುಡಿಷಿಯಲ್ ಅಂದರೆ ಸೆಂಟ್ರಲ್ ಜೈಲಿಗೆ ಕಳಿಸಿ, ಸೆಂಟ್ರಲ್ ಜೈಲಲ್ಲಿ ಅವನಿರ್ತಾನೆ, ನೀವು ದೋಷಾರೋಪಣ ಪತ್ರ ಸಲ್ಲಿಸಿ ತನಿಖೆ ಆಗುತ್ತೆ, ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ, ಎದುರಿಸ್ತಾನೆ. ಯಾತಕ್ಕೆ ಹೇಳಿದೆ ನಾನು, ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದಾಗ ಎರಡು ಆಪ್ಷನ್ ಇದೆ, ಒಂದು ಪೊಲೀಸ್ ಕಸ್ಟಡಿಗೆ ಫರ್ದರ್ ಕೊಡ್ಬೋದು,

0: ಪೊಲೀಸ್ ಕಸ್ಟಡಿಗಲ್ಲ ಅಂದರೆ ಜುಡಿಷಿಯಲ್ ಕಸ್ಟಡಿ, ಜಡ್ಜ್ ಅವರ ನಿಯಂತ್ರಣದಲ್ಲಿ ಅವರ ಅಧೀನದಲ್ಲಿ ಸೆಂಟ್ರಲ್ ಜೈಲಲ್ಲಿ ಇರ್ತಾನೆ. ಕಳಿಸಿದ್ದಕ್ಕೆ ಎಂಟ್ರಿ ಇರುತ್ತೆ, ಈಚೆ ಕರ್ಕೊಂಬಂದಿದ್ದಕ್ಕೆ ಎಂಟ್ರಿ ಇರುತ್ತೆ, ಅವ್ನಿಗೆ ಊಟ ತಿಂಡಿ ಏನು ಕೊಡ್ತಾ ಇದ್ದಾರೆ, ಯಾರ ಜೊತೆ ಸಂಪರ್ಕ, ಎಲ್ಲ ಮಾಹಿತಿ ರೆಕಾರ್ಡ್ ಆಗಿರುತ್ತೆ. ಅಂದರೆ ಜಡ್ಜೆ ಅವ್ರ ಮನೇಲಿ ಇಟ್ಕೊಂಡು ಇವನ ಮೇಲೆ ಕಾವಲಲ್ಲಿ ನೋಡ್ಕೋತಾ ಇದ್ದಾನೆ ಅನ್ನೋ ಅರ್ಥ ಜುಡಿಷಿಯಲ್ ಕಸ್ಟಡಿ ಅಂತ. ಆರೋಪಿ ಅಂದರೆ ಬಿಟ್ಬಿಡೋದಕ್ಕಲ್ಲ, ಅಥವಾ ಆರೋಪಿ ಅಂದರೆ ಅವ್ನಿಗೆ ಶಿಕ್ಷೆನೂ ಅಲ್ಲ, ಇದು ಅದು ಜುಡಿಷಿಯಲ್ ಕಸ್ಟಡಿ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9000505319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9000505319.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಪ್ರೀತಿಯ ಜನ ಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಏಳವನ 7 ರೂಪಾಯಿ, ಗುಂಡೋ ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ.

ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಆಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈ 48 ರೂಪಾಯಿ, ದಪ್ಪು ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 14 ರೂಪಾಯಿ, ಕೋಸು 8 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 20 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸರಗೂರಿನ 9ನೇ ವಾರ್ಡಿನ ಪುಟಾಣಿ ಸನ್ವಿತರವರು ತಮ್ಮ 3ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಚಂದಿದ್ದಾರೆ. ಪುಟಾಣಿ ಸನ್ವಿತರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವವರು ತಂದೆ ಹೇಮಂತ್ ಕುಮಾರ್, ತಾಯಿ ಶಾಂತಾ, ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ಕುಟುಂಬ ವರ್ಗದವರು. ಪುಟಾಣಿ ಸನ್ವಿತರವರಿಗೆ ಆದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆದಿಸಿ ಬರೋಣ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಇಂದೇ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ

ಅವರು ಆಯುರ್ವೇದ ತಜ್ಞರು, ಡಾಕ್ಟರ್ ದಿಲೀಪ್ ಶೆಟ್ರ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಂದು ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಕೇಳುಗರ, ಇದುವರೆಗೂ ಭಾವಸಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ, ಸರಗೂರಿನ ಶ್ರೀಮತಿ ಶೋಭಾರಾಜ್ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900305319. ಮತ್ತೊಮ್ಮೆ ದೂರವಾಣಿ

ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರಾದ ದಾದಾಬಾಯಿ ನವರೋಜಿರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತದ ಹಿರಿಯ ಪುರುಷ ದಾದಾಬಾಯಿ ನವರೋಜಿರವರು ಸೆಪ್ಟೆಂಬರ್ 4, 1825 ಮುಂಬೈನಲ್ಲಿ ಜನಿಸಿದರು. ದಾದಾಬಾಯಿ ನವರೋಜಿರವರು ಬ್ರಿಟಿಷ್ ಭಾರತದ ಬಾಂಬೆಯಲ್ಲಿ ಗುಜರಾತಿ ಮಾತನಾಡುವ ಪಾರ್ಸಿ ಕುಟುಂಬದಲ್ಲಿ ಜನಿಸಿದರು. 1855 ಮುಂಬೈನ ಎಲಿಸ್ಟೋನ್ ಕಾಲೇಜಿನಲ್ಲಿ ಗಣಿತ ಮತ್ತು ನೈಸರ್ಗಿಕ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದರು. ಇಂತಹ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಭಾರತೀಯರು ಅವರಾಗಿದ್ದರು. ನಂತರ ನವರೋಜಿರವರು ಲಂಡನ್ನ ವಿಶ್ವವಿದ್ಯಾಲಯದ ಕಾಲೇಜಿನಲ್ಲಿ ಗುಜರಾತಿ ಪ್ರಾಧ್ಯಾಪಕರಾಗಿದ್ದರು. ಇವರು ಕ್ಯಾಮಾ ಮತ್ತು ಕಂ ಬಿಎ ಎಂಬ ಕಂಪನಿಯ ಪಾಲುದಾರಕರಾಗಿದ್ದರು. ಇದು ಬ್ರಿಟನ್ನಲ್ಲಿ ಸ್ಥಾಪನೆಯಾದ ಮೊದಲ ಭಾರತೀಯ ಕಂಪನಿಯಾಯಿತು. ಇವರು ಉತ್ಸಾಹ ಉದ್ಯಮಿಯಾಗಿದ್ದರು ಮತ್ತು ತಮ್ಮದೇ ಆದ ಅತಿ ವ್ಯಾಪಾರ ಕಂಪನಿಯನ್ನು ಸಹ ಹೊಂದಿದ್ದರು. ಇವರ ರಾಜಕೀಯ ಜೀವನವು 1874 ಬರೋಡಾ ಮಹಾರಾಜ ದಿವಾನರಾಗಿ ಪ್ರಾರಂಭವಾಯಿತು. ಭಾರತೀಯ ರಾಜಕೀಯ, ಸಾಮಾಜಿಕ ಮತ್ತು ಸಾಹಿತ್ಯಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ಮಂಡಿಸಲು ಇವರು 1865 ಲಂಡನ್ ಇಂಡಿಯನ್ ಸೊಸೈಟಿಯನ್ನು ರಚಿಸಿದರು. ಭಾರತೀಯ ದೃಷ್ಟಿಕೋನಗಳನ್ನು ಬ್ರಿಟಿಷ್ ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಇವರು 1867 ಪೂರ್ವ ಭಾರತ ಸಂಘವನ್ನು ಸ್ಥಾಪಿಸಿದರು. ಈ ಸಂಘವು ಅನೇಕ ಪ್ರಮುಖ ಇಂಗ್ಲಿಷ್ ಜನರ ಬೆಂಬಲವನ್ನು ಗಳಿಸಿತು ಮತ್ತು ಬ್ರಿಟಿಷ್ ಸಂಸತ್ತಿನ ಮೇಲೆ ಸ್ವಲ್ಪ ಪ್ರಭಾವ ಬೀರಲು ಸಾಧ್ಯವಾಯಿತು. ಮುಖ್ಯವಾಗಿ ಇದು ವಿವಿಧ ಭಾರತೀಯ ಪ್ರಾಂತ್ಯಗಳ ಸದಸ್ಯರನ್ನು ಹೊಂದಿರುವ ಮೊದಲ ಸಂಸ್ಥೆಯಾಗಿತ್ತು. 1885-88 ಅವಧಿಯಲ್ಲಿ ಮುಂಬೈನ ವಿಧಾನ ಪರಿಷತ್ತಿನ ಸದಸ್ಯರಾದರು. ಇವರು 1885 ಡಿನ್ಸ್ ವಾಚ್ ಮತ್ತು ಅಲನ್ ಆಕ್ಟೇವಿಯನ್ ಹ್ಯೂಮ್ನೊಂದಿಗೆ ಸ್ಥಾಪಿಸಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರಾಗಿದ್ದರು. ಗಮನಾರ್ಹವಾಗಿ ಇವರು 1892 ಹೌಸ್ ಆಫ್ ಕಾಮನ್ಗೆ ಆಯ್ಕೆಯಾದಾಗ ಬ್ರಿಟಿಷ್ ಸಂಸದರಾದ ಮೊದಲ ಏಷ್ಯನ್ ಆಗಿದ್ದರು. ಇವರು ಲಿಬರಲ್ ಪಕ್ಷದ ಪ್ರತಿನಿಧಿಯಾಗಿ ಪ್ರಿನ್ಸ್ಬರಿ ಸೆಂಟ್ರಲ್ನಿಂದ ಆಯ್ಕೆಯಾಗಿದ್ದರು. ನವರೋಜಿರವರು ಅನೇಕ ಪುಸ್ತಕಗಳು ಮತ್ತು ಪ್ರಬಂಧಗಳನ್ನು ಬರೆದಿದ್ದಾರೆ. ಆದರೆ ಅವುಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ಭಾರತದಲ್ಲಿ ಬಡತನ ಮತ್ತು ಬ್ರಿಟಿಷ್ ಅಲ್ಲದ ಆಳ್ವಿಕೆ. ಇದರಲ್ಲಿ ಅವರು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದಿಂದ ಸಂಪತ್ತು ಹೊರಹೋಗುವ ಬಗ್ಗೆ ಮಾತನಾಡಿದ್ದಾರೆ. ಬ್ರಿಟಿಷ್ ಸಂಸತ್ತಿನಲ್ಲಿದ್ದಾಗ ನವರೋಜಿರವರು ಈ ಸಂಪತ್ತಿನ ಸೋರಿಕೆ ಭಾರತೀಯರಿಗೆ ಸಮಾನ ಉದ್ಯೋಗ ಅವಕಾಶಗಳನ್ನು ನೀಡುವ ಪ್ರಯೋಜನಗಳು ಮತ್ತು ದೇಶದ ಕೈಗಾರಿಕೆಯ ಬಗ್ಗೆ ಮಾತನಾಡಿದರು. ಒಳಚರಂಡಿ ಸಿದ್ಧಾಂತದ ಕುರಿತಾದ ಅವರ ಕೆಲಸದ ಪರಿಣಾಮವಾಗಿ 1896 ಭಾರತೀಯ ವೆಚ್ಚದ ಮೇಲಿನ ರಾಯಲ್ ಆಯೋಗವನ್ನು ಸ್ಥಾಪಿಸಲಾಯಿತು. ಭಾರತದ ಮೇಲಿನ ಆರ್ಥಿಕ ಮೊರೆಗಳನ್ನು ಪರಿಶೀಲಿಸಿದ ಈ ಆಯೋಗದ ಸದಸ್ಯರಾಗಿ ನವರೋಜಿ ಸ್ವತಃ ಇದ್ದರು. ತಮ್ಮ ಅನೇಕ ಪ್ರಬಂಧಗಳು ಮತ್ತು ಭಾಷಣಗಳಲ್ಲಿ ಅವರು ತಮ್ಮ ಸೋರಿಕೆ ಸಿದ್ಧಾಂತವನ್ನು ಸಾಬೀತುಪಡಿಸಲು ಅಂಕಿಅಂಶಗಳ ದತ್ತಾಂಶವನ್ನು ನೀಡಿದರು. ಇವರು ತಮ್ಮ ಅಂಕಿಅಂಶಗಳನ್ನು ಪಾರ್ಲಿಮೆಂಟ್ ರಿಟರ್ನ್ಸ್ ಆಫ್ ಇಂಡಿಯಾ ಅಕೌಂಟ್ಸ್ ಮತ್ತು 2ನೇ ಕಸ್ಟಮ್ ವರದಿ 1858 ನಂತಹ ಅಧಿಕೃತ ಮೂಲಗಳಿಂದ ಪಡೆದು ರಾಜಕೀಯ ಅಂಕಿಅಂಶಗಳನ್ನು ತಂದ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು 1886, 1893 ಮತ್ತು 1906 ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ನವರೋಜಿರವರು ಭಾರತದ ಮೊದಲ ರಾಜಕೀಯ ಕಾರ್ಯಕರ್ತರಲ್ಲಿ ಒಬ್ಬರಾಗಿದ್ದರು. ಇವರು ಕಾಂಗ್ರೆಸ್ನಲ್ಲಿ ಮಧ್ಯಮ ನಾಯಕರಾಗಿದ್ದು ಆದರೂ ಅವರು ಭಾರತದಲ್ಲಿ ಬ್ರಿಟಿಷ್ ನೀತಿಗಳನ್ನು ತೀವ್ರವಾಗಿ ಟೀಕಿಸಿದರು. ಇವರು ಮಹಾತ್ಮ ಗಾಂಧಿ, ಬಾಲಗಂಗಾಧರ್ ತಿಲಕ್ ಮತ್ತು ಗೋಪಾಲಕೃಷ್ಣ ಗೋಖಲೆಯವರಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದರು. ಇವರು 1917 ತಮ್ಮ 91ನೇ ವಯಸ್ಸಿನಲ್ಲಿ ಬಾಂಬೆಯಲ್ಲಿ ನಿಧನರಾದರು. ದಾದಾಬಾಯಿ ನವರೋಜಿರವರನ್ನ

ಬ್ರಿಟನ್ ಮತ್ತು ಇತರೆ ದೇಶಗಳಲ್ಲಿ ಭಾರತದ ಉದ್ದೇಶವನ್ನು ಸಮರ್ಥಿಸಿಕೊಂಡು ಚತುರ ಭಾರತೀಯ ಶಿಕ್ಷಣ ತಜ್ಞ ಮತ್ತು ರಾಜಕಾರಣಿಯಾಗಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸಹ ಸ್ಥಾಪಿಸಿದ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿ ಯಾವಾಗಲೂ ಸ್ಮರಿಸಲಾಗುತ್ತದೆ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷೆ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 126 ಕುರಿತು. ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಋತುಚಕ್ರ ತಿರುಗುವುದು,
5: ಋತುಚಕ್ರ ತಿರುಗುವುದು,
4: ಕಾಲನೆದೆ ಮರುಗುವುದು,
5: ಕಾಲನೆದೆ ಮರುಗುವುದು,
4: ಮೃತನ ಮಣ್ಣಿಂದ,
5: ಮೃತನ ಮಣ್ಣಿಂದ
4: ಹೊಸ ಹುಲ್ಲು ಮೊಳೆಯುವುದು,
5: ಹೊಸ ಹುಲ್ಲು ಮೊಳೆಯುವುದು,
4: ಕ್ಷಿತಿ ಗರ್ಭ ಧರಿಸುವಳು,
5: ಕ್ಷಿತಿ ಗರ್ಭ ಧರಿಸುವಳು,
4: ಮತ್ತೆ ಉದಿಸುವುದು ಜೀವ,
5: ಮತ್ತೆ ಉದಿಸುವುದು ಜೀವ,
4: ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ,
5: ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ.
3: ಈ 140ನೆಯ ಮುಕ್ತಕದಲ್ಲಿದ್ದೀವಿ. ಹಿಂದಿನ ಮುಕ್ತಕದಲ್ಲಿ ನಿತ್ಯ ಪರಿವರ್ತನೆಯೇ ಜಗತ್ತಿನ ಸತ್ಯ ಅಂತ ಹೇಳಿದರು. ಅದನ್ನು ಮುಂದುವರಿಸ್ತಾ ಈಗ ಹೇಗೆ ಆ ಬದಲಾವಣೆಗಳು ನಮಗೆ ಕಾಣಿಸ್ಕೊಳ್ತವೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ತಾರೆ. ನಾವು ನಮ್ಮ ಹೊರ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ, ಮಧ್ಯಾಹ್ನವಾಗುತ್ತೆ, ಸೂರ್ಯ ನಮ್ಮ ನೆತ್ತಿ ಮೇಲೆ ಬಂದಿರ್ತಾನೆ, ಸಂಜೆ ಹೊತ್ತಿಗೆ ಸೂರ್ಯ ಕೆಳಗೆ ಹೋಗ್ತಾನೆ, ಆಗ ಕತ್ತಲೆ ಆವರಿಸುತ್ತೆ, ಮತ್ತೆ ಪುನಃ ಬೆಳಗ್ಗೆ ಸೂರ್ಯನ ಉದಯ, ಅಸ್ತಮಾನ, ಮತ್ತೆ ಕತ್ತಲೆ. ಸೊ ಹೀಗೆ ನಿರಂತರವಾಗಿ ಬೆಳಕು ಮೂಡುತ್ತೆ, ಬೆಳಕು ಕಡಿಮೆಯಾಗುತ್ತೆ, ಆಮೇಲೆ ಕತ್ತಲೆ ಬರುತ್ತೆ, ಕತ್ತಲೆ ಓಡ್ ಹೋಗುತ್ತೆ. ಸೊ ಹೀಗೆ ಈ ಚಕ್ರ ನಿತ್ಯ ನಡೀತಾ ಇದೆ. ನಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳನ್ನು ನಾವು ನಿತ್ಯ ಆಗುವಂತಹ ದಿನದ ವ್ಯತ್ಯಾಸಗಳಿಗೆ ಹೊಂದಿಸ್ಕೊಂಡಿದ್ದೀವಿ, ಎಲ್ಲ ಜೀವಿಗಳು ಅಷ್ಟೆ. ಹಾಗೆ ದಿನವನ್ನು ದಾಟಿದರೆ ನಾವು ಮಾಸಕ್ಕೆ ಬರ್ತೀವಿ, ಅಲ್ಲಿಂದ ಋತುಗಳಿಗೆ ಬರ್ತೀವಿ. ಆ ಋತು ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುವಂತೆ ಪ್ರಕೃತಿಯಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ಕಾಣಿಸಿಕೊಳ್ಳುವಂತೆ

ತೋರಿಸುವಂತೆ ಮಾಡುವಂತಹ ಒಂದು ಕಾಲಘಟ್ಟ. ಸೊ ನಮ್ಮ ನಿತ್ಯದ ಚಟುವಟಿಕೆಗಳಿಗೆ ನಾವು ದಿನ ರಾತ್ರಿ ಅಂತ ಹೇಗೆ ಅಂದ್ಕೊಳ್ತೀವೋ ಹಾಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡುವಾಗ ಗಿಡಗಳೆಲ್ಲ ಹೊಸ ಎಲೆಗಳನ್ನು ಧರಿಸುವಂತಹ ಒಂದು ಋತು ಇರುತ್ತೆ. ಮರಗಳೆಲ್ಲ ಹಣ್ಣು ಕೊಡುವಂಥ ಕೆಲವು ಋತುಗಳು ಇರುತ್ತೆ. ಒಂದು ಕಾಲಘಟ್ಟ, ಒಂದು ವರ್ಷದ ಕಾಲಘಟ್ಟದಲ್ಲಿ ಪ್ರತಿ ವರ್ಷ ಈ ಋತುವಿನಲ್ಲೇ ಮಾವಿನ ಹಣ್ಣು ನಮಗೆ ಸಿಕ್ಕೋದು, ಪ್ರತಿ ವರ್ಷ ಈ ಋತುವಿನಲ್ಲೇ ರಾಗಿ ನಾವು ಕಟಾವು ಮಾಡೋದು. ಸೊ ಹೀಗೆ ಋತು ಚಕ್ರ ಅನ್ನುವಂಥದ್ದು ನಿರಂತರವಾಗಿ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರುಳಿ ಬರುತ್ತಿದೆ ಅಂತಂದರು ಕುವೆಂಪು ಅವರು. ಸೊ ಅದು ಪ್ರತಿ ವರ್ಷ ಬರ್ತಾ ಇರುತ್ತೆ, ಹೋಗುತ್ತೆ, ಎಲ್ಲೋ ಹೊರಟೋಯ್ತಾ ಅಂತಂದರೆ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ನಮಗೆ ಬಂದುಬಿಡುತ್ತೆ. ಸೊ ಹಾಗೆ ಪ್ರಕೃತಿಯಲ್ಲಿ ಆ ನಿರಂತರತೆಯನ್ನು ನಾವು ಹಲವು ಮಟ್ಟಗಳಲ್ಲಿ ಕಾಣ್ತೀವಿ. ಅದನ್ನು ಹೊಂದಿಕೊಂಡು, ಅದಕ್ಕೆ ಹೊಂದಿಕೊಂಡು ಎಲ್ಲ ಜೀವಿಗಳು ಕೂಡ ತಮ್ಮ ದಿನಚರ್ಯೆ, ತಮ್ಮ ಜೀವನಚರ್ಯೆಯನ್ನು ಹೊಂದಿಸ್ಕೊಂಡಿರ್ತವೆ. ಸೊ ಈಗ ರಾತ್ರಿಯಲ್ಲಿ ನಿದ್ರೆ ಮಾಡುವಂತಹ ಜೀವಿಗಳು ಅನೇಕ ಅಂತಂದರೆ, ರಾತ್ರಿಯಲ್ಲೇ ಎದ್ದು ಬೇಟೆಯಾಡಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಜೀವಿಗಳು ಕೆಲವಿರ್ತವೆ. ಅವು ದಿನದ ಬದಲಾವಣೆಯನ್ನು ತಮಗೆ ಬೇಕಾದಂತೆ ಉಪಯೋಗಿಸ್ಕೊಂಡು ತಮ್ಮ ಜೀವನವನ್ನು ನಡೆಸ್ತವೆ. ಹಾಗೆ ಋತುಚಕ್ರದಲ್ಲೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಋತುವಿನಲ್ಲಿ ವ್ಯವಸಾಯ ನಡೆಯುತ್ತೆ. ಸೊ ನಮ್ಮಲ್ಲಿ ಮಳೆಗಾಲದಲ್ಲಿ ವ್ಯವಸಾಯ ಮಾಡ್ತೀವಿ ಅಂತಂದಾಗ ನಮ್ಮ ಮಳೆಗಾಲ ವರ್ಷದ ಕೆಲವು ತಿಂಗಳು, ಬೇರೆ ಜಾಗಗಳಲ್ಲಿ ಇದೇ ಮಳೆಗಾಲ ಇದೇ ವರ್ಷದ ಬೇರೆ ತಿಂಗಳಲ್ಲಿ ಬರಬಹುದು. ಅವರು ಅದಕ್ಕೆ ತಕ್ಕಂತೆ ಹೊಂದಿಕೊಂಡಿರ್ತಾರೆ. ಸೊ ಋತು ಚಕ್ರಕ್ಕೆ ಹೊಂದಿಕೊಂಡು ನಮ್ಮ ಜೀವನ ಚಕ್ರವೂ ಕೂಡ ನಡೀತಾ ಇರುತ್ತೆ. ಆದರೆ ಒಂದು ಸತ್ಯ ಏನಪ್ಪ ಅಂತಂದರೆ ಋತು ಚಕ್ರ ತಿರುಗೇ ತಿರುಗುತ್ತೆ ಅಂತ. ಈ ವರ್ಷ ಈ ರೀತಿ ಮಳೆ ಬಂತು ಸಮಯದಲ್ಲಿ ಅಂತಂದರೆ ಮುಂದಿನ ವರ್ಷವೂ ಬರುತ್ತೆ ಅನ್ನೋಂಥ ಭರವಸೆಯಲ್ಲೇ ನಾವು ಮುಂದುವರಿತೀವಿ. ಸೊ ಹೀಗೆ ನಮ್ಮ ಜೀವನವನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ. ಆದರೆ ನಮಗೆ ಗೊತ್ತಿರೋಂಥ ಇನ್ನೊಂದು ಸತ್ಯದ ವಿಷಯ ಏನಪ್ಪ ಅಂತಂದರೆ ಹುಟ್ಟು ಸಾವುಗಳು ಒಂದೇ ಪುರುಳಿನ ಎರಡು ದಶೆಗಳು ಅಂತ ಕಳೆದ ಸರ್ತಿನೂ ಹೇಳಿದರು. ಸೊ ನಾವು ಈ ಋತುಚಕ್ರಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಹೊಂದಿಸ್ಕೊಂಡು ನಮ್ಮ ಜೀವನವನ್ನೇನೋ ಕಟ್ಕೊಳ್ತಾ ಬರ್ತೀವಿ ಅಂತಂದರೆ ಒಂದು ಘಟ್ಟ ಬರುತ್ತೆ, ಜೀವನ ಮುಗೀತು, ಇನ್ನೇನು ನೆಕ್ಸ್ಟು ಸಾವು. ಸೊ ನಾವು ಸಾಯ್ತೀವಿ ಅಲ್ವಾ. ಸಾವು ಎಲ್ಲರಿಗೂ ಬಂದೇ ಬರುತ್ತೆ. ಋತುಚಕ್ರ ಹೇಗೆ ತಿರುಗುತ್ತೋ ಹುಟ್ಟಿದವರೆಲ್ಲರಿಗೂ ಸಾವು ಬಂದೇ ಬರುತ್ತೆ. ಸೊ ಆ ಸಾವು ಬಂದಾಗ ನಾವು ಕಾಲ ಅಂತಂದರೆ ಯಮನಿಗೆ ನಾವು ಕಾಲ ಅಂತೀವಿ, ಅಂದರೆ ದಿ ಗಾಡ್ ಆಫ್ ಡೆತ್, ಎಲ್ಲವನ್ನೂ ನಿಯಮಿಸಿ ಎಲ್ಲವನ್ನೂ ನಿಯಂತ್ರಿಸುವಂಥ ಒಂದು ಶಕ್ತಿ ಅದು ಕಾಲ. ಕಾಲ ಯಾರ ಹಂಗೂ ನೋಡಲ್ಲ, ಅವನಿಗೆ ಇಷ್ಟವಾದವರು ಕಷ್ಟ ಕೊಟ್ಟವರು ಅವೆಲ್ಲ ಏನಿಲ್ಲ. ಸಮಯ ಬಂದಾಗ ಎಲ್ಲರನ್ನೂ ಎಳ್ಕೊಂಡು ಹೋಗ್ತಾನೆ ಕಾಲ. ಸೊ ಹಾಗೆ ನಿರ್ದಯಿಯಾಗಿ ಎಲ್ಲರನ್ನೂ ಮುಗಿಸ್ಬಿಡುವಂತಹ ಕಾಲ ಯಾವುದೋ ಒಂದು ಸಂದರ್ಭದಲ್ಲಿ ಬೇಜಾರು ಮಾಡ್ಕೋತಾನಂತೆ. ಕಾಲನ ಎದೆ ಮರುಗುವುದು ಅಂತ ರೆಡಿ ವಿಜಿಯವರು. ಸೊ ಅಂತಹ ನಿಷ್ಕರುಣಿಯಾದಂತಹ ನಿಷ್ಪಕ್ಷಪಾತಿಯಾದಂತಹ ಕಾಲನ ಎದೆ ಕೂಡ ಮರುಗುತ್ತಂತೆ, ಅಯ್ಯೋ ಪಾಪ ಅನ್ಸುತ್ತಂತೆ. ಸೊ ಅಯ್ಯೋ ಪಾಪ ಅನ್ಸಿದಾಗ ಅವನೇನು ಮಾಡ್ತಾನೆ, ಅಯ್ಯೋ ಇವ್ರನ್ನ ಸಾಯಿಸ್ಬಿಟ್ಟಿದ್ದೀನಲ್ಲ ಅಂಥೇಳಿ ಮರು ಜೀವಕ್ಕೊಂದು ಅವಕಾಶ ಕೊಡ್ತಾನಂತೆ. ಅದು ಹೇಗೆ, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಮೃತ ಶರೀರ ನಾವು ನಮ್ಮ ಪದ್ಧತಿ ಪ್ರಕಾರ ಅದನ್ನು ಸುಡ್ತೀವಿ ಅಥವಾ ಹೂಳ್ತೀವಿ ಏನೋ ಮಾಡ್ತೀವಿ. ಅದನ್ನು ಸುಟ್ಟಂತಹ ನಮ್ಮ ಶರೀರ ದೇಹ ಅದೇನಾಯಿತು, ಬೂದಿ ಆಯಿತು. ಬೂದಿ ಎಲ್ಲಿ ಹೋಯಿತು, ಮಣ್ಣಿನಲ್ಲಿ ಸೇರಿಹೋಯಿತು. ನೇರವಾಗಿ ಹೂಳಲ್ಪಟ್ಟಂತಹ ಮೃತ ಶರೀರ ಅದೇನಾಯಿತು, ಮಣ್ಣಿನಲ್ಲಿ ಮಣ್ಣಾಗಿ ಹೋಯಿತು. ಶರೀರವಾಗಿ ಇಷ್ಟು ಹೊತ್ತು, ಈಗ ಮಣ್ಣಿನಲ್ಲಿ ಲೀನವಾಗಿ ಹೋಯಿತು. ಮಣ್ಣಿನಲ್ಲಿ ಲೀನವಾಗೋಯ್ತು ಅಂತಂದ್ರೇನು, ಮಣ್ಣಿನ ಭಾಗವೇ ಆಗೋಯ್ತು. ಸೊ ಮಣ್ಣಿನಲ್ಲಿ ಏನಿದೆ, ಅನೇಕ ಪುಷ್ಟಿಯಂಶಗಳಿವೆ ಅದರಲ್ಲಿ. ಅದನ್ನು ನಾವು ಪೊಟ್ಯಾಶ್ ಅಂತೀವಿ, ನೈಟ್ರೋಜನ್ ಅಂತೀವಿ, ಇನ್ನೊಂದು ಮತ್ತೊಂದು. ಸೊ ನಮ್ಮ ಶರೀರ ಕೂಡ ಅದರಿಂದಲೇ ಮಾಡಲ್ಪಟ್ಟಿರೋದ್ರಿಂದ ಶರೀರ ತಾನೇ ಇಲ್ಲವಾಗಿ ಭೂಮಿ ಆಗೋಯ್ತೀಗ. ಆ ಭೂಮಿಯಲ್ಲಿ ಈ ಸತ್ವಾಂಶಗಳನ್ನು ಹೀರ್ಕೊಂಡು ಯಾವುದೋ ಹುಲ್ಲು ಮುಳಿತಾ ಇದೆ. ಸೊ ಮೃತನ ಶರೀರ ಬೇರೊಂದು ರೂಪವನ್ನು ತಾಳಿ ಈಗ ಹೊಸ ಜೀವಕ್ಕೆ ಒಂದು ಆಸರೆಯಾಯಿತು. ಸೊ ಹೇಗೆ ಋತುಚಕ್ರ, ಬೇಸಿಗೆ ಆದಮೇಲೆ

0: ಒಂದಷ್ಟು ಕಾಲ ದಾಟಿದ ಮೇಲೆ ಪುನಃ ಬೇಸಿಗೆ ಬರುತ್ತೋ, ಹಾಗೆಯೇ ಜೀವ ಜೀವಿಸಿದ ನಂತರ ಪಂಚಭೂತಗಳಲ್ಲಿ ಲೀನವಾಗಿ ಮತ್ತೆ ಜೀವವಾಗಿಯೇ ಹೊರಗೆ ಬರುತ್ತೆ ಅಂತ. ಸೊ ಹಾಗೆ ಕಾಲ ನಿಷ್ಕರುಣಿಯಾದಂತಹ ಯಮ ನಮಗೆ ಕರುಣೆಯನ್ನು ತೋರಿಸಿದಾನಂತೆ, ಬಾ ನೀನು ಬಾ, ನೀನು ಸೈಕಲ್ ಜಾಯಿನ್ ಆಗು, ಮತ್ತೆ ಜೀವಿ ಮೃತ, ಜೀವಿ ಮೃತ್ಯು. ಸೊ ಹೀಗೆ ಇದು ನಮ್ಮ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಅದು ಹೇಗಾಗುತ್ತೆ ಅಂತಂದರೆ, ಕ್ಷಿತಿ ಭೂಮಿ ಗರ್ಭ ಧರಿಸ್ತಾಳಂತೆ. ಆ ಗರ್ಭ ಧರಿಸಿ ತನ್ನೆಲ್ಲವನ್ನೂ ಆ ತನ್ನ ಶಿಶುವಿಗೆ ಧಾರೆ ಎಳಿತಾಳೆ. ಈಗ ನಮ್ಮ ದೇಹ ಮೃತ ಶರೀರ ಭೂಮಿಯಲ್ಲಿ ಒಂದಾಯಿತು, ಅಲ್ಲಿರುವಂಥ ಪುಷ್ಟಿ ಅಂಶಗಳನ್ನು ತಾಯಿ ಭೂಮಿ ತನ್ನೊಳಗಡೆ ಎಳ್ಕೊಂಡು ಇನ್ನೊಂದು ಜೀವಕ್ಕೆ ಅದನ್ನು ಆಹಾರವಾಗಿ ಕೊಡ್ತಾ ಬರ್ತಾಳೆ. ಸೊ ಆಗ ಮತ್ತೆ ಉದಿಸುವುದು ಜೀವ. ಎಂಥ ಸುಂದರವಾದಂಥ ಕಲ್ಪನೆ. ಸೊ ನಮಗೆ ಅದಕ್ಕೆ ನಾವು ಭೂಮಿಯನ್ನು ತಾಯಿ ಅಂತ ಗೌರವಿಸಿರೋದು, ಭೂಮಿ ತಾಯಿ ಅಂತ ಹೇಳ್ತೀವಿ ನಾವು ಇದೇ ಕಾರಣಕ್ಕೆ. ಯಾಕೆ ಭೂಮಿ ತಾಯಿ ಎಲ್ಲಕ್ಕೂ ಜೀವವನ್ನು ಕೊಡುವಂತಹ ತಾಯಿ, ಯಾರೋ ಒಬ್ರಿಗೋ ಇಬ್ಬರಿಗೋ ತಾಯಿ ಅಲ್ಲ, ಎಲ್ಲ ತಾಯಂದಿರಿಗೆ ತಾಯಿ ಭೂಮಿ ತಾಯಿ. ಸೊ ಹಾಗೆ ಒಂದು ಚಕ್ರ ನಡೀತಾ ಇದೆ, ಈ ಚಕ್ರ ಮುಂದುವರ್ಕೊಂಡು ಹೋಗ್ತಾ ಇದೆ. ಇದನ್ನು ಕೃಷಿಗೆ ಹೋಲಿಸ್ತಾರೆ ಡಿ ವಿ ಜಿ ಅವರು. ನಾವು ಕೃಷಿಯಲ್ಲಿ ಏನು ಮಾಡ್ತೀವಿ, ಪ್ರತಿ ವರ್ಷ ಸರಿಯಾದ ಕಾಲಕ್ಕೆ ನಾವು ಭೂಮಿಯನ್ನು ಉಳ್ತೀವಿ, ಉತ್ತ ಭೂಮಿಯಲ್ಲಿ ಬೀಜಗಳನ್ನು ನಾವು ಬಿತ್ತನೆ ಮಾಡ್ತೀವಿ. ಅದು ಪೋಷಣೆಗೆ ಬೇಕಾದಂಥ ಎಲ್ಲ ನೀರಾಗ್ಬೋದು, ಗೊಬ್ಬರವಾಗ್ಬೋದು, ಏನೋ ಒಂದು ಅದನ್ನೆಲ್ಲ ಕೊಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ನಮಗೆ ಬೇಕಾದದ್ದನ್ನು ನಾವು ಅದರಿಂದ ತಗೋತೀವಿ, ಉಳಿದಿದ್ದನ್ನು ಅಲ್ಲೇ ಬಿಡ್ತೀವಿ. ತಿರುಗಿ ಮುಂದಿನ ವರ್ಷ ಅದೇ ಇದನ್ನು ನಾವು ಪ್ರಕ್ರಿಯೆಯನ್ನು ರಿಪೀಟ್ ಮಾಡ್ತೀವಿ. ಸೊ ಈಗಷ್ಟೇ ನಾವು ನೋಡಿದಂತಹ ಈ ಶರೀರ ಜೀವನ ಮೃತ್ಯು ಮತ್ತು ಪಂಚಭೂತದಲ್ಲಿ ಒಂದಾಗುವಂಥದ್ದು ಮತ್ತು ಇನ್ಯಾವುದೋ ಜೀವವಾಗುವಂಥದ್ದು ಕೂಡ ಕೃಷಿಕರು ಮಾಡುವಂಥ ಕೃಷಿಯ ರೀತಿಯಲ್ಲೇ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ಹಾಗಾದರೆ ಇದರ ಭೂಮಿ ಯಾವುದಪ್ಪ ಅಂತಂದರೆ ಪ್ರಕೃತಿಯೇ ಭೂಮಿ. ಮಾಡ್ತಾ ಇರುವಂಥ ರೈತ ಯಾರು ಅಂತಂದರೆ ಅದು ಆ ಪರಮ ಚೈತನ್ಯ ಪುರುಷ. ಸೊ ಪುರುಷ ಈ ಇದರಲ್ಲಿ ಪ್ರಕೃತಿಯಲ್ಲಿ ಈ ರೀತಿಯ ಕೃಷಿಯನ್ನು ನಡೆಸ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ಯಾವುದೂ ಕೂಡ ಮೇಲಲ್ಲ, ಯಾವುದೂ ಕೂಡ ಕೀಳಲ್ಲ. ಯಾಕೆ ಇವಾಗ ಇರೋಂಥ ರೀತಿಯಲ್ಲಿ, ಇವಾಗ ಇರೋಂಥ ಒಂದು ರೂಪದಲ್ಲಿ ಹೆಚ್ಚಿನ ಕಾಲ ಯಾವುದೂ ಇರಲ್ಲ, ರೂಪಾಂತರವಾಗುತ್ತೆ, ಆದರೆ ಯಾವುದೂ ಇಲ್ಲವಾಗಲ್ಲ. ನಾನು ಈ ಶರೀರವಾಗಿ ಇಲ್ಲವಾಗಬಹುದು, ಆದರೆ ನಾನು ನಾನಾಗಿ ಇಲ್ಲವಾಗಲ್ಲ. ಯಾಕೆ ಬೇರೆ ಒಂದು ರೂಪದಲ್ಲಿ ಸದಾಕಾಲ ನಾನು ಮುಂದುವರಿತಾ ಇರ್ತೀನಿ. ಸೊ ಹಾಗೆ ನಾನು ಆ ಸಮಷ್ಟಿಯ ಒಂದು ಅವಿನಾಶಿಯಾದಂಥ ಭಾಗ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 126 ಕುರಿತು ಎಸ್ ವಿ ವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಚಿನ್ನತ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳಿ

ಮೋದನೆ. ಉದ್ಯಾನವನಕ್ಕೆ ಕನ್ನ ಮಸೂದೆ ವಾಪಸ್. ಯೋಜನಾ ವೆಚ್ಚ ಶೇಕಡಾ 80% ಹೆಚ್ಚಳ. ಏಪ್ರಿಲ್ನಲ್ಲಿ ಇನ್ಸ್ಪೆಕ್ಷನ್ ಕರ್ನಾಟಕ 2027. ವಸತಿ ಶಾಲೆ ಸ್ಥಳಾಂತರಕ್ಕೆ ವಿರೋಧ. 4 ಆರೋಗ್ಯ ಕೇಂದ್ರಕ್ಕೆ ಒಬ್ಬರೇ ವೈದ್ಯಾಧಿಕಾರಿ. ಹಬ್ಬ 2400 ವಿಶೇಷ ಬಸ್. ಬೆಳೆ ಪಕ್ಷಿಗಳಿಗೆ ಕಬಿನಿಯಿಂದ ನೀರು. ನೇಪಾಳ ಮತ್ತೆ ಪ್ರವಾಹ ಭೀತಿ. ಎಐ ಬಳಕೆಯಲ್ಲಿ ಭಾರತ ಮುಂದೆ. ಏಷ್ಯನ್ ಗೇಮ್ಸ್ಗೆ ಭಾರತದ 77 ಅಥ್ಲೀಟ್ಸ್ಗಳು. ಸ್ಮೃತಿ ಶತಕ ದಾಖಲೆ ಹಾಂಗ್ಕಾಂಗ್ ತರಗಿಲ. ಅಲ್ಕಾರಾಜ್ ಸಬಲಿಂಗ ಮುನ್ನಡೆ. ಶಿಖರ್ ಮೋಹಿನ್ಸಾ ಅಮೋಘ ಜೊತೆಯಾಟ. ಅತಿಯಾದ ವೇಳಾಪಟ್ಟಿಗೆ ಪರಿಹಾರ. ದಕ್ಷಿಣ ವಲಯಕ್ಕೆ ರಾಹುಲ್ ಪಡಿಕಲ್. ಅಹಿದ ಶ್ರೀನಿಧಿ ಸೆಮಿಫೈನಲ್ಗೆ. ಅಂತಾರಾಜ್ಯ ಬ್ಯಾಡ್ಮಿಂಟನ್ ಟೂರ್ನಿ ನಾಳೆಯಿಂದ. ಪ್ರಮುಖಾಂಶಗಳ ವಿವರಣೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಯತ್ತ ಚಿತ್ತ. ಬೆಂಗಳೂರು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಪರೀಕ್ಷಾ ವ್ಯವಸ್ಥೆ ಸುಧಾರಿಸಲು ತಜ್ಞರ ಸಭೆ ಕರೆದು ಅವರ ಸಲಹೆಗಳನ್ನು ಪಡೆಯಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಶಿಕ್ಷಣ ಪರೀಕ್ಷಾ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಸುಧಾರಣೆ ತರಲು ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ರಚಿಸಲಾಗುವ ಸಂಪುಟ ಉಪಸಮಿತಿಯ ಮೊದಲ ಸಭೆ ಗುರುವಾರ ನಡೆಯಿತು. ಸಂಧ್ಯಾಕಿರಣ ಆರೋಗ್ಯ ಯೋಜನೆಗೆ ಅನುಮೋದನೆ. ಬೆಂಗಳೂರು 70 ವರ್ಷದವರೆಗಿನ ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಹಾಗೂ ಅವರ ಅರ್ಹತಾ ಅವಲಂಬಿತ ಅಂಗವಿಕಲ ಮಕ್ಕಳಿಗೆ ಸಂಧ್ಯಾಕಿರಣ ನಗದುರಹಿತ ಆರೋಗ್ಯ ಯೋಜನೆ ಜಾರಿಗೆ ತರಲು ಆರೋಗ್ಯ ಇಲಾಖೆ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 7 ದಿನ ಅಧಿವೇಶನ ನಡೆಸಲಿದೆ. ಬೆಂಗಳೂರು ಬರಗಾಲ ಸೆನ್ಸ್, ರಸ್ತೆ ವಿವಾದ, ಗೃಹಲಕ್ಷ್ಮಿ ಹಣ, ಕಸ್ತೂರಿ ರಂಗನ್ ವರದಿ ಮೊದಲಾದ ವಿಷಯಗಳು ಚರ್ಚೆಯಾಗಬೇಕಿದೆ. ಹಾಗಾಗಿ 7 ದಿನ ಅಧಿವೇಶನ ನಡೆಸಬೇಕು ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆಗ್ರಹಿಸಿದ್ದಾರೆ. ಆದಾಯ ಪ್ರಮಾಣ ಪತ್ರ ನೂತನ ಮಾರ್ಗಸೂಚಿ. ಬೆಂಗಳೂರು ಅವಿವಾಹಿತ ಮಹಿಳೆ ಅಥವಾ ಪುರುಷರಿಗೆ ಆದಾಯ ಪ್ರಮಾಣ ಪತ್ರವನ್ನು ನೀಡಲಾಗುವ ಅವರ ಕುಟುಂಬದ ಆದಾಯವನ್ನಷ್ಟೇ ಪರಿಗಣಿಸಬೇಕು. ತಂದೆ ತಾಯಿಯ ಆದಾಯವನ್ನು ಪರಿಗಣಿಸಬಾರದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶಿಸಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಆದಾಯ ಪ್ರಮಾಣ ಪತ್ರ ನೀಡುವಲ್ಲಿ ಈ ನಿದರ್ಶನವನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಎಂದು ಆದೇಶದಲ್ಲಿ ವಿವರಿಸಿದೆ. ಉದ್ಯಾನಕ್ಕೆ ಕನ್ನ ಮಸೂದೆ ವಾಪಸ್. ಬೆಂಗಳೂರು ರಾಜ್ಯಾದ್ಯಂತ ಇರುವ ಉದ್ಯಾನಗಳ ಶೇಕಡಾ 5% ಜಾಗವನ್ನು ಅನ್ಯ ಉದ್ದೇಶಕ್ಕೆ ಬಳಸುವ ನಿರ್ಧಾರಕ್ಕೆ ವ್ಯಕ್ತವಾದ ತೀವ್ರ ಆಕ್ರೋಶಕ್ಕೆ ಬೆದರದ ಸರ್ಕಾರ ವಿಧಾನಮಂಡಲದಲ್ಲಿ ಅಧಿಕೃತಗೊಂಡ ಮಸೂದನೆಯನ್ನ ವಾಪಸ್ ಪಡೆದಿದೆ. ಯೋಜನಾ ವೆಚ್ಚ ಶೇಕಡಾ 86% ಹೆಚ್ಚಳ. ನವದೆಹಲಿ ಮೇಕೆದಾಟು ಸಮತೋಲನ ಜಲಾಶಯದ ನಿರ್ಮಾಣದ ಅಂದಾಜು ಯೋಜನಾ ಮೊತ್ತವು ಶೇಕಡಾ 86% ಹೆಚ್ಚಳವಾಗಿದೆ. ಅಂದರೆ 16,745 ಕೋಟಿಗೆ ಏರಿಕೆಯಾಗಿದೆ. ವಸತಿ ಶಾಲೆ ಸ್ಥಳಾಂತರಕ್ಕೆ ವಿರೋಧ. ಹುಣಸೂರು ಆದಿವಾಸಿ ಗಿರಿಜನರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ತಾಲೂಕಿಗೆ ಮಂಜೂರಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಹನಗೋಡು ಹೋಬಳಿಯಿಂದ ಧರ್ಮಪುರ ಹೋಬಳಿಗೆ ಸ್ಥಳಾಂತರಿಸಿರುವುದು ಖಂಡನೀಯ ಎಂದು ದಂಸಸ ಸಂಚಾಲಕ ಕಿರಂಗೂರು ಸ್ವಾಮಿಯವರು ಆರೋಪಿಸಿದ್ದಾರೆ. 8 ಮಹತ್ವದ ಒಪ್ಪಂದಗಳಿಗೆ ಸಹಿ. ನವದೆಹಲಿ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ ದ್ವಿಪಕ್ಷೀಯ ಬಾಂಧವ್ಯ ಬಲಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವ ಭಾರತ ಹಾಗೂ ಬೆಲ್ಜಿಯಂ ಶಸ್ತ್ರಾಸ್ತ್ರ ತಯಾರಿಸುವ ಉಭಯ ದೇಶಗಳ ಕಂಪನಿಗಳು 8 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾಗಿ ಗುರುವಾರ ಘೋಷಿಸಿವೆ. ಹಬ್ಬ 2400 ವಿಶೇಷ ಬಸ್. ಬೆಂಗಳೂರು ವಾರಾಂತ್ಯದ ದಿನಗಳು ಮತ್ತು ಗೌರಿ ಗಣೇಶ ಹಬ್ಬಗಳ ಪ್ರಯುಕ್ತ ಊರಿಗೆ ಪ್ರವಾಸಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಲಿರುವುದರಿಂದ ಕೆಎಸ್ಆರ್ಟಿಸಿ 2400 ವಿಶೇಷ ಬಸ್ಗಳನ್ನು ರಸ್ತೆಗಿಳಿಸಲು ನಿರ್ಧರಿಸಿದೆ. ಸೆಪ್ಟೆಂಬರ್ 11-13 ಬೆಂಗಳೂರಿನಿಂದ ವಿವಿಧ ಪ್ರದೇಶಗಳಿಗೆ ಹಾಗೂ 14 ವಿವಿಧೆಡೆಯಿಂದ ಬೆಂಗಳೂರಿಗೆ ವಿಶೇಷ ಬಸ್ಗಳ ವ್ಯವಸ್ಥೆ ಇರಲಿದೆ. ಬೆಳೆ ಪಕ್ಷಿಗಳಿಗೆ ಕಬಿನಿಯಿಂದ ನೀರು. ಬೆಂಗಳೂರು ರೈತರ ಬೆಳೆ ಉಳಿಸಲು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಅನುಕೂಲಕ್ಕಾಗಿ ಕಬಿನಿ ಜಲಾಶಯದಿಂದ ಕಟ್ಟುಮಾದರಿಯಲ್ಲಿ ನೀರು ಹರಿಸಲು 2 ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವನಾರಾಯಣ ಸ್ವಾಮಿರವರು ಹೇಳಿದರು. ಕರ್ನಾಟಕ ರಾಜ್ಯ ನೀರು ಬಳಕೆದಾರರ ಸಹಕಾರ ಸಂಘಗಳ ರಾಜ್ಯ ಮಟ್ಟದ ಶೃಂಗ ಮಹಾಮಂಡಳದ ಮೊದಲ ಸಭೆಯಲ್ಲಿ ಮಾತನಾಡಿದ ಅವರು, ಕೃಷಿಗೆ 4 ತಿಂಗಳವರೆಗೆ 4 ಬಾರಿ ನೀರು ಬಿಡಲಾಗುತ್ತದೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆಗೂ ಚರ್ಚಿಸಲಾಗಿದೆ. ನದಿ ನೀರು ಬಿಡದಿದ್ದರೆ ವನ್ಯಜೀವಿಗಳಿಗೂ ಕಷ್ಟವಾಗಲಿದೆ. ಮುಖ್ಯ ಇಂಜಿನಿಯರ್ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹರಿಸಲಾಗುವುದು ಎಂದು ಹೇಳಿದರು.
ಎಐ ಬಳಕೆಯಲ್ಲಿ ಭಾರತ ಮುಂದೆ. ಬೆಂಗಳೂರು ಭಾರತವು ಕೃತಕ ಬುದ್ಧಿಮತ್ತೆಯ ಬಳಕೆಯಲ್ಲಿ ವಿಶ್ವದ ಮುಂಚೂಣಿ ದೇಶಗಳಲ್ಲಿ ಒಂದಾಗಿದೆ ಎಂದು ಮೈಕ್ರೋಸಾಫ್ಟ್

2026ರ ವರ್ಕ್ ಟ್ರೇಡ್ ಇಂಡೆಕ್ಸ್ ವರದಿ ಹೇಳಿದೆ. ಭಾರತದಲ್ಲಿ ಎಐ ಬಳಕೆ ಮಾಡುವ ಉದ್ಯೋಗಿಗಳ ಪ್ರಮಾಣ ಶೇಕಡಾ 30%ರಷ್ಟು ಇದೆ ಎಂದು ತಿಳಿಸಿದೆ. ಅವರು ಎಐ ಏಜೆಂಟ್ಗಳ ಸಹಾಯ ಪಡೆದು ಕೆಲಸದ ವಿಧಾನಗಳನ್ನು ಮರುರೂಪಿಸಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಇದು ಜಾಗತಿಕ ಸರಾಸರಿಯಾದರೆ ಶೇಕಡಾ 16ಕ್ಕಿಂತ 2 ಪಟ್ಟು ಹೆಚ್ಚು. ವರದಿಯನ್ನು ಕಂಪನಿಯ ಬೆಂಗಳೂರಿನಲ್ಲಿ ಗುರುವಾರ ಬಿಡುಗಡೆ ಮಾಡಿದೆ. ನೇಪಾಳ ಮತ್ತೆ ಪ್ರವಾಹ ಭೀತಿ. ಕಾಠ್ಮಂಡು, ನೇಪಾಳದ ಹಲವೆಡೆ ಭಾರೀ ಮಳೆಯಾಗುತ್ತಿರುವುದರಿಂದ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಬಾಟೆಕೋಶಿ ನದಿ ಭಾಗದ ಎತ್ತರದ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುತ್ತಿದ್ದು ಇದರಿಂದಾಗಿ ಬಾಟೆಕೋಶಿ ಮತ್ತು ತ್ರಿಶೂಲಿ ನದಿಗಳು ಮತ್ತು ಇತರೆ ಸಣ್ಣ ಪುಟ್ಟ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗುವ ಸಾಧ್ಯತೆಗಳಿವೆ. ಏಷ್ಯನ್ ಗೇಮ್ಗೆ ಭಾರತದ 77 ಅಥ್ಲೀಟ್ಗಳು. ಗಾಯಾಳಾಗಿರುವ ಸ್ಟಾರ್ ಅಥ್ಲೀಟ್ ನೀರಜ್ ಚೋಪ್ರಾರವರ ಬದಲಿಗೆ ಕಾಮನ್ವೆಲ್ತ್ ಕ್ರೀಡೆಕೂಟಗಳ ಜಾವ್ಲಿನ್ನಲ್ಲಿ ಕಂಚಿನ ಪದಕ ಗೆದ್ದ ಯಶ್ವೀರ್ ಸಿಂಗ್ ಅವರು ಜಪಾನ್ ಏಷ್ಯನ್ ಗೇಮ್ಸ್ಗೆ ತೆರಳುವ ಭಾರತ ಅಥ್ಲೀಟಿಕ್ಸ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. 77 ಅಥ್ಲೀಟ್ಗಳಿರುವ ಟ್ರ್ಯಾಕ್ ಅಂಡ್ ಫೀಲ್ಡ್ ತಂಡವನ್ನು ಭಾರತ ಅಥ್ಲೀಟಿಕ್ ಫೆಡರೇಷನ್ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿತು. ಐಚಿ ನಯಾಗೋದಲ್ಲಿ ಇದೇ 19ರಿಂದ ಅಕ್ಟೋಬರ್ 4ರವರೆಗೆ ನಡೆದಿರುವ ಏಷ್ಯನ್ ಗೇಮ್ಸ್ಗೆ ಇದು ಅಂತಿಮ ತಂಡವಾಗಿದೆ. ಅಲ್ಕಾರಾಜ್ ಸಬಾಲಿಂಕ ಮುನ್ನಡೆ. ನ್ಯೂಯಾರ್ಕ್ ಮೊದಲ ಸೆಟ್ನ ಹಿನ್ನೆಲೆಯಿಂದ ಚೇತರಿಸಿಕೊಂಡ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕಾರಾಜ್ ರವರು ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯಲ್ಲಿ 3ನೇ ಸುತ್ತು ಪ್ರವೇಶಿಸಿದರು. ಹ್ಯಾಟ್ರಿಕ್ ಪ್ರಶಸ್ತಿಯ ಚಲದಲ್ಲಿರುವ ಬೆಲಾರೂಸ್ ತಾರೆ ಅರಿನಾ ಸೆಬಾಲಿಂಕಾರವರು ಗೆಲುವಿನ ನಾಗಲೂಟ ಮುಂದುವರೆಸಿದರು. ಸ್ಮೃತಿ ಶತಕ ದಾಖಲೆ, ಹ್ಯಾಂಗ್ಕಾಂಗ್ ತರಗಿಲ. ದುಬೈ ಸ್ಮೃತಿ ಮಂದಾನರವರ ದಾಖಲೆ ಶತಕದ ಹಾಗೂ ಬೌಲರ್ಗಳ ಸಾಂಘಿಕ ದಾಳಿಯ ನೆರವಿನಿಂದ ಭಾರತ ತಂಡವು ಅನುಭವಿ ಹ್ಯಾಂಗ್ಕಾಂಗ್ ತಂಡವನ್ನು ಗುರುವಾರ 137 ರನ್ಗಳಿಂದ ನಿರಾಸೆಯವಾಗಿ ಮಣಿಸಿತು. ಶಿಖರ್ ಮೋಹಿನ್ ಅಮೋಘ ಜೊತೆಯಾಟ. ಬೆಂಗಳೂರು ಕೆಳಕ್ರಮಾಂಕದ ಆಟಗಾರರಾದ ಶಿಖರ್ ಶೆಟ್ಟಿ ಮತ್ತು ಮೋಹಿನ್ ಚಾನ್ ಅಮೂಲ್ಯ ಅರ್ಧಶತಕಗಳನ್ನು ಬಾರಿಸಿ ಅಂತಿಮ ವಿಕೆಟ್ ಶತಕದ ಜೊತೆಯಾಟದಲ್ಲಿ ಭಾಗಿಯಾದರು. ಆ ಮೂಲಕ ಗೋವಾ ವಿರುದ್ಧ ಹಿನ್ನೆಲೆಯಿಂದ ಪ್ರತಿ ಹೋರಾಟ ಸಂಘಟಿಸಿದ ಕೆಎಸ್ಸಿಎ ಅಧ್ಯಕ್ಷರ ಇವೆಲಿನ್ ತಂಡ ಕ್ಯಾಪ್ಟನ್ ತಿಮ್ಮಪ್ಪಯ್ಯ ಟ್ರೋಫಿ ಸ್ಮಾರಕ ಟೂರ್ನಿಯ ಪಂದ್ಯದ 3ನೇ ದಿನವಾದ ಗುರುವಾರ ಅಮೋಘವಾಗಿ ಚೇತರಿಸಿದ್ದು ಮಾತ್ರವಲ್ಲ ಈಗ ಗೆಲುವಿನ ಅವಕಾಶವನ್ನು ಹೊಂದಿದೆ. ದಕ್ಷಿಣ ವಲಯಕ್ಕೆ ರಾಹುಲ್ ಪಡಿಕಲ್. ನವದೆಹಲಿ ಚೆನ್ನೈನಲ್ಲಿ ಇದೇ 6ರಂದು ಆರಂಭವಾಗುವ ಪೂರ್ವ ವಲಯದ ವಿರುದ್ಧ ದುಲೀಪ್ ಟ್ರೋಫಿ ಫೈನಲ್ಸ್ನಲ್ಲಿ ದಕ್ಷಿಣ ವಲಯದ ಪರ ಆಡುವಂತೆ ಅನುಭವಿ ಬ್ಯಾಟರ್ ಕೆಎಲ್ ರಾಹುಲ್, ದೇವದತ್ ಪಡಿಕಲ್ ಮತ್ತು ಅನುಭವಿ ವೇಗಿ ಮೊಹಮ್ಮದ್ ಸಿರಾಜ್ ರವರಿಗೆ ಸೂಚಿಸಲಾಗಿದೆ. ಅತಿಯಾದ ವೇಳಾಪಟ್ಟಿಗೆ ಪರಿಹಾರ. ಮುಂಬೈ ಸೇನಾ ತಂಡಗಳ ವಿರುದ್ಧ ಸರಣಿಗೆ ಮುಂಚಿತವಾಗಿ ಕ್ರಿಕೆಟರಿಗೆ ಸೂಕ್ತ ವಿಶ್ರಾಂತಿ, ಹೊಂದಿಕೊಳ್ಳಲು ಸಮಯ ಮತ್ತು ಅಭ್ಯಾಸ ಪಂದ್ಯಗಳನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಾರ್ಯೋನ್ಮುಖವಾಗಿದೆ ಎಂದು ಮಂಡಳಿಯ ಕಾರ್ಯದರ್ಶಿ ದೇವಜಿತ್ ಸೈಕಿರಿಯ ಗುರುವಾರ ಇಲ್ಲಿ ತಿಳಿಸಿದ್ದಾರೆ. ಅಹಿತ ಶ್ರೀನಿತಿ ಸೆಮಿಫೈನಲ್ಗೆ. ಬೆಂಗಳೂರು ಸ್ಥಳೀಯ ಆಟಗಾರ್ತಿಯರ ಹಣಾಹಣಿಯಲ್ಲಿ ಗೆದ್ದ ಪ್ರತಿಭಾನ್ವಿತೆ ಅಹಿತಾ ಸಿಂಗ್ ಅವರು ವಿಶ್ವ ಟೆನಿಸ್ ಟೂರ್ ಜೂನಿಯರ್ J30 ಬೆಂಗಳೂರು ಟೂರ್ನಿಯಲ್ಲಿ ಗುರುವಾರ ಸೆಮಿಫೈನಲ್ಗೆ ಲಗ್ಗೆ ಇಟ್ಟರು. ಅಂತಾರಾಜ್ಯ ಬ್ಯಾಡ್ಮಿಂಟನ್ ಟೂರ್ನಿ ನಾಳೆಯಿಂದ. ಬೆಂಗಳೂರು ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆಯ ಆಶ್ರಯದಲ್ಲಿ 80ನೇ ದಕ್ಷಿಣ ವಲಯ ಅಂತಾರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇದೆ 5ರಿಂದ 8ರವರೆಗೆ ಸಂಸ್ಥೆಯ ಸಭಾಂಗಣದಲ್ಲಿ ನಡೆಯಲಿದೆ ಎಂದು 6 ರಾಜ್ಯಗಳ 164 ಸ್ಪರ್ಧಿಗಳು ಪಾಲ್ಗೊಳ್ಳಲಿದ್ದಾರೆ. ಇವತ್ತಿನ ಶುಭಾಷಿತ. ದೇವರಲ್ಲಿನ ನಂಬಿಕೆಯು ನಿಜವಾದ ಧರ್ಮವಲ್ಲ, ಮಾನವನ ಒಳ್ಳೆಯತನದಲ್ಲಿ ನಂಬಿಕೆ ಇಡುವುದೇ ನಿಜವಾದ ಧರ್ಮ. ಆಲ್ಬರ್ಟ್ ಐನ್ಸ್ಟೈನ್ ರವರು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ

28 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319.

ಇನ್ನು ಮುಂದೆ ಕೇಳಿಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ. ಯಶರಿಕೋಟೆ ತಾಲೂಕಿನ ಎನ್ಬೆಳತ್ತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಾಲಯ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಯುತ ಎಂ ಎನ್ ನಟರಾಜು ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಸ್ಥಾನ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಯುತ ಎಂಎನ್ ನಟರಾಜುರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಎಂ ಎನ್ ನಟರಾಜ್ ಅಂತೇಳಿ. ಮೂಲತಃ ನಾನು ಹೆಗ್ಗಡದಕೋಟೆ ತಾಲೂಕಿನ ಎರೇಕೆರೆ ಉಂಡಿ, ಮತ್ತು ಅದು ಮಗ್ಗೆ ದಾಖಲೆ ಆಗಿತ್ತು. ತಮಗೆಲ್ಲರೂ ತಿಳಿದಿರೋ ಹಾಗೆ 1972-73 ಕಬಿನಿ ಜಲಾಶಯಕ್ಕೆ ಅಣೆಕಟ್ಟೆಯನ್ನು ಕಟ್ಟಿದ್ದರಿಂದಾಗಿ ಸುಮಾರು ಎಚ್ ಡಿ ಕೋಟೆ ತಾಲೂಕಿನ 33 ಹಳ್ಳಿಗಳು ಮುಳುಗಡೆ ಆದವು. ಅದರಲ್ಲಿ ನಮ್ಮ ಎರೇಕೆರೆ ಉಂಡಿ ಮಗ್ಗೆಯೂ ಸಹ ಹೌದು. ಇದು ಭೀಮನ್ ಕೊಲ್ಲಿಯ ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿದೆ. ಈಗ ಅದು ಮುಳುಗಡೆ ಆಗಿದೆ. ಸೊ ಆ

0: ಬಿಡುಗಡೆ ಆದ 33 ಹಳ್ಳಿಗಳಿಗೆ ಅನೇಕ ಹೊಸ ಕಾಲೋನಿಗಳನ್ನು ಮಾಡಿ ಅವರೆಲ್ಲರಿಗೂ ವಸಾಹತುಗಳಲ್ಲಿ ವ್ಯವಸ್ಥೆಯನ್ನು ಸರ್ಕಾರ ಆಗಿನ ಸರ್ಕಾರ ಮಾಡಿಕೊಡ್ತು. ಆಗ ನಾನು ಸುಮಾರು 11-12 ವರ್ಷದವನಿದ್ದೆ, 5ನೇ ತರಗತಿ ಓದಿ ಹಳೆ ಮಳಲಿನಲ್ಲಿ. ಸೊ ಆವಾಗ ಮುಳುಗಡೆ ಆಯಿತು. ಅಲ್ಲಿಂದ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸರ್ಕಾರಿ ಶಾಲೆಯಲ್ಲೇ ಸರಗೂರಲ್ಲಿ, ಅದಾದ ನಂತರ ಮೈಸೂರಲ್ಲಿ BA MA ಹಾಗೂ MSW ಮಂಗಳೂರಿನಲ್ಲಿ ಮುಗಿಸಿ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆಯ ಗ್ರೂಪ್ ಎ ಆಫೀಸರ್ ಆಗಿ UPSC ಯಿಂದ 1989 ನಾನು ಆಯ್ಕೆಯಾದೆ. ಆಗಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಸುಮಾರು 17 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ. ಹಾಗೂ ಇದು ಆಲ್ ಇಂಡಿಯಾ ಕೇಡರ್ ಆಗಿರೋದ್ರಿಂದ ಭಾರತ ದೇಶದಲ್ಲಿ ನಾನು ದೆಹಲಿಯಲ್ಲಿ ಸುಮಾರು ವರ್ಷಗಳಿದ್ದೆ, ತಮಿಳ್ನಾಡು ಪಾಂಡಿಚೇರಿಯಲ್ಲಿ ಸುಮಾರು ವರ್ಷಗಳು ರಾಜ್ಯ ನಿರ್ದೇಶಕನಾಗಿ, ಎರಡೂ ರಾಜ್ಯಗಳ ರಾಜ್ಯ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿದೆ. ಹಾಗೆ ಸುಮಾರು 36 ವರ್ಷಗಳು ಸೇವೆಯನ್ನು ಸಲ್ಲಿಸಿ ರೀಜನಲ್ ಡೈರೆಕ್ಟರ್ ಆಗಿ ಇಡೀ ಸೌತ್ ಇಂಡಿಯಾದ ಎಲ್ಲ 5 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಅದರ ರೀಜನಲ್ ಡೈರೆಕ್ಟರ್ ಆಗಿ ಈಗ್ಗೆ 1-1.5 ವರ್ಷದ ಹಿಂದೆ ರಿಟೈರ್ಡ್ ಆದೆ. ಸೊ ಈಗ ಪ್ರಸ್ತುತ ನಾನು ಮಗ್ಗೆಯಲ್ಲಿ, ನಮ್ಮ ಮನೆ ದೇವರು ಬಾಣೇಶ್ವರ, ಇದು ಎರೇಕೆರೆಯಲ್ಲಿದ್ದಂಥ ಒಂದು ದೊಡ್ಡ ಇತಿಹಾಸ ಪ್ರಸಿದ್ಧವಾದಂಥ ದೇವಾಲಯ, ಆ ಟ್ರಸ್ಟಿನ ಅಧ್ಯಕ್ಷರಾಗಿ ಕಳೆದ ಏಪ್ರಿಲಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಅದರ ಪುನರಭಿವೃದ್ಧಿಗೆ ನಾನು ಈಗ ಕಳೆದ 4 ತಿಂಗಳಿಂದ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.
1: ಸರ್, ಮೊದಲನೇದಾಗಿ ಈ ಒಂದು ದೇವಾಲಯಕ್ಕೆ ಈಗ ಬಾಣೇಶ್ವರ ಎಂಬ ಹೆಸರು ಏನಕ್ಕೆ ಬಂತು, ಜೊತೆಗೆ ಈ ದೇವಸ್ಥಾನದ ಒಂದು ಪುರಾತನ ಇತಿಹಾಸ ಏನು, ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ?
0: ಈ ಬಾಣೇಶ್ವರ ದೇವಾಲಯ ಸುಮಾರು 700 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ದೇವಾಲಯ. ಇದು ಎರೆಕೆರೆ ಉಂಡಿ ಅಂತೇಳಿ ಮಗ್ಗೆ ದಾಖಲೆಯಲ್ಲಿದ್ದಂಥ ಒಂದು ಗ್ರಾಮ ಅದು. ಅಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತೇಳಿ ಇತಿಹಾಸ ಹೇಳುತ್ತೆ. ಆಗಿನ ಕಾಲದಲ್ಲಿ ಬಾಣೇಶ್ವರ, ಈಶ್ವರನ ಒಕ್ಕಲಿನವರು ಬಾಣೇಶ್ವರ ಅಂತೇಳಿ ಒಂದು ಪಂಗಡವಾಗಿ ಜೀವನ ಮಾಡ್ತಾಯಿದ್ರು. ಈಗಲೂ ಸಹ ನಮ್ಮ HDKOTE ತಾಲೂಕಿನಲ್ಲಿ ಅನೇಕ ಊರುಗಳಲ್ಲಿ ಬಾಣೇಶ್ವರನ ಒಕ್ಕಲಿನ ಜನಗಳನ್ನು ನಾವು ಗುರುತಿಸಬಹುದಾಗಿದೆ. ಸೊ ಹಾಗಾಗಿ ಬಾಣೇಶ್ವರ ಎಂಬ ಹೆಸರಿನ ಇದು ತುಂಬ ಪ್ರಸಿದ್ಧವಾದಂಥ ಒಂದು ದೇವಾಲಯ ಎರೇಕೆರೆಉಂಡಿಯಲ್ಲಿ ಇತ್ತು 1973. ಆದರೆ 1973 ಯಾವಾಗ ಕಬಿನಿ ಅಣೆಕಟ್ಟೆ ಕಟ್ಟಿದ್ವು ಅದು ಮುಳುಗಡೆ ಆಯಿತು. ಹಾಗೆ ಏನು ಮಾಡಿದರು, ಅದು ಕಲ್ಲಲ್ಲಿ ಕಟ್ಟಿದ್ದರಿಂದ ಆ ಕಟ್ಟಡವನ್ನು ಪೂರ್ಣ ಶಿಫ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಬರೀ ದೇವಾಲಯ ಮೂರ್ತಿಯನ್ನು ಮಾತ್ರ ಮತ್ತು ಮೂರ್ತಿಗಳನ್ನು ಮಾತ್ರ ಇಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗಲೂ ಸಹ ಅದು ದೇವಾಲಯ ನೀರಲ್ಲೇ ಇದೆ, ಬೇಸಿಗೆ ಕಾಲಕ್ಕೆ ಗೋಚರವಾಗ್ತದೆ, ನಾವು ಹಾಗಾಗಿ ಹೋಗಿ ನೋಡ್ಕೊಂಡು ಬರ್ತೇವೆ, ಸಂಪೂರ್ಣ ಗೋಚರವಾಗುತ್ತೆ. ಆಗಿನ ಕಾಲದ ಕಟ್ಟಡ ಇನ್ನೂ ಅದು ಅಂದರೆ ಶಿಥಿಲಾವಸ್ಥೆಯಲ್ಲಿದೆ, ಆದರೆ ನೀರಿನೊಳಗಡೆನೇ ಇದೆ, ಈಗಂತೂ ಮುಳುಗ್ಬಿಟ್ಟಿದೆ ಅದು. ಸೊ ಹಾಗಾಗಿ 1972-73 ಮುಳುಗಡೆ ಆದಾಗ ಈ ಮಗ್ಗೆ ಕಾಲೋನಿಗೆ ಇದನ್ನು ಶಿಫ್ಟ್ ಮಾಡಿ ಒಂದು ಸಣ್ಣ ಒಂದು ಗುಡಿಸಲು ರೂಪದಲ್ಲಿ ಪ್ರಾರಂಭವಾಗ್ತು. 2006 ಇದಕ್ಕೆ ಒಂದು ದೇವಾಲಯವನ್ನು ಕಟ್ಟಬೇಕು ಅಂತೇಳಿ ಅನೇಕ ಜನ ಪ್ರಯತ್ನವನ್ನು ಮಾಡಿ ನಾವೆಲ್ಲರೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಅನೇಕ ಜನ ಭಕ್ತಾದಿಗಳು ತನು ಮನ ಧನ ಸಹಕಾರವನ್ನು ಮಾಡಿ ಈಗ ಮಗ್ಗಿನ ಕಾಲೋನಿಯಲ್ಲಿ ಈ ಒಂದು ದೇವಾಲಯ 2011 ವಿದ್ಯುಕ್ತವಾಗಿ ಹೊಸ ಕಟ್ಟಡದಲ್ಲಿ ಉದ್ಘಾಟನೆಯಾಗಿ ಕಾರ್ಯಾರಂಭವನ್ನು ಮಾಡ್ತಾಯಿದ್ದೆ. ನಾನು ಈಗಾಗಲೇ ಹೇಳಿದೆ, ಕಳೆದ ಏಪ್ರಿಲಿಂದ ನಾನು ಅಧ್ಯಕ್ಷನಾದ ಮೇಲೆ ಇದಕ್ಕೆ ಅನೇಕ ಯೋಜನೆಗಳನ್ನು ಯೋಜಿಸಿ ಹಮ್ಮಿಕೊಳ್ಳುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈಗ ನಾವು ಕಳೆದ 3-4 ಅಧ್ಯಕ್ಷನಾದ ಮೇಲೆ ಈ ದೇವಸ್ಥಾನಕ್ಕೆ ಒಂದು ಹೊಸ ರೂಪ ಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೆ. ಅದರಲ್ಲಿ ದೇವಸ್ಥಾನದಲ್ಲಿ ಒಂದು ಗರುಡ ಕಂಬವನ್ನು ಸ್ಥಾಪನೆ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿ, ಮತ್ತು ದೇವಸ್ಥಾನದ ಸುತ್ತ ಪ್ರಾಂಗಣ ಏನಿದೆ ಅಲ್ಲಿ ಅದನ್ನು ಇಂಟರ್ಲಾಕ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ಬೇಕಾದಂಥ ಹಣವನ್ನು ಈಗಾಗಲೇ ದಾನಿಗಳಿಂದ ಭಕ್ತಾದಿಗಳಿಂದ ಸಂಗ್ರಹ ಮಾಡತಕ್ಕಂಥ ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಸೊ ಈಗಾಗಲೇ ನಾವು ಕೋಲಾರಕ್ಕೆ ಹೋಗಿ ಸುಮಾರು 26 ಉದ್ದದ ಗರುಡ ಕಂಬವನ್ನು ಆಯ್ಕೆ ಮಾಡಿ ಅದರ ಕೆತ್ತನೆ ಈಗಾಗಲೇ ನಡೆದಿದೆ, ಅದು ಆಗಿದೆ. ಮುಂದಿನ ತಿಂಗಳು ಅಂದರೆ 9 ಗರುಡ ಕಂಬದ ಉದ್ಘಾಟನೆಯನ್ನು ನಾವು ವಿದ್ಯುಕ್ತವಾಗಿ ಈ ಮಗ್ಗೆ ಗ್ರಾಮದಲ್ಲಿ ಮಾಡ್ತೇವೆ. ಅದಕ್ಕೋಸ್ಕರವೇ ಇವತ್ತು ನಾವು ಇಲ್ಲಿ ಇರೋದು ಮಗ್ಗೆನಲ್ಲಿ. ಇವತ್ತು ಅದ ಆ ಗರುಡ ಕಂಬವನ್ನು ಕೂಡಿಸ್ಬೇಕಾದ್ರೆ ಸುಮಾರು ಒಂದು 5-6 ಅಡಿ

0: ಆಳ ತೆಗೆದು ಶಾಸ್ತ್ರೋಕ್ತವಾಗಿ ಮತ್ತು ವೈಜ್ಞಾನಿಕವಾಗಿ ಎರಡು ರೀತಿಯಲ್ಲೂ ಸಹ ಸರಿಯಾದಂಥ ಒಂದು ಅಡಿಪಾಯವನ್ನು ಆಗ್ತಕ್ಕಂಥ ಕೆಲಸ ಇವತ್ತು, ಪಾಯ ತೆಗಿತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದನ್ನು ನಾವು 9ನೇ ತಾರೀಕು ಸೆಪ್ಟೆಂಬರ್ ವಿದ್ಯುಕ್ತವಾಗಿ ಗರುಡಗಂಬವನ್ನು ಉದ್ಘಾಟನೆ ಮಾಡ್ತೀವಿ. ಜೊತೆಗೆ ಸುತ್ತ ಇಂಟರ್ಲಾಕ್ ವ್ಯವಸ್ಥೆಯನ್ನು ಹಾಕೋ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ವಿ. ಜೊತೆಗೆ ನಮ್ಮ ದೇವಸ್ಥಾನದ ಹೆಸರಲ್ಲಿ ಸುಮಾರು ಒಂದು 3.5 ಎಕರೆಯಷ್ಟು ಜಮೀನಿದೆ. ಇಲ್ಲ, ಹೆಚ್ಚು ಕಡಿಮೆ 6 ಎಕರೆ ಇತ್ತು. ಅದು ಕೆಲವು ಕಾರಣಗಳಿಂದ ಬೇರೆಯವರು ಅದನ್ನ ಊರಿನ ಪೂರ್ವಾಭಿವೃದ್ಧಿಗೆ ಬಳಸ್ಕೊಂಡಿದ್ದಾರೆ. ಸೊ ಇನ್ನು 3 ಎಕರೆ 20 ಗುಂಟೆ ಜಮೀನಿದೆ. ಅದರ ಸುತ್ತ ಒಂದು ಕಾಂಪೌಂಡನ್ನು ಹಾಕಿ ಇದನ್ನು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಲಿಕ್ಕೆ ನಾವು ಈಗ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸುತ್ತ ತೆಂಗಿನ ಗಿಡಗಳು ಮತ್ತು ಅಡಿಕೆ ಗಿಡಗಳನ್ನು ಹಾಕಿ ಒಂದು ಒಳ್ಳೆಯ ಒಂದು ಯಾತ್ರಾ ಸ್ಥಳವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಜೊತೆಗೆ ಮಗ್ಗೆ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ಅದಕ್ಕೆ ಒಂದು ದೊಡ್ಡ ಸ್ವಾಗತ ಕಮಾನು, ಬಾಣೇಶ್ವರ ದೇವಸ್ಥಾನದ ಒಂದು ಸ್ವಾಗತ ಕಮಾನನ್ನು ಊರಿನ ಮುಂಭಾಗದಲ್ಲಿ ಮಾಡುವ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಈ ದೇವಸ್ಥಾನದ ಬಾಗಿಲಲ್ಲೂ ಸಹ ಒಂದು ದೊಡ್ಡ ಸ್ವಾಗತ ಕಮಾನನ್ನು ನಿರ್ಮಿಸಲಿಕ್ಕೂ ಸಹ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರ ಜೊತೆಗೆ ಬಾಣೇಶ್ವರ ದೇವಸ್ಥಾನ ಏನಿದೆ ಅದು ಭೀಮನಕೊಲ್ಲಿ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ ಇದೆ. ಅದು ನದಿಯಿಂದ ಬ್ಯಾಕ್ ವಾಟ್ರಿಂದ ಆ ಕಡೆ ಇದೆ, ಬ್ಯಾಕ್ ವಾಟ್ರಿಂದ ಈ ಕಡೆ ಬಾಣೇಶ್ವರ ದೇವಸ್ಥಾನ ಇದೆ. ಸೊ ಮತ್ತು ಇದೇ ಬ್ಯಾಕ್ ವಾಟ್ರಲ್ಲಿ 3 ಈಶ್ವರ ದೇವಸ್ಥಾನಗಳು ಬರ್ತವೆ. ಕಬಿನಿ ಬ್ಯಾಕ್ ವಾಟ್ರಲ್ಲಿ 3 ಈಶ್ವರ ದೇವಸ್ಥಾನ, ಒಂದು ಮಗ್ಗೆಯ ಬಾಣೇಶ್ವರ ದೇವಸ್ಥಾನ, ಅದರಿಂದ ಆಚೆ ಕರೆಗೆ ಹೋದರೆ ಭೀಮನಕೊಲ್ಲಿಯ ಶ್ರೀ ಮಹದೇಶ್ವರ ದೇವಸ್ಥಾನ, ಇನ್ನು ಆ ಕಡೆ ಕಿತ್ತೂರು ಅಂತಿತ್ತು, ತೆರಣಿಮಂಟಿ ಅಂತಿದೆ ಕಿತ್ತೂರು, ಹಳೆಯ ಕಿತ್ತೂರಲ್ಲಿ ಅಲ್ಲಿ ರವಿರಾಮೇಶ್ವರ ದೇವಸ್ಥಾನ ಇದೆ. ಇವೆಲ್ಲವೂ 3 ನದಿಯ ಹಿನ್ನೀರಿನ ಪಕ್ಕದಲ್ಲಿ, ಕಬಿನಿಯ ಹಿನ್ನೀರಿನ ಅಥವಾ ಬ್ಯಾಕ್ ವಾಟರ್ನ ಅಕ್ಕಪಕ್ಕದಲ್ಲಿ ಇರುವ ತ್ರಿಕೋನ ಕೃತಿಯಲ್ಲಿ ಇರತಕ್ಕಂಥ 3 ದೇವಸ್ಥಾನಗಳು. ಹಾಗಾಗಿ ಈ 3 ಒಟ್ಟುಗೂಡಿಸಿ ದೋಣಿಗಳಲ್ಲಿ ದೋಣಿ ವಿಹಾರ ಕೇಂದ್ರವನ್ನಾಗಿ ಮಾಡೋದ್ರ ಜೊತೆಗೆ ತ್ರೀ ಈಶಾ ಟೆಂಪಲ್ನ ಒಂದು ರಿಲಿಜಿಯಸ್ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ. ಅಂದರೆ ಜನರು ದೋಣಿಗಳಲ್ಲಿ ಬಾಣೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ನದಿಯಲ್ಲಿ ಹಿನ್ನೀರಿನಲ್ಲೇ ದೋಣಿಗಳ ಮೂಲಕವಾಗಿ ಭೀಮನಕೊಲ್ಲಿ ಶ್ರೀ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರವಿರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ 3 ಈಶನ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿ ಕೈಂಕರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈಗ ಸದ್ಯಕ್ಕೆ ಗರುಡಗಂಬ ಮತ್ತು ಇಂಟರ್ಲಾಕ್ ಆಗುತ್ತೆ, ಇಷ್ಟಿದೆ. ಇದ್ರ ಜೊತೆಗೆ ಬಾವಲಿಯಿಂದ ಇದು ಕೇರಳ ಬಾರ್ಡರ್, ಬಾವಲಿಯಿಂದ ಮಗ್ಗೆವರೆಗೆ ಬಾಣೇಶ್ವರ ದೇವಸ್ಥಾನ ಎಷ್ಟು ದೂರದಲ್ಲಿದೆ ಅಂತೇಳಿ ಸೈನೇಜ್ ಬೋರ್ಡ್ಗಳನ್ನು ಹಾಕ್ತಿದ್ದೀವಿ. ಆ್ಯಂಡ್ ಪೋಸ್ಟಿಂದ ಮೈಸೂರು ಈ ಕಡೆಯವರೆಗೆ ಬಾಣೇಶ್ವರ ದೇವಸ್ಥಾನದ ಒಂದು ಸೈನೇಜ್ ಬೋರ್ಡ್ಗಳನ್ನು ಸಹ ದಾನಿಗಳಿಂದನೇ ತೆಗೆದುಕೊಂಡು ಅದನ್ನು ಹಾಕೋ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬಹುಶಃ ಇನ್ನೊಂದು ವರ್ಷದಲ್ಲಿ ಈ ಕೆಲಸವೆಲ್ಲ ಮಾಡಬೇಕಂತಿದ್ದೀವಿ. ಇನ್ನೊಂದು ತಿಂಗಳಲ್ಲಿ ದೇವರ ಕೃಪೆಯಿಂದ, ಬಾಣೇಶ್ವರನ ಕೃಪೆಯಿಂದ ಗರುಡಗಂಬ ಮತ್ತು ಇಂಟರ್ಲಾಕ್ ವ್ಯವಸ್ಥೆ ಆಗಿ ಈ ಒಂದು ದೇವಸ್ಥಾನ ಒಂದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಇದಕ್ಕೆ ತನು ಮನ ಧನದ ಸಹಕಾರವನ್ನು ನೀಡಿರ್ತಕ್ಕಂಥವರು ಭಕ್ತಾದಿಗಳು ಕರ್ನಾಟಕದಾದ್ಯಂತ ಇದ್ದಾರೆ, ದೇಶದಾದ್ಯಂತ ಇದ್ದಾರೆ, ಬೇರೆ ದೇಶದಲ್ಲಿ ಇರ್ತಕ್ಕಂಥವರು ಸಹ ಈ ಒಂದು ದೇವಸ್ಥಾನಕ್ಕೆ ತಮ್ಮದೇ ಆದ ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ.
1: ಸರ್, ತಾವು ಮಾತಾಡ್ತಾ ತಿಳಿಸಿದ್ರಿ ಈ ಒಂದು ದೇವಸ್ಥಾನ ಒಂದು ಎರೆಕೆರೆ ಹುಂಡಿ ಗ್ರಾಮದಲ್ಲಿತ್ತು, ಅಲ್ಲಿನ ಒಂದು ಕಟ್ಟಡದಲ್ಲಿ ಈ ಒಂದು ದೇವರ ಮೂರ್ತಿ ಇತ್ತು, ಕಬಿನಿ ಹಿನ್ನೀರಿನಲ್ಲಿ ಅದು ಮುಳುಗಡೆ ಆದಂತಹ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ. ಸರ್, ಅಲ್ಲಿ ಈ ಒಂದು ದೇವರ ಒಂದು ಕಟ್ಟಡ ಹೇಗಿತ್ತು, ಅಲ್ಲಿ ಯಾವುದಾದ್ರೂ ವಾಸ್ತುಶಿಲ್ಪ ಶೈಲಿಗಳು ಇದ್ವಾ, ಜೊತೆಗೆ ಈಗ ಪ್ರಸ್ತುತ ಇರುವಂತಹ ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು, ಇತರ ದೇವರುಗಳಾಗಿರ್ಬೋದು, ಏನೆಲ್ಲ ವಿಶೇಷತೆ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಹಿಂದೆ ಹಳೆ ದೇವಸ್ಥಾನ ಅದನ್ನು ವರ್ಣಿಸಲು ಅಸಾಧ್ಯವಾದಂತಂಗಿತ್ತು. ಅದು ಕಲ್ಲಿನ ಕಟ್ಟಡವಾಗಿತ್ತು ಗರ್ಭಗುಡಿ, ಇನ್ನುಳಿದದ್ದೆಲ್ಲವೂ ಹಂಚಿನಲ್ಲಿ. ತುಂಬ ಸುಂದರವಾದಂಥ ದೇವಸ್ಥಾನ, ತುಂಬ ಸುಂದರವಾದದ್ದು. ಮತ್ತು ಅಲ್ಲಿ ಒಂದು ಗುಡಿ ಮಾಳ ಅಂತಿತ್ತು, ಸುಮಾರೊಂದು 12-13 ಎಕರೆ ಆ ದೇವಸ್ಥಾನಕ್ಕೆ ಸೇರಿದ ಜಮೀನೇನಿತ್ತು ಅದನ್ನು ಗುಡಿಮಾಳ, ಯಾರು ಅದನ್ನು ಆಕ್ರಮಿಸ್ಕೊಳ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ, ದೇವರ ಹೆಸರಲ್ಲೇ ಇದ್ದಂಥ ಒಂದು ಗುಡಿಮಾಳ. ಅಲ್ಲಿ ಅನೇಕ ಜನ ಅನೇಕ ಕಾರ್ಯಕ್ರಮಗಳಿಗೆ ಮಾಡ್ತಾಯಿದ್ರು. ಮತ್ತು ಈ ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇತ್ತು, ತುಂಬ ಸುಂದರವಾದ ಕೆರೆ. ತುಂಬ ಸುಂದರವಾದ ಕೆರೆ ಅಂದರೆ ನನ್ನ ಜೀವನದಲ್ಲಿ ನಾನಂತೂ ನೋಡಿಲ್ಲ. ಅಷ್ಟು ತಾವರೆ ಹೂಗಳನ್ನು ಬೆಳೀತಿದ್ದಂಥದ್ದು, ಅಷ್ಟು ತಾವರೆ ಹೂಗಳು ಬೆಳೀತಿದ್ದು. ಅದಕ್ಕೆ ಎರೆ ಕೆರೆ ಉಂಡಿ, ಎರೆ ಅಂದರೆ ಕಪ್ಪು ಮಣ್ಣು, ಎರೆ ಮಣ್ಣು, ಕೆರೆ ಎರೆ ಕೆರೆ ಉಂಡಿ ಅಂತೇಳಿ ಅದಕ್ಕೆ ಹೆಸರು ಬಂದಿದೆ.

0: ಆಯ್ತು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಸರಿ, ಆ ಕೆರೆಯಲ್ಲಿ ಪಕ್ಕದಲ್ಲೇ ಇದು ಇದ್ದಿತ್ತು.
1: ತುಂಬಾ ವಾಸ್ತುಶಿಲ್ಪ ಅಂತ ಹೇಳಿದ್ರೆ, ವಾಸ್ತುಶಿಲ್ಪ ಅಂತೇಳಿ ಕಲ್ಲಿನ ಕೆತ್ತನೆಯೆಲ್ಲ ಇಲ್ಲಿ ತಂದಿದ್ದೀವಿ. ಆದರೆ ಅದು ಒಂದು ರೀತಿ ಗ್ರಾಮೀಣ ಸೊಗಡಿನ ಹಿನ್ನೆಲೆಯ ದೇವಸ್ಥಾನವಾಗಿದ್ದು ಕೈ ಅಂಚಿನಲ್ಲಿ ನಿರ್ಮಾಣ ಮಾಡಿದ್ರು, ಒಳ್ಳೆಯ ಮರವನ್ನು ಹಾಕಿ. ಈಗ ನೋಡಿ, ನಾವು ಇಲ್ಲಿ ಮಾರಿಗುಡಿಯಲ್ಲಿ ಕುಳಿತಿದ್ದೀವಿ, ಇದು ಸಹ ಇದೇ ರೀತಿ ಇದ್ದದ್ದು, ಅದೇ ರೀತಿ ಕಟ್ಟಿದ್ದಾರೆ ಇದನ್ನು. ಇಲ್ಲಿಗೆ ಬಂದ ಮೇಲೆ 72-73 ಸುಮಾರೊಂದು ಹೆಚ್ಚು ಕಡಿಮೆ ಒಂದು 20-22 ವರ್ಷ ಯಾವುದೇ ಒಂದು ಸಣ್ಣ ದೇವಸ್ಥಾನವಾಗಿತ್ತು ಬಣೇಶ್ವರ. ಎಲ್ಲರೂ ದಾನಿಗಳೆಲ್ಲ ಮನಸ್ಸು ಮಾಡಿದ್ರಿಂದ ಅದು ಈಗ ಒಂದು ಹೊಸ ರೂಪವನ್ನು ಪಡ್ಕೊಂಡಿದೆ. ಇಲ್ಲಿ ವಾಸ್ತುಶಿಲ್ಪದ ಬಗ್ಗೆ ನಾನು ಹೇಳೋದಾದರೆ ಅದಕ್ಕೆ ಹೆಚ್ಚಿಗೆ ಇದಿಲ್ಲ. ನೂತನ ಕಟ್ಟಡ ಇದು, ಕಾಂಕ್ರೀಟಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡವಾಗಿರೋದ್ರಿಂದ ಆಧುನಿಕತೆಯ ಸೊಗಡು ಸ್ವಲ್ಪ ಜಾಸ್ತಿ ಇದೆ. ಇನ್ನು ಉಳಿದದ್ದು ಅಷ್ಟೇನು ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚಿಗೆ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಆದರೆ ಮುಂದೆ ಗರುಡಗಂಬ ಏನಿದೆ ಅದನ್ನು ನಾವು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ತಿದ್ದೀವಿ.
2: ಸರ್, ಇಲ್ಲಿನ ಒಂದು ಗರ್ಭಗುಡಿಯಲ್ಲಿರುವಂತಹ ಒಂದು ಶಿವಲಿಂಗದ ವಿಶೇಷತೆ ಏನು? ಇದು ಉದ್ಭವ ಲಿಂಗವೋ ಅಥವಾ ಇದು ಒಂದು ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗವೋ, ಅದರ ಬಗ್ಗೆ ತಿಳಿಸೋದಾದ್ರೆ,
1: ಇದು ಸುಮಾರು 500-700 ವರ್ಷಗಳ ಹಿಂದೆ, ಇದು ಉದ್ಭವ ಲಿಂಗ ಅಂತೂ ಅಲ್ಲ, ಇದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಲಿಂಗವೇ. ಚೋಳರ ಕಾಲದಲ್ಲಿ ಒಂದು ಐತಿಹ್ಯ ಇದೆ, ಆವಾಗ ರಾತ್ರೋರಾತ್ರಿ ನಿರ್ಮಾಣ ಮಾಡಿದ್ರು ಈ ದೇವಸ್ಥಾನವನ್ನು ಅಂತಕ್ಕಂಥದ್ದು. ಇದೊಂದು ಅದ್ಭುತವಾದಂಥ ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಒಂದು ಲಿಂಗವಾಗಿದೆ ಬಾಣೇಶ್ವರ ಸ್ವಾಮಿ.
2: ಸರ್, ದೇವಾಲಯದ ಒಂದು ಆವರಣದಲ್ಲಿರುವಂತಹ ಇತರ ಒಂದು ಉಪದೇವತೆಗಳ ಸನ್ನಿಧಿಗಳ ಬಗ್ಗೆ ತಿಳಿಸೋದಾದ್ರೆ,
1: ಬಹಳ ಮುಖ್ಯವಾಗಿ ನಮ್ಮ ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶ ಅಂತ ಹೇಳಿದೆ. ಇದು ನಾನು ಈಗಾಗಲೇ ಹೇಳಿದ್ನಲ್ಲ, ಕೆರೆ ಅಂತ, ಎರೆ ಕೆರೆ ಉಂಡಿ ಅಂತೇಳಿ. ಆ ಕೆರೆಯಲ್ಲಿ ಸಿಕ್ಕಿದಂಥದ್ದು ನಮ್ಮ ಹಿರಿಯರೊಬ್ಬರಿಗೆ ಕೈಗೆ ಸಿಕ್ತು ಅಂತೇಳಿ, ಅದನ್ನು ತಾವು ಈಗಲೂ ನೋಡ್ಬೋದು. ಬಲಮುರಿ ಗಣೇಶ ಅಂತೇಳಿ ಕರೀತೇವೆ. ಆ ದೇವಸ್ಥಾನದ ಒಳಾಂಗಣದಲ್ಲೇ ಬಲಮುರಿ ಗಣೇಶನನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಸಣ್ಣ ಮೂರ್ತಿಯಾಗಿತ್ತು, ಚಿಕ್ಕದಾಗ, ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಅನೇಕ ಜನ. ನಮ್ಮ ಈ ದೇವಸ್ಥಾನಕ್ಕೆ ಬರೋರು ಬಲಮುರಿ ಗಣೇಶನಿಗೆ ಅನೇಕ ಹರಕೆಗಳನ್ನು ಕಟ್ಟಿಕೊಳ್ತಾರೆ. ಅವರ ಹರಕೆಗಳು ಕಟ್ಟಿಕೊಂಡೋದ್ರಿಂದ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿರ್ತಕ್ಕಂಥ ಅನೇಕ ನಿದರ್ಶನ ಇದೆ. ಇದು ಒಂದು.
3: ನಾವು ಬಾಣೇಶ್ವರ ದೇವಸ್ಥಾನ ಅರ್ಚಕರು, ಪೂಜಾರರು, ಏನೆಂದರೆ ಈ ಬಲಮುರಿ ಗಣೇಶನ ಇತಿಹಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದು ಹಳೆ ಊರಲ್ಲಿ ಕಬಿನಿ ಬೇಕಾಟವರೆಗೆ ಮುಂಚೆ ನಮ್ಮ ಮುತ್ತಾತ ಅರ್ಚಕ ದೊಡ್ಡಯ್ಯ ಪೂಜೆ ಮಾಡ್ತಿದ್ರು. ಅದರಲ್ಲಿ ಕೆರೆಯಲ್ಲಿ ಒಂದು ಸ್ವಲ್ಪ ಸಣ್ಣ ಗಣಪತಿ ಒಂದು ಸ್ವಲ್ಪ ಸಿಕ್ತು, ನಿಪಾಟಿರ್ತು. ಇವಾಗ ಎರಡೆಡೆ ಹತ್ರ ಬೆಳೆದಿದ್ದಾರೆ. ಅರ್ಚಕ ದೊಡ್ಡಯ್ಯ ಅವರು ಪೂಜೆ ಮಾಡ್ತಿದ್ರು ಹಳೆ ಊರಲ್ಲಿ. ಪೂಜೆ ಮಾಡ್ತಿದ್ದಾಗ ಈಗ 100 ಈಗ 2-3 ಅಡಿ ಹತ್ರ ಬೆಳೆದಿದ್ದಾರೆ ಗಣಪತಿ. ಅದು ಇತಿಹಾಸ. ನಮ್ಮ ಕರ್ನಾಟಕದಲ್ಲಿ ಬಲಮುರಿ ಗಣೇಶ ಇಲ್ಲ, ಇಲ್ಲ ನಮ್ಮ ಬಾಣೇಶ್ವರ ಮಗ್ಗೆ ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶ ಇದೆ. ಬಂದು ತಾವು ನೋಡ್ಬೋದು. ನೋಡಿ ಅವ್ರಿಗೆ ನಿಮ್ಮ ಅರ್ಕೆ ನೀವು ಏನು ಕೋರಿಕೆ ಕೇಳ್ಕೊಳ್ತೀರಲ್ಲ, ಕೋರಿಕೆ ಎಲ್ಲ ಸುಮಾರು ಮಾಡಿಕೊಡ್ತಾರೆ. ಇತಿಹಾಸ ಗಣಪತಿ ಎಲ್ಲೂ ಇಲ್ಲ, ಕೆತ್ತಾಟನೆ ಏನಿಲ್ಲ, ತಾನೇ ಉದ್ಭವ ಗಣಪತಿ ಅಂತ ತಮ್ಮಲ್ಲಿ ಕೇಳ್ತಾ ಎಷ್ಟು ಮಾತುಗಳೇನು ಮುಗಿಸ್ತೀನಿ. ನಮ್ಮ ಹೆಸರು ಅರ್ಚಕ ಗಣೇಶ ಅಂತ, ಮಗ್ಗೆ ಗ್ರಾಮಸ್ಥರು.
1: ಅದ್ರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವಿದೆ, ವಿಗ್ರಹ ಇದೆ. ಅದರ ಜೊತೆಗೆ ವೀರಭದ್ರೇಶ್ವರನ ವಿಗ್ರಹವಿದೆ ಮತ್ತು ತಾಯಿ ಪಾರ್ವತಿಯ ವಿಗ್ರಹ ಇದೆ. ಇವುಗಳು ಇವೆ. ಇವುಗಳ ಪಕ್ಕದಲ್ಲೇ ನಾವು ಮನಿಯಮ್ಮ ಅಂತೇಳಿ, ಮನಿಯಮ್ಮನ ದೇವಸ್ಥಾನ ಅಂತೇಳಿ ಇದೆ, ಅದನ್ನು ನೀವು ಪಕ್ಕದಲ್ಲೇ ನೋಡ್ಬೋದು. ಇದು ಸಹ ಒಂದು ಗ್ರಾಮೀಣ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ನಮ್ಮ ಮನೆಯ ದೇವರು ಸಹ ಅದು ಒಂದು, ಈಶ್ವರ ಒಕ್ಕಲಿನವ್ರಿಗೆ ಮನೆಯಮ್ಮನ ದೇವಸ್ಥಾನವಿದೆ. ಅದು ಸಹ ಅನೇಕ ಪೂಜೆ ಕೈಂಕರ್ಯಗಳು ಪ್ರತಿ ದಿನ ಅಲ್ಲಿ ನಡೀತಾ ಇದೆ. ಎರಡೂ ದೇವಾಲಯಗಳೇ ಅಕ್ಕಪಕ್ಕದಲ್ಲೇ ಇದೆ. ಇವು ಇದ್ರ ಜೊತೆಗೆ ನಾವು ಈಗೇನು ಕುಳಿತಿದ್ದೀವಿ, ಮೈಸೂರು ಮಗ್ಗೆ ಮಾರಮ್ಮನ ದೇವಸ್ಥಾನ ಅಂತೇಳಿ, ಇದು ಹಿಂದೆ ಹೇಗಿತ್ತು ಆವಾಗ ಹಳೆಯ ವಸ್ತುಗಳ ಅಂಚುಗಳು ಮತ್ತು ತೀರು ರೀಪರ್ ಎಲ್ಲವೂ ಸಹ ಯಾವ ರೀತಿ ಇತ್ತು ಅದೇ ರೀತಿ ಇದನ್ನು ಇಲ್ಲಿ ತಂದು ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ ಮಾರಮ್ಮನ ದೇವಸ್ಥಾನ ಅಂತೇಳಿ. ಇವು 3-4 ಬಲಮುರಿ ವಿಘ್ನೇಶ್ವರ, ಮಾರಮ್ಮ, ಮನಿಯಮ್ಮ ಮತ್ತು ವೀರಭದ್ರೇಶ್ವರ, ಸುಬ್ರಹ್ಮಣ್ಯ ಮತ್ತು ಬಲಮುರಿ ವಿಘ್ನೇಶ್ವರ, ಈ ದೇವಸ್ಥಾನಗಳು ಇವು ಈ ಕ್ಷೇತ್ರದಲ್ಲಿ ಪ್ರಸಿದ್ಧವಾದಂಥ ಒಂದು ದೇವಾಲಯಗಳಾಗಿ ಜನರನ್ನು ಆಕರ್ಷಣೆ ಮಾಡ್ತಾರೆ.
2: ಸರ್, ಪ್ರತಿ ವರ್ಷ ಇಲ್ಲಿ ನಡೆಯುವಂತಹ ಅತಿ ದೊಡ್ಡ ಉತ್ಸವ ಆಗಿರ್ಬೋದು ಅಥವಾ ಜಾತ್ರೆ ಆಗಿರ್ಬೋದು ಯಾವುದು, ಮತ್ತು ಆ ಸಮಯದಲ್ಲಿ ಒಂದು ಭಕ್ತರ ಸಡಗರ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ?
1: ನಾವು ಪ್ರತಿ ವರ್ಷ ನಮ್ಮಲ್ಲಿ ಶಿವರಾತ್ರಿ ಹಬ್ಬ, ವಿಶೇಷವಾಗಿ ಯುಗಾದಿ ಮತ್ತು ಶಿವರಾತ್ರಿ ಹಬ್ಬ

0: ಗಳಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸ್ತೇವೆ. ಸಾವಿರಾರು ಜನ ಬರ್ತಾರೆ. ಒಂದು ಜೊತೆಗೆ ಜಾತ್ರೆ ಅಂತ ಯಾವುದು ನಾವು ಇಲ್ಲಿ ಮಾಡ್ತಾ ಇಲ್ಲ. ಆದರೆ ಪ್ರತಿ ವರ್ಷ ಸಾವಿರಾರು ಜನ ಬಂದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಮಾರಮ್ಮನ ದೇವಸ್ಥಾನ ಏನಿದೆ ಇಲ್ಲಿ ವಿಶೇಷವಾದದ್ದು, ಮಗ್ಗೆನಲ್ಲಿ ವಿಶೇಷವಾದ ಹಬ್ಬ ನಡೀತದೆ. ಒಂದು ಬೂದಿ ಹಬ್ಬ ಅಂತ ನಡೀತದೆ. ವರ್ಷಕ್ಕೊಂದು ಸರಿ ಬೂದಿ, ಎರಡು ವರ್ಷಕ್ಕೊಂದು ಸರಿ ನಡೆಯೋದು. ಇನ್ನು ಒಂದು ವರ್ಷ ಬಿಲ್ ಹಬ್ಬ ಅಂತ ಹೇಳ್ತಾರೆ, ಬಿಲ್ಲಲ್ಲಿ ಹೊಡಿತಕ್ಕಂಥದ್ದು. ಇನ್ನೊಂದು ಬೂದಿ ಹಬ್ಬ ಅಂತ. ಬೂದಿ ಹಬ್ಬದಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಸಿಕ್ತವ್ರಿಗೆಲ್ಲ ಬೂದಿ ಎರಿಸ್ತಾ ಇರ್ತದೆ. ಒಂಥರ ಬಣ್ಣ ಈ ಕಲರ್ ಆಗ್ತಾರೆ ನೋಡಿ, ಯಾವುದು ಹೋಳಿ ಹಬ್ಬಕ್ಕೆ ಆ ರೀತಿ ಸಿಕ್ತವ್ರಿಗೆಲ್ಲ ಬೂದಿ. ಇದು ನಾನು ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ, ಇಲ್ಲಿದೆ ಮಗ್ಗಿನ ನಮ್ಮೂರಲ್ಲಿ ಮಾತ್ರ ನೋಡಿರೋದು. ಸೊ ಹಾಗಾಗಿ ಬೂದಿ ಹಬ್ಬ ಅಂತಕ್ಕಂಥದ್ದು ವಿಶೇಷವಾದ ಹಬ್ಬ. ಮತ್ತು ಯಾರೇ ಯಾವ ದೊಡ್ಡ ಇವ್ರು ಬಂದ್ರೂ ಅವ್ರಿಗೆ ಬೂದಿ ಎರಚೋದು ಅದೊಂದು ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಇದು ಎರಡು ವರ್ಷಕ್ಕೊಂದು ಸಾರಿ ಇದೇ ಮಾರಮ್ಮನ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ನಡೀತು. ಇನ್ನೊಂದು ಸರಿ ಎರಡನೇ ವರ್ಷಕ್ಕೆ ಬಿಲ್ಲು ಮತ್ತು ಕೊಂಡದ ಹಬ್ಬ ಅಂತ. ಇದು ಕೊಂಡ ಅಂತೇಳಿ ಅಂದರೆ ಬೆಂಕಿ ಕೆಂಡವನ್ನು ಮೇಲೆ ನಡೀತಕ್ಕಂಥದ್ದು, ಅದು ಸಹ ನಡೀತದೆ. ಈಗ ಮತ್ತೆ ಬರ್ತಾ ಇದೆ ಬೂದಿ ಹಬ್ಬ ಮತ್ತು ಬಿಲ್ಲಬ್ಬ.
1: ಸರ್, ಮುಂದೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿ ವಿಶೇಷ ಪೂಜೆ ಅಥವಾ ಅಭಿಷೇಕಗಳು ನಡೆಯುತ್ತೆ?
0: ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ದೇವರಿಗೆ ಬಾಣೇಶ್ವರನಿಗೆ ಅಲಂಕಾರವನ್ನು ಮಾಡಿ ರುದ್ರಾಭಿಷೇಕ ಮತ್ತು ಇತರೆ ಸಾಂಪ್ರದಾಯಿಕ ಅಭಿಷೇಕಗಳನ್ನು ಮಾಡಲಾಗ್ತದೆ. ಪ್ರತಿದಿನ ನಾನು ಹೇಳ್ದಂಗೆ ಬಾಣೇಶ್ವರನಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಪೂಜೆಯನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ ದಿನನಿತ್ಯದ ಪೂಜಾ ಕೈಂಕರ್ಯಗಳು ನಡೀತಾನೆ ಇವೆ. ಅದರಲ್ಲೂ ಶಿವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸ್ತಾರೆ. ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸ್ತಾರೆ. ಮತ್ತು ದೇವರ ಒಂದು ಕೃಪೆಗೆ ಜನರೆಲ್ಲರೂ ಪಾತ್ರರಾಗಲಿ ಅಂತೇಳಿ ಜಾಗರಣೆ ಏನಿದೆ ಶಿವರಾತ್ರಿನಲ್ಲಿ, ಆ ಜಾಗರಣೆಗೋಸ್ಕರ ಅನೇಕ ವ್ಯವಸ್ಥೆಯನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಚಂದ್ರನಿಂದ ಸೂರ್ಯನವರೆಗೆ, ಅಂದರೆ ಚಂದ್ರನಿಂದ ಸೂರ್ಯನವರೆಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ವರ್ಷ ಇನ್ನೂ ವಿಶೇಷವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ನಂಬಿಕೆ ನನಗಿದೆ, ದೇವರ ಆಶೀರ್ವಾದ.
1: ಸರ್, ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಜನಜನಿತವಾಗಿರುವಂತಹ ಯಾವುದಾದ್ರೂ ಪವಾಡ ಅಥವಾ ಪ್ರತೀತಿಗಳು ಏನಾದರೂ ಇದ್ರೆ ಅದರ ಬಗ್ಗೆ ತಿಳಿಸೋದಾದ್ರೆ?
0: ನಾನು ತಿಳಿದಂಗೆ ಪವಾಡ ಇದೇನಿಲ್ಲ, ಆದರೆ ನಿಷ್ಠೆ ಇದೆ. ದೇವರುಗಳು ಬಾಣೇಶ್ವರ, ಬಲಮುರಿ ವಿಘ್ನೇಶ್ವರ, ಮನಿಯಮ್ಮ ಮತ್ತು ಮಗ್ಗೆ ಮಾರಮ್ಮ ಏನಿದೆ ತುಂಬ ನಿಷ್ಠಾವಂತ ದೇವರುಗಳು. ಹಾಗಾಗಿ ಈ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ಇವನ್ ನಮ್ಮ ತಂದೆ ತಾಯಿ ನಮ್ಗೆ ಹೇಳ್ತಾ ಇದ್ರು, ಏನಾದ್ರು ಕಷ್ಟ ಬಂದರೆ ಬಾಣಪ್ಪ ಅಂತಿದ್ರು ಅಥವಾ ಮಗ್ಗೆ ಮಾರಮ್ಮ ಅಂಥೇಳಿ ಹರಕೆ ಕಟ್ಕೊಳ್ತಿದ್ರು. ಸೊ ಹಾಗಾಗಿ ನಮ್ಮ ತಂದೆ ತಾತ ಮುತ್ತಾತ್ರ ಕಾಲದಿಂದಲೂ ಆ ಒಂದು ನಂಬಿಕೆಯನ್ನು ಉಸಿ ಹಾಕ್ಸೋ ಹಾಗೆ ಈ ದೇವಾಲಯಗಳು ಬಾಣೇಶ್ವರ, ಮಗ್ಗೆ ಮಾರಮ್ಮ, ಮನಿಯಮ್ಮ ದೇವಾಲಯಗಳು ನಡೆದುಕೊಂಡು ಬಂದಿವೆ ಬಲಮುರಿ ವಿಘ್ನೇಶ್ವರನ ಸರ್.
1: ಸರ್, ಈಗ ದೇವಾಲಯದ ಆಡಳಿತ ಮಂಡಳಿಯ ತಾವು ಅಧ್ಯಕ್ಷರಾದ ನಂತರ ಹಲವಾರು ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಈಗ ಮಾಡಬೇಕು ಅಂತ ತಾವು ಯೋಜನೆಗಳನ್ನು ಹಮ್ಮಿಕೊಂಡ್ರದ್ರ ಬಗ್ಗೆ ತಿಳಿಸಿದ್ರಿ. ಇದರ ಜೊತೆಗೆ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಒಂದು ದೇವಸ್ಥಾನದ ವತಿಯಿಂದ, ಜೊತೆಗೆ ಸಮಿತಿಯ ವತಿಯಿಂದ ಯಾವ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಪ್ರಸ್ತುತ ದಿನಗಳಲ್ಲಿ ಸಿಗ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅದೇ, ನಾವೊಂದು ರಿಲಿಜಿಯಸ್ ಟೂರಿಸಂ ಮಾಡಿ ಬಾಣೇಶ್ವರನಿಂದ ಭೀಮನಕೊಲ್ಲಿ ಮಹದೇಶ್ವರನವರೆಗೆ ರವಿರಾಮೇಶ್ವರನನ್ನು ಮೂರನ್ನು ಸಂದರ್ಶನ ಮಾಡಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು, ಬೋಟ್ಗಳನ್ನು ಟೂರಿಸಂ ಇಲಾಖೆ ಮತ್ತು ಮಹದೇಶ್ವರ ದೇವಸ್ಥಾನ ಏನಿದೆ ಭೀಮನಕೊಲ್ಲಿ ಮಹದೇಶ್ವರ ದೇವಸ್ಥಾನ ಸಮಿತಿಯವರ ಜೊತೆ ಮತ್ತು ರವಿರಾಮೇಶ್ವರ ದೇವಸ್ಥಾನದ ಸಮಿತಿಯವರ ಜೊತೆ, ಈ ಮೂರೂ ದೇವಸ್ಥಾನದ ಸಮಿತಿಯವರ ಜೊತೆ ಸಮನ್ವಯವನ್ನು ಸಾಧಿಸಿ ಇದೊಂದು ಟೂರಿಸಂ ಪ್ಲೇಸ್ ಮಾಡಲಿಕ್ಕೆ, ಅಂದರೆ ರಿಲಿಜಿಯಸ್ ಟೂರಿಸಂ, ಧಾರ್ಮಿಕ ಪ್ರವಾಸ ಅಥವಾ ದೋಣಿ ವಿಹಾರ ಕೇಂದ್ರವನ್ನಾಗಿ ಮಾಡೋದು ನಮ್ಮ ಗುರಿ ಇದೆ. ಈಗ ನಮ್ಮ ದೇವಸ್ಥಾನ ಈಗ ಬೆಳವಣಿಗೆ ಅನಿಸಲಿದೆ, ಯಾಕಂದರೆ ಅಲ್ಲಿ ಮೂಲಭೂತವಾದಂಥ ಸೌಕರ್ಯಗಳು ಕಡಿಮೆ ಇದೆ, ಬಟ್ ತುಂಬ ಕಡಿಮೆ ಇದೆ. ಶೌಚಾಲಯದ ವ್ಯವಸ್ಥೆ ಇದೆ. ಮತ್ತು ಒಂದು ಶ್ರೀನಿವಾಸ ಪ್ರಸಾದ್ ಅವರು MP ಆಗಿರುವಾಗ ಒಂದು 20 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಂದು ಸಮುದಾಯ ಭವನವನ್ನು ಕಟ್ಟಿಸಿ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸಣ್ಣ ಪುಟ್ಟೊಂದು 100 ಜನರವರಿಗೆ ಒಂದು ಸಭೆ ಸಮಾರಂಭ ಅಥವಾ ಹುಟ್ಟಿದ ಹಬ್ಬಗಳು ಅಥವಾ ಇನ್ಯಾವುದೇ ಒಂದು ಶುಭ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಲೂ ಅದನ್ನು ಸಹ ನಾವು ಬಾಡಿಗೆ ಕೊಡ್ತೀವಿ.

0: ಎಲ್ಲ ವರ್ಗದವರು ಇಂಥವ್ರಿಗೆ ಅಂತಿಲ್ಲ. ಜೊತೆಗೆ ಇನ್ನೂ ನೀರು ಮತ್ತು ಸ್ವಚ್ಛತೆ ವ್ಯವಸ್ಥೆ ಅದು ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ, ಅದನ್ನು ಮಾಡ್ತೀವಿ. ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ತುಂಬ ಪ್ರಸಿದ್ಧವಾದ ಕೇಂದ್ರವನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ. ದೇವರ ಮಹೇಶ್ವರನ ಆಶೀರ್ವಾದ, ಮಾರಮ್ಮನ ಆಶೀರ್ವಾದ.
1: ಸರ್, ಈ ಒಂದು ದೇವಾಲಯ ಒಂದು ಸ್ಥಳೀಯ ಸಮುದಾಯದೊಂದಿಗೆ ಹೇಗೆ ಬೆಸ್ತ್ಕೊಂಡಿದೆ ಶೈಕ್ಷಣಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ದೇವಾಲಯದ ಪಾತ್ರ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಅದ್ರ ಬಗ್ಗೆ ಹೇಳೋದು.
0: ಈ ದೇವಾಲಯ ತಂದೇ ಆದಂಥ ಹಿರಿಮೆಯನ್ನು ಹೊಂದಿದೆ. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಜನರಲ್ಲಿ ಸದ್ಬುದ್ಧಿಯನ್ನು ಕೊಡುವ ಒಂದು ಕೇಂದ್ರವಾಗಿ ಮಾರ್ಪಾಡಾಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಆಶಯ. ಬಹುಶಃ ಆ ಒಂದು ದೃಷ್ಟಿಯಿಂದ ವರ್ಷದಿಂದ ವರ್ಷಕ್ಕೆ ಬರುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಹುಶಃ ಅದು ಇನ್ನೂ ಜಾಸ್ತಿ ಆಗ್ಬೋದು. ಸೊ ಇದೊಂದು ಎಲ್ಲ ವರ್ಗದವರಿಗೂ ಸೇರಿರ್ತಕ್ಕಂಥದ್ದು, ಯಾವುದೇ ಒಂದು ವರ್ಗ ಒಂದು ಜಾತಿ ಅಥವಾ ಧರ್ಮಕ್ಕೆ ಮೀಸಲಾಗಿದೆ. ಎಲ್ಲ ವರ್ಗದವರು ಇದರಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಮಹೇಶ್ವರ ದೇವಸ್ಥಾನದ ಒಂದು ವಿಶೇಷ.
1: ಸರ್, ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಭಕ್ತರು ಸಾಮಾನ್ಯವಾಗಿ ಯಾವೆಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ, ಇಲ್ಲಿ ಪ್ರಾರ್ಥಿಸಿದರೆ ಎಂತಹ ಫಲಗಳು ಸಿಗ್ತವೆ ಅನ್ನೋ ನಂಬಿಕೆಗಳು ಈ ಪ್ರಸ್ತುತ ದಿನಗಳಲ್ಲೂ ಸಹ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಪ್ರತಿಯೊಬ್ಬರು ತಮಗೆ ಬೇಕಾದನ್ನ ಗುಪ್ತವಾಗಿಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಸೊ ನನಗೆ ದೇವರೇ ಇದು ಒಳ್ಳೇದು ಮಾಡಪ್ಪ, ನನಗೊಂದು ಒಳ್ಳೆ ಕೆಲಸ ಕೊಡುವಂತಲೋ, ಆಯಸ್ಸು ಆರೋಗ್ಯ ಮತ್ತು ಅಭಿವೃದ್ಧಿಯನ್ನು ಕೊಡುವಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಅವರವರ ಭಕ್ತಿಗೆ ಅನುಸಾರವಾಗಿ ದೇವರು ಕರುಣೆಯನ್ನು ತೋರಿಸ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ. ಹಾಗಾಗಿಯೇ ಜನರು ಈ ಒಂದು ಬಾಣೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಮನಸ್ಪೂರ್ವಕವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಕ್ಷೇತ್ರ ಅಭಿವೃದ್ಧಿಯ ಪ್ರಾರಂಭಿಕ ಹಂತಗಳನ್ನು ಈಗ ದಾಟಿ ಇನ್ನೂ ಮುಂದುವರಿತಾ ಇದೆ.
1: ಸರ್, ಕೊನೆಯದಾಗಿ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತರಿಗೆ ಅಥವಾ ನಮ್ಮ ಕೇಳುಗರಿಗೆ ನೀವು ಏನಾದರೂ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ದಯಮಾಡಿ ಎಲ್ಲರೂ ಮಗ್ಗೇಶ್ರೀ ಬಾಣೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶನ ಮತ್ತು ಮನೆಯಮ್ಮ ಮತ್ತು ಮಗ್ಗೆ ಮಾರಮ್ಮನ ಸನ್ನಿಧಿಯಲ್ಲಿ ಬಂದು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನೀವುಗಳೆಲ್ಲ ಪ್ರಯತ್ನವನ್ನು ಮಾಡೋಣ ಅಂತ ಬುದ್ಧಿಯನ್ನು ದೇವರು ಕೊಡಲಿ. ಮತ್ತು ಮುಂದಿನ ಸೆಪ್ಟೆಂಬರ್ 9ನೇ ತಾರೀಕು ನಡೀತಕ್ಕಂಥ ಗರುಡ ಕಂಬದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನಿದೆ ಅದಕ್ಕೆ ತಾವುಗಳೆಲ್ಲ ಬರಬೇಕು. ಊರಿನ ಎಲ್ಲರೂ, ಇಡೀ ತಾಲೂಕಿನ ಎಲ್ಲರೂ, ಬೇರೆ ಬೇರೆ ಕಡೆಯಿಂದನೂ ಸಹ ಜನ ಬರ್ತಿದ್ದಾರೆ. ನೀವುಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳಿ.
1: ಇಲ್ಲಿಯವರೆಗೂ ಎಚ್ ಡಿ ಕೋಟೆ ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಾಲಯದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ದೇವಸ್ಥಾನದ ವಿಶೇಷತೆಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಒಳ್ಳೇದು ಮಾಡಲಿ, ನಿಮ್ಮ ವಾಹಿನಿಗೂ ಸಹ ಒಳ್ಳೇದು ಮಾಡಲಿ. ಡಾಕ್ಟರ್ ಬಾಲಸುಬ್ರಹ್ಮಣ್ಯವರು ನಮ್ಮ ಆತ್ಮೀಯ ಸ್ನೇಹಿತರು, ಎಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಸಂಸ್ಥೆಗೂ ಸಹ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸುವವರಲ್ಲಿ ನಾನು ಸಹ ಒಬ್ಬನಾಗ್ತೇನೆ. ನಮಸ್ಕಾರ.
1: ಪ್ರಿಯ ಕೇಳುವರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರಾಗಿರುವ ಹಾಗೂ ಬಾಣೇಶ್ವರ ದೇವಸ್ಥಾನ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಯುತ ಎಂಎನ್ ನಟರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಯಶರಿಕೋಟೆ ತಾಲೂಕು ಎನ್ಬೆಳ್ತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ದೇವಾಲಯವಾದ ಬಾಣೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಾಲಯದ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಯುತ ಎಂಎನ್ ನಟರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರೆ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡುಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9000505119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900005119.

ಪ್ರೀತಿಯ ಚಿನ್ನತ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/9/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರ ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯವ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಿಮ್ಮ ದೇಹಕ್ಕೆ ಎಷ್ಟು ವಯಸ್ಸಾಗುತ್ತದೆ ಎಂದು ಜೈವಿಕ ವಯಸ್ಸಿನ ರಹಸ್ಯವನ್ನು ಬಿಚ್ಚಿಡುವ, ದೇಹಕ್ಕೆ ಒದಗಬಹುದಾದ ಅಪಾಯ ಊಹಿಸುವ ಉಪಕರಣವೊಂದನ್ನು ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧನಾ ತಂಡ ಅಭಿವೃದ್ಧಿಪಡಿಸಿದೆ. ಅದರ ಹೆಸರೇ ಜೀನ್ ಗಡಿಯಾರ. ದೇಹ ರಚನೆಯ ವಂಶವಾಹಿಗಳ ಚಟುವಟಿಕೆಯನ್ನು ಅಳೆಯುವ ಮೂಲಕ ಈ ಸಾಧನ ಪ್ರತಿಯೊಬ್ಬ ಜೈವಿಕ ವಯಸ್ಸು, ಆರೋಗ್ಯ ಸ್ಥಿತಿ ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಆರೋಗ್ಯದ ಅಪಾಯಗಳನ್ನು ಅಂದಾಜಿಸುತ್ತದೆ. ಹಾಗಾದರೆ ಜೈವಿಕ ವಯಸ್ಸು ಎಂದರೇನು ಅನ್ನುವುದನ್ನು ನೋಡುವುದಾದರೆ, ನಾವು ಸಾಮಾನ್ಯವಾಗಿ ಹುಟ್ಟಿದ ದಿನಾಂಕದಿಂದ ವಯಸ್ಸನ್ನು ಲೆಕ್ಕಿಸುತ್ತೇವೆ. ಆದರೆ ದೇಹದ ಒಳಗಿನ ಅಂಗಾಂಗಗಳು, ಜೀವಕೋಶಗಳು ಮತ್ತು ಜೈವಿಕ ವ್ಯವಸ್ಥೆಗಳು ಎಲ್ಲದಕ್ಕೂ ಒಂದೇ ವೇಗದಲ್ಲಿ ವಯಸ್ಸಾಗುವುದಿಲ್ಲ. ಇದನ್ನೇ ವಿಜ್ಞಾನಿಗಳು ಜೈವಿಕ ವಯಸ್ಸು ಎಂದು ಕರೆಯುತ್ತಾರೆ. ಉದಾಹರಣೆಗೆ ತಲೆಗೂದಲು ಅಥವಾ ದೇಹದ ಚರ್ಮ ಒಬ್ಬ ವ್ಯಕ್ತಿಯ ಕಾಲಾನುಕ್ರಮಿಕ ವಯಸ್ಸು 60 ವರ್ಷ ಆಗಿರಬಹುದು. ಆದರೆ ಅವರ ದೇಹದ ಆರೋಗ್ಯ, ಜೀವಕೋಶಗಳ ಸ್ಥಿತಿ ಮತ್ತು ಅಂಗಾಂಶಗಳ ಕಾರ್ಯಕ್ಷಮತೆಯನ್ನು ಗಮನಿಸಿದರೆ ಅವರು 50 ವರ್ಷದವರಂತೆಯೇ ಅಥವಾ 70 ವರ್ಷದವರಂತೆಯೇ ಕಾಣಬಹುದು. ಈ ವ್ಯತ್ಯಾಸವನ್ನು ಅಳೆಯಲು ವಿವಿಧ ಎಂಜಿನ್ ಕ್ಲಾಕ್ಗಳನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಅದೇ ಹೊಸ ಜೀನ್ ಗಡಿಯಾರ. ಅಮೆರಿಕದ ಹಾರ್ವರ್ಡ್ ವೈದ್ಯಕೀಯ ಶಾಲೆಯ ಸಂಶೋಧಕರು ಇಲಿಗಳು, ಕೋತಿಗಳು ಮತ್ತು ಮಾನವರಿಂದ ಸಂಗ್ರಹಿಸಿದ 11,000ಕ್ಕೂ ಹೆಚ್ಚು ವಂಶವಾಹಿಯ ಚಟುವಟಿಕೆಯ ಮಾದರಿಗಳನ್ನು ವಿಶ್ಲೇಷಿಸಿ ಹೊಸ ಜೀನ್ ಗಡಿಯಾರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಗಡಿಯಾರವು ಜೀವಕೋಶಗಳಲ್ಲಿ ಸಕ್ರಿಯವಾಗಿರುವ ಹಾಗೂ ನಿಧಾನಗೊಂಡಿರುವ ವಂಶವಾಹಿಗಳ ಬಗ್ಗೆ ಪರಿಶೀಲನೆ ನಡೆಸುತ್ತದೆ. ಜೀವಿತ ಅವಧಿಯಲ್ಲಿ ವಂಶವಾಹಿಗಳ ಬಗ್ಗೆ ಪರಿಶೀಲನೆ ನಡೆಸುತ್ತದೆ. ಜೀವಿತ ಅವಧಿಯಲ್ಲಿ ವಂಶವಾಹಿ ಚಟುವಟಿಕೆಯಲ್ಲಿ ಉಂಟಾಗುವ ಬದಲಾವಣೆಗಳ ಮಾದರಿಗಳನ್ನು ಗುರುತಿಸುವ ಮೂಲಕ ವ್ಯಕ್ತಿಯ ಜೈವಿಕ ವಯಸ್ಸನ್ನು ಅಂದಾಜಿಸುತ್ತದೆ. ಅಷ್ಟೇ ಅಲ್ಲ, ಕೆಲವು ಪ್ರಯೋಗಾತ್ಮಕ ಸಂದರ್ಭಗಳಲ್ಲಿ ವ್ಯಕ್ತಿಯ ಉಳಿದಿರುವ ಜೀವಿತ ಅವಧಿ ಮತ್ತು ಮರಣದ ಅಪಾಯವನ್ನು ಊಹಿಸುವ ಸಾಮರ್ಥ್ಯವನ್ನು ಈ ಗಡಿಯಾರ ಪ್ರದರ್ಶಿಸಿದೆ ಎಂದು ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ಸಂಶೋಧಕ ವಾಂಡಿಮ್ ಗ್ಲಾಡಿಯೂಷೇವ್ ರವರು ಪ್ರತಿಪಾದಿಸಿದ್ದಾರೆ. ಈಗ ವಯಸ್ಸಿನ ಏರುಪೇರುಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರದ ರೂಪದಲ್ಲಿ ಪ್ಲಾಸ್ಟಿಕ್ ಸರ್ಜರಿ, ಟ್ರಾನ್ಸ್ಪ್ಲಾಂಟೇಷನ್ ಚಿಕಿತ್ಸೆಗಳು ಚಾಲ್ತಿಯಲ್ಲಿವೆ. ಆದರೆ ಅವುಗಳ ಅಡ್ಡ ಪರಿಣಾಮವನ್ನು ಅಲ್ಲಿಗಿಳಿಯುವಂತಿಲ್ಲ. ಈ ಮಾದರಿಯ ಗಡಿಯಾರಗಳ ಮೂಲಕ ವಯಸ್ಸನ್ನು ನಿಧಾನಗೊಳಿಸುವ ಅಥವಾ ಆರೋಗ್ಯಕರ ವೃದ್ಧಾಪ್ಯವನ್ನು ಉತ್ತೇಜಿಸುವಲ್ಲಿ ಅಭಿವೃದ್ಧಿಗೊಳ್ಳುವ ಔಷಧಿಗಳು, ಚಿಕಿತ್ಸೆಗಳು ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ ಎಂಬುದನ್ನು ಪರೀಕ್ಷಿಸಲು ದೀರ್ಘಕಾಲದ ಸಂಶೋಧನೆ ಬೇಕಿರುತ್ತದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯ

0: ಮಂಡಿಸಿದ್ದಾರೆ. ಯಾವುದೇ ಮಾದರಿಯ ಹೊಸ ಪ್ರಯೋಗಗಳನ್ನು ಸಾಮಾನ್ಯವಾಗಿ ಇಲಿಗಳ ಮೇಲೆ ಪ್ರಯೋಗಿಸಿ ನಂತರದಲ್ಲಿ ಕಾರ್ಯರೂಪಕ್ಕೆ ತರುವುದು ಸಂಶೋಧನೆಯ ಮೊದಲ ಪ್ರಯತ್ನ. ವಯಸ್ಸಿನ ಅಂದಾಜಿಸುವಿಕೆ ಜೀವಿತ ಅವಧಿ ಅಥವಾ ಅಪಾಯದ ಮುನ್ಸೂಚನೆ ಸೂಚಿಸುವಲ್ಲಿ ಹೊಸ ಜೀನ್ ಗಡಿಯಾರದಲ್ಲಿ ಕ್ರಮಬದ್ಧತೆ ಇದೆ ಎಂಬುದನ್ನು ಇಲಿಗಳ ಮೇಲೆ ನಡೆಸಿದ ಪ್ರಯೋಗಗಳು ತೋರಿಸಿಕೊಟ್ಟಿವೆ. ಈ ಫಲಿತಾಂಶಗಳು ಕೆಲವೇ ತಿಂಗಳುಗಳಲ್ಲಿ ಗಮನಕ್ಕೆ ಬರುತ್ತವೆ. ಇದು ವಯಸ್ಸನ್ನು ಗೆಲ್ಲಲು ಅನುಕೂಲಿಸುವ ಸಂಶೋಧನೆಗಳಿಗೆ ಹೆಚ್ಚಿನ ವೇಗವನ್ನು ನೀಡಬಹುದು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಜೀನ್ ಗಡಿಯಾರ ಮತ್ತು ಎಪಿಜೆನೆಟಿಕ್ ಗಡಿಯಾರಗಳು ಇದುವರೆಗೆ ಈ ಕ್ಷೇತ್ರದಲ್ಲಿ ಹೆಚ್ಚು ಬಳಸಲಾಗುತ್ತಿದ್ದ ಎಪಿಜೆನೆಟಿಕ್ ಎಂಜಿನ್ ಕ್ಲಾಕ್ಗಳು ಡಿಎನ್ಎಯ ಮೇಲೆ ರಾಸಾಯನಿಕ ಬದಲಾವಣೆಗಳಾದ ಮೈಥಲೇಷನ್ ಅನ್ನು ಆಧರಿಸಿದವು. ಇವು ವಯಸ್ಸನ್ನು ಅಳಿಯುವಲ್ಲಿ ಪರಿಣಾಮಕಾರಿಯಾಗಿದ್ದರೂ ಆ ಬದಲಾವಣೆಗಳು ಏಕೆ ಉಂಟಾಗುತ್ತವೆ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಒದಗಿರಲಿಲ್ಲ. ಆದರೆ ಹೊಸ ಜೀನ್ ಗಡಿಯಾರವು ನೇರವಾಗಿ ಜೀನ್ ಚಟುವಟಿಕೆಯನ್ನು ವಿಶ್ಲೇಷಿಸುತ್ತದೆ. ಇದರಿಂದ ವಯಸ್ಸಿನ ಕಾರಣದಿಂದಾಗಿ ಕಾಣಿಸಿಕೊಳ್ಳುವ ಆರೋಗ್ಯದ ಏರುಪೇರಿಗೆ ಕಾರಣವಾಗುವ ಜೈವಿಕ ಪ್ರಕ್ರಿಯೆಗಳ ಕುರಿತು ಸ್ಪಷ್ಟ ಚಿತ್ರಣ ನೀಡುವಲ್ಲಿ ಸಹಾಯವಾಗುತ್ತದೆ. ಈ ತಂತ್ರಜ್ಞಾನವು ಇನ್ನೂ ಆರಂಭಿಕ ಹಂತದಲ್ಲಿದೆ. ವಂಶವಾಹಿ ಚಟುವಟಿಕೆಯ ಬದಲಾವಣೆಗಳು ವಯಸ್ಸಾಗುವುದಕ್ಕೆ ನೇರ ಕಾರಣವೇನು ಅಥವಾ ವಯಸ್ಸಿನ ಪರಿಣಾಮವನ್ನು ಮಾತ್ರ ಪ್ರತಿಬಿಂಬಿಸುತ್ತದೆಯೇ ಎಂಬ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹಾಗೆಯೇ ಒತ್ತಡ, ವ್ಯಾಯಾಮ, ಆಹಾರ ಪದ್ಧತಿ, ನಿದ್ರೆ ಮತ್ತು ಅನಾರೋಗ್ಯದಂತಹ ಅಂಶಗಳು ವಂಶವಾಹಿ ಚಟುವಟಿಕೆಯನ್ನು ಕೆಲವೇ ತಿಂಗಳುಗಳಲ್ಲಿ ತ್ವರಿತವಾಗಿ ಬದಲಾಯಿಸಬಲ್ಲವು. ಆದ್ದರಿಂದ ಜೈವಿಕ ವಯಸ್ಸಿನ ನಿಖರ ಅಳತೆಗಾಗಿ ಜೀನ್ ಗಡಿಯಾರವನ್ನು ಬಳಸುವ ಮೊದಲು ಇನ್ನಷ್ಟು ಅಧ್ಯಯನದ ಅಗತ್ಯವನ್ನು ಹಲ್ಲೆಗೆಳೆಯುವಂತಿಲ್ಲ. ಮುಂದೊಂದು ದಿನ ಸಾಮಾನ್ಯ ಆರೋಗ್ಯ ತಪಾಸಣೆಯ ಭಾಗವಾಗಿ ವೈದ್ಯರು ಜೈವಿಕ ವಯಸ್ಸನ್ನು ಪರೀಕ್ಷಿಸಬಹುದು. ದೇಹದ ಯಾವ ಅಂಗಾಂಗಗಳು ಯಾವ ರೋಗಗಳ ಅಪಾಯವನ್ನು ಎದುರಿಸಬಹುದು ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ಯಾವ ಬದಲಾವಣೆ ಅಗತ್ಯವಿದೆ ಎಂಬುದನ್ನು ತಿಳಿಸಬಹುದು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯವ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯವ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
0: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೇತಾ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಮಗ್ರ ಬುಡಕಟ್ಟು ಆರ್ಥಿಕ ಅಭಿವೃದ್ಧಿಗೆ ಇರುವ ಯೋಜನೆಗಳು, ಪಿಟಿಜಿ ಆಹಾರ ಸಾಮಗ್ರಿಗಳ ವಿತರಣೆ, ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಗಳು ಹಾಗೂ ಬುಡಕಟ್ಟು ಸಮುದಾಯಗಳ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೀವು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಇನ್ನು ಮುಂದೆ ಕೇಳಿಬರೋಣ, ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಎಂದೋ ಒಂದಿನ ನಮ್ಮವರೇ ಮಾಡಿದ ಹವಮಾನ, ನಂಬಿಸಿ ಕೈಕೊಟ್ಟ ಪ್ರಿಯತಮ, ಯಾರೋ ಬೈದ ಬೈಗುಳ, ಯಾರೋ ಕೆಟ್ಟದಾಗಿ ನಡೆಸಿಕೊಂಡ ಪ್ರಸಂಗ, ಆತ್ಮೀಯ ಗೆಳೆಯ ಮಾಡಿದ ಮೋಸ, ಸಮಾಜದಲ್ಲಿ ತಲೆ ತಗ್ಗಿಸುವ ಸನ್ನಿವೇಶಗಳು ಎಲ್ಲರ ಜೀವನದಲ್ಲಿ ಬಂದು ಹೋಗಿರಲೇಬೇಕು. ಇದರಲ್ಲಿ ಕೆಲವೊಂದಿಷ್ಟಾದರೂ ಎಲ್ಲರ ಜೀವನದಲ್ಲಿ ನಡೆದಿರುತ್ತವೆ. ಇವು ನಡೆದು ಎಷ್ಟೋ ವರ್ಷಗಳ ನಂತರವೂ ಎಲ್ಲರ ಮುಂದೆ ಹೇಳುತ್ತಾ ತಿರುಗುತ್ತಿರುತ್ತೇವೆ, ಇಲ್ಲವೇ ಆ ಘಟನೆಗಳನ್ನು ನೆನಪಿಸಿಕೊಂಡು ಕೊರಗುತ್ತಿರುತ್ತೇವೆ. ಹಾಗೆ ನೋಡಿದರೆ ಇವೆಲ್ಲ ಬೇಡದ ಭಾರಗಳಲ್ಲವೇ? ಇವುಗಳನ್ನು ಹತ್ತಾರು ಜನರ ಮುಂದೆ ಹೇಳಿದರೇನು? ನೂರಾರು ಸಲ ಮನದಲ್ಲಿ ನೆನೆದು ಮರುಗಿದರೆ ಲಾಭವಿದೆಯೇ? ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಹಾಳಾಗಬಹುದೇ ವಿನಃ ಯಾವುದೇ ರೀತಿಯಿಂದ ಲಾಭವಂತೂ ಇಲ್ಲವೇ ಇಲ್ಲ. ಒಂದು ಮನಸ್ಸಿನವರೆಗೆ ಮತ್ತೊಬ್ಬರ ಜೊತೆ ಸೇಡು, ವೈರ, ಸಿಟ್ಟು, ಸೆಡವುಗಳನ್ನು ಸಾಕಿಕೊಂಡು ಜತನ ಮಾಡಿಕೊಂಡು ಬಂದಿರುತ್ತೇವೆ. ಅವರ ಕಂಡರೆ ಇಲ್ಲವೇ ನಮ್ಮ ಎದುರಿಗೆ ಬಂದರೂ ಸಹಿತ ಮುಖ ತಿರುವಿಕೊಂಡು ಅಸಮಾಧಾನ ವ್ಯಕ್ತಪಡಿಸಿರುತ್ತೇವೆ. ಅವರೇನು ಕಡಿಮೆ ಇರುವುದಿಲ್ಲ, ಅವರು ನಮ್ಮನ್ನು ಕಂಡರೆ ಮುಖ ತಿರುಗಿಸಿ ನಡೆದಿರುತ್ತಾರೆ. ಇದರಿಂದ ಇಬ್ಬರಿಗೂ ಪ್ರಯೋಜನವಿಲ್ಲ. ಆದರೆ ನಮ್ಮಲ್ಲಿರುವ ಅಹಂ ಇಂದಿನದೆಲ್ಲವನ್ನು ಮರೆತು ಒಂದಾಗಲು ಬಿಡುವುದೇ ಇಲ್ಲ. ಹೀಗಾಗಿಯೇ ಈ ಜಗಳಗಳು, ಪೊಲೀಸ್ ಸ್ಟೇಷನ್, ಕೋರ್ಟ್ ಅಲೆದಾಟ, ಸಣ್ಣ ಹೊಂದಾಣಿಕೆಯ ಕೊರತೆ, ರಾಜಿಯಾಗಲು ಅಡ್ಡಿ ಬಂದ ಅಹಂಕಾರಕ್ಕೆ ಇಡೀ ಜೀವನದ ನೆಮ್ಮದಿಯನ್ನು ಕಿತ್ತುಕೊಂಡ ಉದಾಹರಣೆಗಳನ್ನು ನಮ್ಮ ಸುತ್ತಲೂ ನೋಡಿರುತ್ತೇವೆ. ಇದರಿಂದ ನಾವು ಎಚ್ಚೆತ್ತುಕೊಂಡು ಮನುಷ್ಯನಿಗೆ ಭಾರವಾದ ಈ ಸಿಟ್ಟು ಸೆಡುವುಗಳನ್ನು ಕಳೆದುಕೊಂಡರೆ ಜೀವನಕ್ಕೆ ನೆಮ್ಮದಿ ಸಿಗುವುದರಲ್ಲಿ ಅನುಮಾನವೇ ಇಲ್ಲ. ಕೆಲವು ಸಂಬಂಧಗಳು ಬಿಸಿ ತುಪ್ಪದಂತೆ ಅನುಭವಿಸಿಕೊಂಡು ಇಲ್ಲವೇ ಸಹಿಸಿಕೊಂಡು ಬದುಕು ನಡೆಸುತ್ತಿರುತ್ತೇವೆ. ನುಂಗಲು ಆಗದೆ ಉಗುಳಲು ಆಗದೇ ಇರುವ ಬಿಸಿ ತುಪ್ಪಕ್ಕಿಂತಲೂ ಭಯಂಕರವಾಗಿರುತ್ತವೆ. ಸಮಾಜಕ್ಕೆ ಹೆದರಿ ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿರುತ್ತೇವೆ. ಸಹಿಸಿಕೊಂಡಷ್ಟು ಸಂಬಂಧ ಭಾರವಾಗುತ್ತಾ ಸಾಗುತ್ತದೆ. ನಮ್ಮ ವಿರುದ್ಧವೇ ಎಲ್ಲರ ಮುಂದೆ ಏನಾದರೊಂದು ಹೇಳಿಕೊಂಡು ತಿರುಗುತ್ತಿರುತ್ತಾರೆ. ಅವರು ಒಂದಿಷ್ಟು ಸಿಂಪತಿ ಗಳಿಸಿಕೊಳ್ಳಲು ನಮ್ಮನ್ನು ಕಳನಾಯಕರನ್ನಾಗಿ ಮಾಡಿರುತ್ತಾರೆ. ಇಂತಹ

ಸಂಬಂಧಗಳನ್ನು ಸಾಧ್ಯವಾದರೆ ಕಳಚಿ ಭಾರವನ್ನು ಹಗುರ ಮಾಡಿಕೊಳ್ಳುವುದು ಒಳ್ಳೆಯದು. ಮತ್ತೊಬ್ಬರನ್ನು ನೋಡಿ ಹುರಿದುಕೊಳ್ಳುವ ಗುಣ ಇಂದು ಹೆಚ್ಚಾಗುತ್ತಿದೆ. ನಮ್ಮವರು ಏನಾದರೂ ಸಾಧನೆ ಮಾಡಿದರೆ ನಮ್ಮ ನೆರೆಹೊರೆಯವರ ಮಕ್ಕಳು, ಸಹೋದ್ಯೋಗಿಗಳ ಮಕ್ಕಳು, ಸಂಬಂಧಿಕರ ಮಕ್ಕಳು ವಿಶೇಷ ಸಾಧನೆಗೈದರೆ ಮುಕ್ತ ಕಂಠದಿಂದ ಶ್ಲಾಘಿಸೋಣ. ಕೊಂಕು ಮಾತನಾಡುವುದನ್ನು ಕಡಿಮೆ ಮಾಡಿಕೊಳ್ಳೋಣ.

ಇನ್ನೊಂದು ಕೆಟ್ಟ ಗುಣವಾದ ನಾನು ಹೇಳಿದಂತೆ ಆಗಬೇಕು, ನನಗೊಬ್ಬನಿಗೆ ಮಾತ್ರ ಎಲ್ಲವೂ ಗೊತ್ತಿದೆ ಎಂಬುದನ್ನು ಬಿಟ್ಟು ಜೀವನದಲ್ಲಿ ಎಲ್ಲವನ್ನು ಬಲ್ಲವರು ಯಾರಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ನಮ್ಮಲ್ಲಿ ಬೇಡವಾದ ಈ ಮೇಲಿನ ಕೆಟ್ಟ ಗುಣಗಳ ಭಾರವನ್ನು ಕಡಿಮೆ ಮಾಡಿಕೊಂಡರೆ ಜೀವನ ನೆಮ್ಮದಿಯಾಗಿರುತ್ತದೆ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸರಗೂರಿನ 9ನೇ ವಾರ್ಡಿನ ಪುಟಾಣಿ ಸನ್ವಿತರವರು ತಮ್ಮ 3ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಚರಣಲಿದ್ದಾರೆ. ಪುಟಾಣಿ ಸನ್ವಿತರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವವರು ತಂದೆ ಹೇಮಂತ್ ಕುಮಾರ್, ತಾಯಿ ಶಾಂತಾ, ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ಕುಟುಂಬ ವರ್ಗದವರು. ಪುಟಾಣಿ ಸನ್ವಿತ್ರವರಿಗೆ ಆದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ

0: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ಥರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ.
4: ಜೊತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ. ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ. ಮೃತರ ಸಂಖ್ಯೆ 1282 ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂಸ್ಥಿರ ಕಕ್ಷೆಯಿಂದ ಭಾರತದ ಮೊಟ್ಟಮೊದಲ ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ

0: ಉಡಾವಣೆ ಮಾಡಿರುವುದನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಈ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆ, ನಾವೀನ್ಯತೆ ಹಾಗೂ ಹೆಚ್ಚುತ್ತಿರುವ ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ಹೆಚ್ಚುತ್ತಿರುವ ಸಹಭಾಗಿತ್ವವು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಹೊಸ ಶಕ್ತಿ ಮತ್ತು ವ್ಯಾಪ್ತಿಯನ್ನು ನೀಡುತ್ತಿದ್ದು, ಸಂಪೂರ್ಣ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯಾದ್ಯಂತ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಇಸ್ರೋದ ಈ ಸಾಧನೆಯನ್ನು ಅತ್ಯುತ್ತಮ ಸಾಧನೆ ಎಂದು ಬಣ್ಣಿಸಿರುವ ಪ್ರಧಾನಿ, ಇದು ದೇಶಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಹೇಳಿದ್ದಾರೆ. ಇಒಎಸ್ 5 ಉಪಗ್ರಹವನ್ನು ಹೊತ್ತ ಜಿಎಸ್ಎಲ್ವಿ F-17 ವಾಹಕ ನೌಕೆಯ ಯಶಸ್ವಿ ಉಡಾವಣೆಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಶ್ಲಾಘಿಸಿದ್ದಾರೆ. ಇಒಎಸ್ 5 ಅತ್ಯಾಧುನಿಕ ಭೂವೀಕ್ಷಣಾ ಉಪಗ್ರಹವಾಗಿದ್ದು, ಭೂಸ್ಥಿರ ಕಕ್ಷೆಯಿಂದ ಉಡಾವಣೆಯಾಗುತ್ತಿರುವ ಭಾರತದ ಮೊದಲ ಭೂವೀಕ್ಷಣಾ ಉಪಗ್ರಹವಾಗಿದೆ. ಇದು ದೃಶ್ಯ ಅತಿಗೆಂಪು ಬಹುವರ್ಣೀಯ ಕಿರಣಗಳ ಮೂಲಕ ಸುಧಾರಿತ ಚಿತ್ರಣಕ್ಕೆ ಅನುವು ಮಾಡಿಕೊಡಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಒಎಸ್ 5 ಉಪಗ್ರಹದ ಯಶಸ್ವಿ ಉಡಾವಣೆಯನ್ನು ಶ್ಲಾಘಿಸಿ, ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವವು ನಾವೀನ್ಯತೆಗೆ ಹೆಚ್ಚಿನ ವ್ಯಾಪ್ತಿ ನೀಡುತ್ತಿದ್ದು, ಸ್ವದೇಶಿ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಆತಿಥ್ಯದಲ್ಲಿ 3 ದಿನಗಳ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ನವದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಹಾಗೂ ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟ್ರೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶ ಕಲ್ಪಿಸಿದೆ. ಕಾರ್ಯಕ್ರಮದ ಉದ್ಘಾಟನಾ ದಿನವಾದ ಇಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಾಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಹಾಗೂ ಉಜ್ಬೇಕಿಸ್ತಾನ್ ರಾಷ್ಟ್ರಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯದಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ಭಗವಾನ್ ಶ್ರೀಕೃಷ್ಣನ ಜನ್ಮವನ್ನು ಸಾರುವ ಜನ್ಮಾಷ್ಟಮಿ ಹಬ್ಬವನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಲು ಭಕ್ತರು ದೇವಾಲಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿದ್ದಾರೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನದಲ್ಲಿ ಶ್ರೀಕೃಷ್ಣನ ಜನ್ಮೋತ್ಸವ ಆಚರಣೆಗಳು ನಡೆಯುತ್ತಿವೆ. ಗುಜರಾತ್ನಾದ್ಯಂತ ಜನ್ಮಾಷ್ಟಮಿ ಹಬ್ಬವನ್ನು ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ವಿಶ್ವಪ್ರಸಿದ್ಧ ದ್ವಾರಕಾಧೀಶ ದಾಕೂರ್ ಮತ್ತು ಶ್ಯಾಮಲಾಜಿ ದೇವಾಲಯಗಳು ಸೇರಿದಂತೆ ಪ್ರಮುಖ ಶ್ರೀಕೃಷ್ಣ ದೇವಾಲಯಗಳಲ್ಲಿ ಭವ್ಯ ಆಚರಣೆಗಳು ಹಾಗೂ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತಿವೆ. ಜನ್ಮಾಷ್ಟಮಿ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಜೀವನ ಮತ್ತು ಸಂದೇಶಗಳು ಸತ್ಯ, ಧರ್ಮ, ಕರ್ತವ್ಯ ಹಾಗೂ ಸದ್ಗುಣದ ಮಾರ್ಗದಲ್ಲಿ ನಡೆಯಲು ಮಾನವ ಕುಲಕ್ಕೆ ಪ್ರೇರಣೆ ನೀಡುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಗವಾನ್ ಕೃಷ್ಣರ ದಿವ್ಯ ಸಂದೇಶಗಳಲ್ಲಿ ನಿಸ್ವಾರ್ಥ ಕರ್ಮದ ಆಳವಾದ ಪ್ರೇರಣೆ ಅಡಗಿದೆ. ಇದು ಮಾನವ ಕುಲಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರು ಎಲ್ಲರ ಮೇಲೂ ತಮ್ಮ ಆಶೀರ್ವಾದವನ್ನು ನಿರಂತರವಾಗಿ ಕರುಣಿಸಲಿ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಶುಭ ಹಾರೈಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಕೃಪೆಯಿಂದ ದೇಶದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಹಾಗೂ ಕ್ಷೇಮ ನೆಲೆಸಲಿ ಮತ್ತು ಪ್ರತಿಯೊಂದು ಕುಟುಂಬದ ಜೀವನದಲ್ಲಿ ಸಂತೋಷ, ಭರವಸೆ ಹಾಗೂ ಹೊಸ ಚೈತನ್ಯ ತುಂಬಲಿ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನೇಪಾಳ ಮತ್ತು ಟಿಬೆಟ್ ಗಡಿಭಾಗದಲ್ಲಿ ಸಂಭವಿಸಿದ ಜಲಪ್ರಳಯ ಮತ್ತು ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1582ಕ್ಕೆ ಏರಿಕೆಯಾಗಿದೆ. ನೇಪಾಳ ಪೊಲೀಸರ ಪ್ರಕಾರ ಚಿತ್ವಾನ್ನಲ್ಲಿ ಅತ್ಯಧಿಕ ಅಂದರೆ 359 ಜನರು ಸಾವನ್ನಪ್ಪಿದ್ದರೆ ನವಲ್ ಪರಾಸಿ ಈಸ್ಟ್ನಲ್ಲಿ 218, ನವಲ್ ಪರಾಸಿ ವೆಸ್ಟ್ನಲ್ಲಿ 208, ನೋವಾಕೋಟ್ನಲ್ಲಿ 185, ರಸುವಾದಲ್ಲಿ 140, ಗೋರ್ಖಾದಲ್ಲಿ 72, ಧಾಡಿಂಗ್ನಲ್ಲಿ 60 ಮತ್ತು ತನಹುನಲ್ಲಿ 38 ಜನರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇಬ್ಬರು ಸಂತ್ರಸ್ತರು ಕಠ್ಮಂಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾಷ್ಟ್ರೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರದ ವರದಿಯಂತೆ ಸುಮಾರು 5053 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಮೃತದೇಹಗಳ ಪತ್ತೆ ಹಾಗೂ ಗುರುತು ಪತ್ತೆಗೆ ನೇಪಾಳ ಸರ್ಕಾರ ಡಿಎನ್ಎ ಪರೀಕ್ಷೆಗಳನ್ನು ಆರಂಭಿಸಿದೆ. ಈ ನಡುವೆ ಭೋಟೆಕೋಶಿ ಪ್ರವಾಹದಿಂದಾಗಿ ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಕಳೆದ 10 ದಿನಗಳಿಂದ ಸಿಲುಕಿದ್ದ ಇಬ್ಬರು ವ್ಯಕ್ತಿಗಳನ್ನು ನೇಪಾಳ ಸೇನೆಯು ಜೀವಂತವಾಗಿ ರಕ್ಷಿಸಿದೆ. ಸುರಂಗದ ಒಳಗಿನಿಂದ ಶಬ್ದ ಕೇಳಿಬಂದ ತಕ್ಷಣ ಸಕ್ರಿಯಗೊಂಡ ರಕ್ಷಣಾ ಪಡೆಗಳು ಅವರ ರಕ್ಷಣೆಗೆ ಧಾವಿಸಿದ್ದವು. ರಕ್ಷಣಾ ತಂಡಗಳು ಇಲ್ಲಿಯವರೆಗೆ 12,000 ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿವೆ. ಮುಂಬೈನ ಗೇಟ್ವೇ ಆಫ್ ಇಂಡಿಯಾ ಸಮೀಪ ಅರಬ್ಬಿ ಸಮುದ್ರದಲ್ಲಿ ನಿನ್ನೆ ರಾತ್ರಿ ಎಂಜಿನ್ ದೋಷದಿಂದ ದೋಣಿಯೊಂದು ಸ್ಥಗಿತಗೊಂಡಿತು. ಮಾಹಿತಿ ಪಡೆದ ಪೊಲೀಸರು ಅದರಲ್ಲಿದ್ದ 38 ಮಂದಿಯನ್ನು ರಕ್ಷಿಸಿದ್ದಾರೆ. 34 ಪ್ರಯಾಣಿಕರು ಹಾಗೂ 4 ಸಿಬ್ಬಂದಿಯನ್ನು ಹೊತ್ತಿದ್ದ ದೋಣಿ ಸಮುದ್ರ ವಿಹಾರ ಮುಗಿಸಿ ಹಿಂತಿರುಗುತ್ತಿದ್ದಾಗ ರಾತ್ರಿ ಸುಮಾರು 8:30 ಕರಾವಳಿಯಿಂದ 1.5 ನಾಟಿಕಲ್ ಮೈಲು ದೂರದಲ್ಲಿ ಎಂಜಿನ್ ದೋಷಕ್ಕೀಡಾಗಿ ಸ್ಥಗಿತಗೊಂಡಿತು. ಇಟಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರವು 2ನೇ ಮಹಾಯುದ್ಧದ ನಂತರ ಅತ್ಯಂತ ದೀರ್ಘಾವಧಿ ಆಡಳಿತ ನಡೆಸಿದ ಇಟಲಿ ಸರ್ಕಾರ ಎಂಬ ಐತಿಹಾಸಿಕ ದಾಖಲೆ ಬರೆದಿದೆ. ಮೆಲೋನಿ ನೇತೃತ್ವದ ಸರ್ಕಾರವು 1413 ದಿನಗಳ ಆಡಳಿತವನ್ನು ಪೂರೈಸುವ ಮೂಲಕ 2001-2005 ಅವಧಿಯಲ್ಲಿ ದಿವಂಗತ ಸಿಲ್ವಿಯೋ ಬರ್ಲುಸ್ಕೋನಿ ಅವರು ಸ್ಥಾಪಿಸಿದ್ದ ಸುದೀರ್ಘ ಆಡಳಿತದ ದಾಖಲೆಯನ್ನು ಮೀರಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಡೆನ್ಮಾರ್ಕ್ನ ಕಿಮ್ ಆಸ್ಟ್ರಪ್ ಮತ್ತು ಆಂಡರ್ಸ್ ಕಾರೂಪ್ ರಾಸ್ ಮುಸೇನ್ ಜೋಡಿ ವಿರುದ್ಧ ಸೆಣಸಲಿದೆ. ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಜೋಡಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮೋ ಜೂನಿಯರ್ ಪೊಪೋವೋ ಸಹೋದರರ ವಿರುದ್ಧ 21-15, 22-24, 21-9 ಅಂತರದಿಂದ ಗೆಲುವು ಸಾಧಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ, ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ, ಮೃತರ ಸಂಖ್ಯೆ 1,287ಕ್ಕೆ ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು.

0: ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ಸಂಘರ್ಷದಿಂದ ಸಹಬಾಳ್ವೆಯತ್ತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯದ ಕುರಿತು ಬಂಡೀಪುರ ಅರಣ್ಯ ಸಂರಕ್ಷಕರು ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರಾದ ಶ್ರೀಯುತ ರಘುರಾಮ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೇ,

0: ಇನ್ನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಎಂದಿನಂತೆ ತಮಗೆಲ್ಲರಿಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರು ಹಾಗೂ ಅರಣ್ಯ ಸಂರಕ್ಷಕರು ಆದ ಶ್ರೀ ರಘುರಾಮ್ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಮಾನವ ಮತ್ತು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ದಿಂಗಜ್ ಅವರೇ, ಮತ್ತೆ ಕೇಳಿದ್ರೆಲ್ಲ ನಮಸ್ಕಾರಗಳು.
0: ಸರ್, ಬಹಳ ಖುಷಿ ಆಯ್ತು ಸರ್, ಯಾಕಂದ್ರೆ ತಾವು ಒಬ್ರು ಅರಣ್ಯ ಸಂರಕ್ಷಕರು, ಜೊತೆಗೆ ಈ ಒಂದು ಹುಲಿಯ ಚಲನವಲನಗಳ ಬಗ್ಗೆ ಸಾಕಷ್ಟು ಅನುಭವವನ್ನ ಹೊಂದಿರತಕ್ಕಂಥವ್ರು. ಇದರ ಜೊತೆಗೆ ನಾವು ಕಳೆದ ವರ್ಷಗಳಲ್ಲಿ ಈ ಒಂದು ಮಾನವ ಸಂಘರ್ಷದ ಬಗ್ಗೆ ಹಲವಾರು ಪ್ರಕರಣಗಳು ಮತ್ತು ಘಟನೆಗಳನ್ನ ಕೂಡ ನಾವು ನೋಡಿದ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಹೇಗೆ ನಾವು ಮುಂಜಾಗ್ರತೆಯನ್ನ ಈ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಕುರಿತು ತಾವು ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಇರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅಂತಂದ್ರೆ ಏನು ಸರ್?
1: ಮಾನವ ವನ್ಯಜೀವಿ ಸಂಘರ್ಷ ಅಂತ ಹೇಳಿದ್ರೆ ನಾವು ಎರಡು ರೀತಿಲೂ ಯೋಚನೆ ಮಾಡಬಹುದು. ನಾವು ಮನುಷ್ಯರು ಕಾಡೊಳಗೆ ಹೋಗಿ ವನ್ಯಜೀವಿಗಳ ಆವಾಸ ಸ್ಥಾನಗಳಿಗೆ ಮತ್ತೆ ಅವ್ರ ಜೀವನಕ್ಕೆ ತೊಂದರೆ ಕೊಟ್ರೆ ಅದು ಸಂಘರ್ಷನೆ. ಹಾಗೇನೆ ಇನ್ನೊಂದ್ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ನಾವು ವನ್ಯಜೀವಿಗಳು ನಮ್ಮ ಊರೊಳಗೆ ಬಂದು ನಮ್ಮ ಜಮೀನಿಗೆ ಬಂದು ನಮ್ಮ ಆಸ್ತಿ ಪಾಸ್ತಿಗೆ ನಾಶ ಮಾಡೋದು, ಬೆಳೆ ನಾಶ ಮಾಡೋದು, ನಮ್ಗಳಿಗೆ ಮನುಷ್ಯರಿಗೆ ಗಾಯ ಮಾಡುವಂತದ್ದು ಅಥವಾ ಪ್ರಾಣಹಾನಿ ಆಗುವಂತದ್ದು, ಅವೆರಡೂ ಸಂಘರ್ಷ ಅಂತ ಹೇಳ್ಬೋದು.
0: ಸರ್, ನಾವು ಇವತ್ತು ಪ್ರಮುಖವಾಗಿ ಈ ಒಂದು ಹುಲಿ ದಾಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಒಂದು ಹುಲಿ ಬಂದಾಗ ಯಾವ ತರ ಮುಂಜಾಗ್ರತೆ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತೇವೆ ಸರ್. ಮೊದಲನೇದಾಗಿ ಈ ಒಂದು ಅರಣ್ಯ ದಂಚಿನಲ್ಲಿ ಏನಾದ್ರೂ ಹುಲಿ ಕಾಣಿಸಿಕೊಳ್ಳಲು ಪ್ರಮುಖವಾಗಿ ಕಾರಣಗಳಿರ್ಬೋದು ಅಥವಾ ಕಾಡಿನಿಂದ ನಾಡಿಗೆ ಈ ಹುಲಿ ಬರೋದಕ್ಕೆ ಪ್ರಮುಖ ಕಾರಣ ಏನಿರ್ಬೋದು ಸರ್?
1: ಹಲವಾರು ಕಾರಣಗಳಿಂದ ಸರ್ ಹುಲಿಗಳು ಆಚೆ ಬರ್ತವೆ. ಅಂದ್ರೆ ಮುಖ್ಯವಾಗಿ ನಾವು ಯೋಚನೆ ಮಾಡೋದು ಒಂದೇದು, ಅದಕ್ಕೆ ಅದರ ಒಂದು ಆವಾಸ ಸ್ಥಾನ ಏನಿದೆ ನಾವು ಕಾಡು ಅಂತ ಹೇಳ್ತೀವಲ್ವ, ಆ ಕಾಡಿಗೆ ನಾವು ಒತ್ತಡ ಕೊಟ್ಟಾಗ, ಮಾನವರು ಒತ್ತಡ ಕೊಟ್ಟಾಗ ಏನ್ ಮಾಡಬಹುದು, ಅದಕ್ಕೆ ಅರಣ್ಯ ಒತ್ತುವರಿ ಆಗುತ್ತೆ. ಕೆಲವು ಕಡೆ ನೋಡಿದ್ದೀರ, ಎಲ್ಲರೂ ಗೊತ್ತಿರೋ ವಿಚಾರ. ಅದು ಮತ್ತೆ ಮರ ಕಡಿಯುವಂತದ್ದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಒಳಗಡೆ ಹೋಗಿ ಬೇರೆ ಹುಲ್ ತರುವಂತದ್ದು, ಬೇರೆ ನಲ್ಲಿಕಾಯಿ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನ ಸಂಗ್ರಹ ಮಾಡುವಂತದ್ದು, ಹೀಗೆ ಹಲವಾರು ಕಾರಣಗಳಿಂದ ಹುಲಿ ಕಾಡುಗಳ ಮೇಲೆ ನಾವು ಮನುಷ್ಯರು ಒತ್ತಡ ಆಗ್ತಾ ಇದೀವಿ. ಈ ಒತ್ತಡದಿಂದನೂ ಸಹ ಹುಲಿಗಳು ಆಚೆ ಬರ್ತವೆ. ಎರಡನೇದು ವಯಸ್ಸಾದಂತ ಹುಲಿಗಳು. ವಯಸ್ಸಾದಂತ ಹುಲಿಗಳಿಗೆ ಸುಲಭವಾಗಿ ಆಹಾರ ಬೇಕು. ಅವು ವಯಸ್ಸಲ್ಲಿದ್ದಾಗ ಹೇಗೆ ಓಡಾಡಿ ಬೇಟೆಯಾಡ್ತವೆ ಅಷ್ಟು ಶಕ್ತಿ ಇರಲ್ಲ ಆಗ. ಹಾಗಾಗಿ ಸುಲಭವಾಗಿ ಆಹಾರನ್ನ ಹುಡುಕೊಂಡು ಅವು ಅರಣ್ಯ ದಂಚಿಗೆ ಬರ್ತವೆ. ಮೂರನೇದಾಗಿ ತಾಯಿಯಿಂದ ಬೇರ್ಪಟ್ಟ ಮರಿಗಳು. ಅಂದ್ರೆ ತಾಯಿ ಮರಿಯಾದಾಗ ಹೆಚ್ಚು ಕಡಿಮೆ 2 ವರ್ಷವರೆಗೂ ಅದು ಜೊತೆ ಇಟ್ಕೊಂಡಿರುತ್ತೆ. 2 ವರ್ಷ ಆದ ನಂತರ ಮರಿಗಳು ತಮ್ಮದೇ ಆದ ಕ್ಷೇತ್ರ, ನಾವು ಟೆರಿಟರಿ ಅಂತ ಹೇಳ್ತೀವಿ, ಅದನ್ನ ಆ ಟೆರಿಟರಿನ ಉಟ್ಕೊಂಡು ಅದನ್ನ ಗೊತ್ತು ಮಾಡ್ಕೊಳಕೋಸ್ಕರ ಅಲಿತಾ ಇರ್ತವೆ. ಅಂತ ಟೈಮಲ್ಲೂ ನಾವು ಹುಲಿಗಳನ್ನ ಆಚೆ ನೋಡ್ಬೋದು. ಮತ್ತೆ ನಾಲ್ಕನೇದಾಗಿ ಹುಲಿಗಳಿಗೆ ಕಾದಾಟ ಆದಾಗ, ಅದರ ಟೆರಿಟರಿ ವಿಚಾರವಾಗಿ ಅಥವಾ ಬೇರೆ ಬೇರೆ ವಿಚಾರವಾಗಿ ಕಾದಾಟ ಆಗುತ್ತೆ ಹುಲಿಗಳಿಗೆ. ಕಾದಾಟ ಆದಾಗ ಗಾಯಗೊಂಡಂತ ಹುಲಿ ಅಲ್ಲಿ ಉಳಿಯಕ್ ಸಾಧ್ಯನೇ ಇಲ್ಲ, ಅದು ಅರಣ್ಯದಿಂದ ಆಚೆ ಬರಲೇಬೇಕು. ಯಾಕಂತ ಹೇಳಿದ್ರೆ ನಾವು ಅರಣ್ಯದಲ್ಲಿ ಒಂದು ನಿಯಮ ಇದೆ, ಸರ್ವೈವಲ್ ಆಫ್ ದಿ ಫಿಟ್ನೆಸ್ ಅಂತ. ಯಾವುದು ಉಳ್ಕೊಳಕ್ಕೆ ತಾಕತ್ ಇರುತ್ತೆ, ಯಾವುದಕ್ಕೆ ಶಕ್ತಿವಂತ ಆಗಿರುತ್ತೆ ಅವು ಮಾತ್ರ ಅಲ್ಲಿ ಉಳಿಯಕ್ ಸಾಧ್ಯ. ಯಾವುದೇ ಗಾಯಗೊಂಡ ಹುಲಿ ಆ ಕ್ಷೇತ್ರನ ಉಳಿಸೋಕ್ ಸಾಧ್ಯ ಇಲ್ಲ ಅಂತ ಆದ್ರೆ ಆ ಕ್ಷೇತ್ರನ ಇನ್ನೊಂದು ಇದಕ್ಕಿಂತ ಶಕ್ತಿವಂತ ಆದ ಹುಲಿಗಳಿಗೆ ಬಿಟ್ಟು ಆಚೆ ಬರ್ಬೇಕು. ಅಂತ ಟೈಮಲ್ಲೂ ಸಹ ಹುಲಿಗಳು ಆಚೆ ಬರ್ತವೆ. ಇಂತ ಒಂದು ಪ್ರಮುಖ ಕಾರಣಗಳಿಂದ ನಾವು ಹುಲಿಗಳನ್ನ ಈಗ ಆಚೆ ನೋಡ್ತಾ ಇದೀವಿ.
0: ಸರ್, ಈಗ ತಾವು ಹೇಳ್ದಂಗೆನೆ, ಈಗ ಒಂದು ವೇಳೆ ಹುಲಿ ಕಾಡಿನಿಂದ ಹೊರಗಡೆ ಬಂತು, ಈ ಒಂದು ಸಂದರ್ಭದಲ್ಲಿ ಹುಲಿ ಕಂಡಾಗ ಭಯ ಪಡುವುದಕ್ಕಿಂತ ಮುಂಚೆ ಸರಿಯಾದ ಒಂದು ಮುನ್ನೆಚ್ಚರಿಕೆಯನ್ನ ಹೇಗೆ ವಹಿಸಬೇಕು, ಜೊತೆಗೆ ಈ ಒಂದು ಹುಲಿ ಚಲನವಲನದ ಪ್ರದೇಶದಲ್ಲಿ ಯಾವ ಒಂದು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಸರ್?
1: ಭಯ ಪಡೋದ್ರಿಂದ ಈಗ ಹುಲಿ ಒಂದು ಕಾರಣ ಇರಬಹುದು, ಯಾವ್ದೇ ಬೇರೆ ಕಾರಣ ತಗೊಂಡ್ರು ನಾವು ಭಯ ಪಟ್ಟರೆ ಏನಾಗುತ್ತೆ, ನಾವು ಮಾಡೋ ಕೆಲಸ ಆಗೋದೇ ಇಲ್ಲ.
0: ಹೌದು,
1: ಎಲ್ಲರೂ ಗೊತ್ತಿರೋ ವಿಚಾರ ಅದು. ಭಯ ಪಡೋದ್ರಿಂದ ನಾವು ಕೆಲಸ ಮಾಡೋದೇ ಸರಿ ದಿಕ್ಕಿನಲ್ಲಿ ಹೋಗಲ್ಲ. ನಾವು ಮಾಮೂಲಿ ಕೆಲಸಗಳಲ್ಲೇ ಆಗ್ಲಿ ಅಥವಾ ದಿನನಿತ್ಯದ ಕೆಲಸಗಳಲ್ಲೇ ಆಗ್ಲಿ ಭಯ ಪಡೋದ್ರಿಂದ ಕೆಲಸನೇ ಆಗಲಿಲ್ಲ. ಹಾಗಾಗಿ ನಾವು ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗತ್ತೆ, ಅವಾಗ ನಮ್ಮ ತೊಂದರೆಗಳನ್ನ ತಪ್ಪಿಸ್ಕೊಳ್ಬಹುದು. ಏನು ಹುಲಿ ಓಡಾಟ ಇರೋ ಜಾಗಗಳಿಗೆ ಜನರು ಏನ್ ಮಾಡ್ತಾರೆ ಜಮೀನ್.

0: ಹೋಗೋ ಜನ ನಮಗ್ ಗೊತ್ತಿದೆ ಎಲ್ಲರಿಗೂ, ನಮ್ಮ ಹಳ್ಳಿಗಾರಿಗಳ ಜನಗಳಿಗೆ ಎಲ್ಲಾರು ಮಾಡೋದೇ. ಬೆಳಿಗ್ಗೆ ಎದ್ದ ತಕ್ಷಣ 5:30-6 ಗಂಟೆಗೆ ಎಜಬೇಗ್ ಹೋಗ್ತಾರೆ, ಅಥವಾ ಕೆಲಸ ಮುಗಿಸಿ ಸಂಜೆ ಕತ್ಲೆ ಆದ್ಮೇಲೆ ಅಲ್ಲಿಂದ ವಾಪಸ್ ಬರ್ತಾರೆ. ಸ್ವಲ್ಪ ಅದನ್ನ ನಾವು ತಡೆಯೋದು ಒಳ್ಳೇದು ಅಂತ, ಯಾಕಂದ್ರೆ ತೀರಾ ಬೆಳಿಗ್ಗೆ ಅಥವಾ ಕತ್ಲೆ ಆದ ನಂತರ ಅಲ್ಲಿ ಹುಲಿ ಓಡಾಡೋ ಜಾಗದಲ್ಲಿ ನಾವು ಓಡಾಡಿದ್ರೆ ಸ್ವಲ್ಪ ಅಪಾಯ ಜಾಸ್ತಿ. ಹಾಗಾಗಿ ಸ್ವಲ್ಪ ಬಿಸಿಲು ಆದ್ಮೇಲೆ ಅಥವಾ 8-9 ಗಂಟೆ ನಂತರ ಅಥವಾ ಸಂಜೆ ವಾಪಸ್ ಬರ್ಬೇಕಾದ್ರೆ 5 ಗಂಟೆಗೆ ವಾಪಸ್ ಬರೋ ತರ ಮಾಡ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ. ಮತ್ತೆ ಏನು, ಬೆಳೆ ಕಾಯಕ್ ಹೋಗ್ಲೇಬೇಕು, ನಾವು ಬೆಳೆ ರಕ್ಷಣೆ ಮಾಡ್ಕೊಳ್ಲೇಬೇಕು ಅಂತ ಕೆಲವರು ಬೆಳೆ ಕಾಯ್ತಾರೆ, ನೈಟ್ ಎಲ್ಲ ಕಾಯ್ತಾರೆ. ನಾನು ನೋಡಿದೀನಿ ಬೆಳಗ್ಗೆ ಪಾಪ ಕಷ್ಟಪಟ್ಟು ಅವ್ರ ಬೆಳೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬೆಳಗ್ಗೆ 4-5 ಗಂಟೆವರೆಗೂ ಜಮೀನಲ್ಲಿ ಎಚ್ಚರಾಗಿದ್ದು ಹಂದಿಗಳು ಆನೆ ಬರ್ದಿರಂಗ್ ನೋಡ್ಕೋತಾರೆ. ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಾವು ಉಳ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ಬೆಳಕು ಮಾಡ್ಕೋಬೇಕು, ಲೈಟ್ ಹಾಕೊಳ್ಳೋದಲ್ಲ ಆಗ್ಲಿ ಅಥವಾ ಬೆಂಕಿ ಹಾಕೊಳ್ಳೋದಾಗ್ಲಿ ಅದ್ ಮಾಡ್ಬೇಕು. ಜಮೀನ್ಗೆ ಹೋಗ್ಬೇಕಾದ್ರೆ ನೈಟ್ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್ ಜಮೀನ್ಗೆ, ಹೆಂಗ್ ಸರ್ ಹೋಗೋದು? ಅದು ಬೆಳಿಗ್ಗೆ ನಾವು 5 ಗಂಟೆಗೆ ಹೋಗಿ ಅಂತ ಹೇಳ್ತೀರಾ ಸಂಜೆ? 5 ಗಂಟೆಗೆ ಹೋದ್ರೆ ನಾವು ಊಟ ಮಾಡ್ಕೊಂಡು ಹೋಗಕ್ಕಾಗತ್ತಂತ ಪ್ರಶ್ನೆ ಬರ್ಬಹುದು. ಅಂತ ಟೈಮ್ ಅಲ್ಲಿ ಯಾರಿಗೂ ಒಬ್ಬರೇ ಹೋಗ್ಬೇಡಿ ದಯವಿಟ್ಟು, ಸ್ವಲ್ಪ ಜನ ಒಂದು 5-6 ಜನ ಜೊತೆಲಿ ಹೋಗಿ, ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿ ಅಥವಾ ಮೊಬೈಲ್ ಅಲ್ಲಿ ಹಾಡಾಕೊಂಡು ಹೋಗಿ. ಆತರ ಮಾಡಿದಾಗ ಏನಾಗುತ್ತೆ, ಹುಲಿಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ಜನ ಜಾಸ್ತಿ ಇದಾರೆ ಅಂತ ಹೇಳಿ ಒಂಥರ ಏನೋ ಒಂದು ಶಬ್ದ ಬರ್ತಾ ಇದೆ, ಆ ಕಡೆ ಹೋಗೋದು ನಾವು ಸರಿಯಲ್ಲ ಅಂತ ಹೇಳಿ ಅವು ದೂರ ಹೋಗೋ ಸಾಧ್ಯತೆ ಇರ್ತದೆ.
1: ಹೌದು ಸರಿ. ಇದ್ರ ಜೊತೆಗೆ ತಾವು ಹೇಳಿದಂಗೆ ಈಗ ಒಬ್ಬರೇ ಕಾಡ ಹತ್ರ ಹೋಗೋದು ಅಥವಾ ಅರಣ್ಯದಂಚಿಗೆ ಹೋಗೋದ್ರಿಂದ ಏನೇನ್ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಇದ್ರ ಜೊತೆಗೆ ಈಗ ಜಾನುವಾರುಗಳನ್ನ ಮೇಯಿಸಲು ಅಥವಾ ಆ ಜಾನುವಾರುಗಳನ್ನ ಕರ್ಕೊಂಡು ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಏನೇನು ಒಂದು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಸರ್?
0: ಸರ್, ನಾನು ನೋಡಿದಾಗ ಈಗ ನಾನು ಅರಣ್ಯ ಸಂರಕ್ಷಣೆ ವಿಚಾರಕ್ಕೆ ಬಂದು ಸುಮಾರು 25-26 ವರ್ಷ ಆಯ್ತು. ಅಲ್ಲಿಂದ ತುಂಬಾ ಜನಕ್ಕೆ ಜೊತೆ ಮಾತಾಡ್ತೀನಿ ನಾನು, ಇಡೀ ಬಂಡೀಪುರ ಅರಣ್ಯದಂಚಿನಲ್ಲಿ ಇಷ್ಟು ಗ್ರಾಮಗಳಿದೆ, ಅಷ್ಟು ಗ್ರಾಮಗಳಿಗೂ ಭೇಟಿ ಕೊಡ್ತೀನಿ ನಾನು. ಅವಾಗ ಏನಾಗುತ್ತೆ, ತುಂಬಾ ಜನ ನಮ್ಮ ಇದಿದೆ ಅಲ್ಲಿ ಆನೆ ಕಂದಕ ಇದೆಯಲ್ಲ, ಆನೆ ಕಂದಕ ಪಕ್ಕದಲ್ಲೇ ದನ ಮೇಯಿಸ್ತಾ ಇರ್ತಾರೆ. ಅದು ಒಳ್ಳೇದಲ್ಲ, ಯಾಕಂದ್ರೆ ಆ ಹಂಚಿಗೆ ತುಂಬಾ ಜನ ಕಡಿಮೆ ಹೋಗೋದು. ನಾವು ದನ ಮೇಯಿಸಕ್ ಹೋದಾಗ ಏನಾಗುತ್ತೆ, ಅವಾಗಲೇ ಹೇಳ್ದಂಗೆ ಬೇರೆ ಬೇರೆ ಕಾರಣಗಳಿಂದ ಹುಲಿ ಆಚೆ ಬಂದಿರಬಹುದು. ಆ ಸಂದರ್ಭಗಳಲ್ಲಿ ನಮ್ಮ ಜಾನುವಾರುಗಳ ಮೇಲೆ ಅಥವಾ ನಮ್ಮ ಮೇಲೆ ದಾಳಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಾಡಂಚಿನ ಆದಷ್ಟು ಕಾಡಂಚಿನಲ್ಲಿ ದನ ಮೇಯಿಸಕ್ಕೆ ಅಥವಾ ನಮ್ಮ ಜಾನುವಾರುಗಳನ್ನು ಮೇಯಿಸಕ್ ಹೋಗ್ಬೇಡಿ ದಯವಿಟ್ಟು. ಬೇರೆ ಜಾಗನೇ ಇಲ್ಲ, ನಾವು ಕಾಡಂಚಲೇ ಮೇಯಿಸ್ಬೇಕು. ಬೇರೆ ನಮ್ಮ ಜಮೀನುಗಳಿಗೆ ಬಿಟ್ರೆ ಜನ ನಮ್ಮ ಜಮೀನು ಬಿಡ್ಬೇಡಿ ಅಂತ ಬೈತಾರೆ. ಅಂತ ಸಂದರ್ಭದಲ್ಲಿ ಹೋಗಿ ಜಾನುವಾರುಗಳನ್ನ ಬಿಟ್ಟು ನೀವು ಸುರಕ್ಷಿತವಾಗಿ ಜಾಗದಲ್ಲಿ ಕೂತ್ಕೊಳ್ಳಿ. ನೆರಳಿದೆ ಅಂತೇಳಿ ಪೊದೆಗಳು ಕೂತ್ಕೊಳ್ಳೋದು, ಯಾವ್ದೋ ಮರದ ಕೆಳಗಡೆ ಕೆಳ ಕೂತ್ಕೊಳ್ಳೋದು, ಆತರ ಮಾಡಿದ್ರೆ ಏನಾಗುತ್ತೆ, ನಮ್ಮ ಹುಲಿ ಯಾವ್ದಾದ್ರು ಈಚೆ ಬಂದಿದ್ರೆ ಅದೇನಾಗುತ್ತೆ, ನಮ್ಮ ಮನುಷ್ಯ ಅಂತ ಗುರುತಿಡಿಯಲ್ಲ, ಯಾವ್ದೋ ಪ್ರಾಣಿ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದಕ್ಕೆ ನಮ್ಮ ಮೇಲೆ ಬೈ ಮೇಲೆ ಬೀಳ್ಬಹುದು.
1: ಖಂಡಿತ.
0: ಇನ್ನೊಂದು ವಿಚಾರ ಮುಖ್ಯವಾಗಿ ನಮ್ಮ ರೈತರು ಮಾಡ್ತಾ ಇರೋದು, ತುಂಬಾ ಕಡೆ ಕೇಳಿದೀನಿ ನಾನು, ಅವರ ಹಸು ಕರು ಅಥವಾ ಆಡು ಕುರಿ ನೀಡಿದಾಗ ಬಿಡಿಸಕ್ ಹೋಗ್ತಾರೆ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಬಿಡಿಸಕ್ ಹೋಗ್ಬೇಡಿ. ಬಿಡಿಸಕ್ ಹೋದಾಗ ಅದು ಜಾನುವಾರನ್ನ ಅಥವಾ ಆಹಾರ ಅಂತ ತಗೊಳಕ್ಕೆ ಬರ್ತದೆ. ನಮ್ಮ ಜಾನುವಾರು, ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ವಿ, ಅದನ್ನ ಹಾಲು ಮಾರ್ಕೊಂಡು ನಾವು ಬದುಕ್ತಾ ಇದೀವಿ ಅಂತ ಅದು ಗೊತ್ತಿಲ್ಲ. ಅದನ್ನ ಇಡಿದಾಗ ಅದಕ್ಕೆ ಅದರ ಆಹಾರನ ಕಿತ್ಕೊಳಕ್ ಬರ್ತಾ ಇದಾರೆ ಅಂತ ಹೇಳಿ ನಮ್ಮ ಮೈ ಮೇಲೆ ಬಿಡೋ ಸಾಧ್ಯತೆ ಇಲ್ಲ. ಹಾಗಾಗಿ ಜಾನುವಾರುಗಳನ್ನ ಇಡಿದಾಗ ಏನೋ ಒಂದಷ್ಟು ಪರಿಹಾರ ಬರ್ಬೋದು, ಅದಕ್ಕೆ ಅದ್ರ ಬೆಲೆ ನಿಮ್ಗೆ ಸಿಗದೇ ಇರ್ಬೋದು. ಆದ್ರೆ ದಯವಿಟ್ಟು ಬಿಡಿಸಕ್ ಹೋಗ್ಬೇಡಿ, ಬಿಡಿಸೋದ್ರಿಂದ ನಮ್ಮ ಜೀವಕ್ಕೆ ಅಪಾಯ ನಾವೇ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಜಾನುವಾರುಗಳನ್ನ ಬಿಡಿಸಕ್ ಹೋಗ್ಬೇಡಿ, ಅದನ್ನ ಅರಣ್ಯ ಇಲಾಖೆ ತಿಳಿಸಿ ಪರಿಹಾರ ತಗೊಳ್ಳಿ. ಅಷ್ಟು ದಯವಿಟ್ಟು ಮಾಡೋದು ಒಳ್ಳೇದು ಸರ್.
1: ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳ್ತಾ ಇದ್ರಿ ಈಗ ಹುಲಿ ಕಂಡಾಗ ಬಹಳ ಮುಂಜಾಗ್ರತೆ ವಹಿಸ್ಬೇಕು ಅಂತ. ಈಗ ಒಂದು ವೇಳೆ ಹುಲಿ ಕಾಣಿಸ್ಕೊಂಡ್ರೆ ಏನ್ ಮಾಡ್ಬೇಕು, ಜೊತೆಗೆ ಏನ್ ಮಾಡಬಾರ್ದು ಸರ್?
0: ಹುಲಿ ಇದೆ ಅಂತ ಗೊತ್ತಾದ್ಮೇಲೆ ಇಮ್ಮಿಡಿಯೇಟ್ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ, ಇಮ್ಮಿಡಿಯೇಟ್ ಫೋನ್ ಮಾಡಿ, ಒಂದು ಫೋನ್ ಮಾಡಿ ಇಂಥ ಜಾಗದಲ್ಲಿ ಇದೆ ಸರ್, ನಾನು ನೋಡಿದೀನಿ ಅಂತ ಹೇಳಿ ವಿಚಾರ ತಿಳಿಸಿ. ಎಲ್ಲಿ ಯಾವಾಗ ತಿಳಿಸ್ಬೇಕು ಅಲ್ಲಿ ಮುಂದೆ ನಿಂತ್ರೆ ತಿಳಿಸ್ಬೇಡಿ ದಯವಿಟ್ಟು. ನೀವು ಸುರಕ್ಷಿತವಾಗಿ ಜಾಗಕ್ಕೆ ಬನ್ನಿ, ಹುಲಿ ಯಾರು ನೋಡಿದಿರಾ ಅವರು, ನೀವು ನಿಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಳ್ಳಿ ಫಸ್ಟ್. ಸುರಕ್ಷಿತವಾಗಿ ಜಾಗಕ್ಕೆ ಬಂದು ಆಮೇಲೆ ಅರಣ್ಯ ಇಲಾಖೆಗೆ ಫೋನ್ ಮಾಡಿ. ಫೋನ್ ಮಾಡಿ ಮತ್ತೆ ಎರಡನೇದು ನಿಮ್ಮ ಊರಿನ ಜನಗಳಿಗೆ ವಿಚಾರ ತಿಳಿಸಿ, ಆ ಭಾಗಕ್ಕೆ ನೀವು ಹೋಗ್ಬೇಡಿ ಅಥವಾ ಈಗಾಗಲೇ ಹೋಗಿರೋರು ವಾಪಸ್ ಬನ್ನಿ ಅಂತ. ಇನ್ನೂ ಒಂದು ಮುಂದೆ ಒಂದೇ ಮುಂದೆ ಹೋದ್ರೆ ಅಲ್ಲಿ ಇದಿರ್ತಾರೆ, ಏನೋ ಸಾರ್ ಅವ್ರು ಇರ್ತಾರೆ, ಟಮಟಮೋಡಿ ಇರ್ತಾರೆ, ಎಲ್ಲಾ ಪ್ರತಿ ಹಳ್ಳಿನಲ್ಲೂ ಇರ್ತಾರೆ, ಪಂಚಾಯತಿಯಿಂದ ಇರ್ಬೋದು ಅಥವಾ ಹಳ್ಳಿನಲ್ಲಿ ಅವರ ಏನಾದ್ರೂ ಇದಿದ್ರೆ ಸಾರು ಅಂತ ಒಂದು ಒಬ್ರು ಜನ ಇಟ್ಕೊಂಡಿರ್ತಾರೆ, ಅವ್ರು ತಮಟೆ ಹೊಡ್ಕೊಂಡು ಅವ್ರಿಗೆ ಒಂದ್ ಮಾತೇಳಿ ಊರಲ್ಲಿ ಸಾರ್ ಹತ್ರ ಒಳ್ಳೇದು. ಯಾರು ಆ ಕಡೆ ಹೋಗ್ಬಾರ್ದು ಅಂತ ಹೇಳಿ.

0: ಈ ವಿಚಾರನ ಇಡೀ ಊರಿಗೆ ತಿಳಿಸಿದ್ರೆ ಒಂದಷ್ಟು ಜನ ಸೇಫ್ ಆಗ್ಬಹುದು.
1: ಹೌದು.
0: ಮತ್ತೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಹುಲಿ ನಾವು ನೋಡಿದಾಗ ಮುಖ್ಯವಾಗಿ ನೋಡಕ್ ಹೋಗ್ಲೇಬಾರ್ದು. ನೋಡಿದಾಗ ನೋಡಕ್ ಹೋಗ್ಲೇಬಾರ್ದು. ವಿಚಾರ ತಿಳಿಸ್ಮೇಲೆ ಆ ಕಡೆ ಹೋಗದೆ ಇರೋದೇ ಒಳ್ಳೇದು.
1: ಹೌದು.
0: ಕೆಲವರು ಈಗ ಎಲ್ಲ ನಾವು ಫೋಟೋ ತೆಗಿತೀವಿ, ರೀಲ್ಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ ಅಂತ ಹೇಳಿ ಅದನ್ನ ಹುಲಿನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಫೋಟೋ ತೆಗಿಯಕ್ ಮಾತ್ರ ದಯವಿಟ್ಟು ಹೋಗ್ಲೇಬೇಡಿ, ಅದ್ರ ಮುಂದೆ ಗುಂಪು ಕಟ್ಕೊಂಡು ನಿಂತ್ಕೋಬಾರ್ದು, ಗಲಾಟೆ ಮಾಡಬಾರ್ದು, ಆ ಹುಲಿಗೆ ಕಲ್ಲು ಹೊಡೆಯೋದು, ಶಿಳ್ಳೆ ಹಾಕೋದು, ಕೇಕ್ ಹಾಕೋದು, ಗಲಾಟೆ ಮಾಡೋದು, ಆ ತರ ಎಲ್ಲ ದಯವಿಟ್ಟು ಮಾಡ್ಕೊಂಡು ಮಾಡಿದ್ರೆ ಅದಕ್ಕೂ ತೊಂದರೆ ಆಗಿ ನಿಮ್ಮ ಮೈ ಮೇಲೆ ಬೆಳೆಯ ಸಾಧ್ಯತೆ ಬೇಕಾದಷ್ಟು. ಹಾಗಾಗಿ ಹುಲಿ ಕಾಣಿಸ್ಕೊಂಡಾಗ ನಿಮ್ಮ ಸುರಕ್ಷತೆ ಬಹಳ ಮುಖ್ಯ. ಹಾಗಾಗಿ ಸುರಕ್ಷಿತವಾಗಿರಿ ದೂರದಲ್ಲಿ, ಅರಣ್ಯ ಇಲಾಖೆ ತಿಳಿಸಿ ನೀವು ಮನೆಯಲ್ಲಿರಿ ಆರಾಮಾಗಿ, ಅರಣ್ಯ ಇಲಾಖೆಯವರು ಅವ್ರ ಕೆಲಸ ಅವ್ರು ಮಾಡ್ತಾರೆ.
1: ಸರಿ, ಒಂದ್ ವೇಳೆ ಹುಲಿ ದಾಳಿಯ ಸಾಧ್ಯತೆಯನ್ನ ಸೂಚಿಸ್ತಕ್ಕಂತ ಒಂದು ಗುರುತುಗಳನ್ನ ನಾವು ಹೇಗೆ ಪತ್ತೆ ಹಚ್ಚಬಹುದು ಅಥವಾ ಯಾವ ತರ ಗುರುತಿಸಬಹುದು ಸರ್?
0: ಸರ್, ಕೆಲವರು ಹಳ್ಳಿಯವ್ರು ಫೋನ್ ಮಾಡ್ತಾರೆ, ನನಗೂ ಫೋನ್ ಮಾಡ್ತಾರೆ, ಅರಣ್ಯ ಇಲಾಖೆಯಿಂದ ಕೆಲವು ವಿಚಾರ ತಿಳ್ಕೊಂಡಿದ್ದೀನಿ ಸರ್, ಯಾವ್ದೋ ಹುಲಿನೋ ಚಿರತೆನೋ ನಡ್ಕೊಂಡು ಹೋಗಿದೆ ಸರ್ ಇಲ್ಲಿ ನಮ್ಮ ಜಮೀನಲ್ಲಿ. ನಾವು ಹೋಗಿ ನೋಡಿದಾಗ ಅದು ರಾತ್ರಿನೋ ಅಥವಾ ಯಾವಾಗ್ಲೋ ನಡೆದಿರೋ ಗುರುತಿರ್ತದೆ, ಅವಾಗ ಅದ್ರ ಸುತ್ತಮುತ್ತ ಇರಬಹುದು. ನಾವು ಇದೆ ಅಂತ ಖಂಡಿತವಾಗಿ 100% ಇಲ್ಲಿದೆ ಅಂತ ಹೇಳೋದಿಲ್ಲ. ಆ ಜಮೀನ್ ಮೂಲಕ ಎಲ್ಲೋ ಬೇರೆ ಕಡೆ ಹೋಗಬಹುದು, ಅಥವಾ ಅದು ಉಳ್ಕೊಳ್ಳೋ ತರ ಜಾಗ ಇದ್ರೆ, ತುಂಬಾ ಪೊದೆಗಳು ಬೆಳ್ಕೊಂಡು ಅದಕ್ಕೆ ಆಹಾರ ಸಿಗುವಂತ ಜಾಗ ಆದ್ರೆ ಉಳಿದಿರಬಹುದು. ಅಂತ ಸಂದರ್ಭದಲ್ಲಿ ನಾವು ಅದನ್ನ ಗ್ಯಾರಂಟಿ ಮಾಡ್ಕೊಳ್ಳೋವರೆಗೆ, ಹುಲಿ ಇದೆ ಇಲ್ಲ ಅಂತ ಗ್ಯಾರಂಟಿ ಮಾಡ್ಕೊಳ್ಳೋವರೆಗೆ ಆ ಜಾಗಕ್ಕೆ ಹೋಗ್ಬೇಕು. ಮತ್ತೆ ಇನ್ನೊಂದು ವಿಚಾರ, ಅದು ಬೇಟೆ ಜೊತೆ ಇದ್ದಾಗ, ಕೆಲವರು ನೋಡಿದೀನಿ ಬೇಟೆ ಅದರ ದಾನ ಇಡಿದಾಗ ಬಿಡಿಸಕಂತೂ ಹೋಗ್ಲೇಬೇಡಿ, ಅದು ತೀರಾ ಅಪಾಯ. ಅದು ಮತ್ತೆ ಹುಲಿ ತನ್ನ ಮರಿಗಳ ಜೊತೆ ಇದ್ದಾಗಲೂ ಸಹ ತುಂಬಾ ಜಾಗೃತವಾಗಿರುತ್ತೆ, ಅದು ಹತ್ತಿರಕ್ಕೆ ಯಾವುದೇ ಪ್ರಾಣಿನಾಗ್ಲಿ ಯಾವುದೇ ಮನುಷ್ಯನಾಗ್ಲಿ ಇನ್ನೊಂದು ಹುಲಿನಾಗ್ಲಿ ಬಿಟ್ಕೊಡೋದಿಲ್ಲ. ಅದು ಹುಲಿ ಆಗಿದ್ರು ಇನ್ನೊಂದು ಹುಲಿ ತನ್ನ ಮರಿ ಹತ್ರ ಬಂದ್ರೆ ಬಿಟ್ಕೊಡೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನಮ್ಗೆ ಅಪಾಯ ಜಾಸ್ತಿ. ಹಾಗಾಗಿ ಅಂತ ಗುರುತುಗಳು ಸಿಕ್ಕಿದಾಗ ನಮ್ಗೆ ಇಲ್ಲಿ ಮರಿ ಇದೆ ಅಂತ ಗೊತ್ತಾಗುತ್ತೆ. ಈಗ ನಮ್ಮ ನುಗ್ಗುನಲ್ಲಿ ಆಯ್ತು,
1: ಹೌದು,
0: ಈ ಹೋದ ವರ್ಷ ನುಗ್ಗುನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮರಿ ಇತ್ತು, ಅವ್ರು ನೋಡಕ್ ಹೋದ್ರು ಅವ್ರ ಮೇಲೆ ದಾಳಿ ಆಯ್ತು, ಪ್ರಾಣಹಾನಿ ಆಯ್ತು. ಅಂತ ಸಂದರ್ಭದಲ್ಲಿ ದಯವಿಟ್ಟು ಮರಿ ನೋಡ್ತೀವಿ ಏನೋ ಇದೆ ಏನಾದ್ರು ಇರ್ಲಿ, ಈಗ ನಮ್ಮ ಸಂಬಂಧಪಟ್ಟಿದ್ದಲ್ಲ ಅದು.
1: ಹೌದು ಹೌದು.
0: ಹಾಗಾಗಿ ಆ ಕಡೆ ಅಷ್ಟು ಒಂದು ನಮ್ಗೆ ಸೂಚನೆಗಳು ಸಿಕ್ಕಿದಾಗ ಆ ಕಡೆಗೆ ಹೋಗದೇ ಇರೋದು ಒಳ್ಳೇದು.
1: ಖಂಡಿತ ಖಂಡಿತ. ಸರಿ, ಇದ್ರ ಜೊತೆಗೆ ಈಗ ಅರಣ್ಯ ಇಲಾಖೆಯವರು ಕೆಲವೊಂದು ಎಚ್ಚರಿಕೆಗಳು ಮತ್ತು ಸೂಚನೆಗಳನ್ನ ಕೂಡ ನೀಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹುಲಿ ಇರಬಹುದು ಅಥವಾ ಹಾನಿಗಳಿರ್ಬೋದು, ಅಂದ್ರೆ ಈ ತರ ವನ್ಯಜೀವಿಗಳು ಏನಾದ್ರು ಕಾಡಿನಿಂದ ನಾಡಿನತ್ತ ಬಂದಾಗ ಕೆಲವೊಂದು ಸೂಚನೆಗಳನ್ನ ತಿಳಿಸ್ತಾ ಇರ್ತಾರೆ. ಸೊ ಇವುಗಳನ್ನ ಪಾಲಿಸತಕ್ಕಂತ ಮಹತ್ವ ಇರ್ಬೋದು, ಸಾರ್ವಜನಿಕರು ಮತ್ತು ಸಮುದಾಯದವರು ಹೇಗೆ ಈ ತರ ಒಂದು ಸೂಚನೆಗಳನ್ನ ಪಾಲಿಸಬೇಕು, ಇದರಿಂದ ಆಗ್ತಕ್ಕಂತ ಒಂದು ಪ್ರಮುಖವಾದ ಒಂದು ಕೆಲಸ ಇರ್ಬೋದು ಅಥವಾ ಇದರಿಂದ ಏನೇನು ಅನುಕೂಲ ಆಗುತ್ತೆ ಸರ್?
0: ಅರಣ್ಯ ಇಲಾಖೆಯವರು ಸರ್ಕಾರ ನೇಮಿಸಿರುವಂತ ಅದು ವನ್ಯಜೀವಿಗಳನ್ನ ಸಂರಕ್ಷಣೆಗೋಸ್ಕರ ಕೆಲಸ ಮಾಡುತ್ತೆ. ಹುಲಿ ಬಂದಾಗಿರ್ಬೋದು ಅಥವಾ ಚಿರತೆ ಬಂದಾಗಿರ್ಬೋದು, ಆನೆ ತಮ್ಮ ಜಮೀನಿಗೆ ಬಂದಾಗಿರ್ಬೋದು, ಅವರು ಅದನ್ನ ವಾಪಸ್ಸು ಅರಣ್ಯಕ್ಕೆ ಅಥವಾ ಅದನ್ನ ಹಿಡಿಯುದು ಬೇರೆ ಕಡೆಗೆ ಸಾಗಿಸಕ್ಕೆ ಅವ್ರ ಕೆಲಸ ಅವ್ರು ಮಾಡ್ತಾರೆ.
1: ಹೌದು.
0: ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಅರಣ್ಯ ಇಲಾಖೆಯವರು ಸೂಚನೆ ಕೊಡುವಂತದ್ದು ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರಲಿ ಅಂತ ಒಂದು ಮುಖ್ಯ ಉದ್ದೇಶ. ಈ ಅರಣ್ಯ ಇಲಾಖೆಯಲ್ಲಿ ಇದಾರೆ, ಅವಾಗೇನೋ ಅಪಾಯ ಆಗುತ್ತೆ, ಅವ್ರಿಗೂ ಅಪಾಯ ಆಗಿದ್ದಿದೆ, ನಾವು ಉದಾಹರಣೆ ನೋಡ್ಬೋದು. ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಪರಿಹಾರ ಇರ್ಬೋದು ಏನೋ ಒಂದು ಬರುತ್ತೆ, ಅವ್ರ ಕರ್ತವ್ಯ ಕೂಡ ಅದು.
1: ಹೌದು.
0: ಆದ್ರೆ ಸಾರ್ವಜನಿಕರಿಗೆ ಅದ್ ನಾವೇನ್ ಮಾಡ್ಬೇಕು, ನಮ್ಮ ಸುರಕ್ಷತೆ ನೋಡ್ಬೇಕಷ್ಟೇ.
1: ಖಂಡಿತ.
0: ಹಾಗಾಗಿ ಅವರ ಸೂಚನೆಗಳನ್ನ ಪಾಲಿಸೋದು ಒಳ್ಳೆಯದು, ನಮ್ಗೆ ತೊಂದರೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಏನು ಹೇಳೋದಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರಲಿ ಅನ್ನೋ ಒಂದೇ ಉದ್ದೇಶದಿಂದಾನೆ ಅವ್ರು
1: ಹೇಳ್ತಾರೆ.
0: ಅದರಿಂದ ನಮ್ಮ ಜೀವಕ್ಕೆ ತೊಂದರೆ ಆಗ್ಬಹುದು ಅಥವಾ ನಮ್ಮ ಇಡೀ ನಮ್ಮ ಜೀವನ ಕತ್ಲಲ್ಲಿ ಕಳಿಬೇಕಾಗ್ಬೋದು. ಕೆಲವು ಉದಾಹರಣೆ ಹೋದ ವರ್ಷನೇ ಆಯ್ತು, ಆ ತರ ಆಗದೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾರೆ. ಅದಕ್ಕೆ ಅರಣ್ಯ ಇಲಾಖೆ ಸೂಚನೆಗಳನ್ನ ಪಾಲಿಸೋದು, ಕಟ್ಟುನಿಟ್ಟಾಗಿ ಪಾಲಿಸೋದು ಒಳ್ಳೆ.
1: ಸರಿ, ಇದ್ರ ಜೊತೆಗೆ ಈಗ ನಾವು ವನ್ಯಜೀವಿ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಮುಖವಾಗಿ ಕುಟುಂಬದವರು ಕೂಡ ಕೆಲವೊಂದು ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ, ಅದರಲ್ಲೂ ಪ್ರಮುಖವಾಗಿ ಮಕ್ಕಳು ಮತ್ತು ಒಂದು ವೃದ್ಧರ ಸುರಕ್ಷತೆಗಾಗಿ ಈ ಒಂದು ಕುಟುಂಬದವರು ತೆಗೆದುಕೊಳ್ಬೇಕಾದಂತಹ ಒಂದು ಪ್ರಮುಖ ಕ್ರಮಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
0: ಖಂಡಿತ ಸರ್, ಖಂಡಿತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾನು ಸುಮಾರು ಸಲ ಕಾಡಂಚಿನಲ್ಲಿ ಓಡಾಡಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳ ಓಡಾಡ್ತಿದ್ದೇವೆ.
1: ಹೌದು.
0: ಮುಖ್ಯವಾಗಿ ರಜೆ ಟೈಮ್ ಅಲ್ಲಿ, ದಸರಾ ರಜೆ ಇರ್ಬೋದು, ಬೇಸಿಗೆ ರಜೆ ಇರ್ಬೋದು, ಅಂತ ಟೈಮ್ ಅಲ್ಲಿ ಮಕ್ಕಳೆಲ್ಲ ಓಡಾಡ್ತಿರ್ತವೆ. ನಾನು ಕೇಳೋದು, ಎಲ್ಲಪ್ಪ ಹೋಗ್ತಿದೀಯಾ, ನಮ್ ಜಮೀನಿಗೆ ಹೋಗ್ತಾ ಇದ್ರಿ,

0: ಸುಮ್ಮನೆ ಸಣ್ಣ ಮಗು ಏನು ಒಂದು 5 ವರ್ಷ 5ನೇ ಕ್ಲಾಸ್ ಇರ್ಬೋದು 10ನೇ ಕ್ಲಾಸ್ ಇರ್ಬೋದು ಅಷ್ಟೇ. ಅವಾಗ ಹೇಳಿದ್ರು ಒಬ್ಬನೇ ಓಡಾಡಪ್ಪ ನೀನು ಈ ತರ ತೊಂದರೆ ಆಗಿರೋದು ಇಲ್ಲಿ ಮನೆ ಜೊತೆ ಓಡಾಡು ಅಂತ ಹೇಳಿ ಕಳಿಸಿದ್ರು. ಹಾಗಾಗಿ ಮಕ್ಕಳು ಮತ್ತೆ ವಯಸ್ಸಾಗಿರೋರು ಕಾಡಂಚಿಗೆ ದನ ಮೇಸಕ್ಕೆ ಬಿಡ್ಬೇಡಿ. ದನ ಮೇಸಕ್ಕೆ ಪಾಪ ವಯಸ್ಸಾಗಿರುತ್ತೆ, ಒಂದ್ ಸೇತ್ರ ಇಟ್ಕೊಂಡು ಕೂತಿರ್ತಾರೆ ಒಂದ್ ಕಡೆ. ಅಂತ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಕೆಲವ್ರಿಗೆ ಕಣ್ಣೆ ಕಾಡೋದಿಲ್ಲ, ಕೆಲವ್ರು ಕಿವಿ ಕೇಳೋದಿಲ್ಲ, ಹೂವರು ಕೇಳೋದಿಲ್ಲ, ಅಂತವ್ರು ದನ ಮೇಸಕ್ಕೆ ಬರ್ತಾರೆ. ದಯವಿಟ್ಟು ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಮಕ್ಕಳನ್ನ ಮತ್ತೆ ವೃದ್ಧರನ್ನ ದನ ಬಯಸೋದಕ್ಕೆ ಕಾಡಂಚಿಗೆ ಮಾತ್ರ ಕಳಿಸ್ತಾರೆ. ಮತ್ತೆ ಕತ್ಲೆ ಆದ್ಮೇಲೆ ಮಕ್ಕಳಿಗೆ ಕಳಿಸ್ತಾರೆ, ಅಂಗಡಿಗೆ ಹೋಗಿ ಬಂದ್ಬಿಡು, ಅಲ್ಲೋಗ್ ಬಾ ಇಲ್ಲೋಗ್ ಬಾ ಅಂತ. ಕಾಡಂಚಿನ ಗ್ರಾಮಗಳಲ್ಲಿ ಕತ್ಲೆ ಆದ ನಂತರ ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿ ನಾವು ಊಹಿಸಕ್ಕೆ ತುಂಬಾ ಕಷ್ಟ. ಯಾವ ಪ್ರಾಣಿ ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಕತ್ಲೆ ಆದ ನಂತರ ಮಕ್ಕಳು ವಯಸ್ಸಾಗಿರೋರು, ಇವನ್ ವಯಸ್ಸಾಗಿರೋ ಅಂತ ನಾವು ಚೆನ್ನಾಗಿ ವಯಸ್ಸಿದೆ ಸರ್ ನಮ್ಗೆ ಶಕ್ತಿ ಇದೆ ಅಂತೇಳಿ ನಾವು ಓಡಾಡಕ್ಕೆ ಹುಲಿ ಮುಂದೆ ನಾವೇನು ಅಲ್ಲ. ಹಾಗಾಗಿ ಕತ್ಲೆ ಆದ ನಂತರ ಓಡಾಡೋದನ್ನ ಕಡಿಮೆ ಮಾಡಿ, ಇಲ್ಲ ಹೋಗ್ಲೇಬೇಕು ನಾವು. ಎಲ್ಲ ನಮ್ಗೆ ಏನು ಆರೋಗ್ಯ ಸಮಸ್ಯೆ ಆಯ್ತು ಅವಾಗ ಏನ್ ಮಾಡುವ, ಆಸ್ಪತ್ರೆಗೆ ಹೋಗ್ಬೇಕು. ಹಾಗೆ ಸುರಕ್ಷಿತವಾಗಿರುವಂತ ವಾಹನಗಳಲ್ಲಿ ನಡ್ಕೊಂಡು ಅಥವಾ ಬೈಕ್ ಹೋಗುವಂತದ್ದು ಈಗೆಲ್ಲ ಇದೆ. 108 ಹೊಡೆದ್ರೆ ಆಂಬುಲೆನ್ಸ್ ಬರುತ್ತದೆ. ಆಂಬುಲೆನ್ಸ್ ಅನ್ನ ಒಂದು ಫೋನ್ ಮಾಡಿದ್ರೆ ನಿಮ್ ಮನೆ ಮುಂದೆ ಬರ್ತದೆ ಆಂಬುಲೆನ್ಸ್. ಆಂಬುಲೆನ್ಸ್ ಅಲ್ಲಿ ನಿಮ್ಮ ಆರೋಗ್ಯನ ವಿಚಾರಿಸ್ಕೊಳ್ಳಿ, ಹುಷಾರಾಗಿರಿ, ಆ ತರ ಹೇಳ್ಬೋದು ಸರ್.
1: ಸರ್, ಈಗ ತಾವು ಮೊದಲೇ ಕೂಡ ಮಾತನಾಡ್ತಾ ಇದ್ರೆ, ಈಗ ಒಂದು ವೇಳೆ ಈಗ ಕಾಡಿನ ಪ್ರಾಣಿಗಳು ಏನಾದರೂ ನಾಡಿನತ್ತ ಬಂದಾಗ, ಮೊದಲನೇದಾಗಿ ಈಗ ಹುಲಿ ಇರ್ಬೋದು, ಆನೆ ಇರ್ಬೋದು, ಚಿರತೆಗಳಿರ್ಬೋದು, ಸೊ ಈ ತರದ ಪ್ರಾಣಿಗಳನ್ನ ನಾವು ಕಂಡಾಗ ತಕ್ಷಣ ಯಾರಿಗೆ ಮಾಹಿತಿಯನ್ನ ನೀಡಬೇಕು ಸರ್?
0: ಮೊದಲೇ ಗೊತ್ತಾದ ತಕ್ಷಣ ಅರಣ್ಯ ಇಲಾಖೆಗೆ ವಿಷಯ ತಿಳಿಸಿದೆ. ಒಂದು ಫೋನ್ ಮಾಡೋದು ಸಾಕು, ಅವ್ರು ಸ್ವಲ್ಪ ಏನೋ ಅವರ ಸ್ಟಾಫ್ ಅನ್ನ ಒಂದುಗೂಡಿಸಿ ಬರೋದು ಸ್ವಲ್ಪ ಲೇಟ್.
1: ಹೌದು,
0: ಈಗ ಸ್ಟಾಫ್ ಅವರ ಸಿಬ್ಬಂದಿಗಳು ಒಂದ್ ಕಡೆ ಇರೋದಿಲ್ಲ, ಅಥವಾ ಕಾರ್ ಒಳಗಡೆ ಗಸ್ತಿರ್ಬೇಕು ಎಲ್ಲ ಹೋಗಿರ್ತಾರೆ. ಹುಲಿ ಅಂದ ತಕ್ಷಣ ಒಬ್ಬರೇ ಬಂದು ಅದನ್ನ ನಾವು ನಿಭಾಯಿಸೋದು ಭಾರಿ ಕಷ್ಟ. ನೀವು ರೇಂಜ್ ಆಫೀಸರ್ಗೆ ಹೇಳಿರ್ತೀರಿ, ರೇಂಜ್ ಆಫೀಸರ್ ಒಬ್ಬ ಬಂದು ನಿಂತ್ಕೊಂಡು ಏನು ಮಾಡಕ್ಕಾಗಲಿಲ್ಲ, ಅದಕ್ಕೆ ಸಿಬ್ಬಂದಿ ಬೇಕೇ ಬೇಕು. ಈಗೆಲ್ಲ ನಮ್ಗೆ ಟೆಕ್ನಾಲಜಿನೂ ಬಳಸ್ತಾ ಇದಾರೆ ಅರಣ್ಯ ಇಲಾಖೆ ಅವರು, ಡ್ರೋನ್ ಆಗ್ಲಿ, ಡ್ರೋನ್ ಬಳಸ್ತಾರೆ. ಎಲ್ಲಿ ಮತ್ತೆ ಕತ್ಲೆ ಆದ ನಂತರ ಥರ್ಮಲ್ ಡ್ರೋನ್ ಇದೆ, ಥರ್ಮಲ್ ಡ್ರೋನ್ ಅನ್ನು ನೋಡಿದಾಗ ಹುಲಿ ಇರಬೇಕಾಗಿ ಅಥವಾ ಹೋರಾಟ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಮೊದಲನೇದು ಅರಣ್ಯ ಇಲಾಖೆಗೆ ವಿಷಯ ತಿಳಿಸೋದು ಒಳ್ಳೆಯದು. ಮತ್ತೆ ಆಗ್ಲೇ ಹೇಳದಂಗೆ ಗ್ರಾಮದವರಿಗೆ ಒಂದು ಎಲ್ಲ ವಿಚಾರ ತಿಳಿಸಿ ಟಾಮ್ಟಾಮ್ ಹೊಡಿಸ್ಬಿಟ್ರೆ ಗ್ರಾಮಕ್ಕೆ ಸುರಕ್ಷಿತ ಎಲ್ಲಾ ಜನದ್ದು ಮ್ಯಾಕ್ಸಿಮಮ್ ನಾವು ಕಾಪಾಡಬಹುದು. ಏನೋ ಈಗಿನ ಹುಡುಗರು ಇದ್ದಾರೆ, ಅದಕ್ಕೆಲ್ಲ ಸ್ವಲ್ಪ ಫೋಟೋದಾಗೆ ಹುಚ್ಚುಗಳಿದೆ, ಕೆಲವು ಗೀರ್ಗಳಿದೆ, ಅಂತವ್ರನ್ನ ಅವ್ರ ಮನೆಯವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಾವು ಹುಲಿ ಅಂದಾಗ ನೋಡ್ಬೇಕು ಅನ್ಸುತ್ತೆ ಎಲ್ಲರಿಗೂ ಅಷ್ಟೇನೆ.
1: ಹೌದು ಸರ್, ಹೌದು.
0: ಎಷ್ಟು ಸಲ ನೋಡಿದ್ರು ಸಾಕು ಅನ್ಸೋದಿಲ್ಲ ಹುಲಿ ನೋಡ್ತಾ ಇದ್ರೆ. ಆದ್ರೆ ಆ ಒಂದು ಮನಸ್ಥಿತಿನಲ್ಲಿ ನಮ್ಮ ಜೀವಕ್ಕೆ ತೊಂದರೆ ಮಾಡ್ಕೊಳ್ಳೋದು ಸರಿ ಅಲ್ಲ.
1: ಹೌದು,
0: ಹಾಗಾಗಿ ಹುಲಿ ಕಾಣ ತಕ್ಷಣ ನಾವು ಸುರಕ್ಷಿತವಾಗಿ ಇದ್ಕೊಂಡು ಕೆಲಸ ಮಾಡೋರು ಅರಣ್ಯ ಇಲಾಖೆಯವರು ಅವ್ರಿಗೆ ಒಂದು ಸಹಕಾರ ಕೊಟ್ರೆ ಅವರು ಕೆಲಸ ಅವ್ರು ಮಾಡ್ಕೊತಾರೆ.
1: ಖಂಡಿತ ಸರ್. ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಕೆಲವೊಂದು ಸಮಯದಲ್ಲಿ ಈಗ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವದಂತಿಗಳಿರ್ಬೋದು, ಭಯ ಮತ್ತು ಸೊ ಈ ತರದ ಒಂದು ಮಾಹಿತಿಯನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇದು ಎಷ್ಟು ಸತ್ಯ ಅಥವಾ ಎಷ್ಟು ಸುಳ್ಳು ಅಂತಕ್ಕಂಥದ್ದನ್ನು ಕೂಡ ಕೆಲವು ಸಂದರ್ಭದಲ್ಲಿ ಜನಗಳು ನಂಬಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಈ ತರ ಒಂದು ವದಂತಿ ಅಥವಾ ಭಯ, ಈ ತರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂತ ಒಂದು ತಪ್ಪು ಮಾಹಿತಿಗಳಿಂದ ಯಾವ ತರ ನಾವು ದೂರ ಇರ್ಬೋದು, ಹೇಗೆ ಇದ್ರ ಬಗ್ಗೆ ನಾವು ಖಚಿತತೆಯನ್ನ ಪಡೆದುಕೊಳ್ಬಹುದು ಸರ್?
0: ಈಗ ಸಾಮಾಜಿಕ ಜಾಲತಾಣ ಈಗ ಸಣ್ಣ ಮಕ್ಕಳು ಬಳಸಂಗ ಆಗ್ತಿದೆ ಸರ್.
1: ಹೌದು,
0: ಸಣ್ಣ ಮಕ್ಳು ಮಾಡೋದು ನಮಗೆ ಗೊತ್ತಿಲ್ಲ ಬಿಡಿ, ಅಷ್ಟೊಂದು ಫಾಸ್ಟ್ ಆಗಿದ್ದಾರೆ ಮಕ್ಳು ಈಗ. ಮತ್ತೆ ಅಷ್ಟೇ ಕೈಗೆಟುಕೋ ತರ ಇದೆ ಆಗ್ಬಿಟ್ಟಿದೆ ಈಗ ಅದು.
1: ಖಂಡಿತ ಸರ್,
0: ಸಾಮಾಜಿಕ ಜಾಲತಾಣ ಅಂದ್ರೆ ಈಗಾಗಿದ್ದು ಇನ್ನೊಂದ್ 2 ಸೆಕೆಂಡ್ ಅಲ್ಲಿ 2 ನಮ್ ಕೈ ಸಿಗ್ತದೆ.
1: ಹೌದು,
0: ಅಷ್ಟು ಫಾಸ್ಟ್ ಆಗುತ್ತೆ. ಆದ್ರೆ ಅದು ನಿಜನ ಸುಳ್ಳ ನಾವು ಯೋಚನೆ ಮಾಡ್ತೇವೆ. ಬಂದಿದ್ದೆಲ್ಲ ನಿಜ, ಕೆಲವು ಫೋಟೋಗಳು ವಿಡಿಯೋಗಳೆಲ್ಲ ಬಂದ್ವು, ಹೆಡಿಯಲ್ಲ ರಸ್ತೆ ಒಳಗಡೆನೆ ಹುಲಿ ಹೋಗ್ತಾರೆ ಅಲ್ವಾ, ಕೆಲ ಎಲ್ಲ ನೋಡಿದ್ದಾರೆ ಅದನ್ನ.
1: ಖಂಡಿತ ಸರ್, ಹೌದು ಹೌದು.
0: ಅದು ಆ ತರ ವಿಚಾರಗಳು ಸುಮಾರು ಜಾತ್ರೆ ಹರಿದಾಡ್ತಾ ಇರ್ತಾರೆ, ಅದು ಖಂಡಿತ ನಿಜ. ಅಂತ ವಿಚಾರಗಳನ್ನು ನಾವು ಯೋಚನೆ ಮಾಡಿ ವಿಚಾರ ತಿಳ್ಕೊಂಡು ನಿಜಾನ ಸುಳ್ಳ ಅಂತ ಹೇಳಿ ಅದ್ರ ಮಾಹಿತಿ ಪಡ್ಕೊಂಡು ನಾವು ಅದಕ್ಕೆ ಸೂಕ್ತ ನಿರ್ಧಾರ ತಗೊಳ್ಳೋದು ಒಳ್ಳೇದು. ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲಿ ಹುಲಿ ಬಂದ್ಬಿಟ್ಟಿತಂತೆ, ಅವ್ರ ಜಮೀನಲ್ಲಿ ಹುಲಿ ಬಂದ್ಬಿಟ್ಟಿದಂತೆ, ಅವನ್ಗೆ ಹೊಡಿತಂತೆ, ಇವನು ಸಾಯಿಸ್ತಂತೆ, ಅಂತೆ ಕಂತೆಗಳ ಮಾತುಗಳನ್ನ ನಂಬೇಡಿ.
1: ಹೌದು,
0: ಆಗಿದ್ರೆ ಆಗಿರ್ತದೆ ಖಂಡಿತ, ಅದು ಅದನ್ನ ಮುಚ್ಚಿಡಕ್ ಸಾಧ್ಯನೇ ಇಲ್ಲ.
1: ಖಂಡಿತ ಸರ್, ಹೌದು.
0: ಯಾವ್ದೋ ಗಾಯ ಆಗಿರೋ ವಿಚಾರಗಳನ್ನ ಮುಚ್ಚಿಡಕ್ಕೆ ಇಲ್ಲಿ ಸಾಧ್ಯ ಸರ್ ಅಲ್ವಾ. ಹಾಗಾಗಿ ಆದಾಗ ವಿಚಾರ ಗೊತ್ತಾಗುತ್ತೆ. ಆದ್ರೆ ವದಂತಿಗಳು ಅಂತೆ ಕಂತೆಗಳಿಗೆ ಕಿವಿಗೊಳ್ಬೇಡಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮೊದ್ಲು ನಾ

0: ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಮತ್ತೆ ನಮ್ಮ ಜನಗಳನ್ನ ಎಷ್ಟು ಸುರಕ್ಷಿತವಾಗಿ ಕಾಪಾಡ್ತೀವಿ ಆ ಕಡೆ ಗಮನ ಕೊಟ್ಟರೆ ಒಳ್ಳೇದು. ಬೇರೆ ಕೆಲಸ ಆದ್ರೂ ಪಡಂತ ಆಗುತ್ತೆ
1: ಖಂಡಿತ ಸರ್. ಹೌದು
0: ಅಷ್ಟು ಮಾಡೋದು ಸರ್. ದಯವಿಟ್ಟು ಅದಕ್ಕೆ ವದಂತಿಗಳಿಗೆ ಕಿವಿ ಕೊಟ್ಟು ಭಯ ಪಟ್ಟುಕೊಂಡು ಏನೂ ಕೆಲಸ ಮಾಡಕ್ ಹೋಗ್ಬೇಡಿ
1: ಸರ್. ಹಾಗೆ ಈ ಮಾನವನ ಸುರಕ್ಷತೆ ಮತ್ತು ಈ ಒಂದು ವನ್ಯಜೀವಿ ಸಂರಕ್ಷಣೆ ಇವೆರಡನ್ನು ಹೇಗೆ ನಾವು ಸಮತೋಲನವಾಗಿ ಮಾಡಬಹುದು ಅಥವಾ ಯಾವ ತರ ಸಮತೋಲನಗೊಳಿಸಬಹುದು ಸರ್?
0: ಸರ್, ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ನಾವು ಮನುಷ್ಯ ಏನಿದ್ದೀವಿ ವನ್ಯಜೀವಿಗಳು ಮತ್ತೆ ಅರಣ್ಯಗಳ ವಿಚಾರಕ್ಕೆ ನಾವು ಹೋಗದೇ ಇದ್ರೆ ಅದ್ರ ವಿಚಾರವಾಗಿ ನಾವು ಹಸ್ತಕ್ಷೇಪ ಮಾಡದೇ ಇದ್ರೆ ಸಂರಕ್ಷಣೆ ಅದಾಗಿದೆ. ನಾವೇನು ಮಾಡ್ಬೇಕಾಗಿಲ್ಲ ಅದಕ್ಕೆ. ವನ್ಯಜೀವಿಗಳಿಗೆ ಅರಣ್ಯಕ್ಕೆ ಅದು ಬದುಕೋದಕ್ಕೆ ಅದಕ್ಕೆ ದಾರಿ ಗೊತ್ತು. ನಾವು ಹೋಗಿ ಅದಕ್ಕೆ ಮರಗಳಿಗೆ ನೀರ್ ಹಾಕ್ಬೇಕಾ ಅಥವಾ ಹುಲಿ ಚಿರತೆಗಳಿಗೆ ಊಟ ಕೊಡ್ಬೇಕಾ? ಏನು ಮಾಡ್ಬೇಕಾಗಿಲ್ಲ. ನಾವು ಅದಕ್ಕೆ ಅದ್ರಿಗೆ ಆವಾಸ ಸ್ಥಾನಗಳಿಗೆ ಅಥವಾ ಅದಕ್ಕೆ ತೊಂದರೆ ಕೊಡದೆ ಇದ್ರೆ ಅದೇ ಸಂರಕ್ಷಣೆ ಆಗುತ್ತೆ. ಏನು ಮನುಷ್ಯ ಇಲ್ಲದೆ ಇದ್ರು ಪ್ರಾಣಿಗಳು ಬದುಕೋದು ಗೊತ್ತು.
1: ಹೌದು,
0: ಆದ್ರೆ ಒಂದು ಹುಲಿ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋದು ಕಷ್ಟ.
1: ಖಂಡಿತ.
0: ಹಾಗಾಗಿ ಸಂರಕ್ಷಣೆ ವಿಚಾರದಲ್ಲಿ ಬಂದಾಗ ನಾವು ವನ್ಯಜೀವಿಗಳ ವಿಚಾರಕ್ಕೆ ಮೂಗು ತೋರಿಸೋದೇ ಇರೋದು ಒಳ್ಳೇದು. ಮತ್ತೆ ಇನ್ನೊಂದು ತಗೊಂಡ್ರೆ ಮಾನವ ಸುರಕ್ಷತೆನು ಸಹ ಮುಖ್ಯ. ನಾವೇನು ಅದು ವಿಚಾರಕ್ಕೆ ಹೋಗ್ಲಿಲ್ಲ, ನಮ್ಮ ಪಡ ನಾವು ಮನೇಲಿ ಇದೀವಿ, ನಮ್ಮ ಪಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸುರಕ್ಷತೆನು ಆಗುತ್ತೆ. ಹಾಗಾಗಿ ಹೋಗಿ ಅಲ್ಲಿ ಏನು ಇದಾಗಿದೆ, ಹುಲಿ ಬಂದು ತೊಂದರೆ ಆಗ್ತದೆ ಅಂತ ಜಾಗ ಹೋಗದೇ ಇದ್ರು ಸುರಕ್ಷಿತವಾಗಿದ್ರೆ ನಮ್ಮ ಸಂರಕ್ಷಣೆ ನಾವೇ ಮಾಡ್ಕೊಳ್ಳೋದು. ಹಾಗಾಗಿ ಎರಡು ಕಡೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಸರ್. ನಾವು ವನ್ಯಜೀವಿ ವಿಚಾರದಲ್ಲಿ ಹೋಗದೇ ಇದ್ರೆ ನಮ್ಮ ಕೆಲಸ ನಾವು ನಮ್ಮ ಮನೇಲಿ ಇದ್ರೆ ಎರಡೂ ಸಂರಕ್ಷಣೆ ಆಗುತ್ತೆ.
1: ಸರ್, ಈಗ ತಾವು ಸುಮಾರು 25 ವರ್ಷಗಳಿಂದ ಈ ಒಂದು ವನ್ಯಜೀವಿ ಮತ್ತು ಒಂದು ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಭವವನ್ನು ಹೊಂದಿದ್ದೀರಾ. ತಮ್ಮ ಒಂದು ಅನುಭವದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ಹೀಗೆ ಯಾವ ತರವಾಗಿ ಈ ತರ ವನ್ಯಜೀವಿ ಇರ್ಬೋದು ಮತ್ತೆ ಕಾಡಿನ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ತಮ್ಮ ಕಿವಿ ಮಾತು ಏನ್ ಸರ್?
0: ಕಿವಿ ಮಾತು ಅಂತ ಹೇಳಿದ್ರೆ ಸರ್, ಒಂದು ನಾಲ್ಕು ಬರುತ್ತೆ ನನಗೆ. ತುಂಬಾ ಹಿಂದೆ ಶ್ರೀ ಪುರಂದರದಾಸರು ಒಂದು ಮಾತು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು ಇದ ಹಾನೆ ಮಾಡಲೇಬೇಡಿ ಚಪ್ಪಗಳಿರ ಅಂತ. ಮನುಷ್ಯ ಅಂತ ಆಗಿ ಹುಟ್ಟೋದು ಬಹಳ ಬಹಳ ಶ್ರೇಷ್ಠ. ಮನುಷ್ಯ ಜನ್ಮ ನಾವು ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ ನಮ್ಗೆ. ಅದು ಸಿಕ್ಕದಾಗ ನಾವು ಅದಕ್ಕೆ ಏನು ಒಳ್ಳೆ ಕಾರ್ಯ ಮಾಡ್ತೀವಿ ನಮ್ ಕಡೆಯಿಂದ ಅಷ್ಟೇ ನಮ್ ಜೊತೆ ಬರೋದು. ನಾವು ಎಲ್ಲ ಏನೇನ ಮಾಡಿ ಏನೋ ಎಲ್ಲರೂ ಮಾಡ್ಬೋದು, ಎಲ್ಲ ಒಂದೇ ತರ ಇರೋದಿಲ್ಲ, ಐದು ಬೇಳು ಒಂದೇ ಸಮಯ ಇರಲ್ಲ ಅಂತ ಹೇಳ್ತಾರ. ಆದ್ರೆ ಎಲ್ಲರೂ ಒಂದೇ ತರ ಇರೋದಿಲ್ಲ. ಅದಕ್ಕೆ ಇದನ್ನ ನಾವು ಮಾನವ ಹುಲಿ ಸಂಘರ್ಷಕ್ಕೆ ತಾಳೆ ಹಾಕಿ ನೋಡ್ಬೋದು. ಏನು ಹುಲಿ ಬಂದಿದೆ ಅಂತ ಹೇಳಿದ ಹೋಗಿ ಅಲ್ಲಿ ನಮ್ಮ ಜೀವ ಕಳ್ಕೊಳ್ಳೋಕ್ಕಿಂತ ನಾವು ಸುರಕ್ಷಿತವಾಗಿದ್ರೆ ನಮ್ಮಿಂದ ಇಡೀ ಊರ್ನ ಸುರಕ್ಷಿತವಾಗಿ ಇರಕ್ ಮಾಡಬಹುದು.
1: ಹೌದು.
0: ಹಾಗಾಗಿ ದಯವಿಟ್ಟು ಇದು ಸಂದೇಶ ಅಂತ ಹೇಳ್ತಾ ಇಲ್ಲ, ಸಲಹೆ ಅಂತ ಹೇಳ್ತಾ ಇಲ್ಲ. ನೀವು ಇದನ್ನ ತಿಳ್ಕೊಂಡ್ರೆ ಸಾಕು, ನೀವು ಚೆನ್ನಾಗಿರಿ, ನಮ್ಮ ಊರು ಚೆನ್ನಾಗಿರ್ಲಿ, ಜೊತೆನೂ ಹುಲಿನೂ ಚೆನ್ನಾಗಿರ್ಲಿ, ನಾವು ಸುರಕ್ಷಿತವಾಗಿರ್ಬೋದು, ಹುಲಿ ಸಂರಕ್ಷಣೆನೂ ಆಗುತ್ತೆ. ಅಷ್ಟು ಹೇಳ್ತೀನಿ ಸರ್.
1: ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ, ನಾನು ಸಾಕಷ್ಟು ಅರಣ್ಯದೊಳಗಡೆ ಇರ್ಬೋದು, ಈ ವನ್ಯಜೀವಿಗಳ ಜೊತೆ ತುಂಬಾ ಒಡನಾಟ ಅಂತ. ಈಗ ತಮಗೆ ಏನಾದ್ರೂ ಸವಾಲುಗಳು ಈ ತರ ಒಂದು ಸಂದರ್ಭದಲ್ಲಿ ಏನಾದ್ರು ಸವಾಲುಗಳು ಎದುರಾಗಿದೆಯಾ? ಆತರ ಸವಾಲುಗಳು ಬಂದಾಗ ತಾವು ಹೇಗೆ ಅದನ್ನ ತಾವು ನಿಭಾಯಿಸಿದಿರಿ ಸರ್?
0: ಸರ್, ಒಂದು ವಿಚಾರ, ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಅದು ತುಂಬಾ ಆಗಿದೆ. ಆನೆಗಳಿಂದ ತುಂಬಾ ಸಲ ಕೂದಲೆಡಿನಲ್ಲಿ ನಾನು ಬದುಕುಳಿದು ಬಂದಿದ್ದೀನಿ. ಅದ್ರಲ್ಲಿ ಒಂದು ಪ್ರಕರಣ ನಮ್ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು. ಅಂದ್ರೆ ಕಾಡು ಒಳಗಡೆ ಆಗಿದ್ದು, ಕಾಡು ಹೊರಗಡೆ ಅಲ್ಲ. ಒಂದ್ಸಲ ಬಂಡೀಪುರ ಕಾಡು ಒಳಗಡೆ ನಾನು ಮತ್ತೆ ಇನ್ನೊಬ್ರು ಫಾರೆಸ್ಟ್ ಪುಟ್ಸ್ವಾಮಿ ಅಂತ ಅವ್ರು ತಿರೋಬಿಟ್ರಿ ಇಲ್ಲ, ಅವರು ನಾನು ಹೋಗ್ಬೇಕಾದ್ರೆ ಒಂದು ಚಿರತೆ, ಅದೇ ಬೇಸಿಗೆ ಕಾಲ, ಅಲ್ಲೇ ಎಲೆ ಉದುರಿರುವಂತ ಕಾಲ, ಒಂದು ಮಾವಿನ ಮರದ ಕೆಳಗಡೆ ಚಿರತೆ ಮಲಗಿತ್ತು. ಅಂದ್ರೆ ಎಲೆ ಎಲ್ಲ ಬಿದ್ದು ಹಳದಿ ಬಣ್ಣ ತಿರುಗೋದ್ರಿಂದ ಚಿರತೆ ಮಲಗಿರೋ ಗುರುತು ನಮ್ಗೆ ಕಂಡೇ ಇಲ್ಲ, ಗೊತ್ತಾಗೇ ಇಲ್ಲ. ಅದು ಗೊತ್ತಾಗೋದಿಲ್ಲ ಬಿಡಿ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆತರ ಅದು ಬಣ್ಣನ ಅದಕ್ಕೆ ಹೊಂದಿಸ್ಕೊಂಡಿರುತ್ತದೆ. ಎಷ್ಟತ್ರ ಹೋಗಿದೀವಿ ಅಂತ ಹೇಳಿದ್ರೆ ಒಂದು 10 ಹೆಜ್ಜೆ ದೂರ ಚಿರತೆ ಮಲಗಿದ್ರೆ ಅಷ್ಟತ್ತಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ಒಂದೇ ಸಲ ಚಿರತೆ ಬಂದ್ಬಿಡ್ತು. ಬಂದು ಏನ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಕಾಲ್ ಮುಂದೆ ಕೂತಿದೆ, ಒಂದೇ ಹೆಜ್ಜೆ ಇಟ್ಟು ನಮ್ಮ ಚಿರತೆ ಮೇಲೆ ಕಾಲಿಡಬೇಕು. ಅಷ್ಟು ಹತ್ತಿರದಲ್ಲಿ ಚಿರತೆ ಕೂತಿದೆ ನಮ್ಗೆ. ಏನ್ ಮಾಡ್ಬೇಕು ನಮಗ್ ಗೊತ್ತಿಲ್ಲ. ನಿಜವಾಗಿ ಹೇಳೋದಾದ್ರೆ ಕಾಲು ಕೈಯೆಲ್ಲ ಇಡೀ ಬಾಡಿ ಶೇಕ್ ಆಗ್ತಾ ಇದೆ ಭಯದಿಂದ. ಪುಟ್ಸ್ವಾಮಿ ಹೇಳಿದ್ರು, ಅವರು ಫಾರೆಸ್ಟ್ ಆಗಿದ್ರು ಅವಾಗ, ಓಡಿ ಓಡಿ ಅಂತ ಹೇಳಿದ್ರು. ನಾ ದಯವಿಟ್ ಪುಟ್ಸ್ವಾಮಿ ಓಡಿದ್ರೆ ನೀವು ಇಲ್ದ್ರೆ ನಾವು ಇಬ್ರು ಒಬ್ರು ಸಾಯ್ತೀವಿ ಗ್ಯಾರಂಟಿ. ದಯವಿಟ್ಟು ಹೋಗಿ ಓಡ್ಬೇಡಿ, ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಳ್ಳಿ. ನಮ್ಗೆ ನಮ್ಮ ಹಿರಿಯರು, ನಾವು ಕಲ್ತಂತ ಸಂರಕ್ಷಣೆ ಪಾಠ ಕಲ್ತಂತ ಹಿರಿಯರು ಹೇಳ್ಕೊಟ್ಟಿದ್ದು, ಚಿರತೆ ಹುಲಿ ಬಂದಾಗ ಓಡ್

0: ಬೇಡಿ, ಆನೆ ಬಂದಾಗ ನಿಲ್ಬೇಡಿ. ಆ ಒಂದು ವಿಚಾರಕ್ಕೆ ಜ್ಞಾಪಕ ಬಂತು, ನಾವು ಅಳ್ಳಾಡದೆ ನಿಂತ್ಕೊಂಡ್ವಿ. ಅದು ನಮ್ ಕಾಲ್ ಮುಂದೆನೆ ಕೂತಿದೆ, ಸುಮಾರು 15-20 ನಿಮಿಷ ನಮ್ಮ ಮುಂದೆನೆ ಕೂತಿದ್ವಿ ನಾವು, ಹಂಗೆ ನಿಂತಿದೀವಿ ಅಷ್ಟೇ. ನನಗೆ ಒಂದು ಏನು ಧೈರ್ಯ ಬಂತು, ನನ್ನ ಬ್ಯಾಗ್ ಅಲ್ಲಿ ಬೆನ್ನಿಗೆ ಹಾಕೊಬಿಟ್ಟಿದ್ರಿ ಬ್ಯಾಗ್, ಕ್ಯಾಮ್ರಾ ಇತ್ತು, ನನಗೆ ಒಂದ್ ಫೋಟೋ ತೆಗೆಯುವಂತ ಒಂದು ಯೋಚನೆ ಬಂತು. ಇನ್ನೊಂಥರ ಏನು ಯೋಚನೆ ಬಂತು ಅಂತ ಹೇಳಿದ್ರೆ, ಕೈನ ಹಿಂಗ್ ಎತ್ತಿದ್ರೆ ನಾನು ಶೇಕ್ ಆದಂಗೆ ಆಗತ್ತೆ ನಮ್ಗೆ, ಅದು ಮೈಮೇ ಬಿದ್ರೆ ಅಂತ ಯೋಚನೆ ಬಂತು. ಬೇಡ ಅಂತ ಹೇಳಿ ಸುಮ್ಮನೆ ಬಿಟ್ಟು ಪುಟ್ಸಮ್ಮಗೆ ಒಂದೆರಡು ಹೆಜ್ಜೆ ಹಿಂದಕ್ಕೆ ಬನ್ನಿ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿ ಹಿಂದಕ್ಕೆ ಬಂದ್ವಿ. ಎರಡೇ ಹೆಜ್ಜೆ ಹಿಂದಕ್ಕೆ ಬಂದಿದ್ದು ಅದು ಅಳ್ಳಾಡ್ಲಿಲ್ಲ, ಅಲ್ಲೇ ಕೂತಿತ್ತು. ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಬನ್ನಿ ಅಂದೆ, ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಬಂದ್ವಿ, ಅದು ಎದ್ದಿದ್ರು ಮೇಲಕ್ಕೆ. ಕೊನೆ ಪ್ರಯತ್ನ ಮಾಡುವ ಪುಟ್ಸಮ್ಮ ಅವ್ರೆ ಆದದಾಗಲಿ ಅಂತ ಹೇಳಿ ಜೋರಾಗಿ ಬಾಯ್ ಬಡ್ಕೊಳ್ಳಿ, ಇಬ್ರು ಸೇರಿ ಜೋರಾಗಿ ಬಾಯ್ ಬಿಡಿದ್ವಿ ಸರ್, ಅದೇ ಓಡೋಯ್ತು. ಹಾಗಾಗಿ ಒಂದ್ 20 ನಿಮಿಷ ನಮ್ಮ ಕಾಲ್ ಮುಂದ್ ಕೂತಿದ್ರು ನಾವು ಸುರಕ್ಷಿತವಾಗಿ ಬಂದಿದೀವಿ ಅಂತ ಹೇಳಿದ್ರೆ, ನಾವು ಭಯ ಅಂತ ಹೇಳಿದ್ರಲ್ಲ ನೀವು, ಆ ಭಯದಿಂದ ಬೇರೆ ಬೇರೆ ತರ ನಾವು ನಿರ್ಧಾರಗಳು ತಗೊಂಡಿದ್ರೆ ನಾವು ಇಬ್ಬರಲ್ಲಿ ಒಬ್ರು ಖಂಡಿತ ಸಾಯ್ತಿದ್ವಿ.
1: ಖಂಡಿತ ಸರ್, ಹೌದು ಸರ್. ಸಾಕಷ್ಟು ತಮ್ಮ ಅನುಭವವನ್ನು ಹಂಚಿಕೊಂಡ್ರೆ ಸರ್, ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಸಲಹೆ ಮತ್ತು ಸಂದೇಶ, ಅದರಲ್ಲೂ ಪ್ರಮುಖವಾಗಿ ಕಾಡಂಚಿನ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತ ಜನರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನ್ ಸರ್?
0: ಈ ಕಾಡಂಚಿನ ಗ್ರಾಮಗಳಲ್ಲಿ ಸರ್ ಪ್ರತಿದಿನ ಹುಲಿ, ಚಿರತೆ, ಆನೆ ಸಂಚಾರ ಇದ್ದೇ ಇದೆ. ಹಾಗಾಗಿ ಕಾಡಂಚಿನ ಗ್ರಾಮಗಳಲ್ಲಿ ಅಥವಾ ಕಾಡಂಚಿಲಿ ಇರುವ ಜಮೀನುಗಳಲ್ಲಿ ಕೆಲಸ ಮಾಡುವಂತ ರೈತಾಪಿ ವರ್ಗ ಏನಿದೆ, ಅವರು ನಿಮ್ ಮೊದಲಾಗಿ ನಿಮ್ಮ ಸುರಕ್ಷತೆ ಕಡೆಗೆ ಗಮನ ಕೊಡಿ, ಅದು ಹುಲಿ ಬರುತ್ತೆ ಹೋಗುತ್ತೆ ಖಂಡಿತ ಇದೆ, ಓಡಾಟ ಇದ್ದೇ ಇರುತ್ತೆ ಅದಕ್ಕೆ. ಹಾಗಾಗಿ ನಮ್ಮ ಇದೇನಿದೆ ಜೀವ ಬಹಳ ಅಮೂಲ್ಯವಾಗಿರುವಂತದ್ದು, ನಮ್ಮ ನಂಬಿ ನಮ್ಮ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ಕುಟುಂಬ ಇದೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಾವಿದ್ರೆ ಇಡೀ ಕುಟುಂಬನೇ ಕಾಪಾಡ್ಬೋದು. ಆ ಒಂದು ದೃಷ್ಟಿಯಿಂದ ದಯವಿಟ್ಟು ಹುಲಿ ಕಂಡಾಗ ಅಥವಾ ಅದ್ರ ವಿಚಾರ ಗೊತ್ತಾದಾಗ ಆ ಕಡೆ ಹೋಗ್ದೇನೆ ನೀವು ಸುರಕ್ಷಿತವಾಗಿರಿ, ಸುರಕ್ಷಿತವಾಗಿ ಇಟ್ಕೊಂಡು ನಿಮ್ಮ ಕುಟುಂಬಗಳನ್ನು ಕಾಪಾಡಿ, ನೀವು ಸುರಕ್ಷಿತವಾಗಿ ಇದ್ರೆ ಅರಣ್ಯ ಇಲಾಖೆ ಬಂದು ಆ ಹುಲಿನೂ ಸಂರಕ್ಷಣೆ ಮಾಡ್ತಾರೆ. ಅದರಲ್ಲಿ ಎರಡು ವಿಚಾರನೂ ಆಗುತ್ತೆ, ನಾವು ಸುರಕ್ಷಿತವಾಗಿರ್ತೀವಿ, ಹುಲಿನ ಸುರಕ್ಷಿತವಾಗಿ. ದಯವಿಟ್ಟು ಅದನ್ನ ಒಂದನ್ನ ಪಾಲಿಸಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ.
1: ಬಹಳ ಖುಷಿ ಆಯ್ತು ಸರ್, ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಯಾಕಂದ್ರೆ ನಮ್ಮ ಸಾರ್ವಜನಿಕರು ಈ ತರ ಒಂದು ವನ್ಯಜೀವಿಗಳು ನಾಡಿನತ್ತ ಬಂದಾಗ, ಹುಲಿ ಇರ್ಬೋದು, ಆನೆಗಳಿರ್ಬೋದು ಅಥವಾ ಚಿರತೆಗಳಿರ್ಬೋದು, ಈ ತರ ಒಂದು ಪ್ರಾಣಿಗಳು ಬಂದಾಗ ನಾವು ಹೇಗೆ ನಾವು ಮುಂಜಾಗ್ರತೆಯನ್ನ ವಹಿಸಬೇಕು, ಜೊತೆಗೆ ಯಾವ ತರ ಒಂದು ಭಯವನ್ನ ಪಡೆದು ನಾವು ಮುಂಜಾಗ್ರತೆ ಕ್ರಮಗಳನ್ನ ತಿಳಿಸ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸಿದ್ರಿ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.
0: ನಮಸ್ಕಾರ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರದ ಹಿಮಗಿರಿ ಫೌಂಡೇಶನ್ ವ್ಯವಸ್ಥಾಪಕರು ಹಾಗೂ ಅರಣ್ಯ ಸಂರಕ್ಷಕರು ಆದ ಶ್ರೀ ರಘುರಾಮ್ರವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಇದುವರೆಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯದ ಕುರಿತು ಬಂಡೀಪುರ ಅರಣ್ಯ ಸಂರಕ್ಷಕರು ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರಾದ ಶ್ರೀಯುತ ರಘುರಾಮ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ, ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಆರಂಭಿಸಿದೆ. ಬೆಂಗಳೂರಿನ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿಂದು ಮೋಡ ಬಿತ್ತನೆಗಾಗಿಯೇ ಸಿದ್ಧಗೊಂಡಿರುವ ವಿಶೇಷ ಲಘು ವಿಮಾನಕ್ಕೆ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜ ತೋರುವ ಮೂಲಕ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಮುಂದಿನ ದಿನಗಳಲ್ಲಿ ತೀವ್ರ ಬರ ಎದುರಾಗುವ ಸಾಧ್ಯತೆಗಳಿದ್ದು ಅದರ ನಿಖರ ಪ್ರಮಾಣವನ್ನು ಈಗಲೇ ಅಂದಾಜಿಸಲು ಸಾಧ್ಯವಿಲ್ಲ. ಈ ತಿಂಗಳ ಅಂತ್ಯಕ್ಕೆ ಮುಂಗಾರು ಮಳೆಗಾಲ ಮುಕ್ತಾಯಗೊಳ್ಳಲಿದೆ. ಒಂದು ವೇಳೆ ಈ ತಿಂಗಳ ಅಂತ್ಯದೊಳಗೆ ಕುಡಿಯುವ ನೀರಿನ ಶೇಖರಣೆ ಆಗದಿದ್ದರೆ ಮುಂದಿನ ಜೂನ್ ಅಂತ್ಯದವರೆಗೂ ತೀವ್ರ ಅಭಾವ ಎದುರಾಗಲಿದೆ ಎಂದರು. ನೀರಿನ ಅಭಾವವನ್ನು ಸರಿದೂಗಿಸಲು ಹಾಗೂ ರೈತರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಒಟ್ಟು 28,52,00,000 ರೂಪಾಯಿ ಅಂದಾಜು ವೆಚ್ಚದ ಕಾರ್ಯಕ್ರಮ ಇದಾಗಿದೆ. ಮೋಡ ಬಿತ್ತನೆ ಕಾರ್ಯವನ್ನು ವೈಜ್ಞಾನಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸರ್ಕಾರ 2 ಸಮಿತಿಗಳನ್ನು

0: ಈಗಾಗಲೇ ರಚಿಸಿದೆ. ಮೇಲ್ವಿಚಾರಣಾ ಸಮಿತಿಯಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ನೇತೃತ್ವದಲ್ಲಿ ಇದು ಯೋಜನೆಯ ಸಮಗ್ರ ಉಸ್ತುವಾರಿ ಮತ್ತು ಪರಿಶೀಲನೆ ನಡೆಸಲಿದೆ. ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿ ತಾಂತ್ರಿಕ ಮಾರ್ಗದರ್ಶನ ನೀಡಲಿದ್ದು ಪ್ರತಿ 2 ಗಂಟೆಗೊಮ್ಮೆ ಮೋಡ ಬಿತ್ತನೆಯ ಮಾಹಿತಿ ಹಾಗೂ ಅದರ ಪರಿಣಾಮವನ್ನು ತಿಳಿಸಲಿದೆ. ಸಾಮಾನ್ಯವಾಗಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆದ 30 ನಿಮಿಷಗಳಿಂದ 1 ಗಂಟೆಯೊಳಗೆ ಮಳೆಯಾಗುವ ಸಾಧ್ಯತೆ ಇರುತ್ತದೆ. ರಾಜ್ಯದಲ್ಲಿ ನಿರ್ದಿಷ್ಟವಾಗಿ ಇಂತಹುದೇ ಜಿಲ್ಲೆ ಎಂದು ಮೊದಲೇ ನಿರ್ಧರಿಸಲಾಗುವುದಿಲ್ಲ. ಬದಲಾಗಿ ತಾಂತ್ರಿಕ ತಂಡವು ನಿರಂತರವಾಗಿ ನೀಡುವ ವರದಿಗಳ ಆಧಾರದ ಮೇಲೆ ಮಳೆ ಕೊರತೆ ಇರುವ ಪ್ರದೇಶಗಳು, ಪ್ರಮುಖ ಜಲಾಶಯಗಳ ಜಲಾನಯನ ಪ್ರದೇಶಗಳು ಹಾಗೂ ಕೃಷಿ ಬಿಕ್ಕಟ್ಟು ಎದುರಿಸುತ್ತಿರುವ ಜಿಲ್ಲೆಗಳ ಆಕಾಶದಲ್ಲಿ ಸೂಕ್ತ ಮೋಡಗಳು ಕಂಡುಬಂದಾಗ ತಕ್ಷಣವೇ ಅಲ್ಲಿಗೆ ವಿಮಾನ ತೆರಳಿ ಬಿತ್ತನೆ ಕಾರ್ಯ ನಡೆಸುತ್ತದೆ. ಪ್ರತಿ 2 ಗಂಟೆಗೊಮ್ಮೆ ಲಭ್ಯವಾಗುವ ಹವಾಮಾನ ದತ್ತಾಂಶವೇ ಕಾರ್ಯಾಚರಣೆಯ ಸ್ಥಳವನ್ನು ನಿರ್ಧರಿಸುತ್ತದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಪಡೆಯುತ್ತಿರುವ ಕರ್ನಾಟಕ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆ ಅಡಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವಿಶ್ವಬ್ಯಾಂಕ್ ಕಾರ್ಯಪಡೆ ಇಂದು ಪರಿಶೀಲಿಸಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ತೂರು ಕೋಡಿ ವೃತ್ತದಲ್ಲಿ ನಡೆಯುತ್ತಿರುವ ಮಳೆ ನೀರು ಕಾಲುವೆ ಅಭಿವೃದ್ಧಿ ಕಾಮಗಾರಿ ಪ್ರದೇಶಕ್ಕೆ ಕಾರ್ಯಪಡೆ ಭೇಟಿ ನೀಡಿತು. ಮಳೆ ನೀರು ಕಾಲುವೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಕಾಲುವೆಯುದ್ದಕ್ಕೂ ಸಾರ್ವಜನಿಕರಿಗಾಗಿ ವಾಕಿಂಗ್ ಹಾಗೂ ಮನರಂಜನಾ ಸೌಲಭ್ಯ ಕಲ್ಪಿಸಿರುವ ನವೀನ ಮಾದರಿ ಬಗ್ಗೆ ವಿಶ್ವಬ್ಯಾಂಕ್ ತಂಡ ಮೆಚ್ಚುಗೆ ವ್ಯಕ್ತಪಡಿಸಿತು. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮಂಗಳೂರು ನಗರದ ದೇವಾಲಯಗಳು, ಇಸ್ಕಾನ್ ಸೇರಿದಂತೆ ಕೃಷ್ಣ ಮಂದಿರಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿವೆ. ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆಗೆ ಸಿಂಗಾರಗೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಪುಟಾಣಿ ಕೃಷ್ಣರು ಪಾಲ್ಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ಶ್ರೀಕೃಷ್ಣ ಹಾಗೂ ವೇಣುಗೋಪಾಲ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲೆಗಳು, ದೇವಾಲಯಗಳು ಸೇರಿದಂತೆ ವಿವಿಧೆಡೆ ಕೃಷ್ಣ ರಾಧೆ ವೇಷಧಾರಿಗಳ ಪ್ರದರ್ಶನ ಮತ್ತು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ದೊಡ್ಡಬಳ್ಳಾಪುರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು ಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ವಿಜಯಪುರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಔದ್ರಾಮ ಉದ್ಘಾಟಿಸಿ ಮಾತನಾಡಿ, ಭಗವದ್ಗೀತೆಯಲ್ಲಿನ ತತ್ವ ಜ್ಞಾನ ಹಾಗೂ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅರಿತುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗೌರಿ ಗಣೇಶ ಹಬ್ಬವನ್ನು ವಾತಾವರಣ ರಕ್ಷಣೆ ಹಿತದೃಷ್ಟಿಯಿಂದ ಪರಿಸರ ಸ್ನೇಹಿ ರೀತಿಯಲ್ಲಿ ಆಚರಿಸಬೇಕೆಂದು ಸರ್ಕಾರ ಮನವಿ ಮಾಡಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಜಲಮೂಲಗಳು ಕಲುಷಿತಗೊಳ್ಳುವುದನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನೇ ಪ್ರತಿಷ್ಠಾಪಿಸಬೇಕು ಎಂದು ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತ ಡಾ ಮಹಾಂತೇಶ ಕೋರಿದ್ದಾರೆ. ನಿಯಮ ಉಲ್ಲಂಘಿಸಿ POP ಹಾಗೂ ರಾಸಾಯನಿಕ ಬಣ್ಣದ ಗಣೇಶ ವಿಗ್ರಹಗಳನ್ನು ತಯಾರಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಅಂತಹ ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲಾಗುವುದು. ಜೊತೆಗೆ ಸಂಬಂಧಪಟ್ಟ ತಯಾರಕರು ಮತ್ತು ಮಾರಾಟಗಾರರಿಗೆ 10,000 ರೂಪಾಯಿ ದಂಡ ವಿಧಿಸಿ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆಯುಕ್ತರು ತಿಳಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಜೇಡಿಮಣ್ಣು, ಅರಿಶಿನ, ಬೆಲ್ಲ ಹಾಗೂ ಇತರೆ ಪರಿಸರ ಸ್ನೇಹಿ ವಸ್ತುಗಳಿಂದ ಸಿದ್ಧಪಡಿಸಿದ ನೈಸರ್ಗಿಕ ಬಣ್ಣದ ವಿಗ್ರಹಗಳನ್ನು ಮಾತ್ರ ಉಪಯೋಗಿಸಬೇಕು. ಹಬ್ಬವನ್ನು ಸುಸ್ಥಿರ ಹಾಗೂ ಪರಿಸರ ಸ್ನೇಹಿಯಾಗಿ ಆಚರಿಸಲು ಸಾರ್ವಜನಿಕರು, ವಿಗ್ರಹ ತಯಾರಿಕರು ಹಾಗೂ ವ್ಯಾಪಾರಿಗಳು ಪಾಲಿಕೆಯೊಂದಿಗೆ ಕೈಜೋಡಿಸಬೇಕು ಎಂದು ಅವರು ವಿನಂತಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಎಲ್ಲಾ ಧರ್ಮಗಳ ಭಾವನೆಗಳಿಗೆ ಗೌರವ ನೀಡುವ ಜೊತೆಗೆ

ಶಾಂತಿ ಸಾಮರಸ್ಯ ಹಾಗೂ ಸಂಭ್ರಮದಿಂದ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಗೌರಿ ಗಣೇಶ ಹಬ್ಬದ ಸೌಹಾರ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಬೆಂಗಳೂರು ನಗರದಲ್ಲಿ ತೆರವುಗೊಳಿಸಿದ ಪಾದಚಾರಿ ಮಾರ್ಗಗಳಲ್ಲಿ ಮರು ಒತ್ತುವರಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಂಟಿ ಟಾಸ್ಕ್ ಫೋರ್ಸ್ ರಚಿಸಿ ನಿರಂತರ ಮೇಲ್ವಿಚಾರಣೆ ಹಾಗೂ ಜಂಟಿ ಕಾರ್ಯಾಚರಣೆ ನಡೆಸಬೇಕೆಂದು ಅವರು ಇಂದು ವರ್ಚುವಲ್ ಮೂಲಕ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಮತ್ತೆ ಅದೇ ಸ್ಥಳದಲ್ಲಿ ಮರು ಒತ್ತುವರಿ ನಡೆಸುತ್ತಿರುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಸೂಚಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪಂಗಡದ ಸಣ್ಣ ಉದ್ಯಮಿದಾರರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ತರಬೇತಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕುರುಗೋಡಿನಲ್ಲಿ ಮೊಬೈಲ್ ಕ್ಯಾಂಟೀನ್ ವಾಹನಗಳನ್ನು ಇಂದು ವಿತರಿಸಲಾಯಿತು. ಕಂಪ್ಲಿ ಶಾಸಕ ಜೆಎನ್ ಗಣೇಶ ವಾಹನಗಳನ್ನು ಹಸ್ತಾಂತರಿಸಿದರು. ಮೊಬೈಲ್ ಕ್ಯಾಂಟೀನ್ ವಾಹನ ಖರೀದಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ ರೂಪಾಯಿ 5 ಲಕ್ಷಗಳ ಸಹಾಯಧನ ಒದಗಿಸಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಾಡಿದ್ದು ನಡೆಸುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 2495 ಅಭ್ಯರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 6 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೂಚಿಸಿ ಪಟ್ಟಿ ಮಾಡಿರುವ ಯಾವುದೇ ನಿಷೇಧಿತ ವಸ್ತು ಉಪಕರಣಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶವಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ, ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಹಾಗೂ ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹೆಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ವರ ಅವರು. ನೀವು ಕೂಡ ಕರೆ ಮಾಡಿ ಬುಡಕಟ್ಟು ಅಭಿವೃದ್ಧಿಗೆ ಇರುವ ಸರ್ಕಾರದ ಯೋಜನೆಗಳು, ವಸತಿ ಸಮಸ್ಯೆ ಹಾಗೂ ಬುಡಕಟ್ಟು ಜನರ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಸರ್, ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನನ್ನನ್ನು ಕೂಡ ಈ ದಿನ ಆಹ್ವಾನಿಸಿ ನಮ್ಮ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ.
1: ಥ್ಯಾಂಕ್ ಯು ಸರ್, ಧನ್ಯವಾದ. ಸರ್, ಮೊದಲನೇದಾಗಿ ಈ ಒಂದು ಸಮಗ್ರ ಬುಡಕಟ್ಟು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತಮ್ಮ ಇಲಾಖೆಯ ಅಥವಾ ಈ ಒಂದು ಇಲಾಖೆಯ ಪ್ರಮುಖ ಒಂದು ಗುರಿ ಉದ್ದೇಶಗಳ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
2: ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಈಗ ನಮ್ಮ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯ ಅಧೀನದಲ್ಲೇ ಕೆಲಸ ಮಾಡತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಹಲವಾರು ಆರ್ಥಿಕ ಸ್ವಾವಲಂಬನೆಗೆ ಸ್ವಯಂ ಉದ್ಯೋಗ ಯೋಜನೆಗಳಿದೆ. ಈ ಸ್ವಯಂ ಉದ್ಯೋಗ ಯೋಜನೆಗಳಲ್ಲಿ ನೇರ ಸಾಲ ಯೋಜನೆ ಆದಂತಹ ಹೈನುಗಾರಿಕೆ, ಸಣ್ಣ ಅಂಗಡಿ ಪೆಟ್ಟಿಗೆಗೆ, ಕುರಿ ಮತ್ತು ಆಡು ಸಾಗಾಣಿಕೆ, ತರಕಾರಿ ಮತ್ತು ಹಣ್ಣಿನ ಅಂಗಡಿಗೆ, ಟೈಲರಿಂಗು, ಮೀನುಗಾರಿಕೆ, ಸೊ ಇವುಗಳಿಗೆ ಘಟಕ ವೆಚ್ಚ ಅಂತ 100,000 ನಿಗಮ ಸಾಲವನ್ನು ಕೊಡ್ತದೆ. ಅದು 50% ಸಹಾಯಧನ ಇರ್ತದೆ, ಸಬ್ಸಿಡಿ ಇರುತ್ತೆ. ಇನ್ನು 50% ಸಾಲವನ್ನು ಹಂತ ಹಂತವಾಗಿ ಅವರು ಏನು ನಿಗದಿತ ಅವಧಿಯನ್ನು ಇರ್ತದೋ ಅದರಲ್ಲಿ ಸಾಲವನ್ನು ತೀರಿಸಬೇಕಾಗ್ತದೆ. ಇದು ಮೊದಲನೇದು. ಮತ್ತು ಕೈಗಾರಿಕೆ ಮತ್ತು ಉದ್ಯಮ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಈ ಪರಿಶಿಷ್ಟ ಪಂಗಡದ ಮತ್ತು ಆದಿವಾಸಿ ಸಮುದಾಯದ, ಬುಡಕಟ್ಟು ಸಮುದಾಯದ ಯಾವುದೇ ಒಬ್ಬ ಉದ್ಯಮಶೀಲವನ್ನು ನಡೆಸ್ತೀನಿ ಅಂತಂದವರು ಕೂಡ ಸುಮಾರು 70% ಘಟಕ ವೆಚ್ಚವನ್ನು, ಅಂದರೆ ಕನಿಷ್ಠ ಅಂದರೆ ಅದು 200,000 ಸಹಾಯಧನವನ್ನು ಕೊಡ್ತದೆ. ಅಂದರೆ ಅವರು ಇನ್ನು ಉಳಿಕೆ ಮೊತ್ತವನ್ನು ಬ್ಯಾಂಕ್ ಸಾಲವಾಗಿ ಪಡಿಬೇಕಾಗ್ತದೆ. ಅವರು ಯಾವುದು ಉದ್ಯಮವನ್ನು ಉದಾಹರಣೆಗೆ ಒಂದು 10,00,000 ಉದ್ಯಮವನ್ನು ಪ್ರಾರಂಭಿಸ್ತೀವಿ ಅನ್ನೋದಾದಾಗ ಸೊ 200,00,000 ಸಾಲವನ್ನು ಕೊಡ್ತದೆ, ಸಹಾಯಧನವಾಗಿ ಕೊಡ್ತದೆ. ಇನ್ನು 800,00,000 ಅವರ ನಿಗದಿತ ಅವಧಿಯಲ್ಲಿ ಕಟ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತೆ ಭೂ ಒಡೆತನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೊ ಇವೆಲ್ಲ ನನಗೇನು ಹೇಳ್ತಾ ಇದ್ದೇನೆ, ಇದೆಲ್ಲವೂ ಕೂಡ ವಾಲ್ಮೀಕಿ ನಿಗಮದ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ. ಭೂ ಒಡೆತನದ್ದು ಕೂಡ ಅಷ್ಟೇ, ಅದು ಕೂಡ 1 ಎಕರೆ ಜಮೀನು, ಕುಷ್ಕಿ ಅಥವಾ ತರಿ ಜಮೀನು, ಅದು ಗರಿಷ್ಠ ಮೊತ್ತ 15,00,000 ಕೂಡ ಇಲಾಖೆ ಅದನ್ನ ಕೊಟ್ಟು ಕೊಡ್ತದೆ. ಯಾರಿಗೆ ಭೂಮಿ ಇಲ್ಲ ಅಂತ ಹೇಳಿ ಅರ್ಜಿಯನ್ನ ಹಾಕ್ತಾರೋ ಸೊ ಅಂತವ್ರಿಗೆ ಒಂದು ಭೂ ಒಡೆತನವನ್ನ 15,00,000 ಕೊಡ್ತಕ್ಕಂತ ಒಂದು ಯೋಜನೆ ಕೂಡ ಇದೆ. ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಕೂಡ ಇದೆ. 3,50,000 ಘಟಕ ವೆಚ್ಚದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ನಿಗಮದ ವತಿಯಿಂದ ಜಾರಿಯಲ್ಲಿರ್ತದೆ.
1: ಸೊ ಇವೆಲ್ಲ ಕೂಡ ವಾಲ್ಮೀಕಿ ನಿಗಮದಿಂದ ಇರ್ತಕ್ಕಂತ ಯೋಜನೆಗಳು.
2: ಹೌದು.
1: ಓಕೆ ಸರ್, ಇದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾನು ಭೀಮಸ್ಕಿರಿ ಆಡಿಯಿಂದ ವಸಂತಮ್ಮ ಅಂತ ಹೇಳಿ.
1: ವಸಂತಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನಂತ
3: ಹೇಳಿ. ಒಂದು ಮಾತಾಡ್ಬೇಕಿತ್ತ. ಈಗ ನಮ್ಮ ಜಟ್ಪುರ್ಬುರ್ ಜನಾಂಗಕ್ಕೆ ಇನ್ನು ಮನಗಳೇ ತಲುಪಿಲ್ಲ ಸರ್.
2: ಈಗ ವಸಂತಮ್ಮನವ್ರೆ, ನಾನು ಟ್ರೈಬಲ್ ಆಫೀಸರ್ ಮಾತಾಡ್ತೀನಿ, ಗೊತ್ತಿದೆಯಲ್ವಾ? ಈಗ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಕೇಳಿದ್ರಿ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಈಗ ಬೆಟ್ಟ ಕುರುಬ ಮತ್ತೆ ಸೋಲಿಗ ಎರವ ಸಮುದಾಯಗಳಿಗೆ ಸೊ ಮನೆಯನ್ನ ಕೊಡ್ಲಿಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಂಚಾಯಿತಿಗಳಿಗೆ ನಾವು ಅರ್ಜಿ ನಮೂನೆಯನ್ನ ಕೊಟ್ಟಿದ್ದೇವೆ. ಅಲ್ಲಿ ಪಂಚಾಯಿತಿ ಇರ್ಲಿ, ತಾವು ಅರ್ಜಿಯನ್ನ ಕೊಡ್ಬೇಕು. ನಿಮ್ಗೆ ಇರ್ತಕ್ಕಂಥ ಖಾಲಿ ನಿವೇಶನ ಜಾಗ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು

0: ನಿಮ್ಮ ಆಧಾರ್ ಕಾರ್ಡು, ಸೊ ನಿಮ್ಮ ಫೋಟೋ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ ಇಂಥ ಇವೆಲ್ಲವನ್ನು ಕೂಡ ಪಂಚಾಯತಿಗೆ ಮತ್ತೆ ಅರ್ಜಿಯನ್ನ ಪಡ್ಕೊಂಡು ಅವ್ರಿಗೆ ಹೇಳಿದೀವಿ, ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ, ಅವ್ರಿಗೆ ಅರ್ಜಿಯನ್ನ ಕೊಡಿ. ಈಗ ಅದು ಸರ್ಕಾರ ಈಗ ಎಲ್ಲದಕ್ಕೂ ಕೂಡ ನಮ್ಮ ಎಲ್ಲ ಬುಡಕಟ್ಟು ಸಮುದಾಯದವ್ರಿಗೆ ಕನಿಷ್ಠ 4.5 ಲಕ್ಷದಿಂದ 5 ಲಕ್ಷದವರೆಗೆ ನಿಗದಿ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಆಗ್ತಾ ಇದೆ ಸರ್ಕಾರದ ಹಂತದಲ್ಲಿ. ಅದು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ನಿಗದಿ ಮಾಡಿ ಕೊಡ್ತದೆ. ಈಗ ಸದ್ಯಕ್ಕೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಅದರಿಂದ ಎಲ್ಲ ನಾವು ಇಒಗಳ ಮೂಲಕ, ಎರಡೂ ತಾಲೂಕಿನ ಇಒಗಳ ಮೂಲಕ ಪಂಚಾಯತಿ PDOಗಳಿಗೆ ಅರ್ಜಿಯನ್ನ, ನಮ್ಮ ಎಲ್ಲಿ ಯಾವ ಹಾಡಿ ಸಂಬಂಧಿತ ಪಂಚಾಯತಿಗಳು ಏನಿದೆಯೋ ಎಲ್ಲರೂ ಕೂಡ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ನಾವು ಈಗಾಗಲೇ ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನಿಮ್ಗೆ ಮೊಟ್ಟೆ ಆಹಾರ ಅಂತ ಹೇಳ್ತಿರಲ್ವಾ, ಈಗಾಗ್ಲೇ ನಿಮ್ಗೆ 6 ತಿಂಗಳಾಗಿದೆ. ಈಗಾಗ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಮತ್ತೆ ನಮ್ಮ ಮಾನ್ಯ ಶಾಸಕರು ಕೂಡ ಇದನ್ನ ಮಾತನಾಡಿ ಸರ್ಕಾರದಲ್ಲಿ ಕೂಡ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ. ಇನ್ನೊಂದು ವಾರದ ಒಳಗಡೆ ಅದನ್ನ ತೀರ್ಮಾನ ಮಾಡಿ ಈಗ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಮತ್ತೆ ಬಾಕಿದು ಕೂಡ ಕೊಡ್ಲಿಕ್ಕೆ ನಾವು ತೀರ್ಮಾನಿಸಿದೀವಿ ಅಂತ ಹೇಳಿ ನಿನ್ನೆ ಕೂಡ ಜಂಟಿ ನಿರ್ದೇಶಕರಾದಂತಹ ರಾಜ್ಕುಮಾರ್ ಸರ್ ಕೂಡ ಮೈಸೂರಿಗೆ ಬಂದು ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲೂ ಕೂಡ ನಾವು ಮಾತನಾಡಿದ್ದೇವೆ, ಇನ್ನೊಂದು ವಾರದೊಳಗಾಗಿ ಇದು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಕೂಡ ಅವರು ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಇದು 175 ಕೋಟಿ ಒಟ್ಟಿಗೆ ಇಡೀ ರಾಜ್ಯಕ್ಕೆ ಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿಗಳ ಅನುಮೋದನೆ ಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ವಿಳಂಬ ಆಯ್ತು. ಆ ಕಾರಣಕ್ಕೋಸ್ಕರ ಈಗ ಅನುಮೋದನೆ ಸಿಕ್ಕಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನು ಕೊಟ್ಟಿದ್ದಾರೆ, ಇನ್ನೊಂದು ವಾರದಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಬರುತ್ತೆ ಆಯ್ತು. ಸಂಬಂಧಪಟ್ಟಂತ PDO ಮತ್ತೆ ತಾಲೂಕ್ ಪಂಚಾಯತಿ ಇವ ಅವ್ರ ಜೊತೆ ನಾನು ಮಾತನಾಡ್ತೇನೆ.
1: ಓಕೆ, ಧನ್ಯವಾದಗಳು ವಸಂತ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ನಮ್ಮ ಬುಡಕಟ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳನ್ನ ಹೇಳಿದ್ರೆ, ಅದರಲ್ಲಿ ವಾಲ್ಮೀಕಿ ನಿಗಮದಿಂದ ಸಿಗ್ತಕ್ಕಂಥ ಅನುದಾನಗಳ ಬಗ್ಗೆ ತಾವು ಹೇಳಿದ್ರಿ. ಅದಲ್ಲದೆ ಬೇರೆ ಇನ್ನಿತರ ಅಂದರೆ ಬೇರೆ ಬೇರೆ ಥರದ ಯೋಜನೆಗಳು ಏನೇನಿದೆ ಸರ್?
0: ನಿಮಗೆ ಅದು ಆರ್ಥಿಕವಾಗಿ ಸ್ವಾವಲಂಬನೆ ಆಗಲಿಕ್ಕೆ ಇರ್ತಕ್ಕಂಥ ಯೋಜನೆಗಳು ನಿಗಮದಿಂದ ಕೊಡ್ತಕ್ಕಂಥದ್ದು. ಈಗ ಕೆಲವೊಂದು ನಮ್ಮ ಇಲಾಖೆಯೊಂದನ್ನು ಕೂಡ ಮೊದಲು ಅವ್ರಿಗೆ ಹೈನುಗಾರಿಕೆಗೆ ಹಸುಗಳನ್ನ ಕೊಡ್ತಕ್ಕಂಥದ್ದು, ಕುರಿ ಕೋಳಿಯನ್ನು ಕೊಡ್ತಕ್ಕಂಥದ್ದು ಈಗಾಗಲೇ 2020 ಸಾಲ 18-19 ಸಾಲಿನಲ್ಲಿ ಇತ್ತು. ಸೊ ಇವಾಗ ಇಲಾಖೆಯಿಂದ ಆ ಒಂದು ಯೋಜನೆಯನ್ನು ನಿಲ್ಲಿಸಿದ್ದಾರೆ.
1: ಓಕೆ,
0: ಈಗಾಗಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಕೇಂದ್ರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಕೆಲವೊಂದು ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಈಗ ಏನು ನಾವು ಈ ಅರಣ್ಯ ಹಕ್ಕು ಪತ್ರವನ್ನು ವಿತರಣೆ ಮಾಡಿರ್ತಕ್ಕಂಥ ಯಾರು ಜಮೀನನ್ನು ಹೊಂದಿದಾರೋ, ಸೊ ಅವರು ಈ ಏನು ಉಳುಮೆ ಮಾಡಲಿಕ್ಕೆ ಏನು ದನಕರುಗಳಿಲ್ಲದೆ ಬೇರೆಯವರಿಗೆ ನಾವು ಅದನ್ನ ಏನು ದೇಣಿಗೆಗೆ ಕೊಡ್ತಾ ಇದ್ದೇವೆ, ನಾವು ಉಳುಮೆ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ನಮಗೆ ಬೋರ್ವೆಲ್ಲು ಮತ್ತು ಈ ದನಕರುಗಳನ್ನ ಕೊಡಿಸೋವಂಥ ಉಳುಮೆ ಮಾಡಲಿಕ್ಕೆ ಎತ್ತುಗಳನ್ನ ಕೊಡಿಸೋವಂಥ ಕೆಲಸ ಮಾಡಿದ್ರೆ ನಾವೇ ಸ್ವಾವಲಂಬಿಗಳಾಗಿ ರೈತರಾಗಿ ದುಡಿತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಮಾಹಿತಿಯನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಆ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದೆ.
1: ಓಕೆ ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ ಸರ್,
1: ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೇಳಿ, ತಮ್ಮ ಪ್ರಶ್ನೆ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು, ಎಲ್ಲಿಂದ ತಮ್ಮ ಹೆಸರು ಹೇಳಮ್ಮ? ತಮ್ಮ ಹೆಸರು, ತಮ್ಮ ಹೆಸರು ಚಿನ್ನಮ್ಮ ಅವರೇ. ಓಕೆ, ಹೇಳಿ ನಮ್ಮ ತಮ್ಮ ಪ್ರಶ್ನೆ ಹೇಳಿ. ಇವಾಗಿನ
2: 4 ತಿಂಗಳಾಯ್ತು ಸರ್
1: ರೇಷನ್ ಬಗ್ಗೆ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಚಿನ್ನಪ್ಪನವ್ರೆ. ಈಗ ನಿಮ್ಗೇನು ನ್ಯೂಟ್ರಿಷನ್ ಪೌಷ್ಟಿಕ ಆಹಾರ ಈಗ ಕಳೆದ ಈಗ 5 ತಿಂಗಳಿಂದನೂ ಕೂಡ ತಮಗೆ ಬಂದಿಲ್ಲ. ಈಗಾಗಲೇ ಅದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಿದೆ, ಇನ್ನೊಂದು ವಾರದಲ್ಲಿ ಬಗೆಹರಿಸಿ ಅದನ್ನು ಕೊಡೋವಂಥ ವ್ಯವಸ್ಥೆಯನ್ನು ಕೂಡ ಇಲಾಖೆ ಮಾಡ್ತಾ ಇದೆ. ಇನ್ನೊಂದು ವಾರದಲ್ಲಿ ಎಲ್ಲ ಸರಿ ಹೋಗ್ತದೆ. ಇದು ನಿನ್ನೆ ಕೂಡ ಈ ಸಂಬಂಧ ಜಂಟಿ ಹೌದೌದು. ಈಗ ಮತ್ತೆ ಈಗೇನು ಈ ಹಳೆಯದು ಏನು ಕೊಟ್ಟಿಲ್ಲ, 5 ತಿಂಗಳು ನಿಂತಿದೆಯೋ, ಸೊ ಅದನ್ನು ಕೂಡ ಕೊಡಬೇಕು ಅಂತಲೂ ಕೂಡ ಹೇಳಿದ್ದೇವೆ. ನಮ್ಮ ಆದಿವಾಸಿಗಳು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಕೂಲಿನೇ ನಂಬಿ ಇರೋದ್ರಿಂದ ಅವ್ರೀಗ ಕೂಲಿನೂ ಸಿಗ್ತಾ ಇಲ್ಲ, ಹಾಗಾಗಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೂಡ ನಾವು ಕೂಡ ಇಲಾಖೆ ಗಮನಕ್ಕೆ ತಂದಿದ್ದೇವೆ.

0: ಕೂಡ ಇದ್ರ ಬಗ್ಗೆ ಗಮನ ಹರಿಸಿದೆ. ನಿನ್ನೆ ಕೂಡ ಜಂಟಿ ನಿರ್ದೇಶಕರು ಮೈಸೂರಿನಲ್ಲಿ ಈ ಸಂಬಂಧ ಸಭೆಯನ್ನು ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಬಗೆಹರಿಸಿ ಕೊಡ್ತೇವೆ, ಮತ್ತೆ ಹಳೇದನ್ನು ಕೂಡ ನಾವು ಕೊಡ್ತೇವೆ ಅಂತ ಕೂಡ ಮಾತನ್ನ ಹೇಳಿದ್ದಾರೆ.
1: ಸರಿ ಸರ್, ಒಳ್ಳೆ ರೀತಿಯ ಫುಡ್ ಕೊಡ್ತೀವಿ ಸರ್.
0: ಖಂಡಿತವಾಗಿ
1: ತುಂಬಾ ದಿನಗಳಿಂದ ನಿಲ್ಸಿದಾರಲ್ಲ, ಆಗ ಅವಾಗ ಹಳೆ ಸ್ಟಾಕ್ ಅದು ಬರಬಾರ್ದು.
0: ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿ ಅದಕ್ಕೆ ಈಗ ಏನಂತಂದ್ರೆ ಆ ಆಹಾರದ ಗುಣಮಟ್ಟವನ್ನು ಕಾಪಾಡಲಿಕ್ಕೋಸ್ಕರವಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ 5 ಇಲಾಖೆಗಳ ತಂಡವನ್ನು ರಚನೆ ಮಾಡಿರ್ತದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಆಹಾರ ಇಲಾಖೆಯವರು, ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು, ಮತ್ತೆ ಆರೋಗ್ಯ ಇಲಾಖೆಯವರು, ಮತ್ತೆ ನಮ್ಮ ಇಲಾಖೆಯವರು, ಇಷ್ಟು ಸೇರಿದಾಗೆ ಅವರು ಎಲ್ಲಿ ಅವರು ದವಸ ಧಾನ್ಯಗಳನ್ನ ಸಾಮಗ್ರಿ ಅವು ಉಗ್ರಾಣಗಳಿರ್ತದೋ ಅಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಿ ಇದು ಸರಿ ಇದೆ ಅಂತ ಅಂದ್ರೆ ಮಾತ್ರ ಅದನ್ನ ಪ್ಯಾಕಿಂಗ್ ಮಾಡಿ ತಮ್ಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ.
1: ಸರಿ ಸರ್, ಸರಿ ಸರ್. ಆನೆಕಾವಲ್ ಜಾಸ್ತಿ ಇರೋದ್ರಿಂದ ಬೆಳೆಗಳು ಆಗಲ್ವಲ್ಲ, ಹಂಗಾಗಿ ಆದಷ್ಟು ಬೇಗ ಜನಗಳಿಗೆ ಮೊಟ್ಟೆ ರೇಷನ್ ಬೇಕಲೇಬೇಕು.
0: ಖಂಡಿತ ಖಂಡಿತ ಆಗುತ್ತೆ ಆಗುತ್ತೆ, ಇನ್ನೊಂದು ವಾರದಲ್ಲಿ ಆಗ್ತದೆ.
2: ಓಕೆ, ಧನ್ಯವಾದಗಳು ಚಿನ್ನಮ್ಮ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ. ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ ಈಗ ಏನು ಬುಡಕಟ್ಟು ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳಿದೆ, ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು, ಈ ಒಂದು ಯೋಜನೆಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ಈ ಒಂದು ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಈಗ ನಾವೇನು ಈಗ ಯಾವುದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ವಸತಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈಗ ಮೊದಲೆಲ್ಲ ಚೆಕ್ ಸಿಸ್ಟಮ್ ಇತ್ತು, ಆವಾಗ ದುರುಪಯೋಗ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರು ಅರ್ಜಿ ಹಾಕ್ತಾರೋ ಅರ್ಜಿಯ ಹಾಕಿದ ಫಲಾನುಭವಿಯ ನೇರ ಅವರ ಖಾತೆಗೆ ಹಣ ಹೋಗೋದ್ರಿಂದ ಹಣ ದುರುಪಯೋಗ ಆಗೋದಿಲ್ಲ.
2: ಹೌದು.
0: ಸೊ ಆದರೆ ಇಲ್ಲಿ ಮನೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ಇಲಾಖೆಗೂ ಕೂಡ ಅದೊಂದು ಬೇಸರದ ಸಂಗತಿ ಇದೆ. ಏನಂತ ಹೇಳಿದ್ರೆ ಈಗ ನಾವು ಈಗ 5 ಲಕ್ಷ ಮತ್ತೆ 4.5 ಲಕ್ಷ 3,80,000 ಸೊ ಹೀಗೆಲ್ಲ ಸರ್ಕಾರ ಇಲಾಖೆ ಹಣವನ್ನ ಕೊಡ್ತಾ ಇದೆ, ಅದು ನೇರ ಫಲಾನುಭವಿಗಳ ಖಾತೆಗೆ ಹೋಗ್ತಾ ಇದೆ. ನಾವು ಆಡಿಗಳಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಸರ್ ನಮಗೆ ಗುಣಮಟ್ಟದ ಮನೆಯನ್ನ ಕಟ್ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಫಲಾನುಭವಿಗಳು. ಇಲ್ಲಿ ಲೋಪದೋಷ ಆಗ್ತಾ ಇರೋದು, ಈಗ ಮನೆಯನ್ನ ಕಟ್ಟಲಿಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಯಾರು? ಫಲಾನುಭವಿಗಳೇ. ಯಾರು ಯೋಗ್ಯವಾಗಿ ಕಟ್ಕೊಡ್ತಾರೋ ಅಂಥವರಿಗೆ ಮಾತ್ರನೇ ಅವರು ಏನು ಕರಾರನ್ನ ಮಾಡಿಕೊಂಡ್ರೆ ಅಥವಾ ನಮ್ಮ ಇಲಾಖೆ ಮೂಲಕ ನೇರವಾಗಿ ಅವರೇ ಅಲ್ಲಿ ಒಳ ಒಪ್ಪಂದ ಮಾಡಿಕೊಳ್ಳುವುದ ಬದಲಾಗಿ ನಮ್ಮ ಇಲಾಖೆಗೆ ಬಂದು ಇಂಥ ವ್ಯಕ್ತಿ ನಮ್ಮ ಬಳಿ ಬಂದಿದ್ದಾರೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಅಂತ ನಮ್ಮ ಹತ್ರ ಬಂದಾಗ ಆ ವ್ಯಕ್ತಿಗೆ ನಾವು ಏನಾದರೂ ಒಂದು ರೈಟಿಂಗ್ ಬರವಣಿಗೆ ಮೂಲಕ ತೆಗೆದುಕೊಂಡು ಗುಣಮಟ್ಟದ ಮನೆಯನ್ನು ಅವ್ರಿಗೆ ಕಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸೊ ನಾವು ನಿಮ್ಮ ಬೇರೆ ಇನ್ಯಾವುದಾದ್ರೂ ಆಸ್ತಿಯ ಮೇಲೆ ಅಥವಾ ನಿಮ್ಮ ಮೇಲೆ ದೂರ ದಾಖಲು ಮಾಡುವಂಥದ್ದು ಇನ್ನೊಂದು ಮುಟ್ಕೋಲು ಹಾಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಆದರೆ ಆ ಕೆಲಸ ಕೂಡ ಫಲಾನುಭವಿಗಳಿಂದ ಅವ್ರಿಗೆ ಮನವರಿಕೆ ಆಗಬೇಕು ಮತ್ತು ಅವ್ರಿಗೂ ಕೂಡ ಆ ಜ್ಞಾನ ಬರಬೇಕು.
2: ಓಕೆ ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ.
2: ಹಾಂ ನಮಸ್ತೆ, ತಮ್ಮ ಹೆಸರು?
3: ನಮಸ್ಕಾರ ಸರ್, ನನ್ನ ಹೆಸರು ಪುಷ್ಪರಾಜ ಅಂತ. ನಮ್ಮ ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ತಾಲೂಕು ಈರಳ್ಳಿ ಗ್ರಾಮ ಪಂಚಾಯತಿ ಅಂಕನಾಥ್ಪುರ ಆಡಿ ಸರ್, ಆದಿವಾಸಿ ಆಡಿ.
2: ಹಾ ಪುಷ್ಪರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ನಮ್ಮ ಊರು ರೋಡ್ ಇಲ್ಲ ಸರ್, ನಾನು ಒಂದು 50-55 ವರ್ಷ ಆಯ್ತು ಸರ್, ಇಲ್ಲಿವರೆಗೆ ಒಂದು ಬಸ್ ಲೈನ್ ಇಲ್ಲ ಸರ್. ಅದರಲ್ಲಿ ಸರ್ ಅದು ಹೇಗೆ ನಡ್ಕೊಂಡು ಒಂದು 12 ಕಿಲೋಮೀಟರ್ ಸರ್ ಬರ್ಬೇಕು ಅಂದ್ರೆ, 8 ಗಂಟೆ ಬರ್ಬೇಕು ಅಂದ್ರೆ ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. ಇನ್ನೊಂದೇನಂದ್ರೆ ಸರ್, ಇವಾಗ ಎರಡನೇ ಪ್ರಶ್ನೆ ಏನಂದ್ರೆ ಸರ್, ನಮ್ಮ ಊರ್ನಲ್ಲಿ ಒಂದು ಸಾಧಾರಣ ಒಂದು 500 ಮನೆಗಳಿದೆ ಸರ್. ಅವರು ಸರ್ ಕೆಲವರಿಗೆ ಜಮೀನ್ ಇದೆ, ಕೆಲವರಿಗೆ ಜಮೀನ್ ಇಲ್ಲ.
2: ಆ
3: ಜಮೀನ್ ಕೆಲವರು ಯಾರು ಸತ್ರ ಅವ್ರ ಜಮೀನಲ್ಲಿ ಹಾಕೋತಾರೆ ಸರ್. ಏನು ಇಲ್ದೇನೆ ಕೂಲಿ ಮಾಡ್ಕೋತೀನೋ ಅಂತ ಅವ್ರನ್ನ ಈ ಚಾನಲ್ ಏರಿ ಮೇಕೊಂಡು ರೋಡ್ ಸೈಡ್ ಮೇಲೆ ತಗೊಂಡೋಗಿ ದಫನ್ ಮಾಡ್ತಾರೆ ಸರ್. ಮಸಣ ಇಲ್ಲ ಸರ್, ಇಷ್ಟು ವರ್ಷ ಆಗಿ ನಮ್ಮ ಮಸಣ ನೋಡಿಲ್ಲ ಸರ್.
2: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಪುಷ್ಪರಾಜ್
0: ಪುಷ್ಪರಾಜ್ ಅವರೇ ನಮಸ್ಕಾರ. ಈಗ ರಸ್ತೆಗೆ ಸಂಬಂಧಪಟ್ಟಂತೆ ಮತ್ತೆ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ಹಂತ ಹಂತವಾಗಿ TSP ಯೋಜನೆ ಅಡಿಯಲ್ಲಿ ಎಲ್ಲ ಬಹುತೇಕ ಆಡಿಗಳಿಗೆ ರಸ್ತೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ತಮ್ಮ ಏನು ಆಡಿಯ ರಸ್ತೆಯನ್ನು ಕೂಡ ಈಗಾಗಲೇ ಶಾಸಕರಲ್ಲಿ ಸೇರ್ಪಡೆಗೊಂಡಿದೆ. ಸೊ ಅದು ಕೂಡ ಅತಿ ಶೀಘ್ರದಲ್ಲೇ ಆಗ್ತದೆ. ತಾವು ಏನು ಇನ್ನೊಂದು ವಿಚಾರ ಸ್ಮಶಾನದ ಬಗ್ಗೆ ಕೇಳಿದಾಗ, ಸ್ಮಶಾನ ಎಲ್ಲೋ ಏರಿ ಮತ್ತೆ

0: ಇಲ್ಲಿ ಉಳ್ತೀರಿ ಅಂತ ಹೇಳಿದ್ರಿ, ಅದು ತಪ್ಪದು. ಅದೇನಾಗ್ತದೆ, ಪಂಚಾಯಿತಿಯ ಪಿಡಿಒಗಳ ಜವಾಬ್ದಾರಿಗೆ ಬರ್ತದೆ. ಯಾವುದೇ ಕಾರಣಕ್ಕೂ ಯಾರೋ ಅವ್ರು ಎಂಥ ಅನಾತ್ರೆ ಆಗಿದ್ರು ಕೂಡ ಎಲ್ಲೋ ರಸ್ತೆ ಬದಿಯಲ್ಲೋ ಅಲ್ಲಿ ಇಲ್ಲಿ ಉಳು ಆಗಂಗಿಲ್ಲ. ಇವತ್ತು ಸಾರ್ವಜನಿಕ ಯಾವುದೇ ಊರಿನಲ್ಲಿರ್ಬೋದು, ಆಡಿಯಲ್ಲಿರ್ಬೋದು, ಸಾರ್ವಜನಿಕ ಸ್ಮಶಾನಗಳಂತ ಇದೆ. ಅದು ಯಾವುದೇ ಜಾತಿಗೆ ಸೀಮಿತವಾದದ್ದಲ್ಲ. ಅಂಥದ್ದೇನಾದರೂ ಲೋಪಗಳು ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಪಿಡಿಒನೇ ನೇರ ಹೊಣೆಗಾರರಾಗ್ತಾರೆ. ಆ ಥರದ್ದೇನಾದರೂ ಪ್ರಕರಣಗಳಿದ್ರೆ ಹೇಳಿ ನಾನು ತಾಲೂಕು ಪಂಚಾಯತಿಯವ್ರ ಮೂಲಕ ನಾನು ಗಮನಕ್ಕೆ ತರ್ತಾರೆ. ಈ ಸಂಬಂಧಪಟ್ಟಂತೆ ನಾನು ತಾಲೂಕು ಪಂಚಾಯತಿಯವ್ರ ಜೊತೆ ಮಾತಾಡಿ ತಮ್ಮ ಹಿರೇಹಳ್ಳಿ ಪಂಚಾಯತಿ ಪಿ ಡಿ ಅವ್ರ ಗಮನಕ್ಕೆ ತರ್ತೇನೆ ನಾನು. ಇನ್ನು ಮುಂದಿನ ಸಂದರ್ಭಗಳಲ್ಲಿ ಈ ರೀತಿ ಆಗದಂತೆ ನೋಡ್ಕೊಳ್ಳೋಕೆ ನಾವು ವ್ಯವಸ್ಥೆ ಮಾಡೋಣ. ಖಂಡಿತ ಖಂಡಿತ ಖಂಡಿತ, ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಎಲ್ರಿಗೂ ಕೂಡ ಮನುಷ್ಯ ಹುಟ್ಟುವಾಗ ಮತ್ತೆ ಸಾಯುವಾಗ ಕೂಡ ಅವನಿಗೆ ನೆಮ್ಮದಿಯಾಗಿ ಇರಬೇಕಾಗ್ತದೆ. ಆದ್ದರಿಂದ ಅವನಿಗೆ ಸ್ಮಶಾನದ ಅವಶ್ಯಕತೆ ಎಲ್ಲರಿಗೂ ಕೂಡ, ಪ್ರತಿಯೊಂದು ಯಾವುದೇ ಹಾಡಿ ಅಥವಾ ಊರು ಆಗಿರಲಿ, ಯಾವುದೇ ಸಮುದಾಯದ ವ್ಯಕ್ತಿ ಆಗಿರಲಿ, ಅವರು ಸಾರ್ವಜನಿಕ ಸ್ಮಶಾನ ಅಂತ ಇರ್ತದೆ, ಅಲ್ಲಿಗೆ ಅವಕಾಶ ಮಾಡಿಕೊಡಬೇಕು. ಅಲ್ಲಿ ಯಾರಾದರೂ ಅಡ್ಡಿಪಡಿಸ್ತು ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಆ ಪಿ ಡಿ ಒಗೆ ಕೂಡ ಅಧಿಕಾರ ಇರ್ತದೆ.
1: ಓಕೆ ಓಕೆ, ಧನ್ಯವಾದಗಳು ಪುಷ್ಪರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಏನು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಕೂಡ ತಾವು ಹೇಳ್ತಿದ್ರಿ. ಅದೇ ರೀತಿಗೆ ಸಾಮಾನ್ಯ ಪುಷ್ಪರಾಜ್ ಅವರು ಹೇಳಿದಂಗೆ ಕೆಲವೊಂದು ಹಾಡಿಗಳಲ್ಲಿ ಈಗ ಮೂಲಭೂತ ಸೌಲಭ್ಯಗಳು ಅಂದರೆ ಕುಡಿಯೋ ನೀರು ಇರ್ಬೋದು, ವಿದ್ಯುತ್, ರಸ್ತೆ ಅಥವಾ ಶೌಚಾಲಯ, ಸೊ ಈ ಥರದ ಒಂದು ಸಮಸ್ಯೆಗಳಿರ್ತಕ್ಕಂಥ ಒಂದು ಹಾಡಿಗಳಿಗೆ ಸೊ ಇಲಾಖೆಯಿಂದ ಯಾವ ಥರ ಒಂದು ಈ ಒಂದು ಯೋಜನೆಗಳು ತಲುಪೋ ನಿಟ್ಟಿನಲ್ಲಿ ಏನೇನು ಕ್ರಮ ಕೈಗೊಳ್ಳಲಾಗಿದೆ ಸರ್?
0: ಈಗ ಸುಮಾರು ನಮ್ಮ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ವ್ಯಾಪ್ತಿಯಲ್ಲಿ 31 ಹಾಡಿಗಳಿದೆ. ಎಚ್ ಡಿ ಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ 87 ಹಾಡಿಗಳಿದೆ. ಒಟ್ಟಿಗೆ 118 ಹಾಡಿಗಳಿದೆ. ಈ 118 ಹಾಡಿಗಳಿಗೂ ಸಂಬಂಧಪಟ್ಟ ಹಾಗೆ ನಾವು ಈಗ ಕೆಲವೊಂದು ಮುಖ್ಯವಾಗಿ ಅರಣ್ಯ ಹಕ್ಕು ಪತ್ರ ಇಲ್ಲದೇ ಇರತಕ್ಕಂಥವ್ರಿಗೆ ಏನು ಮನೆಯನ್ನು ಕೊಡಲಿಕ್ಕೆ ಕಷ್ಟ ಆಗಿದೆ. ಅದು ನಮಗೂ ಕೂಡ ಒಂದು ಬೇಸರ ಇದೆ. ಅವ್ರ ಹಾಡಿಗಳಿಗೆ ವಿಸಿಟ್ ಮಾಡಿದಾಗ ಇನ್ನೂ ಕೂಡ ಆ ಶೀಟನ್ನು ಹಾಕ್ಕೊಂಡು ಬದುಕ್ತಾ ಇರೋದು ನೋಡಿದಾಗ ಇನ್ನೂ ಎಲ್ಲಿದ್ದೀವಪ್ಪ ನಾವು ಅನ್ನೋದು ನಮಗೂ ಕೂಡ ಅದು ಬೇಸರ ಇದೆ. ಈ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ನಮ್ಮ ಇಲಾಖೆ ಅಧಿಕಾರಿಗಳ ಗಮನ ಕೂಡ ತಂದಿದ್ದೇವೆ. ಈ ಕಳೆದ ಬಾರಿ ನಾವು ಒಂದು 500 ಜನ ಏನು ಅರಣ್ಯ ಹಕ್ಕು ಪತ್ರಕ್ಕೆ ಅರ್ಜಿಯನ್ನು ಹಾಕಿದ್ರು ಡಿ ಬಿ ಕುಪ್ಪೆ ಮತ್ತು ಬೇರೆ ಬೇರೆ ಪಂಚಾಯತಿಗಳ ವ್ಯಾಪ್ತಿನಲ್ಲಿ. ಅದರಲ್ಲಿ 376 ಅರ್ಜಿಗಳನ್ನು ಉಪವಿಭಾಗಾಧಿಕಾರಿಗಳ ಮಟ್ಟದಲ್ಲಿ ಅನುಮೋದನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಭೆಗೆ ಎಲ್ಲ ಮಂಡನೆ ಮಾಡಲಾಯಿತು. ಸೊ ಅಲ್ಲಿ ಕೂಡ ಅನುಮೋದನೆಗೊಂಡಂಥ ಸಂದರ್ಭದಲ್ಲಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ಇಲಾಖೆ ಕಾರ್ಯದರ್ಶಿಗಳಿಂದ ಅಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಸಮಿತಿಯಲ್ಲಿ ನಾಮನಿರ್ದೇಶಿತ ಚುನಾಯಿತ ಪ್ರತಿನಿಧಿಗಳು ಇರಬೇಕು ಅನ್ನೋದಿದೆ. ತಾಲೂಕು ಪಂಚಾಯತಿ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಅಂತ. ಆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಇಲ್ಲದೇ ಇರೋಂಥ ಕಾರಣ ಈಗ ನೀವು ಅಂತಿಮವಾಗಿ ಅನುಮೋದನೆ ಮಾಡೋದು ಬೇಡ ಅಂಥೇಳಿ ಅವ್ರಿಗೆ ನಿರ್ದೇಶನ ಬಂದಿದ್ದರಿಂದ ಅದು ಹಾಗೆ ಅಲ್ಲಿ ಹೋಲ್ಡ್ ಆಗಿದೆ. ಸೊ ನೆಕ್ಸ್ಟ್ ಬಾಡಿ ಬಂದ ಮೇಲೆ ಅವು ಕಂಪ್ಲೀಟ್ ಆಗ್ತದೆ. ಆದರೂ ಕೂಡ ಅದು ಅಷ್ಟಕ್ಕೆ ಮುಗಿಯಲ್ಲ ಅನ್ನೋದು ನಮ್ಮ ಭಾವನೆ ಇದೆ. ಇನ್ನೂ ಯಾಕೆಂದರೆ ಇನ್ನೂ ಕಮ್ಯುನಿಟಿ ರೈಟ್ಸ್ ಕೂಡ ನಮ್ಮವರಿಗೆ ಕೊಟ್ಟಿಲ್ಲ. ಸೊ ಈ ವಿಚಾರದಲ್ಲಿ ಅರಣ್ಯ ಇಲಾಖೆ ಒಂದು ದೊಡ್ಡ ಮನಸ್ಸನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಏನೇ ಕಾನೂನುಗಳು ಇದೆ ಅವ್ರಿಗೀಗ ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ ಪಾರ್ಕ್ ಅಂತ ಎಲ್ಲ ಹೇಳ್ತಾರೆ. ಇದ್ರ ನಡುವೆ ಅವರೆಲ್ಲ ಕಾಡಿನಲ್ಲೇ ಮೂಲಭೂತವಾಗಿ ಕಾಡಿನಿಂದನೇ ಬಂದಿದ್ದಾರೆ. ಆದ್ದರಿಂದ ಅವ್ರಿಗೆ ಮೂಲಭೂತವಾಗಿ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಇನ್ನು ಅವ್ರು ಪಡ್ಕೊಳ್ಳಿಕ್ಕೆ ಅಡ್ಡಿಪಡಿಸಬಾರ್ದು ಅನ್ನೋದು ನಮ್ಮ ಒಂದು ಕಳಕಳಿ ಮನವಿ ಕೂಡ ಇಲಾಖೆ ಅಧಿಕಾರಿಯಾಗಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ನಮಸ್ತೆ, ತಮ್ಮ ಹೆಸರು?
2: ಹಾಂ
1: ಗುರುಸ್ವಾಮಿ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಇದು ಸರ್, ನಮ್ಮ ಆಶ್ರಮ ಶಾಲೆ ಬಗ್ಗೆ ಒಂದೆರಡು ಮಾತಾಡಬೇಕಿತ್ತು.
1: ಹೇಳಿ ಹೇಳಿ ಹೇಳಿ
2: ಸರ್. ಮಹೇಶ್ ಸರ್, ಕ್ವಶನ್ ಕೇಳಬೇಕಿತ್ತು, ಪ್ರಶ್ನೆ ಕೇಳಬೇಕಿತ್ತು.
0: ಮಾತಾಡಿ ಮಾತಾಡಿ ಗುರುಸ್ವಾಮಿ ಅವರೇ.
2: ಸರ್, ಈಗ ನಮ್ಮ ಆಶ್ರಮ ಶಾಲೆಯಲ್ಲಿ ಸುಮಾರು 10 ವರ್ಷ 20 ವರ್ಷದಿಂದ ಅಡುಗೆ ಕೆಲಸದವರು ಅಥವಾ ಟೀಚರ್ ಕೆಲಸ ಮಾಡ್ತಿರೋಂಥವ್ರು ಇಲ್ಲೇ ವಾಸ್ತವ ಹೂಡಿ ಇಲ್ಲೇ ಮಕ್ಕಳ ಭವಿಷ್ಯನ ಒಂದು ರೂಪಿಸುವಂತ ಕೆಲಸದಲ್ಲಿ ತೊಡಗಿದ್ರು ಕೂಡ ನಮ್ಮ ಇಲ್ಲಿ ಮಕ್ಕಳು ಕೂಡ ಆಶ್ರಮ ಶಾಲೆಯಲ್ಲಿ ಓದಕ್ ಆಗದೇನೆ KPS ಅಥವಾ ಕಾನ್ವೆಂಟ್ಗಳಿಗೆ

0: ಮಿಷನ್ ಆಗ್ತಾ ಇದಾರೆ ಅಂದ್ರೆ ನಮ್ಮ ಗಿರಿಜನ ಆಶ್ರಮದಲ್ಲಿ ಎಷ್ಟು ಪೂರಕವಾಗಿ ಶಿಕ್ಷಣ ಸಿಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ಸರ್.
1: ಖಂಡಿತ ಒಳ್ಳೆ ನಿಜ, ಇದು ಖಂಡಿತವಾಗಿ ಇಡೀ ರಾಜ್ಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಈ ಸಂಬಂಧ. ರಾಜ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪರಿಹಾರ ಏನಂತ ಹೇಳಿದ್ರೆ, ಗುಣಮಟ್ಟದ ಶಿಕ್ಷಕರನ್ನ ನಾವು ಕಾಯಂಆಗಿ ನೇಮಕ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಗಮನ ಹರಿಸಿದೆ. ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ, 200 ಶಿಕ್ಷಕರನ್ನ ನೇಮಕಾತಿಗೆ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇನ್ನು ಒಂದು ತಿಂಗಳಲ್ಲಿ ನವೆಂಬರ್ ಮೊದಲನೇ ವಾರದ ಒಳಗಡೆ ಏನು ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಶಿಕ್ಷಕರುಗಳಿಗೆ ನಾವು ಆಶ್ರಮ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ವಿಷಯವಾರು ಅಂತಲೂ ಕೂಡ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ. ಇನ್ನು ಒಂದು ತಿಂಗಳಲ್ಲಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ.
0: ಸರಿ ಸರ್, ಅದೊಂದಾದ್ಮೇಲೆ ಸರ್, ಈಗ ಹಾಸ್ಟೆಲ್ ಅಟ್ಲೀಸ್ಟ್ ಹಾಸ್ಟೆಲ್ ಸೇರಿರುವಂತ ಮಕ್ಕಳು ದಿನ ಇಲ್ಲಿ ತಂಕೊಳ್ಳದೆ ಮೆಚುರಿಟಿ ಬಂದಿರುವಂತ ಮಕ್ಕಳು ಕೂಡ ಯವಲಪುರ ಆಡಿ ಆಗ್ಲಿ ಅಥವಾ ನಮ್ಮ ಕಾಟೋಳ ಆಡಿ ನೆಮ್ಮಳಿ ಆಡಿ ಅಂತ ಮಕ್ಕಳು ಪ್ರತಿದಿನ ಅವ್ರು ಅಪ್ ಡೌನ್ ಮಾಡ್ತಾರಲ್ಲ ಸರ್, ಅದಕ್ಕೆ ಶಿಕ್ಷಕರು ಏನ್ ಪೂರ್ವಕವಾಗಿ ಅವ್ರಿಗೆ ಅಡ್ಮಿಷನ್ ಮಾಡ್ತಿದಾರೋ ಅಥವಾ ಏನು ನೀವು ತಂಕೊಳ್ಳಿ ಈ ತರ ಅಂತ ಹೇಳಿ ಅವ್ರಿಗೆ ಹೇಳ್ಕೊತಾ ಇದಾರೋ?
1: ಈಗ ಒಂದು ವಿಚಾರ ಏನಂತ ಹೇಳಿದ್ರೆ, ಪ್ರತಿದಿನ ಒಬ್ಬರು ಶಿಕ್ಷಕರು ಅಲ್ಲಿ ಮಾಸ್ಟರ್ ಆನ್ ಡ್ಯೂಟಿ ಅಂತ ಹೇಳಿ ಅವರು ಒಂದು ದಿನ ಪ್ರತಿದಿನ ಒಬ್ಬೊಬ್ಬರಿಗೆ ಒಂದು ದಿನ ನಿಗದಿ ಮಾಡಿದ್ದೀವಿ, ಅವರು ಅಲ್ಲಿ ಉಳಿಬೇಕು. ಆ ಉಳಿಯುವಂತ ಸಂದರ್ಭ ಎಲ್ಲ ಮಕ್ಕಳನ್ನು ಕೂಡ ಉಳಿಸ್ಕೋಬೇಕು ಅನ್ನೋದು ಒಂದು ಅವ್ರ ಕರ್ತವ್ಯ. ಅದು
0: ನಾವಿಲ್ಲಿ ಆಡಿಯವರಾಗಿರೋದ್ರಿಂದ ಪ್ರತಿದಿನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರತಿದಿನ ಸರ್ ನಮ್ಮ ದೇವಲಪುರದ ಮಕ್ಕಳು ಇಲ್ಲಿಂದ ಬಸ್ ಹತ್ತಿ ತಿರ್ಗಾ ದೇವಲಪುರ ತನಕ ಹೋಗ್ತಾ ಇದಾರೆ. ಕಾಟೋಳ ಆಡಿ ಮಕ್ಕಳು ಪಾಪ ನಡ್ಕೊಂಡೆ ಹೋಗ್ತಾ ಇರ್ತಾರೆ ಅಲ್ಲಿಂದ.
1: ಇಲ್ಲ, ಈಗ ಅದಕ್ಕೆ
0: ತಂಕಳಂತ ಮಾಸ್ಟರ್ಗಳು ಅಥವಾ ಟೀಚರ್ಸ್ ಅವರು ಸೈಡ್ಸ್ ಮಾಡ್ತಾರೆ ಅನ್ಸುತ್ತೆ. ಅಥವಾ ನೆಮ್ಮಳಿ ಮಕ್ಕಳಿಗೆ ನೀವು ಹತ್ರದವ್ರು ಹೋಗಿ ಅಂತ ಅವರೇ ಕಳಿಸ್ತಾ ಇದಾರೋ ಇಲ್ಲ ಮಕ್ಕಳೇ ಹೋಗ್ತಿದ್ರೆ ಸ್ವಲ್ಪ ಗೊತ್ತಾಗ್ಬೇಕಿತ್ತು.
1: ಆಶ್ರಮ ಶಾಲೆಯ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮನೆಗೆ ಹೋಗ್ಬಾರ್ದು, ಮತ್ತೆ ಆಶ್ರಮ ಶಾಲೆಯಲ್ಲೇ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಯಾವ ಕಾರಣಕ್ಕೆ ಉಳಿತಾ ಇಲ್ಲ ಅಂತೇಳಿ ಮೇಲಧಿಕಾರಿಗಳು ಗಮನಕ್ಕೆ ತಂದಂತ ಸಂದರ್ಭ, ನಾವು ಕೂಡ ಎಲ್ಲ ಚಿಕ್ಕ ಮಕ್ಕಳಿರ್ತಾರೆ, ಮತ್ತೆ ಕೆಲವೊಂದು ಪೋಷಕರು ಮಕ್ಕಳನ್ನ ಇಲ್ಲೇ ಬಿಟ್ಟು ಬೇರೆ ಕಡೆ ಕಾರ್ಮಿಕ ಕೂಲಿಗಾಗಿ ಬೇರೆ ಕಡೆನೂ ಹೋಗಿರ್ತಾರೆ. ಆದ್ರೆ ಆ ಮಕ್ಕಳ ಪೋಷಣೆಗೋಸ್ಕರ ಒಬ್ರು ಕೇರ್ ಟೇಕರ್ ಬೇಕು, ಇಲ್ಲಿ ನರ್ಸ್ ಬೇಕು, ಏನಾದರೂ ತುರ್ತು ಚಿಕಿತ್ಸೆ ಅಂತ ಬಂದಾಗ ಒಂದು ಶಾಲಾ ವಾಹನ ಕೂಡ ಬೇಕು ಅಂತಲೂ ಕೂಡ ನಾವು ಇಲಾಖೆ ಮುಂದೆ ಬೇಡಿಕೆ ಇಟ್ಟಿದ್ದೀವಿ. ಈಗ ಪ್ರಾಥಮಿಕ ಹಂತದಲ್ಲಿ ಈಗ ಕೇರ್ ಟೇಕರ್ನ ತಗೊಳ್ಳಿ ಅಂತ ಹೇಳಿ ಇಲಾಖೆ ನಮಗೆ ನಿರ್ದೇಶನ ಕೊಟ್ಟಿದೆ. ನಾವು ಅರ್ಜಿಗಳನ್ನ ಕೂಡ ಆಹ್ವಾನಿಸಿದ್ದೀವಿ. ಈ ಅರ್ಜಿ ಯಾರು ಕನಿಷ್ಠ ನಮ್ಮ ಆದಿವಾಸಿ ಸಮುದಾಯದವರು ಕನಿಷ್ಠ ವಿದ್ಯಾರ್ಹತೆ 7ನೇ ತರಗತಿಯನ್ನು ಓದಿರಬೇಕು, ಇತರೆ ಸಮುದಾಯದವರಾದರೆ SSLC ಪಾಸ್ ಮಾಡಿರಬೇಕು ಅಂತ ನಿಯಮ ಇದೆ, ಸರ್ಕಾರದ ನಿಯಮ ಇದೆ. ಅದು ಒಂದೇನಂತ ಹೇಳಿದ್ರೆ, ಯಾವ ಶಾಲೆಯಲ್ಲಿ ಯಾವ ಸಮುದಾಯದ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೋ ಆ ಸಮುದಾಯದ ಮಹಿಳೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಜಿಲ್ಲಾ ಅಧಿಕಾರಿಗಳ ಸಮಿತಿಯಲ್ಲಿ ಅವರಿಗೆ ಅನುಮೋದನೆ ಮಾಡಿ ತೆಗೆದುಕೊಳ್ಳಿ ಅಂತ ಕೂಡ ಕೆಲವೊಂದು ನಿಬಂಧನೆ ಅವ್ರಿಗೆ ನಿಯಮಗಳನ್ನು ಏನು ನಿಗದಿ ಮಾಡಿದೆ. ಅವ್ರ ಮಕ್ಕಳನ್ನ ಅವ್ರಿಗೆ ಸ್ನಾನ ಮಾಡಿಸೋತವಿಂದ ಹಿಡಿದು ಮಕ್ಕಳ ಶುಚಿತ್ವದಿಂದ ಹಿಡಿದು ಅವರ ಎಲ್ಲ ಆಗುವಗಳನ್ನು ಕೂಡ ಆ ಕೇರ್ ಟೇಕರು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಈಗ ಅದಕ್ಕೆ ಪ್ರತಿ ಒಂದು ಆಶ್ರಮ ಶಾಲೆಗೂ ಕೂಡ ಒಂದೊಂದು ಕೇರ್ ಟೇಕರ್ ತಗೊಳ್ಳೋಕ್ಕೆ ಈಗ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈಗ ನಾವು ಅರ್ಜಿ ಕೂಡ ಆಹ್ವಾನಿಸಿದ್ದೇವೆ. ಈಗ ಆ ಕೇರ್ ಟೇಕರ್ ಬಂದರೆ ಒಂದಷ್ಟು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆಶ್ರಮ ಶಾಲೆಯಲ್ಲಿ ಉಳಿತವೆ ಅನ್ನೋ ಒಂದು ಆಶಾಭಾವನೆ ನನಗಿದೆ.
0: ಸರಿ ಸರ್, ನಾನು ಇಂಡಿವಿಜುವಲ್ ಸರ್ ಈಗ ಬೇರೆ ಎಲ್ಲ ಆಶ್ರಮ ಶಾಲೆಗಳ ಬಗ್ಗೆ ಮಾತಾಡ್ತಿಲ್ಲ, ಇಂಡಿವಿಜುವಲ್
1: ಆಶ್ರಮ ಬಗ್ಗೆ. ಖಂಡಿತವಾಗಿ ತಾವು ಕೇಳ್ತಾ ಇರ್ತಾರಂತ ಪ್ರಶ್ನೆ ಬಹುತೇಕ ಇಡೀ ರಾಜ್ಯದ ಎಲ್ಲ ಆಶ್ರಮ ಶಾಲೆಗಳಲ್ಲಿ ಇರತಕ್ಕಂತ ಸಮಸ್ಯೆ ಇದು. ಒಂದರಿಂದ 5ನೇ ತರಗತಿಯವರೆಗೂ ಕೂಡ ಮಕ್ಕಳನ್ನು ಚಿಕ್ಕ ಮಕ್ಕಳ ವಯಸ್ಸು ತುಂಬಾ ಚಿಕ್ಕ ವಯಸ್ಸಿನ ಮಕ್ಕಳಾಗಿರೋದ್ರಿಂದ ಆ ಮಕ್ಕಳನ್ನ ಪೋಷಣೆ ಮಾಡಲಿಕ್ಕೆ ಒಬ್ಬರು ಅದೇ ಈಗ ನಮ್ಮ ಆದಿವಾಸಿ ಮಕ್ಕಳು ಬೇರೆಯವರು ಯಾರಾದರೂ ಅವರು ಸ್ನಾನ ಮಾಡಿಸ್ತೀನಿ ಅನ್ನೋದಾದರೆ ಅಥವಾ ಬಟ್ಟೆ ಬದಲಾಯಿಸ್ತೀನಿ ಅನ್ನೋದಾದರೆ ಅವು ಮುಜುಗರಕ್ಕೆ ಒಳಗಾಗ್ತವೆ. ಆ ಕಾರಣಕ್ಕೋಸ್ಕರ ಇಲಾಖೆ ಅದನ್ನು ಮನಗಂಡು ಆ ಸಮುದಾಯದವ್ರನ್ನೇ ನೇಮಕ ಮಾಡ್ಕೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದೆ. ಸೊ ಆ ಸಮುದಾಯದವರೇ ಅಲ್ಲಿ ಕೇರ್ ಟೇಕರ್ ಆಗಿ ಉಳ್ಕೊಂಡಾಗ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಕ್ಕಳು ಉಳಿತಾರೆ ಅನ್ನೋದು ವಿಶ್ವಾಸ ನಮಗೆ.
0: ಇತ್ತೀಚೆಗೆ ಕೇರ್ ಟೇಕರ್ ಕಾಲ್ ಮಾಡಿರೋದು ನಮ್ಮ ಇಲಾಖೆಯಿಂದ.
1: ಹೌದು
0: ಸರ್, ಅದಕ್ಕೆ ನಾನಂತೀರ ಸರ್, ಈಗ ಒಂದೇ ಪ್ಲೇಸ್ ಅಲ್ಲಿ 10 ವರ್ಷ 20 ವರ್ಷ ದುಡಿಯೋದಕ್ಕಿಂತ ಅಟ್ಲೀಸ್ಟ್ ಬೇರೆ ಹೊರಗಡೆ ಹೋಗಿ ಅವ್ರಿಗೆ ಬೇರೆ ಅನುಭವ ಆಗ್ಲಿ, ಹೊರಗಡೆ ಬಯಕಿಂದ ಕೆಲಸ ಮಾಡ್ತಾರೊಂದು ಉದ್ದೇಶ ಸರ್ ನಂಗೆ.
1: ಖಂಡಿತ ಈಗ ಏನ್ ಒಂದೊಂದೇ ಕಡೆ
0: ಅಥವಾ ಅಡುಗೆಯವರಾಗ್ಲಿ
1: ಹೌದು ಕರೆಕ್ಟ್ ಒಳ್ಳೆ ಪ್ರಶ್ನೆ.

0: ವಾರ್ಡನಿಂಗ್ ಇರುತ್ತೆ ಸರ್.
1: ಹೌದೌದೌದೌದು
0: ಸ್ವಲ್ಪ ಚೇಂಜ್ ಅಪ್ ಆದಾಗ ಸ್ವಲ್ಪ ಸ್ಕೂಲಲ್ಲಿ ಅಥವಾ ಮಕ್ಕಳ ಭವಿಷ್ಯದ ಚೇಂಜ್ ಆಗ್ಬೋದನ್ನ ನನ್ನ ಉದ್ದೇಶ.
1: ಕರೆಕ್ಟ್. ನಮ್ಗೆ ಏನಂತಂದ್ರೆ ಇದುವರೆಗೂ ಕೂಡ ಕಾಯಂ ನೌಕರ ಸಿಬ್ಬಂದಿಗಳು ಕೊರತೆಯಿಂದಾಗಿ ಸ್ವಲ್ಪ ಇಷ್ಟೆಲ್ಲ ವ್ಯತ್ಯಾಸಗಳಿದೆ. ಮುಂದಿನ ದಿನಗಳಲ್ಲಿ ಈಗ ನವೆಂಬರ್ ಇಂದ ಇದೆಲ್ಲವೂ ಸರಿ ಹೋಗ್ತದೆ ಅನ್ನೋದು ನನ್ನ ಭಾವನೆ.
2: ಧನ್ಯವಾದಗಳು ಗುರುಸ್ವಾಮಿಯವರೇ ಕರೆ ಮಾಡಿದ್ದಕ್ಕೆ. ಸರಿ, ಇದೆ ಗುರುಸ್ವಾಮಿ ಅವರು ಹೇಳ್ದಂಗೆ ಈಗ ತಾವು ಕೂಡ ಹೇಳಿದ್ರೆ ಅಂದರೆ ಒಬ್ಬರು ಶಿಕ್ಷಕರು ಒಂದು ಆಶ್ರಮ ಶಾಲೆಗಳಲ್ಲಿ ಇರಬೇಕು ಅಂತಕ್ಕಂಥ ಒಂದು ನಿಯಮ ಇದೆ ಅಂತ ಹೇಳಿದ್ರೆ, ತಾವು ಹೇಳ್ದಂಗೆ ಒಂದು ವೇಳೆ ಕೇರ್ ಟೇಕರ್ ಇಲ್ಲ ಅಂತಂದಾಗ ಅಂದರೆ ಪ್ರತಿದಿನ ಕೂಡ ಒಬ್ಬರು ಶಿಕ್ಷಕರು ಅಲ್ಲಿ ಇರಬೇಕು ಅಂತಕ್ಕಂಥ ನಿಯಮ ಇದೆ ಅಥವಾ ಇಲಾಖೆಯಿಂದ ಏನಾದ್ರು ಅವ್ರಿಗೆ ಸೂಚನೆ ನೀಡಬಹುದಾ ಹೇಗೆ ಸರ್?
1: ಅಲ್ಲಿ ನೀಡಿದ್ದೀವಿ, ಈಗ ಸ್ಪಷ್ಟವಾಗಿ ಅದಕ್ಕೆ ನಿರ್ದೇಶನ ಇದೆ ಮತ್ತು ಆದೇಶನೂ ಕೂಡ ಇದೆ. ಅದಕ್ಕೋಸ್ಕರನೇ ಏನು ಒಂದೊಂದು ದಿನ ಅವ್ರು ಉಳಿತಾರೋ ಅದಕ್ಕೆ ಮಾಸ್ಟರ್ ಆ್ಯಂಡ್ ಡ್ಯೂಟಿ ಅಂತೇಳಿ ಪ್ರತಿ ತಿಂಗಳು ಅವರಿಗೆ 6,000 ರೂಪಾಯಿನ ಅವ್ರಿಗೆ ಕೊಡ್ತೇವೆ ಗೌರವಧನವಾಗಿ, ಅವ್ರಿಗೆ ವೇತನದ ಜೊತೆಗೆ ಅವರು ಪ್ರತಿ ಏನು ಒಂದು ದಿನ ವಿಜ್ಞಾನ ಶಿಕ್ಷಕ, ಇನ್ನೊಂದು ದಿನ ಸಮಾಜ, ಇನ್ನೊಬ್ಬ ಕನ್ನಡ, ಇನ್ನೊಬ್ರು ಇಂಗ್ಲಿಷು. ಸೊ ಈ ತರ ವಿಷಯವಾರು ಶಿಕ್ಷಕರನ್ನ ಪ್ರತಿದಿನ ಒಬ್ಬೊಬ್ರು ರಾತ್ರಿ ಮಕ್ಕಳ ಜೊತೆಯಲ್ಲಿ ಅವರು ಉಳಿಬೇಕು. ಜೊತೆಗೆ ಉಳಿಯೋದಷ್ಟೇ ಅಲ್ಲದೆ ಆ ಸಂಜೆ ತರಗತಿ ಮುಗಿದ ಮೇಲೆ ಅವ್ರಿಗೆ ಅವರು ಸಬ್ಜೆಕ್ಟ್ ವಾರು ಅವ್ರು ಏನು ಯಾವ್ಯಾವ ತರಗತಿಗೆ ಏನೇನು ತಗೊಳ್ತಾ ಇದ್ರು ಅದು ಹೋಮ್ವರ್ಕ್ ಮಾಡಿಸೋದು ಕಲಿಸುವಂಥದ್ದು, ಪಠ್ಯ ಚಟುವಟಿಕೆ ಪಠ್ಯೇತರ ಚಟುವಟಿಕೆ ಎರಡೂ ಕೂಡ ಆ ದಿನ ಆ ಶಿಕ್ಷಕರ ಜವಾಬ್ದಾರಿ ಇರ್ತದೆ.
2: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಒಂದು ಕರೆ ಇದೆ. ಹಲೋ,
3: ನಮಸ್ತೆ ಸರ್.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ರೇಣುಕ ಅಂತ, ಬ್ರಹ್ಮಗಿರಿ ಅಡಿಕೆ.
2: ರೇಣುಕ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ನಮ್ಮ ಅಡಿಲಿ ಜೆಕೆ ಮನೆಗಳು ಇನ್ನು 4 ಮನೆ ಆಗ್ಬೇಕಾಗಿದೆ ಸರ್. ಹಾಗಾಗಿ ಆ 4 ಮನೆಗಳನ್ನ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇರೋದು ಸರ್. ಮತ್ತೆ ಮನೆಗಳು ಆಗಿದ್ರು ಕೂಡ ಅಲ್ಲಿ ಮೀಟರ್ ಬೋರ್ಡ್ ವ್ಯವಸ್ಥೆ ಅಂದ್ರೆ ಕರೆಂಟ್ ವ್ಯವಸ್ಥೆಗಳಿಲ್ಲ. ಯಾಕೆ ಮನೆಗಳಾಗಿ ಇಷ್ಟು ವರ್ಷ ಆದ್ರೂ ಯಾಕೆ ಕರೆಂಟ್ ವ್ಯವಸ್ಥೆ ಆಗಿಲ್ಲ ಅಂತ ಕೇಳ್ಬೇಕಾಗಿತ್ತು
2: ಸರ್. ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ರೇಣುಕವ್ರೆ.
1: ರೇಣುಕವ್ರೆ ನಮಸ್ಕಾರ. ಈಗ ಅದು ಜೇನು ಕುರುಬ ಮನೆಗಳ?
3: ಹೌದು ಸರ್.
1: ಮನೆಗಳು ಪೂರ್ಣ ಆಗಿದೆಯಾ?
3: ಪೂರ್ಣ ಆಗಿದೆ ಸರ್, ವಾಸ ಮಾಡ್ತಿದ್ದಾರೆ ಇವಾಗ.
1: ವಾಸ ಮಾಡ್ತಾ ಇದ್ರೆ ಅಲ್ಲಿಗೆ ಕರೆಂಟ್ ಕೊಟ್ಟಿಲ್ವಾ?
3: ವಾಸ ಮಾಡ್ತಿದ್ದಾರೆ ಸರ್ ಇವಾಗ.
1: ಅಲ್ಲ, ವಾಸ ಮಾಡ್ತಾ ಇದ್ದಾರೆ, ಕರೆಂಟ್ ಕೊಟ್ಟಿಲ್ವಾ?
3: ಹೌದು ಸರ್.
1: ಅಲ್ಲ, ಕೊಟ್ಟಿಲ್ವಾ, ಕರೆಂಟ್ ಕೊಟ್ಟಿಲ್ವಾ ಅಂತ ಕೇಳ್ತಾ ಇರೋದು.
3: ಹಾಂ ಸರ್, ಕರೆಂಟ್ ಕೊಟ್ಟಿಲ್ಲ ಇವಾಗ.
1: ಕೊಟ್ಟಿಲ್ವಾ? ಅವ್ರಿಗೆ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಕ್ಕೆ ಹೇಳಿ ನಾನು ಏನು ಸೆಸ್ಕಾಮ್ AWR ಹತ್ರ ಮಾತಾಡಿ, ಯಾಕೆಂದ್ರೆ ನಮ್ಮ TSP ಯೋಜನೆ ಅಡಿ PM ಜನ್ಮನ್ ಕಾರ್ಯಕ್ರಮದಲ್ಲಿ ಉಚಿತವಾಗಿ ವಿದ್ಯುತ್ ಕೊಡಬೇಕು ಅನ್ನೋದು ಇದೆ, ಸರ್ಕಾರದ ನಿರ್ದೇಶನ ಇದೆ. ಅದನ್ನ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಪತ್ರ ಹಾಕಿ ನಾವು ಅದನ್ನ ಕೊಡಿಸ್ಕೊಡೋಂಥ ವ್ಯವಸ್ಥೆ ಮಾಡೋಣ. ಈಗ ಮನೆ ಪೂರ್ಣಗೊಂಡು ವಿದ್ಯುಚ್ಛಕ್ತಿ ಯಾರಿಗೆ ಸಂಪರ್ಕ ಆಗಿಲ್ಲ ಅವ್ರಿಗೆ ಬಂದು ನಮ್ಮ ಕಚೇರಿಗೆ ಅರ್ಜಿ ಕೊಡಕ್ಕೆ ಹೇಳಿ ನಾವು ಅವ್ರಿಗೆ ಪತ್ರ ವ್ಯವಹಾರ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳೋಣ.
3: ಮತ್ತೆ ನಮ್ಮ ಎರವ ಮತ್ತೆ ಪಣಿಯ ಮತ್ತೆ JK ಏನ್ ಸಮುದಾಯಗಳಿಗೆ ಇದುವರೆಗೂ ಸ್ಮಶಾನ ಆಗಿಲ್ಲ ಸರ್. ನಾವೆಲ್ಲ ಜಮೀನ್ಗಳಲ್ಲೇ ಇದ ಮಾಡ್ತಾ ಇರೋದ್ರಿಂದ ನಮಗ್ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ಒಂದು ಪೀಳಿಗೆ ಆದ್ರೆ ಸರಿ, ಇನ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ ಸರ್.
1: ಹೌದೌದೌದು. ಈಗ
3: ಹಂಗಾಗಿ
1: ಈಗ ನಿಮ್ದು ಎನ್ಬೇಗೂರು ಪಂಚಾಯತಿ ಅಲ್ವಾ?
3: ಹೌದು ಸರ್.
1: ಈಗ ಅಲ್ಲಿ ನಿಮ್ಗೆ ಸಾರ್ವಜನಿಕ ಸ್ಮಶಾನ ಅಂತ ಗುರುತಿಸಿಲ್ವಾ?
3: ಇಲ್ಲ ಸರ್, ಗುರುತಿಸಿಲ್ಲ ಸರ್. ಅದು ಬೇಗೂರಲ್ಲಿದೆ. ಬೇಗೂರಲ್ಲಿರೋದ್ರಿಂದ ನಮ್ಗೆ ಇಲ್ಲಿಂದ ತಗೊಂಡೋಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊನ್ನೆ ಒಂದು ಸಾವಾಗಿದೆ, ಅವ್ರಿಗೆ ಇಲ್ಲಿ ಉಳಕ ಆಗ್ದೇನೆ ಬೇಗೂರ್ಗೆ. ಅದು ಮಳೆ ಟೈಮು, ಮಳೆ ಸುರಿಯುವಾಗ ಗಾಡಿ ಮಾಡಿ ಕರ್ಕೊಂಡೋಗಿದೀವಿ. ಅಂದ್ರೆ ವ್ಯವಸ್ಥೆ ಇರೋರು ಗಾಡಿ ಮಾಡಿ ತಗೊಂಡೋಗ್ತಾರೆ, ಪರವಾಗಿಲ್ಲ.
1: ತೀರ
3: ಇಲ್ದೆ ಇದ್ದವ್ರು ಆತರ ಹೋಗಕ್ಕಾಗಲ್ಲ.
1: ರೇಣುಕವ್ರೆ, ಆಕ್ಚುಲಿ ಗ್ರಾಮಕ್ಕೊಂದು ಸ್ಮಶಾನ ಅಂತ ಇರುತ್ತೆ, ಅದು ಸಂಬಂಧಪಟ್ಟಂತ PDO ವ್ಯವಸ್ಥೆಯನ್ನ ಮಾಡ್ಬೇಕು. ಎಲ್ಲಿ ಸರ್ಕಾರಿ ಜಮೀನಲ್ಲಿ ಇರ್ತದೋ ಅಲ್ಲಿ ಅವ್ರು ಮಾಡ್ಬೇಕು. ಅದು ಈ ಸಂಬಂಧಪಟ್ಟಂತೆ ಆ PDO ಜೊತೆ ಮತ್ತೆ EO ಅವ್ರ ಜೊತೆ ನಾನು ಮಾತಾಡಿದನ್ನು ಸರಿಪಡಿಸೋಣ.
3: ಈಗಾಗ್ಲೇ PDO ಜೊತೆ ನಾನು 4-5 ಸಲ ನಾನು ಈ ವಿಚಾರವಾಗಿ ಮಾತಾಡಿದೀನಿ. ಅವ್ರು ಕೇಳಿದ್ರೆ ನಿಮ್ಮ ಒಂದು ಇಲಾಖೆ ಮೇಲೆ ಆಗ್ತಿದ್ರೆ ಏನ್ ನಿಮ್ಮ ಟ್ರೈಬಲ್ ಅವರು ನಿಮ್ಮ ಟ್ರೈಬಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅವ್ರ ಹತ್ರ ಅನುಮೋದನೆ ಇದ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ತಿದಾರೆ. ಇಲಾಖೆ ಯಾವ್ದ್ರಿಂದ ಆಗ್ಬೇಕು ಅನ್ನೋದು ನಮಗೆ ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ. ಅಧಿಕಾರಿಗಳ ಹತ್ರ ಕೇಳುವಾಗ
1: ನಿಮ್ಗೆ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ, ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಈ ವಿಚಾರದಲ್ಲಿ. ಒಂದು, ಅಲ್ಲಿ ಯಾವ್ದಾದ್ರು ಗ್ರಾಮ ಠಾಣ ಜಾಗ ಇದ್ರೆ ಅದನ್ನ ಸಾರ್ವಜನಿಕ ಸ್ಮಶಾನಕ್ಕೆ ಮೀಸಲಿಡಬೇಕು, ಅದು PDO ಜವಾಬ್ದಾರಿ. ಒಂದು ವೇಳೆ ಗ್ರಾಮಠಾಣ ಜಾಗ ಇಲ್ಲ ಅಂದರೆ ಕಂದಾಯ ಇಲ್ಲ.

0: ಯಾಕೆ ಜಾಗ ಆದ್ರೂ ಕೂಡ ಸರಿನೇ, ಅದನ್ನಾದ್ರೂ ಕೂಡ ತಹಸೀಲ್ದಾರ್ ಗಮನಕ್ಕೆ ಅಥವಾ ಇಒ ಅವ್ರ ಗಮನಕ್ಕೆ ಆ ಪಿ ಡಿ ಒ ಸಂಬಂಧಪಟ್ಟಂತ ಪಿ ಡಿ ಒ ತರಬೇಕು. ನಮ್ಮ ಇಲಾಖೆ ಮೇಲೆ ಅವರು ಆರೋಪ ಮಾಡುವಂತದ್ದಲ್ಲ, ಅದು ಅವರ ಜವಾಬ್ದಾರಿ, ಸ್ಥಳೀಯ ಪಂಚಾಯಿತಿಯ ಅಧಿಕಾರಿಗಳ ಜವಾಬ್ದಾರಿ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಗ್ರಾಮದ ಎಲ್ಲ ನಾಗರಿಕರಿಗೆ ಒದಗಿಸ್ಕೊಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಇರ್ತದೆ. ಈಗ ಈ ಗಮನಕ್ಕೆ ತಂದಿದ್ರೆ ನಾನು ತಾಲೂಕು ಪಂಚಾಯಿತಿ ಇಒ ಸರ್ ಹತ್ರ ನಾನು ಇದು ಮಾತಾಡ್ತೇನೆ, ಮತ್ತೆ ತಹಸೀಲ್ದಾರ್ ಹತ್ರನು ಕೂಡ ಈ ಸಂಬಂಧ ಮಾತಾಡ್ತೇನೆ.
1: ಮತ್ತೆ ಅಂಗನವಾಡಿಗಳಲ್ಲಿ ನೀವು ಅಂದ್ರೆ ಈ ಹಿಂದೆ ನನಗೆ ಯಾರಿದ್ರು ನೀವು ಬಂದ್ಬಿಟ್ಟಿನ, ನಾನು ಬ್ರಹ್ಮಗಿರಿ ಅಡಿಗೆ ನೀವು ಬಂದಿದ್ನ ನಾನು ಇದುವರೆಗೂ ನೋಡಿಲ್ಲ, ನಾನು ಎಸ್ಪೆಷಲಿ ನಾನು ನೋಡಿಲ್ಲ. ಆದ್ರೆ ಈ ಹಿಂದೆ ನಿಮ್ ಹಿಂದೆ ಇದ್ದವ್ರ ಪ್ರತಿಯೊಂದು ಟ್ರೈಬಲ್ ಇನ್ಸ್ಪೆಕ್ಟರ್ ಬ್ರಹ್ಮಗಿರಿ ಅಡಿಗೆ ಬಂದು ಪ್ರತಿ ವರ್ಷ ವಿಸಿಟಿಂಗ್ ಮಾಡಿದ್ದು ನಾನು ನೋಡಿದೀನಿ. ಯಾಕಂದ್ರೆ ಅವರು ಬರುವಾಗ ಎಲ್ಲ ಅಂಗನವಾಡಿ ವಿಸಿಟಿಂಗ್ ಮಾಡಿ ಅಂತ ನಾವ್ ಹೇಳ್ತಾ ಇದ್ವಿ. ಯಾಕಂದ್ರೆ ಅಂಗನವಾಡಿಲಿ ಮಕ್ಕಳುಗಳಿಗೆ ಹೆಂಗೆ ಆಹಾರ ಕೊಡ್ತಾ ಇದಾರೆ, ಯಾವ ತರ ಅವ್ರಿಗೆ ಆಹಾರನ ಅವರು ಇದ್ ಮಾಡ್ತಾ ಇದಾರೆ, ಅಡಿಗೆ ಮಾಡ್ತಾ ಇದಾರಾ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಸಲ ಅವ್ರಿಗೆ ಹೇಳ್ತಾ ಇದ್ವಿ. ಅವರು ಬಂದು ವಿಸಿಟಿಂಗ್ ಮಾಡಿದ್ರು, ನೀವು ಕೂಡ ಒಂದ್ಸಲ ಬರ್ಬೇಕು. ಅವ್ರು ಯಾವ ತರ ಅಡಿಗೆ ಮಾಡ್ತಾ ಇದಾರೆ ಅಂತ.
0: ರೇಣುಕಮ್ಮ, ಒಂದ್ ನಿಮಿಷ. ನಾನು ಬ್ರಹ್ಮಗಿರಿ ಆಡಿಗೆ ನಾನು ಬಂದ ಮೇಲೆ 6 ಬಾರಿ ಬಂದಿದ್ದೀನಿ, ಬಟ್ ನೀವು ನನ್ಗೆ ಭೇಟಿ ಆಗಿಲ್ಲ ಅಷ್ಟೇ. ಆದ್ರೆ ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪ್ರತ್ಯೇಕ ಅಧಿಕಾರಿ ಇದ್ದಾರೆ, CDP ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ. ಸೊ ಅವರು ಅದರ ಜವಾಬ್ದಾರಿ ವಹಿಸುವಂಥದ್ದು. ನಾವು ಬೇರೆ ಇಲಾಖೆ ವಿಚಾರದಲ್ಲಿ ನಾವು ಬಂದು ತಪಾಸಣೆ ಮಾಡ್ಲಿಕ್ಕೆ ಆಗಲ್ಲ. ನೀವು ಯಾರು ದೂರ ಹೇಳಿದ್ರೆ ಈಗ ನೀವು ನನ್ನ ಗಮನಕ್ಕೆ ತಂದಿದ್ರಿ, ಅಲ್ಲಿ CDPO ಗಮನಕ್ಕೆ ತಗೊಂಡ್ ಬಂದು ಸರಿಪಡಿಸೋಣ.
1: ಇನ್ನೊಂದು ಪ್ರಶ್ನೆ
0: ಕೇಳಿ ಕೇಳಿ.
1: ಈಗಾಗ್ಲೇ ನಮ್ಮ ಬ್ರಹ್ಮಗಿರಿ ಆಡಿಯಿಂದ ಪುನರ್ವಸತಿ ಅಂತ ಹೇಳ್ಬಿಟ್ಟು ಬಸವನಗಿರಿ ಆಡಿಗೆ ಪುನರ್ವಸತಿ ಮಾಡಿದ್ದಾರೆ ಸರ್. ನಂದು ಇದೀಗ ಪ್ರಶ್ನೆ ಇರೋದು, ಪುನರ್ವಸತಿ ಅಂದ್ರೆ ಇಲ್ಲಿ ಏನ್ ಅವ್ರಿಗೆ ಜಮೀನು ಜಾಗ ಇಲ್ದೆ ಇದ್ದವ್ರಿಗೆ ಪುನರ್ವಸತಿ ಅಂತ ಒಂದು ಯೋಜನೆ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿರೋದಲ್ಲಿ, ಹೌದಲ್ಲ
0: ಸರ್?
1: ಇವಾಗ ಅಲ್ಲಿ ಪುನರ್ವಸತಿ ಮಾಡಿರೋರು ಇಲ್ಲಿ ಜಮೀನಿಲ್ಲ, ಅವ್ರಿಗೆ ಜಾಗ ಇದೆ. ನಮ್ಮ ಏನು ಬ್ರಹ್ಮಗಿರಿ ಆಡಿಲಿ ಜಾಗ ಇದೆ, ಇಲ್ಲಿ ಬ್ರಹ್ಮಗಿರಿ ಆಡಿಲಿ ಜಾಗನೇ ಇಲ್ದೆ ಇದ್ದವರು ಕೆಲವೊಬ್ರು ಅವರ ಅಂದ್ರೆ ತಾಯಿ ಮನೇಲೇ ಒಂದು ಶೆಡ್ ಕಟ್ಕೊಂಡು ಜೊತೆ ಜೊತೆಲೇ ಇದಾರೆ, ಆಯ್ತಾ? ಆದ್ರೆ ಜಾಗ ಇರೋರು ಅದನ್ನ ದುಡ್ಡಿಗೆ ಮಾರಾಟ ಮಾಡೋದು ಅಥವಾ ನಾನು ಕೊಡೋದಿಲ್ಲ, ನಮ್ಮ ಅಣ್ಣ ಅಂದ್ರೆ ಮೊದ್ಲೇ ಅಣ್ಣ ಇಲ್ಲಿ ಇರ್ತಾರೆ ಅವ್ರಿಗೆ ಮತ್ತೆ ಈ ಜಾಗನು ನೀನೆ ತಗೋ ಅಂತ ಹೇಳೋದು, ಈ ತರ ನಡೀತಾ ಇದೆ. ಜಾಗ ಇಲ್ದೆ ಇದ್ದವರು ಒಂದೇ ಸೈಟ್ ಇಲ್ಲ ಅಂದ್ರೆ 30-20 ಇರುತ್ತೆ, ಅದ್ರಲ್ಲೇ ಅಣ್ಣ ತಮ್ಮ ಅತ್ತಿಗೆ ನಾದ್ನಿ ಎಲ್ಲರೂ ಅದರಲ್ಲೇ ಇದಾರೆ. ಈ ತರ ಆಗ್ತಾ ಇದೆಯಲ್ಲ, ಇದು ಪಂಚಾಯತಿ ಗಮನಕ್ಕೆ ಬಂದಿದ್ರು ಕೂಡ ಒಂದು ಅವರು ಪುನರ್ವಸತಿ ಆಗಿರೋರಿಗೆ ಈ ಜಾಗನ ಬಿಟ್ಕೊ ಬೇರೊಬ್ರಿಗೆ ಅಂದ್ರೆ ಜಾಗನೇ ಇಲ್ದೆ ಇದ್ದವ್ರಿಗೆ ಬಿಟ್ಕೊಡೋ ಅವಕಾಶ ಇದೆಯಾ, ಅಥವಾ ಆ ಜಾಗಕ್ಕೆ ಸಂಬಂಧಪಟ್ಟವರು ಆ ಜಾಗಕ್ಕೆ ಪಸ್ತುದಾರರಾಗ್ತಾರ ಅಂತ ನಂದೊಂದು ಪ್ರಶ್ನೆ.
0: ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಜಾಗ ಮೂಲಭೂತವಾಗಿ ಅದು ಸರ್ಕಾರದ್ದ ಅಥವಾ ಅವ್ರ ಸ್ವಂತದ್ದ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕಾಗ್ತದೆ. ಅವರ ಸ್ವಂತದ್ದೇ ಆದ್ರೆ ಅವರ ವಿವೇಚನೆಗೆ ಅವ್ರು ಯಾರಿಗೆ ಬೇಕಾದ್ರೂ ಕೊಟ್ಕೋಬಹುದು. ಅವರ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಜಮೀನು ಅಥವಾ ಜಾಗನ ನಿವೇಶನ ಆಗಿದ್ರೆ ಅವರು ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿಕ್ಕೆ ಅವರು ಸ್ವತಂತ್ರರಿದ್ದಾರೆ. ಆದ್ರೆ ಸರ್ಕಾರಿ ಜಮೀನಾದಾಗ ಸರ್ಕಾರಿ ಜಮೀನನ್ನ ಅವರು ಬೇರೆಯವರಿಗೆ ಪರಭಾರೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ PDO ಮತ್ತೆ ನಾನು ತಾಲೂಕ್ ಪಂಚಾಯತಿ ಅವ್ರ ಜೊತೆ ನಾನು ಮಾತಾಡ್ತೇನೆ.
2: ಓಕೆ, ಧನ್ಯವಾದಗಳು ರೇಣುಕಾ ಕರೆ ಮಾಡಿದ್ದಕ್ಕೆ. ಸರಿ, ಈಗ ನಾವು ಆಶ್ರಮ ಶಾಲೆಗಳು ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ಈಗ ಗುರುಸ್ವಾಮಿ ಹೇಳಿದಂಗೆ ಈಗ ನಮ್ಮ ಒಂದು 2 ತಾಲೂಕುಗಳಿಂದ ಸುಮಾರು 10 ಆಶ್ರಮ ಶಾಲೆಗಳಿದೆ. ದಯವಿಟ್ಟು ಆ ಒಂದು ಆಶ್ರಮ ಶಾಲೆಗಳಿಗೆ ತಮ್ಮ ಕಡೆಯಿಂದ ಏನಾದರೂ ಒಂದು ಈ ಥರ ಒಂದು ರಾತ್ರಿ ಅಂದರೆ ಒಬ್ಬರು ಉಳ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವೇನಾದರೂ ಸೂಚನೆಗಳನ್ನ ನೀಡಬಹುದಾ ಎಲ್ಲ ಶಾಲೆಗಳಿಗೂ ಅಂತಕ್ಕಂಥದ್ದು ಒಂದು ಇದು ಸರ್.
0: ನಮ್ಮ ಇಲಾಖೆಯ ಸ್ಪಷ್ಟ ನಿರ್ದೇಶನ ಇದೆ, ಕಡ್ಡಾಯವಾಗಿ ಒಂದು ಶಿಕ್ಷಕ ಪ್ರತಿದಿನ ಅಲ್ಲಿ ಉಳಿಬೇಕು ಅಂತ ಹೇಳಿ. ಮತ್ತೆ ಆ ಮಕ್ಕಳಿಗೆ ಆ ದಿನದಲ್ಲಿ ಏನೇ ವ್ಯತ್ಯಾಸಗಳಾದರೂ ಕೂಡ ಅವರೇ ಅದನ್ನ ಇಲಾಖೆ ಏನು ಆಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತಗೊಂಡು ಬಂದು ಅವ್ರನ್ನೆಲ್ಲವನ್ನು ಕೂಡ ಅವರ ರಕ್ಷಣೆ ಮಾಡಬೇಕಾಗದ್ದು, ಮತ್ತೆ ಅವರ ಶೈಕ್ಷಣಿಕ ಅಭಿವೃದ್ಧಿಯನ್ನು ಅವರ ಚಟುವಟಿಕೆಗಳನ್ನು ಪಠ್ಯ ಚಟುವಟಿಕೆಗಳನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಆ ಶಿಕ್ಷಕರ ಜವಾಬ್ದಾರಿ. ಅದೀಗಾಗಲೇ ಕಳೆದ 3 ವರ್ಷಗಳಿಂದನೂ ಕೂಡ ನಡ್ಕೊಂಡು ಬರ್ತಾ ಇದೆ.
2: ಓಕೆ ಸರ್, ಮತ್ತೊಂದು ಕಾರ್ಯ ಇದೆ. ಹಲೋ, ಹಲೋ, ಹಾ ನಮಸ್ತೆ ತಮ್ಮ.

0: ಹೆಸರು?
1: ನಮಸ್ತೆ ರತ್ನಮ್ಮ, ನಾನು ಕಾಪ್ನಾಡಿಂದ.
0: ರತ್ನಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಇದು ನಮ್ಗ ಸ್ವೀಟಿ ರಸನ ಎಸದಿಲ್ವಲ್ಲ, ಟೊಮೊಟೊ ರಸನು
2: ರತ್ನಮ್ಮನವ್ರೇ ನಮಸ್ಕಾರ. ರತ್ನಮ್ಮನವ್ರೇ ನಮಸ್ಕಾರ, ನಾ ಈಗ ಮೊಟ್ಟೆ ರೇಷನ್ ಕೊಡ್ತಾರಲ್ಲ ಅವ್ರೇ ಅದೇ ಅಧಿಕಾರಿ ಮಾತಾಡ್ತಾ ಇರೋದು. ಈಗ ನಿಮ್ಗಾಗ್ಲೇ ಕಳೆದ 5 ತಿಂಗಳಿಂದ ನಿಮ್ಗೆ ಮೊಟ್ಟೆ ರೇಷನ್ ಬಂದಿಲ್ಲ ಅಲ್ವಾ? ಬಂದಿಲ್ಲ. ಈಗ ಒಂದು ವಾರದಲ್ಲಿ ಅದೆಲ್ಲ ಆದೇಶ ಆಗಿದೆ, ಬರ್ತದೆ ಮುಂದಿನ ವಾರದಲ್ಲಿ ಬರ್ತದೆ. ಹಾ ಬರ್ತದೆ, ಖಂಡಿತ ಧೈರ್ಯವಾಗಿರಿ, ಬರ್ತದೆ. ನಿಮ್ಗೆ ಹಿಂಬಾಕಿನೂ ಕೂಡ ಬರ್ತದೆ. ಮನೆ ಯಾರ್ಯಾರಿಗೆ ಮನೆ ಇಲ್ಲವೋ ಅಂತವ್ರಿಗೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಪಂಚಾಯತಿ ಪಿ ಡಿ ಒಗಳಿಗೆ ಹೇಳಿದೀವಿ. ಪಂಚಾಯತಿಗೆ ಹೋಗಿ ಅರ್ಜಿಯನ್ನ ಕೊಡಿಸಿ. ಹೌದು, ಪಂಚಾಯತಿ ಮೂಲಕ ಅರ್ಜಿ ಕೊಡಿಸಿ.
1: ಅಲ್ಲಿ ಹೋದ್ರೆ ಅವ್ರು ಅಂತಾರ, ಎಲ್ಲೂ ಮನೆ ಅದಲ್ಲ, ನಿಮ್ಗೆ ಜಾಗ ಇಲ್ಲ, ಸೈಟ್ ಇಲ್ವಲ್ಲ ಅಂತಾರಲ್ಲ ಸರ್. ನಾವ್ ಏನ್ ಮಾಡೋದು ಈಗ? ಸೈಟ್ ಇದೆ, ನಾವು ಈಗ ಸೈಟ್ ಅದ, ಸೈಟ್ ಇಲ್ಲ ಅಂತನಲ್ಲ. ಅವರು ಬಂದು ಅಳತೆ ಮಾಡಿ ಅದು ಡಿಮ್ಯಾಂಡ್ ಕಾಪಿ ಕೇಳ್ತಾರ. ಡಿಮ್ಯಾಂಡ್ ಕಾಪಿ ನಾವೆಲ್ಲ ಕೊಡಕ್ಕ, ಡಿಮ್ಯಾಂಡ್ ಕಾಪಿ ಕೊಡ್ತಿದ ಮೇಲೆ ನಾವೆಲ್ಲ ಕೊಡಕ್ಕ ಅದು ಡಿಮ್ಯಾಂಡ್ ಕಾಪಿ?
2: ಇರೋ ಜಾಗಕ್ಕೆ ಡಿಮ್ಯಾಂಡ್ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ.
1: ಇಲ್ಲ, ಅವ್ರು ಮಾಡ್ಕೊಡಲ್ಲ ಸರ್. ನಾನು ಒಂದು 4-5 ಸಲಿನೂ ಅವ್ರು ಕೇಳಿನಿ, ಡಿಮ್ಯಾಂಡ್ ಕಾಪಿ ಮಾಡ್ಕೊಳ್ಳಿ ನಮ್ಗ. ನಮ್ಮ ಮತ್ತು ನಮ್ಗೆ ಇಲ್ದಿದ್ರೆ ನಾವು ಏನು ಪಡೆಯಕ್ ಆಗಲ್ಲ. ಯಾವ್ದಕ್ಕೊಂದು ಕರೆಂಟ್ ಬಿಲ್ಗೂ ಕೇಳ್ತಾರ, ಕರೆಂಟ್ ಬಿಲ್ಗುನು ಡಿಮ್ಯಾಂಡ್ ಕಾಪಿನೇ ಕೇಳ್ತಾರ. ನಾವು ಎಲ್ಲ ಕೊಡ, ನೀವು ಮಾಡ್ಕೊಡಿ ಅಂತ ಅವ್ರ ಜೊತೆ ನೀವು ಮಾತಾಡಿ ಆಲ್ರೆಡಿ ಆಗೋಯ್ತು. ಬತ್ತದ ಕಣಮ್ಮ, ಬತ್ತದ ಕಣಮ್ಮ ಅಂತಾರ. ಏನು ಅವರು ನಮ್ಗೇನು ಇನ್ನು ಮಾಹಿತಿ ಕೊಟ್ಟಿಲ್ಲ ಸರ್.
2: ಇಲ್ಲ, ನಾನೀಗ ಪಿ ಡಿ ಓ ಮತ್ತೆ ಇ ಓ ಅವ್ರ ಜೊತೆ ಮಾತಾಡಿ ಅದನ್ನ ಸರಿಪಡಿಸೋಣ.
0: ಓಕೆ, ಧನ್ಯವಾದಗಳು ರತ್ನಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಇದ್ರ ಜೊತೆಗೆ ಈಗ ತಾವೇ ಹೇಳಿದ್ರಿ, ಈಗ ವಿದ್ಯುತ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಕೆಲವೊಂದು ಹಾಡಿಗಳಲ್ಲಿ ಈಗ ಇವರು ಏನೋ ರೇಣುಕ ಅವ್ರು ಹೇಳ್ದಂಗೆ ಕೆಲವು ಹಾಡಿಗಳಲ್ಲಿ ಕೆಲವು ಮನೆಗಳಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತ. ಸೊ ಈ ಥರದಾಗಿ ಇಲಾಖೆಯಿಂದ ಏನಾದ್ರು ಅವ್ರಿಗಳಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಯೋಜನೆಗಳು ಇದೆಯಾ? ಅವ್ರು ಹೇಳಿದಂಗೆ ಕೆಲವು ಮನೆಗಳಿದೆ ಕರೆಂಟ್ ವ್ಯವಸ್ಥೆ ಇಲ್ಲ. ಸೊ ಇದನ್ನು ಹೇಗೆ ಸರ್ ಇಲಾಖೆಯಿಂದ ಏನಾದ್ರು ಬರೆಸ್ತಕ್ಕಂಥ ವ್ಯವಸ್ಥೆ ಇದೆ ಹೇಗೆ ಸರ್?
2: ಖಂಡಿತವಾಗಿ ಈಗ ಕಳೆದ ನವೆಂಬರ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು ಉದ್ಬೂರು ಕೆರೆ ಹಾಡಿಗೆ ಬಂದಂಥ ಸಂದರ್ಭದಲ್ಲಿ ಈ ಹಾಡಿ ಒಳಗಡೆ ಅರಣ್ಯದ ಒಳಗಡೆ ಏನಿರ್ತಕ್ಕಂಥ 13 ಹಾಡಿಗಳು 456 ಕುಟುಂಬಗಳಿಗೆ ವಿದ್ಯುತ್ತೇನೆ ಕಂಡಿರಲಿಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಈವರೆಗೂ ಕೂಡ 76 ವರ್ಷಗಳು ಕಳೆದ್ರು ಕೂಡ. ಸೊ ಅವ್ರು ಬಂದ ಮೇಲೆ ಅಷ್ಟು ಕುಟುಂಬಗಳಿಗೆ ಅರಣ್ಯದ ಪ್ರದೇಶದ ಒಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತು ಕರೆಂಟ್ ಲಭ್ಯ ಆಗಿದೆ. ಇನ್ನು ಉಳಿದಂಥವ್ರಿಗೂ ಕೂಡ ಪಿ ಎಂ ಜನ್ಮನ್ ಯೋಜನೆಯ ಅಡಿಯಲ್ಲಿ ಜೇನುಕುರುಬ ಸಮುದಾಯದವರಿಗೆ ಕಡ್ಡಾಯವಾಗಿ TSP ಯೋಜನೆಯಿಂದ ಏನು ಪ್ರತಿಯೊಂದು ಇಲಾಖೆನಲ್ಲಿ ಏನು ರಾಜ್ಯ ಸರ್ಕಾರದ ಅಧೀನದಲ್ಲಿ 38 ಇಲಾಖೆಗಳು ಕೆಲಸ ಮಾಡ್ತಾವೋ 38 ಇಲಾಖೆಗಳಲ್ಲೂ ಕೂಡ SEP TSP ಯೋಜನೆ ಇರ್ತದೆ. ಆ TSP ಯೋಜನೆಯಡಿ ಏನು KEB ಇಲಾಖೆಯವರು ಆ ಯಾರು ನಮ್ಮ PM ಜನ್ಮನ್ ಜೇನುಕುರುಬ ಸಮುದಾಯದವರು ಯಾರ್ಯಾರಿಗೆ ಕರೆಂಟ್ ಇಲ್ವೋ ಅವ್ರಿಗೆ ಉಚಿತವಾಗಿ ಹೇಳ್ಕೊಡ್ಬೇಕು ಅನ್ನೋದು ಕೂಡ ಸರ್ಕಾರದ ಸ್ಪಷ್ಟ ಆದೇಶ ಇದೆ. ಆ ಕೆಲಸವನ್ನು ಅವ್ರು ಮಾಡಬೇಕು.
0: ಓಕೆ ಓಕೆ ಸರ್, ಒಂದು ಕರೆ ಇದೆ ಮತ್ತೊಂದು. ಹಲೋ ಹಲೋ
3: ಹಲೋ
0: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನಾವು ಡಿಗುಪ್ತ ಗ್ರಾಮ ಪಂಚಾಯತಿಂದ.
0: ತಮ್ಮ ಹೆಸರು?
3: ಗೋಳುರಾಡಿ.
0: ತಮ್ಮ ಹೆಸರು?
3: ಮಂಜುಳ.
0: ಮಂಜುಳ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್ ಇದು ಮುಖ್ಯಮಂತ್ರಿ ಆದಿವಾಸಿ ಗೃಹ ಭಾಗ್ಯ ಯೋಜನೆ ಅಂತ ಇದು ಕಾಲಂ ಕೊಟ್ಟಿದ್ರಲ್ಲ, ಮನೆ ಬಿಟ್ಟಿದ್ರಲ್ಲ, ಅದ್ರಲ್ಲಿ ಕೆಲವ್ರದ್ದು ಹಕ್ಕುಪತ್ರ ಇರೋರಿಗೆಲ್ಲ ಫಾರಂ ಭರ್ತಿ ಮಾಡಿದೀವಿ, ಇದು ಕೆಲವ್ರಿಗೆಲ್ಲ ಹಕ್ಕುಪತ್ರನೇ ಇಲ್ಲ. ಅದ್ರಲ್ಲಿ ನಿವೇಶನ ವಿವರ ಅಂತ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಖಾತೆ ಸಂಖ್ಯೆ ಏನಂತ ಹಾಕೋದು ಸರ್?
2: ಹಲೋ
3: ಹಲೋ,
2: ಕೇಳಿಸ್ತಾ ಇದೆ. ಈಗ ನೀವು ಅಲ್ಲಿ ಈಗ ಏನು ನಿಮಗೆ ಹಕ್ಕುಪತ್ರ ಇದೆಯೋ ಅವರು ಮಾತ್ರ ಈಗ ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ. ಹಕ್ಕುಪತ್ರ ಇಲ್ಲದೆ ಇರತಕ್ಕಂಥ

0: ಮುಂದಿನ ಪಂಚಾಯಿತಿಯಲ್ಲಿ ನಿಮ್ಗೆ ಯಾರಿಗೆ ಹಕ್ಕುಪತ್ರಗಳಿಲ್ವೋ, ಈಗಾಗಲೇ ನಿಮ್ಮ ಡಿ ಬಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಹಕ್ಕುಪತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅನುಮೋದನೆಗೆ ಸಿದ್ಧವಾಗಿದೆ. ಅದು ಬಂದು ಅದು ಅಲ್ಲಿ ಅನುಮೋದನೆಗೊಂಡ ನಂತರದಲ್ಲಿ ಅದನ್ನು ಮಾಡ್ಕೋಬೇಕು, ಅಲ್ಲಿ ತನಕ ಕಾಯಬೇಕಾಗ್ತದೆ.
1: ಓಕೆ, ಬೇರೆ ಪ್ರಶ್ನೆ ಇತ್ತಾ ಮಂಜುಳವರೇ?
2: ಸರ್, ಇದು ನಾವು ಕಾಡಂಚಿನ ತಂದ್ಬಿಟ್ಟು ಇದು ಇದ್ರಲ್ಲಿ ಕೊಟ್ಟಿರಲ್ಲ, 2025-2026 ಸಾಲಿನ ಅರಣ್ಯ ಹಾಗೂ ಅರಣ್ಯದ ಅಂಚಿನ ವಾಸ ಮಾಡ್ತಿರುವ ಮತ್ತೆ ಬೆಟ್ಟ ಕುರುಬ ಎರ್ರವಾಸು ಮತ್ತೆ ಬುಡಾಕ ಜನದವ್ರಿಗೆ ಅಂತ
0: ಹೇಳಿದ್ರಲ್ವಾ,
2: ಮನೆಗಳಿಗೆ ಅಂತ ಅವ್ರಿಗೆ ನಾವು ಸುಮಾರು ವರ್ಷಗಳಿಂದ ನಾವು ಬದುಕ್ತಾರದಲ್ವಾ ಇಲ್ಲಿ,
0: ಹೌದು,
2: ಮತ್ತೆ ಅವ್ರಿಗೆ ಬೇರೆ ಇವ್ರ ಹಕ್ಕುಪತ್ರದಲ್ಲಿ ಕೆಲವ್ರಿಗೆಲ್ಲ ಇದು ಹಕ್ಕುಪತ್ರದಲ್ಲಿ ಗಂಡನ ಹೆಸರಲ್ಲಿ ಡೆತ್ ಆಗಿದಾರಲ್ಲ, ಅವ್ರೆಲ್ಲ ಏನ್ ಮಾಡೋದು?
0: ಈಗ ಗಂಡ ಡೆತ್ ಆಗಿದ್ರು ಕೂಡ ಅವರು ಡೆತ್ ಸರ್ಟಿಫಿಕೇಟ್ ತಗೊಂಡು ನೀವು ಕೂಡ ಅರ್ಜಿ ಹಾಕಬಹುದು. ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ನೀವು ಪಂಚಾಯತಿಗೆ ಅರ್ಜಿಯನ್ನು ಕೊಡಿ.
1: ಓಕೆ ಮಂಜುಳ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಮ್ಮ ಇಲಾಖೆ ವತಿಯಿಂದ ಈಗ ತಾವು ಹೇಳಿದ್ರೆ ಏನೇನು ಯೋಜನೆಗಳಿದೆ, ಕರೆಂಟ್ ಇರ್ಬೋದು, ಕುಡಿಯ ನೀರದಿರ್ಬೋದು ಅಥವಾ ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಈ ವಾಲ್ಮೀಕಿ ನಿಗಮದಿಂದ ಬರ್ತಕ್ಕಂಥ ಯೋಜನೆಗಳ ಬಗ್ಗೆ ಕೂಡ ಹೇಳಿದ್ರಿ.
0: ಕುಡಿಯೋ ನೀರನ್ನು ಸಂಬಂಧಪಟ್ಟಾಗೂ ಕೂಡ ಈಗಾಗಲೇ ಬಹುತೇಕ ಎಲ್ಲ ಗ್ರಾಮಗಳಿಗೂ ಕೂಡ ಜಲ ಜೀವನ್ ಮಿಷನ್ ಇದರಲ್ಲಿ ಗ್ರಾಮೀಣ ಕುಡಿಯೋ ನೀರು ಸರಬರಾಜು ಯೋಜನೆ ಇಲಾಖೆ ವತಿಯಿಂದ ಕೂಡ ಎಲ್ರಿಗೂ ಕೂಡ ನೀರಿನ ಸಂಪರ್ಕ ಇದೆ.
1: ಸೊ ಇದ್ರ ಜೊತೆಗೆ ನಮ್ಮ ಗಿರಿಜನ ಯುವಕರಿಗೆ ಅಂದ್ರೆ ಈಗ ಸಾಮಾನ್ಯವಾಗಿ ಗಿರಿಜನರಲ್ಲಿ ನಾವು ನೋಡ್ತಾ ಇರ್ತೇವೆ ಕೆಲವೊಂದು ವಲಸೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ, ಅಂದ್ರೆ ಇಲ್ಲಿ ಕೆಲಸ ಇಲ್ಲದಂತಹ ಸಂದರ್ಭದಲ್ಲಿ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥ ಒಂದು ಜನಗಳನ್ನು ನಾವು ನೋಡ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ಇರ್ಬೋದು ಅಥವಾ ಉದ್ಯೋಗಾವಕಾಶವನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
0: ಖಂಡಿತವಾಗ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ತಾವು. ಇದಕ್ಕೆ ಸಂಬಂಧಪಟ್ಟಾಗಿ ನಾವಾಗಲೇ ಮೇಲಧಿಕಾರಿಗಳನ್ನ ಗಮನವನ್ನು ಸೆಳೆದಿದ್ದೇವೆ. ಈ TRI ಮೂಲಕ ಏನು ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು, ಅವ್ರ ಮೂಲಕ ನಮಗೆ ಏನು ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಇದ್ದಾರೆ ನಮ್ಮ ಆದಿವಾಸಿ ಸಮುದಾಯದಲ್ಲಿ, SLC ಪಾಸ್ ಅಥವಾ ಫೇಲಿಂದ ಹಿಡಿದು ಮತ್ತೆ ಉನ್ನತ ಶಿಕ್ಷಣದವರಿಗೆ, ಅವರ ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆಸಕ್ತಿ ಹೊಂದಿರ್ತಾರೋ ಆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ತರಬೇತಿಯನ್ನು ಕೊಡಿಸುವಂಥ ಕೆಲಸವನ್ನು ಯಾವುದಾದ್ರೂ ಒಂದು ಏಜೆನ್ಸಿ ಮೂಲಕ, ಕೌಶಲ್ಯ ಸ್ಕಿಲ್ ಓರಿಯೆಂಟೆಡ್ ಒಂದು ಏಜೆನ್ಸಿ ಮೂಲಕ ಕೌಶಲ್ಯ ತರಬೇತಿಯನ್ನು ಕೊಡಿಸ್ತೇವೆ ಅಂತಲೂ ಕೂಡ ಮಾತನ್ನು ಹೇಳಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲೇ ಚಾಲನೆ ಆಗ್ತದೆ ಇಲಾಖೆ ವತಿಯಿಂದ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಶಾಂತಿ ಅಂತ. ಸಾ ಇಲ್ಲಿ 170 ಮನೆ ಅದೆ.
1: ಯಾವ ಅಡಿ ಅಮ್ಮ?
3: ಚಾಮ್ನಳ್ಳಿ ಉಂಡಿ ಅಡಿ ಅಂತ.
1: ಚಾಮ್ನಳ್ಳಿ ಉಂಡಿ ಅಡಿ. ಹಾ
3: ಹಾ, ಅದರಲ್ಲಿ ಸಾ ಕರೆಂಟ್ ಇರುತ್ತೆ, ಯಾವ್ದು ಹಾಕಿಲ್ಲ, ಆಮೇಲೆ ಮನೆ ಎಲ್ಲ ಆಗದೆ, ಆಮೇಲೆ ಬಿಲ್ ಗಿಲ್ಲ ಯಾವ್ದು ಹಾಕಿಲ್ಲ ಸಾ. ಆಮೇಲೆ ಸಾ ಬಿಲ್ಲು ಗಿಲ್ಲ ಯಾವ್ದು ಹಾಕೊಟ್ಟಿಲ್ಲ, ಆಮೇಲೆ ಮನೆಗಳು ಒಂದು 15 ಮನೆ ಲೀಸ್ ಎಲ್ಲ ಕೊಟ್ಟಿದ್ದೀನಿ ಸಾ, ಅದನ್ನು ಕಳಿಸ್ಕೊಟ್ಟಿಲ್ಲ. ಹೌದು ಸರ್. ಆಮೇಲೆ ಕರೆಂಟ್ ಮಾತ್ರ ಇಲ್ಲ ಸರ್, ಎಲ್ಲ ಮನೆಗೆಲ್ಲ ಆಗದೆ, ಹೊಸ ಮನೆಗೆಲ್ಲ ಕರೆಂಟ್ ಇಲ್ಲ, ಬರೀ ಮ್ಯಾನ್ ಬತ್ತಿ ಹತ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಸರ್.
0: ಚಾಮ್ನಳ್ಳಿ ಉಂಡಿ ಶಾಂತಮ್ಮನವರೇ?
3: ಹೌದೌದು ಸರ್.
0: ಅದೇ ಗೊತ್ತಾಯ್ತು ಈಗ, ಯಾಕೆ ಕರೆಂಟ್ ಕೊಟ್ಟಿಲ್ವಾ? ಕರೆಂಟ್ ಕೊಟ್ಟಿಲ್ವಾ ನಿಮ್ಗೆ? ಈಗ ನಾಳೆನೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೇನೆ. ಸಂಬಂಧಪಟ್ಟಂತ ಜೊತೆ ಮಾತಾಡ್ತೀನಿ, ನಾನು ಭೇಟಿ ಕೊಡ್ತೀನಿ, ನಾನು ಸೋಮವಾರ ನಿಮ್ಮ ಇದಕ್ಕೆ ಆಡಿಗೆ ಭೇಟಿ ಕೊಡ್ತೇನೆ, ಅವ್ರನ್ನು ಕೂಡ KB ಅವ್ರನ್ನು ಕೂಡ ಕರ್ಕೊಂಡು ಬರ್ತೇನೆ.
1: ಓಕೆ, ಧನ್ಯವಾದಗಳು ಶಾಂತಮ್ಮರೆ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳಿದ್ರಿ ಏನು ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಶೀಘ್ರದಲ್ಲೇ ತರಬೇತಿಗಳನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಅದೇ ರೀತಿ ಈಗ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಈ ಒಂದು ಸ್ವಸಹಾಯ ಸಂಘಗಳಿರ್ಬೋದು ಅಥವಾ ಇತರ ಯೋಜನೆಗಳ ಮೂಲಕ ಈ ನೆರವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಏನಾದರೂ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
0: ಇಲಾಖೆ ನಾನಾಗ್ಲೇ

0: ಮೊದಲು ಹೇಳಿದೆ ತಮಗೆ, ಇಲಾಖೆ ವತಿಯಿಂದ ಇನ್ನು ಯಾವುದೇ ಯೋಜನೆಗಳನ್ನು ಕೂಡ ಈಗ ಕೊಡ್ತಾ ಇಲ್ಲ. ಅದು ಎಲ್ಲ ನಿಗಮಗಳಿಂದ ಕೂಡ. ಈಗ ಮಹಿಳೆಯರಿಗೂ ಕೂಡ ಸ್ವಸಹಾಯ ಸಂಘಗಳಿಗೆ ಅವರ ಸ್ವಾವಲಂಬನೆಗಾಗಿ ನೇರ ಸಾಲ, ಸಹಾಯಧನ ಸಾಲ ಎಲ್ಲವೂ ಕೂಡ ಅಲ್ಲಿದೆ. ಅವರು ಅರ್ಜಿ ವಾಲ್ಮೀಕಿ ನಿಗಮದಲ್ಲಿ ಅರ್ಜಿ ಹಾಕಿ ಅಲ್ಲಿ ಪಡ್ಕೊಳ್ಬಹುದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನನ್ನ ಹೆಸರು ರವಿ ಜೇಸ್ ಅಂತ ಹೇಳಿ, ಪ್ರಭಾನಗರಡಿಂದ.
1: ರವಿ ಪ್ರಭಾನಗರಡಿಂದ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್ ನಾನು PM ಅದೇ PM ಇದು ಬಗ್ಗೆ ಮಾತಾಡ್ತಾ ಇದ್ದೀನಿ.
1: PM ಜನ್ಮನ್ ಯೋಜನೆ ಬಗ್ಗೆ?
2: PM ಜನ್ಮನ್ ಕಾರ್ಯಕ್ರಮ ಮಾತಾಡ್ತಿದ್ದೀನಿ ಸರ್. ಮನೆಗಳಾಗಿ ಇದಕ್ಕೆ 3 ವರ್ಷ ಆಗಿದೆ ಸರ್. ಇದುವರೆಗೂ ಆಗಿ ಹಣಗಳೆ ಬಿಡುಗಡೆ ಆಗ್ತಾ ಇಲ್ಲ. ಈಗ ಮನೆ GPS ಆಗ್ಬೇಕು, ಪಂಚಾಯತಿ ವತಿಯಿಂದ ಮನೆ GPS ಆಗಿದೆ. ಅದು ಆಲ್ರೆಡಿ 10 ತಿಂಗಳಾಗಿದೆ, ಅಮೌಂಟ್ ಬರ್ದಿದ್ದೀನಿ. ನಾವು ಮನೆಗಳು ಕಟ್ಕೊಳ್ಳೋದಲ್ಲ, ಯಾವ್ದಕ್ಕೂ ಅಲ್ಲ ಸರ್.
0: ಈಗ ರವಿ ಅವರೇ
2: ಸರ್, ನಮಸ್ತೆ.
0: ನಮಸ್ಕಾರ. ಈಗ ಸಂಬಂಧಪಟ್ಟಂಗೆ ಕಳೆದ ವಾರ ಮಾನ್ಯ ನಿರ್ದೇಶಕರು ಕೂಡ ವಾಲ್ಮೀಕಿ ಅಲ್ಲ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ MD ಅವ್ರ ಜೊತೆ ಮೀಟಿಂಗ್ ಅನ್ನ ತೆಗೆದುಕೊಂಡಿದ್ರು. ಸೊ ಅಲ್ಲಿ ಅವರು ಈಗ ಒಂದು ಹೊಸ ಸಾಫ್ಟ್ವೇರ್ ನ ಅಪ್ಲೋಡ್ ಮಾಡಿದ್ದಾರೆ, ಈಗ ಸ್ಪರ್ಶ ಆಪ್ ಅಂತ. ಅದರಿಂದಾಗಿ ಅದು ವಿಳಂಬ ಆಗಿತ್ತು, ಈಗ ಅದನ್ನ ಸರಿ ಮಾಡಿದ್ದಾರೆ. ಈಗ ಇನ್ನು ಮುಂದೆ ವೇಗವಾಗಿ ಯಾರ್ದು GPS ಆಗಿದೆಯೋ ಬೇಗ ಹಣ ಬರ್ತದೆ. ಖಂಡಿತ ಖಂಡಿತ. ನೀವು ಕೇಳೋ ಪ್ರಶ್ನೆಗಳನ್ನ ನಾವು ಈಗಾಗಲೇ ಮೇಲ್ಮಟ್ಟದ ಅಧಿಕಾರಿಗಳೇ ನಾವೇ ತಂದಿದ್ದೀವಿ. ಯಾಕೆಂದ್ರೆ ಈಗಾಗಲೇ ವರ್ಷಾನುಗಟ್ಟಲೆ ಆಗಿದೆ, ಇನ್ನೂ ಕೂಡ ಅವ್ರಿಗೆ ಮನೆ ಪೂರ್ಣಗೊಂಡಿದ್ರು ಕೂಡ ಬಾಕಿ ಹಣ ಬಂದಿಲ್ಲ ಅಂತ ಹೇಳಿ ಗಮನಕ್ಕೆ ತಂದಿದ್ದೀವಿ. ಸೊ ಆದ್ರಿಂದ ಅವರು ರಾಜೀವ್ ಗಾಂಧಿ ನಿಗಮದಲ್ಲಿ ಅಲ್ಲಿ ಏನೋ ಸ್ವಲ್ಪ ತಾಂತ್ರಿಕ ದೋಷ ಆಗಿತ್ತು. ಈಗ ಅವರು ಬೇರೆ ಒಂದು ಆಪ್ ನ ಸ್ಪರ್ಶ ಆಪ್ ಅಂತ ಮಾಡಿದ್ದಾರೆ. ನೀವು ಪಂಚಾಯತ್ ಇದರಲ್ಲಿ ಬೇಕಾದ್ರೆ ಪಂಚಾಯತ್ನಲ್ಲಿ ಇದನ್ನ ಮಾಹಿತಿ ಪಡ್ಕೋಬಹುದು. ಈಗ ಸ್ಪರ್ಶ ಆಪ್ ಡೆವಲಪ್ ಮಾಡಿರೋದ್ರಿಂದ ಬೇಗನೆ GPS ಆಗುತ್ತೆ, ಮತ್ತೆ ಹಣನು ಕೂಡ ಬೇಗ ಬರ್ತದೆ.
2: ಆಮೇಲೆ ಇದು ಈ ಹಳೆ ಅಮೌಂಟ್ಗಿಂತ ಹೆಚ್ಚುವರಿ ಹಣ ಬಿಡುಗಡೆ ಆಗತ್ತಾ ಸರ್?
0: ಖಂಡಿತವಾಗಿ. ಏನು 239,000 ಮೊದಲು ಏನಿತ್ತು, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಇನ್ನು ಉಳಿಕೆ 211,000 ಒಟ್ಟಿಗೆ 4.5 ಲಕ್ಷ ಹಣ ಬರ್ತದೆ.
2: ಅದೇ ಸರ್. ಆಮೇಲೆ ಇನ್ನೊಂದು ಪ್ರಭಾನಗರ ಹಾಡಿಂದ ಇದು ಮಹಿಳಾ ಕಾರ್ಯಕ್ರಮ ಹೊಂದಿತ್ತಲ್ಲ ಸರ್, ಆ ಜನಧನ ಯೋಜನೆಯಲ್ಲಿ, ಅದರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ಮೆಂಬರ್ಶಿಪ್ ಎಲ್ಲ ಮಾಡಿಕೊಂಡ್ರು ಮಹಿಳೆಯರಲ್ಲಿ. ಈಗ ಅಲ್ಲಿ ಏನ್ ಕಾರ್ಯಕ್ರಮ ನಡೀತಾ ಇಲ್ಲ ಸರ್. ಅದೆಲ್ಲ ಇದು ಸೊಳ್ಳೆಪುರ ಪುನರ್ವಸತಿ ಕೇಂದ್ರಕ್ಕೆ ಆಗ್ಬಿಟ್ಟಿದೆ. ನಮ್ಮ ಹಾಡಿಲಿ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಈಗಲೂ.
0: ಈಗ VDVK ವನಧನ್ ವಿಕಾಸ ಕೇಂದ್ರ, ವನಧನ್ ವಿಕಾಸ ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ರ, ಹೌದಲ್ವಾ? ಈಗ ನಿಮ್ಮ ಪ್ರಭಾನಗರದ ಹಾಡಿನಲ್ಲಿ ಅಲ್ಲಿ ಏನಾದ್ರೂ ಯಾವ್ದಾದ್ರು ಜಾಗ ಇದೆಯಾ
2: ಸರ್? ಜಾಗ ಈಗಲೇ ಆಲ್ರೆಡಿ ಹಳೆ ಬಿಲ್ಡಿಂಗ್ ಗಳಿದೆ ಸರ್, ಅದನ್ನ ರೆಡಿ ಮಾಡ್ಕೊಂಡು ಅಲ್ಲಿ.
0: ನೀವು ಅಲ್ಲೇ ಮಾಡ್ತೀವಿ ಅನ್ನೋದಾದ್ರೆ, ನಿಮ್ಗೆ ಅಲ್ಲೇ ಸ್ಥಳ ಇದೆ ಅನ್ನೋದಾದ್ರೆ, ನಿಮ್ಮ ಊರಿನಲ್ಲೇ ಆ ಸಂಘನ ಮಾಡಿಸ್ತೇನೆ.
1: ಓಕೆ, ಧನ್ಯವಾದಗಳು ರವಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಇದ್ರ ಜೊತೆಗೆ ಈಗ ಪ್ರಮುಖವಾಗಿ ನಮ್ಮ ಬುಡಕಟ್ಟು ಸಮುದಾಯದಲ್ಲಿ ಕೆಲವೊಂದು ದಾಖಲಾತಿಗಳ ಕೊರತೆ ತುಂಬ ಇದೆ. ಅಂದರೆ ಕೆಲವು ಹಾಡಿಗಳಲ್ಲಿ ಕೆಲವು ಸಮುದಾಯದಲ್ಲಿ ಇನ್ನೂ ಕೂಡ ಕೆಲವ್ರಿಗೆ ಆಧಾರ್ ಕಾರ್ಡ್ ಇರ್ಬೋದು, ಜಾತಿ ಪ್ರಮಾಣ ಪತ್ರ ಇರ್ಬೋದು, ಆದಾಯ ಪ್ರಮಾಣ ಪತ್ರ ಇರ್ಬೋದು, ಮತ್ತು ಡಿಸಬಿಲಿಟಿ ಇದ್ರೆ ಅವ್ರಿಗೆ UDID ಕಾರ್ಡ್ಗಳಿರ್ಬೋದು. ಈ ಒಂದು ಪ್ರಮಾಣ ಪತ್ರಗಳನ್ನು ಪಡೆಕೊಡ್ತಕ್ಕಂಥ ಒಂದು ಸಮಸ್ಯೆ ತುಂಬ ಇದೆ. ಸೊ ಇವುಗಳನ್ನು ತಮ್ಮ ಇಲಾಖೆಯಿಂದ ಅಥವಾ ತಹಸೀಲ್ದಾರ್ ಜೊತೆ ಏನಾದರೂ ಮಾತನಾಡಿ, ಯಾಕಂದರೆ ಅವ್ರುಗಳು ಕೆಲವೊಂದು ಮೂಲ ದಾಖಲಾತಿಗಳನ್ನು ಕೇಳ್ಬೋದು, ಕೆಲವ್ರಿಗೆ ಸಿಗದೇ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಅವ್ರುಗಳಿಗೆ ಈ ಥರ ಯಾವ್ದಾದ್ರು ಒಂದು ದಾಖಲಾತಿಗಳನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನಾದರೂ ಹೊಸ ಕ್ರಮಗಳು ಅಥವಾ ಯೋಜನೆಗಳನ್ನು ರೂಪಿಸ್ಬೋದು ಸರ್? ಹೇಗೆ?
0: ಖಂಡಿತವಾಗಿ ಒಂದು ಇದು ಖಂಡಿತವಾಗಿ ಇದೊಂದು ನಿರಂತರವಾದ ಸಮಸ್ಯೆ. ನಾನು ಬಂದಾದ್ಮೇಲೂ ಕೂಡ 3 ಬಾರಿ ಆಧಾರ್ ಕ್ಯಾಂಪು, ಬ್ಯಾಂಕ್ ಖಾತೆಗಳನ್ನ ತೆರೆಯುವಂಥದ್ದು, ಮತ್ತೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಾಗೆ ಎಲ್ಲ ಕೂಡ ಕ್ಯಾಂಪ್ಗಳನ್ನ ಮಾಡಿದ್ವಿ. ಆದರೆ ಆ ಸಂದರ್ಭ ಏನಾಗುತ್ತೆ, ಒಂದಷ್ಟು ಜನ ಕೇರಳ ಮತ್ತೆ ಕೊಡಗು ಅಲ್ಲಿಗೆ ಕೂಲಿಗಾಗಿ ಹೋಗೋದ್ರಿಂದ ನಮ್ಮ ಸಂಪರ್ಕಕ್ಕೆ ಬರಲ್ಲ.
1: ಹೌದು,
0: ಅದರದ್ದು ಒಂದು ಕೊರತೆ ಇದೆ. ಇದನ್ನ ಹೇಗಾದ್ರೂ ಮಾಡಿ. ಆಮೇಲೆ ಇನ್ನೂ ಒಂದು ಏನಾಗಿದೆ, ಬಹಳಷ್ಟು ಜನ ಆಧಾರ್ ಕಾರ್ಡ್ನ ಬಹಳ 95% ಮಾಡಿಸ್ಕೊಂಡಿದ್ದಾರೆ, ಕಳೆದು ಬಿಟ್ಟಿರ್ತಾರೆ.
1: ಹೌದು,
0: ಆ ಕಳೆದಿರೋರ್ದು ನೆಕ್ಸ್ಟ್ ನಾವು ನಮ್ಮ ಹತ್ರ ಹೇಳೋದು ಅವ್ರು ಕಳೆದಿದ್ದೀವಿ ಅಂತ ಹೇಳಲ್ಲ. ನಮ್ಮ ಹತ್ರ ಬಂದಾಗ ಸರ್ ನಮ್ಗೆ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ನಾವು ಆಧಾರ್ ಸೆಂಟರ್ ಮುಂದೆ ತಗೊಂಡೋಗಿ ಅವ್ರದ್ದು ತಂಬಿ ಕೊಟ್ಟಾಗ ಅಥವಾ ಫೋಟೋ ಅವ್ರನ್ನ ಫೋಟೋ ಇಟ್ಟಾಗ ಆಲ್ರೆಡಿ ಎಕ್ಸಿಸ್ಟ್ ಅಂತ ಇರುತ್ತೆ. ಬಟ್ ಅವ್ರದ್ದು ಯಾವುದೋ ಫೋನ್ ನಂಬರ್ನು ಕೊಟ್ಟಿರ್ತಾರೆ, ಆ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇದು ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ, ನಮ್ಮ ಇಲಾಖೆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಮಾತಾಡಿದ್ದೀನಿ. ಒಂದೇನಂತಂದರೆ, ಈ ರೀತಿ ನಮಗೆ ಇನ್ನೂ ಶಿಕ್ಷಣದ ಕೊರತೆ ಇರೋದ್ರಿಂದ ನಮ್ಮ ಆದಿವಾಸಿ ಮುಖಂಡರಲ್ಲಿ

0: ಅದರಲ್ಲೂ ವಿಶೇಷವಾಗಿ ಜೇನು ಕುರುಬ ಸಮುದಾಯ, ಈಗ ಯರವ ಇರ್ಬೋದು, ಸೋಲಿಗ ಇರ್ಬೋದು, ಮತ್ತೆ ಬೆಟ್ಟ ಕುರುಬ ಸಮುದಾಯ ಇರ್ಬೋದು, ಅಲ್ಲಿ ಒಂದಷ್ಟು ಪ್ರಜ್ಞಾವಂತರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಅವರು ದಾಖಲಾತಿಗಳನ್ನ ಜೋಪಾನ ಮಾಡಿ ಇಟ್ಕೊಳ್ತಾರೆ. ನಮ್ಮ ಜೇನು ಕುರುಬ ಸಮುದಾಯದಲ್ಲಿ ಇನ್ನೂ ಆ ಒಂದು ಪ್ರಜ್ಞಾವಂತಿಕೆ ಕಡಿಮೆ ಇದೆ, ಆ ತಿಳುವಳಿಕೆ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಈ ರೀತಿ ಏನಾದರೂ ಕಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ತಕ್ಷಣ ನಾವು ಅದನ್ನು ಡಿಲೀಟ್ ಮಾಡಿ ಹೊಸದಾಗಿ ಆಧಾರ್ ಕಾರ್ಡ್ ಕೊಡುವಂಥದ್ದು ಈ ಥರದ್ದು ಮಾಡಲೇಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ದೇವೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಿನ್ನೆ ಕೂಡ ಮಾತಾಡಿದ್ದಾನೆ ನಮ್ಮ ನಿರ್ದೇಶಕರ ಜೊತೆ, ಕಾಯಂ ಆಗಿ ಮೈಸೂರು ಜಿಲ್ಲೆಗೆ PM ಜನ್ಮನ್ ಆಧಾರ್ ಕಿಟ್ಟನ್ನು ಕೊಡಿಸ್ಕೊಟ್ರೆ ಅವ್ರು ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಕೂಲಿ ಇಲ್ಲದೆ ಸಂದರ್ಭದಲ್ಲಿ ಇಲ್ಲಿ ಊರಿಗೆ ಬರ್ತಾರೆ. ಆವಾಗ ಊರಿಗೆ ಬಂದಾಗ ಅವ್ರು ದಾಖಲೆಗಳಿಲ್ಲ ಅಂತ ಹೇಳಿ ನಮ್ಮ NGO ಮೂಲಕ ಸ್ವಾಮಿ ವಿವೇಕಾನಂದ ಸಂಸ್ಥೆಯಿಂದ ಒಂದಷ್ಟು ಸ್ವಯಂ ಕಾರ್ಯಕರ್ತರು ಇದ್ದಾರೆ, ಬೇರೆ ಬೇರೆ ನಿಸರ್ಗ ಫೌಂಡೇಶನ್ ಬೇರೆ ಬೇರೆ ಇದ್ದಾರೆ, ಅವ್ರ ಮೂಲಕ ಮಾಹಿತಿ ಸಿಗ್ತದೆ. ಆವಾಗ ನಮ್ಮ ಹತ್ರ ನಾವು ಈ ಸುಲಭವಾಗಿ ಆ ಕೇಂದ್ರಕ್ಕೆ ಕಳಿಸಿ ನಾವು ಅಥವಾ ನಾವು ಇರೋ ಜಾಗಕ್ಕೇ ನಾವು ಈ ಮೈಸೂರು ಜಿಲ್ಲೆಗೆ ಅಂತಲೇ ಪ್ರತ್ಯೇಕವಾಗಿ ಒಂದು ಶಾಶ್ವತವಾಗಿ PM ಜನ್ಮನ್ ಆಧಾರ್ ಕಿಟ್ಟನ್ನು ಕೊಡಿಸಿದಾಗ ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಸಿಗ್ತದೆ ಅನ್ನೋದು ನಂದು ಭಾವನೆ. ಇದನ್ನು ನಾನು ಆಗಲೇ ಈಗ ನಿರ್ದೇಶಕರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೇನೆ, ನಿನ್ನೆ ಕೂಡ ಜಂಟಿ ನಿರ್ದೇಶಕರ ಜೊತೆ ಮಾತಾಡಿದ್ದೇನೆ. ಇದು ಒಂದು ವಾರದೊಳಗಡೆ ಅದನ್ನು ಕಿಟ್ಟನ್ನು ಕಳಿಸ್ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ.
1: ಓಕೆ ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ ಹಲೋ ಹಲೋ ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಮಸ್ತೆ,
1: ತಮ್ಮ ಹೆಸರು?
2: ನಮ್ಮ ಹೆಸರು ರಾಣಿ ಅಂತ, ಅಂಚಿಪುರ ದಾಡಿಯಿಂದ.
1: ರಾಣಿ ಅಂಚಿಪುರ ದಾಡಿಯಿಂದ ಹೇಳಿ ರಾಣಿ ಅವರು, ತಮ್ಮ ಪ್ರಶ್ನೆ ಏನು ಅಂತ?
2: ಪ್ರಶ್ನೆ ಸರ್, ಈಗ ನಮ್ಗೊಂದು ಮಠಣದೊಂದು ಸಮಸ್ಯೆ ಆಗಿದೆ, ನಮ್ದು ಪ್ರಾಬ್ಲಮ್ ಆಗಿದೆ. ನಮ್ಗ ಅದಕ್ಕೆ ತಿರ್ಗಾಡಕ ಬಸಾಡಕ ನಮ್ಗೆ ಕೊಡಿ ಏನಿಲ್ಲ. ಅದು ಹೋಗಿ ನಿಮ್ಮ ಅಂತರ್ ಹೋಗಿ ನಮ್ಗೆ ಇದ್ ಮಾಡ್ಕೊಟ್ರೆ ಸ್ವಲ್ಪ ಹೆಲ್ಪ್ ಆಯ್ತದೆ ಸರ್, ನಮ್ಗೆ ಸಹಾಯ ಆಯ್ತದೆ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ರಾಣಿ ಅವರೇ.
0: ರಾಣಿ ಅವರೇ ನಮಸ್ಕಾರ. ರಾಣಿ ಅವರೇ ನಮಸ್ಕಾರ, ನಾನು ಟ್ರೈಬಲ್ ಆಫೀಸರ್ ಮಾತಾಡ್ತೀನಿ, ಮಹೇಶ್ ಅಂತ. ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತಮ್ಮ. ಈಗ ಸ್ಮಶಾನಕ್ಕೆ ನಿಮ್ಮೂರಲ್ಲಿ ಜಾಗ ಇಲ್ವಾ? ಸ್ಮಶಾನಕ್ಕೆ ರಸ್ತೆ ಇಲ್ಲ. ಹಾ ರಸ್ತೆ ಇಲ್ಲ. ಈಗ ಸಂಬಂಧಪಟ್ಟಂಗೆ ನಾನು ಮನೆ ಶಾಸಕರ ಜೊತೆ ಮಾತಾಡ್ತೀನಿ, MLS ಜೊತೆ. ಶಾಸಕರ ಜೊತೆ ಮಾತಾಡಿ ಅದು ಯಾರ್ದು ಜಮೀನ್ ಇದೆಯೋ ಹೋಗಕ್ಕೆ ಕನಿಷ್ಠ ದಾರಿ ಆದ್ರೂ ಬಿಡಿಸ್ಕೊಡಕ್ಕೆ ಪ್ರಯತ್ನ
2: ಮಾಡೋಣ.
0: ಈಗ ಅದು ಟೆಂಡರ್ ಸಮಸ್ಯೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ, ಈಗೆಲ್ಲ ಟೆಂಡರ್ ಆಗಿದೆ, ಮತ್ತೆ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ, ಮುಂದಿನ ವಾರದಲ್ಲಿ ಎಲ್ಲ ಚಾಲನೆ ಸಿಗ್ತದೆ. ಅರ್ಜಿ ಕೊಡಿ, ಪಂಚಾಯತಿಗೆ ಅರ್ಜಿ ಕೊಡಿ, ಮನೆ ಕೊಡ್ತೀವಿ.
1: ಓಕೆ, ಧನ್ಯವಾದಗಳು ರಾಣಿ ಅವರೇ. ಏನೋ ಪ್ರಶ್ನೆ ಇದೆಯಾ? ಇನ್ನೇನು ಪ್ರಶ್ನೆ ಇದೆಯಾ ರಾಣಿ ಅವರೇ?
2: ಸರ್ ಪ್ರಶ್ನೆ ಇನ್ನು ತುಂಬಾ ಇದೆ, ಕೇಳಬೇಕು.
0: ಕೇಳಿ ಕೇಳಿ
1: ಹೇಳಿ.
2: ಸರ್ ನಮ್ಗೆ ಇಲ್ಲಿ ರೋಡ್ ನಂದು ಒಂದು ಸಮಸ್ಯೆ, ಮನೆಗಳದ್ದು ಸ್ವಲ್ಪ ಪ್ರಾಬ್ಲಮ್. ಈಗ ಇಲ್ಲಿ ಸ್ವಲ್ಪ ಹೊತ್ತು ಗಂಟೆಗೆ ಮಾತಾಡ್ತಿದ್ದಾರೆ, ಟ್ರೇ ಬಸ್ಗಳಲ್ಲಿ ಕೆಲವು ಜನಕ್ಕೆ ಆಧಾರ್ ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇದ್ರೆ ಐಡೆಂಟಿ ಕಾರ್ಡ್ ಇರಲ್ಲ. ನನ್ಕ ಸುಮಾರು ಜನಕ್ಕೆ ಮಾತಾಡಿದ್ರಿ ಸರ್. ಈಗ ಇಲ್ಲೂ ಅದೇ ಪ್ರಾಬ್ಲಮ್ ಸರ್. ಕೆಲವು ಜನಗಳು ನಮ್ಮ ಹತ್ರನೇ ನಾವೆಲ್ಲ ಮಾಡ್ಕೊಂಡಿದೀವಿ, ಬೇರೆಯವ್ರಿಗೆ ಈಗ ಇದೇ ಸಮಸ್ಯೆ ಆಗಿರೋದಲ್ಲ.
0: ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಂದಿನ ವಾರದಲ್ಲಿ ನಾನು ಈಗ ಏನು ಆಧಾರ್ ಈಗ ಆಧಾರ್ ತಿದ್ದುಪಡಿ ಮತ್ತೆ ಹೊಸ ಆಧಾರ್ದು ಇದೆಲ್ಲ ಕೂಡ ಈಗ ತಾಲೂಕು ಆಫೀಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಆ ಥರದವ್ರು ಯಾರಾದರೂ ಇದ್ರೆ ನಮ್ಮ ಆಫೀಸಿಗೆ ಕರ್ಕೊಂಡು ಬನ್ನಿ, ನಾನು ಮಾಡಿಸ್ಕೊಡ್ತೇನೆ.
2: ಸರಿ ಸರ್. ಈಗ ನಮ್ಮ ಹುಡುಗಿನ ನಾವು ಯಾಕಂದ್ರೆ ಸ್ಕೂಲಲ್ಲಿ ಓದಿಸ್ತಿರೋದು, ನಮ್ಮ ಹುಡುಗಿಗ ಕಲರ್ಶಿಪ್ ಬರ್ತಿಲ್ವಲ್ಲ, ಏನಕ್ಕೆ
0: ಅಪ್ಲೈ ಮಾಡಿಸಿದಿರಾ?
2: ಇಲ್ಲ ಸರ್, ನಾವು ಅಪ್ಲೈ ಮಾಡಿಸಿದ ಇದು ಸ್ಕೂಲ್ ಕಡೆಯಿಂದ ಹೇಳ್ಬೇಕಾನೆ ಅವರು.
0: ಹೌದೌದು, SSP ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿಸ್ಬೇಕು. ಸ್ಕೂಲ್ನವರೇ ಮಾಡಿಸ್ತಾರೆ. ನಾನು HM ಪ್ರಿನ್ಸಿಪಾಲ್ ಜೊತೆ ನಾನು ಮಾತಾಡ್ತೀನಿ ಏನಾಗಿದೆ ಅಂತ. ತಮ್ಮ ಮಗನ ಮಗಳ ಮಗಳ ಏನು ಏನು ಮಗಳ ಹೆಸರು?
2: ಸಿಂಧು ಅಂತ.
0: ಎಷ್ಟೇ
2: ಸಿಂಧು ಅಂತ ಹುಡುಗಿ ಹೆಸರು?
0: ಸಿಂಧು.
2: ಹಾ, ಹುಡುಗಿ
0: ಎಷ್ಟನೇ ಕ್ಲಾಸು? ಎಂಟನೇ ತರಗತಿ. ಓಕೆ ಓಕೆ, ನಾನು ಇದ್ರ HM ಜೊತೆ ನಾನು ಮಾತಾಡ್ತೀನಿ. ಹಾ
2: ಸರಿ ಸರ್, ಅದಕ್ಕೆ ಅದ್ ನೋಡಿ ನಮ್ಗೆ ಸ್ವಲ್ಪ
0: ಇಲ್ಲ ನಿಮ್ಗೆ ಗೊತ್ತಿರಲ್ಲ ಪಾಪ.

0: ಖಂಡಿತವಾಗಿ ಇದನ್ನ ನಾನೇ ಹೆಚ್ಎಂ ಜೊತೆ ಮಾತಾಡ್ತೇನೆ.
1: ಇಲ್ಲ ಸರ್, ನಾವು ಸ್ಕೂಲ್ ಕಡೆಯಿಂದ ಕೇಳಿದ್ನ, ನಾವು ಸ್ಕೂಲ್ ಫೋನ್ ಮಾಡ್ಕೊಳ್ಳೋದು.
0: ಇಲ್ಲ ಇಲ್ಲ, ಅದಕ್ಕೆ ಅವಕಾಶ ಇದೆ. ನಾನು ಮಾತಾಡ್ತೀನಿ ಹೆಚ್ಎಂ ಜೊತೆ ಮಾತಾಡ್ತೀನಿ. ನನ್ನ ನಂಬರ್ ಇದೆಯಲ್ವಾ ತಮ್ಮ ಹತ್ರ?
1: ಇಲ್ಲ ಸರ್, ನಂಬರ್ ಇಲ್ಲ.
0: ಆಯ್ತು, ಕೊಡ್ತಾರೆ, ಮಾತಾಡಿ. ಹಾ
1: ಸರ್, ಇನ್ನೊಂದು, ಇದು ನಮ್ಗೆ ಸರ್ಕಾರಿ ಬಾಲಕಿಯರ ಸರ್ ಅಲ್ಲಿ ಓದ್ತಿದ್ರು, ಮುಡುಗಿ ತೀರೋದು 3 ವರ್ಷ ಆಯ್ತು. ಅದ್ರ ದುಡ್ಡು ಬರ್ತ ಅಂತ ಸ್ಕೂಲ್ ಕಡೆಯಿಂದ ಹೇಳಿದ್ರು ಸರ್. ಆ ದುಡ್ಡೇ ಬರ್ಲಿಲ್ಲ.
0: ಏನಾಗಿ ತೀರೋಗಿದ್ದು?
1: ನಮ್ ಹುಡುಗಿಗ ಇದು ಒಂಥರ ಹುಷಾರಿಲ್ದ ಬೀಚಿ ಕಣಂಗಾಗಿ ನಮ್ ಹುಡುಗಿ ತೀರೋಯ್ತು, 3 ವರ್ಷ ಆಯ್ತು.
0: ಅದು ಅಂದ್ರೆ ನೀವು 50,000 ಕೊಡ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾವ ಶಾಲೆನಲ್ಲಿ ಓದ್ತಾ ಇದ್ದಿದ್ದು?
1: ಇಲ್ಲಿ ಸರ್ಗುಗಲಿ ಮರೆಂತ ಬಾಲಕಿ ಶಾಲೆ ಅದಲ್ಲ ಸರ್, ಗವರ್ಮೆಂಟ್ ಆಸ್ಪತ್ರೆ ತಪ್ಪು ಅಲ್ಲಿ ಓದ್ತಿದ್ರು ನಮ್ಗೆ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಾಗಿತ್ತಲ್ಲ ಸರ್.
0: ಈಗ ಅವರು ನಿಮ್ಮ ಮಗಳ ಹೆಸರು ಏನು ಎಂತ ಆಫೀಸ್ಗೆ ಬನ್ನಿ ಸಂಬಂಧಪಟ್ಟಂತ ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ಅವ್ರು ಏನೋ ಅರ್ಜಿ ಹಾಕಿದಾರ, ಸರ್ಕಾರಕ್ಕೆ ಶಿಫಾರಸ್ ಮಾಡಿದಾರ ಏನೋ ಅಂತೇಳಿ ಫೋನ್ ಮಾಡಿ ಕೇಳೋಣ. ಕೋಟೆಗೆ ಬನ್ನಿ ಆಫೀಸ್ಗೆ. ನಿಮ್ಮ ಮಗಳು ಓದ್ತಾ ಇದ್ದಿದ್ದು ಐಡೆಂಟಿ ಕಾರ್ಡು ಅದೆಲ್ಲ ತಗೊಂಡ್ ಬನ್ನಿ. ತಗೊಂಡ್ ಬಂದ್ರೆ ನಾನು ಫೋನ್ ಮಾಡಿ ಕೇಳಿ ಏನಾಗಿದೆ ಏನು ಅಂತ ಕೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ.
1: ಆಧಾರ್ ಕಾರ್ಡ್ ಇದೆ ನಮ್ಮ ಹುಡುಗಿದು, ಸ್ಕೂಲ್ ಸೇರ್ತಿದ್ನಲ್ಲ ಫಾರಂ ಇದೆ.
0: ಆಯ್ತು, ಅದನ್ನೇ ತಗೊಂಡ್ ಬನ್ನಿ, ಅದನ್ನ ತಗೊಂಡ್ ಬನ್ನಿ.
2: ಓಕೆ, ಧನ್ಯವಾದಗಳು ರಾಣಿ ಅವರೇ ಕರೆ ಮಾಡಿದ್ದಕ್ಕೆ. ಆಯ್ತು, ಧನ್ಯವಾದಗಳು. ಹಲೋ, ಹಾ ನಮಸ್ತೆ. ತಮ್ಮ ಹೆಸರು? ತಮ್ಮ ಹೆಸರು?
3: ರಾಜು.
2: ರಾಜು ಗೋಳೂರಾಡಿಯಿಂದ ಹೇಳಿ, ತಮ್ಮ ಏನ್ ಪ್ರಶ್ನೆ ಅಂತ ರಾಜು ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಲೋ, ಹಾ ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ ರಾಜು ಅವರೇ.
0: ಕೇಳಿಸ್ತಾ ಇದೆ ಹೇಳಿ ರಾಜು ಅವರೇ.
2: ಹಲೋ
3: ಹಲೋ
2: ಹೇಳಿ ರಾಜು ಅವರೇ, ಕೇಳಿಸ್ತಾ ಇದೆ. ಹಾ ನಮಸ್ತೆ ನಮಸ್ತೆ ಹೇಳಿ, ಏನ್ ಪ್ರಶ್ನೆ ಅಂತ ಹೇಳಿ ರಾಜು ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಅದೇ ಮನೆ ಆಗಿತ್ತಲ್ಲ, ಅದಕ್ಕೆ ಇದು ಬಿಲ್ ಆಗಿಲ್ಲ, ಅದಕ್ಕೆ
2: ಮನೆಗಳದ್ ಬಿಲ್ ಆಗಿಲ್ಲ ಅಂತನಾ?
3: ಹೌದಾ ಸರ್.
2: ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
0: ಮನೆಗೆ ಆಗ್ಲೇ ಜಿ ಪಿ ಎಸ್ ಮಾಡಿಸಿದ್ರ, ಪಂಚಾಯತಿ ಅವ್ರು ಬಂದು ಜಿ ಪಿ ಎಸ್ ಮಾಡಿದಾರ?
3: ಎಲ್ಲ ಮಾಡಿದಾರೆ ಸರ್.
0: ಹಾ ಬರುತ್ತೆ ಈಗ, ಅದು ಹೊಸದಾಗಿ ಒಂದು ಸ್ಪರ್ಶ ಆಪ್ ಅಂತ ಮಾಡಿದಾರಂತೆ, ರಾಜೀವ್ ಗಾಂಧಿ ನಿಗಮದಿಂದ ನಿಮ್ಗೆ ಹಣ ಹಾಕೊಡ್ತಾರೆ ಸದ್ಯದಲ್ಲೇ. ಇಲ್ಲ, ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಗಿತ್ತು, ತಾಂತ್ರಿಕ ದೋಷ ಆಗಿತ್ತು, ಹಾಗಾಗಿ ವಿಳಂಬ ಆಗಿದೆ. ಈಗ ಸದ್ಯದಲ್ಲೇ ಹಾಕೊಡ್ತಾರೆ, ಹಣ ಹಾಕೊಡ್ತಾರೆ. ಹಣ ಬರುತ್ತೆ ಈಗೇನ್, ಮನೆ ಜಿ ಪಿ ಎಸ್ ಮಾಡಿದ್ರೆ ಜಿ ಪಿ ಎಸ್ ಮಾಡಿರೋ ಎಲ್ಲರಿಗೂ ಹಣ ಬರುತ್ತೆ.
2: ಓಕೆ,
0: ಬರ್ತದೆ ಈ ವಾರದಲ್ಲೇ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ, ನೆನ್ನೆನೂ ಕೂಡ ನಾವು ಮಾತಾಡಿದ್ದೀವಿ. ಆಗ್ಲಿ ಆಗ್ಲಿ.
2: ಓಕೆ, ಧನ್ಯವಾದಗಳು ರಾಜು ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾರೆ. ಈಗ ಸಾಮಾನ್ಯವಾಗಿ ನಮ್ಮ ಬುಡಕಟ್ಟು ಜನ ಅಥವಾ ಗಿರಿಜನರು ಈ ಥರ ಒಂದು ಸಮಸ್ಯೆಗಳು ಅಥವಾ ದೂರುಗಳನ್ನು ನೀಡಬೇಕು ಅಂತ ಬಂದಾಗ ಅಥವಾ ಇಲಾಖೆಗೆ ತಿಳಿಸ್ಬೇಕು ಅಂದಾಗ ಹೇಗೆ ಯಾರನ್ನು ಸಂಪರ್ಕ ಮಾಡಬೇಕು, ಯಾವ ಥರ ಅವರು ದೂರುಗಳನ್ನು ಸಲ್ಲಿಸ್ಬೋದು ಅಥವಾ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಬೋದು ಸರ್, ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಇದೆ ಹೇಗೆ ಸರ್?
0: ಖಂಡಿತವಾಗಿ ವ್ಯವಸ್ಥೆ ಇದೆ. ಸದಾ ನಮ್ಮ ಕಚೇರಿ ನಮ್ಮ ಬುಡಕಟ್ಟು ಸಮುದಾಯದರ ಅಭಿವೃದ್ಧಿಗೆ ಏಳಿಗೆಗಾಗಿ ಇದೆ. ಅವ್ರಿಗೆ ಏನೇ ಸಂಶಯಗಳಿದ್ರು ನಮ್ಮ ಕಚೇರಿಯ ಯಾವುದೇ ಸಿಬ್ಬಂದಿಗಳ ಬಂದು ಸಂಪರ್ಕ ಮಾಡಿದ್ರು ಕೂಡ ಮಾಹಿತಿ ಕೊಟ್ಟರೆ ನಾವು ಅದನ್ನು ಸಮಸ್ಯೆ ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಬಗೆಹರಿಸಬಹುದಂತ ಸಮಸ್ಯೆಗಳಿದೆಯೋ ಅವನ್ನೆಲ್ಲವನ್ನು ನಾವು ಬಗೆಹರಿಸ್ಕೊಡ್ತೇವೆ.
2: ಸರ್, ಇದ್ರ ಜೊತೆಗೆ ಸರ್ ಈಗ ತಾಲೂಕಿನ ಒಂದು ಗಿರಿಜನರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ

0: ಇಲಾಖೆಯಂತ ಹೊಸ ಯೋಜನೆಗಳಿರ್ಬೋದು ಅಥವಾ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಸಮುದಾಯದ ಹಾಡಿಗಳ ಜೊತೆ ತಾವು ಕೈ ಜೋಡಿಸ್ತಾ ಇದ್ದೀರ ಅಥವಾ ತಮ್ಮ ಇಲಾಖೆ ಹೇಗೆ ಅವರುಗಳಿಗೆ ಸಹಕಾರ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ಖಂಡಿತವಾಗಿ. ಈಗ ಅವರಿಗೆ ಮುಖ್ಯವಾಗಿ ತಾವು ಆಗಲೇ ಹೇಳಿದ ಹಾಗೆ ಮತ್ತು ಭಾಳಷ್ಟು ಜನ ಶ್ರೋತೃಗಳು ನಮಗೆ ದೂರವಾಣಿ ಮೂಲಕ ಕೇಳಿದಂಥ ಸಂದರ್ಭ ಈ ಏನು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು. ಸೊ ಇವೆರಡರದು ಬಹುತೇಕ ಹೆಚ್ಚಿನ ಸಮಸ್ಯೆಗಳು

0: ಎಂಡ್ ಆಗಿರೋದಕ್ಕೆ ಅದನ್ನ ಸ್ಪ್ಲಿಟ್ ಮಾಡಿ ಕಾರ್ಡ್ ಕೊಡಿ ಅಂತ ಅವ್ರ ಬೇಡಿಕೆ ಇದೆ. ಇದನ್ನು ಕೂಡ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಬಟ್ ಆಪ್ಷನ್ ನ ರಾಜ್ಯ ಮಟ್ಟದಲ್ಲಿ ಆಹಾರ ಇಲಾಖೆ ಅವ್ರ ಕಡೆಯಿಂದ ಅವಕಾಶ ಮಾಡಿಕೊಟ್ರೆ ಸೊ ಆ ಒಂದು ಕಾರ್ಯ ಆಗ್ತದೆ. ಬಟ್ ಇನ್ನು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಾಗ ಈಗ ಶಾಶ್ವತವಾಗಿ ನಮ್ಗೇನಾದ್ರೂ ಇಲ್ಲಿ ಒಂದು ಪಿ ಎಂ ಜನ್ಮನ್ ಕಿಟ್ನ ನಮಗೆ ಒದಗಿಸ್ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಮುಂದಿನ ವಾರದಲ್ಲೇ ಅದಾಗುತ್ತೆ ಅನ್ನೋದು ಕೂಡ ನಂಬಿಕೆ ನನಗಿದೆ. ಸೊ ಅದಾದರೆ ನಿರಂತರವಾಗಿ ಮೈಸೂರು ಜಿಲ್ಲೆನಲ್ಲೇ ಆ ಒಂದು ಕಿಟ್ ಇಲ್ಲಿ ಇರ್ತದೆ ಸಂಪೂರ್ಣ. ಅವರಿಗಾಗಿ ಅದು ಮೀಸಲಿರ್ತದೆ ಮತ್ತು ಅದು ಅವರೆಲ್ಲ ಸಮಸ್ಯೆಗೆ ಒಂದು ಪರಿಹಾರಕ್ಕೆ ಅದೊಂದು ಕೇಂದ್ರ ಉಳ್ಕೊಳ್ಳುತ್ತೆ ಅನ್ನೋದು ಒಂದು ನನ್ನ ಭಾವನೆ.
1: ಅಂದ್ರೆ ಅದು ಎಚ್ ಡಿ ಕೋಟೆನಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ
0: ಖಂಡಿತ. ಅಲ್ಲ ಅದು ನಾವು ಒಟ್ಟಾರೆ ಮೈಸೂರು ಜಿಲ್ಲೆಗೆ ಅಂತ ಕೊಡಿದ್ವಿ. ನಮಗೆ ಎಲ್ಲಿ ನಮಗೆ ರಿಕ್ವೈರ್ಮೆಂಟ್ ಸಂದರ್ಭದಲ್ಲಿ ಸೊ ಮೈಸೂರಿನಿಂದ ಏನೋ ಒಂದು ಹಾರ್ಡ್ಲಿ 40 minutes ಜರ್ನಿ. ಸೊ ನಾವು ಇಲ್ಲಿ ಕ್ಯಾಂಪ್ ಮಾಡಿಕೊಂಡು ಯಾವ್ಯಾವ ಬರ್ತಾರೋ ಅಥವಾ ಎಲ್ಲೆಲ್ಲಿ ನಮ್ಗೆ ಅವೈಲೇಬಲ್ ಇರ್ತಾರೋ ಸೊ ಅಲ್ಲಿಗೆ ಕರ್ಕೊಂಡೋಗಿ ನಾವು ನೆಟ್ವರ್ಕ್ ಇಶ್ಯೂ ಇಲ್ಲದೆ ಇರೋ ಕಡೆ ಕರ್ಕೊಂಡೋಗಿ ನಾವು ಅದನ್ನು ಮಾಡಿಸುವಂಥ ಕೆಲಸನ ಮಾಡ್ಬೋದು.
1: ಓಕೆ ಓಕೆ. ಹಾಂ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಯಾಕಂದರೆ
0: ಈಗಲೂ ಈ ಕೆಲವೊಂದು ಬರ್ಡೇ ಸರ್ಟಿಫಿಕೇಟು ಆ ಥರದ್ದೆಲ್ಲ ಇಶ್ಯೂಸ್ ಬರ್ತದೆ. ಸೊ ಅಂಥವ್ರದ್ದು ಕೂಡ ನಾವು ಲೋಕಲ್ ಅದಾಲತ್ ಮೂಲಕ ಕೂಡ ಅರ್ಜಿ ಹಾಕಿಸಿ ನಾವು ಕೂಡ ಮಾಡಿಸ್ಕೊಡ್ತಾ
1: ಇದ್ದೇವೆ. ಖಂಡಿತ ಸರ್. ಯಾಕಂದರೆ ಸಾಕಷ್ಟು ತಾವು ಹೇಳ್ದಂಗೆ ಕೆಲವರು ಬುದ್ಧಿವಂತರಾಗಿರ್ತಾರೆ, ಕೆಲವು ದಾಖಲಾತಿಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ನಮ್ಮ ಈ ವರ್ಷ ಇಟ್ಕೊಂಡಿರ್ತಕ್ಕಂಥ ದಾಖಲಾತಿಗಳನ್ನು ಕೆಲವರು ಕೇಳಿದ್ರೆ ಮುಂದಿನ ವರ್ಷಕ್ಕೆ ಅವ್ರು ಹಾಳು ಮಾಡ್ಕೊಂಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಪದೇ ಪದೇ ನಮ್ಮ ಒಂದು ಈ ಥರ ಒಂದು ಗಿರಿಜನರಲ್ಲಿ ಆ ದಾಖಲಾತಿಗಳನ್ನು ಕ್ರೋಢೀಕರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆವಾಗವಾಗ ಮಾಡ್ತಾ ಇದ್ದರೆ ಸೊ ಅವ್ರಿಗೊಂದು ಅರಿವು ಕೂಡ ಆಗುತ್ತೆ. ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಯೋಜನೆಗಳನ್ನು ಅವರು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಾದ್ರೆ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಅಥವಾ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು
0: ಖಂಡಿತವಾಗಿ ಮುಖ್ಯವಾಗಿ ಅವರಿಗೆ ಶಿಕ್ಷಣ ಬೇಕು.
1: ಹೌದು,
0: ನಾವು ಎಲ್ಲ ಕಡೆ ನಾವು ಅಪೋಷಕರ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಆಡಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡಿ, ನೀವೇನು ಕೂಲಿಯನ್ನು ಅರಸಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀರಿ, ಆ ಸಂದರ್ಭದಲ್ಲಿ ದಯಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ. ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಾವು ಇಲಾಖೆ ನೋಡ್ಕೊಳ್ತದೆ ಅಂತ ಹೇಳಿದ್ರು ಕೂಡ ಸೊ ಅವರು ಅದನ್ನು ಬಿಡ್ತಾ ಇಲ್ಲ. ಆ ಮಕ್ಕಳು ಅದಕ್ಕೆ ಪೋಷಕರಿಗೂ ಕೂಡ ಆ ಒಂದು ತಿಳುವಳಿಕೆ ಮುಖ್ಯ.
1: ಹೌದು,
0: ವಿಶೇಷವಾಗಿ ಜೇನುಕುರುಬ ಸಮುದಾಯ, ಆ ಸಮುದಾಯದವರು. ಆಮೇಲೆ ಇಲ್ಲಿ ಒಂದು ಇನ್ನೂ ಒಂದು ಕೆಟ್ಟ ಒಂದು ಸಂಪ್ರದಾಯದ ಆಚರಣೆ ಏನಿದೆ ಅಂತ ಹೇಳಿದ್ರೆ, ಈಗ ಊರಿನಲ್ಲಿ ಯಾವ್ದಾದ್ರೂ ದೇವರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಲಿಸ್ತಾರೆ. ಮತ್ತೆ ಯಾರಾದ್ರೂ ನಿಧನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ಮಕ್ಕಳನ್ನ ಉಳಿಸ್ಕೊಳ್ತಾರೆ. ನಾವು ಹಾಗೆ ಹೇಳ್ತೀವಿ, ಯಾರೋ ಒಬ್ರು ಏನೋ ಕಾರಣಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜೀವಂತ ಮಕ್ಕಳನ್ನ ಸಾಯಿಸ್ಬೇಡಿ, ಶಾಲೆಗೆ ಕಳಿಸಿ, ನೀವು ಹಿರಿಯವರಾಗಿ ನೀವಿರ್ತೀರಿ, ಅದ್ರ ಜವಾಬ್ದಾರಿಯನ್ನು ನೀವು ಮಾಡಿ ಅಂತ. ಸೊ ಇದು ಅವರಲ್ಲಿ ಸ್ವತಃ ಬರಬೇಕದು.
1: ಹೌದು,
0: ಸೊ ಆ ಕಾರಣಕ್ಕೋಸ್ಕರ ಈಗ ಹಿರಿಯವರಾದ ಅವ್ರಿಗೆ ಇರಲ್ಲ, ಈಗ ನಾವು ಮಕ್ಕಳ ಮೂಲಕನೇ ಜಾಗೃತಿ ಮೂಡಿಸ್ಬೇಕು. ಶಾಲೆಗೆ ಏನು ಬರ್ತಾ ಇದ್ದಾರೋ ಆ ಮಕ್ಕಳ ಮೂಲಕನೇ ನಾವು ಜಾಗೃತಿಯನ್ನು ಮೂಡಿಸ್ಬೇಕು. ನಿಮ್ಮ ಪೋಷಕರ ಮನಸ್ಸನ್ನು ಬದಲಾಯಿಸಿ ಅಂತೇಳಿ ಆ ವಿದ್ಯಾರ್ಥಿಗಳ ಮೂಲಕನೇ ನಾವು ಅವ್ರಿಗೆ ಅರಿವನ್ನು ಮೂಡಿಸುವಂತ ಒಂದು ಕೆಲಸ ಆಗಬೇಕು.
1: ಓಕೆ ಸರ್, ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಹಾಂ ಸರಿ.
1: ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
2: ನಾವು ಎಂದೇಗೂರು ಶ್ಯಾಮಯ್ಯನಡಿಯಿಂದ ಸರ್.
1: ತಮ್ಮ ಹೆಸರು?
2: ದೇವಮಣಿ ಅಂತ.
1: ದೇವಮಣಿ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್ ಇದ್ದಾರೆ ಮಹೇಶ್ ಸರ್.
2: ಬರ್ಗೋರ್ ಅಂತ ಆದ ಸರಿ ಕೇಳಿಸ್ತಾ ಇಲ್ಲ ನೋಡಿ.
1: ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಹೇಳಿ,
1: ತಮ್ದೇನಾರು ಸಮಸ್ಯೆ ಇದೆಯಾ ಸರ್ ಜೊತೆ ಮಾತಾಡ್ತಕ್ಕಂಥ?
0: ದೇವಮ್ಮನವರೇ, ಏನ್ ನಿಮ್ ಪ್ರಶ್ನೆ?
1: ನೀವು ಕೇಳಿಸ್ತಾ ಇದೀವಿ, ಮಾತನಾಡಿ, ಹೇಳಿ ತಮ್ಮ ಪ್ರಶ್ನೆ.
0: ನೀವು ಮಾತಾಡ್ತಾ ಇರೋದು ನಮಗೆ ಕೇಳಿಸ್ತಾ ಇದೆ, ನೀವು ಮಾತನಾಡಿ. ಇಲ್ಲಿ ಆಯ್ತು, ನೀವು ಏನ್ ಹೇಳ್ಬೇಕು ಅನ್ಕೊಂಡಿದ್ರಿ ಹೇಳಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ.
1: ನಿಮ್ದ ಪ್ರಶ್ನೆ ಹೇಳಿ ದೇವಮ್ಮ.
2: ನಮ್ ಸಮಸ್ಯೆ ಏನಂತಂದ್ರೆ ರೇಷನ್ ಎಲ್ಲ ನಿಂತ್ಕೊಳ್ಳೋದು ಬಾರಿ ತೊಂದ್ರೆ ಇವಾಗ ನಮ್ ಗಾಡಿಗಳಲ್ಲಿ. ಚರಂಡಿಲಿ ಬಚ್ಚಲ್ ಗೋರ್ಸವ್ರಿಲ್ಲ, ಏನಿಲ್ಲ, ಪಂಚಾಯತಿಗಳಲ್ಲಿ ಕರೆಕ್ಟ್ ಕೆಲಸ ಮಾಡ್ತಾ ಇಲ್ಲ,
1: ಅವೆಲ್ಲ
2: ಸಮಸ್ಯೆ ಐತಾವ ಸರ್. ಬ್ಯಾಸ್ಕ ಬಂದ್ರೆ ನೀರ್ಗೆ ತೊಂದ್ರೆ, ಇಲ್ಲಿ ಒಸಿದು ತೊಂದ್ರೆ ಇಲ್ಲ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ನಿಮ್ ಸಮಸ್ಯೆಗಳ ಬಗ್ಗೆ.
0: ದೇವಮ್ಮನವ್ರೆ, ನೀವು ಈಗ ಮೊಟ್ಟೆ ರೇಷನ್ ಬಗ್ಗೆ ಕೇಳಿದ್ರಿ ಅಲ್ವಾ?

0: ಅದು ಇನ್ ಮುಂದಿನ ವಾರದಲ್ಲಿ ಸರಿ ಹೋಗ್ತದೆ ಬರ್ತದೆ. ಮುಂದಿನ ವಾರದಲ್ಲೇ ಬರ್ತದೆ ಅದು. ಖಂಡಿತ ಖಂಡಿತ, ಈಗ ಹಳೆದು ಕೂಡ ಬರ್ತದೆ, ಮುಂದಿನ ವಾರದಿಂದ ಎಲ್ಲ ಸರಿ ಹೋಗ್ತದೆ, ಅದು ಬರುತ್ತೆ. ಅದು ಮನೆಗಳಿಗೆ ಯಾರಿಗಿಲ್ಲ ಅಂತ ಹೇಳ್ತಾ ಇದ್ರು ಅಂತವ್ರಿಗು ನಿಮ್ಗೆ ನಿವೇಶನ ಇದ್ರೆ, ಆ ಜಾಗ ಇದ್ರೆ ಪಂಚಾಯತಿಗೆ ಅರ್ಜಿ ಕೊಡಿ. ಪಂಚಾಯತಿ ಪಂಚಾಯತಿ ಪಂಚಾಯತಿಗೆ ಅರ್ಜಿ ಕೊಡಿ. ಅವ್ರಿಗೆ ಅವ್ರಿಗೆ ಈಗಾಗಲೇ ನಾವು ಹೇಳಿದೀವಿ, ನಮ್ಮ ಯಾವುದೇ ಆಡಿಯವ್ರು ಬಂದು ಮನೆಗಳಿಗೆ ಸಂಬಂಧಪಟ್ಟಂಗೆ ಅರ್ಜಿ ಕೊಟ್ಟರೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿದೀವಿ, ಸರ್ಕಾರ ಕೂಡ ಹೇಳಿದೆ, ಅರ್ಜಿಯನ್ನ ಅಲ್ಲಿ ಕೊಡಿ.
1: ಓಕೆ, ಧನ್ಯವಾದಗಳು ದೇವಮ್ಮರೆ ಕರೆ ಮಾಡಿದ್ದಕ್ಕೆ. ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ರಿ ಸರ್. ಮತ್ತೆ ಮತ್ತೆ ಕೂಡ ಒಂದು 3 ತಿಂಗಳು 4 ತಿಂಗಳು ಒಂದ್ಸಲ ಈ ಥರ ನಮ್ಮ ಸಮುದಾಯದ ಜೊತೆ ಇಂಟ್ರಾಕ್ಟ್ ಮಾಡೋದ್ರಿಂದ ಈ ಥರ ಸಮಸ್ಯೆಗಳನ್ನು ಕೂಡ ತಮ್ಮ ಗಮನಕ್ಕೂ ಕೂಡ ಬಂದಂಗಾಗತ್ತೆ. ಸೊ ತಮ್ಮ ಗಮನಕ್ಕೆ ಬಂದಾಗ ಒಂದೊಂದು ಸಮಸ್ಯೆಗಳು ಅಟ್ಲೀಸ್ಟ್ ಒಂದು ಅಡಿ 2 ಅಡಿನಲ್ಲಾದರೂ ಕೂಡ ಬದಲಾವಣೆಗಳನ್ನು ನಾವು ಕಾಣ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ತಾವು ನೀಡ್ತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಬುಡಕಟ್ಟು ಸಮುದಾಯದ ಜನತೆಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಮ್ಮ ಬುಡಕಟ್ಟು ಸಮುದಾಯದ ಎಲ್ಲ ಬಂಧುಗಳಿಗೆ ಜನಧ್ವನಿ ಕಾರ್ಯಕ್ರಮದ ಮೂಲಕ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಈ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವಂಥದ್ದು ನಿಮ್ಮಿಂದ ಆಗಬೇಕು. ನಿಮ್ಮ ಮಕ್ಕಳು ಬದಲಾವಣೆಯಿಂದ ಮಾತ್ರ ನಿಮ್ಮ ಮುಂದಿನ ಪೀಳಿಗೆ ಬದಲಾವಣೆ ಆಗುತ್ತದೆ ಎನ್ನುವುದು ನನ್ನ ಒಂದು ಭಾವನೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಆದಿವಾಸಿ ಸಮುದಾಯಗಳು ಕೂಡ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಶಿಕ್ಷಣಕ್ಕೆ ಅವರು ಜಿಲ್ಲಾ ಮಟ್ಟಕ್ಕೆ ಅಥವಾ ಬೇರೆ ರಾಜ್ಯ ಮಟ್ಟಕ್ಕೆ ಅವರು ಹೋಗಬೇಕು ಅನ್ನೋದಿದ್ದಾಗ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದಿದ್ದರೆ, ಅಲ್ಲಿ ನೀವು ಪದವಿ ಹಂತದಲ್ಲಿ ಅಥವಾ ನರ್ಸಿಂಗು ಅಥವಾ ಇಂಜಿನಿಯರಿಂಗು ಬೇರೆ ಬೇರೆ ಕೋರ್ಸ್ಗಳನ್ನ ತೆಗೆದುಕೊಂಡಾಗ ಉಳ್ಕೊಳ್ಳಿಕ್ಕೇನು ಸಮಸ್ಯೆ ಅಂತ ಹೇಳಿ ನಿಮಗೇನಾದರೂ ಅನಿಸಿದ್ರೆ ತಾಲೂಕು ನಮ್ಮ ಕಚೇರಿಗೆ ಬಂದರೆ ನಾವು ಅಲ್ಲಿ ನಿಮ್ಮ ಮಕ್ಕಳು ಎಲ್ಲೇ ಶಿಕ್ಷಣವನ್ನು ಪಡೀಲಿ, ಯಾವ ಊರಿನಲ್ಲೇ ಶಿಕ್ಷಣವನ್ನು ಪಡೀಲಿ, ಅಲ್ಲಿ ನಾವು ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ನಾವು ಈ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಾವು ಮಾಡ್ತೇವೆ ಅಂತ ಹೇಳಿ ನಾನು ಈ ಮೂಲಕ ಜನಧ್ವನಿ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ, ತುಂಬ ಧನ್ಯವಾದಗಳು ಸರ್. ತಾವು ಕೂಡ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಬುಡಕಟ್ಟು ಜನರ ಅಥವಾ ಹಾಡಿಗಳ ಒಂದು ಪ್ರಮುಖ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದೀರಾ. ಸೊ ತಮ್ಮ ಒಂದು ಈ ಒಂದು ಕಾರ್ಯಕ್ರಮದ ನಂತರ ಕೆಲವೊಂದಷ್ಟು ಬದಲಾವಣೆಗಳು ಕೂಡ ಆಗುತ್ತೆ, ಯಾಕಂದರೆ ತಮ್ಮ ಹಂತದಲ್ಲಿ ಏನು ಆಗುತ್ತೆ, ಕೆಲವೊಂದು ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಕರೆಂಟ್ ವ್ಯವಸ್ಥೆ, ಈ ಥರದ ಒಂದು ಬದಲಾವಣೆಗಳು ಕೂಡ ಕೆಲವೊಂದು ಹಾಡಿಗಳಲ್ಲಿ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಇದುವರೆಗೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಒಂದು ಕರೆ ಇದೆ. ಹಲೋ ಹಲೋ ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೇಳಿ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಮಸ್ತೆ, ನಾನು ಲಕ್ಷ್ಮಿ ಅಂತ.
1: ಲಕ್ಷ್ಮಿ ಅವರು ಯಾವ ಹಾಡಿಂದ ಮಾತನಾಡ್ತಾ ಇದ್ದೀರಾ?
2: ಜಿಎಂಎಲ್
1: ಹಾಡಿಂದ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಅದೇ, ಅದು ಪ್ರಮಾಣ ಪತ್ರದ ಜನನ ಪ್ರಮಾಣ ಪತ್ರದ ಅರ್ಜಿ ಹಾಕಿದ್ದು. ಅದೇ
1: ಹೇಳಿ ಹೇಳಿ.
2: ಇನ್ನು ಅರ್ಜಿ ಹಾಕಿದ್ರು, ಅದು ನಮ್ಗೆ ಇನ್ನ ಬಂದಿಲ್ಲ ಅಂತ ಕೇಳ್ತಾರ. ಅದು
1: ಇನ್ನು ಬಂದು ಎಷ್ಟು ದಿನ ಆಯ್ತು ಅರ್ಜಿ ಹಾಕಿ?
2: ಅದೇ 80.
1: ಎಷ್ಟು ದಿನ ಆಯ್ತು ಅರ್ಜಿ ಹಾಕಿ ನೀವು?
2: ಇಲ್ಲ ಸರ್, 80 ಅರ್ಜಿ ಹಾಕಿದೀವಿ, ಬಂದಿಲ್ಲ, ಅದಕ್ಕೆ ಕೇಳ್ತಾರದು ಅರ್ಜಿ ಹಾಕೋದೇ ಹಾಕಿಲ್ಲ ಅಂತ.
0: ಲಕ್ಷ್ಮಿ ಅವರೇ, ಅದು ಲೋಕ ಅದಾಲತ್ ಮೂಲಕ ಅರ್ಜಿಯನ್ನು ಹಾಕಿದೀವಿ, ಅದು ಬಹುತೇಕ ಸಿದ್ಧ ಆಗಿದೆ. ಕೆಲವು ಆಗಿದ್ರೆ ಬಂದು ಕೆಲವು ಆಗಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಈ ತಾಲೂಕು ಕಚೇರಿನಲ್ಲಿ ಇದೆ. ಸೋಮವಾರ ತಾವು ಬಂದ್ರೆ ನಾನು ಅಲ್ಲಿ ಕಳಿಸಿ ಅದ್ರ ನಿಮ್ಗೆ ಕೊಡಿಸುವಂತ ಕೆಲಸವನ್ನು ಮಾಡ್ತೇನೆ.
2: ಓಕೆ,
1: ಸೋಮವಾರ ಸರ್ ನಾವು ಮೀಟ್ ಮಾಡಿ, ಹಾ ಭೇಟಿ ಮಾಡಿ, ಆಯ್ತಾ? ಓಕೆ, ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ತಮಗೂ ಕೂಡ ಅಷ್ಟೇ, ನನ್ನನ್ನು ಕರೆಸಿ ನಮ್ಮ ಆದಿವಾಸಿ ಸಮುದಾಯಗಳ ಬಗ್ಗೆ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತು ಈ ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಯಾಗಿ ಮತ್ತು ಆ ಸಮುದಾಯಗಳ

0: ಬಗ್ಗೆ ಒಂದಷ್ಟು ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡುವಾಗ ನನಗೆ ನನ್ನ ಈ 2.5 ವರ್ಷದ ಈ ತಾಲೂಕಿನ ಆಡಳಿತದ ಅನುಭವದಲ್ಲಿ ಹೇಳುವುದಾದರೆ, ನಮ್ಮ ಮಾನ್ಯ ಶಾಸಕರಾದಂಥ ಅನಿಲ್ ಚಿಕ್ಕಮಾಧವ ಸಾಹೇಬರು ವಿಶೇಷವಾಗಿ ಈ ಬುಡಕಟ್ಟು ಸಮುದಾಯಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ನಮ್ಮಿಂದ ಆಗದೇ ಇರತಕ್ಕಂತಹ ಒಂದು ಕೆಲಸ ಇದ್ದಂಥ ಸಂದರ್ಭದಲ್ಲಿ ನಾವು ಅವ್ರನ್ನೇ ಸಂಪರ್ಕ ಮಾಡಿದಾಗ ಮತ್ತೆ ಮೇಲಧಿಕಾರಿಗಳನ್ನ ಯಾರನ್ನ ಸಂಪರ್ಕ ಮಾಡಬೇಕು, ಯಾರಿಗೆ ಹೇಳಬೇಕು ಅಂತ ಒಂದು ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ನಾನು ಈ ಇಲಾಖೆ ಅಧಿಕಾರಿಯಾಗಿ ವಿಶೇಷವಾಗಿ ನನ್ನ ಶಾಸಕರು ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇವತ್ತು 13 ಹಾಡಿಗಳಿಗೆ ಅರಣ್ಯದೊಳಗಿರ್ತಕ್ಕಂಥ ಹಾಡಿಗಳಿಗೆ ಇವತ್ತು ವಿದ್ಯುಚ್ಛಕ್ತಿ ಬಂದಿದೆ ಅಂತ ಅಂದರೆ ಅದು ಮಾನ್ಯ ಶಾಸಕರು ಕೂಡ ಕಾರಣ ಇದ್ದಾರೆ. ಸೊ ಇಂಥ ಅನೇಕ ಈಗ 118 ಹಾಡಿಗಳಲ್ಲಿ ಬಹಳಷ್ಟು ಹಾಡಿಗಳಲ್ಲಿ ಈಗ ರಸ್ತೆ ಸಂಪರ್ಕವೇ ಇರಲಿಲ್ಲ. DSP ಯೋಜನೆಯಡಿ ಮೊದಲ ಆದ್ಯತೆಯನ್ನು ಕೊಟ್ಟು ರಸ್ತೆ ಸಂಪರ್ಕವನ್ನು ಕೊಡುವಂಥದ್ದು ಇರ್ಬೋದು, ನೀರಿಂದ ಇರ್ಬೋದು, ಎಲ್ಲ ಒಂದು ಕೆಲಸವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಅದರಿಂದ ನಾನು ಕೂಡ ನಮ್ಮ ಈ ಜನಧ್ವನಿ ಕಾರ್ಯಕ್ರಮದ ಮೂಲಕ ಮಾನ್ಯ ಶಾಸಕರಿಗೆ ನಾನು ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ತಮಗೂ ಕೂಡ ನನ್ನನ್ನು ಕರೆಸಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಕೇಳಿದ್ದೀರಾ. ಸೊ ಈಗ ಮತ್ತೆ ತಾವು ಯಾವಾಗಲೂ ಕೂಡ ಕರೆದಾಗ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ಹಂಚ್ಕೊಳ್ಳಿಕ್ಕೆ ಕೂಡ ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳಿ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಈ ಮೂಲಕ ಧನ್ಯವಾದಗಳು ಕೂಡ ತಮಗೂ ಕೂಡ.
1: ಧನ್ಯವಾದಗಳು ಸರ್. ಸರಿ ಸರ್, ಇನ್ನೊಂದು ಕೊನೆ ಕರೆ ಇದೆ. ಹಲೋ ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು?
2: ನಮಸ್ತೆ ಸರ್, ಮಲ್ಲೇಶ್ ಅಂತ ಹೇಳಿ.
1: ಹಾ ಮಲ್ಲೇಶ್ ಸರ್, ಎಲ್ಲಿಂದ ಮಾತನಾಡ್ತಾ ಇರೋದು?
2: ಸರ್, ಇದು ನಮ್ಮ ಏರಿಯಾದಲ್ಲಿ ಡಿವಿ ಕುಪ್ಪೆ ಭಾಗದಲ್ಲಿ ಆಡಿಗಳಲ್ಲಿ ಪಾಪ ಜನಗಳಿಗೆ ಇನ್ನು 6 ತಿಂಗಳಾದ್ರೆ ರೇಷನ್ ಬಂದಿಲ್ಲ, ಆಡಿ ಮೊಟ್ಟೆ ರೇಷನ್. ಸೊ ನಾವು ನಿನ್ನೆ ಆಡಿಗಳಿಗೆ ಸ್ವಲ್ಪ ಹೋಗಿದ್ದಾಗ ಅವ್ರೆಲ್ಲಾರು ನಮ್ಗೆ ಊಟಕ್ಕೆ ಏನು ಇಲ್ಲ, ನಾವೀಗ ಕಾಡಿಂದ ಪಾಚಿಗಳನ್ನ ತಂದು ನಾವು ಮಾರಬೇಕಾದ ಪರಿಸ್ಥಿತಿ ಇದೆ, ನಮ್ಗೆ ಯಾಕೆ ರೇಷನ್ ಕೊಡ್ತಾ ಇಲ್ಲ,
1: ಮಲ್ಲೇಶ್
0: ಅವರೇ, ಈ ಸಂಬಂಧಪಟ್ಟಾಗ ಇದು ರಾಜ್ಯ ಮಟ್ಟದಲ್ಲಿ ಟೆಂಡರ್ ಸಮಸ್ಯೆ ಆಗಿತ್ತು, ಆ ಕಾರಣದಿಂದ ಒಂದು ಸ್ವಲ್ಪ ವಿಳಂಬ ಆಗಿದೆ. ಈಗ ಟೆಂಡರ್ ಕೂಡ ಕಂಪ್ಲೀಟ್ ಆಗಿದೆ, ಮತ್ತೆ ಇದು ಸುಮಾರು 175 ಕೋಟಿಯ ಮೊತ್ತದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಕೂಡ ಆಗ್ಬೇಕಾಗಿತ್ತು, ಕೂಡ ಅದು ಆಗಿದೆ. ಮಾನ್ಯ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಮಾತಾಡಿ ಕೂಡ ಅನುಮೋದನೆ ಆಗಿದೆ. ಇನ್ನೊಂದು ವಾರದಲ್ಲಿ ಬಗೆಹರಿಯುತ್ತೆ, ಅವ್ರಿಗೆಲ್ಲರೂ ಕೂಡ ಪೌಷ್ಟಿಕಾಹಾರ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ.
2: ಆಮೇಲೆ ಇನ್ನೊಂದೇನು ಗೊತ್ತಾ ಸರ್ ಅವ್ರಿಗೆ?
0: ಮಾತಾಡಿ.
2: ಅದೇ ಈಗ ಆನೆಗಳು ಕಾಡ್ ಇವ್ರು ಇದಾರಲ್ಲ, ಇವರು ಆಡಿಯವ್ರಿಗೆ, ಅವರು ಮನೆಗಳಲ್ಲಿ ಈಗ ಟಾರ್ಪಲ್ ಮುಚ್ಕೊಂಡು ಪಾಪ ಅವ್ರಿಗೆ ಎಲ್ಲರೂ ವಾಸ ಮಾಡ್ತಾ ಇರೋದು, ಅವ್ರಿಗೆ ಈಗ ಆನೆಗಳಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಡ್ತದೆ. ಸೊ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥಿತವಾಗಿ ಒಂದು ಮನೆಗೆ ಒಂದು ಟಾರ್ಪಲ್ ಈ ತರದ ಏನಾದ್ರು ಒಂದು ಕೊಡಿ ಸರ್, ಪಾಪ ಮಳೆಯಲ್ಲೆಲ್ಲ ಸೋರ್ತಾ ಇದ್ರೆ.
0: ಖಂಡಿತ ಕಳಿಸಾರಿ ಕೂಡ ನಾನು ಟಾರ್ಪಲ್ ನ ಕೂಡ ಕೊಡಿಸಿದ್ದೆ. ಈಗಲೂ ಕೂಡ ನೀವು ಈಗ ಯಾವ ಆಡಿಯವ್ರಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಕಚೇರಿಗೆ ಅವ್ರನ್ನ ಕಳಿಸಿ ಕೊಟ್ರೆ ನಾನು ಕೊಡಿಸ್ಕೊಡ್ತೇನೆ.
1: ಧನ್ಯವಾದಗಳು ಮಲ್ಲೇಶ್ ಸರ್, ಕರೆ ಮಾಡಿದ್ರೆ. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD Kote ಮತ್ತು ಸರ್ಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ಮಹೇಶ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಕಳಿಸ್ತೀನಿ ಸರ್, ಇದ್ರ ನಿಮ್ಗೊಂದು ಕಳಿಸ್ತೀನಿ, ಸರ್ ಒಂದು ಕಳಿಸಿ ಕೇಳಿದ್ದಾರೆ,
4: ಕಳಿಸಿ ಕಳಿಸಿ
3: ಸೆಂಟ್ರಲ್ ಕಳಿಸ್ತೀನಿ ಅಂತ ಹೇಳಿದ್ರೆ.
4: ಬಟ್ ಒಂದೇನಂದ್ರೆ,
3: ಹಾಂ ಸರ್,
4: ಸರ್ ಜೊತೆ ಮುಖ್ಯವಾಗಿ,
3: ಹಾಂ ಸರ್,
4: ಫಾರೆಸ್ಟ್ ಇಶ್ಯೂಸ್ ಬಗ್ಗೆ,
3: ಹಾಂ ಸರ್, ಅದೇ
4: ಸೆಂಟ್ರಲ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳಿ.
5: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
6: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 125 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ.
2: ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಸೃಷ್ಟಿ ಕಥೆ ಕಟ್ಟು ಕಥೆ,
4: ಸೃಷ್ಟಿ ಕಥೆ ಕಟ್ಟು ಕಥೆ,
2: ವಿಲಯ ಕಥೆ ಬರಿಯ ಕಥೆ,
4: ವಿಲಯ ಕಥೆ ಬರಿಯ ಕಥೆ,
2: ಹುಟ್ಟು ಸಾವುಗಳು,
4: ಹುಟ್ಟು ಸಾವುಗಳು,
2: ಒಂದೇ ಪುರುಳಿನ ಎರಡು ದಶೆ,
4: ಒಂದೇ ಪುರುಳಿನ ಎರಡು ದಶೆ,
2: ನಿತ್ಯ ಪರಿವರ್ತನೆಯೇ,
4: ನಿತ್ಯ ಪರಿವರ್ತನೆಯೇ,
2: ಚೈತನ್ಯ ನರ್ತನೆಯೇ,
4: ಚೈತನ್ಯ ನರ್ತನೆಯೇ,
2: ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ,
4: ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ.
2: ಈ 139ನೆಯ ಈ ಮುಕ್ತಕದಲ್ಲಿ ನಾವು ಇದುವರೆಗೂ ನಂಬ್ಕೊಂಡು ಬಂದಿರೋಂಥ, ನಮಗೆ ಬಹಳ ಇಷ್ಟ ಅನಿಸೋಂಥ ಅದೆಷ್ಟೋ ಕಥೆಗಳನ್ನು ಅಲ್ಲಾಡಿಸೋ ರೀತಿಯಲ್ಲಿ ಡಿವಿಜಿಯವರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಇಲ್ಲಿ ಈಗ ಕೆಲವು ವಿಷಯಗಳನ್ನು ನಾವು ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತಂದಾಗ ಅದನ್ನು ಸಿಂಪ್ಲಿಫೈ ಮಾಡಬೇಕು, ಸರಳೀಕರಣ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತೀವಿ. ಅದು ಯಾಕೆ? ಕೆಲವು ಗಹನವಾದಂಥ ವಿಚಾರಗಳು ಎಲ್ಲರಿಗೂ ಅರ್ಥ ಆಗೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕೆ? ಅವರವರ ಬೌದ್ಧಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ವಿಷಯಗಳನ್ನು ಗ್ರಹಿಸ್ಕೊಳ್ತಾರೆ. ಸೊ ಹಾಗಾಗಿ ಬಹಳ ಮುಂದುವರೆದಂತಹ ಯಾವುದೋ ವಿಜ್ಞಾನದ ವಿಚಾರವನ್ನು ಮಕ್ಕಳಿಗೆ ಬೋಧನೆ ಮಾಡಬೇಕು ಅಂತಂದರೆ ದೊಡ್ಡ ದೊಡ್ಡ ಪುಸ್ತಕದಲ್ಲಿರುವಂಥ ವಿಚಾರಗಳನ್ನು ಮಕ್ಕಳಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಾಗತ್ತೆ. ಅದನ್ನು ವಿವರಿಸುವಾಗ ಮೂಲ ಪ್ರಯೋಗಗಳು ಬಹಳ ದೊಡ್ಡ ಲ್ಯಾಬೊರೇಟರಿಗಳಲ್ಲಿ ಆಗಿರಬಹುದು. ಯಾವುದೋ ಒಂದು ವಿಷಯವನ್ನು ಕಂಡುಹಿಡಿಬೇಕಾದ್ರೆ, ಈಗ ಉದಾಹರಣೆಗೆ ಬೆಳಕಿನ ವೇಗ, ಬೆಳಕಿನ ವೇಗವನ್ನು ಕಂಡುಹಿಡಿಬೇಕಾದ್ರೆ ಅದೆಲ್ಲ ಮಾಡುವಾಗ ದೊಡ್ಡ ದೊಡ್ಡ ಲ್ಯಾಬೊರೇಟರಿಗಳಲ್ಲಿ ಸಂಶೋಧನೆಗಳೆಲ್ಲ ಆಗುತ್ತೆ. ಹಾಗೆ ಅನೇಕ ವಿಚಾರಗಳನ್ನು ನಾವು ಕೇಳ್ಬೋದು. ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳು ಕೂಡ ಬಹಳ ಅಗಾಧವಾದಂಥವು. ಬುದ್ಧಿಶಕ್ತಿಯು ಅಷ್ಟೇ ದೊಡ್ಡದಾಗಿರಬೇಕು ಮೊದಲು ಅದನ್ನು ಕಂಡುಹಿಡಿಬೇಕಾದ್ರೆ. ಆದರೆ ಅದನ್ನು ನಾವು ಮಕ್ಕಳಿಗೆ ವಿವರಿಸ್ಬೇಕಾದ್ರೆ ಅದ್ಯಾರೋ ದೊಡ್ಡ ಸೈಂಟಿಸ್ಟ್ ಏನೇನು ಮಾಡ್ದ, ಅವನೇನೇನು ಈಕ್ವೇಷನ್ಸ್ ಬರ್ದ, ಅದನ್ನೆಲ್ಲ ಹೇಳ್ತಾ ಹೋದರೆ ಯಾರಿಗೂ ಅರ್ಥ ಆಗಲ್ಲ. ಅದನ್ನು ನಾವು ಸರಳೀಕರಣಗೊಳಿಸಿ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಮಾಡಿ ತೋರಿಸ್ಬೇಕಾಗತ್ತೆ. ಈಗ ಗ್ರಾವಿಟೇಷನ್ ಗುರುತ್ವಾಕರ್ಷಣೆಯ ಅನೇಕ ಸಿದ್ಧಾಂತಗಳ ಒಳತಿರುಳನ್ನು ನಾವು ಹೇಳ್ಕೊಡ್ಬೇಕಾದ್ರೆ ಏನೋ ಒಂದು ಸಣ್ಣ ಕಲ್ಲು ಇಟ್ಕೊಂಡು ಇಲ್ಲಿ ಮೇಲಿಂದ ಕೆಳಗಡೆಗೆ ಬೀಳಿಸ್ಬಿಟ್ಟು ನೋಡಪ್ಪ ಅದು ಮೇಲಿಂದ ಕೆಳಗೆ ಬಿತ್ತು ಅದು ಗುರುತ್ವಾಕರ್ಷಣೆ, ಈ ಥರ ನಾವು ಹೇಳಿರ್ತೀವಿ. ಆದರೆ ಅದು ಅಷ್ಟೇನಾ ಅಂದರೆ ಅಲ್ಲ, ಅದಕ್ಕಿಂತ ದೊಡ್ಡದ ಬೇರೆ ಬೇರೆ ಇರ್ತವೆ. ನೀ ಹಂತಕ್ಕೆ ಇಷ್ಟು ಸಾಕು, ಆಮೇಲೆ ಮುಂದೆ ಮುಂದೆ ನಿಂತು ತಿಳ್ಕೊಳ್ತಾ ಹೋಗ್ತೀಯಾ. ಸೊ ಇದು ನಮಗೆ ಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಗಹನವಾದ ವಿಚಾರಗಳನ್ನು ವಿವರಿಸೋದಕ್ಕೆ ಇರೋಂಥ ಒಂದು ಸಾಧನ, ಒಂದು ಅಸ್ತ್ರ, ಅದನ್ನು ನಾವು ಬಳಸ್ತೀವಿ ಅಂತ. ಗಹನವಾದಂಥ ವಿಚಾರಗಳನ್ನು ಹೇಳೋದಕ್ಕೆ ನಮ್ಮ ಪುರಾಣಗಳಲ್ಲೂ ಕೂಡ ಅದೆಷ್ಟೋ ಕಥೆಗಳಿವೆ. ಈಗ ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ಳೋಣ. ನಕ್ಷತ್ರಗಳನ್ನೆಲ್ಲ ನೋಡ್ತೀವಿ ಅಲ್ವಾ? ನಕ್ಷತ್ರಗಳನ್ನು ನೋಡಿದಾಗ ಎಲ್ಲ ನಕ್ಷತ್ರಗಳು ಒಂದೇ ಕಡೆ ಇರಲ್ಲ. ಸಂಜೆ ಪ್ರಾರಂಭದಲ್ಲಿ ಪೂರ್ವದಲ್ಲಿದ್ದಂತಹ ನಕ್ಷತ್ರ ಮಧ್ಯರಾತ್ರಿ ಆಗೋತ್ತಿಗೆ ನಮ್ಮ ತಲೆ ಮೇಲೆ ಹೋಗುತ್ತೆ, ಆಮೇಲೆ ಅದು ಕೆಳಗಡೆಗೆ ಹೋಗಿ ಇಳಿದ್ಬಿಡುತ್ತೆ ಅಲ್ವಾ? ಸೊ ಎಲ್ಲ ನಕ್ಷತ್ರಗಳು ಹೀಗೆ ಉದಯಿಸ್ತವೆ, ಅಸ್ತಮಾನವಾಗ್ತವೆ. ಮತ್ತು ಒಂದೊಂದು ಸೀಸನ್ನಲ್ಲಿ ಒಂದೊಂದು ರೀತಿಯ ನಕ್ಷತ್ರ ಮಂಡಲಗಳು ನಮಗೆ ಗೋಚರವಾಗ್ತವೆ. ಇದು ನಮಗೆಲ್ಲ ಗೊತ್ತು. ಆದರೆ ಒಂದು ಪ್ರಶ್ನೆ, ಎಲ್ಲ ಕಾಲಕ್ಕೂ ಒಂದೇ ಜಾಗದಲ್ಲಿರುವಂಥ ಒಂದು ನಕ್ಷತ್ರ ಇದೆ, ಅದು ಯಾವ ನಕ್ಷತ್ರ? ಅದು ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ವಿಶೇಷತೆ ಏನಪ್ಪ? ಅದು ಯಾವಾಗಲೂ ಕೂಡ

ಉತ್ತರ ಧ್ರುವದಲ್ಲಿಯೇ ಇರುತ್ತದೆ. ಅದು ಉದಯಿಸೋದೂ ಇಲ್ಲ, ಅಸ್ತಮಾನವೂ ಆಗಲ್ಲ, ಅಲ್ಲೇ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಅದು ಮುಖ್ಯವಾದಂಥ ಅಂಶ ಅಂತಂದರೆ, ನೂರಾರು ವರ್ಷಗಳ ಹಿಂದೆ ಸಮುದ್ರಯಾನ ಅಂತ ಹೊರಡ್ತಾ ಇದ್ರಲ್ಲ ಎಲ್ಲ ನಮ್ಮ ಅಡ್ವೆಂಚರರ್ಸ್ ಎಲ್ಲ, ಸಮುದ್ರಯಾನ ಮಾಡ್ತಾಯಿದ್ರು. ಸಮುದ್ರದಲ್ಲಿ ಯಾವುದಕ್ಕೆ ಎಲ್ಲಿ ಅಂತ ಹೆಂಗೆ ಗೊತ್ತಾಗತ್ತೆ? ಏನೂ ಗೊತ್ತಾಗಲ್ಲ. ಬೆಳಕಿರುವಾಗಲೇ ಗೊತ್ತಾಗಲ್ಲ, ಇನ್ನು ಕತ್ಲೆಯಲ್ಲಿ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ? ಆಗ ಅವರಿಗೆ ದಿಕ್ಸೂಚಿ ಆಗ್ತಾ ಇದ್ದಂಥದ್ದು ಈ ಧ್ರುವ ನಕ್ಷತ್ರವೇ. ನಾರ್ತ್ ಪೋಲ್ ಅಥವಾ ಪೋಲ್ ಸ್ಟಾರ್ ಅಂತ ಕರಿತೀವಿ ಅದನ್ನು. ನಾರ್ತ್ ಪೋಲ್ ಯಾವಾಗಲೂ ಉತ್ತರದಲ್ಲಿ, ಅದು ಯಾವಾಗಲೂ ಅಲ್ಲೇ ಇರುತ್ತೆ. ಸೊ ಅದನ್ನು ಹಿಡ್ಕೊಂಡು ನಾವು ದಿಕ್ಕುಗಳನ್ನೆಲ್ಲ ನಾವು ಬದಲಾಯಿಸ್ಕೊಳ್ತೀವಿ. ಈಗ ಪ್ರಶ್ನೆ ಬರುತ್ತೆ, ಧ್ರುವ ತಾರೆ ಯಾಕೆ ಅಲ್ಲಾಡಲ್ಲ? ಯಾಕೆ ಅಲ್ಲಾಡಲ್ಲ? ಅದು ಬೇರೆ ಎಲ್ಲ ಅಲ್ಲಾಡುತ್ತಲ್ಲ, ಬೇರೆ ಎಲ್ಲ ಮೇಲಕ್ಕೆ ಹೋಗುತ್ತೆ, ಕೆಳಕ್ಕೆ ಬರುತ್ತೆ, ಇದು ಮಾತ್ರ ಯಾಕಲ್ಲ? ಅದಕ್ಕೆ ವೈಜ್ಞಾನಿಕವಾದಂಥ ಅನೇಕ ಸಿದ್ಧಾಂತಗಳನ್ನು ಬಳಸಿಕೊಡುವಂಥ ಒಂದು ಸಿದ್ಧಾಂತಗಳು, ವಿವರಣೆಗಳು ಅವೆಲ್ಲ ಇವೆ. ಅದರಿಂದಾಗಿ ಅದು ಅಲ್ಲಾಡಲ್ಲಪ್ಪ, ಅದು ಆಕ್ಸಿಸ್, ರೊಟೇಷನಲ್ ಆಕ್ಸಿಸ್, ಅದು ಅದಕ್ಕೋಸ್ಕರ ಅದು ಅಲ್ಲಾಡಲ್ಲ. ನಾವು ಕಳೆದ ಸರ್ತಿ ಕೂಡ ಚಕ್ರದ ನಾಭಿ ಅಂತ ನೋಡಿದ್ವಲ್ಲ ಹಾಗೆ. ಸೊ ವಿಶ್ವವೇ ರೊಟೇಟ್ ಆಗ್ತಾ ಇದೆ, ಆ ವಿಶ್ವ ರೊಟೇಟ್ ಆಗುವಂಥ ನಾಭಿಯ ಒಂದು ಭಾಗವಾಗಿರೋದ್ರಿಂದ ಅದು ಅಲ್ಲಾಡಲ್ಲ, ಉತ್ತರ ಧ್ರುವ ಹಾಗೆ ಇರುತ್ತೆ. ಆದರೆ ಅದನ್ನು ನಾವು ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ಇವೆಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ಪುರಾಣಗಳಲ್ಲಿ ಏನು ಬಂತು, ಧ್ರುವನ ಕಥೆ ಬಂತು. ಧ್ರುವನ ಕಥೆ ನಾವೆಲ್ಲ ಕೇಳಿದ್ದೀವಿ ಅಲ್ವಾ? ಪುಟ್ಟ ಬಾಲಕ ಧ್ರುವ, ಅವನು ತಂದೆಯ ತೊಡೆ ಮೇಲೆ ಕೂತಿದ್ದಾಗ ಅವನ ಮಲತಾಯಿ ಬಂದ್ಲು, ನೀನು ಹೆಂಗೆ ಕೂತ್ಕೋತೀಯ ಅಂತಲೂ ಬೈದ್ಲು. ಆಮೇಲಿಂದ ಅವನು ಬೇಜಾರು ಮಾಡಿಕೊಂಡ, ಹಾಗೆ ಅದೇನು ಕತೆ ಹಾಗೆ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಭಗವಂತನನ್ನು ಕೇಳಿಕೊಂಡ, ನನಗೆ ಒಂದು ಸ್ಥಿರವಾದಂಥ ಜಾಗ ಬೇಕು ಅಂತೆಲ್ಲ ಕೇಳಿದ. ಹಾಗೆ ಭಗವಂತ ಅವನಿಗೆ, ನಿನಗೆ ಸ್ಥಿರವಾದಂಥ ಒಂದು ಜಾಗವನ್ನು ಆಕಾಶದಲ್ಲಿ ಕೊಟ್ಟಿದ್ದೀನಿ, ಅದು ನನ್ನ ಕೃಪೆ, ನೀನು ಎಂದೆಂದಿಗೂ ಅಲ್ಲಾಡದ ಒಂದು ಜಾಗದಲ್ಲಿರ್ತೀಯ ಅಂದರೆ ಅದು ಹೆಂಗೆ ಶುರುವಾಯಿತದ್ದು ಕಥೆ? ಒಂದು ಸಿಂಹಾಸನದಲ್ಲಿ ಕುಳಿತದ್ದಂಥ ಬಾಲಕ ಧ್ರುವನಿಗೆ ಸಿಂಹಾಸನದಿಂದ ಮಲತಾಯಿ ಇಳಿಸ್ಬಿಟ್ಳು, ಅವನಿಗದು ಸಿಕ್ಕಲಿಲ್ಲ. ಆದರೆ ಭಗವಂತನ ಕರುಣೆಯಿಂದ ಶಾಶ್ವತವಾದಂಥ ಒಂದು ಉನ್ನತ ಸ್ಥಾನ ಅವನಿಗೆ ಸಿಕ್ತು. ನೀತಿ ಕಥೆಯಾಗಿ ನಾವು ಹೇಳ್ತೀವಿ, ಅದು ನಾವು ಸೃಷ್ಟಿಸಿದ ಒಂದು ಕಥೆ ಅಲ್ವಾ? ಆದರೆ ಕಟ್ಟು ಕಥೆಯಾದರೂ ಕೂಡ ನಮಗೆ ಅಪ್ಯಾಯಮಾನವಾಗಿರುತ್ತೆ, ಯಾವುದೋ ಒಂದು ಸತ್ಯವನ್ನು ಅದು ಹೇಳ್ತಾ ಇದೆ. ಧ್ರುವ ನಕ್ಷತ್ರ ಅಲ್ಲಾಡಲ್ಲಪ್ಪ, ಅದಲ್ಲೇ ಇರುತ್ತೆ ಅನ್ನೋಂಥ ಸತ್ಯವನ್ನು ಹೇಳ್ತಾ ಇದೆ. ಅದಕ್ಕೆ ವಿವರಣೆ ಮಾತ್ರ ನಾವು ಕೊಟ್ಟಿರೋಂಥ ಒಂದು ಕಟ್ಟು ಕಥೆ, ಅದ್ರ ಹಿಂದೆ ಬೇರೆ ಏನೋ ಇದೆ. ಈಗ ನಮ್ಮ ಮಕ್ಕಳಿಗೆಲ್ಲ ಅರ್ಥ ಆಯಿತು, ಓ ಧ್ರುವ ನಕ್ಷತ್ರ ಅಲ್ಲೇ ಇರುತ್ತಪ್ಪ. ಯಾಕೆ ಅದು ನಮ್ಗೆ ಗೊತ್ತಿಲ್ಲ, ಕಟ್ಟು ಕಥೆಯನ್ನು ನಾವು ನಂಬ್ಕೊಂಡಿದ್ದೀವಿ, ಆದರೆ ಧ್ರುವ ನಕ್ಷತ್ರ ಅಲ್ಲಿರುತ್ತೆ ಅದು ನಮಗೆ ಗೊತ್ತಾಯಿತು. ಹಾಗೆ ಡಿ ವಿ ಜಿ ಅವರು ಹೇಳ್ತಾರೆ, ಇದುವರೆಗೂ ನಾವು ಕೇಳ್ಕೊಂಬಂದಿರೋಂಥ ಸೃಷ್ಟಿ ಕಥೆ ಏನಿದೆ ಅವೆಲ್ಲವೂ ಕೂಡ ಕಟ್ಟು ಕಥೆ. ವಿಲಯ ಪ್ರಳಯ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಪ್ರಳಯವೂ ಕೂಡ ಒಂದು ಕಟ್ಟು ಕಥೆ. ಯಾಕೆ ಹೇಳಿದ್ದೀವಿ ಅಂತಂದರೆ, ಅದು ಸುಲಭವಾಗಿ ಜನರಿಗೆ ಅರ್ಥವಾಗಲಿ ಅನ್ನೋದಕ್ಕೋಸ್ಕರ ಈ ಕಥೆಗಳನ್ನು ಕಟ್ಟಿ ನಾವು ಹೇಳ್ತೀವಿ. ಹುಟ್ಟು ಮತ್ತು ಸಾವು, ಈ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಒಂದೇ ಪುರುಳು, ಪುರುಳು ಅಂದರೆ ತಿರುಳು, ಮಧ್ಯದಲ್ಲಿ ಇರುವಂತಹ ಸಾರ, ಸಾರ ಸರ್ವಸ್ವ. ಸೊ ಅದರ ಎರಡು ದಡಗಳು ಅಷ್ಟೇ ಹೊರತು, ಹುಟ್ಟು ಅನ್ನೋಂಥದ್ದು ಏನೋ ಸಂಭ್ರಮಿಸಬೇಕಾದಂಥ ವಿಷಯ, ಸಾವು ಅನ್ನೋಂಥದ್ದು ಗೋಳಾಡಬೇಕಾದಂಥ ವಿಷಯ ಅನ್ನೋದೇನಲ್ಲ. ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಪ್ರವಾಹದ ಎರಡು ಭಾಗಗಳಷ್ಟೇ ಅಂತ. ಸೊ ಅದು ಹೇಗೆ ಸಾಧ್ಯ ಅಂತಂದರೆ, ಈಗ ಯಾವುದೋ ಒಂದು ಬಸ್ಸಲ್ಲಿ ಹತ್ತಿದ್ದೀವಿ ಅಂತ ಅನ್ಕೋಣ. ಈಗ ಮೈಸೂರಿನಿಂದ ಸರ್ಗೂರಿಗೆ ಬರುವಂಥ ಬಸ್, ಆ ಬಸ್ಸಲ್ಲಿ ನಾವು ಹತ್ತಿದ್ದೀವಿ. ಬಸ್ನವ್ರು ಏನು ಹೇಳ್ತಾರೆ, ಇದೆಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದಾಗ, ಮೈಸೂರು ಸರ್ಗೂರು ಶುರು ಕೊನೆ ಎರಡನ್ನ ಮಾತ್ರ ಹೇಳ್ತಾರೆ. ಹಾಗೆ ಇನ್ಯಾವುದೋ ದೂರದ್ದು, ಮೈಸೂರಿಂದ ರಾಯಚೂರಿಗೆ ಹೋಗ್ತೀನಿ ಅಂದ್ಕೊಳ್ಳೋಣ, ಮೈಸೂರು ರಾಯಚೂರು ಎರಡು ತುದಿಗಳನ್ನು ಮಾತ್ರ ಹೇಳ್ತಾರೆ ಅಲ್ವಾ? ಮಧ್ಯದಲ್ಲಿ ಏನೂ ಬರಲ್ವಾ ಅಂತಂದರೆ, ಮಧ್ಯದಲ್ಲಿ ಅದೆಷ್ಟೋ ಬರುತ್ತೆ. ನಮ್ಮ ಕಣ್ಣಿಗೆ ಕಾಣುವಂಥ ಎರಡು ಮುಖ್ಯವಾದಂಥ ಘಟ್ಟಗಳು ಯಾವುದು ಅಂತಂದರೆ, ಎಲ್ಲಿಂದ ಬಸ್ಸು ಹೊರಡ್ತೋ ಎಲ್ಲಿ ಬಸ್ಸು ನಿಲ್ಲುತ್ತೋ. ಮಧ್ಯದಲ್ಲಿ ಅನೇಕ ಊರುಗಳನ್ನು ನಾವು ದಾಟ್ತಾ ದಾಟ್ತಾ ಹೋಗ್ತೀವಿ, ಹೌದಲ್ವಾ? ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ, ಹುಟ್ಟು ನಮ್ಮ ಕಣ್ಣಿಗೆ ಕಾಣಿಸ್ತು, ಸಾವು ನಮ್ಮ ಕಣ್ಣಿಗೆ ಕಾಣಿಸ್ತು. ಸೊ ಹಾಗಾಗಿ ನಾವೇನು ಅನ್ಕೊಳ್ತೀವಿ, ಹುಟ್ಟಿದ್ದು ಮಹಾನ್ ಒಂದು ಅದ್ಭುತವಾದಂಥ ಪ್ರಕ್ರಿಯೆ, ಸಾವು ದುರ್ದೆಶೆ, ಅದು ಬಹಳ ದುರದೃಷ್ಟಕರವಾದಂಥದ್ದು, ಮುಗ್ದೇ ಹೋಯಿತು. ಆದರೆ ಮಧ್ಯದಲ್ಲಿ ಬರುವಂಥ ಬಸ್ ಸ್ಟಾಪ್ಗಳನ್ನು ನಾವು ನೋಡೋದೇ ಇಲ್ಲ. ಸೊ ಅದನ್ನು ಡಿ ವಿ ಜಿ ಅವರು ಇಲ್ಲಿ ನೆನಪಿಸ್ತಾರೆ, ಜಗತ್ತಿನಲ್ಲಿ ಸತ್ಯ ಅನ್ನೋಂಥದ್ದು ಏನಪ್ಪ ಅಂತಂದರೆ ನಿತ್ಯ ಪರಿವರ್ತನೆ. ಮೈಸೂರಿನಿಂದ ಹೊರಟಂಥ ಬಸ್ಸು ಸರ್ಗೂರಿಗೆ ಬರಬೇಕಾದ್ರೆ ಮೈಸೂರಿನ ಹೊರವಲಯಕ್ಕೆ ಬರಬೇಕು, ಆಮೇಲೆ ಅದನ್ನು ದಾಟ್ಕೊಂಡು ಮುಂದಕ್ಕೆ ಬರಬೇಕು, ಇನ್ನೊಂದು ಯಾವುದೋ ಹಳ್ಳಿ ಬಂತು,

0: ಆಮೇಲೆ ಯಾವುದೋ ಊರು ಬಂತು, ಹೀಗೆ ನಿತ್ಯ ಪರಿವರ್ತನೆ ಆಗ್ತಾ ಆಗ್ತಾನೆ ಸರ್ಗುರು ಬರೋದು. ಸೊ ಹಾಗೆ ಬರೀ ಹುಟ್ಟು ಮತ್ತು ಸಾವು ಅನ್ನೋದು ಮಾತ್ರ ಅಲ್ಲ, ನಿತ್ಯ ಪರಿವರ್ತನೆ ಆಗ್ತಾನೇ ಇರುತ್ತೆ. ಮತ್ತು ಇದು ಚೈತನ್ಯದ ನರ್ತನೆ ಅಂದರೆ ಅದು ಕೆಲವು ಸರ್ತಿ ಜೋರಾಗಿ ಹೋಗುತ್ತೆ, ಕೆಲವು ಸರ್ತಿ ಮಂದಗತಿಯಲ್ಲಿ ಹೋಗುತ್ತೆ, ಕೆಲವು ಸರ್ತಿ ನಮಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ತವೆ, ಕೆಲವು ಸರ್ತಿ ನಮಗೆ ಗೋಚರವಾಗದಂತೆ ನಮಗೆ ಗೊತ್ತೇ ಆಗಿರಲ್ಲ ಏನೇನೋ ವ್ಯತ್ಯಾಸಗಳು ಆಗೋಗಿರುತ್ತೆ. ಸೊ ನಮ್ಗೆ ಸಡನ್ನಾಗಿ ಎಚ್ಚರವಾದಾಗ ನಮಗೆ ಓಹ್ ನಾವು ಇಲ್ಲಿ ಬಂದ್ಬಿಟ್ವಾ ಅಂತ ಅಂದ್ಕೊಳ್ತೀವಿ ಎಷ್ಟೋ ಸರ್ತಿ ಬಸ್ಸಲ್ಲಿ ಬರ್ತಾ ಇರುವಾಗ, ನಿದ್ದೆ ಮಾಡಿಬಿಟ್ಟಿರ್ತೀವಿ ಎಲ್ಲೋ ಬಂದಾಗ, ಓಹ್ ಇನ್ನೇನು ಊರಿಗೆ ಬಂದ್ಬಿಡ್ತಪ್ಪ ಅಂತ ಅಂದ್ಕೊಳ್ತೀವಿ. ಯಾಕೆ ನಮಗೆ ಗೊತ್ತಾಗಲಿಲ್ಲ ಅಷ್ಟೇ, ಬಸ್ಸು ನಿರಂತರವಾಗಿ ಮುಂದಕ್ಕೆ ಹೋಗ್ತಾನೇ ಇತ್ತು. ಸೊ ಹಾಗೆ ಜಗತ್ತಿನಲ್ಲಿ ಸತ್ಯವಾದಂಥ ಒಂದು ಅಂಶ ಇದೆ ಅನ್ನೋದಾದರೆ ಅದು ನಿತ್ಯ ಪರಿವರ್ತನೆಯಾಗ್ತಾ ಇರೋವಂಥದ್ದೇ ಸತ್ಯ. ಸೊ ಆ ಪರಿವರ್ತನೆ ಏರುಪೇರುಗಳು ಇರುವಂತಹ ಒಂದು ಸುಂದರವಾದಂತಹ ಒಂದು ನಡೆ. ಆ ನಡೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಆ ನಡೆಯಲ್ಲಿ ಸಕ್ರಿಯವಾಗಿ ನಾವು ಅರ್ಥಪೂರ್ಣವಾಗಿ ಭಾಗವಹಿಸಿದಾಗ ಕಟ್ಟು ಕಥೆಗಳನ್ನು ಮೀರಿದ ಸತ್ಯ ನಮಗೆ ಗೊತ್ತಾಗೋಕ್ಕೆ ಸಾಧ್ಯವಾಗುತ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 125 ಕುರಿತು SVYM ಸಲಹೆಗಾರರು ಹಾಗೂ ಸ್ವಾಮಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗುವಾಹಟಿಯ ನವಗ್ರಹ ದೇವಾಲಯ ಬ್ರಹ್ಮನ ಅಧ್ಯಯನದ ತಾಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುವಾಹಟಿಯ ನವಗ್ರಹ ದೇವಾಲಯ, ಬ್ರಹ್ಮನ ಅಧ್ಯಯನದ ತಾಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಸ್ಸಾಂನ ಗುವಾಹಟಿಯ ಹಸಿರ ಹೊದಿಕೆಯ ನಿಸರ್ಗದ ಮಡಿಲಿನಲ್ಲಿ ಚಿತ್ರಾಚಲ ಎಂಬ ಪ್ರಶಾಂತ ಬೆಟ್ಟವಿದೆ. ಆ ಬೆಟ್ಟದ ತುದಿಯಲ್ಲೊಂದು ಪ್ರಾಚೀನ ಹಾಗೂ ವಿಸ್ಮಯಕಾರಿಯಾದ ತಾಣವಿದೆ. ಅದೇ ನವಗ್ರಹ ದೇವಾಲಯ. ಈ ಪವಿತ್ರ ಕ್ಷೇತ್ರಕ್ಕೆ ಕಾಲಿಡುವುದೆಂದರೆ ಕೇವಲ ದೇವಾಲಯದ ದರ್ಶನವಲ್ಲ, ಅದು ಪುರಾಣ, ಖಗೋಳಶಾಸ್ತ್ರ ಮತ್ತು ಬ್ರಹ್ಮಾಂಡದ ಗೂಢ ರಹಸ್ಯಗಳ ಆಳಕ್ಕಿಳಿಯುವ ಒಂದು ದೈವಿಕ ಯಾತ್ರೆ. ಈ ಕ್ಷೇತ್ರದ ಉಗಮದ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಕಾಲಿಕ ಪುರಾಣದ ಪ್ರಕಾರ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಈ ಭೂಮಂಡಲವನ್ನು ನಿರ್ಮಿಸಲು ಸಂಕಲ್ಪಿಸಿದಾಗ ಬ್ರಹ್ಮಾಂಡದ ಶಕ್ತಿಗಳನ್ನು ಸಮತೋಲನದಲ್ಲಿಡಲು ಆಯ್ದುಕೊಂಡ ಪವಿತ್ರ ಸ್ಥಳ

ಈ ಚಿತ್ರಾಚಲ ಬೆಟ್ಟ. ಬ್ರಹ್ಮದೇವನು ಇಲ್ಲಿ ಕುಳಿತು ನಕ್ಷತ್ರಗಳು ಹಾಗೂ ಆಕಾಶಕಾಯಗಳ ಚಲನವಲನಗಳನ್ನು ಅಭ್ಯಾಸ ಮಾಡಿದನಂತೆ. ನವಗ್ರಹಗಳಾದ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳ ಶಕ್ತಿಯನ್ನು ನಿಯಂತ್ರಿಸಿ ಲೋಕ ಕಲ್ಯಾಣ ಮಾಡಲು ಆತ 9 ಗ್ರಹಗಳ ಪ್ರತೀಕವಾಗಿ 9 ಶಿವಲಿಂಗಗಳನ್ನು ಸ್ವತಃ ಪ್ರತಿಷ್ಠಾಪಿಸಿದನು. ಬ್ರಹ್ಮನೇ ಇಲ್ಲಿ ಗ್ರಹ ನಕ್ಷತ್ರಗಳ ಜ್ಯೋತಿಷಿ ಅಧ್ಯಯನ ನಡೆಸಿದ್ದರಿಂದ ಈ ನಗರಕ್ಕೆ ಪೂರ್ವದ ಜ್ಯೋತಿಷ್ಯದ ಅಥವಾ ಬೆಳಕಿನ ನಗರಿ ಎಂಬ ಹೆಸರು ಶಾಶ್ವತವಾಯಿತು. ಇನ್ನೊಂದು ಐತಿಹ್ಯದಂತೆ ದಕ್ಷ ಯಜ್ಞದ ನಂತರ ಸತಿದೇವಿಯ ದೇಹತ್ಯಾಗ ಹಾಗೂ ರುದ್ರ ತಾಂಡವದ ಕಥೆಯು ಇದಕ್ಕೆ ಬೆಸೆದುಕೊಂಡಿದೆ. ಸತಿದೇವಿಯ ದೇಹದ ಯೋನಿಭಾಗವು ಸಮೀಪದ ಕಾಮಾಖ್ಯ ಬೆಟ್ಟದ ಮೇಲೆ ಬಿದ್ದಾಗ ಆ ಅಪಾರ ಶಕ್ತಿಪೀಠದ ತೇಜಸ್ಸನ್ನು ನಿಯಂತ್ರಿಸಲು ಮತ್ತು ಬ್ರಹ್ಮಾಂಡದ ಶಕ್ತಿಯನ್ನು ಸಮತೋಲನಗೊಳಿಸಲು ಚಿತ್ರಾಚಲ ಬೆಟ್ಟದಲ್ಲಿ ನವಗ್ರಹ ಲಿಂಗಗಳ ಆರಾಧನೆ ಆರಂಭವಾಯಿತು ಎಂಬ ಪ್ರತೀತಿ ಇದೆ. ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳು ಪರಮೇಶ್ವರನ ಅಧೀನದಲ್ಲಿದ್ದು ಗ್ರಹದೋಷ ನಿವಾರಣೆಗೆ ಶಿವನ ಆರಾಧನೆಗೆ ಪರಮೌಷಧ. ಬೆಟ್ಟದ ಮೆಟ್ಟಿಲುಗಳನ್ನು ಹೇರಿ ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶಿಸಿದಾಗ ಅಲ್ಲಿನ ನಿಶ್ಶಬ್ದ ಮತ್ತು ಸಾತ್ವಿಕ ಕಂಪನಗಳು ಮನಸ್ಸನ್ನು ಆವರಿಸುತ್ತವೆ. ಸಾಮಾನ್ಯವಾಗಿ ನವಗ್ರಹಗಳನ್ನು ಬೇರೆ ಬೇರೆ ಮೂರ್ತಿಗಳ ರೂಪದಲ್ಲಿ ಕಾಣುವ ನಮಗೆ ಇಲ್ಲಿ 9 ಶಿವಲಿಂಗಗಳು ಒಟ್ಟಾಗಿ 9 ವಿಶಿಷ್ಟ ಬಣ್ಣಗಳ ವಸ್ತ್ರಗಳಿಂದ ಅಲಂಕೃತಗೊಂಡು ವೃತ್ತಾಕಾರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವುದು ವಿಶಿಷ್ಟ ಅನುಭವ. ಮಂದದೀಪಗಳ ಬೆಳಕಿನಲ್ಲಿ ಆ 9 ಲಿಂಗಗಳನ್ನು ಏಕಕಾಲದಲ್ಲಿ ದರ್ಶಿಸಿದಾಗ ಸಿಗುವ ಶಾಂತಿ ಮತ್ತು ನೆಮ್ಮದಿ ಪದಗಳಲ್ಲಿ ಹೇಳಲಾಗದು. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಬ್ರಹ್ಮಾಂಡವನ್ನು ತಮ್ಮಿಂದ ಬೇರೆ ಯಾತದ್ದೆಂದು ಭಾವಿಸದೆ ಗ್ರಹ ನಕ್ಷತ್ರಗಳು ನಮ್ಮ ಕರ್ಮ, ಬದುಕು ಮತ್ತು ಆಧ್ಯಾತ್ಮಿಕ ಪಯಣದೊಂದಿಗೆ ಬೆಸೆದುಕೊಂಡಿವೆ ಎಂಬುದನ್ನು ಕಂಡುಕೊಂಡಿದ್ದರು. ವಿಜ್ಞಾನ ಮತ್ತು ಭಕ್ತಿಯ ಈ ಅದ್ಭುತ ಸಮಾಗಮವೇ ನವಗ್ರಹ ದೇವಾಲಯ. ನೀವು ಗುವಾಹಟಿಗೆ ಪ್ರಯಾಣಿಸಿದರೆ ಚಿತ್ರಾಚಲ ಬೆಟ್ಟದ ಈ ಪಾವನ ಕ್ಷೇತ್ರಕ್ಕೆ ಭೇಟಿ ನೀಡುವುದನ್ನು ಮರೆಯಬೇಡಿ. ಅಲ್ಲಿನ ದೈವಿಕ ಸ್ಪಂದನ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಪ್ರಾಚೀನ ಕಾಲದಲ್ಲಿ ಆಕಾಶ ಕಾಯಗಳನ್ನು ಕೇವಲ ಕಣ್ಣು ಮುಚ್ಚಿ ನಂಬದೆ ಖಗೋಳಶಾಸ್ತ್ರ ಮತ್ತು ಗಣಿತದ ಮೂಲಕ ಅಧ್ಯಯನ ಮಾಡಲಾಗಿತ್ತು. ಇಂದಿನ ಡಿಜಿಟಲ್ ಯುಗದಲ್ಲೂ ನಾವು ಕುರುಡು ನಂಬಿಕೆಗಳಿಗೆ ಒಳಗಾಗದೆ ನಮ್ಮ ಪರಂಪರೆಯಲ್ಲಿರುವ ವೈಜ್ಞಾನಿಕ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ವಿಜ್ಞಾನ ಮತ್ತು ನಂಬಿಕೆಯನ್ನು ಸಮತೋಲನದಲ್ಲಿ ಕಾಯ್ದುಕೊಳ್ಳಬಹುದು. ಗ್ರಹಗಳು ಮತ್ತು ನಿಸರ್ಗದ ಚಕ್ರವು ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ ಎಂಬುದನ್ನು ಈ ದೇವಾಲಯ ನೆನಪಿಸುತ್ತದೆ. ಸೂರ್ಯೋದಯಕ್ಕೆ ಮುನ್ನ ಹೇಳುವುದು, ನೈಸರ್ಗಿಕ ಬೆಳಕಿಗೆ ಮೈಯೊಡ್ಡುವುದು ಮತ್ತು ಋತುಮಾನಕ್ಕೆ ತಕ್ಕಂತೆ ಆಹಾರ ಸೇವಿಸುವಂತಹ ಶಿಸ್ತನ್ನು ರೂಢಿಸಿಕೊಳ್ಳುವುದರಿಂದ ಇಂದಿನ ದಿನಗಳಲ್ಲಿ ಅನೇಕರನ್ನು ಕಾಡುತ್ತಿರುವ ಜೀವನ ಶೈಲಿಯ ಕಾಯಿಲೆಗಳಿಂದ ದೂರವಿರಬಹುದು. ಮನುಷ್ಯ ಜನ್ಮದ ಬಗ್ಗೆ, ಅದನ್ನು ಸಾರ್ಥಕವಾಗಿ ಬದುಕುವ ಬಗ್ಗೆ ನಮ್ಮ ಪೂರ್ವಜರಿಗೆ ಇದ್ದ ಜ್ಞಾನ ಅಪಾರವಾದದ್ದು. ಅದನ್ನು ಬಹಳ ಪರಿಶ್ರಮದಿಂದ ಅವರು ನಮಗೆ ಕೊಡುಗೆಯಾಗಿ ನೀಡಿ ಹೋಗಿದ್ದಾರೆ. ಅವುಗಳ ಮಹತ್ವವನ್ನು ಅರಿತು ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಮ್ಮ ಜೀವನವು ಔನ್ನತ್ಯಕ್ಕೇರುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಗುವಾಹಟಿಯ ನವಗ್ರಹ ದೇವಾಲಯ ಬ್ರಹ್ಮನ ಅಧ್ಯಯನದ ತಾಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಗುವಾಹಟಿಯ ನವಗ್ರಹ ದೇವಾಲಯ ಬ್ರಹ್ಮನ ಅಧ್ಯಯನದ ತಾಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶೋಗಾಥೆ ಕುರಿತು ಇಚಡಿಕೋಟೆ ತಾಲೂಕಿನ ಗಂಡತ್ತೂರು ಗ್ರಾಮದ ಶ್ರೀಮತಿ ಸರಸ್ವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
5: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
6: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
5: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
6: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
5: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
6: ದಿವ್ಯಾಂಗ ದೀಪ್ತಿ.
7: ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆನ್ನುಹುರಿ ಅಪಘಾತದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಬೆನ್ನುಹುರಿ ಅಪಘಾತದ ಸಮಸ್ಯೆಯನ್ನು ಹೊಂದಿರುವಂತಹ ಶ್ರೀಮತಿ ಸರಸೂರವರು. ಇವರು ಮೂಲತಃ ಎಚ್ಡಿಕೋಟೆ ತಾಲೂಕಿನ ಗಂಡತ್ತೂರು ಕಾಡಂಚಿನ ಗ್ರಾಮದಲ್ಲಿ ವಾಸವಾಗಿರುವಂತಹ ಸರಸೂರವರು. ಸುಮಾರು 2018 ಅವರು ಈ ಸಮಸ್ಯೆಗೆ ಒಳಗಾಗಿದ್ದು, ಬನ್ನಿ ಈ ಕುರಿತು ಅವರಿಂದಲೂ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ, ಹಾಗೆ ಅವರ ಸಮಸ್ಯೆ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
8: ನಮಸ್ತೆ ಮೇಡಮ್.
7: ಖುಷಿಯಾಯಿತು ಮೇಡಮ್ ನಿಮ್ಮ ಒಂದು ಜೀವನ ಶೈಲಿಯನ್ನು ನೋಡಿ. ಮೊದಲಿಗೆ ನಮ್ಮ ಚಿನ್ನತ್ವನಿ ಕೇಳುವರಿಗೆ ನಿಮ್ದೊಂದು ಕಿರುಪರಿಚಯವನ್ನು ಮಾಡಿಕೊಡಿ. ಎಲ್ಲಿಯವರು, ಯಾವೂರು?
8: ಮದುವೆ ಆಗಿದ್ದು ಒಡಕನಮಳ. ಈಗ ಆವಾಗೆಲ್ಲ ಚೆನ್ನಾಗಿದ್ದೆ. 2003 ಮದುವೆ ಆಯಿತು. 2018 ಒಂದು ಕತ್ತು ನೋವು ಬಂತು ಬೆನ್ನುಹುರಿ. ಆವಾಗ ಆಪ್ಷನ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತೇಳಿ ಆಪ್ಷನ್ ಮಾಡಿ ನಡೆಯೋಕೆಲ್ಲ ತಗೊಂಡು ಮೂರುವರೆ ತಿಂಗಳು ಬಿಟ್ಟರು ಅಷ್ಟಲ್ಲೇ. ಏನೂ ಆಡ್ತಿದ್ದಿಲ್ಲ. ಆಪ್ಷನ್ ಆದಮೇಲೆ ಒಂದು ಬೆಳ್ಳು ಕೂಡ ಅಳ್ಳಾಡ್ತಿದ್ದಿಲ್ಲ, ಏನಿಲ್ಲ. ಕೈ ಕಾಲು ಏನು ಆಡ್ತಿದ್ದಿಲ್ಲ, ಏನು ನನಗೆ ಸರಿಯಲ್ಲ, ಏನು ನನ್ನ ಕೈ ಕಾಲೆಲ್ಲ ಎಲ್ಲ ಐತೆ ಅನ್ನೋದೇ ನನಗೆ ಗೊತ್ತಿರ್ತಿಲ್ಲ. ಅದು ನಾಲ್ಕು ಸಕ್ತಿತ್ತು, ಅವ್ರ ಎತ್ತ ಕೈತಿತ್ತಿಲ್ಲ. ಒಬ್ಬ ಬಂದು ನನಗೆ ಮೈ ಟಚ್ ಏನಾದ್ರು ನನ್ನ ಕೈ ಟಚ್ ಮಾಡಿದ್ರು ನನಗೆ ಗೊತ್ತಾಗ್ತಿತ್ತು, ಆದರೆ ನನ್ನ ಕೈಯಿಂದ ಎತ್ತ ಕೈತಿತ್ತಿಲ್ಲ. 3 ತಿಂಗಳು ಅಲ್ಲಿ ಇರ್ಬೇಕಾದ್ರೆ ಆವಾಗ ಡಾಕ್ಟ್ರಿಗೆ ಹೇಳ್ಬೇಕಾದ್ರೆ ಸರಿ ಯಾಕೆ ಹಿಂಗಾಯ್ತು ಅಂತ ಕೇಳ್ಬೇಕಾರೆ ಆವಾಗ ಹೇಳಿದ್ರು ಇಲ್ಲ ನರ್ಕ ನಿರ್ಸಿರ್ಬಿಟ್ಟಿದೆ ಅದಕ್ಕೆ ಹಿಂಗಾಯ್ತು ಅಂತ. ಆಪ್ಷನ್ ಆಗೋಕ್ಕಿಂತ ಮುಂಚೆ ಈ ಕತ್ತು ನೋವು ಮಾತ್ರ ಬರ್ತಿತ್ತು. ಈ ಕತ್ತು ನೋವು ಬಂದು ಕೈ ಉರಿ ಬಂತು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ, ಕೈ ಉರಿ ಮಾತ್ರ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋದು. ಆವಾಗ ಅವರು ನೋಡ್ಬಿಟ್ಟು ಹೇಳಿದ್ರು MRI ಸ್ಕ್ಯಾನಿಂಗ್ ಮಾಡಬೇಕು ಅಂತ. MRI ಸ್ಕ್ಯಾನಿಂಗ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ನರದ ಮೇಲೆ ನರ ಕುಂತ್ಬಿಟ್ಟಿದೆ ಒಂಚೂರು, ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಆಪ್ಷನ್ ಮಾಡಬೇಕು ಇದು ಅಂತ ಹೇಳಿದ್ರು. ಅಲ್ಲೇ ಅಡ್ಮಿಂಟ್ ಮಾಡಿಕೊಂಡ್ರು. 8 ದಿವಸ ಅಲ್ಲೇ ಅಡ್ಮಿಂಟ್ ಆಗಿದ್ದು. ಅಡ್ಮಿಂಟ್ ಆಗಿ 5 ದಿವಸಕ್ಕೇನು ನನಗೆ ಕತ್ತು ನೋವನ್ನು ನಾರ್ಮಲ್ ಹಂಗೆ ಚೆನ್ನಾಗಿ ಆಗಿತ್ತು. ಆವಾಗ ನಾನು ಡಾಕ್ಟ್ರಿಗೆ ಹೇಳಿದೆ ಸರ್ ಇವಾಗ ನಾರ್ಮಲ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ, ನೋಡಲಿ ಕೈ ಉರಿ ಕತ್ತು ನೋವೆಲ್ಲ ಕಡಿಮೆ ಆಗಿದೆ ಅಂತ. ಇಲ್ಲಮ್ಮ, ಒಂದು ಚಿಕ್ಕ ಆಪ್ಷನ್ ಅಷ್ಟೇ, ನಿನಗೆ ಚಿಕ್ಕ ಆಪ್ಷನು, ಅದಾದಮೇಲೆ ನೀನು ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಗಬೇಕು ಅಂತಂದರೆ ಮಾಡ್ತಾರೆ, ನಾವು ಚಿಕ್ಕದಾಗಿ ಮಾಡೋದಷ್ಟೇ ಅಂತ ಹೇಳಿದ್ರು. ನಾವು ಅದನ್ನು ನೆನ್ಪಿಕೊಂಡು ಅವ್ರನ್ನ ಆಪ್ಷನ್ ಆದಮೇಲೆ ಆಪ್ಷನಿಂದ ಹೊರಗಡೆ ನನಗೆ ಕಸ್ತಿಲ್ಲ. ಆಪ್ಷನ್ ಆದಮೇಲೆ ನನಗೆ ಕೈ ಕಾಲು ಏನೂ ಎತ್ತಕ್ಕಾಗಲಿಲ್ಲ. ಆವಾಗ ನನಗೆ ಸೀರಿಯಸ್ ಆಗಿ 3 ತಿಂಗಳು JSS ಅಲ್ಲೇ ಇದ್ದು, 1 ತಿಂಗಳು ಹಾಸ್ಪಿಟ್ಲು, 7 ತಿಂಗಳು ಫಿಜಿಯೋಥೆರಪಿ ಅಲ್ಲೇ JSS ಅಲ್ಲೇ ಮಾಡಿಸಿ 3 ತಿಂಗಳಿಗೆ ಆವಾಗ ಒಂಚೂರು ಬೆಳ್ಳಾಡ್ತು. ಹಂಗೆ ಕೈ ಕಾಲು ಬೆಳ್ಳು ಅಳ್ಳಾಡಿ ಇವಾಗ ಇಷ್ಟು ಬಂದ್ಕೊತಿದ್ದೀನಿ.
7: ಅಂದರೆ ನಿಮಗೆ ಒಂದು ಮಧ್ಯಂತರ ಪರಿಸ್ಥಿತಿಯಲ್ಲಿ ಈ ಸಮಸ್ಯೆ ಎದುರಾಗಿ ಆ ನಂತರ ಚಿಕಿತ್ಸೆ ಎಲ್ಲ ತೆಗೆದುಕೊಂಡು ಈಗ ಒಂದು ಹಂತಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರು. ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
8: ತಮ್ಮಲ್ಲಿ ನಾವು 3 ಜನ, ನಾನು ಮಗಳು, ತಮ್ಮಿಂದರು, ಅಪ್ಪ ಅಮ್ಮ, ಇಷ್ಟು ಜನ ಇದ್ದು. ಮದುವೆ ಮಾಡಿಕೊಟ್ಟ ಮೇಲೆ ಅಲ್ಲಿ ನನಗೆ 3 ಮಕ್ಕಳು, ಗಂಡ, ಹೆಂಡತಿ, ಅತ್ತೆ, ಮಾವ, ಇಷ್ಟು ಜನ ಇತ್ತು.
7: ನಮ್ಮ ಅಪ್ಪನ ಮನೇಲೇ ಇದ್ದೀರಿ. ಈ ಸಮಸ್ಯೆ ಯಾವ ಕಾರಣಕ್ಕೆ ಬಂತು ಮೇಡಮ್?

0: ಗೊತ್ತಾಯ್ತು ಹೇಳಿ ಮೇಡಮ್, ಕತ್ತು ನೋವು ಮಾತ್ರ ಬಂದಿದ್ದು, ಕತ್ತು ನೋವು ಮಾತ್ರ ಬಂದಿದ್ದು. ಕತ್ತು ನೋವು ಬಂದು ಅವ್ರು ಹೇಳಿದ್ರು ನರದ ಮೇಲೆ ನರ ಕುಂತವೆ, ಅದೇನು ಜಾಸ್ತಿ ಕಾಲ ಏನು ನನಗೆ ನೋವು ಬಂದಿದ್ದಿಲ್ಲ, ಬರೀ ಒಂದೇ ತಿಂಗಳು ನೋವು. ಅವಾಗ ಹೋಗಿ ತೋರಿಸ್ಕೊಂಡು ಬರ್ತಾ ಇದ್ದು, ಆವತ್ತು ತೋರ್ಸಕ್ಕೆ ಹೋಗ್ಬೇಕಾದ್ರೆ ಜಾಸ್ತಿ ಸಡನ್ ಏನಾಯಿತು ಅಂದರೆ ಕೈ ಸ್ವಲ್ಪ ಉರಿ ಜಾಸ್ತಿ ಬಂತು. ಕೈ ಉರಿ ಬಂದಾಗ ಎಚ್ ಡಿ ಕೋಟೆ ಹಾಸ್ಪಿಟ್ಲಲ್ಲಿ ಹೋಗಿ ತೋರ್ಸಕ್ಕೆ ಹೋದೋ. ಆವಾಗ ಅವ್ರು ಏನಂದ್ರೆ ಸ್ಕ್ಯಾನಿಂಗ್ ಮಾಡಬೇಕು, ಸ್ಕ್ಯಾನಿಂಗ್ ಮಾಡಿದ್ರೆ ಏನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆವಾಗ ನಾವೇನು ಮಾಡಿದ್ರು ಮೈಸೂರಿಗೆ ಹೋದೋ. ಮೈಸೂರಿಗೆ ಹೋಗ್ತಾ ಸ್ವಲ್ಪ ಜಾಸ್ತಿ ಆಯಿತು ನೋವು ಉರಿ ಎಲ್ಲ, ಕೈಯೆಲ್ಲ ಜುಮ್ಗರ್ದಾಗ ಹಂಗದು ಎಲ್ಲ. ಆಮೇಲೆ ಜೆ ಸಿ ಎಸ್ಗೆ ಹೋದಾಗ ಜೆ ಸಿ ಎಸ್ದಲ್ಲಿ ಎಲ್ಲ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಹೇಳಿದ್ರು ಅದು ನರದ ಮೇಲೆ ನರ ಕೊಂಡ್ಬಿಟ್ಟದೆ, ಅದಕ್ಕೊಂದು ಚಿಕ್ಕದಾಗಿ ಒಂದು ಆಪ್ರೇಷನ್ ಮಾಡಬೇಕು ಅಂತ. ಆಪ್ರೇಷನ್ ಆದಮೇಲೆ ನನ್ನ ಜೀವನ ಶೈಲಿನೇ ಹಾಳಾಯಿತು. ಆಪ್ರೇಷನ್ ಮಾಡಿ ನನ್ನ ಜೀವನ ಶೈಲಿ ಹಾಳಾಗಿತ್ತು. ಆಪ್ರೇಷನ್ ಆಗದೆ ಮುಂಚೆ ಚೆನ್ನಾಗೇ ಇದ್ದೆ, ಇವಾಗ ಆಪ್ರೇಷನ್ ಆದಮೇಲೆ ನನ್ನ ಜೀವನ ಶೈಲಿ, ನಮ್ಮ ಮನೆ, ನಮ್ಮ ಮಕ್ಕಳು, ಜೀವನ ಪೂರ್ತಿ ನನ್ನ ಕಣ್ಣೀರು ಅವ್ರಿಗೆ ಕೈ ತೊಳೆದಂಗೆ ಆಯಿತು ಇವಾಗ ಜೀವನ ಪೂರ್ತಿ.
1: ಮೊದ್ಲು ಯಾವ ಥರ ಇತ್ತು ನಿಮ್ಮ ಜೀವನ?
0: ಮೊದಲು ಚೆನ್ನಾಗಿತ್ತು, ನಮ್ಮ ಜೀವನ ಚೆನ್ನಾಗಿತ್ತು. ಅಲ್ಲಿದ್ದಾಗ ಚೆನ್ನಾಗಿತ್ತು, ದೇವರು ಎಲ್ಲ ಕೊಟ್ಟು ಒಂದು ಕಿತ್ಕೊಂಡ್ಬಿಡ್ದಾನೆ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ಚೆನ್ನಾಗಿತ್ತು ನಮ್ಮ ಜೀವನ. ನಮ್ಮ ಜೀವನದಲ್ಲಿ ಏನು ತೊಂದರೆ ಏನಿತ್ತಿಲ್ಲ, ಗಂಡ ಮಕ್ಕಳು ಅತ್ತೆ ಮಾವ ನಾವು ನಮ್ಮದೊಂದು ಕುಟುಂಬ ಇದ್ದಾಗೆ ನಾವು ಹಿಂಗೆ ಚೆನ್ನಾಗೇ ಇದ್ದೋ. ಆದರೆ ಇದೊಂದು ಆಪ್ಷನ್ ಮಾಡಿ ಈ ಥರ ಆಗದಾಗಿದ್ರೆ ಇನ್ನೂ ನಾವು ಸಮಸ್ಯೆ ಇಲ್ದೇಕೊಂಡು ನಾವು ಚೆನ್ನಾಗೇ ಇರೋ. ಆದರೆ ಈ ಆಪ್ಷನ್ ಒಂದು ಆಗಿ ನನ್ನ ಜೀವನನೇ ಇವಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಹಂಗೆ ಕುಂತಿದ್ದೀನಿ.
1: ಎಷ್ಟು ವಯಸ್ಸು ಕಾಯ್ತು ಇದು?
0: ಅವಾಗ 31 ಆಗಿತ್ತು ಅಷ್ಟೆ.
1: ಈಗ ಎಷ್ಟು ವರ್ಷ ಆಗಿದೆ?
0: ಇವಾಗ 39.
1: ಈಗ 7 ವರ್ಷದಲ್ಲಿ ಈ ಬದುಕು ಈ ಯಾವ ಥರ ನಿಮ್ಮನ್ನು ನೀವು ಸಾಗಿಸ್ಕೊಂತ ಬಂದ್ರಿ?
0: ಅಯ್ಯೋ ಏನಂತ ಹೇಳಕ್ಕೆ ಮೇಡಮ್, ಕಣ್ಣೀರಲ್ಲಿ ಕೈ ತೋಲ್ದಂಗೆ ನಮ್ಮ ಜೀವನ. ಏನೇ ಹಾಲು ಆಡ್ತಿತ್ತಿಲ್ಲ, ಒಂದು ಬೆಳ್ಳ ಆಡ್ತಿತ್ತಿಲ್ಲ, ಮೂಗಲ್ಲೇ ಹಾಲು ಬಿಡ್ತಿದ್ರು, ಮೂಗಲ್ಲೇ ಹಾಲು ಬಿಡ್ತಾಯಿದ್ರು. ಹಾಲು ಬಿಟ್ಟು 3 ತಿಂಗಳು ಮೂಗಲ್ಲೇ ಹಾಲು ಕೊಟ್ಟು ಏನು ಕೊಟ್ಟಿದ್ದಿಲ್ಲ. ಇನ್ನೇನೋ ಇವಳು ಬದುಕಲೈನ ಸ್ಟೇಜಲ್ಲೇ ಇದ್ದಿ, ಅಲ್ಲಿಂದ ಇವಾಗ ಇಲ್ಲಿ ಬಂದು ಕುಂತಿದ್ದೀನಿ ಇಷ್ಟೀಗ. ಮುಂದೆ ಇನ್ನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಜೀವನ
1: ತುಂಬ ತುರ್ತು ಚಿಕಿತ್ಸೆ ಅಂದರೆ ಗಂಭೀರ ಸ್ಥಿತಿಗೆ ನೀವು ಒಳಗಾಗಿದ್ರಿ, ಆ ನಂತರ ಚಿಕಿತ್ಸೆ ಕೊಟ್ಟ ನಂತರ ಈ ಒಂದು ಹಂತಕ್ಕೆ ನೀವು ಬಂದಿದ್ದೀರಿ ಅಂದರೆ ಈ ಸಮಸ್ಯೆ ಕುರಿತು ಯಾವೆಲ್ಲ ಚಿಕಿತ್ಸೆಯನ್ನು ನೀವು ಕೊಡ್ಸೋಕ್ಕೆ ಪ್ರಯತ್ನ ಪಟ್ರಿ?
0: ಆಯುರ್ವೇದಿಕ ಕೊಡಿಸಿದ್ದೀವಿ, ಮೇನಾಗಿ ಫಿಜಿಯೋಥೆರಪಿ ಮಾಡಿಸ್ತು. ಅಲ್ಲೇ ಜೇಸಸ್ ಅಲ್ಲೇ ಫಿಜಿಯೋಥೆರಪಿ ಮಾಡಿಸಿ ಅಲ್ಲಿಂದ ಬಂದು ಆಯುರ್ವೇದಿಕ ಎಲ್ಲ ಕಡೆ ಹೋಗಿದ್ದೀವಿ ಮೇಡಮ್. ಒಂದಲ್ಲ ಒಂದು ಕಡೆ ಬೆಂಗಳೂರು, ಕೈಕೋಡು, ಕೇರಳ ಅಲ್ಲಿಗೂ ಕೂಡ ಕರ್ಕೊಂಡೋಗಿದ್ರು. ಎಲ್ಲರೂ ಹೋಗಿ ಒಂದು ಕಡೆ ಒಂದು ಒಳ್ಳೇದಾಗಲಿ ನಮ್ಮ ಮಗಳಿಗೆ, ಎಲ್ಲರೂ ಕರ್ಕೊಂಡೋಗಿ ನನ್ನ ಹೆಂಡತಿಗೆ ಚೆನ್ನಾಗಾಗಲಿ, ನನ್ನ ಮಕ್ಕಳಿಗೆ ತಾಯಿಯಾಗಿರಬೇಕು ಅಂತ ಎಲ್ಲ ಕಡೆ ಕರ್ಕೊಂಡೋಗಿದ್ದಾರೆ. ಯಜಮಾನರು ಕರ್ಕೊಂಡೋಗಿದ್ದಾರೆ. ಆದರೆ ಕರ್ಕೊಂಡೋಗಿ ಎಲ್ಲ ಹಂತಕ್ಕೋಗಿ ಈ ಹಂತದಲ್ಲಿ ಬಂದು ಕುಂತಿದ್ದೇನೆ ಇವಾಗ.
1: ಸಾಕಷ್ಟು ಚಿಕಿತ್ಸೆಯನ್ನು ಆಯುರ್ವೇದದ ಕಡೆಗೂ ಕೂಡ ನೀವು ಗಮನವನ್ನು ಸೆಳೆದಿದ್ದು, ಆ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಈ ನಿಟ್ಟಿನಲ್ಲಿ ಬದುಕ್ತಾ ಇದ್ರಿ. ಸಂಸ್ಥೆ ಯಾವಾಗ ಪರಿಚಯ ಆಯಿತು ಮೇಡಮ್?
0: ಸಂಸ್ಥೆ ಯಾವಾಗಂದ್ರೆ ನಾವು ಯಾವಾಗಲೂ ಹೋಗ್ತಾ ಇದ್ದೋ. ಮೊದಲಿಗೆ ಕತ್ನೋ ಬಂದಾಗ ಅಲ್ಲೇ ಹೋಗಿ ತೋರಿಸಿದ್ದು ಸಂಸ್ಥೆಯಲ್ಲೇ. ಸೀತಾರಾಮ್ ಸರ್ ನೋಡ್ಬಿಟ್ಟು ಅವರು ಎಕ್ಸ್ರೇ ಮಾಡೋಕ್ಕೇಳಿದ್ರು, ಎಕ್ಸ್ರೇ ಮಾಡಿಸಿ ಅಲ್ಲಿ ಬಿಲ್ಟೆಲ್ಲ ಕೊಟ್ಟಿದ್ರು. ಮತ್ತೆ ಜಾಸ್ತಿ ಆಯ್ತಲ್ಲ, ತೋರಿಸ್ಕೊಂಬರೋ ಬಂದ್ಬಿಟ್ಟು ಹೋಗೋಸತಿ ಹಿಂಗಾಗಿತ್ತು. ಅದರಿಂದ ಅವ್ರಿಗೆ ಗೊತ್ತಿತ್ತು ಈ ಥರ ಆಗಿದೆ ಅಂತ. ಆಮೇಲೆ ಅಲ್ಲಿಗೆ ಹೋಗಿ ಇವಾಗ ಮಾತ್ರೆ ಮುಗಿದೋಗುತ್ತೆ, ನೋವು ತುಂಬ ಬರುತ್ತೆ, ಕಾಲು ಮಂಡಿ ನೋವು ಇದಾಗುತ್ತೆ. ಆವಾಗೆಲ್ಲ ಸರ್ಗುರಿಗೆ ಹೋಗೋದು ನಾನು ಇವಾಗ ತೋರ್ಸಕ್ಕ.
1: ಇವಾಗ
0: ಸರ್ಗುರು, ಮೊದಲೆಲ್ಲ ಮೈಸೂರಿಗೆ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಮೇಡಮ್ ಗಾಡಿ ನಮ್ಮ ತಪ್ಪು ಸ್ವಂತ ಗಾಡಿ ಇಲ್ಲ, ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಆವಾಗ ಸ್ವಂತ ಕಾರ್ ಮಾಡಬೇಕು, ಕಾರ್ಗೆ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಹೋಗಿ ಅಲ್ಲಿ ತೋರಿಸಿ ಮೆಡಿಷನ್ ಎಲ್ಲ, ಒಂದು ತಿಂಗಳಿಗೆ ಮೆಡಿಷನ್ ಎರಡು 100 ರೂಪಾಯಿ 300 ರೂಪಾಯಿ ಆಗುತ್ತೆ ಮೆಡಿಷನ್. ಹೋಗಿ ಡಾಕ್ಟ್ರ್ ಹೋದ ಫೀಸು ಎಲ್ಲಾಗಿ 6-7 ಸಾವಿರ ರೂಪಾಯಿ ಆಗುತ್ತೆ ಒಂದು ಸರಿಗೆ, ಒಂದು ತಿಂಗಳಿಗೆ. ಅಷ್ಟಕ್ಕೆಲ್ಲ ಎಲ್ಲ ಕಡೆ ಸುತ್ತಿ ಸುತ್ತಿ ನಮ್ಮ ಜೀವನನೇ ಹಾಳಾಗಿ ಎಲ್ಲ ಕಳ್ಕೊಂಡು ಇವಾಗ ಈ ಹಂತಕ್ಕೆ ಬಂದಿರ್ತದೆ. ತಿಂಗಳಿಗೆ 600 ರೂಪಾಯಿ ಎಲ್ಲ ಇಲ್ಲ ಐತೆ ಮೇಡಮ್. ಅದರಿಂದ ಈ ಸರ್ಗುರ್ಗೆ ಹೋಗ್ತೀನಿ. ಆವಾಗ ನೋವಾದಾಗ ತೋರಿಸ್ಕೊಂಡು ಅಲ್ಲಿ ಇಂಜೆಕ್ಷನ್ ಸೀತಾರಾಮ್ ಸರು ನೋಡ್ತಾರೆ, ಮಾತ್ರೆ ಇದ್ದರೆ ಕೊಡ್ತಾರೆ, ಒಂದು ತಿಂಗಳು ಮಾತ್ರೆ ಇಸ್ಕೊಬಂದ್ಕೊಂಡು ಆಮೇಲೆ ತಿಂಗ ಮಾತ್ರೆ. ಆಮೇಲೆ ಮತ್ತೆ ನಾವು ಹೋಗ್ಬೇಕಾದ್ರೆ ಗಾಡಿ ಮಾಡ್ಕೊಂಡೆ ಹೋಗ್ಬೇಕು ಸರ್ಗುರ್ಗೆ, ಆ ಮಾತ್ರೆ ಚೀಟಿ ತಗೊಂಡು ತೋರಿಸ್ಕೊಳ್ಳೋದು, ಮಾತ್ರೆ ಇಸ್ಕೊಂಬರೋದು, ಮಾತ್ರೆ ತಗೊಂಡು ಮನೇಲಿ ಇದ್ದೀನಿ.
1: ಈಗಲೂ ಕೂಡ ನಿರಂತರವಾಗಿ ಚಿಕಿತ್ಸೆಯನ್ನು ಪಡ್ಕೋತಿದ್ದೀರಿ. ಈಗ ಜೇಸಸಲ್ಲಿ ಎಲ್ಲ ಥೆರಪಿ ಎಲ್ಲ ತೊಗೋತೀನಿ ಅಂತ ಹೇಳಿದ್ರಲ್ಲ, ಹಂತ ಹಂತವಾಗಿ ಯಾವ ಥರ ಬೆಳವಣಿಗೆಯನ್ನು ಹೊಂತ ಬಂದ್ರಿ ನೀವು?
0: ಅಲ್ಲಿ ಜೇಸಸಲ್ಲಿ ಏನು ಇರ್ತಿತ್ತಿಲ್ಲ ಮ್ಯಾಮ್, ಕರ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಇಲ್ಲಿ ಕರ್ಕೊಂಡು ಹೋಗ್ರು, ಸ್ಟ್ರೆಚ್ಚಲ್ಲಿ ಕರ್ಕೊಂಡು ಹೋದರು. ಸ್ಟ್ರೆಚ್ಚಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆವತ್ತು ನನಗೆ ಮೂಗಿಂದ ಪೈಪ್ ತೆಗೆದಿದ್ದು, ಮೂಗಿಂದ ಪೈಪ್ ತೆಗೆದು ಆವತ್ತು ನನ್ನ ಕರ್ಕೊಂಡೋಗಿ ಎಲ್ಲ ಅವರು ಚೆಕ್ ಮಾಡಿ ಮೊದಲನೇ ಹಂತದಲ್ಲಿ

0: ಕುಂತ್ಸಕ ಪ್ರಯತ್ನ ಪಟ್ಟರು, ಕುಂತ್ಕೊಳಕ್ ಆಯ್ತಿತ್ತಿಲ್ಲ. ಮೂರು ದಿವಸ ಅದೇ ಟೈಸ್ ಮಾಡಿದ್ದಾರೆ ಕುಂತ್ಕೊಳಕ. ಆಮೇಲೆ ಕುಂತ್ಕೊಂಡಾಗ ಆಮೇಲೆ ಎಲ್ಲ ಫಿಸಿಯೋಥೆರಪಿವೆ, ಕೈ ಆಡ್ಸಕ್ಕೆ, ಎಕ್ಸ್ರೇ ಆ ಕಡೆ ಈ ಕಡೆ ಉರ್ಲದು ಅದೆಲ್ಲ ಅವರೇ ಮಾಡಿ ಮಾಡಿಬಿಟ್ಟಿದ್ದು. ಆವಾಗ ಒಂದು ಹಂತದಿಂದ ಒಂದು ಬೆಳ್ಳಾಡೋದು, ಒಂದು ಕಾಲು ಬೆಳ್ಳಾಡೋದು, ಹಂಗೆ ಹಂಗೆ ಬಂದು ಬಂದು ಎದ್ದು ಕುಂತ್ಕೊಳಕ್ಕದಿ. ಆಮೇಲೆ ಏನಾದ್ರು ಸ್ಟಿಚ್ ಹಿಡಿದು ಎದ್ದು ನಿಂತ್ಕೊಳಕ್ಕದಿ. ಆಮೇಲೆ ವಾಕರಲ್ಲಿ ವಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ವಾಕರಲ್ಲಿ ವಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ರು. ಈಗ ಒಂದು ಮಧ್ಯಾವಸ್ಥೆಯಲ್ಲಿ ಆಗಿರೋದ್ರಿಂದ ಹೇಗೆ ಹೊಂದ್ಕೊಳಕ್ಕೆ ಟ್ರೈ ಮಾಡಿದ್ರಿ ನೀವು? ಕಷ್ಟ ಆಯ್ತಾ?
1: ಕಷ್ಟ ಮೇಡಮ್, ಜೀವನ
0: ಕಷ್ಟ ಅಲ್ವಾ? ಹಿಂಗಾಯ್ತು ಅಂದರೆ ಯಾರಿಗೆ ಯಾರಿಗೆ ಕಷ್ಟ ಇರಲ್ಲ ಮೇಡಮ್ ಹೇಳಿ. ಇವಾಗ ನಾನು ಇಲ್ಲಿ ಕುಂತಿದ್ದೀನಿ ಅಂದರೆ ಎಷ್ಟು ನೋವಲ್ಲಿ ಕುಂತಿದ್ದೀನಿ, ಎಷ್ಟು ಕಷ್ಟ ಐತೆ. ಹುಟ್ಟಿದಾಗ ಆಗ್ಬಿಡಲಿ, ಅದೇನು ಗೊತ್ತಾಗಲ್ಲ, ನಾನು ಹುಟ್ಟಿದಾಗಲೇ ನನಗಾಗಿರೋದು ಅಂತ. ಆದರೆ ಚೆನ್ನಾಗಿತ್ತು, ಮಧ್ಯಂತರದಲ್ಲಿ ಹಿಂಗೆ ಆಯಿತು ಅಂತಂದರೆ ಯಾರಿಗೆ ಎಷ್ಟು ದುಃಖ ಆಗಲ್ಲ, ಎಷ್ಟು ಕಷ್ಟ ಇರಲ್ಲ. ಕಷ್ಟ ಆ ಕಷ್ಟದಲ್ಲಿ ಆದರೆ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಚೆನ್ನಾಗಿ, ಅದರಿಂದ ಕಷ್ಟನೇ. ಆದರೆ ಎಲ್ಲ ಕಡೆ ಅಂದು ಎಲ್ಲ ಕಡೆ ನೋಡ್ಕೊಳ್ತಾ ಇದ್ದಾರಲ್ಲ, ಈಗ ಮಕ್ಕಳು, ಗಂಡ ಮನೆಯವರು, ತವ್ರ ಮನೆಯವರು, ತಮ್ಮಿಂದರು, ಅಪ್ಪ ಅಮ್ಮ ಎಲ್ಲರೂ ಯಾವ ಕಡೆ ಹೋದರೂ ಬಿಟ್ಟು ಹೋಗಲ್ಲ. ಇವಾಗ 7 ವರ್ಷದಿಂದ ಇಲ್ಲೇ ಇಟ್ಕೊಂಡು ಇಲ್ಲೇ ಸಾಕ್ತಾ ಇದ್ದಾರೆ ನನ್ನ. ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗಳು ಈ ಪರಿಸ್ಥಿತಿ ಆಯ್ತಲ್ಲ ಅಂದ್ಬಿಟ್ಟು ಮನೆಗೆ ಅಲ್ಲಿಗೆ ಕೋಸ್ಕರ ಯಾರು ನೋಡ್ಕೋತಾರೆ ಚೆನ್ನಾಗಿ, ಅದಕ್ಕೆ ನಾವೇ ಇಲ್ಲೇ ನೋಡ್ಕೊಳ್ಳೋ ಅಂದ್ಬಿಟ್ಟು ನಾನು ಇಲ್ಲೇ ಇರಿಸ್ಕೊಂಡು ಇಲ್ಲೇ ನೋಡ್ತಾ ಇದ್ದಾರೆ. ಒಂದು ಕಡೆ ಒಂದು ಕಡೆ ಅಷ್ಟೇ ಕಷ್ಟನೂ ಆಗುತ್ತೆ, ಅಷ್ಟೇ ಕಷ್ಟನೂ ಆಗುತ್ತೆ. ಮಕ್ಕಳು, 7 ಹೆಣ್ಣು, 1 ಗಂಡು, ಮನೆ ಎಲ್ಲ ಬಿಟ್ಟು ಬಂದು ಕುಂತಿರ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ಮೇಡಮ್. ಕಷ್ಟ ಅಲ್ವಾ
1: ಕೌಟುಂಬಿಕ ಜೀವನ? ಅಲ್ಲಿ ಇರೋದ್ರಿಂದ ನೀವು ನಿಮ್ಮ ಅಪ್ಪನ ಮನೇಲಿ ಇರೋದ್ರಿಂದ ಕಷ್ಟ ಆಗ್ತಿದೆ. ಈ ನಿಟ್ಟಿನಲ್ಲಿ ನಾನು ಎಲ್ಲಿ ಅವ್ರಿಗೆ ತೊಂದರೆ ಆದ್ನೋ ಹೊರೆ ಆದ್ನೋ ಅಂತ ಭಾವಿಸ್ಕೊಂಡು ಈ ಮಾನಸಿಕ ನೋವನ್ನು ಕೂಡ ನೀವು ಅನುಭವಿಸ್ತಾ ಇದ್ರ ಅಂತ ಅರ್ಥ ಆಗ್ತಿದೆ.
0: ನೋಡ್ಕೋತಾರೆ ಚೆನ್ನಾಗಿ, ಆದ್ರೆ ತೋರ್ ಮನೆ ಬೇಜಾರಲ್ವ ಮೇಡಮ್.
1: ಇಲ್ಲಿ ಮೇಡಮ್, ಈಗ ಮನೆಯವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿದ್ರಿ, ಯಾವ ತರ ಈಗ ಒಂದು ವಿಶೇಷ ಚೇತನರ ಮನೇಲಿದ್ರೆ ಅವ್ರಿಗಾಗಿ ಅವರ ಟೈಮ್ ಅನ್ನ ನಿಗದಿ ಮಾಡಿಸ್ಬೇಕು? ಈ ನಿಟ್ಟಿನಲ್ಲಿ ನಿಮ್ಮ ವೈಯಕ್ತಿಕ ಕೆಲಸಗಳಾಗಿರ್ಬೋದು, ನಿಮ್ಮ ಯಾವ ತರ ನೋಡ್ಕೋತಿದ್ದಾರೆ ಮನೆಯವರು?
0: ಎಲ್ಲ ನೋಡ್ಕೋತಾರೆ, ನಾನು ಏನು ಕೇಳಿದ್ರು ತಂದ್ಕೊಡ್ತಾರೆ, ಏನಾದ್ರೂ ಕೇಳಿದ್ರೆ ತಂದ್ಕೊಡ್ತಾರೆ, ಏನಾದಿದ್ರು ಕೊಡ್ತಾರೆ, ಎಲ್ಲ ನೋಡ್ಕೋತಾರೆ ಚೆನ್ನಾಗಿ. ಹೆಂಗೆ ನೋಡ್ಬೇಕು ಹಂಗೆ ನೋಡ್ಕೋತಾರೆ ಎಲ್ಲರೂ. ಹಾಂ, ವಾಸರಂಗ ನೋಡ್ತೀನಿ.
1: ಅಂದರೆ ನಿಮ್ಮ ವೈಯಕ್ತಿಕ ಕೆಲಸಗಳನ್ನ ನೀವೇ ಮಾಡ್ಕೋತಿರ್ತೀನಿ?
0: ನಾನೇ ಮಾಡ್ಕೋತೀನಿ, ಸ್ಥಾನ ನಾನೇ ಮಾಡ್ಕೋತೀನಿ, ಎಲ್ಲ ನಾನೇ ಮಾಡ್ಕೋತೀನಿ.
1: ಈ ಒಂದು ಆಪರೇಷನ್ ಆಗಿರೋ ಜಾಗ ಅಂತದ್ದು, ಅದು ಬೆಂಡ್ ಆಗ್ತಾ ಇದೆಯಾ ಏನು?
0: ಅದು ಬೆಂಡ್ ಆಯ್ತಾ ಇಲ್ಲ, ಆಪ್ರೇಷನ್ ಮಾಡಿದ ಜಾಗ ಇಲ್ಲಿ ಕೊತ್ತಲ್ಲಿ ಆಪ್ರೇಷನ್ ಮಾಡಿದ್ದು ಮೇಡಮ್. ನನಗೆ ಕೊತ್ತಲ್ಲಿ ಆಪ್ರೇಷನ್ ಮಾಡೋದಕ್ಕೆ ಈ ಥರ ಇಷ್ಟ ಆಗಿದ್ದು. ಇವಾಗ ಏನಾಯ್ತು ಅಂದರೆ, ಇವಾಗ ಮೊದಲೆಲ್ಲ ಇಷ್ಟು ನೋವು ಇರ್ತಿತ್ತಿಲ್ಲ, ಇವಾಗೆಲ್ಲ ಸ್ವಲ್ಪ ಕಾಲು ನೋವು, ಮಂಡಿ ನೋವು, ಬೆಳ್ಗಳ ನೋವು, ಎಲ್ಲ ಒಂದೊಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ.
1: ಅಂದರೆ ಈಗಲೂ ಕೂಡ ಆರೋಗ್ಯ ಸಮಸ್ಯೆ ಅನ್ನೋದು ಆವಾಗವಾಗ ಬರ್ತಾ ಇದೆ. ಪಿಂಚಣಿ ಸರ್ಕಾರದ ಏನಾದ್ರು ಸೌಲಭ್ಯ ಬರ್ತಾ ಇದೆ?
0: ಅದರಿಂದ 1,400 ರೂಪಾಯಿ ಕೊಡ್ತಾರೆ, ಮಾತ್ರೆಗೆ ಬೇಕು 1,000 ರೂಪಾಯಿ ತಿಂಗಳಿಗೆ. ಅದೇನೋ ಒಂದು ಮಾತ್ರೆಗೆ, 2 ಥರ ಮಾತ್ರೆ ತಗೊಳೋದಾದ್ರೆ ಅದು ಸರಲ್ಲ. ಅದರಿಂದ ಏನು ಮಾಡೋಕ್ಕಾಗುತ್ತೆ, ದುಡಿಯೋಕೆ ಆಗಂತವ್ರಿಗಾದ್ರೆ ಸಾಕು ಬಿಡಿ. ಏನು ದುಡಿಯೋಕೆ ಆಗದೆ ಕಡೆ ಮನೇಲಿ ಈ ಥರ ಸ್ಪೈನಲ್ ಕಾರ್ಡ್ ಆಗಿ ಈ ಥರ ಆಗಿರೋರಿಗೆ 1,400 ರೂಪಾಯಿ ಕೊಟ್ಟರೆ ಇಲ್ಲಿ ಸಾಕಾಗುತ್ತೆ ಮೇಡಮ್ ಜೀವನ.
1: ಅಲ್ಲಿ ಆರ್ಥಿಕ ಸಮಸ್ಯೆಯನ್ನು ಕೂಡ ಎದುರಾಗ್ತಾ ಇದೆ. ಈಗ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಯಾರು
0: ನೋಡ್ಕೋತಾರೆ?
1: ಅವರು ಹೇಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ?
0: ಸಪೋರ್ಟು ಅವರು ಮನೇಲಿ ಅಲ್ಲಿದ್ದಾರೆ, ಏನಾರು ಮಕ್ಕಳಿಗೆ ಓದಿಸಕ ಓದಬೇಕು ಅಂದ್ರೆ ಮಕ್ಕಳನ್ನೆಲ್ಲ ನೋಡ್ಕೋತಾರೆ ಚೆನ್ನಾಗಿ.
1: ಈ ನಿಟ್ಟಿನಲ್ಲಿ ಸಂಸ್ಥೆ ಏನಾದರೂ ಕ್ಯಾಂಪ್ ಏನಾದ್ರು ಅಟೆಂಡ್ ಮಾಡಿದ್ದೀರಾ?
0: ಹಾಂ, ಅಟೆಂಡ್ ಮಾಡಿದ್ದೀನಿ ಹೇಳಿ. ಸರಿ, ಒಂದು ಸರಿ ಹೋಗಿ 3 ದಿವಸ ಅಟೆಂಡ್ ಆಗಿದ್ದು, ಆಮೇಲೆ ಈ ಸರಿ 3 ದಿವಸ ಅಟೆಂಡ್ ಆಗಿದ್ದು ಸರ್ವರಲ್ಲಿ.
1: ಯಾವ ಥರ ಇತ್ತು ಆ ಕ್ಯಾಂಪಲ್ಲಿ ನೋಡಿದಾಗ ಏನು ಅನ್ಸು?
0: ಇಲ್ಲ, ಚೆನ್ನಾಗಿ ನೋಡ್ಕೊಂಡ್ರು.
1: ತೀರಾ ಒಂದು 100% ಪರಿಸ್ಥಿತಿ ಚೆನ್ನಾಗಿಲ್ಲದವರು ಬಂದಿರ್ತಾರೆ, 45% ಚೆನ್ನಾಗಿರೋರು ಬರ್ತಾರೆ. ಈ ನಿಟ್ಟಿನಲ್ಲಿ ಯಾವ ಥರ ಅನ್ನಿಸ್ತು ಆ ಕ್ಯಾಂಪಲ್ಲಿ ನೀವಿದ್ದಾಗ?
0: ತುಂಬ ಕಷ್ಟ ಮೇಡಮ್ ನೋಡ್ಬೇಕಾದ್ರೆ, ಆ ಸ್ಥಿತಿಲಿ ಎಲ್ಲರನ್ನೂ ನೋಡ್ಬೇಕಾದ್ರೆ, ಯಾಕಂದ್ರೆ ನಾವು ನೋವು ಅನ್ಭವಿಸಿದ್ದೀವಿ ಆ ನೋವು. ಆ ನೋವಲ್ಲಿ ಇರೋಬೇಕಾದ್ರೆ ಆ ನೋವು ನೋಡಿದಾಗ ತುಂಬ ಕಷ್ಟ ಅನಿಸುತ್ತೆ, ಎಲ್ಲ ಕಷ್ಟ ಅನ್ನಿಸುತ್ತೆ. ಆ ಪಾಪ ಅವರು ನಾನು ಸ್ವಲ್ಪ ಆದರೆ ಅವ್ರಿಗೆ ಇದಕ್ಕಿಂತ ಡಬಲ್ ಆಗಿದ್ದರು ಪಾಪ. ನೋಡ್ಬೇಕಾದ್ರೆ ತುಂಬ ಕಷ್ಟ ಅನ್ನಿಸುತ್ತೆ.
1: ಬೆಳವಣಿಗೆ ಸಹಕಾರಿ ಆಗ್ತಿತ್ತಾ ಕ್ಯಾಂಪು? ಏನೇನೆಲ್ಲ ಹೇಳ್ಕೊಡ್ತಿದ್ರು ನಿಮಗೆ ಅಲ್ಲಿ?
0: ಎಲ್ಲ ಹೇಳ್ಕೊಟ್ರು ಈ ಥರ ನೋಡಿ ನೀವು. ಅವರು ಹೇಳ್ಬೇಕಾದ್ರೆ ನೀವು ಇಷ್ಟಾರೇ ಇದೆಯಾ, ಒಬ್ಬೊಬ್ರು ಪಾಪ ಯಾವ ಪರಿಸ್ಥಿತಿಲಿ ಇದೆಯಾ ನೋಡು ಅಂತೆಲ್ಲ ಹೇಳ್ತಾರೆ.
1: ಅಂದರೆ ಕೆಲವರು ಮಲ್ಲಿಗ್ ಪರಿಸ್ಥಿತಿಲೇ ಇರ್ತಾರೆ, ನೀವು ಎದ್ದು ಕುಂತ್ಕೊಳ್ಳೋ ಪರಿಸ್ಥಿತಿಲಿ ಇದ್ರಿ.
0: ಹೌದು,
1: ಇದನ್ನೆಲ್ಲ ಅದು ನೋಡಿದಾಗ ಕ್ಯಾಂಪಲ್ಲಿ ಇನ್ಯಾವ ಥರ ಹೇಳ್ಕೊಡ್ತಿದ್ರು? ಏನಾದ್ರು ಕ್ಲಾಸ್ಗಳು ಅಥವಾ ಮಸಾಜ್ ಅಥವಾ ಏನಾದ್ರು ಥೆರಪಿ ಏನಾದ್ರು ಕೊಡ್ತಿದ್ರೆ?

0: ಮೆಸೇಜ್ ಮಾಡ್ತಾಯಿದ್ರು, ಥೆರಪಿ ಕೊಟ್ಟರು, ಮೆಡಿಷನ್ ಏನಾದ್ರು ಅಲ್ಲಿ ಅಡ್ಮಿಟ್ ಆದಾಗ ಯಾವ ಮೆಡಿಷನ್ ಆದರೂ ಅವ್ರಿಗೆ ಕೊಡ್ತಾರೆ. ಎರಡು ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡಿ ಸಹಕಾರಿ ಅಂದರೆ ಉಪಯುಕ್ತ ಆಗಿದೆ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಒಬ್ಬ ವಿಶೇಷ ಚೇತನರು ಮನೆಯಲ್ಲಿ ಅಂದರೆ ಅದರಲ್ಲೂ ನೀವು ಮಧ್ಯಂತರ ಒಂದು ಸಮಸ್ಯೆಗೆ ಒಳಗಾದಾಗ ಸಾಮಾಜಿಕ ಸಮಸ್ಯೆ ಅನ್ನೋದು ಸಾಕಷ್ಟು ಎದುರಾಗ್ತದೆ. ಈ ನಿಟ್ಟಿನಲ್ಲಿ ನಿಮಗೇನಾದರೂ ಆ ಥರ ಸಮಸ್ಯೆಗಳು ಎದುರಾಯ್ತಾ?
1: ಯಾರೂ ನನ್ನ ಎದುರಿಗೆ ಯಾರೂ ಹೇಳಿಲ್ಲ. ಯಾರು ನನ್ನ ಎದುರಿಗೆ ಬಂದ್ರೆ ನಿನಗೆ ಹಿಂಗಾಯ್ತು, ಹಿಂಗಾಗಿದೆ, ಅದಕ್ಕೆ ಹಿಂಗಾಗುತ್ತಾ, ಹಂಗೆ ಆ ಥರ ಏನೂ ಹೇಳ್ರೋದು ನನ್ನ ಕೇಳ. ನೀನು ಯಾವ ಕಡೆಯಿಂದ ಹೇಳಿರ್ಬೋದೇನೋ ಗೊತ್ತಿಲ್ಲ, ಆದರೆ ನನಗೆ ಯಾರೂ ಹೇಳಿಲ್ಲ ಬಂದು.
0: ಆ ಥರ ಪರಿಸ್ಥಿತಿಗಳು ಎದುರಾಗಿಲ್ಲ ಇಲ್ಲಿವರೆಗೂ?
1: ಎದುರಾಕ ಬಿಟ್ಟಿಲ್ಲ ಯಾರೂ, ಎದುರಾಕ ಹೇಳಕಂಗೆ ಬಿಟ್ಟಿಲ್ಲ ಯಾರೂ. ಅದರಿಂದ ಯಾರೂ
0: ಯಾವಾಗಲೂ ಮನೆಯಲ್ಲೇ ನೀವು ಕುಂತಿರೋದ್ರಿಂದ ನಿಮ್ಮ ಒಂದು ದಿನನಿತ್ಯ ಚಟುವಟಿಕೆ ಹೇಗಿರುತ್ತೆ?
1: ತುಂಬ ಕಷ್ಟ. ಒಂದು ದಿನ ಕಳಿಬೇಕಾದ್ರೆ ಹಂಗೆ ಇರ್ಬೇಕಾದ್ರೆ ಇಷ್ಟು ಕಷ್ಟ ಇರುತ್ತೆ, ಅದೆಲ್ಲ ಹೇಳ್ಕೊಳಕ್ಲೇ ಆಗಲ್ಲ.
0: ಸಲಕರಣೆಗಳು ಕೊಟ್ಟಿದ್ದಾರಾ ಸಂಸ್ಥೆಯಿಂದ?
1: ವೀಲ್ ಚೇರ್ ಕೊಟ್ಟಿದ್ದಾರೆ, ವೀಲ್ ಚೇರ್ ಕೊಟ್ಟಿದ್ದಾರೆ.
0: ಈಗಲೂ ಏನಾದ್ರು ಪ್ರಯತ್ನ ಪಡ್ತಿದ್ದೀರಾ ನಡೆಯೋಕ್ಕೆ? ಏನು
1: ಇಲ್ಲ, ನಾನು ವಾಕರು ಕೋಲ್ ತಗೊಂಡು ನಡೀತೀನಿ. ಕೋಲ್ ತಗೊಂಡು ಎಲ್ಲ ಕಡೆ ಎಲ್ಲ ಹೋಗ್ತೇನೆ, ನಡ್ಕೊಂಡು ಹೋಗ್ತೇನೆ.
0: ಯಾವ ಥರ ಸರಾಗ ಅನಿಸುತ್ತೆ ಇತ್ತೀಚೆಗೆ ನಿಮ್ಮ ಪರಿಸ್ಥಿತಿ ನೋಡಿದಾಗ, ಮೊದಲನೇ ಜೀವನಕ್ಕೂ ಈಗಿನ ಜೀವನಕ್ಕೂ ಯಾವ ಥರ ನಿಮಗೆ ಉತ್ತಮ ಅಂತ ನಿಮಗೆ ಅನಿಸುತ್ತೆ?
1: ಚೆನ್ನಾಗಿದ್ದಾಗ ಅಂದರೆ ಈ ಥರ ಆದಾಗ ತುಂಬ ಕಷ್ಟ.
0: ಈಗ
1: ಕಷ್ಟ ಮೇಡಮ್, ಕಷ್ಟ ಆಗುತ್ತೆ ಹೇಳ್ಕೊಳ್ಳೋದು. ಆವಾಗ ಬೆಡ್ಡಲ್ಲೇ ಮಲ್ಕೋಬೇಕಾಗಿದ್ರೆ ತುಂಬ ಕಷ್ಟ ಇತ್ತು. ಅಲ್ಲಿಂದ ವಾಕರ್ ಇಟ್ಕೊಂಡು ವಾಕ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಕಷ್ಟ ಇತ್ತು, ಅದೊಂದು ಅಂತಕ್ಕೆ ಬಂತು. ಇವಾಗ ಕೋಲ್ ತಗೊಂಡು ಎಲ್ಲ ವಾಕ್ ಮಾಡ್ಕೋತೀನಿ. ನನ್ನ ದಿನತಿರಿ ಕೆಲಸಗಳನ್ನ ನಾನೇ ಮಾಡ್ಕೋತೀನಿ. ಯಾರು ಮನೇಲಿ ಇಲ್ಲ ಅಂದ್ರೆ ಹೋಗಿ ಒಂದು ಲೋಟ ನೀರು ತಗೊಂಡು ಕುಡಿಯೋಷ್ಟು ಇದಾಗಿದ್ದೀನಿ.
0: ಮೊದಲು ಯಾವ ಥರ ಇತ್ತು?
1: ಮೊದಲು ಮನೆಗಿಂದ ತಪ್ಪಿದ್ದೆ, ಓಡಾಡೋಕ್ಕಾಗ್ತಿತ್ತಿಲ್ಲ. ಇವಾಗೆಲ್ಲ ಸ್ವಲ್ಪ ಸಪೋರ್ಟ್ ಇದ್ರೆ, ಇವಾಗ ಮನೆ ಗೋಡೆ ಐತೆ, ಗೋಡೆ ಇಟ್ಕೊಂಡೆಲ್ಲ ಹೋಗ್ತೀನಿ ಅಡುಗೆ ಮನೆಗೆ, ಎಲ್ಲ ಸಪೋರ್ಟು.
0: ಅಂದರೆ ಮೊದಲು ಬೇರೆಯವ್ರನ್ನ ಅವಲಂಬಿಸಿದ್ರಿ, ಈಗ ನೀವು ಸ್ವಾವಲಂಬನೆ ಅತ್ತ ನೀವೇ ನೀವು ನಡ್ಕೊಂಡು ಕೇನೆಲ್ಲ ಬಳಸ್ಕೊಂಡು ನಡೆಯೋದ್ರಿಂದ ಈಗ ನಿಮ್ಮ ಪರಿಸ್ಥಿತಿ ತುಂಬ ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ರಿ. ಆದರೂ ಕಷ್ಟ ಇದೆ ಅಂತ ಹೇಳ್ತಿದ್ರಿ. ಈ ನಿಟ್ಟಿನಲ್ಲಿ ಒಂದು 21 ವಿಧದ ವಿಶೇಷ ಚೇತನರ ಬಗೆಯಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿನೂ ಒಂದು. ಈ ನಿಟ್ಟಿನಲ್ಲಿ ಪೋಷಕರು ಅದನ್ನ ಪರಿಗಣಿಸ್ತೆ, ಅವ್ರನ್ನ 4 ಗೋಡೆಗೆ ಸೀಮಿತ ಮಾಡ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನು ಹೇಳ್ತೀರಾ ಮೇಡಮ್?
1: ಟ್ರೈ ಮಾಡ್ಬೇಕು, ಏನ್ ಮಾಡಕ್ಕಾಯ್ತ ಮೇಡಮ್? ನಮ್ಮ ಪರಿಸ್ಥಿತಿ ನೋಡ್ಕೊಳ್ಬೇಕು ಮೇಡಮ್. ಚೆನ್ನಾಗಿ ನಾವು ಚೆನ್ನಾಗಿದ್ದೀರಾ ನಾವು ಯಾರು ಕೇಳ್ತಿದ್ವಾ, ನಾವು ಚೆನ್ನಾಗಿದ್ದೀರಿ ಹಿಂಗಿರ್ತಿದ್ವಾ, ನಾವು ಓಡಾಡಕ್ಕ ನಿಮ್ಮ ಓಡಾಡ್ತಿದ್ವ, ಅವಾಗ ಯಾರನ್ನಾರು ನಾವು ಸಪೋರ್ಟ್ ಮಾಡ್ಕೊಡಿ, ತಂದ್ಕೊಡಿ ಅಂತಿದ್ವ, ನಾವೇ ಅವರು ಸಪೋರ್ಟ್ ಮಾಡ್ತಾ ಇದ್ದು. ಏನು ಬೇಕಾಗಿದ್ರು ನಮ್ಮ ಕೈಲಿ, ಅದಕ್ಕೆ ನಾವು ದಿನನಿತ್ಯದ ಕೆಲಸ ಏನು ಬೇಕು ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ, ಯಾರನ್ನು ಏನೂ ಕೇಳ್ತಿತ್ತಿಲ್ಲ. ಈ ಥರ ಆಗಿರೋದ್ರಿಂದ ಎಲ್ಲರಿಗೂ ಕಷ್ಟ ಅಲ್ಲ ಮೇಡಮ್.
0: ಸ್ವಾವಲಂಬಿಯಾಗಿ ಬದುಕಬೇಕು ಅಥವಾ ಅಂಗಡಿ ಉದ್ಯೋಗ ಮಾಡಬೇಕು ಅಂತ ನಿಮ್ಗೆ ಈಗ ಏನಾರು ಅನಿಸ್ತಾ ಇದೆಯಾ?
1: ಎಲ್ಲ ಆಸೆ ಐತೆ ಮೇಡಮ್ ಅಂತ, ಆದರೆ ಎಲ್ಲ ಕಾಲ್ಕೊಂಬಿಡುವಲ್ಲ ಮೇಡಮ್. JSSಲ್ಲಿ ಪ್ರೈವೇಟ್ ಹಾಸ್ಪಿಟ್ಲು 3 ತಿಂಗಳು ಇರಬೇಕಂದ್ರೆ ಇಷ್ಟಾಗುತ್ತೆ, ಆದ್ರೂ ಹಂಗೆ ನಾನು ಬೆಡ್ಡಲ್ಲಿ ಮಲ್ಕೋಬೇಕಾದ್ರೆ ಒಬ್ಬರು ನನ್ನ ನೋಡ್ಕೊಳಕ್ಕಾಗ್ತಿಲ್ಲ. 4 ಜನ ಇರ್ತಿದ್ರು, 4 ಜನ ಇರ್ಬೇಕಾದ್ರೆ ಅದು ಮೈಸೂರು ನಮ್ದು ಎಚ್ಚರಿಕೋಟೆ ತಾಲೂಕು, ಬೆಳಿಗ್ಗೆ ಕಾಫಿ ಟೀಯಿಂದ ಹಿಡಿದು ಊಟ ಎಲ್ಲ ಪ್ರತಿಯೊಂದು ನಾವು ದುಡ್ಡು ಕೊಟ್ಟೆ ತೆಗಿಬೇಕಾಗಿತ್ತು. ಪ್ರೈವೇಟ್ ಹಾಸ್ಪಿಟಲ್ ಅಂದ್ರೆ ಬಿಲ್ ಏನಾದ್ರು ಕಡಿಮೆ ಆಗುತ್ತೆ ಮೇಡಮ್, ಅದರಿಂದ ಏನಾದ್ನೆಲ್ಲ ಕಳ್ಕೊಂಡು ಇವಾಗ ಈ ಸ್ಥಿತಿಯಲ್ಲಿ ಇದ್ದೀವಿ.
0: ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಪೋಷಕರು ಕಡೆಗಣಿಸ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇನು ಹೇಳ್ತೀರಿ?
1: ಕಡೆಗಣಿಸ್ಬಿಡಿ, ನೋಡ್ಕೊಳ್ಳಿ ಚೆನ್ನಾಗಿ, ಯಾರು ಏನೂ ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ಬಾರ್ದು. ಅವರೇ ಬೇಕು ಬೇಕು ಅಂತ ಏನಾದ್ರು ನಾವು ಮಾಡ್ಕೊಂಡಿವ, ನಾನು ಹಿಂಗಾಗಬೇಕು ನಾನು ಹಿಂಗೆ ಮಾಡಿ ಅಂತ ನಾವು ಏನಾದ್ರು ಕೇಳ್ಕೊಂಡು ಏನಾದ್ರು ಹೋದ್ರೆ ಪರಿಸ್ಥಿತಿ ತಕ್ಕಾಗಿ ಈ ಥರ ಆಯಿತು. ಏನಾಯಿತು ಅನ್ನೋದು ಗೊತ್ತಿಲ್ಲ. ನಾವು ಹಾಸ್ಪಿಟಲ್ ತೆಂಬಿ ಹೋದು, ಅವರು ಮಾಡೋರು ಹಿಂಗಾಗುತ್ತಾಯಿತು, ಯಾರ ಮೇಲೆ ಹೊಣೆ ಮಾಡೋಕ್ಕಾಗುತ್ತೆ ಇವಾಗ?
0: ಈಗ ಸಂಸ್ಥೆ ಕಡೆಯಿಂದ ಏನಾದ್ರು ಟ್ರೈನಿಂಗ್ ಏನಾದ್ರು ಅಥವಾ ಉದ್ಯೋಗ ಅಂದರೆ ಹೆಲ್ಪ್ ಏನಾರು ತೊಗೋಬೇಕು ಅಂತ ನಿಮ್ಗೆ ಏನಾರು ಅನಿಸ್ತಿದೆಯಾ? ಏನಾದ್ರು ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇದೆಯಾ?
1: ಆಯಿತು, ಏನಾದ್ರು ಮಾಡಬೇಕು ಅಂತ, ಏನು ಮಾಡುತ್ತೆ ಅದು
0: ಮಾಡೋಕ್ಕೆ ಆಸಕ್ತಿ ಇದೆ. ಈ ನಿಟ್ಟಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇದ್ರಿ. ಈ ನಿಟ್ಟಲ್ಲಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತೆ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗಳಿಗೆ ನೀವೇನು ಹೇಳೋ ಸಂದೇಶವನ್ನು ಕೊಡ್ತೀರಾ? ಇದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಈಗ ಜೀವನವನ್ನ ಈಗ ಕೇನ್ ತಗೋ ನಡೆಯೋ ಹಂತಕ್ಕೆ ಬಂದಿದ್ದೀರಿ, ಇದನ್ನ ಬೇರೆ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗಳಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ?
1: ಕಷ್ಟ ಆಗುತ್ತೆ, ಜೀವನ ಮುಂದೆ ಸಾಗಿಸ್ಕೊಂಡು ಹೋಗ್ಬೇಕು.

0: ಒಂದ್ಸಲ ಎಷ್ಟೇ ನೋವಿದ್ರು ಮುಖದಲ್ಲಿ ಒಂದು ಸ್ಮೈಲ್ ಕೊಟ್ಟು ಮಾಡ್ತಾ ಜೀವನ ನಡೆಸ್ಬೇಕು. ನೋಡೋರು ಚೆನ್ನಾಗಿ ನೋಡ್ಕೊಳ್ಳಿ.
1: ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ?
0: ಅದರಿಂದಲೂ ಮೇಡಮ್ ಹಿಂಗೆ ಕೂತಿರೋದು ಮಕ್ಕಳಿಂದಲ್ವಾ? ಮಕ್ಕಳು ಎಲ್ಲಿಗೆ ಹೋಗಿ ಬಂದರು ಅಮ್ಮ ಅಂತಾರೆ. ಇವಾಗ ಅವರೆಲ್ಲ ಕಾಲೇಜ್ ಹೋಗ್ತಾರೆ, ಅಲ್ಲಿಂದ ಫೋನ್ ಮಾಡ್ಬೇಕಾದ್ರೆ ಅಮ್ಮ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ.
1: ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ನಿಮ್ಮ ಆರೈಕೆನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲೂ ಅಥವಾ ನಿಮ್ಮ ತವ್ರ ಮನೆಯಲ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ತುಂಬ ಖುಷಿ ಆಯಿತು ಮೇಡಮ್, ಹೀಗೆ ಖುಷಿ ಖುಷಿಯಾಗಿ ಈ ಒಂದು ನೋವುನ ಮರೆಯಷ್ಟು ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾವು ಕೂಡ ಆಶಿಸ್ತಾ, ಇನ್ನಷ್ಟು ಚಿಕಿತ್ಸೆಗೆ ಒಳಗಾಗಿ ಹೆಚ್ಚಿನ ಚೇತರಿಕೆಯನ್ನು ನೀವು ಪಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.

0: ಕೇಳುಗರೆ, ಕೇಳುದ್ರಲ್ಲ ಇಸ್ರೋ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಅಪಘಾತಕ್ಕೆ ಸಿಲುಕಿರುವಂತಹ ಶ್ರೀಮತಿ ಸರ್ಸೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶೋಗಾಥೆ ಕುರಿತು HD Kote ತಾಲೂಕಿನ ಗಂಡತ್ತೂರು ಗ್ರಾಮದ ಶ್ರೀಮತಿ ಸರಸ್ವತಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಭಾರತದ ಮೊಸಳೆಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದ ಮೊಸಳೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇಂದು ಭಾರತದಲ್ಲಿ ಮೊಸಳೆಗಳು ಅಸಾಮಾನ್ಯ ಸ್ಥಳಗಳಲ್ಲಿ ಸಾಮಾನ್ಯ ದೃಶ್ಯವಾಗಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೋಗಿಲಾಬಣ್ಣ ಗ್ರಾಮದ ಬೀದಿಯಲ್ಲಿ ಬೃಹತ್ ಮೊಸಳೆ ಅಡ್ಡಾಡುತ್ತಿರುವ ಮನಮೋಹಕ ದೃಶ್ಯಗಳು ಕಳೆದ ವರ್ಷ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದವು. ಗೂಗಲ್ನಲ್ಲಿ ತ್ವರಿತ ಹುಡುಕಾಟ ನಡೆಸಿದರೆ ಭಾರತದ ಮೊಸಳೆಗಳ ದಾಳಿಗಳು ದೇಶಾದ್ಯಂತ ಮಾರಕ, ಮಾನವ ಮೊಸಳೆ ಸಂಘರ್ಷದ ಘಟನೆಗಳ ಕಥೆಗಳನ್ನು ಹೊರಹಾಕುತ್ತವೆ. ಆದರೆ ಸಾರ್ವಜನಿಕ ಗ್ರಹಿಕೆಗೆ ವಿರುದ್ಧವಾಗಿ ಮೊಸಳೆಗಳು ಗ್ರಹದ ಅತ್ಯಂತ ಅಪಾಯದಲ್ಲಿರುವ ಸರೀಸೃಪಗಳಲ್ಲಿ ಉಳಿದಿವೆ. 10,000 ಹೆಚ್ಚು ಸರೀಸೃಪ ಪ್ರಭೇದಗಳ ಮೊದಲ ಜಾಗತಿಕ ಮೌಲ್ಯಮಾಪನವು ಎಲ್ಲ ಮೊಸಳೆಗಳ ಪ್ರಭೇದಗಳಲ್ಲಿ ಶೇಕಡ 50% ಅಳಿವಿನ ಅಪಾಯದಲ್ಲಿದೆ ಎಂದು ಬಹಿರಂಗಪಡಿಸಿದೆ. ಭಾರತದ 3 ಮೊಸಳೆಗಳು ಉಪ್ಪಿನ ನೀರಿನ ಮೊಸಳೆ, ಮಗ್ಗರ್ ಮೊಸಳೆ ಮತ್ತು ಗರಿಯಲ್ ಅನ್ನು IUCN ಬೆದರಿಕೆ ಹಾಕಿದ ಪ್ರಭೇದಗಳ ಕೆಂಪು ಪಟ್ಟಿಯಲ್ಲಿ ಕಡಿಮೆ ಕಾಳಜಿ, ದುರ್ಬಲ ಮತ್ತು ತೀವ್ರವಾಗಿ ಅಳಿವಿನಂಚಿನಲ್ಲಿರುವುದು ಎಂದು ಪಟ್ಟಿ ಮಾಡಲಾಗಿದೆ. ವಿಶೇಷವಾಗಿ ದೇಶದಲ್ಲಿ ಮಾನವ ಮೊಸಳೆ ಸಂಘರ್ಷ ಹೆಚ್ಚುತ್ತಿರುವಾಗ ನಮ್ಮ ನದಿಗಳನ್ನು ಕಬಳಿಸುವ ಈ ಪರಭಕ್ಷಕಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಭಾರತದ ಮೊಸಳೆ ಪ್ರಭೇದಗಳು, ಈ ಸರೀಸೃಪಗಳು ಎದುರಿಸುತ್ತಿರುವ ಹಲವಾರು ಬೆದರಿಕೆಗಳು, ಮಾನವ ಮೊಸಳೆ ಸಂಘರ್ಷದ ಘಟನೆಗಳ ಹೆಚ್ಚಳಿಕೆ ಕಾರಣಗಳು, ವಿವಿಧ ಮೊಸಳೆ ಸಂರಕ್ಷಣಾ ಉಪಕ್ರಮಗಳು ಮತ್ತು ಇನ್ನೂ ಹೆಚ್ಚಿನ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ನದಿಮುಖ ಅಥವಾ ಉಪ್ಪಿನ ನೀರಿನ ಮೊಸಳೆಗಳು ಗ್ರಹದ ಮೇಲಿನ ಅತಿ ದೊಡ್ಡ ಮೊಸಳೆ ಪ್ರಭೇದವಾಗಿದ್ದು, ದೃಢೀಕರಿಸಿದ ವರದಿಗಳ ಪ್ರಕಾರ 8-10 meter ಉದ್ದದ ಮೊಸಳೆಗಳಿವೆ. ಇವು ತುಲನಾತ್ಮಕವಾಗಿ ದೊಡ್ಡ ತಲೆಯನ್ನು ಹೊಂದಿದ್ದು, ಕಣ್ಣಿನಿಂದ ಮೂತಿಯ ಮಧ್ಯಭಾಗದವರೆಗೆ ಒಂದು ಜೋಡಿಯ ರೇಖೆಗಳನ್ನು ಹೊಂದಿರುತ್ತವೆ. ವಯಸ್ಕ ಮೊಸಳೆಗಳು ಸಾಮಾನ್ಯವಾಗಿ ಗಾಢ ಬಣ್ಣದ

ಲಿರುತ್ತವೆ ಮತ್ತು ಕೆಳಗಿನ ಪಾರ್ಶ್ವಗಳಲ್ಲಿ ತಿಳಿ ಕಂದು ಮತ್ತು ಕಪ್ಪು ಪಟ್ಟಿಗಳು ಮತ್ತು ಪಟ್ಟಿಗಳನ್ನು ಹೊಂದಿರುತ್ತವೆ. ಬಾಲಾಪರಾಧಿಗಳು ಸಾಮಾನ್ಯವಾಗಿ ಮಸುಕಾದ ಕಂದು ಬಣ್ಣದಲ್ಲಿರುತ್ತವೆ. ದೇಹ ಮತ್ತು ಬಾಲದ ಮೇಲೆ ಕಪ್ಪು ಪಟ್ಟಿಗಳು ಮತ್ತು ಚುಕ್ಕಿಗಳನ್ನು ಹೊಂದಿರುತ್ತವೆ. ಇವು ವಯಸ್ಸಾದಂತೆ ಮಸುಕಾಗುತ್ತವೆ. ಈ ಪ್ರಭೇದವು ಹೆಚ್ಚಿನ ಮೊಸಳೆಗಳಿಗಿಂತ ಹೆಚ್ಚು ಜಲಚರವಾಗಿದ್ದು ಸಣ್ಣ

ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ಕಂಡುಬರುತ್ತವೆ. ಒಡಿಶಾದ ವನ್ಯಜೀವಿ ಅಭಯಾರಣ್ಯ ಮತ್ತು ಸುತ್ತಮುತ್ತಲ ದೊಡ್ಡ ಜನಸಂಖ್ಯೆ ಇದೆ. ಅಲ್ಲಿ ಮರು ಪರಿಚಯ ಕಾರ್ಯಕ್ರಮವು 1997 ಮತ್ತು 2009 ನಡುವೆ 2300ಕ್ಕೂ ಹೆಚ್ಚು ಬಂಧಿತ ಸಾಗಣೆ ಮಾಡಿದ ಮರಿಗಳನ್ನು ಬಿಡುಗಡೆ ಮಾಡಿತು. ಮುಗ್ಗರ್ ಅಥವಾ ಮಾರ್ಷ್ ಮೊಸಳೆಯು ಭಾರತೀಯ ಉಪಖಂಡಕ್ಕೆ ಹೆಚ್ಚು ಸೀಮಿತವಾಗಿರುವ ಒಂದು ಜಾತಿಯ ಮೊಸಳೆಯಾಗಿದೆ. ಇವು ನದಿಗಳು, ಸರೋವರಗಳು, ಜೌಗು ಪ್ರದೇಶಗಳು, ನೀರಾವರಿ ಕಾಲುವೆಗಳು ಮತ್ತು ಕರಾವಳಿ ಉಪ್ಪು ನೀರಿನ ಸರೋವರಗಳು ಮತ್ತು ನದಿಮುಖಗಳು ಸೇರಿದಂತೆ ವಿವಿಧ ಸಿಹಿ ನೀರಿನ ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತವೆ. ಭಾರತದಲ್ಲಿ ಮಾರ್ಷ್ ಮೊಸಳೆಗಳು 10 ರಾಜ್ಯಗಳಿಂದ ವರದಿಯಾಗಿವೆ ಮತ್ತು ಕಾಡಿನಲ್ಲಿ ಜನಸಂಖ್ಯೆಯನ್ನು ತಾತ್ಕಾಲಿಕವಾಗಿ 3,000 ರಿಂದ 5,000 ವಯಸ್ಕ ವ್ಯಕ್ತಿಗಳು ಎಂದು ಅಂದಾಜಿಸಲಾಗಿದೆ. ಯಾವುದೇ ಜೀವಂತ ಮಗ್ಗರ್ ಮೊಸಳೆಗಳು ಅಗಲವಾದ ಮೂತಿ ಹೊಂದಿರುವ ಮಧ್ಯಮ ಗಾತ್ರದ ಮೊಸಳೆಗಳು. ಇವು ಗರಿಷ್ಠ 4 ರಿಂದ 5 ಮೀಟರ್ ಉದ್ದ ಇರುತ್ತವೆ. ಮಗ್ಗರ್ ಮೊಸಳೆಗಳು ರಂಧ್ರ ಅಥವಾ ಗೂಡು ಕಟ್ಟುವ ಜಾತಿಗಳಾಗಿದ್ದು ಶುಷ್ಕ ಋತುವಿನಲ್ಲಿ ಮೊಟ್ಟೆ ಇಡುತ್ತವೆ. ವಯಸ್ಕ ಮೊಸಳೆಗಳು ಬೂದು ಬಣ್ಣದಿಂದ ಕಂದು ಬಣ್ಣದಲ್ಲಿರುತ್ತವೆ ಮತ್ತು ಮರಿಗಳು ತಿಳಿ ಕಂದು ಬಣ್ಣದಲ್ಲಿರುತ್ತವೆ ಮತ್ತು ಬಾಲ ಮತ್ತು ದೇಹದ ಮೇಲೆ ಕಪ್ಪು ಅಡ್ಡಪಟ್ಟಿಗಳೊಂದಿಗಿರುತ್ತವೆ. ಮಗ್ಗರ್ಗಳು ಹೆಚ್ಚಿನ ದೂರದಲ್ಲಿ ಭೂಪ್ರದೇಶದ ಪಾದಯಾತ್ರೆಗಳನ್ನು ಕೈಗೊಳ್ಳುತ್ತವೆ ಎಂದು ತಿಳಿದು ಬಂದಿದೆ. ಮೂರನೆಯದಾಗಿ ಗರಿಯಲ್ ಎಂಬ ಮೊಸಳೆ. ಗರಿಯಲ್ ಎಂಬ ಹೆಸರು ಸಂತಾನ ಅಭಿವೃದ್ಧಿ ಮಾಡುವ ಗಂಡು ಮೊಸಳೆಗಳ ಮೂತಿಯ ಮೇಲೆ ಗರಾವನ್ನ ಹೋಲುವ ಗುಬ್ಬಿಯಂತಹ ಚಾಚಿಕೊಂಡಿರುವ ಕಾರಣದಿಂದ ಬಂದಿದೆ. ಹಿಂದಿಯಲ್ಲಿ ಮಣ್ಣಿನ ಮಡಿಕೆ ಎಂದರ್ಥ. ಗರಿಯಲ್ ಎಂದರೆ ಗಾರವನ್ನ ಹೋಲುವ ಗೂಬಿಯಂತಹ ಚಾಚಿಕೊಂಡಿರುವ ಮೊಸಳೆ. ಮೊಸಳೆಯು ಅವುಗಳನ್ನ ಗಂಡು ಮತ್ತು ಹೆಣ್ಣು ಮೊಸಳೆಗಳ ನಡುವೆ ಗೋಚರ ವ್ಯತ್ಯಾಸವನ್ನ ಹೊಂದಿರುವ ಗ್ರಹದ ಏಕೈಕ ಮೊಸಳೆ ಪ್ರಭೇದವನ್ನಾಗಿ ಮಾಡುತ್ತದೆ. ಹೆಚ್ಚಾಗಿ ಮೀನು ತಿನ್ನುವ ಅವುಗಳ ಉದ್ದವಾದ ತೆಳ್ಳಗಿನ ಮೂತಿ ಮತ್ತು ಚೂಪಾದ ಹಲ್ಲುಗಳ ಸಾಲುಗಳು ಅವುಗಳನ್ನು ಪರಿಣಾಮಕಾರಿ ಮೀನು ಹಿಡಿಯುವವರನ್ನಾಗಿ ಮಾಡುತ್ತವೆ. ವಯಸ್ಕ ಗಾಢ ಅಲಿ ಅಥವಾ ಕಂದು ಬಣ್ಣದ ಅಲಿ ಬಣ್ಣವನ್ನು ಹೊಂದಿದ್ದರೆ ಮರಿಗಳು ಬೂದು ಮಿಶ್ರಿತ ಕಂದು ಬಣ್ಣದಲ್ಲಿರುತ್ತವೆ. ಮೇಲಿನ ದೇಹದ ಮೇಲೆ 5 ಅನಿಯಮಿತ ಪಟ್ಟಿಗಳು ಮತ್ತು ಬಾಲದಲ್ಲಿ 9 ಪಟ್ಟಿಗಳನ್ನು ಹೊಂದಿರುತ್ತವೆ. ಉಪಖಂಡದ ನದಿ ಪರಿಸರ ವ್ಯವಸ್ಥೆಗಳಲ್ಲಿ ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿದ್ದ ಸ್ಥಳೀಯ ಗರಿಯಲ್ ಸಂಖ್ಯೆಯು 1940ರ ದಶಕದಿಂದ 90%ರಷ್ಟು ಕಡಿಮೆಯಾಗಿದೆ. 2006ರಲ್ಲಿ ಕಾಡಿನಲ್ಲಿ 250ಕ್ಕಿಂತ ಕಡಿಮೆ ವಯಸ್ಕ ಗರಿಯಲ್ಗಳು ಉಳಿದು ಬಂದಿವೆ. ಅಂದಿನಿಂದ ಸಂಘಟಿತ ಸಂರಕ್ಷಣಾ ಪ್ರಯತ್ನಗಳು ಫಲ ನೀಡಿವೆ. ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಇತ್ತೀಚಿನ ಸಮೀಕ್ಷೆಯು ಚಂಬಲ್ ನದಿಯಲ್ಲಿ ಮಾತ್ರ 1,255 ಗರಿಯಲ್ಗಳನ್ನು ಕಂಡಿವೆ. ಹಾಗಾಗಿ ಕೃಷಿ ಮತ್ತು ಕೈಗಾರಿಕೆ ವಿಸ್ತರಣೆ ಮತ್ತು ನಗರಾಭಿವೃದ್ಧಿಯಂತಹ ಮಾನವಜನ್ಯ ಅಂಶಗಳಿಂದಾಗಿ ಆವಾಸ ಸ್ಥಾನ ನಷ್ಟವು ಮೊಸಳೆಗಳಿಗೆ ಪ್ರಾಥಮಿಕ ಬೆದರಿಕೆಯಾಗಿದೆ. ಮೊಸಳೆಗಳು ಹೆಚ್ಚಾಗಿ ಜೌಗು ಪ್ರದೇಶಗಳೊಂದಿಗೆ ಸಂಬಂಧ ಹೊಂದಿರುವ ಸರೀಸೃಪಗಳಾಗಿವೆ. ಇವುಗಳನ್ನು ಜಾಗತಿಕವಾಗಿ ಮುತ್ತಿಗೆ ಹಾಕಲಾಗಿದೆ, ಬಂಜರು ಭೂಮಿಗಳು ಎಂದು ಕರೆಯಲಾಗುತ್ತದೆ ಮತ್ತು ಗಣಿಗಾರಿಕೆ ಮತ್ತು ಇತರೆ ಕೈಗಾರಿಕಾ ಉದ್ದೇಶಗಳಿಗಾಗಿ ನಿರ್ದಯವಾಗಿ ಬಳಸಿಕೊಳ್ಳಲಾಗುತ್ತದೆ. ಬೇಟೆಯಾಡುವುದು ಮತ್ತು ಬೇಟೆಯಾಡುವ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವ ಮೊಸಳೆಗಳ ಜನಸಂಖ್ಯೆಯನ್ನು ಅಡ್ಡಿಪಡಿಸುವುದು ಮತ್ತೊಂದು ಪ್ರಬಲ ಬೆದರಿಕೆಯಾಗಿದೆ. ಚರ್ಮದ ಉತ್ಪನ್ನಗಳನ್ನು ಉತ್ಪಾದಿಸಲು ಕಪ್ಪು ಮಾರುಕಟ್ಟೆಯಲ್ಲಿ ಮೊಸಳೆ ಚರ್ಮವು ಅಮೂಲ್ಯವಾದ ಆಸ್ತಿಯಾಗಿದೆ. ನದಿಗಳಲ್ಲಿ ತೀವ್ರವಾದ ಮೀನುಗಾರಿಕೆ ಪದ್ಧತಿಗಳು ಮೊಸಳೆಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ, ಅವುಗಳ ಆಹಾರ ಪೂರೈಕೆಯನ್ನು ಕಡಿಮೆ ಮಾಡುವ ಮತ್ತು ನೇರವಾಗಿ ಮನುಷ್ಯರ ವಿರುದ್ಧ ಅವುಗಳನ್ನು ಎತ್ತಿಕಟ್ಟಲು ಕಾರಣವಾಗುವ ಮತ್ತೊಂದು ನಕಾರಾತ್ಮಕ ಮಾನವ ಜನ್ಯ ಪ್ರಭಾವವಾಗಿದೆ. 1975ರಲ್ಲಿ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯವು ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು ಬಿತಾರ್ಕನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಪ್ಪು ನೀರಿನ ಮೊಸಳೆಗಳ ಸಂತಾನೋತ್ಪತ್ತಿ ಮತ್ತು ಪಾಲನೆ ಯೋಜನೆಯನ್ನು ಪ್ರಾರಂಭಿಸಿತು. 1974ರಲ್ಲಿ ಕೇವಲ 96ರಷ್ಟಿದ್ದ ಸ್ಥಳೀಯ ಮೊಸಳೆಗಳ ಸಂಖ್ಯೆಯು 2001ರಲ್ಲಿ 1768ಕ್ಕೆ ಏರಿತು. ಸಂಖ್ಯೆಗಳು ಹೆಚ್ಚುತ್ತಿರುವಾಗ ಉಬ್ಬುತ್ತಿರುವ ಮೊಸಳೆಗಳ ಸಂಖ್ಯೆಯು ಉದ್ಯಾನವನದಲ್ಲಿನ ಜಲಮೂಲಗಳ ಸಾಗಿಸುವ ಸಾಮರ್ಥ್ಯವನ್ನು ಮೀರಿದೆ ಎಂದು ಸಾಬೀತಾಗಿದೆ. ಇದು ಈ ಸರೀಸೃಪಗಳು ಮಾನವ ಪ್ರಾಬಲ್ಯದ ಸ್ಥಳಗಳಿಗೆ ಪ್ರವೇಶಿಸುವುದರಿಂದ ಸಂಕಷ್ಟದ ಘಟನೆಗಳು ಹೆಚ್ಚಾಗಲು ಕಾರಣವಾಗಿದೆ. ಗುಜರಾತ್ನಲ್ಲಿ ಮಗ್ಗರ್ ಜನಸಂಖ್ಯೆಯು ಇದೇ ರೀತಿ ಕಥೆಯನ್ನು ಹೇಳುತ್ತದೆ. ರಾಜ್ಯದ ಜಲಮೂಲಗಳು ಈಗ 1,500ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ನೆಲೆಯಾಗಿದೆ.

0: ಇದರಲ್ಲಿ ಚಂಬಲ್ ಮತ್ತು ಗಂಡಕ್ ಎರಡರಲ್ಲೂ ಗರಿಯಲ್ ಚೇತರಿಕೆ ಯೋಜನೆಗಳ ಯಶಸ್ಸು, ಈ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜನಸಂಖ್ಯೆಯು ಬೆಳೆಯುತ್ತಲೇ ಇರುತ್ತದೆ ಎಂಬ ಭರವಸೆಯನ್ನು ನೀಡುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೋತ್ತಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದ ಮೊಸಳೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ಮೋರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಭಾರತದ ಮೊಸಳೆಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ತೀರ ಇತ್ತೀಚೆಗೆ ನಡೆದಂತಹ ಎರಡು ಘಟನೆಗಳು. ಘಟನೆಗಳನ್ನು ದಯವಿಟ್ಟು ಗಮನಿಸಿ ಹೇಗಿದೆ ಅಂತ. ಒಂದು ಘಟನೆಯಲ್ಲಿ ಒಬ್ಬ ಯುವಕ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲಿ ಕೈ ತುಂಬ ಸಂಬಳ ಗಳಿಸ್ತಾ ಇದ್ದ. ಅವನ ಮದುವೆ ಗೊತ್ತಾಯ್ತು. ಆ ಹುಡುಗಿ ಇನ್ನೊಂದು ಸಾಫ್ಟ್ವೇರ್ ಕಂಪನಿ ಉದ್ಯೋಗಿ. ಎಲ್ಲ ಚೆನ್ನಾಗಿದೆ ಅಂತ ಮದುವೆ ನಿಶ್ಚಿತಾರ್ಥನೂ ಮಾಡಿದ್ರು. ದುರ್ದೈವ, ಈ ಆರ್ಥಿಕ ಹಿಂಜರಿಕೆ ಬಂತಲ್ಲ, ರೆಸೆಷನ್ ಅಂತ ಏನು ಕರಿತೀವಿ, ಏಕಾಏಕಿ ಆ ಹುಡುಗನ ಕೆಲಸ ಹೋಯ್ತು. ಹೋದ ತಕ್ಷಣ ಹೆಣ್ಣಿನ ಕಡೆಯವ್ರು ಏನು ಮಾಡಿದ್ರು ಅಂದರೆ ಕೇಳಬೇಕು ಅಂತ ಹುಡುಗಿನ ಕೇಳಿದರು. ಆಕೆ ಅಂದ್ರೆ ಇಲ್ಲ, ಕೆಲಸ ಇಲ್ಲದ ಹುಡುಗನ ತೊಗೊಂಡು ಏನು ಮಾಡೋದು, ನಾನು ಕೆಲಸ ಚೆನ್ನಾಗಿತ್ತು ಅಂತ ಒಪ್ಕೊಂಡಿದ್ದೆ, ಮದುವೆ ಆಗೋದಿಲ್ಲ ಅಂದ್ಲು. ನಡಿಬೇಕಾದಂಥ ಮದುವೆ ನಿಂತು ಹೋಯ್ತು. ಎಷ್ಟು ತೊಂದರೆ ಆಗುತ್ತೆ ಮನೆಯವರಿಗೆ ಅಂತ ಗೊತ್ತು ನಿಮಗೆ. ಇದೇ ಹೊತ್ತಿಗೆ ಆದಂಥ ಇನ್ನೊಂದು ಕತೆ, ಅದನ್ನು ನೋಡಿ. ಆ ಹುಡುಗನು ಹಾಗೇನೆ ದೊಡ್ಡ ಕಂಪನಿ ಕೆಲಸ ಮಾಡ್ತಿದ್ದ. ಅವನದು ಕೆಲಸ ಹೋಯ್ತು, ಎಂಗೇಜ್ಮೆಂಟ್ ಆಗೋಗಿದೆ, ನಿಶ್ಚಿತಾರ್ಥ ಆಗಿದೆ. ಈ ಹುಡುಗರ ಮನೆಯವರ ಚಿಂತೆ ಏನು ಅಂದರೆ, ಆ ಹುಡುಗಿ ಮನೆಯವರು ಹೇಳೋದು ಹೇಗಪ್ಪ ಅಂತ, ಹುಡುಗ ನೌಕರಿ ಹೋಯ್ತು ಅಂತ ಬೇಡ ಅಂದ್ಬಿಟ್ರೆ ಮುಖ ಕೆಟ್ಟ ಹೋಗುತ್ತಲ್ಲ, ಏನು ಮಾಡೋದು ಅಂತ ಒದ್ದಾಡ್ತಾ ಇದ್ರು. ಆದರೆ ಹುಡುಗ ಹುಡುಗಿ ಫೋನಲ್ಲಿ ಮಾತಾಡ್ತಾ ಇದ್ರು. ಆ ಹುಡುಗ ಕೂಡ ತಪ್ಪಿ ಕೂಡ ಹೇಳಿಲ್ಲ ನನ್ನ ಕೆಲಸ ಹೋಯ್ತು ಅಂತ ಹೆದರಿಕೆ ಅವನಿಗೆ. ಆದರೆ ಹುಡುಗಿಗೆ ಯಾವುದೋ ಸ್ನೇಹಿತೆಯಿಂದ ನಿನ್ನ ಭಾವಿ ಪತಿ ಕೆಲಸ ಹೋಗಿದೆ ಅಂತ ಗೊತ್ತಾಯಿತು. ಆಕೆ ಏನು ಮಾಡಿದ್ಲು ಗೊತ್ತಾ, ಒಂದಿನ ತನ್ನ ತಂದೆ ತಾಯಿನ ಕರ್ಕೊಂಡು ಹುಡುಗನ ಮನೆಗೆ ಬಂದ್ಲು. ಅವ್ರಿಗೆ ಆಶ್ಚರ್ಯ ಮತ್ತು ಗಾಬರಿನೂ ಹೌದು, ಬಂದರು ಅಂದರೆ ಬೇಡ ಅಂತಾರೆ ಅಂತ ಅಂದ್ಕೊಂಡಿದ್ದಾರೆ. ಆ ಹುಡುಗಿ ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ಲು ಅಂದರೆ, ನೋಡಿ ನಿಮ್ಮ ಮಗ ಕೆಲಸ ಕಳ್ಕೊಂಡದ್ದು ನನಗೆ ಗೊತ್ತಿದೆ, ನಿಮಗೆ ತುಂಬ ಚಿಂತೆ ಮಾಡಿದೆ, ನಿರಾಶೆ ಮಾಡಿದೆ ಅಂತಲೂ ಗೊತ್ತು. ಆದರೆ ಯಾಕೆ ಚಿಂತೆ ಮಾಡ್ತೀರಿ, ಅವರೊಬ್ಬರಿಗೆ ಆದದ್ದಲ್ಲ, ನನಗೆ ಗೊತ್ತು ಪ್ರಪಂಚದಲ್ಲೇ ಹಿಂಗೆ ಕೆಲಸ ಹೋಗ್ತಾ ಇದೆ ಬೇಕಾದಷ್ಟು ಕಡೆ, ಎಲ್ರಿಗೂ ಆದದ್ದು ಇವ್ರಿಗೂ ಆಗಿದೆ, ಅವ್ರ ತಪ್ಪೇನಿದೆ ಅದರೊಳಗೆ. ಮತ್ತು ಇನ್ನೊಂದು, ನನ್ನ ಕೆಲಸ ಹೋಗಿದ್ರೆ ಏನು ಮಾಡ್ತಿದ್ರಿ, ಮದುವೆ ಕ್ಯಾನ್ಸಲ್ ಮಾಡ್ತಿದ್ರಾ, ನನಗೂ ಆಗ್ಬೋದಾಗಿತ್ತಲ್ಲ, ನಾನು ಮದುವೆ ಮಾಡೋಕೆ ಒಪ್ಕೊಂಡದ್ದು ನಿಮ್ಮ ಮಗನ್ನ,

ಅವನ ಕೆಲಸ ಅಲ್ಲ, ಮತ್ತೆ ಕೆಲಸ ಸಿಗೋದಿಲ್ವ ಅವರಿಗೆ? ಚಿಂತೆ ಮಾಡಬೇಡಿ, ನನ್ನ ಕೆಲಸ ಇದೆ, ನಾವಿಬ್ಬರು ನನ್ನ ಸಂಬಳದಲ್ಲಿ ಜೀವನ ಮಾಡ್ತೀವಿ. ನನ್ನ ಕೆಲಸ ಹೋದರೂ ಕೂಡ ನಮ್ಮ ಭಗವಂತ ಮತ್ತು ಹಿರಿಯರು ಕೊಟ್ಟಂಥ ಜ್ಞಾನ ಇದೆಯಲ್ಲ, ಶಿಕ್ಷಣ ಕೊಟ್ಟಿದ್ದಿರಲ್ಲ, ಧೈರ್ಯದಿಂದ ಜೀವನ ಮಾಡ್ತೀವಿ, ಚಿಂತೆ ಬಿಡಿ ನೀವು ಅಂದ್ಲು. ಹಿರಿಯರೆಲ್ಲ ಬೆರಗಾಗಿ ಹೋದರು. ಸಂಭ್ರಮದಿಂದ ಮದುವೆ ಆಗಿತ್ತು. ಮದುವೆ ದಿನ ಸಾಯಂಕಾಲ ಆರತಕ್ಷೆ ದಿವಸ ಎರಡು ಮನೆತನ ಸಂಬಂಧಿಕರು ನಿಂತ್ಕೊಂಡಿದ್ದಾರೆ. ಹುಡುಗ ಹುಡುಗಿ ಸಂಬಂಧಿಕರು ಬಂದು ನವದಂಪತಿಗಳನ್ನು ಅಭಿನಂದಿಸಿ ಉಡುಗೊರೆ ಕೊಟ್ಟು ಹೋಗ್ತಾಯಿದ್ರು. ಈ ಹುಡುಗ ಮೊದಲು ಕೆಲಸ ಮಾಡ್ತಿದ್ನಲ್ಲ, ಅವನ ಸ್ನೇಹಿತರೆಲ್ಲ ಬಂದರು, ಅಭಿನಂದಿಸಿ ಚಿಂತೆ ಮಾಡಬೇಡ, ಸರಿ ಆಗ್ತದೆ, ಸಮಾಧಾನ ಹೇಳಿ ಹೋಗ್ತಿದ್ರು. ಅದೇ ರೀತಿ ಹುಡುಗಿ ಕೆಲಸ ಮಾಡ್ತಿದ್ದಲ್ಲ, ಆ ಕಂಪನಿಯವರು ಬಂದಿದ್ರು. ಆದರೆ ಹುಡುಗಿ ಭಾರಿ ಆಶ್ಚರ್ಯ ಆದದ್ದು ಅಂದರೆ, ಆಕೆ ಕಂಪನಿ ಚೇರ್ಮನ್ ಬಂದುಬಿಟ್ಟಿದ್ದಾರೆ ಮದುವೆಗೆ, ರಿಸೆಪ್ಷನ್ಗೆ. ಎಂದೆಂದು ಬರೋರಲ್ಲ ಅವರು, ಈಕೆ ಲೋನ್ ಸಾಫ್ಟ್ವೇರ್ ಇಂಜಿನಿಯರ್, ಸಣ್ಣವಳಿದ್ದವಳು, ಕಂಪನಿ ಚೇರ್ಮನ್ ಬಂದ್ಬಿಡೋದ ಮದುವೆಗೆ? ಆಶ್ಚರ್ಯ ಆಕೆಗೆ, ಸಂತೋಷ ಆಗ್ಬಿಡ್ತು, ಚೇರ್ಮನ್ ನನ್ನ ಮದುವೆಗೆ ಬಂದ್ರಲ್ಲ ಅಂತ ಉಬ್ಬಿ ಹೋದ್ಲು ಹುಡುಗಿ. ಅಧ್ಯಕ್ಷರು ಆ ವೇದಿಕೆಗೆ ಬಂದರು, ಗಾಂಭೀರ್ಯದ ಮುಂದೆ ವಧುವರ ಇಬ್ಬರಿಗೂ ಆಶೀರ್ವಾದ ಮಾಡಿದರು. ಆಮೇಲೆ ಆ ಚೇರ್ಮನ್ ಏನು ಮಾಡಿದರು ಅಂದರೆ, ಹುಡುಗಿಗೇನು ಕೊಡಲಿಲ್ಲ, ಹುಡುಗನ ಕೈಯಲ್ಲಿ ಒಂದು ಕವರ್ ಕೊಟ್ಟರು, ಕಾಗದದ ಕವರ್ ಕೊಟ್ಟು ನನ್ನ ಉಡುಗೊರೆ ನಿಮಗೆ ಅಂದರು. ಅವನು ಥ್ಯಾಂಕ್ ಯು ಸರ್ ಅಂದ. ಯಜಮಾನ್ರ ಸುಮ್ಮನೆ ಮುಂದೆ ಹೋಗಲಿಲ್ಲ, ಅವರು ತೆಗೆದು ಓದಪ್ಪ ಅದನ್ನು ಅಂದರು. ತೆಗೆದು ನೋಡಿದರೆ ಅವರ ಕಂಪ್ನಿಯಲ್ಲಿ ಮ್ಯಾನೇಜರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ ಇವನ್ನ. ಕಣ್ಣೀರು ಚಲ್ ಅಂತ ಚಿಲ್ತು ಅವನಿಗೆ. ಮತ್ತೊಮ್ಮೆ ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಅವ್ರ ಕಂಪ್ನಿಯಲ್ಲಿ ಮ್ಯಾನೇಜರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಚೇರ್ಮನ್ ಹೇಳಿದ್ರಂತೆ, ನಿಮ್ಮ ವಿಷಯ ಗೊತ್ತಾಯ್ತಪ್ಪ ನನಗೆ, ನಮ್ಮ ಹುಡುಗಿ ಧೈರ್ಯ ಮೆಚ್ಚಬೇಕು, ಕೆಲಸ ಹೋಯ್ತು ಅಂದ್ರೆ ಕೂಡ ಆಕೆ ಹೇಳ್ತಾಳೆ ನಿಮ್ಮನ್ನು ಮದುವೆ ಆದದ್ದು ಕೆಲಸ ಅಲ್ಲ ಅಂತೇಳಿ, ಆದರೆ ಮುಂದಿನ ವಾರದಿಂದ ನಮ್ಮ ಕಂಪ್ನಿಯಲ್ಲಿ ಮ್ಯಾನೇಜರ್ ನೀವು ಅಂತ ತಮಾಷೆ ಮಾಡಿ, ನಿಮ್ಮ ಹೆಂಡತಿಗೂ ಮ್ಯಾನೇಜರು ಆಫೀಸಲ್ಲಿ ಅಂತ ಹೇಳಿ ಶುಭ ಆಗಲಿ ಅಂತ ಹಾರೈಸೋದ್ರಂತೆ. ಮರುವಾರದಿಂದ ಗಂಡ ಆಫೀಸ್ನಲ್ಲಿ ಹೆಂಡತಿಯ ಮೇಲಧಿಕಾರಿಯಾದ, ತುಂಬ ಚೆನ್ನಾಗಿ ಬದುಕಿದರು, ನನಗೆ ಗೊತ್ತಿದ್ದಂಥ ಪರಿವಾರ ಅದು, ದಯವಿಟ್ಟು ಗಳಿಸಿ ಸ್ವಾಮಿ ನೋಡಿ ಸ್ನೇಹಿತರು ಹೇಗಿರುತ್ತೆ ಅಂತ. ಹಣ ಗಳಿಕೆ ಜೀವನದ ಸಂಬಂಧಗಳಿಗೆ ಭದ್ರ ಬುನಾದಿ ಅಲ್ಲ. ವ್ಯಕ್ತಿ ವ್ಯಕ್ತಿಗಳ ಸಂಬಂಧ ಗಟ್ಟಿಯಾಗಿ ನಿಲ್ಲೋದು ವಿಶ್ವಾಸದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ, ಸಣ್ಣ ಪುಟ್ಟ ತ್ಯಾಗಗಳಿಂದ. ತ್ಯಾಗವಿಲ್ಲದೆ ಕಟ್ಟಿದಂಥ ಸಂಬಂಧ ಇದೆಯಲ್ಲ, ಮರಳು ಮೇಲೆ ಕಟ್ಟಿದಂಥ ಅರಮನೆ ಇದ್ದ ಹಾಗೆ ಯಾವಾಗಾದರೂ ಕುಸಿದು ಹೋಗುತ್ತೆ. ನಿಮ್ಮಲ್ಲಿ ಸಂಬಂಧಗಳು ಗಟ್ಟಿಯಾಗೋದು ಹಣದಿಂದ ಅಲ್ಲ. ಹಣ ಬರಬಹುದು ಹೋಗ್ಬೋದು, ನಾಳೆ ಅವ್ರ ಕೆಲಸ ಹೋಗ್ಬೋದು, ಇವ್ರ ಕೆಲಸ ಹೋಗ್ಬೋದು. ಎಲ್ಲಿವರೆಗೂ ನಿಮ್ಮಲ್ಲಿ ಪ್ರೀತಿ ಗಟ್ಟಿಯಾಗಿದೆಯೋ ಆ ಸಂಬಂಧ ಬಹುವರ್ಷ ಗಟ್ಟಿಯಾಗಿರ್ತದೆ. ಆ ಸಂಬಂಧಗಳನ್ನು ಗಟ್ಟಿ ಮಾಡೋದ್ರಲ್ಲಿ ನಮ್ಮ ಪ್ರಯತ್ನಗಳು ಸಾಗಬೇಕೇ ವಿನಃ ಹಣದ ಹಂಬಲದಿಂದಲ್ಲ.

0: ಪ್ರಿಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
2: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ

0: https ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ, ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
4: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
5: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುಮಾರಿ ಖುಷಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
6: ನನ್ನ ಹೆಸರು ಖುಷಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ.

0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುಮಾರಿ ಕುಶಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
2: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ

0: ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಎಚ್ಡಿಕೋಟೆ ತಾಲೂಕಿನ ಮಹದೇಶ್ವರ ಕಾಲೋನಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಚಿಕ್ಕಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೆಯೇ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್ಡಿಕೋಟೆ ತಾಲೂಕಿನ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಹದೇಶ್ವರ ಕಾಲೋನಿಯ ನಿವಾಸಿಗರಾದ ಶ್ರೀಯುತ ಚಿಕ್ಕಮ್ಮಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ಮಹದೇಶ್ವರ ಕಾಲೋನಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೆಯೇ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಚಿಕ್ಕಮ್ಮಾರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
4: ನಮಸ್ಕಾರ. ನಮಸ್ಕಾರ.
3: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
4: ಚಿಕ್ಕಮ್ಮಾರ ಅಂತ ಮಹದೇಶ್ವರ ಕಾಲೋನಿ ಭೀಮನಹಳ್ಳಿ ಗ್ರಾಮ ಪಂಚಾಯತಿ. ನಾವು ಇಲ್ಲಿಗೆ ಬಂದು ಸುಮಾರು 90-95 ವರ್ಷ ಆಯ್ತು ಈ ಹಾಡಿಲಿ ನಾವು ಬಂದು. ಈಗ ನಮ್ಮ ಉದ್ಯೋಗ ಅಂತಂದ್ರೆ ವ್ಯವಸಾಯ ಮಾಡೋದೆ. ವ್ಯವಸಾಯ ಮಾಡ್ಬೇಕು ಅಂತಾನೆ ಆಸೆ ನಮ್ಗೆ. ಆದ್ರೆ ನಮ್ಗೆ ಯಾವ ರೀತಿಯಾದ ಅನುಕೂಲ ಇಲ್ಲ, ಇಲ್ಲಿ ಜಮೀನುಗಳು ಇಲ್ಲ, ಮತ್ತು ನಮ್ಮ ಹುಟ್ಟ ಬೆಳೆಯ ನಾವೆಲ್ಲ ಕೂಲಿ ಮಾಡ್ಕೊಂಡೆ ಜೀವನ ಸಾಗಿಸ್ತಾ ಇದೀವಿ. ಹಾಗಾಗಿ ಒಂದು 16 ಜನಕ್ಕೇನೋ 1 ಎಕರೆ 2 ಎಕರೆ ಭೂಮಿ ಇದೆ. ಇನ್ ಬಿಟ್ರೆ ಇನ್ನ ನಾವು ಒಟ್ಟು 80 ಕುಟುಂಬ ಇರೋದಿಲ್ಲಿ. ನಾವು ನಮ್ಮ ಹಾಡಿಲಿ
3: 80 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರ ನಿಮ್ಮ ಮಹದೇಶ್ವರ ಕಾಲೋನಿ?
4: ಕುಟುಂಬ ವಾಸ ಮಾಡ್ತಾ ಇದೀವಿ. ಅದರಲ್ಲಿ 16 ಜನಕ್ಕೆ ಸಾಗುವಳಿ ಉಳ್ಳವರಾಗಿದ್ದಾರೆ. ಇನ್ನು ಒಂದು 6 ಜನಕ್ಕೆ ಸಾಗುವಳಿ ಒಂದು 80 ವರ್ಷದಿಂದ ಅದೇ ಅನುಭವದಲ್ಲಿ ಇದ್ದಾರೆ ಆ ಜಮೀನುಗಳಲ್ಲಿ. ಅವ್ರಿಗೆ ಸಾಗುವಳಿ ಕೂಡ ಆಗಿಲ್ಲ. ಮತ್ತೆ ನಾವು ಎಲ್ಲ ಕೂಲಿ ಕಾರ್ಮಿಕರೇ, ಕೂಲಿಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಮತ್ತು ನಾವು ಜಮೀನ್ ಬೇಕು ಅಂತ ಸುಮಾರು 30-40 ವರ್ಷದಿಂದ

0: ನಾವು ಹೋರಾಟ ಮಾಡ್ತಾ ಇದೀವಿ ಫಾರೆಸ್ಟ್ ಇದ್ರಲ್ಲಿ. ನಾವು ಮೊದಲಿಗೆ ಫಾರೆಸ್ಟ್ ಅವರೇ ಇದ್ದವರು ನಾವು,
1: ಅಂದ್ರೆ ಕಾಡೊಳಗಡೆ ಇದ್ರಿ ಮೊದಲು,
0: ಕಾಡು ಒಳಗಡೆನೆ ಇದ್ದು ಈಗಲೂ ನಮ್ ಜಮ್ಮ ಇದೆ, ದೇವಸ್ಥಾನ ಇದೆ, ಸುಡುಗುಣಿ ಇದೆ, ಪ್ರತಿಯೊಂದು ಇದೆ ನಮ್ಮೆಲ್ಲ ನಮ್ಮದು ಅಲ್ಲಿ. ಈಗೆಲ್ಲ ಬಿಡ್ತಾ ಇಲ್ಲ ಕಾಡಿನೊಳಗಡೆ, ಅಲ್ಲಿ ನಮ್ಮ ಜಮ್ಮಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಈಗ ನಾವು ಕಾಡಿಂದ ಹೊರಗಡೆ ಇದ್ದೀವಿ. ನಮ್ಗೆ ಜೀವನ ಸಾಗಿಸ್ಬೇಕಂದ್ರೆ ಕೂಲಿ ಮಾಡೇನೆ ಜೀವನ ಸಾಗಿಸ್ಬೇಕು ನಾವು.

0: ಸರ್ಕಾರದಿಂದ ಯಾವುದು ಸೌಲಭ್ಯ ಇಲ್ಲ. ಮತ್ತೆ ನಮ್ಮ ಇಲ್ಲಿ ಒಂದು 80 ಜನದಲ್ಲಿ ಒಂದು 40 ಜನಕ್ಕೆ ಮಾತ್ರ ಮನೆಗಳು ಇದೆ ಅಷ್ಟೆ, ಇನ್ನು 40 ಜನಕ್ಕೆ ಮನೆಗಳಿಲ್ಲ. ಅದಕ್ಕಾಗಿ ನಾವು ಒಂದು 15 ವರ್ಷದ ಹಿಂದೆನೆ ಒಂದು 2 ಎಕರೆ ಭೂಮಿಯನ್ನ ಸೈಟ್ಗಾಗಿ ನಿವೇಶನಕ್ಕಾಗಿ ಖರೀದಿ ಆಯ್ತು. ಅದು ಸರ್ಕಾರಕ್ಕೂ ಬಂತು, ಸರ್ಕಾರದಿಂದ ಎಲ್ಲ ಆಯ್ತು, ನಮ್ಮಂತೆನೆ ಆಗಿದೆ. ಅದನ್ನ ಸರ್ವೆ ಮಾಡಿ ಕಲ್ ನಾಲ್ಕು ಮೂಲೆ ಕಲ್ನಿಟ್ಟು ಸುಮಾರು ಹೆಚ್ಚು ಕಡಿಮೆ 15 ವರ್ಷ ಆಯ್ತು. ಆ ಸೈಟು ಹಂಗೆ ಖಾಲಿ ಬಿದ್ದಿದೆ. ಮೊನ್ನೆ ಈಗ ಒಂದು 1.5 ತಿಂಗಳಲ್ಲಿ DC ಸಾಹೇಬರು ಬಂದು ನೋಡ್ಕೊಂಡು ಹೋದ್ರು, ಅದನ್ನು ಕೂಡ ಅವರ ಹೆಸರುಗಳಿಗೆ ಈಗ ಹಕ್ಕುಪತ್ರ ಕೊಟ್ಟಿಲ್ಲ. ಹಾಗಾಗಿ ಇನ್ನು 40 ಕುಟುಂಬ ಗುಡಿಸಲುಗಳಲ್ಲೇ ವಾಸ ಮಾಡ್ತಾರೆ. ಅಂದ್ರೆ ಒಂದು ಸೈಟಲ್ಲಿ ಒಂದು ಮನೆಯಲ್ಲಿ 3 ಕುಟುಂಬ 4 ಕುಟುಂಬ ವಾಸ ಮಾಡ್ತಾ ಇದೀವಿ ನಮ್ಮ ಇಲ್ಲಿ.
1: ಅಂದ್ರೆ ಒಂದು ಮನೆಯಲ್ಲಿ 3-4 ಕುಟುಂಬಗಳು ವಾಸ ಮಾಡ್ಕೊಂಡು
0: ವಾಸ ಮಾಡ್ತಾ ಇದೀವಿ ನಾವು. ಯಾಕೆಂದ್ರೆ ಅಲ್ಲಿ ನಮ್ಗೆ ಗುಡಿಸಲಾಕೊಳ್ಳಕ್ಕೂ ಯಾವ್ದು ಹಕ್ಕು ಪತ್ರ ಕೊಟ್ಟಿಲ್ಲ ಅವರು. ನಮ್ಮ ಪಂಚಾಯತಿಲಿ ಕೇಳಿದ್ರೆ ಇಲ್ಲಪ್ಪ ನಾವು AC DC ಅವ್ರ ಲೆವೆಲ್ ಕಳಿಸ್ತೀವಿ, ಅದು ಆಗ ಬಂದ್ಮೇಲೆ ನೀವು ಕೊಡ್ತೀವಿ ಅಂತ 15 ವರ್ಷದಿಂದಾನು ಹಿಂಗೆ ಕಾಲ ತುಂಬ ಇದಾರೆ. ಮೊನ್ನೆ ಈಗ ಒಂದು 1.5 ತಿಂಗಳಲ್ಲಿ DC ಸಾಹೇಬರು ಬಂದು ನೋಡ್ಕೊಂಡು ಹೋದ್ರು, ಇನ್ನು ಯಾವ್ದನ್ನು ಕೇಳಲಿಲ್ಲ. ಅಲ್ಲಿಂದ ಮೇಲಿಂದ ಆರ್ಡರ್ ಬರ್ಬೇಕು ಅಂತಾರೆ ನಮ್ಮ ಪಂಚಾಯತಿ PDO ಕೇಳಿದ್ರೆ, ಅದು ಒಂದಾಯ್ತಾ. ಆಮೇಲೆ ಈಗ ನಮ್ಗೆ ಒಂದು ಉದ್ಯೋಗ ಅಂತ ಅಂದ್ರೆ ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಕೆಲವು ಜಾನುವಾರುಗಳು ತರಬೇತಿ ಕೂಡ ಕೊಟ್ರು. ಈಗ 1-2 ವರ್ಷದಿಂದೇನೆ ಅದು ತರಬೇತಿ ಪಡೆದು ನಾವು ಅದ್ರ ಕಾರ್ಡ್ ಎಲ್ಲ ನಾವು ಪಡ್ಕೊಂಡಿದ್ದೀವಿ. ಅದಕ್ಕೂ ಕೂಡ ಒಂದು ಜಾನುವಾರು ಕೊಟ್ಟಿಲ್ಲ, ಅಥವಾ ಒಂದು ಆಡೋ ಕುರಿಯ ಒಂದು ಯಾವ್ದಾದ್ರು ಕೊಟ್ಟರು ಒಂದು ಜೀವನ ಮಾಡ್ತೀವಿ. ಅದನ್ನು ಕೂಡ ಸರ್ಕಾರದಿಂದ ನಮ್ಗೆ ಯಾವುದೇ ಸಾಲ ಸೌಲಭ್ಯ ಆಗ್ಲಿ ಯಾವುದು ಕೂಡ ಇಲ್ಲ.
1: ಚಿಕ್ಕಮರವರು ತಾವು ಮೊದ್ಲು ಹೇಳ್ತಿದ್ರಿ, ನಾವು ಈ ಒಂದು ಮಹದೇಶ್ವರ ಕಾಲೋನಿಯಲ್ಲಿ ಒಟ್ಟು 80 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ. ಈ 80 ಕುಟುಂಬಗಳಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಸೋಲಿಗರು ನಾವೆಲ್ಲ.
1: ಸೋಲಿಗರು?
0: ಸೋಲಿಗರು.
1: ಅಂದ್ರೆ 80 ಕುಟುಂಬಗಳಲ್ಲಿ ಸಂಪೂರ್ಣವಾಗಿ ಸೋಲಿಗ ಜನಾಂಗದವರು ವಾಸ ಮಾಡ್ಕೊಂಡು
0: ಸೋಲಿಗನೇ, ನಾವು ಇಲ್ಲಿರೋದೆಲ್ಲ ಸೋಲಿಗನೇ.
1: ಬೇರೆ ಯಾವ ಜನಾಂಗದ್ರು ಕೂಡ ವಾಸ ಮಾಡ್ತಾ ಇಲ್ಲ?
0: ಇಲ್ಲ ಇಲ್ಲ, ಬೇರೆ ಯಾರು ಇಲ್ಲ, ನಾವು ಸೋಲಿಗರೇ.
1: ಹಾಗೆ ತಾವು ಮೊದ್ಲು ಹೇಳ್ತಿದ್ರಿ 80 ಕುಟುಂಬಗಳಲ್ಲಿ ಅಂದ್ರೆ ಒಂದು 40 ಕುಟುಂಬಗಳಿಗೆ ಮನೆ ಸಿಕ್ಕಿದೆ, ಇನ್ನು 45 ಕುಟುಂಬಗಳು ಕೂಡ ಮನೆ ಸಿಕ್ಕಿಲ್ಲ, ಜೊತೆಗೆ ಒಂದು 15 ಮನೆಗಳಿಗೆ ಈ ಜಮೀನು ಕೂಡ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದ ಕುಟುಂಬಗಳಿಗೆ ಜಮೀನನ್ನ ಕೊಟ್ಟಿಲ್ಲ. ನಮ್ಮೊಂದು ಜಮೀನನ್ನ ಕೊಟ್ರೆ ನಮ್ಮ ಆಡಿಯರೆಲ್ಲ ಕೂಡ ಜೀವನವನ್ನ ಸಾಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ?
0: ಹೌದು.
1: ಹಾಗೆ ತಮ್ಮ ಒಂದು ಹಾಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದೀರಾ?
0: 1-5 ತರಗತಿವರೆಗೆ ಇಲ್ಲೇ ಇದೆ. ಅದು ಬಿಟ್ರೆ ಇನ್ನ 6-7ಕ್ಕೆಲ್ಲ ನಮ್ಮ ಭೀಮನಹಳ್ಳಿ ಅಸ್ತಮ ತಾಲೂಕಿಗೆ ಹೋಗ್ತಾರೆ. ಅದು ಬಿಟ್ರೆ ಇನ್ ಪಕ್ಕ ಗುರುಪುರ ಈ ಕಡೆಗೆ ಹೋಗ್ತಾರೆ. ಶಾಲೆ ಇದೇನು ಕೊರತೆ ಇಲ್ಲ, ಶಾಲೆ ಇದೆ ನಮ್ಮ ಇಲ್ಲಿಗೆ.
1: ಹಾಗೇನೆ, ಯಾಕಂದ್ರೆ ಇವಾಗ ನಾವು ಕೆಲವು ಆಡಿಗಳಲ್ಲಿ ನೋಡ್ತಾ ಇರ್ತೀವಿ ಚಿಕ್ಕಮರವರೇ, ಇವಾಗ ತಂದೆ ತಾಯಿಗಳು ಏನಾದ್ರು ಹೊರ ಜಿಲ್ಲೆಗಳಿಗೆ ಕೂಲಿಗೊಂತ ಹೋದಾಗ ಆ ಮಕ್ಕಳನ್ನ ಕೂಡ ಜೊತೆಗೆ ಕರ್ಕೊಂಡೋಗಂತ ಸನ್ನಿವೇಶಗಳನ್ನ ಕೂಡ ನೋಡ್ತಾ ಇರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬಾ ವಂಚಿತರಾಗ್ತಿರೋ ಗೊತ್ತಿರೂ ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನ್ ಹೇಳಕ್ ಇಷ್ಟಪಡ್ತೀರಾ?
0: ಇಲ್ಲ, ನಮ್ಗೆ ಮೊದಲೆಲ್ಲ ಹಾಗೆ ಆಯ್ತಿತ್ತು. ಇಲ್ಲಿ ಶಾಲೆ ಇಲ್ದಾಗ ಕೆಲವರು ಮಕ್ಕಳನ್ನ ದೂರ ಹೋಗ್ಬೇಕಾಯ್ತದಲ್ಲ ಅನ್ಬಿಟ್ಟು ಇವ್ರು ಕೂಲಿ ಮಾಡಕ್ ಹೋದ್ರೆ ಜೊತೆಲೆ ಕರ್ಕೊಂಡು ಹೋಗ್ಬಿಡ್ತಿದ್ವು ಮಕ್ಕಳನ್ನು ಕೂಡ. ಅವ್ರು ಎಲ್ಲಿ ಹೋಯ್ತಾರೋ ಏನ್ ಮಾಡ್ತಾರೋ ಅನ್ಕೊಂಡು ಜೊತೆಲೆ ಕರ್ಕೊಂಡು ಹೋಯ್ತಿದ್ವು. ಇತ್ತೀಚೆಗೆ ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಆದ್ಮೇಲೆ ಅವರು ಒಂಚೂರು ನಮ್ಗೆ ಮಾಹಿತಿಗಳನ್ನ ಕೊಟ್ರು. ಅವರು ನಮ್ಗೆ ಆಗಿಂದಾನು ಮಾಹಿತಿಗಳು ಕೊಟ್ರು, ಒಂದು ಶಾಲೆ ಮಾಡಿಸಿ, ಒಂದು ಇನ್ನೊಂದು ಏನೋ ಒಂದು ಮಾಡಿಸಿ, ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅಂತ ಅವರೇ ನಮ್ಗೆಲ್ಲ ಹೇಳಿ ಒಂದು ಶಾಲೆನು ಕೂಡ ಒಂದು 15-20 ವರ್ಷ ಆಯ್ತು. ಇಲ್ಲಿ 1-5 ತರಗತಿವರೆಗೂ ಈಗ ಶಾಲೆ ಇದೆ, ಪ್ರಾಥಮಿಕ ಶಾಲೆ.
1: ಅಂದ್ರೆ 1-5 ತರಗತಿವರೆಗೆ ನಿಮ್ಮೂರಲ್ಲಿ ಶಾಲೆ ಇದೆ?
0: ಶಾಲೆ ಇದೆ.
1: ಮಕ್ಕಳೆಲ್ಲ ಸರಿಯಾಗಿ ಶಾಲೆಗೆ ಹೋಗ್ತಿದ್ದೀರಾ? ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಿದ್ದಾರೆ? ಯಾವ್ದಾದ್ರು ಒಂದು ಸರ್ಕಾರಿ ಹುದ್ದೆ ಸೇರ್ಕಡಿದಾರ ನಿಮ್ಮ ಆಡಿಲಿ ಜಾಸ್ತಿ ಓದಿರೋ ವಿದ್ಯಾರ್ಥಿಗಳು ಯಾರಾದ್ರೂ ಇದಾರ?
0: ಇಲ್ಲ, ಓದಿರೋರು ಅವರೇ, ಆದ್ರೂ ಸರ್ಕಾರಿ ನೌಕರರು ಯಾರು ಇಲ್ಲ ನಮ್ಮಲ್ಲಿ. ಏನೋ ಟೆಂಪ್ರವರಿಯಾಗೆ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸಗಳು ಮಾಡ್ಕೊಂಡು ಅವರೇ ಅಷ್ಟೇ, ಇನ್ನ ಅದ್ ಬಿಟ್ಟರೆ ಸರ್ಕಾರಿ ನೌಕರರು ಯಾರು ಇಲ್ಲ ನಮ್ಮಲ್ಲಿ.
1: ಆದ್ರೆ ತಾವುಗಳು ಮೊದಲು ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರಿ, ಏನಾದ್ರೂ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀರಾ? ಯಾವ ರೀತಿ ಒಂದು ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ರಿ ಕಾಡಿನಲ್ಲಿ ಇದ್ದಾಗ?
0: ಅಲ್ಲ, ಆಗಿನ ಜೀವನ ನೆನ್ಕೊಂಡ್ರೆ ನಮ್ಗೆ ಅದೇ ಒಳ್ಳೇದಾಗಿತ್ತೇನು ಅಂತ ಅನ್ನಿಸ್ತಿದೆ. ಯಾಕೆಂತಂದ್ರೆ ಆಗೆಲ್ಲ ಒಳ್ಳೆ ಊಟನೇ ತಿಂತಾ ಇದ್ದೋ ನಾವು, ಗೆಡ್ಡೆ ತಿನ್ಲಿ ಗೆಳಸೆ ತಿನ್ಲಿ ಯಾವ್ದು ರೋಗ ರುಜಿ ಇಲ್ದೇನೆ ಚೆನ್ನಾಗೆ ಇದ್ ಮಾಡ್ತಿದ್ದು. ಈಗೆಲ್ಲ ನೋಡಿ, ನಾವು ಇಷ್ಟ ಬೆಳೆ ನಾವು ಯಾವಾಗ್ಲೂ ಕೂಡ ಒಂದು ನಾವು ರಾಗಿನೇ ಹೆಚ್ಚಿಗೆ ಬೆಳೆಯೋದು, ರಾಗಿಗೆ ದನಿನ ಗೊಬ್ಬರ ಬಿಟ್ರೆ ಇನ್ಯಾವ ಗೊಬ್ಬರನು ನಾವು ಕೂಡ

0: ಸಿಗಿಸ್ತಿರ್ಲಿಲ್ಲ. ಅದ್ರಲ್ಲಿ ಬೆಳೆದು ದನಿನ ಗೊಬ್ಬರ ಹಾಕಿ ಅದ್ರಲ್ಲಿ ಬೆಳೆದು ಊಟ ಮಾಡ್ತಿದ್ವು, ಭಾರಿ ಚೆನ್ನಾಗಿದ್ವು. ಅದ ನಮ್ಮ ಮಿತ್ರ ಎಲ್ಲ ಹೇಳ್ತಾರೆ, ಈಗ ಕೂಡ ಇರೋರು ಹೇಳ್ತಾರೆ ಅದನ್ನ. ಈಗ ನೋಡಿ ರಾಗಿಗೆ ಔಷಧಿ ಹೊಡಿಬೇಕಂತೆ, ಆಮೇಲೆ ಅದೆಂತದ್ದು ಗೊಬ್ಬರಗಳು ಹಾಕ್ಬೇಕಂತೆ, ಈ ರೀತಿ ಎಲ್ಲ ನಮ್ಗೆ ಇದಾಯ್ತದೆ. ಈಗ ನೋಡಿ ಆಗ 100-150 ವರ್ಷ ಎಲ್ಲ ಬಾಳ್ತಾ ಇದ್ದಂತ ಜನ ಈಗೆಲ್ಲ 50-60 ವರ್ಷಕ್ಕೆ ಸಾಯ್ತಾವ್ರೆ. ಈ ರೀತಿಯ ಫುಡ್ಗಳು ತಿಂದಿ ಮುತ್ತವರು, ಜೇನುತುಪ್ಪ ತಿನ್ನೋರು, ಮತ್ತೆ ಗೆಡ್ಡೆ ಗೆಣಸು ಸುಟ್ಟಿ ತಿನ್ನೋರು, ಇದು ಭಾರಿ ಚೆನ್ನಾಗಿತ್ತು ಅವರ ಇದಕ್ಕೆ. ಹಾಗೆಲ್ಲ ಹಾಸ್ಪಿಟ್ಲ್ ಕೂಡ ಹೋಯ್ತಿರ್ಲಿಲ್ಲ, ಎಲ್ಲ ನಮ್ಮ ಈ ಕೈ ಔಷಧಿಗಳೇನೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗಲ್ಲನು ಈ ಕೈ ಔಷಧಿಲೇನೆ ವಾಸ ಮಾಡ್ಕೊಳ್ತಿದ್ದು.
1: ಅಂದ್ರೆ ಮನೆಮದ್ದುಗಳು ಬಳಸ್ಕೊಂಡು ಹೋಗ್ತಾ ಇದೀರಾ?
0: ಈಗಲೂ ಕೂಡ ಕಂಡಿರೋರು ಹಿರಿಯರು ಇರ್ತಾರಲ್ಲ ಅಂತವ್ರು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅದನ್ನೇ ಕೊಡ್ತಾರೆ.

0: ಇವಾಗ ಸೇವನೆ ಮಾಡ್ತಿದ್ರ ಇಲ್ಲಿನ ಆಹಾರ ಪದಾರ್ಥಗಳಿಗೂ, ತಾವುಗಳು ಹಿಂದಿನ ಕಾಲದಲ್ಲಿ ಕಣ್ಣಲ್ಲಿ ಸೇವನೆ ಮಾಡ್ತಿದ್ರಲ್ಲ, ಅಲ್ಲಿನ ಆಹಾರ ಪದಾರ್ಥಗಳಿಗೆ ಎಷ್ಟು ವ್ಯತ್ಯಾಸ ಇರ್ಬೋದು ಚಿಕ್ಕಮರವ್ರೆ?
1: ಸುಮಾರು ವ್ಯತ್ಯಾಸ ಇದೆ ಸರ್. ಈಗಿನ ಅನ್ನ ಇದು ನೋಡ್ಕೊಂಡ್ರೆ ಆಗ ಊಟ ಮಾಡ್ತಿದ್ದಂತ ಇದು, ಆಮೇಲೆ ಆಗೆಲ್ಲ ನಾವೆಲ್ಲ ಈ ಸೌದೆ ಒಲೆಗಳಲ್ಲಿ ಬೆಂಕಿಲೇ ಅಡಿಗೆ ಮಾಡ್ತಿದ್ದು ನಾವು. ಈಗೆಲ್ಲ ಈ ಗ್ಯಾಸ್ ಅಂತೆ ಸಿಲಿಂಡರ್ ಅಂತೆ ಅದು ಏನೇನೋ ಹಾಕೊಂಡು ಅವೆಲ್ಲ ಇದು ಮಾಡಿಕೊಂಡು, ಆಮೇಲೆ ಈ ತಿನ್ನೋ ಅಂತ ಪದಾರ್ಥಕ್ಕೆಲ್ಲ ಯಾವಾಗ ನೋಡಿ ಔಷಧಿನೇ ಹೊಡಿತಾ ಇರೋದೆ ಔಷಧಿನೇ ಬೆಳೀತಾರೆ. ಎಲ್ಲಾ ಪದಾರ್ಥ ತಿನ್ನೋ ಅಂತ ಪದಾರ್ಥಗಳು ಎಲ್ಲ ಔಷಧಿನೇ ಬೆಳೀತಾರೆ. ಅದನ್ನೇ ತಿಂದು ಈಗ 100 ವರ್ಷ ಬಾಳವನು 50-40 ಕ್ಕೆ ಹೋಯ್ತಾವ್ರ.
0: ಅದೇ ತಾವ್ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ನಾವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಾ ಇರಲಿಲ್ಲ. ಇವು ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಕೂಡ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಿದ್ದಾರೆ. ಇದರಿಂದ ನಮ್ಮ ಆರೋಗ್ಯನೂ ಕೂಡ ಹಾಳಾಗ್ತಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಈ ಗೆಡ್ಡೆ ಗೆಣಸು ಅದನ್ನೆಲ್ಲ ತಿನ್ಕೊಂಡು 100-ಗಳ ಕಾಲ ಬದುಕ್ತಾ ಇದ್ರು. ಇವಾಗ 60-70 ವರ್ಷ ಬದುಕಿದಂತ ವ್ಯಕ್ತಿ ಕೂಡ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸಿ ಈ ತಿನ್ನೋದ್ರಿಂದ ಈಗ 40-50 ವರ್ಷ ಬದುಕೋದು ಕೂಡ ತುಂಬಾ ಕಷ್ಟ ಅಂತ ಹೇಳ್ತಿದ್ದೀರಾ. ಹಾಗೆ ತಾವುಗಳು ಕಾಡಿನಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಯಾವ್ದಾದ್ರೂ ಕಾಡು ಪ್ರಾಣಿಗಳು ನಿಮ್ ಎದುರು ಬಂದಿರೋ ಏನಾದ್ರು ತೊಂದರೆಗಳನ್ನ ಕೊಡ್ತಿದ್ವ ಅವಾಗ ನೀವು ಕಾಡೋಕ್ ಹೋದಾಗ? ಹೇಗೆ?
1: ಇಲ್ಲ ಇಲ್ಲ ಇಲ್ಲ, ಆನೆಗಳು ಕೂಡ ನಮ್ಮ ಮನೆ ಪಕ್ಕದಲ್ಲೇ ಹೋಗೋವು, ನಮ್ಮ ಗುಡಿಸಲುಗಳು ಪಕ್ಕನೇ ಹೋಗೋವು. ಇನ್ನ ಪ್ರತಿ ಒಂದ್ ಪ್ರಾಣಿನೂ ನಮ್ಮ ಇದ್ರಲ್ಲೇನೆ ಇರೋವಾಗು, ನಮ್ಮ ಸರೌಂಡಲ್ಲೇ ಇರೋವಾಗು. ಯಾವ್ದು ಈಗ ಇತ್ತೀಚೆಗೆ ನಾವು ಕಾಡು ಬಿಟ್ಟು ಊರಿಗೆ ಬಂದ್ಮೇಲೆ ಅವು ಕೂಡ ಬಂದು ನಮ್ಮ ಬೆಳೆಗಳನ್ನೇ ಇದು ಮಾಡ್ತವೆ. ಈಗ ಅಲ್ಲಿ ಅಲ್ಲಿ ಬೆಳೀತಾ ಇದ್ದ ರಾಗಿರಪ್ಪ ಕೂಡ ತಿಂತಿರ್ಲಿಲ್ಲ ಅವು, ಯಾಕಂದ್ರೆ ನಾವು ಅಲ್ಲೇ ಬೆಂಕಿನೋ ಇನ್ನೊಂದು ಹಾಕೊಂಡು ಅಲ್ಲೇ ಇರೋವಲ್ಲ. ನಮ್ಮ ಒಡನಾಟ ಚೆನ್ನಾಗಿತ್ತು ಪ್ರಾಣಿಗಳಿಗೆ, ನಮ್ಗಳಿಗೆ ಒಡನಾಟ ಚೆನ್ನಾಗಿತ್ತು.
0: ಅಂದ್ರೆ ಕಾಡು ಮತ್ತೆ ಕಾಡಲ್ಲಿರೋ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನವನ್ನ ಸಾಗಿಸ್ಕೊಂಡಿದ್ರಿ.
1: ಚೆನ್ನಾಗಿತ್ತು ಚೆನ್ನಾಗಿತ್ತು. ಈಗೆಲ್ಲ ಆನೆ ಕಂಡ್ರೆ ಓಡ್ತಾರೆ, ಮರ ಹತ್ಬಿಡ್ತಾರೆ, ಮನೆ ಓಡ್ಬಿಡ್ತಾರೆ, ಹಂಗೇನು ಇಲ್ಲ. ಆಗಲ್ಲ, ಸುಮ್ಮನೆ ಒಂದ್ ಏನೋ ಒಂದು ನಮ್ಮ ಒಂದು ಭಾಷೆಯಲ್ಲಿ ಹೋಗು ಅಂದ್ರೆ ಹೋಯ್ತಾ ಇದ್ದವು. ಅಷ್ಟು ಚೆನ್ನಾಗಿ ಒಡನಾಟ ಇತ್ತು ನಮಗೂ ಅವತ್ತು.
0: ಈ ರೀತಿ ನೀವು ಕಾಡೊಳಗಡೆ ಈ ಸೌದೆ ಆಗಿರ್ಬೋದು, ಈ ಗೆಡ್ಡೆ ಗೆಣಸು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರೋ ಕಾಡೊಳಕ್ಕೆ ಹೋದಾಗ ನಿಮ್ಗೆ ಏನಾದ್ರು ಇಂಥ ಪ್ರಾಣಿಗಳೇ ಈ ಕಡೆಯಿಂದ ಬರ್ತಿದ್ದೇವೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ತಿತ್ತು ಹೇಗೆ ಚಿಕ್ಕಮರವ್ರೆ?
1: ಅಂದ್ರೆ ಅವು ಇರೋಂತ ಸ್ಥಳಗಳಿಗೆ ಹೋದ್ರೆ ಗೊತ್ತಾಗ್ತಿತ್ತು. ನಮ್ಗೆ ಗೊತ್ತಲ್ಲ ಇಂಥ ಸ್ಥಳಕ್ಕೆ ಹೋಗಿ ಇಂಥ ಜಾಗಕ್ಕೆ ಹೋದ್ರೆ ಇಂಥ ಪ್ರಾಣಿಗಳು ಇರ್ತವೆ ಅನ್ನೋದು, ಅಂತ ಕಡೆ ನಾವು ಹೋಗ್ತಿರ್ಲಿಲ್ಲ. ನಾವು ಇತ್ತೀಚೆಗೆ ಕಾಡಿಂದ ಬಂದ್ಮೇಲೆ ಈಗ ಮೇಣ ಕೀಳಕ್ ಹೋಯ್ತಿದ್ದೋ, ನೆಲ್ಲಿಕಾಯಿ ಅಂಡ್ಲೆಕಾಯಿ ಇಂಥದ್ಕೆಲ್ಲ ಹೋಯ್ತಿದ್ದೋ, ಮತ್ತೆ ಈ ಮರದು ಪಾಸೆ ಇವನ್ನೆಲ್ಲ ನಾವು ಸಂಗ್ರಹಿಸಕ್ ಹೋಯ್ತಿದ್ದೋ. ಇತ್ತೀಚೆಗೆ ಯಾವಾಗ ಅರಣ್ಯ ನಮ್ ಕಟ್ ಮಾಡಿದ್ರು, ಇವು ಸೋಲಾರು ಮತ್ತೆ ಈ ತಂಚು ಗಿಂಚು ಅನ್ಕೊಂಡು ಯಾವಾಗ ಇದು ಮಾಡಿದ್ರು, ಈಗ ನಾವು ಕಾಡಿಗೆ ಹೋಗ್ತಾ ಇಲ್ಲ. ಈಗ ನಮ್ಮ ಜಮ್ಮಕ್ಕೆ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರು ನಾವು ಪಾಲಿಸ್ನವ್ರ ಹತ್ರ ಪರ್ಮಿಷನ್ ತಗೊಂಡೆ ಹೋಗ್ಬೇಕು ಅಲ್ಲಿಗೆ. ಈಗ ನಮ್ಮ ಎತ್ತಮುತ್ತರು ಸುಡುಗುಣಿ ಎಲ್ಲ ಅಲ್ಲೇ ಇರೋದು, ಅದನ್ನ ವರ್ಷಕ್ಕೊಂದ್ಸರಿ ಪೂಜೆನ ಪುಸ್ತಕ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಅನುಮತಿ ತಗೊಂಡೆ ಹೋಗು. ಈ ರೀತಿ ಆಗದು.
0: ಹಾಗೆ ಚಿಕ್ಕಮರವ್ರೆ, ತಮ್ಮ ಒಂದು ಮಹದೇಶ್ವರ ಕಾಲೋನಿಗೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಸಿಗ್ತಿದ್ದಾವೆ, ಇನ್ನು ಏನಾದ್ರೂ ಕೆಲವು ಸಮಸ್ಯೆಗಳಿದೆಯಾ ನಿಮ್ಮ ಅಡಿಯಲ್ಲಿ? ಹೇಗೆ
1: ಸಮಸ್ಯೆ ಇದೆ ಸರ್, ತುಂಬಾ ಸಮಸ್ಯೆ ಇದೆ. ಅದೇ ಈಗ ನಾನು ಹೇಳಿಲ್ವಾ, ಒಂದ್ ಮನೆಯಲ್ಲಿ 4 ಕುಟುಂಬ 3 ಕುಟುಂಬ ಈ ರೀತಿ ವಾಸ ಮಾಡ್ತಾ ಇದ್ದೀವಿ. ಅವರುಗಳಿಗೆ ಈಗ ಬಂದಿರೋ ನಿವೇಶನ ಕೂಡ ನಮ್ಗೆ ಒಂದ್ ಹಕ್ಕು ಪತ್ರ ಕೊಟ್ಟಿಲ್ಲ. ಅದು ನಮ್ಮ ಅಡಿ ಪಕ್ಕದಲ್ಲೇ ಇರೋದು, ಅದು ಕೂಡ ಕೊಟ್ಟಿಲ್ಲ. ಮತ್ತೆ ಯಾವುದೇ ಒಂದು ಸಾಲ ಸೌಲಭ್ಯ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದನ್ನು ಕೂಡ ನಮ್ಗೆ ದೊರಕ್ತಾ ಇಲ್ಲ ಸರ್ಕಾರದಿಂದ.

0: ಅಥವಾ ನಮ್ಮ ಪಂಚಾಯತಿಯಿಂದ ಒಂದು ಮನೆಗಳು ಕೂಡ ಹಾಗೆ ನಮ್ಮ ಹೆಚ್ಚು ಕಡಿಮೆ ಒಂದು 30-35 ವರ್ಷ ಆಗಿರ್ಬೋದು ಅವರು ಮನೆಗಳು ಕೊಟ್ಟು ಆಗ ಲ್ಯಾಂಡರ್ ಮನೆ ಅನ್ಬಿಟ್ಟು ಕೊಟ್ಟಿದ್ರು. ಅದನ್ನ ಬಿಟ್ಟರೆ ಇನ್ಯಾವುದು ಮನೆ ಇದನ್ನ ಕೊಟ್ಟಿಲ್ಲ ನಮ್ಮ ಇದರಲ್ಲಿ. ಏನೋ ಆದಷ್ಟು ನಾವು ಗುಡ್ಲುಗಳಲ್ಲಿ ಅದರಲ್ಲಿ ಇದರಲ್ಲಿ ಸಡ್ಡು ಗಿಡ್ಡು ಹಾಕೊಂಡು ವಾಸ ಮಾಡ್ತಾ ಇದ್ದೀವಿ.
1: ಹಾಗೆ ನಿಮ್ಮ ಹಾಡಿಯವರೆಲ್ಲರೂ ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಹೇಗೆ?
0: ಅದು ಇದೆ, ರೇಷನ್ ಕಾರ್ಡ್ ಇದೆ. ನಮ್ಮ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು ಇತ್ತೀಚೆಗೆ ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಅವರೇ ಮಾಡಿಸ್ಕೊಟ್ರು ಇವನ್ನೆಲ್ಲಾನು. ಅದೆಲ್ಲ ಇದೆ, ಏನಿಲ್ಲ.
1: ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ನಿಮ್ಗೆ ಸಿಕ್ಕಿದೆ?
0: ಸಿಕ್ಕಿದೆ ಅದೆಲ್ಲ ಇದೆ.
1: ಇವಾಗ ರೇಷನ್ ಬರ್ತಿದೆಯಾ ಸರ್ಕಾರದಿಂದ ಹೇಗೆ?
0: ಇಲ್ಲ, ಸರ್ಕಾರದಿಂದ ನಮಗೆ ಕೊಡ್ತಾ ಇದ್ರು ಗಾಡಿ ರೇಷನ್ ಅಂದ್ಬಿಟ್ಟು. ಈಗ ಒಂದು 6-7 ತಿಂಗಳಿಂದ ಅದು ಕೂಡ ಬರ್ತಾ ಇಲ್ಲ, ಅದು ನಿಲ್ಸ್ಬಿಟ್ಟಿದವ್ರೆ. ಕಾರಣ ಏನು ಅನ್ನೋದು ಗೊತ್ತಿಲ್ಲ, ಅದು ಕೂಡ ಇಲ್ಲ. ಇನ್ನು ನಮ್ಮ ಮಾಮೂಲಿ ನ್ಯಾಯ ಬೆಲೆ ಅಂಗಡಿದು ಸಿಗ್ತಾ ಇದೆ ಅದೊಂದು. ಆಡಿ ರೇಷನ್ ಅದು ನಿಂತು ಇನ್ನೇನು 8 ತಿಂಗಳೇ ಆಗೋಯ್ತು.
1: ಯಾಕೆಂತ ಕಾರಣ ಗೊತ್ತಿಲ್ವ?
0: ಕಾರಣ ಗೊತ್ತಿಲ್ಲ ಸರ್ ನಮ್ಗೆ, ಅದು ಏನು ಅನ್ನೋದೇ ಗೊತ್ತಿಲ್ಲ.
1: ಯಾಕಂದ್ರೆ ಸರ್ಕಾರ ಕೊಡ್ತಕ್ಕಂತ ಆಡಿ ರೇಷನ್ ಇಂದ ಕೆಲವೊಂದು ಕುಟುಂಬಗಳು ಕೂಡ ಅದನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸಿಕೊಂಡು ಹೋಗ್ತಿರ್ತಾರೆ. ಇವಾಗ ಅದನ್ನ ನೆನೆಸ್ಬಿಟ್ಟು ತುಂಬಾ ಕಷ್ಟವಾಗ್ತಿದೆ.
0: ಹೌದೌದು ಸರ್, ರಾಗಿ ಕೊಡ್ತಾ ಇದ್ರು, ಅಕ್ಕಿ ಬೇಳೆ ಎಣ್ಣೆ ಮೊಟ್ಟೆ ಇದನ್ನೆಲ್ಲ ಕೊಡ್ತಾ ಇದ್ರು. ಒಂದು ಹೆಚ್ಚು ಕಡಿಮೆ ಒಂದು ಒಂದು ಫಲಾನುಭವಿಗೆ ಒಂದು 5,000 ರೂಪಾಯಿನ ಇದನ್ನ ಕೊಡ್ತಾ ಇದ್ರು ಸರ್. ಒಂದು 5,000-6,000 ರೂಪಾಯಿನ ಪದಾರ್ಥಗಳು ಕೊಡ್ತಾ ಇದ್ರು. ಈಗ ಕೂಲಿ ಅಂತಂದ್ರೆ ಯಾವಾಗಲೂ ಕೂಲಿ ಸಿಕ್ಕಲ್ಲ ನಮ್ಗಳಿಗೆ. ಸೀಸನ್ ಅಲ್ಲಿ ಕೂಲಿ ಸಿಕ್ತದೆ, ಕೆಲವು ಟೈಮಲ್ಲಿ ಬ್ಯಾಸ್ಗೆಗಳಲ್ಲಿ ಕೂಲಿ ಸಿಕ್ಕಲ್ಲ. ಆಗೆಲ್ಲ ವಲಸೆ ಹೊರಟೋಯ್ತಿದ್ದು ಕೊಡಗು ಕೇರಳ ಈ ಕಡೆ ಎಲ್ಲ ಹೊರಟೋಯ್ತಿದ್ದು. ಈ ರೇಷನ್ ಕೊಟ್ಮೇಲೆ ಸ್ವಲ್ಪ ನಾವು ಆ ಕಡೆ ಎಲ್ಲ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿಕೊಂಡು. ಏನಂದ್ರೆ ರೇಷನ್ ಇಲ್ಲಿ ಸಿಕ್ಕೋದು ಸಣ್ಣ ಪುಟ್ಟ ಇದಕ್ಕೆಲ್ಲ ಇಲ್ಲೇ ಅಕ್ಕಪಕ್ಕ ರೈತರ ಹತ್ರ ಕೂಲಿ ಮಾಡಿಕೊಂಡು
1: ಈಗ ಜೀವನ ಸಾಗಿಸ್ಕೊಂಡು ಹೋಗೋದಂತ
0: ಸಾಗಿಸ್ಕೊಂಡು ಹೋಯ್ತಿದ್ದು. ಇನ್ನ ಈಗ ಆ ಕಡೆ ರೇಷನ್ ನಿಲ್ಸವ್ರೆ, ಇನ್ನ ನಾವು ಹೋಗ್ಲೇಬೇಕಾಗತ್ತೆ. ಬ್ಯಾಸ್ಗೆಲ್ ಕೆಲಸ ಇರಲ್ಲ ಇಲ್ಲಿ, ಊಟ ತಿಂಡಿಗೆ ಜಮೀನು ಇಲ್ದವರು ಪಾಪ ಏನ್ ಮಾಡೋದು. ಹೋಗ್ಲೇಬೇಕಾಯ್ತದೆ ನಾವು, ವಲಸೆ ಹೋಗ್ಲೇಬೇಕಾಯ್ತದೆ.
1: ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ರ ಚಿಕ್ಕಮರವ್ರೆ?
0: ನಮ್ಮ ಕುಟುಂಬದಲ್ಲಿ ನಾವೊಂದು 6 ಜನ ಇದ್ದೀವಿ ಸರ್. 1 ಎಕರೆ ಭೂಮಿ ಇದೆ, ಅದಕ್ಕೆ ಕುಪತ್ರ ಕೊಟ್ಟಿಲ್ಲ. 70 ವರ್ಷದಿಂದ ಮಾಡ್ತಾ ಇದ್ದೀವಿ ಅದನ್ನ, ಇನ್ನು ಕೂಡ ಅದಕ್ಕೆ ಕುಪತ್ರ ಕೊಟ್ಟಿಲ್ಲ. 70 ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ, ಒಂದು ಸಾಗುವಳಿ ಚೀಟಿಗಾಗಿ. ಇನ್ನೂ ಕುಪತ್ರ ಕೊಟ್ಟಿಲ್ಲ. ಅದಕ್ಕೆ ಕುಡಿಯೋ ನೀರು ಸಿಗ್ತಾ ಇದೆ, ಕುಡಿಯೋ ನೀರಿಂದ ಏನು ತೊಂದರೆ ಇಲ್ಲ, ಅದರದ್ದು ಪರವಾಗಿಲ್ಲ, ಅದೆಲ್ಲ ಸಪ್ಲೈ ಚೆನ್ನಾಗಿದೆ ನಮ್ಗೆ.
1: ಹಾಗೆ ರಸ್ತೆಗಳ ನಿರ್ಮಾಣ ಹಾಗೆ ಒಳಚರಂಡಿ ವ್ಯವಸ್ಥೆ ಆಗಿದೆಯಾ? ಹೇಗೆ
0: ಇದು ಕೂಡ ಆಗಿದೆ ಸರ್, ಆಗಿದೆ. ಕಾಂಕ್ರೀಟ್ ರೋಡ್ ಆಗಿದೆ ನಮ್ಮ ಇದಕ್ಕೆ, ಊರ ಆಡಿ ಒಳಗಡೆ ಮತ್ತೆ ನಮ್ಮ ಆಡಿಯಿಂದ ಮೇನ್ ರೋಡ್ ವರೆಗೂ ಟಾಂಬರ್ ರೋಡ್ ಕೂಡ ಆಗಿದೆ.
1: ಹಾಗೆ ನೀವೊಂದು ಜಾತಿ ಆದಾಯ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ?
0: ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ. ಏನೋ ಒಂದು ಜೀವನ ಸಾಗಿಸ್ಬೇಕು ಅನ್ನೋದೊಂದು ಗುರಿ ಇರ್ತದೆ ಮನುಷ್ಯನ್ಗೆ, ಆಸೆಗಳು ಬೇಜಾನು ಇರ್ತದೆ. ನಾವು ಆ ರೀತಿ ಬದುಕ್ಬೇಕು ಈ ರೀತಿ ಬದುಕಬೇಕು ಅಂತ. ಆದ್ರೆ ಇಲ್ಲಿ ನಮ್ಗೆ ಸರಿಯಾದ ಸವಲತ್ತುಗಳು ಇಲ್ಲದ್ರಿಂದ ನಾವು ಈಗ ನಾವು ಜಮೀನ್ ಮಾಡ್ಬೇಕು, ಒಂದು 2-3 ಎಕರೆ ಜಮೀನ್ ಬೇಕು. ನಾವು ಇನ್ನೇನು ಒಂದು 20-30 ವರ್ಷದಿಂದ ನಾನು ಆಗಲೇ ಹೇಳ್ದಂಗೆ ಫಾರೆಸ್ಟ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ 2006 ಇವ್ರುಗಳಿಗೆ ಜಮೀನ್ ಕೊಡ್ಬೇಕು ಅಂತ ನಮ್ಮ ಹೈಕೋರ್ಟಿಂದಾನೇ ತೀರ್ಮಾನ ಆಗಿ ಬಂದಿರತಕ್ಕಂಥದ್ದು. ಒಂದು ನಮ್ಮ ಹತ್ರ ದಾಖಲೆಗಳು ಕೂಡ ಇದೆ, ಅದು 2006 ಕೋರ್ಟ್ ತೀರ್ಪೇ ಕೊಟ್ಟಿದೆ ಇವ್ರುಗಳಿಗೆ ಜಮೀನ್ ಕೊಡ್ಬೇಕು ಅಂತ. ಆ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ. ಈಗ ನಾವು ಅದನ್ನ ಕೇಳಕ್ ಹೋದ್ರೆ ಈ ಫಾರೆಸ್ಟ್ ನವರು ಎಲ್ಲೋ ಇರೋರ್ನ ತಂದು ಇಲ್ಲ ಹಾಕ್ತಾರೆ ನಾವು ಹಿಡಿದಂತ ಜಾಗಗಳಲ್ಲಿ. ಈಗ ನೀವು ಕಂಡಂಗನೆ ಇಲ್ಲಿ ನಮ್ಮ ಬಳ್ಳೆಯಾಡಿಯವರು ಮತ್ತೆ ನಮ್ಮ ಈ ಕಡೆ ತಿದ್ಮತಿಯವರು ಈ ಕಡೆ ಎಲ್ಲ ನಾವು ಹಿಡಿದಿದ್ದ ಜಮೀನುಗಳನ್ನೇ ಅವ್ರನ್ನೆಲ್ಲ ತಂದು ಇಲ್ಲಿ ಕೂರಿಸಿದ್ರು. ಈಗ ನಮ್ಗೆ ಇಲ್ಲ ಅದನ್ನ ನಾವು ಕೇಳಕ್ ಹೋದ್ರೆ ಅವರು ಇಲ್ಲಪ್ಪ ನಾವು ಕೊಡಕ್ ಆಗಲ್ಲ, ನಮ್ಗೆ ಮೇಲಿಂದ ಆರ್ಡರ್ ಬರ್ಬೇಕು ಅಂತಾರೆ. ಬೇಜನ ನಾವು ಈಗ ನಮ್ಮ ಸಂಘ ಸಂಸ್ಥೆಗಳಿದೆ, ಸಂಘ ಸಂಸ್ಥೆ ಮೂಲಕನೂ ಹೋಗಿ ನಾವು ಹೋರಾಟ ಮಾಡ್ದೋ. 40 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ, ಇನ್ನೂ ನಮ್ಗೆ ಒಂದು 40 ಜನಕ್ಕೆ ಭೂಮಿ ಕೊಟ್ಟಿಲ್ಲ. ಇಲ್ಲಿ ಸಾಗುವಳಿ ಕೊಟ್ಟು ಇರ್ತಕ್ಕಂಥವ್ರು 14 ಕುಟುಂಬ ಇದೆ, ಇನ್ನೊಂದು 6 ಕುಟುಂಬಕ್ಕೆ ಸಾಗುವಳಿ ಇಲ್ಲ. ಅದನ್ನ ಇವರು ಫಾರೆಸ್ಟು ಅಂತಾರೆ. ಅದೇ ಜಮೀನಲ್ಲಿ ನಾವು 70 ವರ್ಷದಿಂದ ಅದೇ ಗ್ರಾಮದ ನಮ್ಮ ಆಡಿ ಪಕ್ಕನೆ ನಮ್ಮ ಜಮೀನು, ನಮ್ಮ ಆಡಿ ನಮ್ಮ ಮನೆ ಹಿಂದಗಡೆನೆ ನಮ್ಮ ಜಮೀನು. 70 ವರ್ಷದಿಂದ ಅದರಲ್ಲಿ ದುಡ್ದು ಅನ್ನ ತಿಂತಾ ಇದೀವಿ, ಅದಕ್ಕೂ ಕೂಡ ಕುಪತ್ರ ಕೊಡ್ತಾ ಇಲ್ಲ ಅವರು.

0: ಅಡಿಗೆ ಬೇಕಾದಂತಹ ಹಕ್ಕುಪತ್ರಗಳಾಗಿರ್ಬೋದು, ಭೂಮಿ ಸಮಸ್ಯೆ ಆಗಿರ್ಬೋದು, ಇದಕ್ಕೆಲ್ಲ ತುಂಬಾ ಹೋರಾಟವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
1: ಹೋಗ್ತಾ ಇದೀವಿ ಸರ್, ಮಾಡ್ತಾ ಇದೀವಿ.
0: ಜೊತೆಗೆ ನಮ್ಮೊಂದು ಅಡಿಗೆ ಮುಖ್ಯವಾಗಿ ಮನೆಗಳು, ಹಕ್ಕುಪತ್ರಗಳು, ಈ ಒಂದು ಜಮೀನನ್ನು ಕೊಟ್ರೆ ನಾವು ಜೀವನ ಸಾಗಿಸ್ಕೊಂಡು ಹೋಗಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತಿದ್ದೀರಾ?
1: ಹೌದೌದು ಸರ್.
0: ಬಹಳ ಸಂತೋಷ ಚಿಕ್ಕಮರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನ ಇರುವಂತಹ ಎಲ್ಲ ಆಡಿಗಳಿಗೆ ಕೊನೆಯದಾಗಿ ಏನ್ ಕ್ಯೂ ಮಾತಾಡಲಿಕ್ಕೆ ಇಷ್ಟಪಡ್ತೀರಾ?
1: ನಮ್ಮ ಆಡಿ ಪ್ರದೇಶಗಳಲ್ಲಿ ಎಲ್ಲೇ ಆಗಲಿ, ನಮ್ದು ಹೆಚ್ಚು ಕಡಿಮೆ 100-120-130 ಆಡಿ ಇರ್ಬೋದೇನೋ ನಮ್ಮ ತಾಲೂಕಲ್ಲಿ. ಎಲ್ರು ಇದನ್ನೇ ನಾನು ಕೇಳೋದು ಇಷ್ಟೇ, ಎಲ್ರು ಒಂದು ಒಂದು ನ್ಯಾಯ ರೀತಿಲಿ ದುಡಿಬೇಕು, ಮಾಡ್ಬೇಕು ಅಂದಾಗ, ಸಮಾಜದ ಸೇವೆ ಮಾಡ್ಬೇಕು ಅಂದಾಗ ಎಲ್ರೂ ವಿದ್ಯಾವಂತರಾಗಬೇಕು, ಆದಷ್ಟು ವಿದ್ಯಾವಂತರಾಗಬೇಕು. ಮತ್ತು ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಒಂದ್ ಆಡಿಗೆ ಒಬ್ಬ ಆಗ್ಲಿ ಇದ್ದಾಗ್ಲಿ ಇರ್ಬೇಕು. ಮತ್ತೆ ನಮ್ಮ ಆಡಿಯ ನಮ್ಮಂತ ಮೂಢಾತ್ಮರಿಗೆ ಸ್ವಲ್ಪ ಬೆಳಕು ತೋರಿಸೋ ಭಾಗ್ಯನ ತರಬೇಕು. ಇಂಥದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ವಿದ್ಯಾವಂತರು ಇರ್ಬೇಕು ಆಡಿಗಳಲ್ಲಿ. ವಿದ್ಯಾಭ್ಯಾಸ ಕಲಿತಷ್ಟು ನಮ್ಮ ಆಡಿಗೆ ನಮ್ದೇ ಅನುಕೂಲ. ಇದರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ವಿದ್ಯಾವಂತರಾಗಿ ನಾವು ಹಿಂದೆ ಬೆಳೆಯೋ ಯುವತರಿಗೆಲ್ಲ ಸ್ವಲ್ಪ ವಿದ್ಯಾಭ್ಯಾಸಗಳನ್ನ ಕೊಟ್ಟು ಮುಂದೆ ನಾವು ಎಲ್ಲರೂ ಸ್ವಲ್ಪ ಸಮಾಜದ ಬೆಳಕು ನೋಡೋಣ ಅಂತ ನನ್ನ ಆಸೆ. ನಮ್ಮ ಆಡಿ ಜನಕ್ಕೆ ಕೇಳ್ಕೊತೀನಿ ಸರ್.
0: ಬಹಳ ಸಂತೋಷ ಚಿಕ್ಕಮರವರೇ. ಇಷ್ಟೊತ್ತು ನಮ್ಮ ಒಂದು ನಂಗಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ಮಹದೇಶ್ವರ ಕಾಲೋನಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೇನೆ ತಮ್ಮ ಒಂದು ಜೀವನ ಶೈಲಿ ಕುರಿತು ಇಷ್ಟೊತ್ತು ನಮ್ಮ ನಂಗಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಒಂದಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ನಂಗಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಭೀಮನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುವ ಮಹದೇಶ್ವರ ಕಾಲೋನಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಶಿವತ ಚಿಕ್ಕಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಪ್ರಿಯ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೇ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಮಹದೇಶ್ವರ ಕಾಲೋನಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಚಿಕ್ಕಮಾರಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು

0: ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೇಗೆ ಎಲ್ಲೆಲ್ಲಿಯೂ ಸಂಚರಿಸುವಂತಹ ಮಹಾವಾಯು ಆಕಾಶದಲ್ಲಿದೆಯೋ ಹಾಗೆಯೇ ಎಲ್ಲ ಪ್ರಾಣಿಗಳು ಕೂಡ ನನ್ನಲ್ಲಿವೆ ಎಂಬುದನ್ನು ತಿಳಿದುಕೋ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ವಿಷಯದ ಮೂಲಕ ತನ್ನ ಅಗಾಧತೆಯನ್ನು, ತನ್ನ ವಿಸ್ತಾರತೆಯನ್ನು, ತನ್ನ ವಿಶ್ವವ್ಯಾಪಕತ್ವವನ್ನು ಈ ಮೂಲಕ ಭಗವಂತ ನಮ್ಮೆಲ್ಲರಿಗೂ ತಿಳಿಯಪಡಿಸ್ತಾ ಇದ್ದಾನೆ. ಎಲ್ಲ ವಸ್ತುಗಳು ತನ್ನಲ್ಲಿ ಹೇಗಿವೆ ಎಂಬುದಕ್ಕೆ ಇದು ಒಂದು ಉದಾಹರಣೆ. ಎಲ್ಲ ಕಡೆಯಲ್ಲಿಯೂ ಸಂಚರಿಸುತ್ತಿರುವಂತಹ ಮಹಾವಾಯು ಹೇಗೆ ಆಕಾಶದಲ್ಲಿದೆಯೋ ಹಾಗೆ ಎಲ್ಲವೂ ಅವನಲ್ಲಿದೆ. ವಾಯು ಆಕಾಶದಲ್ಲಿ ಹಲವು ರೂಪಗಳನ್ನು ಧರಿಸಿ ಚಲಿಸುತ್ತಿದೆ. ಒಂದು ಕಡೆ ಚಂಡಮಾರುತದಂತೆ ಗಿಡ ಮರಗಳನ್ನು ಉರುಳಿಸುತ್ತಾ ಇದೆ, ಮತ್ತೊಂದು ಕಡೆ ತಂಗಾಳಿಯಂತೆ ಬೀಸುತ್ತಿದೆ, ಇನ್ನೊಂದು ಕಡೆ ಸುಂಟರ ಗಾಳಿಯಂತೆ ನೆಲದ ಮೇಲೆ ಇರುವುದನ್ನೆಲ್ಲ ಆಕಾಶಕ್ಕೆ ಎರಚಿ ಹೋಗುತ್ತಿದೆ. ಒಂದು ಕಡೆ ಪುಷ್ಪಗಳ ಪರಿಮಳವನ್ನು ಹೊತ್ತು ತರುತ್ತಿದೆ, ಮತ್ತೊಂದು ಕಡೆ ತಿಪ್ಪೆಗುಂಡಿಯ ದುರ್ಗಂಧವನ್ನು ಹೊತ್ತು ಬರುತ್ತಿದೆ. ಆದರೆ ಆಕಾಶ ಇವುಗಳಾವುದರಿಂದಲೂ ಬಾಧಿತವಾಗುವುದಿಲ್ಲ. ಪುಣ್ಯವಂತರಿವರು, ಪಾಪಾತ್ಮರಿವರು, ಬುದ್ಧಿವಂತರು ಇವರು, ದಡ್ಡರು ಇವರು ಅಂತೆಲ್ಲ ನಾವು ಈ ಪ್ರಪಂಚದಲ್ಲಿ ಬಗೆ ಬಗೆಯಾಗಿ ಜನರನ್ನ ವಿಂಗಡಿಸ್ತೇವೆ. ಆದರೆ ದೇವರು ಇದರಿಂದ ಬಾಧಿತನಾಗುವುದಿಲ್ಲ. ಹಾವಿನ ಬಾಯಿನಲ್ಲಿರುವ ವಿಷದಂತೆ ಹಾವಿಗೆ ಇದರಿಂದ ಯಾವ ಬಾಧೆಯೂ ಇಲ್ಲ. ಎಲ್ಲ ಇರುವುದಕ್ಕೆ ದೇವರಿರಬೇಕು. ಆದರೆ ದೇವರು ಎಲ್ಲದರಿಂದ ತಾಪತ್ರಯಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ. ಒಂದು ಸಿನಿಮಾ ತೆರೆಯ ಮೇಲೆ ಏನೇನೋ ಗೊಂಬೆಗಳು ಬೀಳುತ್ತವೆ. ಆ ಗೊಂಬೆಯು ಅಲ್ಲಿ ಬರಬೇಕಾದ್ರೆ ತೆರೆ ಎನ್ನುವಂಥದ್ದು ಅವಶ್ಯಕ. ಆದರೆ ಆ ಗೊಂಬೆಗಳಿಂದ ಆ ಸಿನಿಮಾದ ಪರದೆಯ ತೆರೆ ಕೆಟ್ಟು ಹೋಗುತ್ತದೆಯೇ? ಖಂಡಿತ ಇಲ್ಲ. ಇನ್ನು ಸಿನಿಮಾದಲ್ಲಿ ಕಾಡ್ಗಿಚ್ಚು ಉರಿಯೋದನ್ನ ತೋರಿಸಬಹುದು. ಆದರೆ ಆ ಪರದೆ, ಯಾವ ಪರದೆಯ ಮೇಲೆ ಸಿನಿಮಾ ಬರ್ತಾ ಇರುತ್ತೋ ಆ ಪರದೆಗೆ ಅಥವಾ ತೆರೆಗೆ ಅದರಿಂದ

0: ಆದರೂ ಬೆಂಕಿ ತಾಕತ್ತಾ? ಖಂಡಿತ ಇಲ್ಲ. ಹಾಗೆ ಅದೇ ಸಿನಿಮಾದಲ್ಲಿ ಅಲೆಗಳಿಂದ ತುಂಬಿದ ಒಂದು ಮಹಾಸಾಗರವನ್ನೇ ತೋರಿಸಬಹುದು. ಆದರೆ ಆ ಪರದೆ ಅದರಿಂದ ಒದ್ದೆಯಾಗತ್ತಾ? ಖಂಡಿತ ಇಲ್ಲ. ಬ್ರಹ್ಮಾಂಡದ ಸಿನಿಮಾ ಪರಮಾತ್ಮನೆಂಬ ತೆರೆಯ ಮೇಲೆ ಬೀಳುತ್ತಿದ್ದರೂ ಕೂಡ ಅವನು ಇದರಿಂದ ಬಾಧಿತನಾಗೋದಿಲ್ಲ. ಹಾಗಾಗಿ ಯಾವುದು ವಸ್ತುವು ಕೂಡ ಅಂದರೆ ವಿಸ್ತಾರವಾಗಿರುವಂಥದ್ದು, ಅಗಾಧವಾಗಿರುವಂಥದ್ದು ಯಾವುದು ಕೂಡ ಕಿಂಚಿತ್ ವಸ್ತುಗಳಿಂದ ತೊಂದರೆ ಪಡುವುದಿಲ್ಲ, ಬಾಧಿತವಾಗುವುದಿಲ್ಲ. ಹಾಗೆ ಭಗವಂತನು ಇದ್ದಾನೆ ಎಂಬುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣನ ಉಪದೇಶವನ್ನು ಸರಿಯಾಗಿ ಗ್ರಹಿಸಲು ಅರ್ಜುನನು ಪ್ರಯತ್ನಿಸ್ತಾ ಇದ್ದಾನೆ. ಆದರೂ ಕೂಡ ಅವನಿಗೆ ಸರಿಯಾಗಿ ಅರ್ಥವಾದಂತೆ ಕಾಣೋದಿಲ್ಲ. ಅದಕ್ಕಾಗಿ ಪರಮಾತ್ಮ ಇಲ್ಲಿ ಒಂದು ಉದಾಹರಣೆಯ ಮೂಲಕ ವಿವರಿಸಿ ಹೇಳಲು ಪ್ರಯತ್ನಿಸ್ತಾ ಇದ್ದಾನೆ. ಪರಮಾತ್ಮನಿಗೆ ಸರಿಯಾದ ಹೋಲಿಕೆಯನ್ನು ಕೊಡುವುದು ಅತ್ಯಂತ ಕಷ್ಟದ ಕೆಲಸ. ದೃಷ್ಟಾಂತವನ್ನು ಕೊಡುವಾಗ ಅದು ದಾಷ್ಟಾಂತಕ್ಕೆ ಸರಿಯಾದುದೇ ಆಗಬೇಕು. ಎಲ್ಲವನ್ನೂ ಆಧರಿಸಿರುವ ಮತ್ತು ಆ ಎಲ್ಲ ವಸ್ತುಗಳಿಗೂ ಮತ್ತು ತನಗೂ ಯಾವ ಸಂಬಂಧವೂ ಇಲ್ಲದಿರುವ ಒಂದು ವಸ್ತುವಿನ ಉದಾಹರಣೆಯನ್ನು ಕೊಡಬೇಕಾದ್ರೆ ಅದು ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲೂ ಕೂಡ ಇಲ್ಲಿ ಪರಮಾತ್ಮನು ಸುಂದರವಾದ ಉದಾಹರಣೆಯನ್ನು ಕೊಡ್ತಾನೆ. ಮನುಷ್ಯನ ಸಾಮಾನ್ಯ ಬುದ್ಧಿ ಅನ್ನುವಂಥದ್ದು ಈ ತತ್ವವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಲಿ ಎಂದೇ ಪರಮಾತ್ಮನ ಉದ್ದೇಶ. ಸೂಕ್ಷ್ಮವಾದುದನ್ನು ಎಂದಿಗೂ ಕೂಡ ಸ್ಥೂಲವಾದ ಯಾವುದೇ ವಸ್ತುಗಳಿಂದ ಪರಿಮಿತಗೊಳಿಸಲು ಸಾಧ್ಯವಿಲ್ಲ. ಒಬ್ಬ ಕವಿ ಹೇಳಿದಂತೆ, ಜೈಲಿನ ನಾಲ್ಕು ಗೋಡೆಗಳು ಯಾರನ್ನೂ ಬಂಧಿಸಲಾರವು. ಒಬ್ಬ ವ್ಯಕ್ತಿಯನ್ನು ಜೈಲಿನೊಳಗೆ ಹಾಕಿದ್ರೂ ಕೂಡ ಅವನು ಮಾನಸಿಕವಾಗಿ ತನ್ನ ಹೆಂಡತಿ ಮಕ್ಕಳನ್ನು ಭೇಟಿಯಾಗಲು ಯಾವ ನಿರ್ಬಂಧವೂ ಇಲ್ಲ ತಾನೇ? ಹಾಗೆ ಪರಮಾತ್ಮ ಇಲ್ಲಿ ಆಕಾಶ ಮತ್ತು ಗಾಳಿಯನ್ನು ಉಪಯೋಗಿಸಿಕೊಂಡು ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಗಾಳಿಯು ಅಂತರಿಕ್ಷದಲ್ಲಿ ಸರ್ವವ್ಯಾಪಕವಾದುದು ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಆಕಾಶವು ಗಾಳಿಯನ್ನು ಆಧರಿಸಿ ಹಿಡಿದಿರುವಂಥ ಒಂದು ಶಕ್ತಿ. ಆದರೂ ಕೂಡ ಆಕಾಶಕ್ಕೆ ಗಾಳಿಯಿಂದ ಯಾವ ತೊಂದರೆಯೂ ಇಲ್ಲ. ಈ ಸುಂದರವಾದ ಉಪಮೆಯನ್ನು ನಾವು ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಗ್ರಹಿಸುವುದಾದರೆ ಪರಮಾತ್ಮ ಇಲ್ಲಿ ವಿವರಿಸಿ ಹೇಳುವ ತತ್ವವು ಸರಿಯಾಗಿ ಅರ್ಥವಾಗುತ್ತೆ. ಪರಮಾತ್ಮನು ಜಗತ್ತಿಗೆ ಆಧಾರ. ನಾಮರೂಪ ಜಗತ್ತು ಪರಮಾತ್ಮನಲ್ಲಿ ಅಧ್ಯಸ್ಥವಾಗಿರುತ್ತೆ. ಜಗತ್ತು ತೋರಿಕೆಗೆ ಮಾತ್ರ. ಪರಮಾತ್ಮನು ನಿಜವಾಗಿಯಾದರೂ ಇರುವ ಒಂದು ಅದ್ವಿತೀಯವಾದಂಥ ವಸ್ತು. ಸುಖ ದುಃಖಗಳಿಂದ ಕೂಡಿದ ಜಗತ್ತಿನಿಂದಾಗಿ ಪರಮಾತ್ಮನಿಗೆ ಯಾವ ರೀತಿಯಾದಂತಹ ಹಾನಿಯೂ ಕೂಡ ಇಲ್ಲ. ಆಕಾಶದಲ್ಲಿ ಗಾಳಿ ಇರುವುದರಿಂದ ಆಕಾಶಕ್ಕೆ ಯಾವ ಹಾನಿಯೂ ಇಲ್ಲ. ಹಾಗಾಗಿ ಈ ಶ್ಲೋಕಗಳನ್ನು ಕೇವಲ ಓದುವುದು ಮಾತ್ರವಲ್ಲ, ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ಅದರ ಅರ್ಥವನ್ನು ನಾವು ಯಾವಾಗಲೂ ಮನನ ಮಾಡ್ತಾ ಇರಬೇಕು. ಈ ಪ್ರಪಂಚದ ಸೃಷ್ಟಿಗೆ ಏನು ಅರ್ಥ, ಜೀವರಾಶಿಗಳ ಉತ್ಪತ್ತಿಗೆ ಏನು ಅರ್ಥ, ಈ ಉತ್ಪತ್ತಿಗೆ ಸ್ಥಿತಿಗೆ ಲಯಕ್ಕೆ ಕಾರಣಕರ್ತನಾರು ಎಂಬುದನ್ನೆಲ್ಲ ತಿಳಿದುಕೊಳ್ಬೇಕಾಗಿರುವಂಥದ್ದು ನಮ್ಮ ಮನುಷ್ಯನ ಆದ್ಯ ಕರ್ತವ್ಯ. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ಆಗಬೇಕಾದುದನು ಎಸಗು ನಿಯಮಿತವಾಗಿ ಆಗಬೇಕಾದುದನು ಎಸಗು ನಿಯಮಿತ

0: ಅರಿದಿನದ ಔನ್ನತ್ಯ ಮುದ್ದು ರಾಮ, ಅರಿದಿನದ ಔನ್ನತ್ಯ ಮುದ್ದು ರಾಮ.
1: ಹಾಗಾಗಿ ದಿನದಿನಕ್ಕೂ ನಾವು ನಿಯಮಿತವಾಗಿ ಆಗಬೇಕಾದ ಕಾರ್ಯಗಳನ್ನೆಲ್ಲ ಮಾಡಿಸ್ಕೊಳ್ಬೇಕು, ಕಾರ್ಯಗಳನ್ನು ನಾಳೆಗೆ ಮುಂದೂಡದಂತಿರಬೇಕು. ಮಲ್ಲಿಗೆಯ ಚೆಲುವನ್ನು ಅಂದಂದೇ ಅನುಭವಿಸಿಕೊಳ್ಳಬೇಕು. ದಿನದ ಔನ್ನತ್ಯವನ್ನು ಅರಿತರೆ ಮುಂದಿನ ದಿನದ ಸಾಫಲ್ಯ ಸಾಧ್ಯವಾಗತ್ತೆ.

ಹಾಗಾಗಿ ಸದಾಕಾಲ ಅರಿವಿನ ಪ್ರಪಂಚದಲ್ಲಿ ನಾವು ಸಾಗಬೇಕು ಅನ್ನುವಂಥ ಮಾತನ್ನೇ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಹಾಗಾಗಿ ಅರಿವಿನ ಮೂಲಕ ಈ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ
1: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿ.ಎ. ಅಜರುದ್ದೀನ್. ಮುಖ್ಯಾಂಶಗಳು: ಬರ ಪರಿಸ್ಥಿತಿ, ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಬರ ಪರಿಸ್ಥಿತಿ ಕುರಿತಂತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ. ರೈತರ ಪರಿಸ್ಥಿತಿ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಬರ ಪರಿಸ್ಥಿತಿ, ರೈತರ ತೊಂದರೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕುರಿತಾದ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸಲ್ಲಿಸಬೇಕಾದ ಆಕ್ಷೇಪಣೆಗಳ ಬಗ್ಗೆ ಮಾತ್ರ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ ಸಾಲಮನ್ನಾ ಮಾಡುವ ಜವಾಬ್ದಾರಿ ಹೊರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ವಿಪಕ್ಷ ನಾಯಕ ಆರ್. ಅಶೋಕ್ ಹಾಗೂ ಇತರೆ ನಾಯಕರು ತಮ್ಮೊಂದಿಗೆ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದಿಂದ ಅನುದಾನ ಮತ್ತು ರೈತರ ಸಾಲಮನ್ನಾಕ್ಕೆ ಆಗ್ರಹಿಸಬೇಕು, ಬರಗಾಲಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. 16.5 ಕಿಲೋಮೀಟರ್ ಟನಲ್ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಉದ್ಯಾನವನಗಳನ್ನು ಮಾರಾಟ ಮಾಡುತ್ತಿಲ್ಲ. ಮೆಟ್ರೋಗೆ ಜಾಗ ಕೊಡಲು ಭೂಮಿಯನ್ನು ವರ್ಗಾಯಿಸಬೇಕು, ಚರ್ಚೆ ಮಾಡಬೇಕೆನ್ನುವ ಕಾರಣದಿಂದ ವಿಧೇಯಕವನ್ನು ಹಿಂಪಡೆಯಲಾಗಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡಲ ಸಂಗಮಕ್ಕೆ ಇಂದು ಭೇಟಿ ನೀಡಿ ಸಂಗಮನಾಥರ ದರ್ಶನ ಪಡೆದು ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಸಮಸ್ಯೆಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆದಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಶೇಕಡ 42ರಿಂದ 43ರಷ್ಟು ಮಳೆ ಕೊರತೆಯಾಗಿದೆ. ಬಹುತೇಕ ಕಡೆ ಉತ್ತಮ ಬೆಳೆ ಬಂದಿಲ್ಲ. ನೀರಾವರಿ ಪ್ರದೇಶಗಳಲ್ಲಿಯೂ ಬರ ಪರಿಸ್ಥಿತಿಯ ಪರಿಣಾಮ ಗೋಚರಿಸುತ್ತಿದೆ. ಹೆಲಿಕಾಪ್ಟರ್ ಮೂಲಕ ಪ್ರದೇಶಗಳನ್ನು ವೀಕ್ಷಿಸಿದಾಗಲೂ ಬರದ ತೀವ್ರತೆ ಕಂಡುಬಂದಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನಂತರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ವೀಕ್ಷಿಸಿದರು. ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ. ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 32,504 ಕೆರೆಗಳಿದ್ದು 11,498 ಕೆರೆ ಒತ್ತುವರಿಯಾಗಿತ್ತು. ಈ ಪೈಕಿ 6,670 ಕೆರೆ ಒತ್ತುವರಿ ತೆರವು ಮಾಡಲಾಗಿದ್ದು, ಇನ್ನು 4,828 ಕೆರೆಗಳ ಒತ್ತುವರಿ ತೆರವು ಮಾಡಬೇಕಿದೆ. ಕೂಡಲೇ ಕೆರೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದು, ಇನ್ನು ಮುಂದೆ ಯಾರೇ ಹೊಸದಾಗಿ ಕೆರೆ ಒತ್ತುವರಿ ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದರು. ಜಲಶಕ್ತಿ ಸಚಿವಾಲಯ ದೆಹಲಿಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಕೆರೆ, ಸರೋವರ, ನದಿಗಳ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟ್ರೀಯ ಯೋಜನೆ ರೂಪಿಸಲು ಒತ್ತಾಯಿಸಿರುವುದಾಗಿ ಮಾಹಿತಿ ನೀಡಿದರು. ಸರ್ಕಾರ ಮುಂದಿನ 30 ವರ್ಷಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಏಕಗ್ರಾಮ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ಇಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಆಸ್ಟ್ರೇಲಿಯಾದ ಐಎನ್

0: ಕ್ಯೂ ಇನ್ನೋವೇಷನ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಏರ್ಪಟ್ಟಿದೆ. ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ನ ನವೋದ್ಯಮ ವ್ಯವಸ್ಥೆಗಳ ನಡುವಣ ಸಂಪರ್ಕ ಮತ್ತಷ್ಟು ಗಟ್ಟಿಗೊಳಿಸಲು ಈ ಒಪ್ಪಂದವು ವಿಶೇಷವಾಗಿ ಗಮನ ಹರಿಸಲಿದೆ. ಈ ಸಹಭಾಗಿತ್ವವು ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ ನಡುವೆ ಮಹತ್ವದ ಸೇತುವೆ ನಿರ್ಮಿಸಲಿದೆ ಎಂದು ಈ ಸಂದರ್ಭದಲ್ಲಿ ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಬಗ್ಗೆ ಪಕ್ಷ ಕಳೆದ 25 ದಿನಗಳಲ್ಲಿ ನಡೆಸಿದ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ, ಬರಪೀಡಿತ ಜಿಲ್ಲೆಗಳಿಗೆ ಸಚಿವರ ಭೇಟಿ, ಪಾರ್ಕ್ ವಿಧೇಯಕ ಹಿಂಪಡೆಯುವುದು ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಯಾನ ಉದ್ಘಾಟಿಸಲಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲಿಯೇ ತ್ವರಿತ ಪರಿಹಾರ ಒದಗಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ರಾಜ್ಯ ಸರ್ಕಾರ ನಾಳೆಯಿಂದ ಪ್ರಜಾಸೇವಾ ಆಂದೋಲನ ಸಭೆಗಳನ್ನು ಆಯೋಜಿಸಲು ಎಲ್ಲಾ ಜಿಲ್ಲೆಗಳಿಗೆ ನಿರ್ದೇಶನ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜಾ ಆಂದೋಲನಕ್ಕೆ ಬಾಗೇಪಲ್ಲಿ ಪಟ್ಟಣದ ಕಸಬಾ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾಳೆ ಜಿಲ್ಲಾಡಳಿತ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ನಾಳೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾ ಸೇವಾ ಆಂದೋಲನದ ಮೊದಲ ಸಭೆ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೊಸಪೇಟೆಯ ಶ್ರೀಕೃಷ್ಣ ಮಠ ಮತ್ತು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸೇರಿದಂತೆ ವಿಜಯನಗರ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಶಾಲೆ ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರಾಧೆಯ ವೇಷಭೂಷಣಗಳನ್ನು ಧರಿಸಿ ಹಬ್ಬದ ಸಂಭ್ರಮಕ್ಕೆ ಮೆರುಗು ನೀಡಿದರು. ಬೆಂಗಳೂರು ಗ್ರಾಮಾಂತರ ಹಾಗೂ ಧಾರವಾಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಶಿರೂರು ಮಠದ ಪರ್ಯಾಯದಲ್ಲಿ ನಡೆಯಲಿರುವ ಈ ಬಾರಿಯ ಕೃಷ್ಣೋತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜತೆಗೆ ಹುಲಿವೇಷ ಸ್ಪರ್ಧೆ, ಮಲ್ಲಯುದ್ಧ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ರಥಬೀದಿಯಲ್ಲಿ ವಿಟ್ಲಪಿಂಡಿ ವೈಭವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸುಗಮ ಸಂಚಾರ ವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಜತೆಗೆ ಪೊಲೀಸ್ ಸಿಬ್ಬಂದಿ ನೀಡುವ ಸೂಚನೆಗಳನ್ನು ಅನುಸರಿಸಿ ಮಹೋತ್ಸವದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಮಧ್ಯೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲು ಈ ಬಾರಿ 2.5 ಲಕ್ಷ ಚಕ್ಕುಲಿ ಹಾಗೂ ವಿವಿಧ ಬಗೆಯ ಉಂಡೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಗುಂಡಿಟ್ಟು, ಎಳ್ಳುಂಡೆ, ಅರಳುಂಡೆ, ನೆಲಗಡಲೆ ಉಂಡೆ ಹಾಗೂ ರವಾ ಲಾಡು ಪ್ರಸಾದದ ವಿಶೇಷಗಳಾಗಿವೆ. ಸುಮಾರು 75 ಮಂದಿ ಬಾಣಸಿಗರು ಪ್ರಸಾದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಾದ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀಕೃಷ್ಣ ಮಠದ ಕೊಟ್ಟಾರಿಗಳಾದ ರಾಮಚಂದ್ರ ಕೋಡಂಚ ಹಾಗೂ ಗೋವಿಂದರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್

0: ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ದಿನದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಕೇಳುಗರೆ, ಇಂದು ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತರವರು. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮ್ಯಾಮ್,
5: ಥ್ಯಾಂಕ್ ಯು ಅನಿತಾ ಅವರೇ.
4: ಸೊ ಮೊದಲನೇದಾಗಿ ಈ ದಿನ ನೀವು ಪೌಷ್ಟಿಕ ಆಹಾರದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಸಿಕೊಡಲು ನಮ್ಮೊಂದಿಗಿದ್ದೀರಿ. ಹಾಗಿದ್ರೆ ಈ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ದಿನದ ಹಿನ್ನೆಲೆ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಅಥವಾ ಈ ದಿನದ ಆಚರಣೆಯ ಮಹತ್ವವನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
5: ಖಂಡಿತ, ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 1 ನಾವು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಆಚರಿಸ್ತಾ ಇದ್ದೀವಿ. ಇದು ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದ್ದು 1982 ನಮ್ಮ ಗೌರ್ನಮೆಂಟ್ ಫುಡ್ ಅಂಡ್ ನ್ಯೂಟ್ರಿಷನ್ ಬೋರ್ಡ್ ಕಡೆಯಿಂದ ಬಂದಿರುವಂಥದ್ದು, ಅಂಡರ್ ದಿ ಮಿನಿಸ್ಟ್ರಿ ಆಫ್ ವುಮೆನ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಕಡೆಯಿಂದ ಬಂದಿರುವಂಥದ್ದು. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ ಜನರಲ್ಲಿ ಸಮತೋಲಿತವಾದಂಥ ಆಹಾರ, ಪೌಷ್ಟಿಕಾಂಶಗಳ ಮಹತ್ವ, ಅಪೌಷ್ಟಿಕತೆ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯ ಬಗ್ಗೆ ಅರಿವು ಮೂಡಿಸೋದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ. ಕಾಲಕ್ರಮೇಣ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವು ಆಸ್ಪತ್ರೆಗಳಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ಅಂಗನವಾಡಿಗಳಲ್ಲಾಗಿರ್ಬೋದು ಮತ್ತು ಸಮುದಾಯಗಳ ಮೂಲಕ ಪೌಷ್ಟಿಕಾಂಶದ ಬಗ್ಗೆ ಜನಜಾಗೃತಿ ಮೂಡಿಸುವ ಪ್ರಮುಖ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ.
4: ಇಷ್ಟೊತ್ತು ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ದಿನದ ಹಿನ್ನೆಲೆ ಆಗಿರ್ಬೋದು, ಅದರ ಆಚರಣೆ ಮಹತ್ವದ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ಪೌಷ್ಟಿಕ ಆಹಾರ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಬೋದಾ? ಜೊತೆಗೆ ನಮ್ಮ ದೈನಂದಿನ ಆಹಾರದಲ್ಲಿ ಯಾವೆಲ್ಲ ಪೋಷಕಾಂಶಗಳ ಅಗತ್ಯ ಇದೆ ಅನ್ನೋದನ್ನ ತಿಳಿಸ್ಬೋದಾ?
5: ಪೌಷ್ಟಿಕಾಂಶ ಆಹಾರ ಅಂತ ಅಂದ್ರೆ ನಮ್ಮ ದೇಹದ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವಂತಹ ಆಹಾರ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಕಾರ್ಬೋಹೈಡ್ರೇಟ್ಸ್ಗಳಾಗಿರ್ಬೋದು, ಪ್ರೋಟೀನ್ಸ್ಗಳಾಗಿರ್ಬೋದು, ವಿಟಮಿನ್ಸ್ಗಳಾಗಿರ್ಬೋದು, ಖನಿಜಾಂಶಗಳಾಗಿರಬಹುದು, ಇದನ್ನೆಲ್ಲ ಒಟ್ಟಾರೆ ಸೇರಿಸಿ ತಗೊಳ್ಳುವಂತಹ ದೈನಂದಿನ ಊಟಗಳನ್ನು ನಾವು ಪೌಷ್ಟಿಕಾಂಶಯುಕ್ತ ಆಹಾರ ಅಂತ ನಾವು ಕರೆಯುವಂಥದ್ದಿರುತ್ತೆ. ನಮಗೆ ನಾವೇನು ಊಟ ತಗೋತೀವಲ್ಲ ಅದು ಒಂದೇ ಫುಡ್ಡಿಂದ ಎಲ್ಲ ಪೌಷ್ಟಿಕಾಂಶಗಳು ಸಿಗುವಂಥದ್ದಿರಲ್ಲ. ಸೊ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಾವು ನಮ್ಗೆ ಅವಾಗಲೇ ಗೊತ್ತಿರೋ ಹಾಗೆ ಇವಾಗ ಬ್ಯಾಲೆನ್ಸ್ಡ್ ಪ್ಲೇಟ್ ಅಂತ ಹೇಳ್ತೀವಿ. ಪ್ಲೇಟ್ ಮೆಥಡಲ್ಲಿ ನೋಡೋದಾದರೆ ಅರ್ಧ ಭಾಗ ಸೊಪ್ಪು ತರಕಾರಿಗಳಿರುವಂಥದ್ದಾಗಿರ್ಬೋದು, ಹಾಗೆಯೇ ಕಾಲು ಭಾಗದಷ್ಟು ಧಾನ್ಯಗಳು ಕಾರ್ಬೋಹೈಡ್ರೇಟ್ಸ್ಗಳಿರುವಂಥದ್ದು, ಇನ್ನು ಕಾಲು ಭಾಗದಷ್ಟು ಪ್ರೋಟೀನ್ ಇರುವಂಥದ್ದು, ಈ ಎಲ್ಲ ರೀತಿಯಾದಂತಹ ಎಲ್ಲ ಬಗೆಯ ಆಹಾರಗಳನ್ನ ತಗೊಂಡಾಗ ಮಾತ್ರ ನಮಗೆ ಎಲ್ಲ ಪೌಷ್ಟಿಕಾಂಶಗಳು ಸಿಗುವಂಥದ್ದು. ನಾವು ಬರೀ ಒಂದೇ ಫೋಕಸ್ ಮಾಡ್ತೀವಿ ಅಂತ ಹೇಳಿ ಬರೀ ಅನ್ನನೇ ಬರೀ ಮುದ್ದೆನೇ ಬರೀ ಚಪಾತಿನೇ ನೋಡಿದ್ರೆ ನಮಗೆ ಅದರಿಂದ ಸಿಗುವಂಥದ್ದು ಎನರ್ಜಿ ಸಿಗುತ್ತೆ ಬಿಟ್ಟರೆ ಬೇರೆ ಯಾವ ಪೋಷಕಾಂಶಗಳು ಸಿಗುವಂಥದ್ದಿಲ್ಲ. ಸೊ ಹಾಗಾಗಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇವಾಗ ನಾವು ಹೇಳ್ತೀವಿ ರೈನ್ಬೋ ಕಲರ್ಸ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ಗಳನ್ನ ತಗೊಳ್ಳುವಂಥದ್ದು ಅಂದರೆ ಇವಾಗ ಒಬ್ರಿಗೆ ಬೆಂಡೆಕಾಯಿ ಇಷ್ಟ, ಒಬ್ರಿಗೆ ತೊಂಡೆಕಾಯಿ ಇಷ್ಟ ಅಂತ ವಾರ ಪೂರ್ತಿ ಬರೀ ಒಂದೇ ತರಕಾರಿ ಮೇಲೆ ಡಿಪೆಂಡ್ ಆಗಿರುವಂಥದ್ದಿರುತ್ತೆ. ಕ್ಯಾರೆಟು ಬೀಟ್ರೋಟು ಹೇಳಿದ್ದಾರೆ ಸ್ಕಿನ್ ಗ್ಲೋ ಅಂತ ಹೇಳಿ ಒಂದೇ ತರಕಾರಿ ಮೇಲೆ ಫೋಕಸ್ ಮಾಡುವಂಥದ್ದಿರುತ್ತೆ. ತಿಂದರೆ ಮೊಟ್ಟೆ ಪ್ರೋಟೀನ್ ಹೇಳಿದ್ದಾರೆ ಅಂತ ಬರೀ ಒಂದು ಮೊಟ್ಟೆ ಅಂತ ಹೇಳ್ಬಿಟ್ಟು ವಾರ ಪೂರ್ತಿ ಬರೀ ಮೊಟ್ಟೆ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಈ ತರ ಒಂದೇ ಬಗೆಯ ಆಹಾರದ ಮೇಲೆ ಡಿಪೆಂಡ್

0: ಆಗೋದಕ್ಕಿಂತ ವೈವಿಧ್ಯಮಯವಾದಂತ ಆಹಾರದ ಗುಂಪುಗಳನ್ನು ನೀವು ಆರಿಸ್ಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಸೊ ಈ ರೀತಿ ನೀವು ಒಂದು ಆಹಾರನ ಏನಾದರೂ ಡೈಲಿ ಊಟ ಮಾಡುವಂಥದ್ದಿದ್ರೆ ಚೂಸ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು.
1: ದೈನಂದಿನ ಆಹಾರದಲ್ಲಿ ಯಾವೆಲ್ಲ ರೀತಿಯ ಪೋಷಕಾಂಶಯುಕ್ತ ಆಹಾರವನ್ನು ನಾವು ಸೇವಿಸಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ ಮಕ್ಕಳು, ಗರ್ಭಿಣಿಯರು ಹಾಗೆ ವೃದ್ಧರಿಗೆ ಈ ಪೌಷ್ಟಿಕ ಆಹಾರ ಏಕೆ ಮುಖ್ಯ ಅನ್ನೋದನ್ನ ತಿಳಿಸ್ಬೋದ ಮ್ಯಾಮ್?
0: ಖಂಡಿತ, ಪ್ರತಿಯೊಂದು ಏಜ್ ಅಂತ ನೋಡಿದಾಗ್ಲೂ ಕೂಡ ಅದರದೇ ಆದಂತಹ ಮಹತ್ವ ಇರುತ್ತೆ. ಅಂದರೆ ಇವಾಗ ಮಕ್ಕಳಿಗೆ ಬೇರೆ ರೀತಿ ತಗೊಳ್ಳುವಂಥದ್ದಿರುತ್ತೆ, ಅಡಲ್ಟ್ಸಲ್ಲಿ ಬೇರೆ ರೀತಿ ತಗೊಳ್ಳುವಂಥದ್ದಿರುತ್ತೆ, ಹಾಗೆಯೇ ವೃದ್ಧರು ಕೂಡ ಬೇರೆ ರೀತಿ ತಗೊಳ್ಳುವಂಥದ್ದಿರುತ್ತೆ. ಮಕ್ಕಳು ತಿನ್ನೋ ಅಷ್ಟು ಊಟನೇ ದೊಡ್ಡವರು ತಿನ್ನೋಕ್ಕಾಗೋದಿಲ್ಲ, ಹಾಗೆಯೇ ಅಂದರೆ ಅಡಲ್ಟ್ಗಳು ತಿನ್ನೋಕ್ಕಾಗಲ್ಲ, ಮತ್ತು ವೃದ್ಧರು ಕೂಡ ಇರೋವಂಥದ್ದು. ಸೊ ಅವ್ರ ಏಜ್ಗೆ ಅನುಗುಣವಾಗಿ ಮತ್ತು ಅವರ ಹೈಟು ವೆಯ್ಟು ಎಲ್ಲನೂ ನೋಡ್ತೀವಿ ನಾವು. ಅವ್ರದ್ದು ದೈಹಿಕ ಚಟುವಟಿಕೆಗಳು ಹೇಗಿದೆ, ಮತ್ತು ಅವ್ರದ್ದು ಏಜ್ ಫ್ಯಾಕ್ಟರ್ಸ್ ಏನಿದೆ, ಮತ್ತು ಅವ್ರದ್ದು ಕಂಡೀಷನ್ ಏನಿದೆ, ಅದನ್ನೆಲ್ಲ ನೋಡಿ ನಾವು ಅವರಿಗೆ ಸಜೆಸ್ಟ್ ಮಾಡುವಂಥದ್ದು ಇರುತ್ತೆ. ಅದು ಕೂಡ ಇವಾಗ ಮಕ್ಕಳು ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಕೆಲವೊಂದು ಪೌಷ್ಟಿಕಾಂಶದ ಕೊರತೆ ಕಾಣಿಸುವಂಥದ್ದು ಇರುತ್ತೆ. ಸೊ ಮಕ್ಕಳಿಗೆ ಮೇಯ್ನಾಗಿ ನಾವು ಅವ್ರ ಬೆಳವಣಿಗೆಗಳಾಗಿರಬಹುದು, ಬೇರೆ ರೀತಿಯಾದಂಥ ಇವಾಗ ಫಾರ್ ಎಕ್ಸಾಂಪಲ್ ಅನಿಮಿಯಾ ಆ ಥರದ್ದೆಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗುವಂಥದ್ದಿರುತ್ತೆ. ಸೊ ಅದನ್ನೆಲ್ಲ ತಡೆಗಟ್ಟಬೇಕು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಅವ್ರ ಬೆಳವಣಿಗೆ ಚೆನ್ನಾಗಿರಬೇಕು, ಅವ್ರದ್ದು ಬುದ್ಧಿ ಬೆಳವಣಿಗೆಯೂ ಕೂಡ ಚೆನ್ನಾಗಿರಬೇಕು ಅಂದಾಗ ಅವರಿಗೆ ನಾವು ಪೌಷ್ಟಿಕಾಂಶದ ಆಹಾರ, ಸಮತೋಲಿತವಾದಂಥ ಆಹಾರ ಕೊಡುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಗರ್ಭಿಣಿಯರು ಅಂತ ಬಂದಾಗಲೂ ಕೂಡ ಹಾಗೇನೆ, ಗರ್ಭಿಣಿ ಸಮಯದಲ್ಲಿ ಇಬ್ಬರು ಇರ್ತಾರೆ. ಸೊ ಅವ್ರಿಗೂ ಅಷ್ಟೇ, ಅವರು ಏಜ್ ಫ್ಯಾಕ್ಟರ್ ಮೇಲೆ ಅವ್ರಿಗೆ ಎಷ್ಟು ಕ್ಯಾಲೋರೀಸ್ ಇರುತ್ತೋ ಅದಕ್ಕಿಂತ ಒಂದು 350 ಕ್ಯಾಲೋರೀಸು ಅವರಿಗೆ ಹೆಚ್ಚು ಕೊಡುವಂಥದ್ದು ಇರುತ್ತೆ. ಇವಾಗ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದರೆ ಸ್ತನ್ಯಪಾನ ಮಾಡಿಸುವಂಥ ಮದರ್ಗೂ ಅಷ್ಟೆ, ಅವರು ಏಜ್ಗೆ ಮತ್ತು ಅವರು ವೆಯ್ಟ್ಗೆ ಮತ್ತು ತೂಕಕ್ಕೆ ಅನುಗುಣವಾಗಿ ಎಷ್ಟು ಕ್ಯಾಲೋರೀಸ್ ಇರುತ್ತೋ ಅದಕ್ಕಿಂತ ಒಂದು 600 ಕ್ಯಾಲೋರೀಸ್ ಜಾಸ್ತಿ ಕೊಡುವಂಥದ್ದು ಇರುತ್ತೆ. ಸೊ ಆ ಟೈಮಲ್ಲಿ ಈ ರೀತಿಯಾದಂತಹ ಪೌಷ್ಟಿಕ ಆಹಾರ ತಗೊಂಡಾಗ ಮಾತ್ರ ತಮಗೆ ಹುಟ್ಟುವಂತಹ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ, ಆ ಪಾಪನು ಕೂಡ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ದೂರ ಉಳಿಯುವಂಥದ್ದಿರುತ್ತೆ. ಇಲ್ಲ, ನೀವು ಗರ್ಭಿಣಿ ಸಮಯದಲ್ಲೇ ಅಥವಾ ಹಾಲುಣಿಸುವ ಸಮಯದಲ್ಲೇ ನೀವು ಬರೀ ಒಂದೇ ಫುಡ್ಗೆ ಫೋಕಸ್ ಆಗಿ ಬೇರೇನು ನ್ಯೂಟ್ರಿಯೆಂಟ್ಸ್ಗಳು ನಿಮ್ಮ ದೇಹಕ್ಕೆ ಹೋಗಿಲ್ಲ ಅಂತ ಅಂದಾಗ ಮಗುನು ಕೂಡ, ಮಗು ಬೆಳವಣಿಗೆನೂ ಕೂಡ ಹದಗೆಡ್ತಾ ಬರುತ್ತೆ. ಸೊ ಇನ್ನು ವೃದ್ಧರಲ್ಲಿ ಅಂತ ನಾವು ನೋಡಿದಾಗ್ಲೂ ಹಾಗೇನೆ, ಇವಾಗ ಏಜ್ ಆಗ್ತಾ ತುಂಬಾ ರೋಗಗಳಿಗೆ ಅವರು ಹತ್ರ ಆಗ್ತಾ ಹೋಗ್ತಾರೆ. ಹಾಗೇನೆ ಅವ್ರಿಗೆ ಸ್ನಾಯುಬಲಗಳಾಗಿರ್ಬೋದು, ಹಾಗೇನೆ ಎನರ್ಜಿ ಕಡಿಮೆ ಇರುವಂಥದ್ದು, ಮತ್ತೆ ಇಮ್ಯುನಿಟಿ ಪವರ್ ಕಡಿಮೆ ಇರುವಂಥದ್ದು, ಇದೆಲ್ಲ ಏಜ್ ಆಗ್ತಾ ಜಾಸ್ತಿ ಆಗುವಂಥದ್ದು. ಸೊ ಆ ಟೈಮಲ್ಲೂ ಕೂಡ ಅವರಿಗೆ ಈ ಸಮತೋಲಿತವಾದಂಥ ಆಹಾರದ ಅಗತ್ಯ ಯಥೇಚ್ಛವಾಗಿರುವಂಥದ್ದಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ವುಮೆನ್ಸ್ ಅಂತ ತಗೊಂಡ್ರು, ನಾರ್ಮಲ್ ವುಮೆನ್ಗೆ ಅಂತ ತಗೊಂಡು 1600 ಕ್ಯಾಲೋರಿ ಎಷ್ಟಾದರೂ ತಗೊಳ್ಳುವಂಥದ್ದಿರುತ್ತೆ. ಸೊ ಪ್ರತಿಯೊಂದು ಊಟದಲ್ಲೂ ಅವ್ರಿಗೂ ಕೂಡ ಸಮತೋಲಿತವಾದಂತಹ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸು ಎಲ್ಲಾನು ಕೂಡ ತಗೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ.
1: ಸಮತೋಲಿತ ಆಹಾರ ನಮ್ಮ ಊಟದಲ್ಲಿ ಅಥವಾ ನಮ್ಮ ದಿನಚರಿಯಲ್ಲಿ ಇಲ್ಲ ಅನ್ನೋದಾದ್ರೆ ಏನೆಲ್ಲ ಸಮಸ್ಯೆಗಳು ನಮಗೆ ಕಾಣಿಸುತ್ತೆ ಮೇಡಮ್?
0: ಖಂಡಿತ, ಸಮತೋಲಿತವಾದಂತಹ ಆಹಾರನ ತಗೊಳ್ಳಿಲ್ಲ ಅಂತ ಅಂದ್ರೆ ಇವಾಗ ರಕ್ತಹೀನತೆ ಆಗಿರಬಹುದು, ತೂಕ ಕಡಿಮೆ ಆಗುವಂತದ್ದಾಗಿರಬಹುದು, ಅದಾದ್ಮೇಲೆ ಮಧುಮೇಹ ಆಗಿರಬಹುದು, ಹೃದಯ ಸಂಬಂಧಿತ ಕಾಯಿಲೆಗಳಾಗಿರಬಹುದು, ಹೇರ್ ಪ್ರಾಬ್ಲಮ್ಸ್ ಗಳಾಗಿರುವಂತದ್ದಾಗಿರ್ಬಹುದು, ಈ ತರ ಸಮಸ್ಯೆಗಳು ಕಾಣುವಂತದ್ದಿರುತ್ತೆ.
1: ಈಗ ನಾವು ಆಹಾರ ಅಂತ ಬಂದಾಗ ಅತಿ ಹೆಚ್ಚು ಮಾತಿಗೆ ಇತ್ತೀಚಿನ ದಿನಗಳಲ್ಲಿ ಬರುವಂತದ್ದು ಪ್ರೋಟೀನ್ ಇದೆಯಾ ನಮ್ಮ ಊಟದಲ್ಲಿ, ಅಥವಾ ನಾವು ತಗೊಳ್ಳುವಂತ ದಿನಚರಿಯಲ್ಲಿ ಪ್ರೋಟೀನ್ ಅಂಶ ನಾವು ತಗೋತಾ ಇದೀವ ಅನ್ನೋದು ಹೇಗೆ ಗೊತ್ತಾಗುತ್ತೆ ಮೇಡಮ್?
0: ಖಂಡಿತ, ಒಳ್ಳೆ ಕ್ವೆಶ್ಚನ್ಸ್ ಕೇಳಿದ್ರಿ. ಇತ್ತೀಚಿನ ದಿನಗಳು ಎಸ್ಪೆಷಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಅಂತ ನೋಡಿದಾಗ್ಲೇ, ಸೌತ್ ಕರ್ನಾಟಕ ಅಂತ ಬೇಡ, ಇವಾಗ ನಮ್ಗಳಲ್ಲೇ ನಾವು ನೋಡ್ತೀವಿ ಅಂದ್ರೇ ಮೇಯ್ನ್ ಆಗಿ ನಾವು ಫೋಕಸ್ ಮಾಡೋದು ಅನ್ನ, ಮುದ್ದೆ, ಚಪಾತಿ, ಇದಕ್ಕಿಷ್ಟೇ ಫೋಕಸ್ ಮಾಡ್ತೀವಿ. ನಾವು ನಮ್ಮ ದಿನನಿತ್ಯದಲ್ಲಿ ಪ್ರೋಟೀನ್ ಏನ್ ಇದೆಯಾ ಅಥವಾ ಮಿನರಲ್ಸ್ ಇದೆಯಾ, ವಿಟಮಿನ್ಸ್ ಇದೆಯಾ ಅಂತ ನಾವು ಯಾವುದನ್ನು ನೋಡ್ತಾ ಇಲ್ಲ. ಸೊ ನೀವು ಕೇಳಿದ್ದು ಹೆಂಗೆ ಅಂದರೆ, ಇವಾಗ ಪ್ರೋಟೀನ್ ಅಂತ ಕೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಯುಕ್ತವಾದಂಥ ಆಹಾರಗಳ್ಯಾವುದು? ಮೊಟ್ಟೆ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಹಾಗೆ ಸೋಯಾಬೀನು, ಪನ್ನೀರು, ಈ ಥರದ್ದೆಲ್ಲ ಬರುತ್ತೆ. ಹಾಲು, ಇದು ಕೂಡ ನಮ್ಮ ಪ್ರೋಟೀನ್ ಯುಕ್ತವಾದಂಥ ಆಹಾರಗಳು. ಅಲ್ಲೇ ಗೊತ್ತಾಗ್ಬಿಡುತ್ತೆ, ಅದನ್ನೆಲ್ಲ ನಾನು ತಗೋತಾ ಇದ್ರೆ ಡೈಲಿ ನನಗೆ ಅದ್ರದ್ದು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗ್ತಿದೆ ಅಂತ. ಅದನ್ನು ತಗೋತಾ ಇಲ್ಲ ಅಂತಂದ್ರೆ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗ್ತಿಲ್ಲ ಅಂತ. ಸೊ ಇವಾಗ ಪ್ರೋಟೀನ್ ಅಂತ ಬಂತಂದಾಗ ಒಂದೇ ಮೇನ್ ಫೋಕಸ್ ಮಾಡೋ ಪರ್ ಕೆಜಿ ಬಾಡಿ ವೆಯ್ಟ್, 0.8 ಪರ್ ಕೆಜಿ ಬಾಡಿ ವೆಯ್ಟು ಇರಬೇಕು ಅಂತ ಹೇಳುವಂಥದ್ದು ಒಬ್ಬ ಮನುಷ್ಯನ್ಗೆ. ಸೊ ನಮ್ಮ ತೂಕ ಫಾರ್ ಎಕ್ಸಾಂಪಲ್ ಇವಾಗ 45 ಇದೀವಿ ಅಂತ ಅಂದ್ರೆ, ಇಂಟು 0.8 ಎಷ್ಟು ಗ್ರಾಮ್ಸ್ ಬರುತ್ತೋ ಅಷ್ಟು ನಮಗೆ ಪ್ರೋಟೀನ್ ಅವಶ್ಯಕತೆ ಇದೆ. ಅದು ಕೂಡ ಡಿಪೆಂಡ್ಸ್ ಅಂದ್ರೆ ಅವ್ರದ್ದು ಫಿಸಿಕಲ್ ಆಕ್ಟಿವಿಟಿ ಆಗಿರಬಹುದು, ಅದನ್ನ ನೋಡಿ ನಾವು ಮೇನ್ ಫೋಕಸ್ ಮಾಡುವಂಥದ್ದು ಇರುತ್ತೆ. ಇವಾಗ ನಾವು 0.8 ಇಂದನೂ ಹಿಡಿದು 1.2 ತನಕನೂ ನಾವು ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಇವಾಗ ಅಪ್ರಾಕ್ಸಿಮೇಟ್ಲಿ ನಮಗೆ ಅಂತ ತಗೊಂಡ್ರು 45-50 ಗ್ರಾಮ್ನಷ್ಟು ಒಂದು ದಿನಕ್ಕೆ ಪ್ರೋಟೀನ್ಸ್ ಅಗತ್ಯ ಇರುವಂಥದ್ದು. ಸೊ ಇವಾಗ ನಾವು ಬೇರೆ ತಗೋತೀವಿ ಅಂತ ಅಂದ್ರು, ಇವಾಗ ಚಪಾತಿ ತಗೋತೀವಿ, ಮುದ್ದೆ ತಗೋತೀವಿ ಆ ಥರ ಅಂತ ಅಂದ್ರು, ದೈನಂದಿನ ನಾವೇನ್ ತಗೋತೀವಿ ಊಟದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 12 ಗ್ರಾಮ್, 12 ರಿಂದ ಒಂದು 20 ಗ್ರಾಮ್ ಅಷ್ಟು ಪ್ರೋಟೀನ್ಸ್ ಹೋಗ್ತಾ ಇದೆ ನಾವು ತಗೊಳ್ತಾ ಇರೋವಂಥದ್ದು. ಸೊ ಅದು ಯಥೇಚ್ಛವಾಗಿ ಆಗಬೇಕು

0: ಯಥೇಚ್ಛವಾಗಿ ಅಂದರೆ ನಮ್ಗೆ ಆ ದಿನದ ಕಂಪ್ಲೀಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ನೀವು ನಿಮ್ಮ ಊಟದಲ್ಲಿ ಒಂದು ಮೊಟ್ಟೆಲಿ ಇವಾಗ ಒಂದು ಮೊಟ್ಟೆ ನಾನು ಫುಲ್ ಹೋಲ್ ತಗೋತೀನಿ ಅಂದರೆ ಅಟ್ಲೀಸ್ಟ್ ಅದರಲ್ಲಿ ಸಿಗುವಂಥದ್ದು 6 grams ಆಫ್ ಪ್ರೋಟೀನ್ಸ್ ಇರುತ್ತೆ. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಒಂದು ಮೊಟ್ಟೆನ ಇನ್ಕ್ಲೂಡ್ ಮಾಡೋದ್ರಿಂದ 6 grams ಅಷ್ಟು ಪ್ರೋಟೀನ್ ಅವಶ್ಯಕ ಪ್ರೋಟೀನ್ ಕಂಪ್ಲೀಟ್ ಸಿಗುವಂತದ್ದಿರುತ್ತೆ. ಅದೇನೆ ನಿಮ್ಮ ಊಟದಲ್ಲಿ ಪ್ರತಿ ಒಂದು ಏನ್ 3 times ತಗೋತೀರಾ ಅದ್ರಲ್ಲೂ ಕೂಡ ದಾಲ್ ಅಂದ್ರೆ ಇವಾಗ ಬೇಳೆ ಕಾಳುಗಳಾಗಿರ್ಬಹುದು ಮತ್ತೆ ಹೆಸರು ಕಾಳುಗಳಾಗಿರ್ಬಹುದು ಈ ತರ ನೀವು ಒಂದು ಪೋರ್ಷನ್ ಅಷ್ಟು ಅಂದ್ರೆ ಒಂದು ಬಟ್ಲಷ್ಟನ್ನ ನೀವು ಯೂಸ್ ಮಾಡಿದಾಗ ಅದರಲ್ಲೂ ನಿಮ್ಗೆ ಒಂದು 8-9 ಪ್ರೋಟೀನ್ ಸಿಗುವಂತದ್ದಿರುತ್ತೆ. ಸೊ ನೀವು ಏನೇ ಊಟ ಮಾಡೋದಿದ್ರು ಕ್ಯಾಲ್ಕುಲೇಟೆಡ್ ಆಗಿ ತಿನ್ನಿ ಅಂದ್ರೆ ಇದರಿಂದ ಇಷ್ಟು ಸಿಗುತ್ತೆ ಅನ್ನೋ ತರ. ಇವಾಗ ಅವಾಗಲೇ ಹೇಳ್ದಂಗೆ ಒಂದು ಮೊಟ್ಟೆಲ 6 grams ಸಿಕ್ತು ನನಗೆ, ದಿನದಲ್ಲಿ ಬೇಕಾಗಿರೋದು 45 grams, ಅದ್ರಲ್ಲಿ 6 grams ಒಂದು ಮೊಟ್ಟೆಲಿ ಸಿಕ್ತು ಅನ್ನೋ ತರ ಆದ್ರೆ ಇನ್ನೊಂದು ಮೊಟ್ಟೆನ ಇನ್ಕ್ಲೂಡ್ ಮಾಡ್ಕೊಳ್ಳೋದು 6, 6, 12 grams ಸಿಕ್ತು. ಇನ್ನು ಮಿಕ್ಕಿದ್ದು ಇವಾಗ ಪಲ್ಸಸ್ನ ತಗೋತೀನಿ ಅಂದ್ರೆ ಒಂದು ಟೈಮ್ಗೆ ಒಂದು 100 grams ಅಷ್ಟು ಹಸಿರು ಕಾಳು, ಹಸಿರು ಕಾಳು ಪಲ್ಯನ ನಾನು ತಗೋತೀನಿ ಅಂತ ಅಂದ್ರೆ ಆ 100 grams ಅಲ್ಲಿ ನನಗೆ 8 grams ಪ್ರೋಟೀನ್ ಸಿಕ್ತು. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ ಅಂಥದ್ದನ್ನ 2 times ನಾನು ತಿಂದ್ರೆ 200 grams ಅಷ್ಟು ತಿಂದ್ರೆ ನನಗೆ ಅಲ್ಲೇನೆ ನನಗೆ 16 grams ಅಷ್ಟು ಪ್ರೋಟೀನ್ ಸಿಕ್ತು. ಇಲ್ಲ 12 ಇಲ್ಲ 16 ಇತ್ತು, ಇನ್ನೆಷ್ಟು ಬೇಕು ಅದನ್ನ ನಾವು ಸ್ನಾಕ್ಸ್ ಟೈಮ್ ಅಲ್ಲಿ ಮಾಡ್ಕೊಳ್ಳುವಂಥದ್ದು ಅಥವಾ ಒಂದು ಲೋಟ ಹಾಲು ಕುಡಿಯುವಂಥದ್ದು. ಇವಾಗ ಒಂದು 250 ml ಹಾಲನ್ನ ನಾವು ತಗೋತೀವಿ, 1/2 liter ಹಾಲನ್ನ ನಾವು ತಗೋತೀವಿ ಅಂದ್ರೆ ಅದರಲ್ಲೂ ಒಂದು 8 grams ಅಷ್ಟು ಪ್ರೋಟೀನ್ ಸಿಗುವಂಥದ್ದಿರುತ್ತೆ. ಸೊ ಪ್ರೋಟೀನ್ನ ನಾವು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು ತುಂಬಾ ಕಷ್ಟ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಅನ್ಕೋತಾ ಇದ್ದೀವಿ, ಅದಲ್ಲ. ಸೊ ಮನೆಯಲ್ಲಿ ಏನ್ ಸಿಗುತ್ತೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದು. ಸೊ ಯಾವಾಗ್ಲೂ ಪ್ರೋಟೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಪ್ರೋಟೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಿಮ್ಗೆ ತೂಕ ಮೇಂಟೈನ್ ಮಾಡುವಂತದ್ದಾಗಿರ್ಬೋದು, ಇವಾಗ ಫ್ಯಾಟ್ ಲಾಸ್ ಮಾಡ್ತೀವಿ ಅನ್ನೋರಿಗೆ ಫ್ಯಾಟ್ ಲಾಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೀನ್ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಹೊಟ್ಟೆ ತುಂಬದಂಗೂ ಆಗಿರುತ್ತೆ. ಸೊ ನೆಕ್ಸ್ಟ್ ಊಟ ಮಾಡ್ಬೇಕು ಅಂದ್ರೆ ಕಡಿಮೆ ಊಟನ ನೀವು ಸೇವನೆ ಮಾಡುವಂತದ್ದು ಇರುತ್ತೆ. ಸೊ ಕೂಡ ಇದು ಇಂಪಾರ್ಟೆಂಟ್. ಇವಾಗ ಜಿಮ್ಮು ಅಂತ ಎಲ್ಲ ಹೇಳ್ತಿರ್ತೀವಿ, ಅದರಲ್ಲೂ ಕೂಡ ಅಗತ್ಯಕ್ಕಿಂತ ಮೀರಿ ತಗೊಳ್ಳುವಂತದ್ದಿರುತ್ತೆ. ವೇ ಪ್ರೋಟೀನ್ಸ್ಗಳಾಗಿರ್ಬೋದು, ಆದ್ರೆ ಇವಾಗ ಪ್ರೋಟೀನ್ ಸಪ್ಲಿಮೆಂಟ್ಸ್ಗಳೆಲ್ಲ ಆಗಿರ್ಬೋದು, ಇದೆಲ್ಲ ಅನವಶ್ಯಕವಾಗಿ ತಗೊಳ್ಳುವಂತದ್ದಿರುತ್ತೆ. ಸೊ ಒಬ್ಬ ಆರೋಗ್ಯಕರವಾಗಿ ಒಬ್ಬ ಜೀವನ ನಡೆಸಬೇಕು ಅನ್ನೋ ತರ ಆದ್ರೆ ಇವಾಗ ಪ್ರೋಟೀನ್ ಫುಲ್ ಡಿಫಿಷಿಯನ್ಸಿ ಇದ್ದಾಗ ಆ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ಳುವಂಥದ್ದು ಓಕೆ. ಬಟ್ ಅವಶ್ಯಕತೆನೇ ಇಲ್ಲದೆ ನಂದು ನ್ಯೂಟ್ರಿಷನಲ್ ಅಂದ್ರೆ ಪ್ರೋಟೀನ್ ಕಂಪ್ಲೀಟ್ ಆಗ್ತಿದೆ, ನನ್ನ ಊಟದಲ್ಲಿ ಸಿಗ್ತಾ ಇದೆ ಅಂತ ಅಂದಾಗ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ಗಳನ್ನ ತಗೊಳ್ಳುವಂಥದ್ದು ಕೂಡ ನೆಸೆಸಿಟಿ ಇಲ್ಲ.
1: ಹೀಗೆ ಎಕ್ಸ್ಟ್ರಾ ಪ್ರೋಟೀನ್ ಅಂತ ಹೇಳಿದ್ರೆ ನೀವು ಮಾತಿನಲ್ಲಿ ಮಾತಾಡ್ತಾ, ಸೊ ಎಕ್ಸ್ಟ್ರಾ ಪ್ರೋಟೀನ್ ಅಂದ್ರೆ ಈಗ ಜಿಮ್ಗೆ ಹೋಗೋರಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸುವಂತವ್ರು ಎಕ್ಸ್ಟ್ರಾ ಪ್ರೋಟೀನ್ ಅಂತ ಲಿಕ್ವಿಡ್ ತರ ಪ್ರೋಟೀನ್ ತಗೊಳ್ಳುವಂಥದ್ದು ಅಥವಾ ಪೌಡರ್ ತರ ಬಾಕ್ಸ್ ಅಲ್ಲಿ ಇರುವಂತದನ್ನ ಸೇವಿಸೋದು, ಇದೆಲ್ಲ ಅವಶ್ಯಕತೆ ಇದೆಯಾ ಅಥವಾ ಆರೋಗ್ಯಯುತ ಜೀವನಕ್ಕೆ ಅದು ಅನುಕೂಲನ ಅಥವಾ ಅನಾನುಕೂಲನ?
0: ಅದು ಒಳ್ಳೆ ಕ್ವಶನ್. ಅಂದ್ರೆ ಅದನ್ನೇ ಹೇಳಿದ್ದು ನಾನು, ಇವಾಗ ಒಂದು ಆರೋಗ್ಯವಾಗಿ ನಾನು ಬದುಕಬೇಕು, ನನಗೆ ಸಾಕು ಈ ತರ ನಾರ್ಮಲ್ ಬಾಡಿ ವೆಯ್ಟ್ ನಾನು ನಾರ್ಮಲ್ ಆಗಿದೆ ಅಂತ ಅಂದಾಗ ನನಗೆ ನ್ಯಾಚುರಲ್ ಆಗಿ ಸಿಗ್ತಾ ಇದೆ. ನಾನು ಅವಾಗಲೇ ಹೇಳಿದಂಗೆ ಕಾಳುಗಳಾಗಿರ್ಬೋದು ದಿನನಿತ್ಯ ಊಟದಲ್ಲಿ ಸಿಗ್ತಾ ಇದೆ. ಸೊ ನೀವು ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ಗಳನ್ನ ಅವಾಗಲೇ ಹೇಳಿದಂಗೆ ಯಾಕೆ ತಗೋಬೇಕು? ಯಾವಾಗಲೂ ಫುಲ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದ್ದಾಗ. ಡಿಫಿಷಿಯನ್ಸಿ ಏನೂ ಇಲ್ಲ, ಇವಾಗ ಫಾರ್ ಅದೇ ಸಪ್ಲಿಮೆಂಟ್ಸ್ಗಳನ್ನ ಒಂದು ಸ್ಕೂಪ್ ತಗೊಳ್ಳುವಂಥದ್ದು, ವೇ ಪ್ರೋಟೀನ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ, ಒಂದು ಸ್ಕೂಪ್ ತಗೊಳ್ಳುವಂಥದ್ದು, 2 scoops ತಗೊಳ್ಳುವಂಥದ್ದು ಓಕೆ. ಸೊ ಜಿಮ್ಗೆ ಹೋಗೋರೆಲ್ಲ ಏನಿರುತ್ತೆ, ಅವ್ರು ಹಾಗೇನೆ ವರ್ಕೌಟು ಮಾಡ್ತಾರೆ, ಎಕ್ಸ್ಟ್ರಾ ತಗೊಳ್ಳುವಂಥದ್ದು ಇರುತ್ತೆ. ಸೊ ನೀವು ಅದನ್ನು ತಗೊಂಡು ಬ್ಯಾಲೆನ್ಸ್ಡ್ ಫುಡ್ ಇರಬೇಕು. ಬರೀ ನೀವು ಪ್ರೋಟೀನ್ಗೆ ಹೆಚ್ಚು ಒತ್ತು ಕೊಡ್ತೀನಿ ಅದನ್ನೇ ತಗೋತೀನಿ, ಬರೀ ಪ್ರೋಟೀನ್ ತಗೊಂಡೆ ಪ್ರೋಟೀನ್ ಶೇಕ್ಸ್ ತಗೊಂಡೆ ಇರ್ತೀನಿ ಅಂತ ಅಂದಾಗ ಅದನ್ನು ಕೂಡ ಇವಾಗ ಕಿಡ್ನಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ ದಾರಿ ಮಾಡ್ಕೊಡುವಂಥದ್ದಾಗಿರುತ್ತೆ. ಸೊ ಹೆಲ್ದಿಯಾಗಿ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕು. ನ್ಯಾಚುರಲ್ ಸೋರ್ಸಲ್ಲಿ ನನಗೆ ಸಿಗ್ತಾ ಇಲ್ಲ, ಅದು ನನಗೆ ಅಬ್ಸಾರ್ಪ್ಷನ್ ಕರೆಕ್ಟಾಗಿ ಆಗ್ತಿಲ್ಲ ಅಂತ ಅಂದಾಗ ನಾನು ಸಪ್ಲಿಮೆಂಟ್ಸ್ಗಳನ್ನ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೋದು. ಸಪ್ಲಿಮೆಂಟ್ಸ್ 1 spoon 2 spoon ಅದೇನು ಪ್ರಾಬ್ಲಮ್ ಇಲ್ಲ, ಯಥೇಚ್ಛವಾಗಿ ಅವಶ್ಯಕತೆ ಇಲ್ಲ ಒಬ್ಬ ನಾರ್ಮಲ್ ಪರ್ಸನ್ಗೆ.
1: ಓಕೆ, ಹಾಗಿದ್ರೆ ಈಗ ಆರೋಗ್ಯಯುತ ಜೀವನ ಶೈಲಿಗೆ ಡಯೆಟ್ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಬರೀ ಓಟ್ಸನ್ನ ಸೇವಿಸುವಂಥದ್ದು, ಸೊ ದಿನಪೂರ್ತಿ ಬರೀ ಲಿಕ್ವಿಡ್ ಅಂಶನ ಸೇವಿಸ್ಕೊಂಡು ಇರೋವಂಥದ್ದು, ಸೊ ಈ ಥರದ್ದೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀವಿ. ಇದು ಒಳ್ಳೆಯದಾ ಅಥವಾ ಇದರಿಂದ ಆಗುವಂಥದ್ದು ಅನಾನುಕೂಲ ಆಗಿರ್ಬೋದು ಅಥವಾ ಅನುಕೂಲಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಮೇಡಮ್?
0: ಖಂಡಿತ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದಾಗ ಡಯೆಟು ವೆಯ್ಟ್ ಲಾಸ್ ಮಾಡಬೇಕು ನಾನು ಅಂತ ಹೇಳಿ ಬರೀ ಲಿಕ್ವಿಡ್ ಡಯೆಟ್ ತಗೊಳ್ಳೋವಂಥದ್ದಾಗಿರ್ಬೋದು ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ಒಳ್ಳೆಯದೇ, ಆದರೆ ಯಾವಾಗ ಅದು ಎಲ್ಲ ಥರದ ಪೌಷ್ಟಿಕಾಂಶದ ಆಹಾರ ಅಂದರೆ ಸಮತೋಲಿತವಾದಂಥ ಆಹಾರ, ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರೀಸ್ ಬೇಕಿತ್ತೋ ಅಷ್ಟು ಕ್ಯಾಲೋರೀಸ್ ಮೀಟ್ ಆಗಿರಬೇಕು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗು ಅದೇ ಥರ. ಸೊ ಕೆಲವೊಬ್ಬರು ಏನು ಮಾಡ್ತಾರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿಬಿಟ್ಟು ಮಧ್ಯಾಹ್ನ 1-2 hours ಆದರೆ ಬರೀ ಒಂದು ರೈಸ್ ತೊಗೊಂಡು ಸುಮ್ಮನಾಗ್ಬಿಡ್ತಾರೆ, ಇನ್ನು ನೈಟು ತೊಗೊಂಡ್ರೆ ತಗೋತಾರೆ ಇಲ್ಲಾಂದ್ರಿಲ್ಲ, ಮಧ್ಯದಲ್ಲಿ ಒಂದು ಕಪ್ಪಷ್ಟು ಅಥವಾ ಒಂದು ಲೋಟದಷ್ಟು ಜ್ಯೂಸ್ ಕುಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ, ಅದು ಅವ್ರ ಪ್ರಕಾರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋ ಥರ ತಗೋತಾರೆ. ಅದು ತಪ್ಪು. ನೀವು ತಿನ್ನೋದು ದಿನಕ್ಕೆ ಒಂದೇ ಊಟ

ಆದ್ರೂ ಎಲ್ಲ ನಿನಗೆ ಏನು ಬೇಕು ಒಂದು ದಿನಕ್ಕೆ ನ್ಯೂಟ್ರಿಷನಲ್ ಅಂದರೆ ಎಷ್ಟು ಕ್ಯಾಲೋರೀಸ್ ಬೇಕು, ಎಷ್ಟು ವಿಟಮಿನ್ಸ್ ಬೇಕು ಒಂದು ಊಟದಲ್ಲಿ ನೀನು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದಿರಬೇಕು. ಅದು ಅವ್ರವ್ರ ದೇಹದ ಅನುಗುಣವಾಗಿರುತ್ತೆ. ಕೆಲವೊಬ್ರಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವರ್ಕ್ ಆಗಲ್ಲ, ಸೊ ಅದರಿಂದನೂ ಬೇರೆ ಪ್ರಾಬ್ಲಮ್ಸ್ಗಳು, ಗ್ಯಾಸ್ಟ್ರೈಟಿಸು ಆ ಥರ ಪ್ರಾಬ್ಲಮ್ಸ್ಗಳಾಗುವಂಥದ್ದಿರುತ್ತೆ. ಸೊ ನಾವು ಏನೇ ಡಯೆಟನ್ನು ಮಾಡ್ತೀವಿ ಅಂದ್ರೂ ಅದು ದೀರ್ಘಕಾಲವಾಗಿ ಅದನ್ನು ನಾವು ಅಳವಡಿಸ್ಕೊಳ್ಳೋ ರೀತಿ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಓಟ್ಸ್

0: ಅಂತ ಹೇಳಿ ಒಂದೇ ಫುಡ್ಗೆ ಅಡಿಕ್ಟ್ ಆಗುವಂಥದ್ದು ಅಲ್ಲ. ಸೊ ಅಂದರೆ ರಾ ಫುಡ್ಸ್ಗಳಿರುತ್ತಲ್ವ ಇವಾಗ, ಪ್ರೋಟೀನು ಮತ್ತು ಅಥವಾ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಪ್ರಮಾಣದಲ್ಲಿ ನಾನು ತಗೋಬೇಕು ಅನ್ನೋದೊಂದು ಗೊತ್ತಿದ್ರೆ ನಾವು ಅದರಿಂದ ನಾವು ತಿನ್ನುವಂತಹ ಊಟ ರೆಸಿಪಿಗಳನ್ನ ಮಾಡ್ಕೊಳ್ಳೋಂಥದ್ದು ಇರಬೇಕು. ಸೊ ಇಷ್ಟು ಪ್ರಮಾಣದಲ್ಲಿ ಇವಾಗ 100 ಗ್ರಾಮ್ ನಾನು ಕಾರ್ಬೋಹೈಡ್ರೇಟ್ಸ್ ಅಂದರೆ ಇವಾಗ ಸೀರಿಯಲ್ಸ್ ಫಾರ್ ಎಕ್ಸಾಂಪಲ್, ಅದೇ 100 ಗ್ರಾಮಷ್ಟು ರಾಗಿ ಮತ್ತು ನವಣೆ ಇಂಥವೇನು ಯೂಸ್ ಮಾಡ್ಬೋದು ಅಂದರೆ ನಾನು ಆ 100 ಗ್ರಾಮಷ್ಟು ನವಣೆಯಲ್ಲಿ ಏನು ರೆಸಿಪಿಗಳನ್ನ ಮಾಡ್ಕೋಬೋದು. ಇವಾಗ ಯಾವಾಗಲೂ ನಾವು ಕುಕ್ಕೀಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಪ್ಯಾನ್ ಕೇಕ್ಗಳು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವೇನು, ನಾವು ತಿನ್ನುವಂಥದ್ದು ರೊಟ್ಟಿ. ಸೊ ಆ ನವಣೆಯಲ್ಲಿ ನಾನು ರೊಟ್ಟಿ ಮಾಡ್ಕೋಬೇಕು. ಅದು ಬಿಟ್ಟು ನಾನು ಪ್ಯಾನ್ ಕೇಕ್ ಮಾಡ್ಕೋತೀನಿ ಅದು ಮಾಡ್ಕೋತೀನಿ ಅಂದರೆ ಎಷ್ಟು ದಿನ ಮಾಡ್ಕೊಳ್ಳೋಕ್ಕಾಗುತ್ತೆ? ಹಾಗಲ್ಲ, ನಾವು ತಿನ್ನುವಂಥ ಊಟ ನಮ್ಮನೆ ಊಟ ನಮ್ಮದು ಶೈಲಿ ಹೆಂಗಿದೆ ಹಾಗೆ ನಾವು ಅದ್ರ ಮುಖಾಂತರ ನಾವು ಒಂದು ಡಯಟ್ನ ಪ್ರಿಪೇರ್ ಮಾಡ್ಕೋಬೇಕು. ಬಿಟ್ಟರೆ ಈ ಫ್ಯಾನ್ಸಿ ಡಯಟ್ಗಳೆಲ್ಲ ವರ್ಕ್ ಆಗಲ್ಲ. ಒಂದು ಇವಾಗ ವೆಯ್ಟ್ ಲಾಸ್ ಅಂತ ಬಂದ್ರೂ ಅದು ಒಂದು ಇವಾಗ 10 ಕೆಜಿ ಇಳಿಸ್ಬೇಕು ಅಂದರೆ ಒಂದು 5 ಕೆಜಿ ತನಕ ಫಾಸ್ಟಾಗಿ ಇಳಿಸ್ಬಿಡ್ಬೋದು. ಆ 5 ಕೆಜಿ ಆದಮೇಲೆ ನೀವು ಇಳಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗೆ ಫ್ಯಾನ್ಸಿ ಡಯಟ್ಗಿಂತ ನಮ್ಮಲ್ಲಿ ಅಡುಗೆ ಮನೇಲಿ ಏನಿದೆ, ನಾವೇನು ಯೂಸ್ ಮಾಡ್ತೀವಿ, ನಮ್ಮ ಸಂಪ್ರದಾಯ ಹೇಗಿದೆ, ಅದ್ರ ಬೇಸ್ಡ್ ಮೇಲೆ ಡಯಟನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ.
1: ಮಾತಾಡ್ತಾ ಹೇಳಿದ್ರಿ ನವಣೆ ರಾಗಿ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳು ಹೆಚ್ಚು ಚಾಲ್ತಿಯಲ್ಲಿದೆ, ಅದನ್ನು ಹೆಚ್ಚು ಸೇವಿಸಬೇಕು ಬಳಸಬೇಕು ಅನ್ನೋದ್ರ ಕುರಿತು ಮಾಹಿತಿ ತುಂಬ ಹರಿದಾಡ್ತಾ ಇದೆ. ಹಾಗಿದ್ರೆ ನಿಮ್ಮ ಪ್ರಕಾರ ಈ ಸಿರಿಧಾನ್ಯ ಅಂದರೆ ಏನು, ಅವುಗಳನ್ನ ಪ್ರಮುಖವಾಗಿ ಯಾವನ್ನ ಬಳಸ್ಬೋದು, ಮತ್ತು ಅದರಿಂದ ಬಳಸೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಮಾಹಿತಿ ತಿಳಿಸ್ಬೋದಾ ಮೇಡಮ್?
0: ಖಂಡಿತ. ಇವಾಗ ಸಿರಿಧಾನ್ಯ ಅಂತ ಬಂದಾಗ ಅದು ಕಾರ್ಬೋಹೈಡ್ರೇಟ್ ಗುಂಪಿಗೆ ಬರುವಂಥದ್ದು ಇರುತ್ತೆ. ಸೊ ಅದು ಕೂಡ ಎನರ್ಜಿ ಕೊಡುವಂಥದ್ದು ಇರುತ್ತೆ. ಇವಾಗ ವೈಟ್ ರೈಸು ಸಿರಿಧಾನ್ಯ ಅಂತ ಬಂದಾಗ ನಾವು ಹೆಚ್ಚು ಒಲವು ಕೊಡೋದು ಸಿರಿಧಾನ್ಯ. ಇವಾಗ ಸಿರಿಧಾನ್ಯ ಅಂತ ಹೇಳಿ ಹೇಳಿ ಅದನ್ನು ಯೂಸ್ ಮಾಡೋ ರೀತಿನೂ ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಇವಾಗ ನಮ್ಮ ಹಳೆ ಕಾಲದವರೆಲ್ಲ ಈ ನವಣೆ ಸಾಮೆ ಸಜ್ಜೆ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು. ನವಣೆ ಸಾಮೆ ಸಜ್ಜೆ ಮತ್ತು ಊದಲು ಇದೆಲ್ಲನೂ ಕೂಡ ನಾವು ಸಿರಿಧಾನ್ಯಗಳಿಗೆ ಬರುವಂಥದ್ದು ಇರುತ್ತೆ. ಸೊ ಇದು ಏನು ಸ್ವಲ್ಪ ಪೌಷ್ಟಿಕಾಂಶಗಳನ್ನ ಯಥೇಚ್ಛವಾಗಿ ಒಳಗೊಂಡಿರುವಂಥದ್ದು. ಇದು ವೆಯ್ಟ್ ಲಾಸ್ ಆಗಿರಬಹುದು ಮತ್ತು ಮಧುಮೇಹಿಗಳಿಗಾಗಿರುವಂಥದ್ದು ಮತ್ತು ಅನಿಮಿಕ್ ಪೇಷೆಂಟ್ಗಳಿಗಾಗಿರುವಂಥದ್ದು, ಇವ್ರಿಗೆಲ್ಲರಿಗೂ ಕೂಡ ಇದು ಉತ್ತಮವಾದಂಥ ಆಹಾರ. ಕಂಪೇರ್ ಟು ವೈಟ್ ರೈಸ್ಗೆ ಕಂಪೇರ್ ಮಾಡಿದಾಗ ಇದರಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳು ಇರುವಂಥದ್ದು. ಸೊ ಇದನ್ನ ನಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗ ನಮಗೆ ಪೋಷಕಾಂಶ ಸಿಗುವಂಥದ್ದು ಇರುತ್ತೆ. ಆದರೆ ಇತ್ತೀಚಿನ ದಿನ ಏನು ಮಾಡ್ತಿದ್ದಾರೆ, ಬರೀ ಸಿರಿಧಾನ್ಯ ಹೇಳಿದ್ದಾರೆ ಅಂದರೆ 3 ಟೈಮು ಬರೀ ಸಿರಿಧಾನ್ಯನೇ ತಗೋತಾ ಇದ್ದಾರೆ. ಸೊ ಒಂದೇನಪ್ಪ ಅಂತ ಅಂದರೆ ಸಿರಿಧಾನ್ಯನೂ ಕಾರ್ಬೋಹೈಡ್ರೇಟ್ಗೆ ಬರೋದ್ರಿಂದ ಸಿರಿಧಾನ್ಯಗಳ ಜೊತೆಗೆ ಪ್ರೋಟೀನು ವಿಟಮಿನ್ಸು ಅಂದರೆ ಕಾಳುಗಳಾಗಿರ್ಬೋದು ಸೊಪ್ಪಿನ ಪಲ್ಯಗಳಾಗಿರ್ಬೋದು ಇನ್ಕ್ಲೂಡ್ ಮಾಡ್ಕೋಬೇಕು. ಆವಾಗ ನೀವು ಸಿರಿಧಾನ್ಯ ತಗೊಳ್ಳೋದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಬಿಟ್ಟು ಬರೀ ಸಿರಿಧಾನ್ಯನೇ ತಗೊಂಡು ನಾನು ನನ್ನ ಆರೋಗ್ಯನ ಕಾಪಾಡ್ಕೋತೀನಿ ಅನ್ನೋದೆಲ್ಲ ಅದೊಂದು ಸುಳ್ಳು ರೀತಿ, ಅದೊಂದು ಅಸಂಪ್ಷನ್ ಆಗುತ್ತೆ. ಸೊ ಸಿರಿಧಾನ್ಯ ಅನ್ನೋದು ಕೂಡ ಒಂದು ಕಾರ್ಬೋಹೈಡ್ರೇಟು, ಅದ್ರ ಜೊತೆಗೆ ಒಂದು ಪ್ರೋಟೀನು ಮತ್ತು ಫೈಬರ್ನಂತಹ ಅಂಶಗಳನ್ನ ಅಂದರೆ ಸೊಪ್ಪು ತರಕಾರಿ ಅಂಶಗಳನ್ನ ತಗೊಳ್ಳೋವಂಥದ್ದು ಇರುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಪೌಡರ್ ಅಂತ ಹೇಳಿಬಿಟ್ಟು ಸಿರಿಧಾನ್ಯಗಳನ್ನ ಎಲ್ಲ ರೀತಿಯಾದಂಥ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿ ಅದನ್ನೇ ತಗೊಳ್ಳೋವಂಥದ್ದು ಇರುತ್ತೆ. ಸೊ ಸಿರಿಧಾನ್ಯ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು, ಆದರೆ ಎಲ್ಲ ಸಿರಿಧಾನ್ಯಗಳದ್ದು ನ್ಯೂಟ್ರಿಷನಲ್ ಕಂಟೆಂಟು ಬೇರೆ ಬೇರೆ ಇರುತ್ತೆ. ಸೊ ಋತುಮಾನಕ್ಕೆ ತಕ್ಕಂಗೆ ಕೂಡ ಸಿರಿಧಾನ್ಯಗಳನ್ನ ತಗೊಳ್ಳೋವಂಥದ್ದು ಇರುತ್ತೆ. ಸೊ ಈ ಟೈಮಲ್ಲಿ ಇಂಥ ಸಿರಿಧಾನ್ಯನೇ ಇಂಥ ಧಾನ್ಯನೇ ತಗೋಬೇಕು ಅಂತ. ಸೊ ಯಥೇಚ್ಛವಾಗಿ ಬರೀ ಎಲ್ಲ ಸಿರಿಧಾನ್ಯಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕಿಂತ ನೀವು ಸಿರಿಧಾನ್ಯದ ಪೌಡ್ರ್ ಮಾಡ್ಕೋತೀನಿ ಅನ್ನೋ ಥರ ಆದರೆ ಈ ನವಣೆ ಒಂದೆರಡು ಮೂರು ರೀತಿ ಧಾನ್ಯಗಳನ್ನ ತಗೊಂಡು ಪ್ರೋಟೀನ್ ಅಂತ ಬಂದಾಗ ಕಾಳುಗಳನ್ನ ಮಿಕ್ಸ್ ಮಾಡಿಕೊಂಡು ನೀವು ತಗೊಳ್ಳುವಂಥದ್ದು ಓಕೆ. ಬಟ್ ಎಲ್ಲನೂ ಒಂದೇ ಟೈಮಲ್ಲಿ ಪುಡಿ ಮಾಡಿಸ್ಕೊಳ್ಳುವಂಥದ್ದು ಎಲ್ಲ ಬೇಡ ಅಂದರೆ ಅವಾಗಲೇ ಹೇಳಿದಂಗೆ ನ್ಯೂಟ್ರಿಷನಲ್ ಕಂಟೆಂಟ್ ಬೇರೆ ಇರುತ್ತೆ.
1: ಓಕೆ, ಇದುವರೆಗೂ ಸಿರಿಧಾನ್ಯ ಅಂದರೆ ಏನು ಮತ್ತು ಅದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಮಕ್ಕಳ ಊಟದಲ್ಲಿ ಸಿರಿಧಾನ್ಯ ಯಾವ ರೀತಿ ಬಳಸಬೇಕು?
0: ಹೌದು, ಇವಾಗ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಸಿರಿಧಾನ್ಯಗಳಲ್ಲಿ ಇವಾಗ ನಮಗೆ ಗೊತ್ತಿರೋಂಗೆ ನವಣೆ ಅನ್ನ ಇದು ಇವಾಗ ನನ್ನ ಹತ್ರ ಕೇಳ್ತಾರೆ ಪೇಷಂಟ್ಸ್ಗಳು. ಇವಾಗ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆಲ್ಲ ನಾವು ಅದು ಮಿಲ್ಲೆಟ್ಸ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ಅವರು ಅಯ್ಯೋ ನಮ್ಗೆ ಅನ್ನ ತಿನ್ನೋಕ್ಕಾಗಲ್ಲ ಅದನ್ನು ಅಗಿಯೋಕ್ಕಾಗಲ್ಲ ಅನ್ನೋ ರೀತಿಯೆಲ್ಲ ಹೇಳ್ತಾರೆ. ಅದು ಒಂದೇ ರೆಸಿಪಿ ಅಲ್ಲ, ಮಿಲ್ಲೆಟ್ಸ್ಗಳಲ್ಲಿ ತುಂಬ ರೆಸಿಪಿಗಳಿರುವಂಥದ್ದು ಇರುತ್ತೆ. ಇವಾಗ ನವಣೆ ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅದಾದಮೇಲೆ ಉಪ್ಪಿಟ್ಟುಗಳಾಗಿರ್ಬಹುದು, ಹಾಗೆಯೇ ರೈಸ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಕಿಚಡಿ ರೀತಿ ಇರೋವಂಥದ್ದಾಗಿರ್ಬೋದು, ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಪ್ಯಾನ್ ಕೇಕ್ಗಳಾಗಿರ್ಬೋದು, ಬಿಸ್ಕೆಟ್ಸ್ಗಳಾಗಿರ್ಬೋದು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯಂಥದ್ದು. ಮಕ್ಕಳಿಗೂ ಕೂಡ ಇವಾಗ ಬಿಸ್ಕೆಟ್ಸ್ ರೀತಿ ಇಷ್ಟ ಆಗುವಂಥದ್ದು ಇರುತ್ತೆ. ಮೈದಾ ಬಿಸ್ಕೆಟ್ಸ್ ಕೊಡೋ ಬದಲು ಮಿಲ್ಲೆಟ್ಸ್ ಬಿಸ್ಕೆಟ್ಸ್ ಕೊಟ್ಟರೆ ಒಳ್ಳೆಯದು. ಇವಾಗ ಲಡ್ಡುಗಳು ಮಾಡ್ತಾ ಇದ್ದಾರೆ, ಸೊ ಮಿಲ್ಲೆಟ್ಸ್ ಲಡ್ಡು ಕೊಡುವಂಥದ್ದು. ದಿನನಿತ್ಯ ಆಹಾರದಲ್ಲಿ ಈ ರೀತಿ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಅವ್ರಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋ

0: ಅಂಥದ್ದು ಒಳ್ಳೇದು. ದೋಸೆ ಆ ಥರದಲ್ಲೆಲ್ಲ ತಗೊಳ್ಳೋದು ಸ್ವಲ್ಪ ಕಡಿಮೆ. ಈ ಥರ ಬಿಸ್ಕೆಟ್ಸು ಪ್ಯಾನ್ಕೇಕ್ಗಳ ಥರ ಮಾಡಿಕೊಟ್ರೆ ಮಕ್ಕಳು ತಗೊಳ್ಳುವಂಥದ್ದಿರುತ್ತೆ.
1: ಈ ಮಕ್ಕಳಿಗೆ ಯಾವ ರೀತಿಯ ಒಂದು ಸಿರಿಧಾನ್ಯ ಆಧಾರಿತ ಆಹಾರ ಪದಾರ್ಥಗಳು ಇಷ್ಟ ಆಗುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಸಿರಿಧಾನ್ಯವನ್ನು ನೆನೆಸೋದ್ರಿಂದ ಅದನ್ನು ಮೊಳಕೆ ಕಟ್ಟಿ ಅದನ್ನು ಪುಡಿ ಮಾಡಿ ಆಹಾರ ಪದಾರ್ಥ ತಯಾರಿಸಿ ಅದನ್ನು ನಾವು ಸೇವಿಸೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅಂತ ತಿಳಿಸ್ಬೋದಮ್ಮ?
0: ಸಿರಿಧಾನ್ಯಗಳಾಗಿರ್ಬೋದು ಅಥವಾ ಕಾಳುಗಳಾಗಿರ್ಬೋದು ಪ್ರತಿಯೊಂದನ್ನು ನಾವು ನೆನೆಸಿ ಮೊಳಕೆ ಕಟ್ಟಿ ಸೇವಿಸೋದ್ರಿಂದ ನಮಗೆ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುವಂಥದ್ದಿರುತ್ತೆ. ಕೆಲವೊಂದು ಪದಾರ್ಥಗಳು ಹೆಂಗಿರುತ್ತೆ ಅಂತಂದರೆ, ಇವಾಗ ಸುಮ್ಮನೆ ತಗೊಳ್ಳೋದು ಹಾಗೆ ಹೆಂಗಿರುತ್ತೆ ಹಾಗೆ ತಗೊಳ್ಳೋದ್ರಿಂದ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುವಂಥದ್ದಿರಲ್ಲ. ಸೊ ಈ ರೀತಿ ಮೊಳಕೆ ಕಟ್ಟಿ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್ನು ಕೂಡ ಚೆನ್ನಾಗಾಗುವಂಥದ್ದಿರುತ್ತೆ, ಜೀರ್ಣಕ್ರಿಯೆಗಳು ಕೂಡ ಚೆನ್ನಾಗಾಗುವಂಥದ್ದು ಇರುತ್ತೆ. ಸೊ ಆದಷ್ಟು ಸಿರಿಧಾನ್ಯಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ಅದನ್ನೆಲ್ಲ ಮೊಳಕೆ ಕಟ್ಟಿಸಿ ತಗೊಳ್ಳುವಂಥದ್ದು ಉತ್ತಮ.
1: ಸೊ ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ಸಿರಿಧಾನ್ಯದ ಬಗ್ಗೆ ಆಗಿರ್ಬೋದು ಅಥವಾ ಪೌಷ್ಟಿಕ ಆಹಾರದ ಕುರಿತು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಈ ಸುಸಂದರ್ಭದಲ್ಲಿ ನಿಮ್ಮ ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದರೆ ಮೇಡಮ್?
0: ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ನಮ್ಮ ಅಡುಗೆ ಮನೆಯಲ್ಲಿರುವ ಸಾಂಪ್ರದಾಯಿಕವಾದಂಥ ಆಹಾರಗಳೇ ನಮ್ಮ ಆರೋಗ್ಯದ ಸಂಪತ್ತಾಗಿರುತ್ತೆ. ಸಿರಿಧಾನ್ಯಗಳನ್ನ ಉಪಯೋಗಿಸಿ ಹಾಗೆ ವೈವಿಧ್ಯಮಯ ಆಹಾರಗಳನ್ನ ಸೇವಿಸಿ ಹಾಗೆ ಸಮತೋಲಿತವಾದಂಥ ಆಹಾರಗಳನ್ನ ಸೇವಿಸಿ ಆರೋಗ್ಯಕರ ಜೀವನ ನಡೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಭಾಳ ಸಂತೋಷ ಮೇಡಮ್, ನಮ್ಮ ಜನಧ್ವನಿ ಕೇಳುಗರಿಗೆ ಒಳ್ಳೆ ಕಿವಿ ಮಾತನ್ನು ತಿಳಿಸಿದ್ರಿ. ಇದುವರೆಗೂ ನಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಬಂದು ಭಾಗವಹಿಸಿ ನಮ್ಮ ಕೇಳುಗರಿಗೆ ಪೌಷ್ಟಿಕ ಆಹಾರ ದಿನದ ಹಿನ್ನೆಲೆ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಅದರ ಆಚರಣೆಯ ಉದ್ದೇಶನ ತಿಳಿಸೋದ್ರ ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಅನಿತಾ ಅವರೇ.
1: ಕೇಳುಗರೇ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ದಿನದ ಕುರಿತು ಮಾಹಿತಿಯನ್ನ ಕೇಳಿದ್ರಿ. ಈ ಕುರಿತು ಮಾಹಿತಿಯನ್ನು ತಿಳಿಸಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತಾರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
3: ಮಕ್ಕಳು,
4: ಹಿರಿಯರು,
3: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಪ್ರಿಯ ಕೇಳುಗರೆ, ಇದುವರೆಗೂ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಹಾರ ತಜ್ಞರಾದ ಕುಮಾರಿ ಸಂಗೀತಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
6: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
7: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
6: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
7: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
6: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com.

0: ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. Who can see your post, friends only? Who can contact you? Limit. Oversharing ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯುರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ, ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು? ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ

0: ಸಂದರ್ಶನ ಕಾರ್ಯಕ್ರಮ. ಅಂಗವಿಕಲತೆಯಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿನ ಸಾಧನೆಯ ಅನುಭವ ಕುರಿತು ಕೆಆರ್ ನಗರ ತಾಲೂಕಿನ ಕಂಚಗಾರಕೊಪ್ಪಲು ಗ್ರಾಮದ ಶಿಲ್ಪಾ ಕೆಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ತಮ್ಮ ಕ್ರೀಡಾ ಪ್ರತಿಭೆಯಿಂದ ವಿಕಲತೆಯಲ್ಲೂ ವಿಜಯಗಳನ್ನು ಪಡೆದವರು. ತಮ್ಮ ಅಂಗವೈಕಲ್ಯವನ್ನೇ ವರವಾಗಿ ಪರಿವರ್ತಿಸಿ ಕ್ರೀಡೆಯ ಮೇಲಿನ ಆಸಕ್ತಿಯಿಂದ ಶಾರ್ಟ್ಪುಟ್ ಅಂದರೆ ಗುಂಡು ಎಸೆತ, ಡಿಸ್ಕಸ್ ಥ್ರೋ ಹಾಗೂ ಜಾವ್ಲಿನ್ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದು ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಾ ಬಹುಮಾನ ಹಾಗೂ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕಂಚಗಾರಕೊಪ್ಪಲು ಗ್ರಾಮದ ಶಿಲ್ಪಾ ಕೆಎಸ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದ ಅತಿಥಿಗಳು. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕ್ರೀಡಾ ಕ್ಷೇತ್ರದ ಯಶಸ್ಸಿನ ಅನುಭವವನ್ನು ಕುರಿತು ಹಾಗೆಯೇ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಶಿಲ್ಪಾ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
3: ಥ್ಯಾಂಕ್ ಯು ಸರ್.
2: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಮ್ಮ ಒಂದು ಕ್ರೀಡಾ ಸಾಧನೆಯ ಬಗ್ಗೆ, ಅದರ ಒಂದು ಮೈಲಿಗಲ್ಲುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಾಗೂ ತಮ್ಮ ಅನುಭವವನ್ನು ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳೊಂದಿಗೆ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಳ್ಳಿಕ್ಕೆ ಭಾಗವಹಿಸ್ತಿರುವಂಥದ್ದು ಬಹಳ ಖುಷಿಯ ವಿಚಾರ. ಮೊದಲಿಗೆ ಈ ನಿಮ್ಮ ಕ್ರೀಡಾ ಯಶಸ್ಸಿನ ಅನುಭವ ಹಾಗೂ ವಿಕಲತೆ ಎಂಬುದು ಯಾವ ರೀತಿ ತಮಗೆ ಒಂದು ವರವಾಗಿ ಪರಿಣಮಿಸಿತು ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.
3: ಕ್ರೀಡೆ ಯಶಸ್ಸು ಅಂತ ಅಂದಾಗ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ, ಎಲ್ಲರಲ್ಲೂ ಒಂದೊಂದು ಕಲೆಗಳಿರುತ್ತೆ. ಸೊ ಅವರು ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ. ಸೊ ನನ್ನ ಲೈಫ್ ಅಲ್ಲಿ ನಂದು ಕ್ರೀಡೆ ಅನ್ನೋದು ಒಂದು ಸಕ್ಸಸ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ, ಯಾಕಂತಂದ್ರೆ ಎಲ್ಲರಿಗೂ ಈ ತರ ಅವಕಾಶಗಳು ಸಿಗಲ್ಲ. ಸೊ ನನಗೆ ಕೆಲವು ಆಪರ್ಚುನಿಟಿ ನನಗೆ ಈ ತರ ಅನುಭವ ಒಂದು ಅವಕಾಶ ಸಿಕ್ಕಿದೆ, ತುಂಬಾ ಹೆಮ್ಮೆ ಅನಿಸ್ತಿದೆ. ಸೊ ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ಅನ್ನೋದು, ಮತ್ತೆ ಹಾಗೇನೆ ನಮ್ಮ ರಾಜ್ಯ ರೆಪ್ರೆಸೆಂಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ರೆಪ್ರೆಸೆಂಟ್ ಮಾಡಿದ್ದು, ಫಸ್ಟ್ ಟೈಮ್ ಮೆಡಲ್ ಆಗಿದ್ದು, ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿದ್ದು. ಸೊ ಎಲ್ಲಾ ಫಸ್ಟ್ ಅಂದಾಗ ಏನೋ ಒಂದು ಅದು ಹೇಳಕ್ಕೆ ಆಗಲ್ಲ ಅನುಭವ, ಖುಷಿ, ಸಂತೋಷ, ಸಂಭ್ರಮ, ಖುಷಿ ಆಗುತ್ತೆ ಸರ್. ಎಲ್ಲರದು ಒಂದೊಂದು ಕನಸುಗಳಿರುತ್ತೆ. ನಾವು ಒಂದೇನೋ ಒಂದು ಸಾಧನೆ ಮಾಡ್ಬೇಕು ಅಂದಾಗ, ಏನೋ ಒಂದು ಯಾವ್ದ್ರಲ್ಲೂ ಒಂದು ಸಕ್ಸಸ್ಫುಲ್ಲಿ ಒಂದು ಜರ್ನಿ ಅಂತ ಸಿಕ್ತಾಗ ತುಂಬಾನೇ ಖುಷಿ ಆಗುವಂತ ಸಂದರ್ಭ ಸರ್ ಇದು ಕ್ರೀಡೆ ಯಶಸ್ಸು ಅನ್ನ.
2: ಹಾಗಿದ್ರೆ ಮೇಡಮ್, ತಮ್ಮ ಬಾಲ್ಯ ಜೀವನ ಆಗಿರ್ಬೋದು, ಶೈಕ್ಷಣಿಕ ಶಾಲಾ ಜೀವನ ಆಗಿರ್ಬೋದು, ಹೇಗಿತ್ತು ಮೇಡಮ್ ಆಗಿನ ಸಂದರ್ಭದಲ್ಲಿ ತಮ್ಮ ಒಂದು ಕ್ರೀಡಾ ಭಾಗವಹಿಸುವಿಕೆ ಹೇಗಿರ್ತಾ ಇದ್ದು?
3: ಸರ್, ನಾವ್ ಅಂದ್ರೆ ಹಳ್ಳಿಲಿ ಎಜುಕೇಶನ್ ಮಾಡಿದ್ದು, ಅಲ್ಲಿ ಎಲ್ಲ ಮಾಮೂಲಿ, ಎಲ್ಲರ ಜೊತೆನೋ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ. ನನಗೆ ಆ ತರದ ಏನ್ ಫೀಲಿಂಗ್ಸ್ ಏನ್ ಇರ್ಲಿಲ್ಲ, ಎಲ್ಲರಲ್ಲೂ ನಾನೊಬ್ಳು ಅಂತಾನೆ ಇತ್ತು. ಆದ್ರೆ ಹಳ್ಳಿಗಳಲ್ಲಿ ಅಂದ್ರೆ ಕ್ರೀಡೆ ಬಗ್ಗೆ ಯಾರಿಗೂ ಅಷ್ಟೊಂದು ಹೇಗ್ ಬರ್ಬೇಕು ಹೇಗೆ ಏನ ಅನ್ನೋದ್ ಗೊತ್ತಿರಲ್ಲ. ನಗರಗಳಲ್ಲೆಲ್ಲ ಆದ್ರೆ ಒಂದ್ ಐಡೆಂಟಿಫೈ ಪೇರೆಂಟ್ಸ್ ಗಳಿರ್ತಾರೆ, ಟೀಚರ್ಸ್ ಇರ್ತಾರೆ, ಅವ್ರು ಹೇಗೆ ಏನು ಅಂತ ಅವರೇನೆ ಒಂದ್ ಸ್ವಲ್ಪ ಉತ್ಸಾಹ ತೋರಿಸಿ ಕರ್ಕೊಂಡು ಹೋಗ್ತಾರೆ. ಹಳ್ಳಿಗಳಲ್ಲಿ ಕಡಿಮೆ ಆ ತರ ಎಲ್ಲ ನಮಗೆ ಸಿಗುವಂತ ಅವಕಾಶ. ನಾವು ಅಲ್ಲಿ ಏನ್ ಸಿಗುತ್ತೆ ಅಷ್ಟನ್ ಮಾತ್ರ ಯೂಟಿಲೈಸ್ ಮಾಡ್ಕೊಂಡು ನಾವು ಆಟ ಆಡ್ಕೊಂಡು ಅಲ್ಲಿ ಮಾಮೂಲಿ ಜಿಲ್ಲಾ ಮಟ್ಟ, ತಾಲೂಕ್ ಮಟ್ಟ, ಹೋಬಳಿ ಮಟ್ಟ ಆ ರೀತಿ ಕ್ರೀಡೆಗಳಲ್ಲಿ ಮಾತ್ರ ಭಾಗವಹಿಸ್ತಿದ್ದ. ಅವಾಗೆಲ್ಲ ಕಲ್ಚರ್ ಆಕ್ಟಿವಿಟೀಸ್ ಈ ತರ ಇತ್ತು, ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ರಲ್ಲಿ ಭಾಗವಹಿಸ್ಕೊಂಡು ಆ ತರ ಬರ್ತಾ ಇದ್ದಿದ್ದು ಸರ್.
2: ಮೇಡಮ್, ಹಾಗಿದ್ರೆ ತಮ್ಗೆ ಈ ಕಾಲಿನ ವಿಕಲತೆ ಹೇಗ್ ಉಂಟಾಯ್ತು, ನಂತರ ಚಿಕಿತ್ಸೆ ಎಲ್ಲ ಯಾವ ರೀತಿ ಪಡ್ಕೊಳ್ತೀರಾ?
3: ಸರ್, ಇದು ಅಂತಂದ್ರೆ ನನಗೆ 4 ವರ್ಷ ಮಗುನಲ್ಲಿದ್ದಾಗ ಮದ್ವೆ ಅಂತ ಹೋಗಿರ್ತೀವಿ, ಅದು ಮುಗಿಸ್ಕೊಂಡು ಬರುವಂತ ಸಮಯದಲ್ಲಿ ನನಗೆ ಆಕ್ಸಿಡೆಂಟ್ ಆಗುತ್ತೆ. ಅವಾಗ ನಂದು ಎಡಗಾಲು ಕಳ್ಕೊಳ್ತೀನಿ, ಅದಾದ್ಮೇಲೆ ತಂದೆ ತಾಯಿಗೆ ತುಂಬಾ ಆಘಾತ ಉಂಟಾಗಿ ಆಗುತ್ತೆ.

0: ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ನೋವು ಅನ್ನೋದು ಇದ್ದೇ ಇರುತ್ತೆ. ಹೇಗೆ ಏನು ಮುಂದೆ ಲೈಫ್ ಹೇಗಿರುತ್ತೆ ಅನ್ನೋದು ಅವರಿಗೂ ಒಂಥರ ಸಂಕಟ. ಆದ್ರೆ ನಮಗೆ ಯಾಕೆ ಚಿಕ್ಕ ಮಗುನಲ್ಲಿ ನಮ್ಗೆ ಏನು ಅನ್ನೋದು ಗೊತ್ತಿರಲ್ಲ, ಅದು ತುಂಬಾ ಕಷ್ಟ ಇರುತ್ತೆ. ಆ ಕಷ್ಟದಲ್ಲೂ ಅಷ್ಟೇನೆ ನಮ್ಮನ್ನ ತುಂಬಾ ಚೆನ್ನಾಗಿ ಸಾಕಿ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ಅದು ತುಂಬಾ ಖುಷಿ ಅನ್ಸುತ್ತೆ. ಎಲ್ಲರಿಗೂ ಕೆಲವರಿಗೆ ಅವರವ್ರದೇ ಏನೇ ಪ್ರಾಬ್ಲಮ್ಗಳಿದ್ರೂ ನಮ್ಮನ್ನ ಅಷ್ಟು ಚೆನ್ನಾಗಿ ಒಂದು ಎಜುಕೇಶನ್ ಕೊಟ್ಟು ಎಲ್ಲರಿಲ್ಲೋ ನಾನೊಬ್ಳು ಅನ್ನೋದು ಬೆಳೆಸಿದಾರಲ್ಲ, ಅದು ನನ್ನ ಯಾವುದಾ ನಮ್ಮ ಅಪ್ಪ ಅಮ್ಮನ ಒಂದು ಕೃತಜ್ಞತೆಗೆ ನಾನ್ ಏನು ಹೇಳಕ್ಕೂ ಆಗಲ್ಲ. ನನಗ ಅಷ್ಟೊಂದು ಖುಷಿ ಅಂತ ಅನ್ಸುತ್ತೆ ಸರ್, ಆ ಮೂಮೆಂಟ್ ನನ್ನ ಅಷ್ಟು ಚೆನ್ನಾಗಿ ಬೆಳೆಸಿ ಒಂದು ಏನೋ ಒಂದು ಮಾದರಿಯಾಗಿ ಮಾಡಿದ್ದಾರೆ, ಅದು ತುಂಬಾ ಖುಷಿ ಅನ್ಸುತ್ತೆ.
1: ಪ್ರಸ್ತುತ ತಾವು ಪಡೆದಿರುವಂತಹ ಶಿಕ್ಷಣದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಮೇಡಮ್.
0: ಸರ್, ನಂದು ಎಂ ಎ ಬಿ ಎಡ್ ಎಜುಕೇಶನ್ ಆಗಿರೋದು. 1-7 ನಾನು ಕಂಚುಗರ ಕಪ್ಪಲಲ್ಲಿ ಓದಿದ್ದು, 7th ಪಿ ಯು ನಮ್ಮ ಊರಿನ ಪಕ್ಕ 4 ಕಿಲೋಮೀಟರ್ ಕಿಸ್ತೂರ್ ಕಪ್ಪಲು. ನೆಕ್ಸ್ಟ್ 2 ಡಿಗ್ರಿ ಇನ್ನಾಗ ಕೆಆರ್ ನಗರದಲ್ಲೇ ಮಾಡಿದ್ದು. ನೆಕ್ಸ್ಟ್ ಬಿ ಎಡ್ ಮೈಸೂರು, ಮತ್ತೆ ಮಾಸ್ಟರ್ ಡಿಗ್ರಿನು ಮೈಸೂರೇ ಸರ್.
1: ಹಾಗಿದ್ರೆ ಮೇಡಮ್, ತಮ್ಮ ಈ ಕ್ರೀಡಾಸಕ್ತಿಗೆ ಪ್ರೇರಣೆ ಏನಾದ್ರು ಇತ್ತಾ? ಮತ್ತೆ ಆರಂಭದ ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ಆರಂಭದ ತಮ್ಮ ಕ್ರೀಡಾ ತೊಡಗಿಸಿಕೊಳ್ಳಬೇಕೆ ಆಗಿರ್ಬೋದು, ಇದರ ಕುರಿತು ತಮ್ಮ ಅನುಭವ ಹಂಚಿಕೊಳ್ಳಿ.
0: ಸರ್, ಕ್ರೀಡೆಯಲ್ಲಿ ಅಂತ ಅಂದ್ರೆ ನನಗಂತೂ ತುಂಬಾ ಆಸಕ್ತಿ ಇತ್ತು. ಯಾಕಂದ್ರೆ ನಾವು ಓದ್ಬೇಕಾದಾಗ ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಅಷ್ಟೊಂದು ಇರ್ಲಿಲ್ಲ. ಎಲ್ಲೋ ಊರಲ್ಲಿ ಎಲ್ಲೋ 1-2 ಟಿವಿಗಳಿತ್ತು ಸರ್, ಮೊಬೈಲ್ ಅಂತೂ ಇರ್ಲೇ ಇರ್ಲಿಲ್ಲ. ಅವಾಗ ಎಲ್ಲ ಕ್ರೀಡೆಗಳಿಗೆ ಏನಾದ್ರೂ ರಜಾ ಸಿಕ್ಕಿದ್ರೆ ಹೊರಗಡೆ ಹೋದ್ರೆ ಇನ್ ಬರ್ತಿದ್ದೆ ಸಂಜೆ, ಏನೋ ಒಂದು ಖುಷಿ ಆನಂದ ಇರೋದು. ಅವಾಗೆಲ್ಲ ತುಂಬಾ ಯಾವುದೇ ಒಂದು ಇವೆಂಟ್ ನಾನು ಅದೀಗ ಅದು ನನಗೆ ಆ ಕ್ರೀಡೆ ಆಗಲ್ಲ ಯಾವುದು ಆಗಲ್ಲ ಅಂತಲ್ಲ, ನನಗೆ ಯಾವ್ದ ಇಷ್ಟ ಆಗುತ್ತೆ ನಾವು ಎಲ್ಲದ್ರಲ್ಲೂ ಸೇರಿ ಜೊತೆಗೂಡಿ ಆಟ ಆಡ್ತಾ ಇದ್ದೋ. ನಮ್ ಜರ್ನಿಲಿ ಏನಂತಂದ್ರೆ ಹೇಗ್ ಹೋಗ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಭಾಗವಹಿಸ್ಬೇಕು. ಇವಾಗ ನಮ್ದೇ ಆದ ಒಂದು ಸಪ್ರೇಟ್ ಇವೆಂಟ್ ಗಳಿರುತ್ತೆ ಪ್ಯಾರಾ ಅನ್ನೋದು, ಅಲ್ಲಿ ಯಾವ ರೀತಿ ಜಾಯಿನ್ ಆಗೋದು ನಮಗೆ ಅದ್ ಏನ್ ಬೇಸಿ ಗೊತ್ತಿಲ್ಲ. ಸೊ ನನ್ನ ಅಪ್ಪ ಅಮ್ಮಂಗು ಪಪ್ಪ ಅವರಿಗೆ ಹೊರಗಿನ ಪ್ರಪಂಚ ಅಷ್ಟೊಂದು ಗೊತ್ತಿಲ್ಲ, ಹೇಗ್ ಮಾಡಿಸೋದು ಹೇಗೆ ಅಂತ. ಸೊ ಹಾಗಾಗಿ ನಾವು ಕೆಲವೊಂದ್ ಟೈಮ್ ಅಲ್ಲಿ ಟಿವಿ ನೋಡಿದಾಗ ಓ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನಮ್ ತರನೆ, ಮತ್ತೆ ಇವ್ರು ಹೇಗೆ ಮಾಡ್ತಿದ್ದಾರೆ ಹಾ ಕ್ರೀಡೆಯನ್ನ, ನಾವ್ ಹೇಗ್ ಸೇರ್ಕೊಳ್ಳೋದು ಆ ತರ ಅನ್ಸಿದುಂಟು. ಆದ್ರೆ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ನೋಡಿ ಖುಷಿ ಪಟ್ಟಿದೆ. ಸೊ ನನ್ನ ಎಜುಕೇಶನ್ ಕಂಪ್ಲೀಟ್ ಆದಾದ್ಮೇಲೆ ನಾನು ಮೈಸೂರಲ್ಲಿ ವರ್ಕ್ ಮಾಡಕ್ ಹೋದೆ. ಸೊ ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 2019 ಇಂದ ಸರ್.
1: ಮೇಡಮ್, ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ, ತಾವು ಈ ರೀತಿ ಅಂಗವೈಕಲ್ಯವನ್ನು ಹೊಂದಂತ ಸಂದರ್ಭದಲ್ಲಿ ಅವರ ಒಂದು ಬೆಂಬಲ ಮತ್ತು ಸಹಕಾರ ತಮ್ಮ ಶಿಕ್ಷಣದಲ್ಲಾಗಿರ್ಬೋದು, ತಮ್ಮ ಒಂದು ಕ್ರೀಡಾ ಆಸಕ್ತಿ ಮೇಲಾಗಿರ್ಬೋದು, ಯಾವ ರೀತಿ ಎಲ್ಲ ಸಿಗ್ತಾ ಬಂತು ಮೇಡಮ್?
0: ಸರ್, ನನಗೆ ಆ ತರ ಆಗಿದೆ. ಆದ್ರೆ ನನ್ನ ಸುತ್ತಮುತ್ತ ಆಗ್ಲಿ ನನ್ನ ಅಪ್ಪ ಅಮ್ಮ ಆಗ್ಲಿ ನನ್ನ ಯಾವತ್ತು ಆ ತರ ನೋಡ್ಲೂ ಇಲ್ಲ, ಆ ತರ ಬೆಳೆಸಲಿಲ್ಲ. ಸೊ ನನಗೆ ಅದೇ ಮೊದಲ ವರ ಅಂತಾನೆ ಹೇಳ್ಬಹುದು. ನನ್ಗೆ ಆತಿರಿದ್ರೆ ನನ್ಗೆ ಆ ಗಿಲ್ಟಿಂಗ್ ಆಗಿಲ್ಲ, ಫೀಲಿಂಗ್ಸ್ ಅವೇನು ಇರ್ಲಿಲ್ಲ, ಎಲ್ಲರಲ್ಲೂ ನಾವೊಬ್ರು ಅನ್ನೋದು ರೀತಿಲಿದ್ದು. ಏನಂತ ಅಂದ್ರೆ ಅಪ್ಪ ಅಮ್ಮ ನನ್ನನ್ನು ಬೆಳೆಸಿದ ರೀತಿ ಅಂದ್ರೆ ಎಲ್ಲರಲ್ಲೂ ನಾನು ಅದೇ ರೀತಿ, ನನಗೆ ಈ ತರ ಆಗಿದೆ ಆ ತರ ಮನಸ್ಥಿತಿಯಲ್ಲಿ ನನ್ಗೆ ಯಾವತ್ತೂ ಬೆಳೆಸಿಲ್ಲ. ಎಲ್ಲರಂಗೂ ಕೆಲ್ಸ ಮಾಡ್ಬೇಕು ಅಷ್ಟೇ, ಎಲ್ಲ ರೀತಿನೂ ಓಡಾಡ್ತೀಯ, ನಿನ್ಗೆ ಇದಾಗುತ್ತೆ ಇದು ಕೆಲ್ಸ ಮಾತ್ರ ಮಾಡು ಅದನ್ ಮಾಡ್ಬೇಡ ಅಂತಿಲ್ಲ. ನಿನ್ಗಾಗುತ್ತೆ ನೀನ್ ಮಾಡು, ನೀನ್ ಮಾಡ್ತೇ ಬಿಡ್ತೀಯ ಅದು ನೆಕ್ಸ್ಟ್ ರೀ. ಸೊ ಪ್ರಯತ್ನ ಅನ್ನೋದು ಮಾಡ್ಲೇಬೇಕು. ಸೊ ಆ ಒಂದು ಕಲಿಕೆ ನನ್ನ ಅಪ್ಪ ಅಮ್ಮ ಕಲ್ಸಿದ್ದು ನನ್ನ ಜರ್ನಿನ್ ನಾನ್ ಬೆಳೆಯೋದಕ್ಕೆ ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ತೀನಿ. ನನ್ನ ಅಪ್ಪ ಅಮ್ಮ ಯಾವತ್ತಾದ್ರೂ ನಿನಗೆ ಅದಾಗಲ್ಲ ಇದು ಮಾಡಕ್ಕಾಗಲ್ಲ ನೀನ್ ಹಿಂಗ್ ಕೂರು ಆ ತರ ಅನ್ನ ಮನಸ್ಥಿತಿ ನನ್ನ ಮನಸ್ಸಲ್ಲಿ ಹುಟ್ಟಿಸ್ಬಿಟ್ಟಿದ್ರೆ ನಾವೇನು ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಹಾಗೆ ಆದ್ರೂ ನಾನ್ ಸ್ಕೂಲ್ ಅಲ್ಲಿ ಹೋಗ್ಬೇಕಾಗಿರೋ ಅಂತ ಸಂದರ್ಭಗಳಲ್ಲ ನನ್ನ ಟೀಚರ್ಸ್ ಆಗಿರ್ಬೋದು ಅವರು ತುಂಬಾ ಸ್ಪೋರ್ಟಿವ್ ಆಗಿ ಎಲ್ಲರಲ್ಲೂ ನಾನು ಏನೇ ಒಂದ್ ಮಾಡಿದ್ರು ಅಷ್ಟೇ ನಿನಗ್ ಆಗಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನನಗೇನಾದ್ರೂ ಬೈ ಚಾನ್ಸ್ ಆಗಲ್ಲ ಅಂತ ಅಂದ್ರೆ ಮಾತ್ರ ನಾನು ಕೂತ್ಕೊಳ್ತಿದ್ರೆ ಏನು ಕೇಳ್ತಾನೆ ಇರ್ಲಿಲ್ಲ. ಎಲ್ಲಾದ್ರಲ್ಲಿ ಮಾಡ್ತಾರ ನೀವು ಮಾಡಿ ಅಂತಾನೆ ಹೇಳ್ತಿದ್ದು. ಮನಸ್ಥಿತಿ ಅಂದ್ರೆ ನನ್ನ ಸುತ್ತಮುತ್ತ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನನ್ನ ಟೀಚರ್ಸ್ ಗುರುಗಳಾಗಿರ್ಬೋದು. ಸೊ ಅವರ ನನ್ಗೆ ಕೊಟ್ಟಂತಹ ಒಂದು ಈ ಪ್ರೀತಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್.
1: ಹಾಗಿದ್ರೆ ಮೇಡಮ್, ತಮ್ಮ ಒಂದು ಈ ಕ್ರೀಡಾಸಕ್ತಿಯಿಂದ ಮೊದಲಿಗೆ ಯಾವ್ಯಾವ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತೀರಾ, ಆ ಕ್ರೀಡೆಗಳ ಒಂದು ತರಬೇತಿ ಆಗಿರ್ಬೋದು, ಅಭ್ಯಾಸ ಕ್ರಮ ಆಗಿರ್ಬೋದು, ಹೇಗಿರ್ತಾ ಇತ್ತು?
0: ನಾನು ವರ್ಕಿಂಗ್ ಅಂದ್ರೆ ನಾನು ಪ್ರೊಫೆಷನ್ ಅಲ್ಲಿ ಮುಗ್ದಾದ್ಮೇಲೆ ನಾನು ಟೀಚಿಂಗ್ ಫೀಲ್ಡ್ ಬಂದೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ನನ್ನ ಕೆರಿಯರ್. ನಾನ್ ಅಂದ್ರೆ ಅಲ್ಲಿಗೆ ಬಂದಾದ್ಮೇಲೆ ಹೇಗೆ ಹೇಗ್ ಹೋಗ್ಬೇಕು ಅನ್ನೋದು ನಾನು ಒಬ್ಳು ಫ್ರೆಂಡ್ ಇಂದ ಪರಿಚಯ ಆಯ್ತು. ಅವಾಗ ನನ್ಗೆ ಸೇರ್ಕೊಳಕ್ ಇಂಟ್ರೆಸ್ಟ್ ಇತ್ತು. ಸೊ ಯಾವ್ದೋ ಒಂದು ಮುಖಾಂತರ ಸಿಕ್ತಾಗ ನಾವ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅನ್ಕೊಂಡು ನನ್ನ ಅಪ್ಪ ಅಮ್ಮ ಕೇಳ್ದೆ. ಅವ್ರು ಏನು ತುಂಬಾ ಸಪೋರ್ಟ್ ಇದ್ರು, ನಿನ್ ಖುಷಿನೇ ನಮ್ ಖುಷಿ, ನೀನ್ ಏನ್ ಬೇಕಾದ್ರೂ ಮಾಡು, ನಮ್ ಪ್ರೋತ್ಸಾಹ ಇರುತ್ತೆ ಅಂತ ಹೇಳಿದ್ರು. ಸೊ ಫಸ್ಟ್ ನಾನು 2019 ಸಿಟ್ಟಿಂಗ್ ವಾಲಿಬಾಲ್ ಜಾಯಿನ್ ಆಗಿದ್ದೆ ಸರ್. ಅಲ್ಲಿಂದ ನನ್ ಕೆರಿಯರ್ ಸ್ಟಾರ್ಟ್ ಆಯ್ತು. ಅದು ಮಾಡ್ಕೊಂಡು ಮತ್ತೆ ಪ್ರೊಫೆಷನಲ್ ಟೀಚಿಂಗ್ ಮಾಡ್ಕೊಂಡು ಮತ್ತೆ ಅದು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲಿ ನನಗೆ ರಾಘವೇಂದ್ರ

0: ಸರ್ ಅಂತ ಪರಿಚಯ ಇದ್ರು, ಅವರು ಪ್ಲೇಯರೇ. ಅವಾಗ ಆವಾಗ ಮುಖಾಂತರ ಪರಿಚಯ ಆಯ್ತು. ಅವಾಗ ಮಾಮೂಲಿ ಇಂಟ್ರೆಸ್ಟ್ ಇದು, ಮಾಮೂಲಿ ಆಟ ಆಡ್ಕೊಂಡೆಲ್ಲ ಹೋಗ್ತಿದ್ದು. ನಾನೇನೆ ಕರ್ನಾಟಕ ಕ್ಯಾಪ್ಟನ್ ಆಗಿ ರೆಪ್ರೆಸೆಂಟ್ ಮಾಡಿದ್ದು. ನಾನು ಆ 4 ವರ್ಷಗಳಲ್ಲೂ ಸಹ ಮೆಡಲ್ ಆಯ್ತು. ತುಂಬಾ ಖುಷಿ ಆಗುತ್ತೆ ನಾವು ನಾನ್ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ. ನಂತರ ಏನ್ ಮಾಡಿದ್ರು, ನಮ್ ಸರ್ ಅದನ್ನ ಡ್ರಾಪ್ ಮಾಡಿ ನೆಕ್ಸ್ಟ್ ಅವರೇ ಒಂದು ಸೆಕ್ರೆಟರಿ ಆದ್ರು ನಮ್ಮ ಇದು ವಾಲಿಬಾಲ್ಗೆನೆ. ಸೊ ಅವ್ರು ಗೈಡ್ ಮಾಡಿದ್ರು. ಸೊ ಗ್ರೂಪ್ ಈವೆಂಟ್ ಇರ್ಲಿ, ಅದ್ರ ಜೊತೆಗೆ ಅಥ್ಲೆಟಿಕ್ ಬಂದ್ರೆ ಇನ್ನೂ ಒಂದ್ ಸ್ವಲ್ಪ ನಿನ್ ಕೇಪಬಿಲಿಟಿ ಮಾಡ್ಬಹುದು, ನಿನ್ನ ಶ್ರಮ ಇದೆ, ನಿನ್ನ ಆಸಕ್ತಿ ಇದೆ, ತುಂಬಾ ಅದಕ್ಕೊಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಿನ್ ಸಿಂಗಲ್ ಈವೆಂಟ್, ನಿನ್ ಸೋಲ್ ಆಗಿರ್ಬೋದು, ಗೆಲುವಾಗಿರ್ಬೋದು, ನಿನ್ನ ಟ್ಯಾಲೆಂಟ್ ಅನ್ನ ನೀನ್ ತೋರಿಸ್ಬಹುದು ಇನ್ನೂ ಚೆನ್ನಾಗಿ ಅಂತ ಹೇಳಿದ್ರು. ಅದು ಕೇಳಿ ನಾನು ನೋಡ್ತೀನಿ ಅಂತ ಏನೋ ತಗೊಳ್ಲಿಲ್ಲ ಸರಿ ಅಂತ ಅನ್ಕೊಂಡು, ಒಬ್ರು ಯಾರಾದ್ರೂ ಹೇಳಿದ್ರೆ ಅದು ಒಳ್ಳೇದಕ್ಕೆ ಅಲ್ವಾ, ಅಕ್ಸೆಪ್ಟ್ ಮಾಡ್ಕೊಂಡು ನಾನು ನೆಕ್ಸ್ಟ್ 2023 ಅಥ್ಲೆಟಿಕ್ ಜಾಯ್ನ್ ಆದೆ ಸರ್.
1: ಮೇಡಮ್, ಹಾಗಿದ್ರೆ ತಾವು ಮೊದಲು ಭಾಗವಹಿಸಿದಂತ ಮೊದಲ ಕ್ರೀಡಾಕೂಟ ಆಗಿರ್ಬೋದು, ಅದರ ಅನುಭವ ಆಗಿರ್ಬೋದು, ಅಲ್ಲಿ ತಮಗೆ ಬಂದಂತ ಬಹುಮಾನ ಆಗಿರ್ಬೋದು, ಇದ್ರ ಬಗ್ಗೆ ತಮ್ಮ ಅನುಭವನ ಹಂಚ್ಕೊಳ್ಳಿ.
0: ಹಾ ಸರ್, ಇಲ್ಲಿ ಸೌತ್ ಜೋನ್ ಅಂತ ಮಂಡ್ಯದಲ್ಲಿ PS ಕಾಲೇಜ್ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆದಿದ್ದು ಫಸ್ಟ್ ಟೈಮ್. ಸೊ ನನ್ ಫಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದು. ಸೊ ಅಲ್ಲಿ ಮಾಡಿದಾಗ ಒಂದ್ ಸ್ವಲ್ಪ ಕಷ್ಟ ಆಯ್ತು, ಹೊಸದು ನಮಗೆ, ಹೊಸ ಪರಿಚಯ ಎಲ್ಲರೂ, ಏನು ಎಂತು ಹೇಗಾಗುತ್ತೆ ಏನು ಅನ್ನೋದು ಗೊತ್ತಿರ್ಲಿಲ್ಲ. ಮಾಡಿದಾಗ ಸ್ವಲ್ಪ ಅಯ್ಯೋ ಇಷ್ಟೆಲ್ಲ ಕಷ್ಟ ಇದೆ, ಇದೆಲ್ಲ ಮಾಡ್ಬೇಕ ಅನ್ನಿಸ್ತು. ಯಾವುದು ಸುಲಭವಾಗಿ ಯಾವುದು ಸಿಗಲ್ಲ, ಎಲ್ಲ ಕಷ್ಟಪಟ್ರೇನೆ ಪ್ರತಿಫಲ ಅನ್ಕೊಂಡು ಪಾಸಿಟಿವ್ ಆಗಿ ತಗೊಂಡೆ. ಸೊ ನನ್ನ ಕೆರಿಯರ್ ಅಲ್ಲಿಂದನೇ ಶುರುವಾಗಿದ್ದು. ಯಾವುದು ಅಷ್ಟೇ ಸುಲಭವಾಗಿ ಹೋದ ತಕ್ಷಣನೇ ಏನು ಇಲ್ದನೆ ನಮಗೆ ಅಕ್ಸೆಪ್ಟ್ ಮಾಡ್ಕೋಬೇಕು, ಮೆಡಲ್ ಆಗ್ಬೇಕು ಅನ್ನೋದು ತುಂಬಾ ಕಷ್ಟ ಇರುತ್ತೆ. ಹಾರ್ಡ್ ವರ್ಕ್ ಮಾಡಿದ್ರೇನೆ ಪ್ರತಿಫಲ. ಸೊ ನನಗೆ ಅದು ಈವೆಂಟ್ ಆಡ್ತಿದೆ, ಎಲ್ಲರ ಜೊತೆನು ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ, ಇನ್ನೂ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ನನಗೆ. ಅದ್ರಲ್ಲಿ ಎಲ್ಲರೂ ಗ್ರೂಪ್ ಇವೆಂಟ್, ನ್ಯಾಷನಲ್ ಸ್ಟೇಟ್ ಲೆವೆಲ್ ಎಲ್ಲ ಆಡ್ತಾ ಇದ್ದು, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಾಯ್ತು. ಆ ಸಂದರ್ಭಗಳಲ್ಲಿ ಸ್ವಲ್ಪ ಮನಸ್ಥಿತಿ, ಯಾಕಂದ್ರೆ ಎಲ್ಲದಕ್ಕೂ ಅಮೌಂಟ್ ಬೇಕಾಗಿತ್ತು ಸರ್. ಒಂದ್ ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ 3-4 ಲಕ್ಷ ಬೇಕು ನಮ್ಗೆ, ಕಡಿಮೆ ಅಂದ್ರೆ 3 ಲಕ್ಷ ಅಂತ ಅಂದ್ರು. ಇವಾಗ ಅಷ್ಟೊಂದು ಅಮೌಂಟ್ ಇರ್ಲಿಲ್ಲ. ಸೊ ನೋಡೋಣ ಅಂತ ಸ್ವಲ್ಪ ಅವಾಗ ಒಂದ್ ಸ್ವಲ್ಪ ಹೋಲ್ಡಿಂಗ್ ಆಯ್ತು. ಯಾಕಂದ್ರೆ ಒಬ್ರು ಕಟ್ಟಿದ್ರು ಆಗಲ್ಲ, ನಾವು 14 ಜನ ಪ್ಲೇಯರು ಕಟ್ಬೇಕು ಒಂದ್ ಇಂಟರ್ನ್ಯಾಷನಲ್. ಇಲ್ಲಿ ಏನಂತ ಅಂದ್ರೆ ಈಗ ಕಟ್ಟು ಎಲ್ಲಾರು ಅಮೌಂಟ್ ಕಟ್ಟಿದ್ರೆ ಮಾತ್ರ ಹೋಗಕ್ಕಾಗುತ್ತೆ. ಈಗ ಸೊ ಒಂದ್ 8 ಜನ ಕಟ್ಟು, 4 ಜನ ಕಟ್ಲಿಲ್ಲ ಅಂದ್ರು ಹೋಗಕ್ಕಾಗಲ್ಲ, ಅದು ಏನೇ ಶ್ರಮ ಇದ್ರುವೆ. ಅವಾಗ ಏನಂತ ಅನ್ನಿಸ್ತು ನನಗೆ, ಆ ಟೈಮ್ ಅಲ್ಲಿ ಇಷ್ಟು ಶ್ರಮ ಪಟ್ಟು ಇಷ್ಟೆಲ್ಲ ಎಫರ್ಟ್ ಹಾಕ್ತಿದ್ರುವೆ, ಎಲ್ಲರೂ ಸ್ಪಂದಿಸ್ಬೇಕು, ಸಿಂಗಲ್ ಇವೆಂಟ್ ಅಂತ ಕಷ್ಟನ ಸುಖನ ಏನಾದ್ರು ನೋಡೋಣ ಅನ್ನೋ ರೀತಿಲಿ ನಾನು ಅಥ್ಲೆಟಿಕ್ಗೆ ಅವಾಗ ಒಂದ್ ಸ್ವಲ್ಪ ಮನ್ಸು ಮಾಡಿ ಏನಾದ್ರೂ ಒಂದ್ ಮಾಡ್ಬಹುದು, ಅವ್ರು ಹೇಳಿದ್ದು ಸರಿ ನಮ್ಮ ಸರ್ ಅನ್ನೋ ಮನಸ್ಥಿತಿಗೆ ಈ ಕಡೆ ಬಂದಿದ್ದು ಸರ್ ಆ ಟೈಮ್.

0: ಹಾಗಿದ್ರೆ ಮೇಡಮ್, ತಾವು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳ ಭಾಗವಹಿಸುವಿಕೆ ಆಗಿರ್ಬೋದು, ಅಲ್ಲಿ ತಮಗೆ ಬಂದಂತಹ ಬಹುಮಾನ ಪದಕಗಳಾಗಿರ್ಬೋದು, ಅಲ್ಲಿ ಯಾವ್ಯಾವ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ತಾವು ಭಾಗವಹಿಸ್ತಾ ಬಹುಮಾನಗಳನ್ನ ಪಡ್ಕೊಳ್ತಾ ಬಂದ್ರಿ?
1: ಹಾ ಸರ್, ನಂದು ಫಸ್ಟ್ ಟೈಮ್ ಇದ್ರ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದಾಗ ಇಲ್ಲಿ ಗೋಲ್ಡ್ ಆಯ್ತು. ಫಸ್ಟ್ ಟೈಮೇನೆ ಎಲ್ಲರ ಜೊತೆ ಸ್ವಲ್ಪ ಟ್ರೈನಿಂಗ್ ತಗೊಂಡು ಫಸ್ಟ್ ಕ್ಯಾಂಪ್ ಹಾಕಿದ್ರು, ಅದೆಲ್ಲ ತಗೊಂಡ್ ಮಾಡಿದಾಗ. ವಾಲಿಬಾಲ್ ಅಲ್ಲೆಲ್ಲ ಒಂದು ಎರಡು ಸಿಲ್ವರ್ ಮತ್ತೆ ಎರಡು ಬ್ರಾಂಚ್ ಮೆಡಲ್ ಆಯ್ತು ಸರ್. ಅದಾದ್ಮೇಲೆ ಅಥ್ಲೆಟಿಕ್ ಶಿಫ್ಟ್ ಆದೆ. ನಾನು ಫಸ್ಟ್ ಟೈಮ್ ನನ್ನ ಓನ್ ಸ್ವಂತಾನೆ, ಯಾರ್ದು ಏನಿರ್ಲಿಲ್ಲ. ನಮ್ ಸರ್ ಹೇಳ್ಕೊಟ್ಟಿದ್ರು ರಾಘವೇಂದ್ರ ಸರ್, ಅವ್ರದೊಂದ್ ಸ್ವಲ್ಪ ಗೈಡೆನ್ಸ್ ತಗೊಂಡು ಸೆಲ್ಫ್ ಆಗಿ ಮಾಡಿ ಪ್ರಾಕ್ಟೀಸ್. ಗೋವಾದಲ್ಲಿ ಫಸ್ಟ್ ಟೈಮ್ ನ್ಯಾಷನಲ್ ಆಡಿದ್ದು, ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಆಯ್ತು ಸರ್ ಅವಾಗ ಫಸ್ಟ್. ನಂತರ ಏನಾಯ್ತು, ಸ್ವಲ್ಪ ಎಫರ್ಟ್ ಹಾಕಿದ್ದಕ್ಕೆ ಇವನ್ ಸ್ವಲ್ಪ ಓಕೆ ಅನ್ಸಿದೆ, ಇನ್ನೂ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ರೆಪ್ರೆಸೆಂಟ್ ಮಾಡ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಏನ್ ಮಾಡ್ದು, 2024 ಅಲ್ಲಿ ನನ್ನ ಟಿಜಿ ಪ್ರೊಫೆಷನಲ್ ಸ್ಟಾಪ್ ಮಾಡ್ಬಿಟ್ಟು ಅಥ್ಲೆಟಿಕ್ ಬಂದೆ ಸರ್. ಅವಾಗ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ ನಾನು. ಬ್ಯಾಂಗ್ಳೂರ್ ಶಿಫ್ಟ್ ಆದ್ಮೇಲೆ ನಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು ಎವ್ರಿ ಇಯರ್. ಎಲ್ಲಾ ಕಡೆನೂ ಸರ್ ನಂದು ಗೋಲ್ಡ್ ಸಿಲ್ವರ್ ಬ್ರಾಂಚ್ ಎಲ್ಲಾ ಕಡೆನೂ ಆಗಿದೆ. ನಂದು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್ ಎರಡು ಇವೆಂಟ್ ಎಲ್ಲಾ ಕಡೆ ರೆಪ್ರೆಸೆಂಟ್, ಒಡಿಸಾ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಗೋವಾ, ಎಲ್ಲಾ ರೆಪ್ರೆಸೆಂಟ್ ಮಾಡಿರೋ ಕಡೆನ ಪ್ರತಿಯೊಂದು ಕಡೆನು ಮೆಡಲ್ ಆಗಿದೆ. ಹಾಗೆ ಇಂಟರ್ನ್ಯಾಷನಲ್ಲಿ ದುಬೈಯಲ್ಲಿ ಬ್ರಾಂಚ್ ಮೆಡಲ್ ಆಯ್ತು, ನಮ್ಮ ಗ್ರ್ಯಾಂಡ್ ಫಿಕ್ಸ್ ಇಂಡಿಯಾ ಡೆಲ್ಲಿ ಆಯ್ತು, ಅಲ್ಲೂ ಗೋಲ್ಡ್ ಮೆಡಲ್ ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್. ಇಲ್ಲೇ ಮೇಲಿಂದ 7th ಓಪನ್ ಇಂಟರ್ನ್ಯಾಷನಲ್ ಈವೆಂಟ್ ಆಯ್ತು, ಅದು ಸಹ ಸಿಲ್ವರ್ ಮೆಡಲ್ ಆಯ್ತು. ಪ್ರತಿಯೊಂದು ಈವೆಂಟ್ ಅಲ್ಲೂ ಸರ್ ಮೆಡಲ್ ಆಗಿದೆ, ತುಂಬಾ ಖುಷಿ ಆಗುತ್ತೆ. ಅಟ್ ಲೀಸ್ಟ್ ಪಾರ್ಟಿಸಿಪೇಟ್ ಮಾಡೋದೆ ತುಂಬಾ ಒಂದು ಖುಷಿ ಇರುತ್ತೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ

0: 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ವಾರ್ತೆಗಳ ವಿವರ. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿಯನ್ನು 60ರಿಂದ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ 7 ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯ್ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸಿಕ್ಕಿಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಮ್ಮ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ನಿವೃತ್ತಿ ವಯೋಮಿತಿಯನ್ನು ಅಧಿಕೃತವಾಗಿ 62 ವರ್ಷಗಳಿಗೆ ಹೆಚ್ಚಿಸುವಂತೆ ನಿರ್ದೇಶಿಸಿದೆ. 60 ವರ್ಷ ವಯಸ್ಸು ತಲುಪುವ ನ್ಯಾಯಾಂಗ ಅಧಿಕಾರಿಗಳು 62 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಲು ಸಂಬಂಧಪಟ್ಟ ಹೈಕೋರ್ಟ್ನಿಂದ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕೆ ಒಳಗಾಗಬೇಕೆಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಇದೇ ವೇಳೆ 2026 ಮಾರ್ಚ್ 31ರಂದು ಅಥವಾ ನಂತರ ನಿವೃತ್ತರಾದ ಈ ರಾಜ್ಯಗಳ ನ್ಯಾಯಾಂಗ ಅಧಿಕಾರಿಗಳಿಗೆ ಮತ್ತೆ ನ್ಯಾಯಾಂಗ ಸೇವೆಗೆ ಸೇರ್ಪಡೆಯಾಗಲು ಸೀಮಿತ ಅವಕಾಶವನ್ನು ನ್ಯಾಯಾಲಯ ನೀಡಿದೆ. ಆದರೆ ಅಂತಹ ಅಧಿಕಾರಿಗಳು ನಿವೃತ್ತಿಯ ಬಳಿಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮತ್ತೊಂದು ಸರ್ಕಾರಿ ಹುದ್ದೆ ಅಥವಾ ಲಾಭದ ಹುದ್ದೆಯಾಗಿರುವ ಯಾವುದೇ ಉದ್ಯೋಗವನ್ನು ಸ್ವೀಕರಿಸಬಾರದು ಎಂದು ನ್ಯಾಯಾಲಯ ತಿಳಿಸಿದೆ. ಈ ಸಂಬಂಧ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು 2 ವಾರಗಳೊಳಗೆ ಕ್ರಮ ಕೈಗೊಂಡು ಅನುಸರಣಾ ವರದಿ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಂಜೂರಾದ ಹುದ್ದೆಗಳು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರ ಸಂಖ್ಯೆಯ ನಡುವೆ ಗಮನಾರ್ಹ ಅಂತರವಿದೆ. ನ್ಯಾಯಾಧೀಶರ ಕೊರತೆ ನಿರಂತರವಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಈ ಮಹತ್ವದ ನಿರ್ದೇಶನ ನೀಡಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾನ, ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳು ಸೇರಿದಂತೆ ಭಾರತ ಫ್ರಾನ್ಸ್ ಸಹಕಾರವನ್ನು ಮತ್ತಷ್ಟು ಆಳಗೊಳಿಸುವ ಕುರಿತು ಕೇಂದ್ರ ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳ ನಡುವಿನ ಸಹಭಾಗಿತ್ವವನ್ನು ಹೆಚ್ಚಿಸುವ ಬಗ್ಗೆಯೂ ಮಾತುಕತೆ ನಡೆಯಿತು. ಫ್ರಾನ್ಸ್ನ ಉನ್ನತ ಶಿಕ್ಷಣ ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಪ್ರೊಫೆಸರ್ ಫಿಲಿಪ್ ಬಾಪ್ಟಿಸ್ಟ್ ಅವರೊಂದಿಗೆ ಸಚಿವ ಡಾ ಜಿತೇಂದ್ರ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದ್ವಿಪಕ್ಷೀಯ ಸಭೆ ನಡೆಸಿದರು. ಪ್ಯಾರಿಸ್ನಲ್ಲಿ ಇದೇ 9ರಂದು ಆರಂಭವಾಗಲಿರುವ ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾರತದ ಭಾಗವಹಿಸುವಿಕೆ ಹಾಗೂ ಇದೇ 7ರಿಂದ 9ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಬಾಹ್ಯಾಕಾಶ ಎಕ್ಸ್ಪೋದಲ್ಲಿ ಫ್ರಾನ್ಸ್ನ ಪಾಲ್ಗೊಳ್ಳುವಿಕೆ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾಗವಹಿಸಲು ಹಾಗೂ ಫ್ರಾನ್ಸ್ನೊಂದಿಗೆ ದೀರ್ಘಕಾಲದ ಬಾಹ್ಯಾಕಾಶ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಭಾರತ ಎದುರು ನೋಡುತ್ತಿದೆ ಎಂದು ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಅನ್ವಯಿಕೆಗಳು, ಬಾಹ್ಯಾಕಾಶ ಆರ್ಥಿಕತೆ ಹಾಗೂ ಸುರಕ್ಷಿತ ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗುತ್ತಿದ್ದು, ಬಾಹ್ಯಾಕಾಶ ಕ್ಷೇತ್ರದ ಭವಿಷ್ಯದ ಕುರಿತು ಅಂತಾರಾಷ್ಟ್ರೀಯ ಸಂವಾದ ಮತ್ತು ಸಹಕಾರಕ್ಕೆ ಇದು ಮಹತ್ವದ ವೇದಿಕೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಫ್ರಾನ್ಸ್ ಸಚಿವ ಪ್ರೊಫೆಸರ್ ಬಾಪ್ಟಿಸ್ಟ್ ಭಾರತ ಫ್ರಾನ್ಸ್ ನಡುವಿನ ಈಗಿರುವ ಬಾಹ್ಯಾಕಾಶ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿ ವೇಗಗೊಳಿಸುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಅವರು ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ. ಭಗವಾನ್ ಶ್ರೀಕೃಷ್ಣನ ಜನ್ಮದಿನದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನ ಹಾಗೂ ಗುಜರಾತ್ನ ದ್ವಾರಕಾದಲ್ಲಿ ಪ್ರಮುಖ ಆಚರಣೆಗಳು ನಡೆಯುತ್ತಿವೆ. ಪವಿತ್ರ ಸಂದರ್ಭದ ಅಂಗವಾಗಿ ರಾಷ್ಟ್ರ ರಾಜಧಾನಿಯ ವಿವಿಧ ದೇವಾಲಯಗಳನ್ನು ವರ್ಣರಂಜಿತ ದೀಪಗಳು ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿದೆ. ಕೇರಳಂನ ಗುರುವಾಯೂರು ಶ್ರೀಕೃಷ್ಣ ದೇವಾಲಯದಲ್ಲಿ ಮುಂಜಾನೆ 3 ಗಂಟೆಗೆ ಪವಿತ್ರ ನಿರ್ಮಾಲ್ಯ ದರ್ಶನದೊಂದಿಗೆ ಜನ್ಮಾಷ್ಟಮಿ ಆಚರಣೆ ಆರಂಭವಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ವಂ ಮಂಡಳಿ ಹಾಗೂ ಪೊಲೀಸರು ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ಕರ್ನಾಟಕದ ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇಟಲಿಯ ಆಡಳಿತ ಇತಿಹಾಸದಲ್ಲಿ ಸತತವಾಗಿ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಯಾಗಿ ದಾಖಲೆ ನಿರ್ಮಿಸಿರುವ ಜಾರ್ಜಿಯಾ ಮೆಲೋನಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಈ ಮೈಲಿಗಲ್ಲು ಜಾರ್ಜಿಯಾ ಮೆಲೋನಿ ಅವರ ನಾಯಕತ್ವದ ಮೇಲಿನ ಇಟಲಿ ಜನತೆಯ ವಿಶ್ವಾಸ ಮತ್ತು ನಂಬಿಕೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಭಾರತದೊಂದಿಗಿನ ಜಾರ್ಜಿಯಾ ಮೆಲೋನಿ ಅವರ ಸ್ನೇಹವು ಉಭಯ ದೇಶಗಳ ನಡುವೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV-F17 ಉಡಾವಣಾ ವಾಹಕದ ಮೂಲಕ EOS-5 ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿರುವ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಇದು ಭಾರತದ ಭೂವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ.
3: I am very happy to announce that GSLV-F17 vehicle has successfully and precisely injected the advanced earth observation satellite 05, the geo imaging satellite, in the intended and required orbit. And today we have injected the heaviest satellite, 2367 kg satellite, using this launch vehicle. Once the earth observation satellite 05 is operationalized, it will become the India's first dedicated imaging satellite from the geo orbit, providing important strategic data for our country.
2: ಶ್ರೀಹರಿಕೋಟಾದಿಂದ ಇಂದು GSLV-F17 ವಾಹಕದ ಮೂಲಕ EOS-5 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ವಿಜ್ಞಾನಿಗಳನ್ನು ಉಪರಾಷ್ಟಪತಿ, ಪ್ರಧಾನಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಅಭಿನಂದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-5 ಅನ್ನು ಭೂಸ್ಥಿರ ಕಕ್ಷೆಯಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದು ದೇಶದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ಯಶಸ್ವಿ ಉಡಾವಣೆಯು ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ರೂಪಿಸುತ್ತಿರುವ ಶ್ರೇಷ್ಠತೆ, ನಾವೀನ್ಯತೆ ಮತ್ತು ಹೆಚ್ಚುತ್ತಿರುವ ಸಾಮರ್ಥ್ಯಗಳ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಮಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ತಮ್ಮ 4ನೇ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಡೆನ್ಮಾರ್ಕ್ನ ಕಿಮ್ ಅಸ್ಟ್ರಪ್ ಮತ್ತು ಆಂಡರ್ಸ್ ಸ್ಕಾರಪ್ ರಾಸ್ಮುಸೆನ್ ಅವರನ್ನು 2-1 ಅಂತರದಿಂದ ಸೋಲಿಸುವ ಮೂಲಕ ಅವರು ಜಯಗಳಿಸಿ ಮುನ್ನಡೆದಿದ್ದಾರೆ. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆಯುತ್ತಿರುವ ಪಿಕಲ್ಬಾಲ್ ವಿಶ್ವಕಪ್ 2026ರ ಮೊದಲ ದಿನ ತಂಡಗಳ ವಿಭಾಗದಲ್ಲಿ ಭಾರತ ಅಜೇಯವಾಗಿ ಉಳಿದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಭಾರತ 6 ಚಿನ್ನ, 16 ಬೆಳ್ಳಿ ಹಾಗೂ 15 ಕಂಚು ಸೇರಿದಂತೆ ಒಟ್ಟು 37 ಪದಕಗಳನ್ನು ಗೆದ್ದಿದೆ. ತಂಡಗಳ ಲೀಗ್ ಹಂತದಲ್ಲಿ ಅಜೇಯವಾಗಿರುವ ಭಾರತ ಸದ್ಯ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಈ ತಿಂಗಳ 6ರವರೆಗೆ ನಡೆಯಲಿರುವ ಪಂದ್ಯಾವಳಿಯಲ್ಲಿ ಲೀಗ್ ಹಂತ ಅಂತ್ಯಗೊಂಡಿದ್ದು ಭಾರತವು ಆಂಟಿಗುವಾ, ಬಾರ್ಬುಡಾ, ಇಸ್ರೇಲ್ ಮತ್ತು ಜೆಕ್ ಗಣರಾಜ್ಯ ತಂಡಗಳನ್ನು ಮಣಿಸಿದೆ. ಭಾರತದ ಹಿರಿಯರ ತಂಡವು ಉತ್ತಮ ಆರಂಭ ಮಾಡಿದ್ದು ಜರ್ಮನಿ ಮತ್ತು ನೇಪಾಳ ತಂಡಗಳನ್ನು ಸೋಲಿಸಿ 32ರ ಸುತ್ತಿಗೆ ಮುನ್ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಮಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಎಲ್ಲರಿಗೂ ಅವಕಾಶ ಸಿಗಲ್ಲ, ಅಂತದ್ರಲ್ಲಿ ನಾ ಪಾರ್ಟಿಸಿಪೇಟ್ ಮಾಡಿ ಏನೋ ಒಂದು ಮೆಡಲ್ ಬಂದಾಗ ನಮ್ದು ಅದೇ ಅಂತ ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಬಂದಿರೋದ್ರಲ್ಲಿ ತುಂಬಾ ಖುಷಿ ಇದೆ, ನಾನು ಬಂದಿದ್ಕೂ ಒಂದು ಸಾರ್ಥಕತೆ ಅಂತ ಅನ್ನಿಸ್ತು. ತುಂಬಾ ಪ್ರೌಡ್ ಮೂಮೆಂಟ್ ಇದೆ ಸರ್, ಅವಾಗ ಇನ್ನು ಹೆಚ್ಚು ಹೆಚ್ಚು ಮಾಡ್ಬೇಕು, ಬರೋ ನೆಕ್ಸ್ಟ್ ಈವೆಂಟ್ಗಳಲ್ಲಿ ಇದಕ್ಕಿಂತ ಬೆಸ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ ಸರ್ ಅವಾಗ.

0: ಆಗಿನಂತ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ತದನಂತರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲೂ ಭಾಗವಹಿಸ್ತೀರಾ, ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸ್ತೀರ. ಈ ನಿಟ್ಟಿನಲ್ಲಿ ಗಮನಿಸ್ತು ಅಂದ್ರೆ ತಾವು ಯಾವ್ಯಾವ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ರಿ, ಅಲ್ಲಿ ತಮ್ಮ ಅನುಭವ ಆಗಿರ್ಬೋದು, ದೇಶವನ್ನ ಪ್ರತಿನಿಧಿಸಿದಂತ ಒಂದು ಹೆಮ್ಮೆಯ ವಿಚಾರಗಳಾಗಿರ್ಬೋದು, ಇದ್ರ ಕುರಿತು ತಮ್ಮ ಅನುಭವನ ಹಂಚಿಕೊಳ್ಳಿ.
1: ಸರ್, ಇವಾಗ ಅಂತಾರಾಷ್ಟ್ರೀಯ ಮಟ್ಟ ಅಂತ ಅಂದಾಗ ತುಂಬಾ ಖುಷಿ ಆಗುತ್ತೆ, ಯಾಕಂತಂದ್ರೆ ಎಲ್ಲರಿಗೂ ಅವಕಾಶಗಳು ಸಿಗಲ್ಲ. ಸೊ ನಮಗೆ ಅವಕಾಶಗಳು ಸಿಕ್ಕೈತೆ, ಅದ್ ಬಳಸ್ಕೋಬೇಕಂದಾಗ ತುಂಬಾ ಖುಷಿ ಅನಿಸ್ತಿತ್ತು. ಸೊ ಹಾಗೇನೆ ಸೆಲ್ಫ್ ಆಗಿರೋದ್ರಿಂದ ಅಷ್ಟೇನೆ ಶ್ರಮ ಇರುತ್ತೆ ಅದು. ಹಾಗೆ ನನ್ನ ಕೋಚ್ ಬಂದು ಅಥ್ಲೆಟಿಕ್ ಕೋಚ್ ಎಸ್ ಡಿ ಇಶಾಂತ್ ಸರ್, ಅವರು ತುಂಬಾ ಚೆನ್ನಾಗಿ ನನಗೆ ಎಲ್ಲಾ ಪ್ರಾಕ್ಟೀಸ್ ಆಗ್ಲಿ ತಯಾರಿ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು. ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ನಮ್ದು ಫಸ್ಟ್ ಮೇನ್ ಕ್ಲಾಸಿಫಿಕೇಶನ್ ಅನ್ನೋದ್ ಇರುತ್ತೆ ಸರ್, ನಮ್ದ್ರಲ್ಲಿ ನಾರ್ಮಲ್ ಏಬಲ್ ಬಾಡಿಗಳು ಇರುತ್ತಲ್ಲ ಆತರ ಇರಲ್ಲ. ನಮ್ದು ಕ್ಲಾಸಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬೊಬ್ರದ್ದು ಒಂದೊಂದ್ ರೀತಿ ವಿಭಾಗಗಳಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದ್ ಕ್ಯಾಟಗರಿ ಇರುತ್ತೆ, ಅವ್ರದೇ ಆದ ವಿಭಾಗಗಳು ಅದನ್ನ ಮಾಡಿಸ್ಬೇಕು. ಆ ಟೈಮಲ್ಲಿ ನಂಗೆ ಸತ್ಯನಾರಾಯಣ ಸರ್ ಅಂತ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅದು ರೆಪ್ರೆಸೆಂಟ್ ಆದಾದ್ಮೇಲೆ ನಾವು ಇಂಟರ್ನ್ಯಾಷನಲ್ ಕ್ವಾಲಿಫೈ ಆಗೋದು ಸರ್. ಅದು ಕ್ಲಾಸಿಫಿಕೇಶನ್ ಇಲ್ಲ ಅಂದ್ರೆ ನಾವು ಯಾವುದೇ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಅದಾದ ನಂತರ ಮಾಡ್ಸಾದ್ಮೇಲೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ಗಳು ಎಲ್ಲೆಲ್ಲಿದೆ, ಹೇಗೆ ನೆಕ್ಸ್ಟ್ ಯಾವ ಇವೆಂಟ್ ಬರುತ್ತೆ, ನಮ್ಗೆ ರ್ಯಾಂಕಿಂಗ್ ಬೇಕು. ಒಂದಕ್ಕಿಂತ ಒಂದು ಬೆಟರ್ ಮಾಡಿದಾಗ ರ್ಯಾಂಕಿಂಗ್ ಬಂದ್ರೆ ನಮ್ದು ಯಾವುದೇ ಒಂದು ಸೆಲೆಕ್ಷನ್ಗೂ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ತದನಂತರ ಏನ್ ಮಾಡುದು, ಎವ್ರಿ ಇಯರ್ ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಹೇಗೆ ಅದನ್ನ ಸರ್ಚ್ ಮಾಡ್ತಾ ಅದ್ ಈವೆಂಟ್ ಹೋಗಿ ಒಂದು ಅಚೀವ್ಮೆಂಟ್ ಮಾಡಿದ್ವಿ ಸರ್.
0: ಹಾಗೆ ನೋಡಮ್, ಇತ್ತೀಚಿನ ಕೆಲವು ದಿನಗಳಲ್ಲಿ ತಾವು ಸ್ಕಾಟ್ಲೆಂಡ್ ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಗೇಮ್ಸ್ ಶಾಟ್ಪುಟ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಳ್ತೀರಾ, ಈ ಒಂದು ಕ್ರೀಡಾಕೂಟದ ಅನುಭವ ಆಗಿರ್ಬೋದು, ಅಲ್ಲಿನ ಒಂದು ತಮ್ಮ ಒಂದು ಯಶಸ್ಸಿನ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಿ.
1: ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಆಗಿದ್ದೆ ತುಂಬಾ ಖುಷಿ ಇತ್ತು ಸರ್. ನಾಟ್ ಎ ಈಸಿ, ಒಂದು ಇಂಡಿಯಾ ರೆಪ್ರೆಸೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅಷ್ಟರಲ್ಲಿ ನಾವು ಈ ಶಾರ್ಟ್ ಪೀರಿಯಡ್ ಅಲ್ಲಿ ಅಥ್ಲೆಟಿಕ್ ಬಂದು ಈ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಅಷ್ಟು ನಾ ಅನ್ಕೊಂಡಿದ್ದೆ ಎಕ್ಸ್ಪೆಕ್ಟ್ ಅನ್ನ ಒಂದು ಅಚೀವ್ ಮಾಡಿದೀವಿ ಅಂದಾಗ್ಲೇ ತುಂಬಾ ಖುಷಿ ಇತ್ತು. ಗ್ಲಾಸ್ಗೋಗ್ ಹೋದಾಗ ಅಂತೂ ಇನ್ನೂ ತುಂಬಾ ಖುಷಿ ಇತ್ತು. ಆ ಗ್ರೌಂಡ್ ಆಗಿರ್ಬೋದು, ಆ ಸ್ಟೇಡಿಯಂ ಆಗಿರ್ಬೋದು, ಅಲ್ಲಿ ನೋಡ್ದಾಗಲೇ ಅಲ್ಲಿ ಏನೋ ಒಂದು ಸ್ಪರ್ಶತೆ. ಸೊ ನಾನ್ ಏನೋ ಮಾಡ್ತಿದ್ದೀನಿ, ನನ್ನ ದೇಶದಿಂದ ನಾನ್ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ, ಏನಾದ್ರೂ ಅಚೀವ್ ಮಾಡ್ಬೇಕು, ಏನಾದ್ರೂ ಒಂದು ಕೀರ್ತಿ ತರ್ಬೇಕು. ನಾ ಆಗಿನ ಟೈಮಲ್ಲಿ ನಾನ್ ಸೆಲೆಕ್ಟ್ ಆಗಿ ನಾನು ಹೋಗೋ ಟೈಮಲ್ಲಿ ಎಲ್ಲಾ ಕಡೆಯಿಂದನು ವಿಶಸ್ ಬಂತು. ನಮ್ಮ ಸರ್ಕಾರದಿಂದ ಆದ್ರ ನಮ್ಮ ಕ್ರೀಡಾ ಸಚಿವರಾದ ಪರಮೇಶ್ವರ್ ಸರ್ ವಿಶ್ ಮಾಡಿದ್ರು, ಹಾಗೆ ನಮ್ಮ MLA ಸರ್ ವಿಶ್ ಮಾಡಿದ್ರು. ಎಲ್ಲರೂ ಸಹ ಒಂದು ಊರುಗಳಲ್ಲಾಗಿರ್ಬೋದು, ಪ್ರತಿಯೊಬ್ರು ಯಾರು ಅಂತ ಹೇಳಕ್ಕಾಗಲ್ಲ ಸರ್. ನಮ್ಮ ಕರ್ನಾಟಕ ಜನತೆ, ಭಾರತ ಜನತೆ ಎಲ್ಲಾ ಕಡೆಯಿಂದನು ತುಂಬಾ ವಿಶಸ್ಗಳು ಬಂದಾಗ ನಮ್ಗೆ ತುಂಬಾ ಒಂಥರ ಪ್ರೌಡ್ ಮೂಮೆಂಟ್. ಏನೋ ಒಂದು ಏನೋ ಮಾಡಿದೀವಿ ಅನ್ನೋದಕ್ಕೆ ಇಷ್ಟೊಂದು ವರ್ಷ ಕೊಡ್ತಿದಾರಲ್ಲ, ನಮ್ಗೆ ಇಷ್ಟೊಂದು ಖುಷಿ ಪಡಿಸ್ತಿದಾರಲ್ಲ, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅನ್ನೋದು ಅವಾಗ ಇನ್ನೂ ಹೆಚ್ಚೆಚ್ಚು ಅನಿಸುತ್ತೆ ಹೊರತು ಇವ್ರು ಈ ಖುಷಿಗೆ ಇನ್ನೂ ಹೆಚ್ಚು ಮಾಡಿಸ್ಬೇಕು. ಆ ಖುಷಿ ಇರುತ್ತಲ್ಲ, ಅದನ್ನ ಹೇಳಕ್ಕೆ ಆಗಲ್ಲ ಸರ್, ವರ್ಣನೆ ಮಾಡಕ್ಕೆ. ಆ ಸಂತೋಷದಿಂದ ಏನಾದ್ರೂ ಒಂದ್ ಸಾಧನೆ ಮಾಡಿ ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ಒಂದ್ ಹೆಸರು ತರಬೇಕು ಅನ್ನೋದು ತುಂಬಾ ಆಸೆ ಇತ್ತು, ಅದನ್ನ ನಾನು ಪೂರೈಸಿದ್ದೀನಿ ಅಂತ ಅನ್ಕೊಳ್ತೀನಿ ಸರ್.
0: ಮೇಡಮ್, ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದಂಗೆ ತಮ್ಮ ಬಾಲ್ಯದಲ್ಲಿ ಒಂದು ಅಪಘಾತದಲ್ಲಿ ತಮ್ಮ ಒಂದು ಎಡಗಾಲನ್ನ ಕಳ್ಕೊಳ್ತೀರಾ, ತದನಂತರ ತಮ್ಮ ತಂದೆ ತಾಯಿ ಆಗಿರ್ಬೋದು ತಮ್ಮ ಕುಟುಂಬದವರು ತಮಗೆ ಈ ತರ ಅಂಗವೈಕಲ್ಯ ಇದೆ ಅನ್ನೋ ಒಂದು ಮನಸ್ಥಿತಿ ತಮಗೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಉತ್ತಮವಾದ ವಾತಾವರಣ ಸೃಷ್ಟಿಸಿ ತಮ್ಮ ಒಂದು ಶಿಕ್ಷಣಕ್ಕಾಗಿರ್ಬೋದು ಒಂದು ಕ್ರೀಡಾ ಕ್ಷೇತ್ರದ ಸಾಧನೆಗೆ ಸಹಕಾರವನ್ನು ಕೊಡ್ತಾ ಬಂದರು. ಆ ನಿಟ್ಟಿನಲ್ಲಿ ಈ ತಮ್ಮ ಕ್ರೀಡಾ ಯಶಸ್ಸಿನ ಪ್ರಶಂಸೆಗಳನ್ನು ಕಂಡಂತ ತಮ್ಮ ಪೋಷಕರಿಗಾಗಿರ್ಬೋದು ಕುಟುಂಬದವ್ರಿಗಾಗಿರ್ಬೋದು ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್? ಈಗ
1: ನನ್ನ ಪೋಷಕರಾಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಈ ಕರ್ನಾಟಕ ಜನತೆ, ದೇಶದ ಜನತೆ ಅವ್ರ ಮನೆ ಮಗಳೇ ಮೆಡಲ್ ಮಾಡಿದ್ದಾಳೆ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ ಸರ್. ನಮ್ಮನೆಯಲ್ಲಿ ಒಬ್ರು ಪದಕ ಗೆದ್ಕೊ ಬಂದಿದ್ದಾರೆ ಅಂತ ಎಲ್ಲರೂ ಸಂಭ್ರಮ. ಆ ಖುಷಿನೇ ನೋಡಿ ನಮ್ಮ ಏನೇ ಒಂದು ಸ್ಟ್ರಗಲ್ ಇರ್ಬೋದು, ಏನೇ ಒಂದು ಹೇಳಕ್ಕಾಗಲ್ಲ, ಆ ಕಷ್ಟ ನೋವುಗಳೆಲ್ಲ ಮರೆಸ್ಬಿಡುತ್ತೆ. ಇಷ್ಟು ಸಂಭ್ರಮ ಸಡಗರ ಪಡ್ತಾ ಇದಾರಲ್ಲ, ನನಗೆ ಅದು ವರ್ಣನೆ ಮಾಡಕ್ಕೆ ಆಗ್ತಿಲ್ಲ. ಇನ್ನು ಹೆಚ್ಚು ಮಾಡ್ಬೇಕು, ಇವ್ರ ಖುಷಿಗೆ ಇನ್ನು ಬರುವಂತಹ ಈವೆಂಟ್ ಗಳಲ್ಲಿ ಇನ್ನು ಮೆಡಲ್ ಮಾಡಿ ಇವ್ರ ಇನ್ನ ಖುಷಿನ ಹೆಚ್ಚಿಸ್ಬೇಕು, ಇವರ ಸಂತೋಷ ಹೀಗೇನೆ ಕಂಟಿನ್ಯೂ ಮಾಡ್ಬೇಕು, ಇವ್ರ ಪ್ರೀತಿ ನಾನು ಗಳಿಸ್ತಾನೆ ಇರ್ಬೇಕು, ಈ ಪ್ರೀತಿ ಯಾವಾಗ್ಲೂ ನಾನ್ ಇರೋವರೆಗೂ ಈ ಪ್ರೀತಿ ಪಡ್ಕೊಂಡೇ ಇರ್ಬೇಕು ಅನ್ನೋದು ತುಂಬಾ ಅನಿಸ್ತು ಸರ್ ಆ ಮೂಮೆಂಟ್ ನನಗೆ.
0: ಹಾಗಿದ್ರೆ ಮೇಡಮ್, ಇಷ್ಟು ವರ್ಷಗಳ ಕಾಲ ತಮ್ಮ ಒಂದು ಶಿಕ್ಷಣ ಆಗಿರ್ಬೋದು ತಮ್ಮ ವೃತ್ತಿ ಜೀವನ ಮತ್ತೆ ಕ್ರೀಡಾ ಕ್ಷೇತ್ರದಲ್ಲಿನ ತೊಡಗಿಸಿಕೊಳ್ಳುವಿಕೆ ಮತ್ತೆ ಯಶಸ್ಸಿನ ಅನುಭವ ಇದೆಲ್ಲ ಒಂದು ಕಡೆ ಆದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿ ಏನು, ಆ ಗುರಿಯನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗಲೇ ಏನೆಲ್ಲ ಯೋಜನೆಗಳನ್ನ ರೂಪಿಸಿಕೊಂಡಿರಾ?
1: ಸರ್, ಮುಂದಿನ ಗುರಿ 2028 ಒಲಿಂಪಿಕ್ ಇದೆ ಸರ್. ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗ್ಬೇಕು, ಇವಾಗಿರೋ ಅಷ್ಟಕ್ಕಿಂತ ಸ್ವಲ್ಪ ಇನ್ನ ಹೆಚ್ಚಾಗಿ ಹಾರ್ಡ್ ವರ್ಕ್ ಮಾಡ್ಬೇಕು ನಾವು, ಸ್ವಲ್ಪ ಡೆಡಿಕೇಶನ್ ಆಗಿ ಇನ್ನು ಹೆಚ್ಚು. ಇವಾಗ ಇರೋದು ಇನ್ನೂ ಸಾಲಲ್ಲ, ಇನ್ನು ಹೆಚ್ಚು ಮಾಡಿ ಒಂದು ದೇಶವನ್ನ ರೆಪ್ರೆಸೆಂಟ್ ಮಾಡಿ ಅದ್ರಲ್ಲೂ ಒಂದು ಮೆಡಲ್ ಮಾಡ್ಬೇಕು ಅನ್ನೋದು ನಂದು ತುಂಬಾ ಹೇಮ್ ಇದೆ ಒಲಿಂಪಿಕ್ ಅಲ್ಲಿ. ಸೊ ಆ ಆಸೆನ ಫುಲ್

0: ಫಿಲ್ ಮಾಡೋದು ಅನ್ನೋದೇ ಒಂದು ಗುರಿ ಸರ್.
1: ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಹಾಗೂ ಯೋಜನೆಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಮೇಡಮ್, ಹಾಗೇನೆ ತಾವು ತಮ್ಮ ಒಂದು ಕಾಲಿನ ಅಂಗವೈಕಲ್ಯತೆ ಇದ್ದರೂ ಕೂಡ ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ತೊಡಸ್ಕೊಳ್ತಾ ಒಂದು ಸಾಧನೆಯನ್ನ ಮಾಡ್ತಾ ಬರ್ತಾ ಇದ್ರೆ, ಆ ನಿಟ್ಟಿನಲ್ಲಿ ನೋಡ್ತಾ ಅಂದ್ರೆ ಈ ಸಾಮಾನ್ಯ ಅಥ್ಲೆಟಿಕ್ಗಳಿಗೂ ಅಥವಾ ತಮ್ಮ ಒಂದು ಈ ಪ್ಯಾರಾ ಅಥ್ಲೆಟಿಕ್ಗಳಿಗೂ ಒಂದು ಕ್ರೀಡಾ ಅಭ್ಯಾಸದಲ್ಲಾಗಿರ್ಬೋದು, ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದಲ್ಲಾಗಿರ್ಬೋದು, ಏನಾದರೂ ಸವಾಲುಗಳು ಎದುರಾಗಿದ್ದುಂಟ ಮೇಡಮ್? ಆ ಸವಾಲುಗಳನ್ನೆಲ್ಲ ಯಾವ ರೀತಿ ಬಗೆಹರಿಸ್ಕೊಂಡ್ರಿ ತಾವು?
0: ಸರ್, ಪ್ರತಿಯೊಬ್ಬರಿಗೂ ಒಂದು ಕೆಲವೊಂದು ನೋಡೋ ರೀತಿ ಇರುತ್ತೆ, ಕೆಲವು ನೋಡದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಏನಾದ್ರೂ ಒಂದು ಇದ್ದೇ ಇರುತ್ತೆ ಸರ್ ನೋವುಗಳು, ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನೇ ಇದ್ರೆ ಏನಂತ ಅಂದ್ರೆ, ನಾವು ಅದನ್ನೇ ನೋವು ಅಂತ ಅನ್ಕೊಂಡಿದ್ರೆ ನಾವ್ ಏನು ಅಚೀವ್ಮೆಂಟ್ ಮಾಡಕ್ಕಾಗಲ್ಲ. ಅದು ಏನಿದ್ರು ನಾವು ಅದಕ್ಕಿಂತ ಮೆಟ್ಟಿ ನಿಲ್ತೀವಿ, ಏನಾದ್ರೂ ಒಂದು ಮಾಡ್ತೀವಿ ಅಂತಂದ್ ನಮ್ಮಲ್ಲಿ ಸ್ವಾಭಿಮಾನ, ಒಂದು ಆತ್ಮಸ್ಥೈರ್ಯ ಅನ್ನೋದಿದ್ರೆ ಏನ್ ಬೇಕಂದ್ರು ನಾವು ಮಾಡಬಹುದು. ಅದನ್ನೇ ಅನ್ಕೊಳಕ್ ಹೋದ್ರೆ ನಾವು ಒಂದು ಒಂದ್ ಹೆಜ್ಜೆನೂ ಸಹ ಇಡಕ್ಕಾಗಲ್ಲ. ನನ್ಗೆ ಆಗಲ್ಲ ಅಂದ್ರೆ ಅದು ಆಗದೇ ಇಲ್ಲ, ನನ್ ಖಂಡಿತ ಆಗುತ್ತೆ, ಪೇನ್ ಇದ್ರು ನಾನು ಮಾಡ್ತೀನಿ ಅಂದ್ರೆ ಖಂಡಿತ ಸಕ್ಸಸ್ಫುಲ್ ಇರುತ್ತೆ. ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರ್ಬೇಕು. ಯಾರಿಗೆ ಹೇಳ್ತಾರೆ ಏನ್ ಹೇಳ್ತಾರೆ ಅದನ್ನ ಕೇಳಕ್ಬಾರ್ದು. ನನ್ನ ಮನಸ್ಸಲ್ಲಿ ನಾನ್ ಏನ್ ಅನ್ಕೊಂಡಿದ್ದೀನಿ, ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದ್ ಇರ್ಬೇಕು. ನಾನ್ ಏನಾದ್ರು ಮಾಡ್ತೀನಿ, ನಾನು ಏನಾದ್ರು ಅಚೀವ್ ಮಾಡ್ತೀನಿ, ಸೊ ನಿನ್ನಲ್ಲಿ ಆಗುತ್ತೆ ಅಂದ್ರೆ ಖಂಡಿತ ಅದು ಹಾಗೆ ಆಗುತ್ತೆ. ನನಗೆ ಆಗಲ್ಲ ಅಂದ್ರೆ ಅದಾಗಲ್ಲ. ಎಲ್ಲರೂ ಅಷ್ಟೇ ಸರ್, ಹೋದ ತಕ್ಷಣ ಯಾವ್ದು ಆಗಲ್ಲ. ನಿಮ್ಮಲ್ಲಿ ಒಂದು ಛಲ, ಒಂದು ಆತ್ಮಸ್ಥೈರ್ಯ ನಾನ್ ಮಾಡ್ತೀನಿ ಅಂತಂದ್ರೆ ಯಾರು ಏನೇ ಆಗಿರ್ಬೋದು ಅದನ್ನ ಅಚೀವ್ ಮಾಡ್ಬೋದು. ಕಷ್ಟಗಳು ಸವಾಲುಗಳು ತುಂಬಾ ಬರುತ್ತೆ, ಫೈನಾನ್ಷಿಯಲ್ ಹೆಲ್ಪ್ ಬೇಕಾಗುತ್ತೆ, ಬೇರೆಯವ್ರ ಸಪೋರ್ಟ್ ಬೇಕಾಗುತ್ತೆ, ಎಲ್ಲ ಇದ್ರು ಸರ್. ಇವಾಗ ಬಂದಾದ್ಮೇಲೆ ಏನೇ ಆದ್ರೂ, ಇವಾಗ ಬಂದಿದೀವಿ ಈಗ ಅದಿಲ್ಲ ಅಂತ ಹಿಂಜರಿದ್ರೆ ನಾವೇನು ಮಾಡಕ್ಕಾಗಲ್ಲ. ಯಾರಾದ್ರೂ ಸರ್ ಎಲ್ಲಿಂದಾನೋ ಯಾವ್ದೋ ಒಂದು ರೀತಿಲಿ ನಮಗೆ ಒಂದು ಮಾಡ್ತೀನಿ ಅಂದಾಗ ದೇವರ ಆಶೀರ್ವಾದ ಯಾರೋ ಬೇರೆ ಕಡೆಯಿಂದನಾದ್ರೂ ಒಂದ್ ಹೆಲ್ಪ್ ಆಗಿ ಆಗುತ್ತೆ. ಅದನ್ನ ನಾವು ತಗೊಂಡು ನಾವು ಬರುವಂತ ಅವಕಾಶಗಳನ್ನ ಯಾವತ್ತು ಒಂದು ಕ್ಷಣನು ಸಹ ನಾವು ಮಿಸ್ ಮಾಡಬಾರ್ದು. ಖಂಡಿತ ನೀವೇನ್ ಅನ್ಕೊಂಡಿದ್ದೆ ಅದ್ ಗುರಿ ಮುಟ್ಟವರೆಗೂ ಬೇರೆ ಕಡೆ ಯಾವುದೇ ಒಂದು ಮನಸ್ಸನ್ನ ಕೊಡದೇನೆ ನಾವೇನ್ ಅನ್ಕೊಂಡಿದೀವಿ ಅದನ್ನ ಮಾಡೋವರೆಗೂ ನಮ್ಮ ಮನಸ್ಥಿತಿ ಒಂದೇ ಕಡೆ ಸೀಮಿತವಾಗಿದ್ರೆ ನಾವ್ ಏನ್ ಬೇಕಂದ್ರು ಅಚೀವ್ ಮಾಡಬಹುದು, ಗೆದ್ದು ಸಾಧಿಸಿ ತೋರಿಸಬಹುದು ಸರ್.
1: ಮೇಡಮ್, ಹಾಗೇನೆ ತಮ್ಮ ಒಂದು ಇಷ್ಟು ವರ್ಷಗಳ ಕ್ರೀಡಾ ಯಶಸ್ಸಿನ ಒಂದು ಸಾಧನೆಯ ಮೈಲಿಗಲ್ಲಿನಲ್ಲಿ ತಮಗೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ಹಾಗೂ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಈ ಕ್ರೀಡಾ ಯಶಸ್ಸಿನ ಸಾಧನೆಗೆ ಕಾರಣಕರ್ತರಾಗಿರುವಂತಹ ತಮ್ಮ ಒಂದು ಹಿತೈಷಿಗಳಿಗಾಗಿರ್ಬೋದು ಅಥವಾ ತಮ್ಮ ತಂದೆ ತಾಯಿ ಪೋಷಕರುಗಳಿಗಾಗಿರ್ಬೋದು, ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ?
0: ಸರ್, ನನ್ಗೆ ಅವ್ರ ಕೃತಜ್ಞತೆ ನಾನ್ ಸಲ್ಲಿಸಕ್ಕೆ ಆಗಲ್ಲ. ನಾನು ಇರೋವರೆಗೂ ಅದು ಯಾವಾಗ್ಲೂ ನನ್ನ ಮನ್ಸಲ್ಲಿ ಇದ್ದೇ ಇರುತ್ತೆ. ಅದು ಹೇಳಿದ್ರೆ ಅದು ಮುಗಿಯಂತದ್ದಲ್ಲ ಸರ್, ಇದು ನಾಟ್ ಈಸಿ. ಅವರಲ್ಲಿ ನಾನೊಬ್ಳು, ಅವರಷ್ಟು ಪ್ರೀತಿ ವಿಶ್ವಾಸಗಳು ಕೊಟ್ಟಿದ್ದಾರೆ. ಪೇರೆಂಟ್ಸ್ ಯಾವಾಗ್ಲೂ ಇದ್ದೇ ಇರ್ತಾರೆ, ನನ್ನ ಕೋಚ್ಗಳಾದ್ರು ಅಷ್ಟೇ, ನಮ್ಮ ಗುರುಗಳು ಪ್ರತಿಯೊಬ್ರು ಸಹ ಒಂದಲ್ಲ ಒಂದು ರೀತಿಲಿ ನನ್ಗೆ ಅವರು ತುಂಬಾ ಸಹಾಯ ಮಾಡಿರೋದಕ್ಕೆ, ನಾನು ಒಂದು ಪ್ರೋತ್ಸಾಹ ನೀಡ್ತಿರೋದಕ್ಕೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಕೋಚ್ ಗುರುಗಳಾಗಿರ್ಬೋದು, ಎಸ್ ಜಿ ಶಾಂತ್ ಸರ್, ರಾಘವೇಂದ್ರ ಸರ್, ಇವರೆಲ್ಲ ಒಂದು ಪ್ರೋತ್ಸಾಹ ಉತ್ಸಾಹ ಒಂದು ಮೋಟಿವೇಶನ್ ಇಂದನೆ ನಾವು ಈ ತರ ಅಚೀವ್ಮೆಂಟ್ ಮಾಡಕ್ಕಾಗಿರೋದು ಸರ್. ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು, ಹೇಳಕ್ಕೂ ಆಗಲ್ಲ ಸರ್. ನಾನು ಇರೋವರೆಗೂ ಅವ್ರಿಗೆ ಯಾವಾಗ್ಲೂ ಚಿರಋಣಿ ಅಂತಾನೆ ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ.
1: ಮೇಡಮ್, ಹಾಗೇನೆ ತಮ್ಮಂತೆನೆ ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ತಮ್ಮ ಆಸಕ್ತಿ ಉಳ್ಳಂತ ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಸಾಧನೆಯನ್ನ ಮಾಡಬೇಕು ಅಂತ ಅನ್ಕೊಳ್ಳೋಂತ ಯುವ ಪೀಳಿಗೆಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ನಾನ್ ಏನಂತಂದ್ರೆ ಸರ್, ಅವ್ರ ಏನ್ ಆಸೆ ಇರುತ್ತೆ ಅದನ್ನ ಫಸ್ಟ್ ನಿಮ್ ಮನ್ಸಲ್ಲಿ ನೀವ್ ಮಾಡ್ತೀನಿ ಅಂತ ಅನ್ನೋದಿದ್ರೆ ಏನು ಮಾಡೋದಿಲ್ಲ. ಅದಕ್ಕೆ ಏನ್ ಪ್ರಿಪೇರ್ ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ನಮ್ಗೆ ಆದ್ಯತೆಗಳು ಏನ್ ಬೇಕು ಅದನ್ನ ಫಸ್ಟ್ ನಾವ್ ಥಿಂಕ್ ಮಾಡ್ಬೇಕು. ಅದರಿಂದ ಏನಾದ್ರೂ ಸಹಾಯ ಬೇಕಾಗುತ್ತಾ, ನಿಮ್ಮಲ್ಲಿ ಯಾರು ಗೊತ್ತಿದೆ ಅದ್ ಕೇಳೋದ್ರಲ್ಲಿ ಏನ್ ತಪ್ಪೇನಿಲ್ಲ. ನಾವ್ ಏನಾದ್ರೂ ಒಂದ್ ಮುಂದರಿಬೇಕು ಅಂತಂದ್ರೆ ಬೇರೆಯವ್ರ ಹತ್ರ ಸಹಾಯ ಇಲ್ದನೆ ನಾವೇ ಸೆಲ್ಫ್ ಆಗಂತೂ ಹೋಗಕ್ಕಾಗಲ್ಲ, ಎಲ್ಲರ ಸಹಾಯದಿಂದನೆ ಹೋಗ್ಬೇಕು. ನೀವು ಹೋಗ್ತೀನಿ ಅಂತ ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಖಂಡಿತ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ. ನೀವ್ ಅಂದುಕೊಂಡದ್ನ ಯಾವತ್ತು ನನಗಾಗಲ್ಲ ಅಂತ ಅಂದನೆ, ನೀವು ಮಾಡ್ತೀನಿ ಅಂತ ಅಂದ್ರೆ ಖಂಡಿತ ಮಾಡಿ. ಒಂದಲ್ಲ ಒಂದು ದಿನ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ಬಿಟ್ರೆ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗೇ ಸಿಗುತ್ತೆ. ನೀವು ಶ್ರಮಕ್ಕೆ ಪ್ರತಿಫಲ ಅಂತೂ ಖಂಡಿತ ಸಿಗೇ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಅಂಗವೈಕಲ್ಯದ ಪರಿಸ್ಥಿತಿಯಲ್ಲೂ ಕೂಡ ತಮ್ಮ ಒಂದು ಕ್ರೀಡಾಸಕ್ತಿಯ ಮೇಲೆ ಶ್ರದ್ಧೆ ಹಾಗೂ ಪರಿಶ್ರಮದ ಮೂಲಕ ವಿವಿಧ ರೀತಿಯ ಕ್ರೀಡಾಕೂಟಗಳಲ್ಲಿ ತಾವು ಭಾಗವಹಿಸ್ತಾ ಬರ್ತಿರೋ ತಮ್ಮ ಅನುಭವ ಆಗಿರ್ಬೋದು, ಅಂಗವಿಕಲತೆಯನ್ನ ಒಂದು ವರವಾಗಿ ಪರಿಣಮಿಸಿಕೊಂಡು ತಮ್ಮ ಒಂದು ಕ್ರೀಡಾಸಕ್ತಿಯಿಂದ ವಿವಿಧ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳು, ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲೆಲ್ಲ ಭಾಗವಹಿಸ್ತಾ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ತಮ್ಮ ಒಂದು ಕ್ರೀಡಾ ಪ್ರತಿಭೆ ಮೂಲಕ ವಿವಿಧ ರೀತಿಯ ಬಹುಮಾನಗಳು ಹಾಗೂ ಪದಕಗಳನ್ನು ಗಳಿಸ್ಕೊಳ್ತಾ ಬರ್ತಿರೋ ಅನುಭವ ಆಗಿರ್ಬೋದು, ಇದರ ಹಿಂದಿನ ತಮ್ಮ ಪರಿಶ್ರಮ, ಇದಕ್ಕೆ ಸಿಗ್ತಿರೋಂಥ ಸಹಕಾರ ಬೆಂಬಲ ಆಗಿರ್ಬೋದು, ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಯಾವುದೇ ಒಂದು ಕ್ಷೇತ್ರ

0: ಸಾಧನೆ ಮಾಡಲು ಹೊರಟಂಥ ಸಂದರ್ಭದಲ್ಲಿ, ಅಡೆತಡೆಗಳು ಎದುರಾದಂಥ ಸಂದರ್ಭದಲ್ಲಿ ಅದನ್ನು ನಿರ್ಲಕ್ಷಿಸಿ ನಮ್ಮ ಗುರಿಯೆಡೆಗೆ ಗಮನ ಇಟ್ಟು ನಮ್ಮ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಯಶಸ್ಸು ನಮಗೆ ಆ ಕ್ಷೇತ್ರದಲ್ಲಿ ಸಿಗುತ್ತೆ ಅನ್ನೋದು ಕುರಿತು ತುಂಬ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗ ಯುವ ಪೀಳಿಗೆಯಲ್ಲಿ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ತಮಗೆ ತುಂಬುರುದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಥ್ಯಾಂಕ್ ಯು ಸರ್.
0: ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಉಜ್ವಲ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮಂತೆಯವರು ನೀವು ಕರೆದು ಮಾತಾಡ್ಸಿದ್ದೀರಾ, ನಮ್ಮನ್ನ ಕೇಳಿ ಇನ್ನು ಎಷ್ಟೋ ಜನ ಇನ್ಸ್ಪಿರೇಷನ್ ಆಗಿ ಅವರು ಸಹ ಒಂದು ಹೆಚ್ಚು ಹೆಚ್ಚು ಸಾಧನೆಗಳನ್ನ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮ ಅಂಗವೈಕಲ್ಯವನ್ನೇ ವರವಾಗಿ ಪರಿವರ್ತಿಸಿ ಕ್ರೀಡೆಯ ಮೇಲಿನ ಆಸಕ್ತಿಯಿಂದ ವಿವಿಧ ರೀತಿಯ ಕ್ರೀಡೆಗಳು ಹಾಗೂ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾ ರಾಷ್ಟ್ರಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಹಾಗೂ ಪ್ರಶಸ್ತಿಗಳಿಗೆ ಭಾಜನರಾಗುತ್ತಾ ಬರುತ್ತಿರುವ ಮೂಲತಃ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕಂಚಗಾರಗೊಪ್ಪಲು ಗ್ರಾಮದ ಯುವ ಸಾಧಕಿಯಾದಂತಹ ಶಿಲ್ಪಾ ಕೆಎಸ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುವರೆ, ಇದುವರೆಗೂ ಅಂಗವಿಕಲತೆಯಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ ಕ್ರೀಡೆಯಲ್ಲಿನ ಸಾಧನೆಯ ಅನುಭವ ಕುರಿತು ಕೆಆರ್ ನಗರ ತಾಲೂಕಿನ ಕಂಚಗಾರಕೊಪ್ಪಲು ಗ್ರಾಮದ ಶಿಲ್ಪಾ ಕೆಎಸ್ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ

ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.